ಭಜಿಸುವ ಶರಣ.

ನಮಸ್ಕಾರ ಪ್ರಿಯ ಕೇಳುಗರೇ, ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಸ್ವಾತಂತ್ರ್ಯವೆಂದರೆ ಕೇವಲ ಒಂದು ದಿನದ ಸಂಭ್ರಮವಲ್ಲ, ಅದು ನಮ್ಮ ಪೂರ್ವಜರ ತ್ಯಾಗ, ಹೋರಾಟ ಮತ್ತು ಬಲಿದಾನಗಳ ಫಲ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಬದುಕನ್ನೇ ಅರ್ಪಿಸಿದ ಅಸಂಖ್ಯಾತ ವೀರರನ್ನು ಇಂದು ಕೃತಜ್ಞತೆಯಿಂದ ಸ್ಮರಿಸೋಣ. ನಮ್ಮ ದೇಶದ ಏಕತೆ ನಮ್ಮ ಶಕ್ತಿ, ವೈವಿಧ್ಯತೆ ನಮ್ಮ ಹೆಮ್ಮೆ, ದೇಶ ಪ್ರೇಮ ನಮ್ಮ ಉಸಿರಾಗಲಿ. ನಮ್ಮ ಮುಂದಿನ ಪೀಳಿಗೆಯಲ್ಲೂ ದೇಶದ ಬಗ್ಗೆ ಗೌರವ, ಜವಾಬ್ದಾರಿ ಮತ್ತು ಪ್ರೀತಿಯ ಭಾವನೆ ಸದಾ ಬೆಳೆಯಲಿ. ಈ ಹೆಮ್ಮೆಯ ಸ್ವಾತಂತ್ರ್ಯ ದಿನದಂದು ನಮ್ಮ ರೇಡಿಯೋ ಕುಟುಂಬದ ಪರವಾಗಿ ಪ್ರತಿಯೊಬ್ಬ ಶ್ರೋತೃಮಿತ್ರರಿಗೂ ಹಾಗೂ ನಿಮ್ಮ ಕುಟುಂಬದ ಎಲ್ಲರಿಗೂ ಹೃದಯಪೂರ್ವಕ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕೇಳುಗರೆ, ಇಂದು ನಮ್ಮ ಜನಧ್ವನಿಯಲ್ಲಿ ಬೆಳಿಗ್ಗೆ 6:54 ರಾತ್ರಿ 8:30 ವಿಭಿನ್ನ ಕಾರ್ಯಕ್ರಮಗಳ ಮೂಲಕ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮವನ್ನು ನಿಮ್ಮ ಮುಂದೆ ಹೊತ್ತು ತರಲಿದ್ದೇವೆ. ಹಾಗಾದರೆ ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುನಾಳುಬಾ ಬೆಳಿಗ್ಗೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧಾ ಕಾರ್ಯಕ್ರಮ, 7:35 ಆಕಾಶವಾಣಿ ವಾರ್ತೆಗಳು, 7:45 ವಿಶೇಷ ಸಾಮರ್ಥ್ಯದ ವಿಜಯಯಾನ ಎಂಬ ವಿಶೇಷ ಕಾರ್ಯಕ್ರಮ, 8:35 ಗೀತ ಸುನಾದ, 8:45 ಮಾತೃಸ್ವರೂಪಿ ಭಾರತ ಕಾರ್ಯಕ್ರಮ, 9:20 ಸ್ವಾತಂತ್ರ್ಯ ದೀಪ ವಿಶೇಷ ಕಾರ್ಯಕ್ರಮ, 10:20 ಸ್ವಾತಂತ್ರ್ಯ ಅಂದು ಇಂದು ನಾಳೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಅನಂತಗಂಟೆಗೆ ನನ್ನ ಭಾರತ ನನ್ನ ಹಿಮ್ಮೆ ವಿಶೇಷ ಕಾರ್ಯಕ್ರಮ, 11:30 ಹಾಡೋಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:45 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ, 12:05 ಶುಭಾಶಯ ಕಾರ್ಯಕ್ರಮ, 12:11 ವೀರವನಿತೆ ಶೌರ್ಯದ ಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹನ್ನೆರಡು ಗಂಟೆ 45 ನಿಮಿಷಕ್ಕೆ

ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ 11:55 ಜ್ಞಾನಸುಧಾ, 1:30 ನನ್ನ ದೇಶ ನನ್ನ ಹೊಣೆ ವಿಶೇಷ ಕಾರ್ಯಕ್ರಮ, 2:40 ಸ್ವತಂತ್ರ ಪೂರ್ವ ವಿಶೇಷ ಕಾರ್ಯಕ್ರಮ, 3:10 ಗಾನಗಂಧರ್ವ, 3:40 ಸ್ವಾತಂತ್ರ್ಯದ ಹಿನ್ನೆಲೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಸಂಜೆ 4:10 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 4:20 ಜ್ಞಾನಸುಧಾ, 4:30 ಸುವರ್ಣ ಹೆಜ್ಜೆಗಳು ಸ್ವತಂತ್ರೋತ್ಸವ ವಿಶೇಷ ಕಾರ್ಯಕ್ರಮ, 5:00 ವಿಜ್ಞಾನ ವಿಸ್ಮಯ, 5:10 ಕರುನಾಳು ಬಾಬಳಿಕೆ ಕಾರ್ಯಕ್ರಮ, 5:20 ಹಾಡುವಸಿ, 5:30 ದೇಶಭಕ್ತಿ ಗೀತೆಗಳು ಪ್ರಸಾರವಾಗಲಿವೆ. ಆರು 6:00 ದೇಶಕ್ಕಾಗಿ ಜೀವ ದೇಶಕ್ಕಾಗಿ ತ್ಯಾಗ ಸ್ವತಂತ್ರೋತ್ಸವ ವಿಶೇಷ ಕಾರ್ಯಕ್ರಮ, 6:30 ಗೀತ ಸುನಾದ, 6:40 ಪ್ರದೇಶ ಸಮಾಚಾರ, 6:50 ಸ್ವಾತಂತ್ರ್ಯ ದೀಪ ವಿಶೇಷ ಕಾರ್ಯಕ್ರಮ, 8:00 ಸ್ವಾತಂತ್ರ್ಯ ಅಂದು ಇಂದು ನಾಳೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರೆ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಗದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತಾ, ನಮ್ಮ ದೇಶ ಸದಾ ಶಾಂತಿ, ಸೌಹಾರ್ದತೆ ಮತ್ತು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯಲಿ ಎಂಬ ಹಾರೈಕೆಯೊಂದಿಗೆ ಜೈ ಹಿಂದ್, ವಂದೇ ಮಾತರಂ. ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳು ಬಾಬಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಈ ಘಟನೆ ನನಗೆ ಅತ್ಯಂತ ಪ್ರಿಯವಾದಂತಹ ಘಟನೆ. ಅದು ಒಂದು ಸಂಕ್ರಮಣ ಕಾಲ. 200 ವರ್ಷಗಳ ಕಾಲ ಸತತವಾಗಿ ಅವ್ಯಾಹತವಾಗಿ ಎಂದಿನಿಂದ ಇಲ್ಲಿವರೆಗೂ ಯಾರ್ಯಾರು ಯುದ್ಧ ಮಾಡಿದ್ರು ನಮ್ಮ ದೇಶಕ್ಕೋಸ್ಕರ, ಎಂತಿಂತವ್ರು ಪ್ರಾಣ ತೆತ್ತರಲ್ಲಪ್ಪ, ಒಬ್ಬರಲ್ಲ ಇಬ್ಬರಲ್ಲ. ಗಾಂಧೀಜಿಯ ಸತ್ಯಾಗ್ರಹಕ್ಕೆ ಮುಖ್ಯವಾಗಿ ತಳಹದಿ ಹಾಕಿಕೊಟ್ಟವರು ಹಿಂದಿನವರು. ಗಾಂಧೀಜಿ ಹೇಳ್ತಾರೆ ಅದನ್ನ, ಅಂದಿನ ಝಾನ್ಸಿ ರಾಣಿ, ಎಷ್ಟೋ ಜನ ಮಾತಾಡ್ತಾರೆ ಝಾನ್ಸಿ ರಾಣಿ ಹೋರಾಡಿದ್ರು ತನ್ನ ರಾಜ್ಯಕ್ಕೋಸ್ಕರ, ದೇಶಕ್ಕೆ ಏನ್ ಮಾಡಿದ್ಲು. ಅಯ್ಯೋ ಹುಚ್ಚಪ್ಪಗಳಿರ, ಒಬ್ಬ ಹೆಂಗಸು ಒಂದ್ ಖಡ್ಗ ಹಿಡ್ಕೊಂಡು ಹೋಗಿ ಬ್ರಿಟಿಷ್ ವಿರುದ್ಧ ಹೋರಾಡಿದಾಗ 1000 ಜನ ಹುಡುಗರ ಹೃದಯಕ್ಕೆ ಬೆಂಕಿ ಹಚ್ಚಲಿಲ್ವಾ? ವೈರಿ ಇವರು ಅಂತ ತೋರಿಸ್ಕೊಡ್ಲಿಲ್ವಾ? ದೇಶ ಪ್ರೇಮ ಉಕ್ಕಿಸ್ಲಿಲ್ವಾ? ಅಂಥ ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಎಲ್ಲರೂ ಹೋರಾಡಿದ್ರಲ್ಲಪ್ಪ ದೇಶದ ವಿರುದ್ಧ. ಚಂದ್ರಶೇಖರ್, ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅವ್ರ ಪ್ರಾಣತ್ಯಾಗಕ್ಕೆ ಏನು ಅರ್ಥನೇ ಇಲ್ವಾ? ಅರ್ಥ ಇದೆ. ಅವರೆಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಅಷ್ಟೇ ಅಲ್ಲ, ಚೈತನ್ಯ ಮಹಾಪ್ರಭುಗಳು, ಕಬೀರ್ ದಾಸರು ಎಲ್ಲರೂ ಆಗಿನ ಕಾಲಕ್ಕೇನು ಭಕ್ತಿ ಪಂಥ ಬಂತೋ ಮೀರ ಆಗಬಹುದು, ಅವರೆಲ್ಲ ಬಂದು ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಗಾಂಧೀಜಿ ಹೇಳ್ತಾರೆ, ಇವತ್ತು ನಾನು ಸತ್ಯಾಗ್ರಹ ಯಶಸ್ಸಾಗಬೇಕಾದ್ರೆ ಅವರೆಲ್ಲ ಹಾಕಿದಂತ ತಳಹದಿ ಮೇಲೆ ಮಾಡಬೇಕು. ಎಲ್ಲರೂ ಒಂದು ದೇಶ

ಅಪ್ರಿಯದಂತ ಹಿಂಸಾಚಾರ ನಡೆದು ಹೋಯ್ತು. ಯಾವ ಕನಸು ಕಂಡಿದ್ರು ಗಾಂಧಿ, ಸ್ವಾತಂತ್ರ್ಯ ಏನೋ ಸಿಕ್ಕ, ಆ ದೇಶ ವಿಭಜನೆ ಹಪಹಪಿಯೊಳಗೆ ಮನುಷ್ಯರನ್ನ ಮರೆತು ಜಾತಿ ಒಂದನ್ನೇ ಮುಖ್ಯ ಮಾಡಿಕೊಂಡು ನಾಶ ಮಾಡಿಬಿಟ್ರಲ್ಲ ಸಮಾಜ ಎಲ್ಲ. ಅವಾಗ ಅಂಥ ನೋವಿನಲ್ಲಿ ಸಂಕಟದಲ್ಲಿ ದೇಶ ತೊಳಲ್ತಿರುವಾಗ ಹಸ್ತಾಂತರ ಆಗ್ತಾ ಇತ್ತು. ಕೋಮು ಗಲ್ಲಭೆ ಎಲ್ಲ ಕಡೆ ಬೆಂಕಿ ಹತ್ತಿ ಉರಿತಾ ಇತ್ತು. ಮೌಂಟ್ ಬ್ಯಾಟನ್ ಹೇಳಿದ್ರು ಎಲ್ಲಿಯಾದರೂ ಅಡ್ಡಿ ಇಲ್ಲ, ಕಲ್ಕತ್ತಾದಲ್ಲಿ ಏನಾದರೂ ಹಿಂಸೆ ಪ್ರಾರಂಭ ಆದರೆ ಯಾವ ಸೈನ್ಯವೂ ಅದು ನಿಲ್ಲಿಸೋಕೆ ಸಾಧ್ಯ ಇಲ್ಲ. ದುರ್ದೈವಕ್ಕೆ ಅಲ್ಲಿ ಶುರುವಾಯಿತು. ಕೋಮಗಲಭೆ ಎತ್ತರಕ್ಕೆ ಹೋಗ್ಬಿಡ್ತು. ಗಾಂಧೀಜಿ ಏನು ಮಾಡಿದರು, ಹೊರಟುಬಿಟ್ರು ಕಲ್ಕತ್ತೆಗೆ. ಕಲ್ಕತ್ತೆಗೆ ಹೋಗಿ ಹೈದರಿ ಹೌಸಲ್ಲಿ ಕೂತ್ಕೊಂಡು ಉಪವಾಸ ಮಾಡಿದರು. ಎರಡೂ ಜನಾಂಗದವರು ನನ್ನ ಕಡೆ ಬರೋ ತನಕ, ಅಹಿಂಸೆಯನ್ನು ಒಪ್ಪೋ ತನಕ ನಾನು ಉಪವಾಸ ಬಿಡಲ್ಲ ಅಂದರು. ಎಷ್ಟು ಕಷ್ಟ, ಜನ ಕಲ್ಲೆಸೆದ್ರು, ಎಷ್ಟೋ ತೊಂದರೆ ಕೊಟ್ಟರು. ಗಾಂಧೀಜಿ ಬಿಡಲಿಲ್ಲ, ಉಪವಾಸ ಸತ್ಯಾಗ್ರಹ ಬಿಡಲಿಲ್ಲ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಅವತ್ತು ರಾತ್ರಿ ಅಧಿಕಾರ ಹಸ್ತಾಂತರ ಆಗುವಾಗ ನೆಹರು ಫೋನ್ ಮಾಡ್ತಾರೆ ಗಾಂಧೀಜಿಗೆ, ಬಾಪು ನೀವು ಬರಬೇಕಿಲ್ಲಿ, ನಾವು 200 ವರ್ಷಗಳ ಕನಸು ಸಾಕಾರ ಆಗಿದೆ, ತಾವು ಬರಬೇಕು, ತಾವು ಧ್ವಜ ಹಾರಿಸ್ಬೇಕು ಅಂತ. ಗಾಂಧೀಜಿ ಹೇಳ್ತಾರೆ ಸಂಭ್ರಮ ಪಡೋದಕ್ಕೆ ಏನು ಬೇಕಾಗಿಲ್ಲ, ಯಾರಾದರೂ ಮಾಡ್ಬೋದು, ನನ್ನ ಕೆಲಸ ಇದೆ, ಫೋನ್ ಇಡಿ ಅಂತ. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ನಮ್ಮ ಮನೆಯಲ್ಲೊಂದು ಏನಾದರೂ ಸಣ್ಣ ಕಾರ್ಯಕ್ರಮ ಆದರೆ ಬಾಗಲಿ ನಿಂತ್ಕೊಂಡು ನಾನೇ ಮಾಡಿದ್ದು ಅಂತ ಹೇಳ್ಕೋತೀವಿ. ಈ ಮಹಾಸಂಗ್ರಾಮದ ಸೇನಾನಿಯಾಗಿದ್ದಂಥ ಗಾಂಧಿ ಸ್ವಾತಂತ್ರ್ಯ ಸಿಕ್ಕ ದಿವಸ ಎಲ್ಲಿದ್ರು ಸ್ವಾಮಿ, ನಾವು ಎಲ್ಲೇ ಇದ್ರೂ ಓಡಿ ಬಂದು ಭಾರಕ್ಕೆ ಕೊಳ್ಳನ್ನು ಸೇರಿಸ್ಕೋತೇವೆ, ಚಾಚಿತೇವೆ, ಹಾಕಿ ಹಾರ ಅಂತ ಮರ್ಯಾದೆ ಅಪೇಕ್ಷೆ ಮಾಡ್ತೇವೆ. ರಾಷ್ಟ್ರ ನಾಯಕ ಅನ್ಸ್ಕೊಂಡಂಥ ಗಾಂಧಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಕಲ್ಕತ್ತೆಯ ಬೀದಿಗಳಲ್ಲಿ ಒಂದು ಮನೆಯಲ್ಲಿ ಉಪವಾಸ ಇದ್ದಾರೆ. ಸಂಭ್ರಮಕ್ಕೆ ಬೆನ್ನು ಮಾಡಿದಂಥ ಮಹಾತ್ಮ, ಸಂಭ್ರಮ ಯಾರಾದರೂ ಮಾಡಬಹುದು, ಇಲ್ಲಿ ಶಾಂತಿ ಬೇಕು ನಿಮಗೆ. ಇದನ್ನು ಗಮನಿಸ್ಬೇಕು ಸ್ವಾಮಿ, ಯಾವ ಅಧಿಕಾರನೂ ಬೇಡ, ಯಾವ ಸ್ಥಾನನೂ ಬೇಡ, ಯಾವ ಸಂಭ್ರಮವೂ ಬೇಡ. ಮತ್ತೊಬ್ಬರ ಕಣ್ಣಲ್ಲಿ ಒಂದು ಹನಿ ನೀರು ಬರಬಾರ್ದು. ಶಾಂತಿ ಇರಲಿ, ಶಾಂತಿ ಇರಲಿ ಒದ್ದಾಡದಂಥ ಈ ಶಾಂತಿ ದೂತನ ನೆನೆಸದೆ ಹೋದರೆ ಎಂಥ ಅಪಚಾರ ಅಲ್ವಾ. ಜಗತ್ತಿನಲ್ಲಿ ಇವತ್ತು ಬೇಕಾದದ್ದು ಎರಡೇ ಎರಡು ಸ್ವಾಮಿ, ಅವು ಎರಡಕ್ಕೋಸ್ಕರ ಒದ್ದಾಟ, ಒಂದು ಶಾಂತಿ, ಒಂದು ಪ್ರೇಮ. ಆ ಪ್ರೀತಿಯನ್ನು ಕಳ್ಕೊಂಡಿದ್ದೀವಿ, ಶಾಂತಿಗಾಗಿ ಹುಡುಕಾಡ್ತಾ ಇದ್ದೀವಿ. ಅಂಥ ಘೋರವಾದಂಥ ವಾತಾವರಣದಲ್ಲಿ, ಕಲುಷಿತವಾದ ವಾತಾವರಣದಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ಸಂಭ್ರಮವನ್ನು ಬಿಟ್ಟು ಕಲ್ಕತ್ತೆಯನ್ನು ಅಪ್ಪಿಕೊಂಡ್ರಲ್ಲ ಗಾಂಧಿ, ಅದನ್ನು ನೆನೆಸ್ಬೇಕು ನಾವು. ಶಾಂತಿ ಸ್ಥಾಪನೆ ಆಗೋವರೆಗೂ ಕಲ್ಕತ್ತೆ ಬಿಟ್ಟು ಹೋಗಲಿಲ್ಲ. ಮೌಂಟ್ ಬ್ಯಾಟನ್ ಹೇಳಿದ್ರಂತೆ, ವೇರ್ ಆರ್ಮಿ ಕೆನಾಟ್ ಗೋ, ಮೈ ಒನ್ ಮ್ಯಾನ್ ಆರ್ಮಿ ಕುಡ್ ಗೋ. ಏಕ ಸೈನಿಕನಾದಂಥ ಸೈನ್ಯ ಇದು, ಆತ ಮಾತ್ರ ಗೆಲ್ಲೋದು ಸಾಧ್ಯ ಇದೆ ಅಂತ. ಹಾಗೆ ಮಾಡಿದಂಥ ಗಾಂಧಿ ನೆನೆಸ್ಕೊಂಡಾಗ ನಮ್ಮ ಮನಸ್ಸಿನಲ್ಲೂ ಸ್ವಲ್ಪ ಶಾಂತಿ ಅಂಕುರಿಸಿತು ಅನ್ನೋ ಭಾವನೆ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 107 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ತನುವೇನು ಮನವೇನು,
4: ತನುವೇನು ಮನವೇನು,
3: ಪರಮಾಣು ಸಂಧಾನ,
4: ಪರಮಾಣು ಸಂಧಾನ,
3: ಕುಣಿಸುತ್ತಿಹುದು ಉಭಯವನು,
4: ಕುಣಿಸುತ್ತಿಹುದು ಉಭಯವನು,
3: ಮೂರನೆಯದೊಂದು,
4: ಮೂರನೆಯದೊಂದು,
3: ತೃಣದ ಹಸಿರಿನ ಹುಟ್ಟು,
4: ತೃಣದ ಹಸಿರಿನ ಹುಟ್ಟು,
3: ತಾರೆ ಎಸಕದ ಗುಟ್ಟು,
4: ತಾರೆ ಎಸಕದ ಗುಟ್ಟು,
3: ದಣಿಯದೆ ಅದನು ಅರಸು ನೀಂ ಮಂಕುತಿಮ್ಮ,
4: ದಣಿಯದೆ ಅದನು ಅರಸು ನೀಂ ಮಂಕುತಿಮ್ಮ.
3: ಸೊ ಹಿಂದಿನ ಮುಕ್ತಕದಲ್ಲಿ ಈ ಶರೀರದ ಯಂತ್ರದ ರಚನೆಯ ಬಗ್ಗೆ ನಾವು ಮಾತಾಡಿದ್ವಿ. ಅದರಲ್ಲಿ ಬೇಕಾಗುವಂತ ಒಂದು ಹದ, ಒಂದು ಪಕ್ವತೆ, ಅದರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಸ್ಥೂಲವಾದಂಥ ಶರೀರ ನಮಗೆ ಕಣ್ಣಿಗೆ ಗೋಚರವಾಗುವ, ಕಿವಿಗೆ ಕೇಳಿಸುವ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸಿಕೊಡುವ ಇಂದ್ರಿಯಗಳು, ಹಾಗೆ ಕೈ ಕಾಲು ಇತ್ಯಾದಿ ಕೆಲಸಗಳಕ್ಕೆ ಪೂರಕವಾಗುವಂತಹ ಕರ್ಮೇಂದ್ರಿಯಗಳು, ಇವೆಲ್ಲವೂ ಕೂಡ ಸ್ಥೂಲವಾದಂಥ ಶರೀರ ಚೆನ್ನಾಗಿದೆ, ಚೆನ್ನಾಗಿರಬೇಕು. ಭಾವನಾತ್ಮಕವಾದಂಥ ಒಂದು ಅಸ್ತಿತ್ವ ನಮ್ಮೆಲ್ರಿಗೂ ಇದೆ. ನಮ್ಮ ಮನಸ್ಸಿಗೆ ಕೆಲವು ಸ್ಫುರಣೆಗಳಾಗ್ತವೆ, ಅನುಭವಗಳ ಬಗ್ಗೆ ನಮ್ಮದೇ ಆದಂಥ ಕೆಲವು ಭಾವನೆಗಳಿರ್ತವೆ, ಅವುಗಳಿಂದ ತಿಳುವಳಿಕೆ ಅನ್ನುವಂಥದ್ದು ನಮ್ಮ ಬುದ್ಧಿಗೆ ಬರುತ್ತೆ. ಇವೆಲ್ಲವೂ ನನ್ನದು ಅಥವಾ ನಾನು ಅನ್ನುವಂಥ ಒಂದು ಅಹಂ ಭಾವ ನಮ್ಮೆಲ್ಲರಲ್ಲೂ ಇದೆ. ಸೊ ಹೀಗೆ ನಮ್ಮ ಶರೀರ ಸ್ಥೂಲ ಮತ್ತು ಸೂಕ್ಷ್ಮಗಳ ಒಂದು ಮಿಶ್ರಣ. ಸೊ ಅದು ತನುವು ನಮ್ಮದೇ, ಮನವು ನಮ್ಮದೇ. ಈ ತನು ಎಲ್ಲಿಂದ ಆಯಿತು ಅಂತಂದರೆ, ಆ ತನುವಾದದ್ದು ಮೂಲಭೂತವಾದಂಥ ಕೆಲವು ಪರಮಾಣುಗಳಿಂದ. ಅದನ್ನು ನಾವು ಹಿಂದೆ ಅಷ್ಟೇ ನೋಡಿದ್ವಿ, ಎಲ್ಲ ಪರಮಾಣುಗಳು ಸೇರಿದಾಗ ಕಾಂಪೌಂಡ್ಸ್ ಆಗ್ತಾ ಹೋಗುತ್ತೆ, ಜೀವಕೋಶಗಳಾಗತ್ತೆ, ಜೀವಕೋಶಗಳೆಲ್ಲ ಸೇರಿ ಶರೀರದ ನಾನಾ ಭಾಗಗಳಾಗ್ತವೆ, ಅವಕ್ಕೆ ತಮ್ಮದೇ ನಿರ್ದಿಷ್ಟ ಕಾರ್ಯ ಇರುತ್ತೆ, ಉದ್ದೇಶ ಇರುತ್ತೆ. ಸೊ ಇವನ್ನೆಲ್ಲ ನಾವು ನೋಡಿದ್ವಿ. ಮನಸ್ಸು ಕೂಡ ಹಾಗೆ ಬೇರೆ ಬೇರೆ ರೀತಿಯ ಅನುಭವಗಳ ಸಾರದಿಂದ ನಮ್ಮ

ಮನಸ್ಸು ಒಂದು ರೀತಿಯ ಪಕ್ವತೆಯನ್ನು ಪಡೆದಿರುತ್ತೆ. ಆ ಮನಸ್ಸು ಪರಿಪೂರ್ಣವಾಗಬೇಕಾದ್ರೆ ಅದಕ್ಕೆ ಕಟ್ಟಡದ ಇಟ್ಟಿಗೆಗಳು ಅಂತ ನಾವೇನು ಹೇಳ್ಬೋದು, ನಮ್ಮ ಅನುಭವಗಳೇ, ನಮ್ಮ ಭಾವನೆಗಳು. ಸೊ ಹಾಗೆ ಎರಡೂ ಕೂಡ, ಮನಸ್ಸು ಮತ್ತು ಶರೀರ ಎರಡೂ ಕೂಡ ಬಿಡಿ ಬಿಡಿಯಾದಂಥ ಬೇರೆ ಬೇರೆ ಭಾಗಗಳನ್ನು ಜೋಡಿಸಿ ಪೇರಿಸಲಾಗಿರುವಂತಹ ಒಂದು ಪರಿಪೂರ್ಣವಾದ ಯಂತ್ರ. ಆ ಯಂತ್ರಕ್ಕೆ ತನ್ನದೇ ಆದಂತಹ ಒಂದು ಚೈತನ್ಯ ಅನ್ನುವಂಥದ್ದು ಎಲ್ಲಿಂದ ಬರ್ತಾ ಇದೆ? ತನ್ನದೇ ಆದಂಥದ್ದು ಇದೆ ಅಂದರೆ ಅದು ಎಲ್ಲಿಂದ ಬರ್ತಾ ಇದೆ? ಈಗ ಯಂತ್ರವನ್ನು ನಾವು ಕಳೆದ ಇದರಲ್ಲೂ ಒಂದು ಉದಾಹರಣೆಯಾಗಿ ತಗೊಂಡ್ವಿ. ಒಂದು ಮಿಕ್ಸರ್ ಇದೆ ಅಂತ ಅನ್ಕೋಣ. ಆ ಮಿಕ್ಸರ್ಗೆ ಮಿಕ್ಸರ್ದೊಂದು ಜಾರ್ ಇರುತ್ತೆ, ಅದಕ್ಕೊಂದು ಮೋಟಾರ್ ಇರುತ್ತೆ, ಅದೆಲ್ಲ ಇರುತ್ತೆ. ನಾನು ಬರೀ ಅದರೊಳಗಡೆಗೆ ಚಟ್ನಿಗೆ ಏನೇನು ಬೇಕೋ ಅದನ್ನೆಲ್ಲವನ್ನೂ ಹಾಕ್ಬಿಟ್ಟು ಆ ಜಾರ್ನಲ್ಲಿ ಹಾಕಿ ಮಿಕ್ಸಿಗೆ ಅದನ್ನು ಫಿಟ್ ಮಾಡಿದರೆ ಚಟ್ನಿ ಆಗುತ್ತಾ? ಚಟ್ನಿ ಆಗಲ್ಲ. ಚಟ್ನಿ ಆಗಬೇಕಾದ್ರೆ ನನ್ನ ವೈರನ್ನು ಪ್ಲಗ್ ಅದು ಸರಿಯಾಗಿ ಕನೆಕ್ಟ್ ಮಾಡಬೇಕು, ಸ್ವಿಚ್ ಆನ್ ಮಾಡಬೇಕು. ಆಗ ಆ ಚೈತನ್ಯ ಬಂದು ಮೋಟರ್ನ ತಿರುಗಿಸುತ್ತೆ. ಮೋಟಾರ್ ತಿರುಗಿದಾಗ ಅಲ್ಲಿದ್ದಂಥ ಕಡಲೆಬೇಳೆ ಮತ್ತು ಮೆಣಸಿನಕಾಯಿ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಅವೆಲ್ಲವೂ ಒಟ್ಟಾಗಿ ಮಿಶ್ರಣವಾಗಿ ಚಟ್ನಿಯಾಗಿ ನಮಗೆ ಸಿಕ್ಕತ್ತೆ. ಸೊ ಹಾಗೆ ನಾವು ನಮ್ಮ ಶರೀರವನ್ನು ಕೂಡ ಆ ಥರದ ಒಂದು ಯಂತ್ರದ ರೀತಿಯಲ್ಲಿ ನೋಡುವಾಗ ನಮ್ಮ ಶರೀರಕ್ಕೆ ಬರ್ತಾ ಇರುವಂತಹ ಆ ಎಲೆಕ್ಟ್ರಿಸಿಟಿ ಯಾವುದು ಅನ್ನೋದನ್ನು ನಾವು ನೋಡಬೇಕು. ಆ ಎಲೆಕ್ಟ್ರಿಸಿಟಿ ಅಂತ ಅನ್ನುವಂಥದ್ದು ಮೂರನೆಯ ಒಂದಂಶ. ಒಂದಂಶ ಶರೀರ, ಇನ್ನೊಂದಂಶ ನಮ್ಮ ಮನಸ್ಸು. ಇದಕ್ಕೆ ಚಾಲನೆಯನ್ನು ನೀಡ್ತಾ ಇರುವಂಥದ್ದು ಮೂರನೆಯ ಒಂದಂಶ. ಅದು ಇವೆರಡಕ್ಕೂ ಅತೀತವಾದಂಥದ್ದು, ಇವೆರಡಕ್ಕೂ ಮೀರಿದಂಥದ್ದು, ಇವೆರಡಕ್ಕಿಂತಲೂ ಹೆಚ್ಚು ಶಕ್ತಿಯುತವಾದಂಥದ್ದು, ವ್ಯಾಪಕವಾದಂಥದ್ದು. ಅದು ಕೇವಲ ನನ್ನೊಬ್ಬನ ಶರೀರ, ನನ್ನೊಬ್ಬನ ಮನಸ್ಸನ್ನು ಮಾತ್ರ ಚಾಲನೆಯನ್ನು ನೀಡುವಂಥ ಎಲೆಕ್ಟ್ರಿಸಿಟಿ ಅಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು ನೋಡಿದಾಗ ಯಾವ ಎಲೆಕ್ಟ್ರಿಸಿಟಿ ಈ ಮಿಕ್ಸರ್ನ ಓಡಿಸ್ತದೋ ಅದೇ ಎಲೆಕ್ಟ್ರಿಸಿಟಿ ಟ್ಯೂಬ್ಲೈಟನ್ನು ಬೆಳಗಿಸ್ತದೆ, ಅದೇ ಎಲೆಕ್ಟ್ರಿಸಿಟಿ ಫ್ಯಾನನ್ನು ಕೂಡ ತಿರುಗಿಸ್ತದೆ. ಸೊ ಹಾಗೆ ನಮ್ಮ ಜೀವನವನ್ನು ನಮ್ಮ ಶರೀರ ಮನಸ್ಸುಗಳ ಮೂಲಕ ನಮಗೆ ನಡೆಸೋದಕ್ಕೆ ಒಂದು ಚೈತನ್ಯವನ್ನು ಕೊಡ್ತಾ ಇರುವಂಥ ಶಕ್ತಿ ನನಗೆ ಸೀಮಿತವಾದಂಥದ್ದಲ್ಲ. ಅದು ಪ್ರಪಂಚದಲ್ಲಿರುವಂಥ ಇತರ ಇದೇ ರೀತಿಯ ಯಂತ್ರಗಳಿಗೂ ಚಾಲಕವಾದಂಥ ಶಕ್ತಿ. ಅದು ಯಾವ ಥರದ್ದು? ನಮ್ಮ ಸುತ್ತಮುತ್ತಲು ಇರುವಂತಹ ಗಿಡಮರಗಳನ್ನು ನೋಡಿದರೆ ಪ್ರತಿಯೊಂದು ಗಿಡಮರಕ್ಕೂ ತನ್ನದೇ ವಿಶೇಷತೆ ಇದೆ. ಎಲೆ ಎಲ್ಲದರಲ್ಲೂ ಹಸಿರಾದರೂ ಕೂಡ ಒಂದೊಂದು ಗಿಡದ ಎಲೆಯ ಹಸಿರು ಬೇರೆ. ಸೊ ತನ್ನದೇ ಒಂದು ಅಸ್ತಿತ್ವ ಅನ್ನೋದು ಪ್ರತಿಯೊಂದು ಗಿಡಕ್ಕೂ ಇದೆ, ಪ್ರತಿಯೊಂದು ಮರಕ್ಕೂ ಇದೆ. ಅದರ ಹಿಂದಿರುವ ಗುಟ್ಟು ಯಾವುದು? ಅದು ಕೂಡ ಇದೇ ಮೂರನೆಯದು. ಇದೇ ಮೂರನೆಯ ಶಕ್ತಿ ಆ ಗಿಡಗಳಲ್ಲಿ ಎಲೆಯ ಹಸಿರಾಗಿ ಅಥವಾ ಟೊಂಗೆಯ ಕೆಂಪು ಅಥವಾ ಬೇರೆ ಯಾವುದೋ ಬಣ್ಣವಾಗಿ, ಹಣ್ಣಿನ ಕೆಂಪಾಗಿ, ಹೂವಿನ ಬಣ್ಣವಾಗಿ ನಮಗೆ ಗೋಚರವಾಗ್ತಾ ಇದೆ. ಅದು ನಮ್ಮ ಹತ್ತಿರದ ಒಂದು ಪ್ರಕೃತಿಯಲ್ಲಿರೋ ಅಂಶವಾದರೆ ದೂರದಲ್ಲಿ ಅಲ್ಲೆಲ್ಲೋ ಕಾಣುವಂತಹ ಯಾವ ನಕ್ಷತ್ರಗಳು ಗ್ರಹಗಳು ಇದ್ದಾವೆ ಅವುಗಳು ಮಿನುಗುತ್ತಾ ಇರೋದಕ್ಕೂ ಕೂಡ ಇದೇ ಶಕ್ತಿಯ ಒಂದು ಇದೇ ಗುಟ್ಟು. ಇದಿರೋದ್ರಿಂದಲೇ ಈ ಶಕ್ತಿ ಮೂರನೆಯ ಶಕ್ತಿ ಅನ್ನುವಂಥದ್ದೊಂದು ಇರೋದ್ರಿಂದಲೇ ಅವೆಲ್ಲವೂ ಕೂಡ ಮಿನುಗುತ್ತಾ ಇವೆ, ಅವೆಲ್ಲವೂ ಕೂಡ ಮಿಂಚ್ತಾ ಇವೆ. ಉದ್ದೇಶದ ಬಗ್ಗೆ ನಾವು ಕಳೆದ ಸರ್ತಿ ಮಾತಾಡಿದ್ವಿ, ಹಿಂದಿನ ಮುಕ್ತಕದ ಕಡೆಯ ಸಾಲು. ಈ ಯಂತ್ರವನ್ನು ಯಾಕಪ್ಪ ರಚಿಸ್ದ ವಿಧಿ ಅನ್ನುವಂಥದ್ದು. ಸೊ ನಾವು ಯಂತ್ರಗಳನ್ನು ಬಳಸಿ ನಮಗೆಲ್ಲ ಚೆನ್ನಾಗಿ ಗೊತ್ತು ಯಾವ ಯಂತ್ರ ಯಾವುದಕ್ಕೋಸ್ಕರ. ಮಿಕ್ಸರಿನ ಕೆಲಸ ಮಿಕ್ಸರ್ ಮಾಡ್ತದೆ, ಮೋಟರ್ ಸೈಕಲಿನ ಕೆಲಸ ಮೋಟರ್ ಸೈಕಲ್ ಮಾಡ್ತದೆ. ಹಾಗೆ ಈ ಶರೀರ ಅನ್ನುವಂಥದ್ದು ಮನಸ್ಸು ಬುದ್ಧಿ ಮತ್ತು ದೇಹ ಇವೆಲ್ಲವೂ ಕೂಡ ಒಂದು ಯಂತ್ರವಾಗಿ ಈಗ ನನಗೆ ಸಿಕ್ಕಿದೆ ಅಂತಂದರೆ ಅದನ್ನು ಕೂಡ ನಾನು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಬಳಸಬೇಕು. ಆವಾಗ ಈ ಯಂತ್ರಕ್ಕೂ ಒಂದು ಸಾರ್ಥಕತೆ. ಆ ಸಾರ್ಥಕತೆಯನ್ನು ಪಡ್ಕೊಳ್ಬೇಕಾದ್ರೆ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ, ಆ ಮೂರನೇದು ಅಂತ ಒಂದು ಇದೆಯಲ್ಲ ನಮ್ಮ ಕಣ್ಣಿಗೆ ಗೋಚರವಾಗದೇ ಇರುವಂತಹ ವ್ಯಾಪಕವಾದಂಥ ಶಕ್ತಿಯುಳ್ಳಂತಹ ಯಾವುದೋ ಒಂದು ಚೈತನ್ಯ ಇದೆಯಲ್ಲ, ಎಲ್ಲಕ್ಕೂ ಒಂದು ನೆಲೆಯಾಗಿ ಎಲ್ಲಕ್ಕೂ ಒಂದು ಸ್ಫೂರ್ತಿಯಾಗಿ ಪ್ರೇರಣೆಯಾಗಿ ಇದೆಯಲ್ಲ, ದಣಿಯದೆ ಅದನ್ನು ನೀನು ಹುಡುಕು. ಎಲ್ಲಿಂದ ಬಂತು ಈ ಶಕ್ತಿ, ಎಲ್ಲಿಂದ ಬಂತು ಈ ಚೈತನ್ಯ, ಇದಕ್ಕೆಲ್ಲ ಏನು ಕಾರಣ

0: ಅಂತ ಮೂಲಭೂತವಾದಂತ ಪ್ರಶ್ನೆಗಳನ್ನ ನಿನ್ನನ್ನು ನೀನು ಕೇಳಿಕೊಂಡು ಅದಕ್ಕೆ ಉತ್ತರವನ್ನು ನೀನು ಕಂಡುಹಿಡ್ಕೋ. ಸೊ ಈಗ ಸಾಧಾರಣವಾಗಿ ನಮ್ಮಲ್ಲಿ ಏನಂತಂದ್ರೆ ಅನೇಕ ಶಕ್ತಿಗಳು ನಮ್ಮಲ್ಲಿ ಅಡಗಿರ್ತವೆ, ಅದನ್ನ ಪೊಟೆನ್ಷಿಯಲ್ ಅಂತೀವಿ. ಅಂದ್ರೆ ಅದಿನ್ನೂ ಪ್ರಕಟವಾಗಿಲ್ಲ, ಅದಿನ್ನೂ ಕಾರ್ಯಗತವಾಗಿಲ್ಲ, ಅದರ ಶಕ್ತಿ ನಮಗಿದೆ. ಆ ಶಕ್ತಿ ನಮಗೆ ಪ್ರಕಟವಾಗಬೇಕು ಅಂತಂದ್ರೆ ಪ್ರಯತ್ನ ಪೂರ್ವಕವಾಗಿ ಅದನ್ನ ನಾವು ಆ ಉದ್ದೇಶಕ್ಕೆ ತೊಡಗಿಸಿಕೊಳ್ಳಬೇಕು. ಆ ಪ್ರಯತ್ನವನ್ನು ನಾವು ಮಾಡಲಿಲ್ಲ ಅಂತಂದ್ರೆ ಯಂತ್ರ ಇದ್ದೂ ಕೂಡ ಅದರಲ್ಲಿ ಯಾವುದೇ ಪ್ರಯೋಜನ ಆಗಲಿಲ್ಲ. ನನ್ನ ಹತ್ರ ಒಳ್ಳೆ ಚೆನ್ನಾಗಿರೋ ಮೋಟರ್ ಸೈಕಲ್ ಇದೆ, ಅದನ್ನೆಲ್ಲ ನಾನು ತಗೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ, ಆದರೆ ಹೋಗಬೇಕಾದ್ರೆ ನನಗೆ ಓಡ್ಸಕ್ಕೆ ಬರಲ್ಲ, ಅದಕ್ಕೋಸ್ಕರ ನಾನು ಮೈಲಿ ದೂರ ನಡಿಬೇಕು ಅಂತಂದ್ರೂ ನಾನು ನಡ್ಕೊಂಡೇ ಹೋಗ್ತೀನಿ ಅಂತಂದರೆ ಮೋಟರ್ ಸೈಕಲ್ ಇದ್ದು ಏನಾಯಿತು ಪ್ರಯೋಜನ? ಸೊ ಹಾಗಲ್ಲ. ಸೊ ಈ ಶರೀರ ಅನ್ನುವಂಥ ಒಂದು ಉತ್ಕೃಷ್ಟವಾದ ಯಂತ್ರ ನಿನಗೆ ಸಿಕ್ಕಿದೆ, ಈಗ ಅದನ್ನು ಸರಿಯಾದ ಒಂದು ಉದ್ದೇಶಕ್ಕೋಸ್ಕರ ಬಳಸು. ಸಣ್ಣ ಸಣ್ಣ ಉಪಯೋಗಗಳಿಗೆ ಅದನ್ನು ಬಳಸ್ಕೊಬೇಡ, ಅದೆಲ್ಲ ಮಾಡುವಂತೆ, ನಿನ್ನ ನಿತ್ಯ ಜೀವನದ ಎಲ್ಲ ಕರ್ಮಗಳನ್ನು ಮಾಡುವಂತೆ. ಆದರೆ ಅದಕ್ಕಿಂತ ಹಿರಿದಾದಂತಹ ಒಂದು ಉದ್ದೇಶ ನೀನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆದರೆ ನಿನ್ನ ಎಲ್ಲ ನಿತ್ಯ ಚಟುವಟಿಕೆಗಳಿಗೆ ಒಂದು ವಿಶೇಷವಾದ ಅರ್ಥವನ್ನು ನಿನಗೆ ನೀನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಹುಡುಕಾಟದಲ್ಲಿ ಸುಸ್ತಾಗೋಯ್ತು, ನನಗೆ ಇವತ್ತು ಕಾಣಿಸ್ಲಿಲ್ಲ, ನಾನು ಎನ್ನೇನೂ ಪ್ರಯತ್ನ ಪಟ್ಟೆ ಅಂಥೇಳಿ ಸುಮ್ಮನೆ ಕೂತ್ಕೋಬೇಡ. ದಣಿಯದೆ ಆ ಮೂಲ ಶಕ್ತಿಯ ಬಗ್ಗೆ ಆಲೋಚನೆ ಮಾಡು, ಆ ಮೂಲ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡು ಅಂತ ಡಿ ವಿ ಜಿಯವರು ಇಲ್ಲಿ ಹೇಳ್ತಾ ಇದ್ದಾರೆ.
1: ಪ್ರಿಯ ಕೇಳುಗರೇ, ಇದುವರೆಗೂ ಭಾರತದ ತ್ರಿವರ್ಣ ಧ್ವಜದ ಹಿನ್ನೆಲೆ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಾರತದ ತ್ರಿವರ್ಣ ಧ್ವಜದ ಹಿನ್ನೆಲೆ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಸಮಸ್ತ ನಾಡಿನ ಎಲ್ಲ ಜನತೆಗೆ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾರತದ ತ್ರಿವರ್ಣ ಧ್ವಜದ ಹಿನ್ನೆಲೆ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಭಾರತದ ರಾಷ್ಟ್ರೀಯ ಧ್ವಜದ ಈಗಿನ ಅವತರಣಿಕೆಯನ್ನು ಜುಲೈ 22, 1947 ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಸಭೆಯಲ್ಲಿ ಅಂಗೀಕರಿಸಲಾಗಿತ್ತು. ಬ್ರಿಟಿಷರಿಂದ ಆಗಸ್ಟ್ 15, 1947 ಸ್ವಾತಂತ್ರ್ಯ ಪಡೆಯುವ ಕೆಲವೇ ದಿನಗಳ ಮುಂಚೆ ನಡೆದಿದ್ದು ಈ ಸಭೆ. ಅಂದಿನಿಂದ ಜನವರಿ 26, 1950 ಸ್ವತಂತ್ರ ಭಾರತದ ಸ್ವರಾಜ್ಯ ಭಾರತ ಬಾವುಟವಾಗಿಯೂ, ಜನವರಿ 26, 1950 ಗಣರಾಜ್ಯ ಭಾರತದ ಬಾವುಟವಾಗಿಯೂ ಸಂದಿದೆ. ಹಿಂದಿ ಭಾಷೆಯಲ್ಲಿ ತಿರಂಗ ಎಂದು, ಕನ್ನಡದಲ್ಲಿ ತ್ರಿವರ್ಣ ಎಂದು, ಮೂರು ವರ್ಣಗಳ ಧ್ವಜವೆಂದು ಸೂಚಿಸುವ ಪದಗಳು ಭಾರತದ ಬಾವುಟವನ್ನು ಸೂಚಿಸುವಾಗ ಬಳಕೆಯಲ್ಲಿದೆ. ಭಾರತದ ಧ್ವಜ ಸಂಹಿತೆಯ ಪ್ರಕಾರ ಭಾರತೀಯ ಧ್ವಜವು ಅಗಲ ಮತ್ತು ಎತ್ತರ ಆಕಾರ ಅನುಪಾತವನ್ನು 3:2 ಹೊಂದಿದೆ. ಧ್ವಜದ ಎಲ್ಲ 3 ಅಡ್ಡ ಬ್ಯಾಂಡ್ಗಳು ಅಂದರೆ ಕೇಸರಿ, ಬಿಳಿ, ಹಸಿರು ಸಮಾನ ಗಾತ್ರದಲ್ಲಿರುತ್ತವೆ. ಭಾರತದ ತ್ರಿವರ್ಣ ಧ್ವಜವನ್ನು ಸ್ವೀಕರಿಸಿದ್ದು ಜುಲೈ 22, 1947. ಇದನ್ನು ವಿನ್ಯಾಸಗೊಳಿಸಿದವರು ಪಿಂಗಾಳಿ ವೆಂಕಯ್ಯನವರು. ತ್ರಿವರ್ಣ ಧ್ವಜದ ಹಗಲದುದ್ದಕ್ಕೂ ಮೇಲೆ ಕೇಸರಿ ಬಣ್ಣ, ಮಧ್ಯದಲ್ಲಿ ಬಿಳಿ ಬಣ್ಣ, ಕೊನೆಯಲ್ಲಿ ಹಸಿರು ಬಣ್ಣದ ಪಟ್ಟಿಗಳಿಂದ ಕೂಡಿದೆ. ಬಾವುಟದ ಮಧ್ಯದಲ್ಲಿ 24 ರೇಖೆಗಳುಳ್ಳ ನೀಲಿಯ ಅಶೋಕ ಚಕ್ರವಿದೆ. ದೇಶದ ವಿಭಿನ್ನ ಜಾತಿ, ಮತ ಪಂಗಡ ಮತ್ತು ಸಂಸ್ಕೃತಿಯ ಜನರನ್ನು ಒಂದೇ ಧ್ವಜದಡಿ ನಿಲ್ಲಿಸಿ ದೇಶದ ಏಕತೆಯನ್ನು ಸಾರುವ ದಿವ್ಯ ಸಾಧನೆಯೇ ನಮ್ಮ ರಾಷ್ಟ್ರಧ್ವಜ. ಈ ನಮ್ಮ ಸ್ವಾತಂತ್ರ್ಯ ದೇಶದ ಸಂಕೇತವಾಗಿರುವ ರಾಷ್ಟ್ರಧ್ವಜದ ಅವಹೇಳನ ರಾಷ್ಟ್ರದ್ರೋಹವಾಗಿರುತ್ತದೆ. ಅದರ ಉಳಿವಿಗಾಗಿ ಬಲಿದಾನವಾಗಲು ಸದಾ ಸಿದ್ಧವಾಗಿರುವ ನಾವುಗಳು ಅದರ ಮೇಲಿರುವ ಭಕ್ತಿಯನ್ನೇ ದೇಶಭಕ್ತಿ ಎನ್ನುತ್ತೇವೆ. ಅಂದಿನ ಪ್ರಧಾನಿಯಾಗಿದ್ದ ಜವಾಹರಲಾಲ್ ನೆಹರು ರವರು 1947 ಜುಲೈ 22

ಅಸೆಂಬ್ಲಿಯಲ್ಲಿ ನಮ್ಮ ರಾಷ್ಟ್ರ ಧ್ವಜವನ್ನು ದೇಶಕ್ಕೆ ಅರ್ಪಿಸಿದರು. ನಮ್ಮ ಸರಕಾರವು ಧ್ವಜ ಕೇವಲ ಕೈ ನೇಯ್ಗೆಯಿಂದಲೇ ಸಿದ್ಧವಾದ ಶುದ್ಧ ಖಾದಿಯಿಂದಲೇ ಮಾಡಲ್ಪಟ್ಟಿರಬೇಕು. ಅದು ಉಣ್ಣೆಯ ಅಥವಾ ರೇಷ್ಮೆ ಇಲ್ಲವೇ ಹತ್ತಿಯದಾದರೂ ಅಡ್ಡಿಯಿಲ್ಲ. ಆದರೆ ಅದು ಕೈ ನೂಲು ಮತ್ತು ಕೈ ನೇಯ್ಗೆಯದೆ ಆಗಿರಬೇಕು. ಕೇಸರಿ, ಬಿಳಿ, ಹಸಿರು ಬಣ್ಣಗಳ ಅಳತೆ ಸಮ ಪ್ರಮಾಣದಲ್ಲಿ ಇದ್ದು ನೀಲಿ ಚಕ್ರವು ಹೆಚ್ಚು ಕಡಿಮೆ ಬಿಳಿ ಬಣ್ಣದ ಅಡ್ಡೆಗೆರೆಗಳಷ್ಟಿದ್ದು ಅದರಲ್ಲಿ 24 ರೇಖೆಗಳಿವೆ. ರಾಷ್ಟ್ರಧ್ವಜವನ್ನು ತಯಾರಿಸುವ ಹಕ್ಕು ಕರ್ನಾಟಕದ ಧಾರವಾಡ ಜಿಲ್ಲೆಯ ಗರಗ ಗ್ರಾಮದಲ್ಲಿ ತಯಾರಿಸಲಾಗುತ್ತದೆ. ಉತ್ತರ ಕರ್ನಾಟಕದಾದ್ಯಂತ ಒಟ್ಟು 52 ಇಂತಹ ಘಟಕಗಳು ರಾಷ್ಟ್ರಧ್ವಜ ನಿರ್ಮಾಣದಲ್ಲಿ ತೊಡಗಿವೆ. ಭಾರತದ ಸಂವಿಧಾನದಲ್ಲಿ ಉಲ್ಲೇಖದಂತೆ ಮತ್ತು ಭಾರತೀಯ ಸ್ಟ್ಯಾಂಡರ್ಡ್ ಬ್ಯೂರೋದ ನಿಯಮಗಳಿಗೆ ತಕ್ಕಂತೆ ರಾಷ್ಟ್ರಧ್ವಜವನ್ನು ಉತ್ಪಾದಿಸಬೇಕು. ಬ್ಯೂರೋದ ಮಾನದಂಡಕ್ಕೆ ತಕ್ಕಂತೆ ಇಲ್ಲದಿದ್ದರೆ ಉತ್ಪನ್ನವೇ ತಿರಸ್ಕೃತವಾಗುತ್ತದೆ. ನಮ್ಮ ಪವಿತ್ರ ಭಾರತಾಂಬೆಯ ಕೀರ್ತಿಯು ಮುಗಿಲೆತ್ತರಕ್ಕೆ ಹೇರಲಿ. ಎಲ್ಲಕ್ಕಿಂತ ಶ್ರೇಷ್ಠವಾದ ನಮ್ಮ ರಾಷ್ಟ್ರದ ಧ್ಯೇಯೋದ್ದೇಶಗಳು ಎಲ್ಲಕ್ಕಿಂತ ಎತ್ತರದಲ್ಲಿ ರಾರಾಜಿಸಲಿ ಎಂಬ ಸಂಕೇತವನ್ನು 4 ದಿಕ್ಕುಗಳಿಗೂ ತಿಳಿಯಪಡಿಸುವುದೇ ನಮ್ಮ ರಾಷ್ಟ್ರಧ್ವಜವನ್ನು ಮೇಲಕ್ಕೆ ಆರಿಸುವ ಉದ್ದೇಶ. ಕೇಸರಿ ಬಣ್ಣವು ಧೈರ್ಯ, ಪರಿತ್ಯಾಗ ಮತ್ತು ದೇಶದ ಒಳಿತಿಗಾಗಿ ನಡೆವ ಬಲಿದಾನಗಳ ಸಂಕೇತವಾಗಿದೆ. ಬಿಳಿ ಬಣ್ಣವು ಪವಿತ್ರ ಮನಸ್ಸಿನವರೊಂದಿಗೆ ನಿತ್ಯವೂ ಸತ್ಯಶಾಂತಿಗಳೊಂದಿಗೆ ನಮ್ಮನ್ನು ಬೆಳಕಿನಡೆಗೆ ಕೊಂಡೊಯ್ಯುವ ಸತ್ಯ ಮಾರ್ಗದ ಸಂಕೇತವಾಗಿದೆ. ಹಸಿರು ಬಣ್ಣ ಪ್ರಕೃತಿಯೊಡನೆ ಮನುಷ್ಯನಿಗಿರಬೇಕಾದ ಅವಿನಾವಭಾವ ಸಂಬಂಧವನ್ನು ತಿಳಿಸುತ್ತ ಹಸಿರು ಜೀವರಾಶಿಗಳನ್ನು ಅವಲಂಬಿಸಿರುವ ಮನುಷ್ಯ ಮತ್ತು ಭೂಮಿಯ ಅನುಯ ಬಾಂಧವ್ಯಗಳ ಸಂಕೇತವಾಗಿದೆ. ಧ್ವಜದ ಪ್ರದರ್ಶನ ಮತ್ತು ಬಳಕೆಯನ್ನು ಧ್ವಜ ಸಂಹಿತೆ 2002 ಧ್ವಜ ಸಂಹಿತೆಯ ಉತ್ತರಾಧಿಕಾರಿ ಭಾರತ ಮೂಲ ಧ್ವಜ ಸಂಕೇತ ಇದರಿಂದ ನಿಯಂತ್ರಿಸಲಾಗುತ್ತದೆ. ಲಾಂಛನಗಳು ಮತ್ತು ಹೆಸರುಗಳು ಅನುಚಿತ ಬಳಕೆಯ ತಡೆಗಟ್ಟುವಿಕೆ ಕಾಯ್ದೆ 1950 ಮತ್ತು ರಾಷ್ಟ್ರೀಯ ಗೌರವ ಕಾಯ್ದೆ 1971 ಅವಮಾನಗಳ ತಡೆಗಟ್ಟುವಿಕೆ, ರಾಷ್ಟ್ರಧ್ವಜಕ್ಕೆ ಮಾಡಿದ ಅವಮಾನಗಳು, ಅದರ ಮೇಲೆ ಒಟ್ಟು ಅನಾನುಕೂಲಗಳು ಅಥವಾ ಅಸಮಾಧಾನಗಳು, ಹಾಗೆಯೇ ಧ್ವಜ ಸಂಹಿತೆಯ ನಿಬಂಧನೆಗಳನ್ನು ಉಲ್ಲಂಘಿಸುವ ರೀತಿಯಲ್ಲಿ ಅದನ್ನು ಬಳಸುವುದು, ಕಾನೂನಿನ ಮೂಲಕ ಶಿಕ್ಷಾರ್ಹ 3 ಜೈಲು ಶಿಕ್ಷೆ ಅಥವಾ ದಂಡ 2 ವಿಧಿಸಬಹುದು. ಧ್ವಜವನ್ನು ಶೀಘ್ರಗತಿಯಲ್ಲಿ ಏರಿಸಬೇಕು ಮತ್ತು ಇಳಿಸುವಾಗ ನಿಧಾನಗತಿಯಲ್ಲಿ ಇಳಿಸಬೇಕು. ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತಮದ ತನಕ ಮಾತ್ರ ಹಾರಿಸಬೇಕು. ರಾಷ್ಟ್ರಧ್ವಜವನ್ನು ಕೆಲವು ಕಡೆ ಎಲ್ಲ ದಿನಗಳಲ್ಲೂ, ಇನ್ನು ಕೆಲವು ಕಡೆ ಕೇವಲ ವಿಶೇಷ ದಿನಗಳಲ್ಲಿ ಮಾತ್ರ ಹಾರಿಸಲಾಗುತ್ತದೆ. ಸ್ವಾತಂತ್ರ್ಯೋತ್ಸವ, ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ ಹಾಗೂ ರಾಷ್ಟ್ರೀಯ ವಿಶೇಷ ದಿನಗಳ ಜೊತೆಗೆ ಸರಕಾರದ ನಿರ್ದೇಶನದ ಮೇರೆಗೆ ರಾಷ್ಟ್ರಮಟ್ಟದ ಆಚರಣೆಯ ಸಂದರ್ಭಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬಹುದು. ಧ್ವಜ ಏರಿಸುವಾಗ ಧ್ವಜದ ಹಸಿರು ಬಣ್ಣ ಕೆಳಗೆ ಇರುವಂತೆ ಕೇಸರಿ ಬಣ್ಣ ಮೇಲೆ ಇರುವಂತೆ ಹಾರಿಸತಕ್ಕದ್ದು. ರಾಷ್ಟ್ರಧ್ವಜವನ್ನು ಹೊರಿಸುವುದಾಗಲಿ, ಕೆಡಿಸುವುದಾಗಲಿ, ಕಾಲಡಿಯಲ್ಲಿ ಹಾಕುವುದಾಗಲಿ, ಹಾಳುಗೆಡುವುದಾಗಲಿ ಅಥವಾ ಅದಕ್ಕೆ ಯಾವುದೇ ತರಹದ ಅಗೌರವ ತೋರುವ ರೀತಿಯಲ್ಲಿ ನಡೆದುಕೊಂಡರೆ, ಮಾತು, ಬರಹ ಅಥವಾ ಕೃತ್ಯದ ಮೂಲಕ ಅಗೌರವ ತೋರಿದರೆ ರಾಷ್ಟ್ರೀಯ ಗೌರವದ ಅವಮಾನ ವಿರೋಧಿ ಕಾಯ್ದೆಯಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸಲಾಗುವುದು. ಅವಮಾನದ ವೈಪರ್ಯದಿಂದ ಧ್ವಜವು ಹಾಳಾಗದಂತೆ ಹಾರುತ್ತಿರುವ ಧ್ವಜವನ್ನು ಕಾಪಾಡಬೇಕು. ವೇದಿಕೆ ಮೇಲೆ ಬಳಸುವಂತಿದ್ದಲ್ಲಿ ಸಭಿಕರ ಎದುರಿಗೆ ನಿಂತು ಭಾಷಣ ಮಾಡುವವರ ಬಲಕ್ಕೆ ಧ್ವಜ ಕೋಲಿನಿಂದ ಅದನ್ನು ಹಾರಿಸತಕ್ಕದ್ದು. ಸಮ್ಮೇಳನಗಳು, ಇತರ ಕಾರ್ಯಕ್ರಮಗಳು ನಡೆಯುವಾಗ ವೇದಿಕೆ ಮೇಲಿರುವ ಅಧ್ಯಕ್ಷ ಸ್ಥಾನಕ್ಕಿಂತ ಎತ್ತರದಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಾಡತಕ್ಕದ್ದು. ಶಾಲೆ ಕಾಲೇಜುಗಳು, ಕ್ರೀಡಾ ಶಿಬಿರಗಳು, ಸ್ಕೌಟ್ ಶಿಬಿರಗಳು, ನಂತರ ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳ ಮನಸ್ಸಿನಲ್ಲಿ ವಿಶೇಷ ಗೌರವ ಮೂಡಿಸಲು ರಾಷ್ಟ್ರಧ್ವಜವನ್ನು ಹಾರಿಸಬಹುದು. ರಾಷ್ಟ್ರಧ್ವಜವೊಂದು ರಾಷ್ಟ್ರವನ್ನು ಪ್ರತಿನಿಧಿಸುವ ಸಾಂಕೇತಿಕ ಧ್ವಜ. ರಾಷ್ಟ್ರಧ್ವಜವನ್ನು ಸರ್ಕಾರದಿಂದ ಹಾರಿಸಲಾಗುತ್ತದೆ, ಆದರೆ ಸಾಮಾನ್ಯವಾಗಿ ದೇಶದ ನಾಗರಿಕರು ಸಹ ಹಾರಿಸಬಹುದು. ರಾಷ್ಟ್ರೀಯ ಧ್ವಜವನ್ನು ಅದರ ಬಣ್ಣಗಳು ಮತ್ತು ಸಂಕೇತಗಳ ನಿರ್ದಿಷ್ಟವಾದ ಅರ್ಥಗಳೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಭಾರತದ
ತ್ರಿವರ್ಣ ಧ್ವಜದ ಹಿನ್ನೆಲೆ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ

0: ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಹಾಗೂ ಮತ್ತೊಮ್ಮೆ ಎಲ್ಲ ಸಮಸ್ತ ನಾಡಿನ ಜನತೆಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ.
1: ಪ್ರಿಯ ಕೇಳುಗರೇ, ಇದುವರೆಗೂ ಭಾರತದ ತ್ರಿವರ್ಣ ಧ್ವಜದ ಹಿನ್ನೆಲೆ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ವಿಶೇಷ ಸಾಮರ್ಥ್ಯದ ವಿಜಯಯಾನ ಎಂಬ ವಿಶೇಷ ಕಾರ್ಯಕ್ರಮ, ಸ್ವತಂತ್ರ್ಯ ಪೂರ್ವ ಹಾಗೂ ಸ್ವತಂತ್ರ ನಂತರದ ವಿಶೇಷ ಚೇತನರ ಸಾಧನೆ ಕುರಿತು ಮೈಸೂರಿನ ದಟ್ಟೆಹಳ್ಳ ಗ್ರಾಮದ ಪ್ಯಾರಾ ಒಲಿಂಪಿಕ್ ಪಟುವಾದ ಶ್ರೀಯುತ ರಘುನಂದನ್ ಡಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಬಾನುಲಿಯ ಚಿನ್ನದ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಎಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಕೇಳುಗರೇ, ಇವತ್ತು ನಮ್ಮ ವಿಶೇಷ ಸಾಮರ್ಥ್ಯದ ವಿಜಯಾನ ಎಂಬ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದ ವಿಶೇಷ ಚೇತನರ ಸಾಧನೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ದಟ್ಟೆಹಳ್ಳ ಗ್ರಾಮದ ಶ್ರೀಯುತ ರಘುನಂದನ್ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಸಾಧನೆ ಬಗ್ಗೆ ಅವರಿಂದಲೇ ಬಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಿಮ್ಮ ಅಮೋಘ ಸಾಧನೆಗೆ ಅಭಿನಂದನೆಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ತುಂಬು ಹೃದಯದ ಸ್ವಾಗತ ಸರ್ ನಮ್ಮ ಕಾರ್ಯಕ್ರಮಕ್ಕೆ.
1: ಥ್ಯಾಂಕ್ ಯು ಮೇಡಮ್.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಸರ್.
1: ನನ್ನ ಹೆಸರು ರಘುನಂದನ್ ಡಿ ಎಸ್ ಅಂತ. ನಾನು ದಟ್ಟೆಹಳ್ಳ ಗ್ರಾಮ, ಎಚ್ ಡಿ ಕೋಟೆ ತಾಲೂಕು, ಮೈಸೂರು ಜಿಲ್ಲೆ. ನನ್ನ ತಂದೆ ತಾಯಿ ಸ್ವಾಮಿ ಎಚ್ ವಿ, ತಾಯಿ ಭಾಗ್ಯಮ್ಮ ಅಂತ. ಇವಾಗ ಮೇಡಮ್ ನನ್ಗೆ 32 ವರ್ಷ ಮೇಡಮ್. ನಾನು 1993 ಇಸ್ವಿ ಫೆಬ್ರವರಿ 25 ಜನಿಸಿದ್ದು ದಟ್ಟೆಹಳ್ಳ ಗ್ರಾಮದಲ್ಲಿ. ತುಂಬಾ ಬಡತನ ಕುಟುಂಬದಲ್ಲಿ ಜನಿಸಿ ನಂತರ ನಾನು ಶಾಲಾ ದಿನಗಳನ್ನ ಅಂದ್ರೆ ಪ್ರೈಮರಿ, ಹೈಸ್ಕೂಲ್, ಸೇಕ್ರೆಡ್ ಹಾರ್ಟ್ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಬರುತ್ತೆ, ಮತ್ತೆ ಪ್ರೌಢಶಾಲೆ, ಇದರಲ್ಲಿ ನನ್ನ ಶಾಲಾ ದಿನ ಕಾಲೇಜುಗಳನ್ನ ಓದಿ ಮುಗಿಸ್ದೆ. ನಂತರ ಪಿ ಯು ಸಿನು ಕೂಡ ಅದೇ ಕಾಲೇಜಲ್ಲಿ, ಅಂದ್ರೆ ಸೇಕ್ರೆಡ್ ಹಾರ್ಟ್ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಅಂತ ಬರುತ್ತೆ, ಅಲ್ಲೇನೆ ಅಲ್ಲಿ ಮುಗಿಸ್ದೆ. ನಂತರ ಡಿಗ್ರಿ ಜಾಯ್ನ್ ಆದ ಎಚ್ ಡಿ ಕೋಟೆ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದೀನಿ ಮೇಡಮ್.
0: ಮೊದಲಿಗೆ ನೀವೊಬ್ಬ ವಿಶೇಷ ಚೇತನರು ಅಂತ ಹೇಳಿದ್ರಿ, ಯಾವ ಒಂದು ಸಮಸ್ಯೆ ಇದೆ ಸರ್ ನಿಮಗೆ?
1: ಹೌದು ಮೇಡಮ್, ನಾನು ಹುಟ್ಟದಾಗಿಂದನು ಸಮಸ್ಯೆ ಇದೆ. ಇದು ಏನ್ ಯಾವ್ದ್ರಿಂದ ಬಂತು ಅಂತ ಗೊತ್ತಿಲ್ಲ, ಬಟ್ ಹುಟ್ಟದಾಗಿಂದನು ಏನಂದ್ರು ಎಡಗೈಲಿ ನ್ಯೂನ್ಯತೆ ಇದೆ, ಅಂದ್ರೆ ಇದು ಕೂಡ ಬೆರಳುಗಳಿಲ್ಲ, ಹಸ್ತ ಇಲ್ಲ, ಈ ತರ ನ್ಯೂನ್ಯತೆಯಿಂದ ಜನಿಸಿದ್ ನಾನು.
0: ಬೈ ಬರ್ತ್ ಇಂದ ನೀವು ವಿಶೇಷ ಚೇತನರಾಗಿ ಜನಿಸಿದ್ರಿ. ನಂತರ ಈ ಒಂದು ಕ್ರೀಡಾ ಆಸಕ್ತಿ ಬಗ್ಗೆ ತಿಳಿಸ್ಕೊಡಿ ಸರ್.
1: ಮೇಡಮ್, ಕ್ರೀಡಾ ಆಸಕ್ತಿ ಅಂತಂದ್ರೆ ನಾವು ಆಲ್ಮೋಸ್ಟ್ ಚಿಕ್ಕದಿಂದ ತುಂಬಾ ಆಟೋಟ ಸ್ಪರ್ಧೆಗಳು ತುಂಬಾ ಇಷ್ಟ, ಅಂದ್ರೆ ಪ್ರೈಮರಿ ಸ್ಕೂಲ್ ಇಂದ, ಅದರಲ್ಲೂ ಕೂಡ ಊರಲ್ಲೂ ಕೂಡ ಈಗ ಇರುತ್ತಲ್ಲ ಮೇಡಮ್ ಗಿಲ್ಲಿದಂಡು, ಗೋಲಿ, ಗ್ರಾಮೀಣ ಕ್ರೀಡೆಗಳಂತ ಇದೆಯಲ್ಲ, ಅದರಲ್ಲೂ ಕೂಡ

0: ತುಂಬಾ ಆಕ್ಟಿವ್ ಆಗಿದ್ವಿ ಚಿಕ್ಕರಿನಲ್ಲಿ. ಅದ್ ಬಂದು ನಮ್ಗೆ ನಮ್ಗೆ ಒಬ್ರು ಸಿಸ್ಟರ್ ಅಂತ ಇದ್ರು. ನಾ ಸಿಸ್ಟರ್ ಅಂತ ನಾವು ಸ್ಕೂಲ್ ಅಲ್ಲಿ ಕ್ರಿಶ್ಚಿಯನ್ ಸ್ಕೂಲ್ ಹತ್ರ ಓದಿದ್ದು, ಅಲ್ಲಿ ಸಿಸ್ಟರ್ ಅಂತ ಹೇಳ್ತಾರೆ. ಅವರು ನಮ್ನ ಎನ್ಕರೇಜ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಯಾವ ತರ ಅಂತಂದ್ರೆ, ನಾನು ರನ್ನಿಂಗ್ ಇಲ್ಲೆಲ್ಲ ಗ್ರಾಮೀಣ ಕ್ರೀಡೆಗಳಲ್ಲಿ ಆಕ್ಟಿವ್ ಆಗಿರೋದ್ರಿಂದ ಸುಮ್ನೆ ಚೆಕ್ ಮಾಡಕ್ಕೋಸ್ಕರ ಒಂದು ಮೀಟ್ ಮಾಡ್ತಾರೆ, ಎಲ್ಲರನ್ನು ಕಾಂಪಿಟೇಷನ್ ಬಿಡ್ತಾರೆ ಸುಮ್ನೆ ಚೆಕ್ ಮಾಡಕ್ಕೋಸ್ಕರ. ಅವಾಗ ನಮ್ಗೆ ಆಕ್ಟಿವ್ ಆಗಿದ್ದಾಗ ಅವರು ನಮ್ನ ತಗೋತಾರೆ. ನಾವು ರನ್ನಿಂಗ್ ಎಲ್ಲ ಚೆನ್ನಾಗಿ ಕಾಂಪಿಟೇಷನ್ ಎಲ್ಲ ತುಂಬಾ ಪೈಪೋಟಿ ಕೊಡ್ತಿದ್ವಿ, ಹಿಂಗಾಗಿ ಆಯ್ಕೆ ಮಾಡ್ಕೋತಾರ. ಸೆವೆಂತ್ ಅಲ್ಲಿ ಸಿಕ್ಸ್ತ್ ಸೆವೆಂತ್ ಸಿಕ್ಸ್ತ್ ಅಲ್ಲಿ ಅವಕಾಶ ಸಿಗ್ಲಿಲ್ಲ, ಸೆವೆಂತ್ ಅಲ್ಲಿ ಸಿಕ್ತು. ಸೆವೆಂತ್ ಅಲ್ಲಿ ಸಿಕ್ಕಿ ಅವಾಗ ತುಂಬಾ ಬಡತನ ಮೇಡಮ್, ಆ ತರನು ಇತ್ತ ಅನ್ನೋ ಲೆಕ್ಕಾಚಾರಕ್ಕೆ ಹೋಗುತ್ತೆ. ಯಾವ ತರ ಅಂದ್ರೆ, ಸೆವೆಂತ್ ಅಲ್ಲಿ ಅವಕಾಶ ಸಿಕ್ತು, ಬಟ್ ನಾನು ಪಾರ್ಟಿಸಿಪೇಟ್ ಮಾಡಕ್ ಆಗ್ಲಿಲ್ಲ. ಕಾರಣ ಏನಂತಂದ್ರೆ, ಎರಡು ಫೋಟೋ ಕೊಡ್ಬೇಕಿತ್ತು, ಅಂದ್ರೆ ಅಪ್ಲಿಕೇಶನ್ಗೆ ತುಂಬಬೇಕಾದ್ರೆ ಎರಡು ಫೋಟೋ ಹಾಕಿ ಕೊಡ್ಬೇಕಿತ್ತು. ಆ ಎರಡು ಫೋಟೋಗೂ ಕೂಡ ಅಮೌಂಟ್ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಆ ಉದ್ದೇಶದಿಂದ ನಾವು ಆ ಟೈಮ್ ಅಲ್ಲಿ ನಾವು ಫೋಟೋ ದುಡ್ಡಿಲ್ವಲ್ಲ ಅನ್ಬಿಟ್ಟು ಹೋಗ್ಲಿಲ್ಲ. ಆದ್ರಿಂದ ಆ ಟೈಮ್ ಮಿಸ್ ಆಯ್ತು, ಓಕೆ ಆಗ್ಲಿಲ್ಲ. ಅಲ್ಲಿಗೆ ಪ್ರೈಮರಿ ಮುಗೀತು, ಮತ್ತೆ ಏತ್ ನೈನ್ತ್ ಪಾಸ್ ಆದ್ವಿ. ಟೆಂತ್ ಅಲ್ಲಿ ಬೇಡ ಬೇಡ ಅಂದ್ರೆ, ನಾನು ಒಂದು ಡಿಸಬಿಲಿಟಿ ಇರೋದ್ರಿಂದನೇ ನಿನ್ಗೆ ತುಂಬಾ ಕಷ್ಟ ಆಗುತ್ತೆ ಬೇಡ ಅಂತ ಹೇಳ್ತಾ ಇದ್ರು ಟೀಚರ್ಸ್. ಆದ್ರೂ ನನ್ಗೆ ಇದ್ದಂತಹ ಒಂದು ಸ್ಪಿರಿಟ್ ಇರುತ್ತಲ್ಲ, ಆ ಸ್ಪೋರ್ಟ್ಸ್ ಸ್ಪಿರಿಟ್ ತುಂಬಾ ತುಂಬಾ ಬಲವಂತ ಮಾಡಕ್ ಸ್ಟಾರ್ಟ್ ಮಾಡ್ತು, ಅಂದ್ರೆ ಟೀಚರ್ಸ್ನ. ಹೆಂಗೆ ಅಂದ್ರೆ, ಸ್ಪಿರಿಟ್ ಎಲ್ಲ ಎಲ್ಲಿರ್ತಿತ್ತು ಅಂದ್ರೆ, ಪ್ರತಿ ಒಂದೊಂದ್ ಗಂಟೆಗೆ ಹೈಸ್ಕೂಲ್ ಅಲ್ಲಿ ಪಿಟಿ ಪೀರಿಯಡ್ ಅಂತ ಇರ್ತಿತ್ತು. ಒಂದ್ ಪೀರಿಯಡ್ ಪಿಟಿ ಪೀರಿಯಡ್ ಅಂತಾನೆ ಇರ್ತಿರುವಾಗ ತುಂಬಾ ಆಕ್ಟಿವ್ ಆಗಿತ್ತು. ಅಂದ್ರೆ ಫುಟ್ಬಾಲ್ ಎಲ್ಲ ಸಖತ್ತಾಗಿ ಆಡ್ತೀವಿ. ಅದೇ ಬೇಸಿಕ್ ಅಂದ್ರೆ, ಯಾವ್ದೇ ಒಂದು ಕ್ರೀಡೆಗೆ ಬೇಸಿಕ್ ರನ್ನಿಂಗ್ ಇರತ್ತೆ ಮೇಡಮ್. ಹಂಗಾಗಿ ಖೋಖೋ ನಮ್ಮ ಸ್ಕೂಲ್ ಅಲ್ಲಿ ತುಂಬಾ ಫೇಮಸ್. ಖೋಖೋ ಆಡ್ಸಕ್ಕೋಸ್ಕರ ಆಡಿಸಿ ನಾನ್ ಸೇರ್ಕೋಬೇಕಂತ ಆಸೆ, ಬಟ್ ಸೇರ್ಸ್ಕೋತಿಲ್ಲ. ರೀಸನ್ ಏನಂದ್ರೆ, ಕೈ ಇಲ್ಲ ಅಂತ, ಕಂಬ ಹಿಡಿಯಕ್ ಆಗಲ್ಲ, ಉದ್ದ ಕೈ ಚಾಚ್ಬೇಕು ಅನ್ನೋ ಉದ್ದೇಶ ಇದೆ. ಆದ್ರೆ ಏನಾಯ್ತು, ಒಂದ್ಸರಿ ಹಿಂಗೆ ಆಡ್ಬೇಕಾದ್ರೆ ಟೀಚರ್ಸ್ ಯಾರು ಇರ್ಲಿಲ್ಲ, ನಾನು ಹುಡುಗರ ಜೊತೆ ಸೇರ್ಕೊಂಡು ಆಡ್ತಾ ಇದ್ದೆ. ಆಗ ರಿಕ್ವೆಸ್ಟ್ ಮಾಡಿದೆ, ಯಾವ ತರ ಸರ್ ನಾನು ಆಡ್ಲೇಬೇಕು, ತುಂಬಾ ಅವಕಾಶ ಕೊಡಿ ಅಂದಿದ್ದೀನಿ ಅಂತ. ಆಗ ಅವ್ರು ನನ್ನ ಕೊನೆಗೆ ಎಕ್ಸ್ಟ್ರಾ ಪ್ಲೇಯರ್ ಯಾರು ಸೇರ್ಸ್ಕೊಳ್ಳಿ ಸರ್ ಅನ್ಕೊಂಡು ತುಂಬಾ ರಿಕ್ವೆಸ್ಟ್ ಮಾಡಿದೆ. ಅವಾಗ ಅವ್ರು ನನಗೆ ಒಂದು ಷರತ್ಗಳು ಹಾಕಿದ್ರು, ಎಲ್ಲರಿಗೂ ಹಾಕ್ತಾ ಇದ್ರು, ಬಟ್ ನಾನು ತುಂಬಾ ವಿಶೇಷವಾಗಿ ತಗೊಂಡೆ ಷರತ್ನ. ಯಾವ ತರ ಅಂತಂದ್ರೆ, ಡೈಲಿ 5 ಕಿಲೋಮೀಟರ್, ಬೆಳಿಗ್ಗೆ 5, ಸಂಜೆ 5 ಕಿಲೋಮೀಟರ್ ನಾನು ರನ್ನಿಂಗ್ ಮಾಡುವ, ಜಾಗ್ ಮಾಡೋಣ. ಹೇಳ್ಬೇಕು ಅಂದ್ರೆ ಅದು ಷರತ್ತು ಅಂತ ನಾವ್ ಹೇಳ್ತೀವಿ, ಬಟ್ ಅದೇ ನಮಗೆ ಬೇಸಿಕ್ ಕಂಡೀಷನ್ ಆಯ್ತು. ಯಾಕಂದ್ರೆ ಕ್ಲಾಸಿಂಗ್ ಅಲ್ಲಿ ರನ್ನಿಂಗ್ ಇದ್ದ ಸ್ಪೀಡ್ ಗೆ ಆ ಸ್ಪೀಡ್ ಗು ಹೋಲಿಕೆ ಮಾಡಿದ್ರೆ ಜಸ್ಟ್ ಒಂದ ತಿಂಗಳು ಸರ್ ಮೇಡಮ್, ಅಷ್ಟೇ ಒಂದ್ ತಿಂಗಳಲ್ಲೇ ಸ್ಪೀಡ್ ಆಗೋದೆ. ಎಕ್ಸ್ಟ್ರಾ ಪ್ಲೇಯರ್ಗೂ ಬೇಡ ಅಂತಿದ್ರು, ಖೋಖೋ ಟೀಮ್ ಕ್ಯಾಪ್ಟನ್ ಆಗಿದ್ದೆ ನಾನು. ಆಲ್ಮೋಸ್ಟ್ ಗೇಮ್ ಅಲ್ಲಿ ಬಂದು ಖೋಖೋನೇ ಆಡಿರೋದು, ಸ್ಟೇಟ್ ಲೆವೆಲ್ ಪ್ಲೇಯರ್ ಮೇಡಮ್ ನಾನು. ಅಂದ್ರೆ ವಿಶೇಷ ಚೇತನರಲ್ಲ ಆಡಿದ್ ನಾನು, ನಾರ್ಮಲ್ ಜೊತೆ ಆಡಿದ್ದು, ಸ್ಟೇಟ್ ಲೆವೆಲ್ ಪ್ಲೇಯರ್.
1: ಅಂದ್ರೆ ನೀವು ಒಬ್ಬ ವಿಶೇಷ ಚೇತನ ಒಂದು ಸಮಸ್ಯೆಯನ್ನ ನೀವು ಒಂದು ಸಾಧನೆಯ ಒಂದು ಹಂತ ಅಂತ ತೆಗೆದುಕೊಂಡು ಈ ನಿಟ್ಟಿನಲ್ಲಿ ಅದೇ ದಿಕ್ಕಿನಲ್ಲಿ ಸಾಕ್ತಾ ನಿಮ್ಮ ಯಶಸ್ಸನ್ನ ಕಂಡ್ರಿ.
0: ಇದು ಪ್ರಾರಂಭ ಮೇಡಮ್, ನಾನು ಹೇಳಿದ್ದು ಕೂಡ ಪ್ರಾರಂಭ. ಇಲ್ಲಿ ಪ್ರಾರಂಭ ಆಗಿದ್ದು ಬಂದೆ, ಸೆಕೆಂಡ್ ಪಿ ಯು ಬಂದೆ. ಸೆಕೆಂಡ್ ಪಿ ಯು ಅಲ್ಲಿ ಅಥ್ಲೆಟಿಕ್ ಅಂದ್ರೆ ರನ್ನಿಂಗ್ ಅಲ್ಲೂ ಕೂಡ 5000 ಮೀಟರ್ ಅಲ್ಲಿ ಜಿಲ್ಲಾ ಮಟ್ಟ ಆಗಿದ್ದು ನಾರ್ಮಲ್ ಸರ್. ನನ್ನ ವಿಶೇಷ ಚೇತನ ಪ್ಯಾರಾ ಅಥ್ಲೆಟಿಕ್ಸ್ ಅಂತ ಇದೆ, ಬಟ್ ಇಲ್ಲಿವರೆಗೂ ನಮ್ಗೆ ಯಾರು ಕೂಡ ಮಾಹಿತಿನ ಕೊಟ್ಟಿಲ್ಲ ಪ್ಯಾರಾ ಅಥ್ಲೆಟಿಕ್ಸ್. ಪ್ಯಾರಾ ಅಥ್ಲೆಟಿಕ್ಸ್ ಬಗ್ಗೆ ನಮ್ಗೆ ಯಾರು ಕೂಡ ಮಾಹಿತಿ ಕೊಟ್ಟಿಲ್ಲ ಅಲ್ಲಿವರೆಗೂ. ಇಲ್ಲಿವರೆಗೆ ಸೆಕೆಂಡ್ ಪಿ ಯು ಸಿ ಮುಗಿಯುವವರೆಗೂ ನಮ್ಗೆ ಪ್ಯಾರಾ ಅಥ್ಲೆಟಿಕ್ಸ್ ಬಗ್ಗೆ ಗೊತ್ತೇ ಇಲ್ಲ. ಏನಾಯ್ತು ಅಂತಂದ್ರೆ, ಈಗ ಸೆಕೆಂಡ್ ಪಿ ಯು ಸಿ ಮುಗೀತು, ಅಲ್ಲಿವರೆಗೂ ನಾನು ನಾರ್ಮಲ್ಸ್ ಅಲ್ಲಿ ಆಡ್ತಾ ಇದ್ದೆ. ಡಿಗ್ರಿ ಬಂದು ಮಹಾರಾಜಕ್ಕೆ ಜಾಯ್ನ್ ಆದೆ, ಮಹಾರಾಜ ಕಾಲೇಜ್ಗೆ ಅಪ್ಲೈ ಮಾಡಿದ್ದೆ. ಅಲ್ಲಿ ನಾನು ಏನಾರ ಅಚೀವ್ಮೆಂಟ್ ಮಾಡ್ಬೇಕು ಅಂತ ತಗೊಂಡೆ. ಆನಂತರ ಏನಾಯ್ತು, ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೆ, ಬಟ್ ಹಾಸ್ಟೆಲ್ ಆಗಿರೋದ್ರಿಂದ ನನಗೆ ಸರಿಯಾದ ಫುಡ್, ವಿಟಮಿನ್ಸ್ ತುಂಬಾ ಕೊರತೆ ಬಂದ್ಬಿಡ್ತು. ಹಾಗಾಗಿ ಹೇಳ್ಬೇಕು ಅಂದ್ರೆ, ನಾನು ಮನೆ ಪರಿಸ್ಥಿತಿನೂ ಕೂಡ ತುಂಬಾ ಅದೋ ಪರಿಸ್ಥಿತಿ ಇತ್ತು. ಮನೇಲಿ ನಾನೇ ದೊಡ್ಡ ಮಗ, ಹಂಗಾಗಿ ಆ ಟೈಮ್ ಅಲ್ಲಿ ಯಾರು ಕೂಡ ಜವಾಬ್ದಾರಿ ಆಗ್ಲಿ ಬೆನ್ನೆಲುಬು ಆಗ್ಲಿ ಯಾವುದೇ ತರದಂತಹ ಸಮಸ್ಯೆ ಸಿಕ್ಕಾಬಿಟ್ಟೆ ಇದ್ದರಿಂದ ನಾನು ಏನ್ ಮಾಡಿದೆ, ಮನೆ ಕಡೆ ಇದ್ರೆ ಕೆಲಸನೂ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಹೋಟೆಲಿ ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಇದೆಯಲ್ಲ ಅಲ್ಲಿ ಬಂದು ಜಾಯ್ನ್ ಆದೆ. ಆದ್ರೆ ಆ ಒಂದ್ ಮಂತ್ ಮೈಸೂರಲ್ಲಿ ಇದ್ರಿಂದ, ಅಂದ್ರೆ ಮೈಸೂರಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ನಲ್ಲ, ಆ ಟೈಮ್ ಅಲ್ಲಿ ಒಬ್ರು ಸ್ಮಿತಾ ಅಂತ ಇದ್ರು, ಅವರು ಕೂಡ ಅಥ್ಲೆಟಿವ್ ಕೆಲಸ ಮಾಡ್ತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಾನು ಓಲ್ ಗ್ರೌಂಡ್ ಇದೆ ಡಿಸಿ ಆಫೀಸ್ ಮುಂಭಾಗ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡು ಅಂತಂದ್ರು. ಅಲ್ಲಿ ರಾಮಚಂದ್ರ ಸರ್ ಅಂತ ಒಬ್ರು ಇದಾರೆ ಮೇಡಮ್, ಅವರು ರೈಲ್ವೆ ಎಂಪ್ಲಾಯ್ ಆಗಿದ್ರು ಅವಾಗ. ಅವ್ರ ಮುಖಾಂತರ ನಾನು ಪರಿಚಯ ಮಾಡ್ಕೊಂಡಿದ್ದು ಪ್ಯಾರಾ ಅಥ್ಲೆಟಿಕ್ಸ್ ಬಗ್ಗೆ. ಅವರೇ ನನಗೆ ಗಾಡ್ ಫಾದರ್.

0: ಪ್ರತಿಯೊಂದು ಕೂಡ ಅವರೇ ಇನ್ಫಾರ್ಮೇಶನ್ ಕೊಟ್ಟಿದ್ದು, ಕಂಪ್ಲೀಟ್ ಆಗಿ ಅವರೇ ನಮ್ಗೆ ಮಾಹಿತಿ ಕೊಡ್ತಾ ಇದ್ದು. 2011 ಪಿ ಯು ಸಿ ಪಾಸ್ ಆದ ಆ ಟೈಮಲ್ಲಿ. ಆದ್ರೆ ಮೇಡಮ್ ಅವರು ಹೇಳ್ತಾ ಹೇಳ್ತಾ ನಾವು 2012 ಫಸ್ಟ್ ನ್ಯಾಷನಲ್ ಮೆಡಲ್ ಮಾಡಿದೆ. ಜೊತೆಗೆ ಪ್ಯಾರಾ ಒಲಿಂಪಿಕ್ ಗೆ ಲಂಡನ್ ಒಲಿಂಪಿಕ್ ನಡೀತಿತ್ತು, ಆ ಟೈಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ, ಮೆಡಲ್ ಆಯ್ತು. ಪುನಃ ತುಂಬಾ ಕಷ್ಟಪಟ್ಟಿದ್ವಿ ಮೇಡಮ್, ಯಾವ ತರ ಅಂತಂದ್ರೆ ಪ್ರಾಕ್ಟೀಸ್ ಗೆ ಯಾವ್ದೇ ತರದಂತಹ ಗಾಡ್ ಫಾದರ್ ಗಳಿಲ್ಲ, ಇನ್ಸ್ಟ್ರೂಮೆಂಟ್ ಇಲ್ಲ, ಯಾವುದೇ ತರದಂತಹ ಬ್ಯಾಕ್ ಬೋನ್ ಅಂದ್ರೆ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅಥವಾ ಗೈಡ್ಲೈನ್ಸ್ ಮಾಡೋದಾಗಿರ್ಬೋದು ಅಥವಾ ಸ್ಥಳದ ಕೊರತೆ ಆಗಿರ್ಬೋದು, ತುಂಬಾ ಕೊರತೆ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂದ್ರೆ ಶೂಸ್ ಕೂಡ ಕೊರತೆ, ಟ್ರ್ಯಾಕ್ ಶೂಸ್ ಕೂಡ ಸಮಸ್ಯೆ. ಸ್ಥಳದಲ್ಲಿ ಬಂದ್ರೆ ಗ್ರೌಂಡ್ ಇಲ್ಲ, ಊರಲ್ಲಿ ರೋಡ್ ಅಲ್ಲಿ ಓಡ್ತಾ ಇದ್ದು. ನಂತರ ಬೆನ್ನೆಲುಬು ಅಂತಂದ್ರೆ ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಆ ಒಂದು ಆರ್ಥಿಕ ಪರಿಸ್ಥಿತಿ ಕರೆಕ್ಟಾಗಿ ಇದ್ದೀರಿ, ಇಷ್ಟೊತ್ತಿಗೆ ನಾವು ಅಂತಾರಾಷ್ಟ್ರದಲ್ಲಿ ಏನಾರೋ ಒಂದು ಸಾಧನೆ ಮಾಡಿರ್ಬೋದಿತ್ತು.
1: ಖಂಡಿತ.
0: ಯಾಕೆ ಅಂತಂದ್ರೆ ಒಂದು ಕ್ವಾಲಿಫೈ ಟೈಮಿಂಗ್ಸ್ ಅಂತ ಬರುತ್ತೆ ಮೇಡಮ್, ನಮ್ಮ ಪ್ಯಾರಾ ಅಥ್ಲೆಟಿಕ್ಸ್ ಅಲ್ಲಿ ನ್ಯಾಷನಲ್ ಅಥವಾ ಪ್ಯಾರಾ ಒಲಿಂಪಿಕ್, ಕಾಮನ್ವೆಲ್ತ್, ಏಷ್ಯನ್ ಗೇಮ್, ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ ದೊಡ್ಡ ದೊಡ್ಡ ಮೀಟ್ ಗಳು ನಡೀತಾವೆ ಮೇಡಮ್. ಅದಕ್ಕೆ ನಾವು ಎಲಿಜಿಬಿಲಿಟಿ ಆಗಬೇಕು ಅಂದ್ರೆ ನಾವು ಎಲಿಜಿಬಿಲಿಟಿ ತೋರಿಸ್ಬೇಕು. ಯಾವ ತರ ತೋರಿಸೋದು ಅಂದ್ರೆ ಅದನ್ನ ವರ್ಕ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ವಂತ ಖರ್ಚು ಹಾಕೊಂಡು ಹೋಗಿ ನಾವು ಪರ್ಫಾರ್ಮೆನ್ಸ್ ನ ತೋರಿಸ್ಬೇಕಾಗುತ್ತೆ. ಇವಾಗ್ಲೂ ಕಷ್ಟ ಇದೆ, ಬಟ್ ಆದ್ರೆ ಇವಾಗ್ಲಿಗಿಂತ ಅವಾಗ ತುಂಬಾ ಕಷ್ಟ. ಕಷ್ಟ ಅಂದ್ರೆ ಗೊತ್ತೇ ಇಲ್ಲ, ಮ್ಯಾಟರ್ನೇ ಗೊತ್ತಿಲ್ಲ ಅದು. ಆತರ ಹೊರಗಡೆ ಹೋಗಿ ಕ್ವಾಲಿಫೈ ಟೈಮಿಂಗ್ಸ್, ಉದಾಹರಣೆಗೆ ಒಂದ 800 meters ಓಡ್ಬೇಕು ರನ್ನಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದೀನಿ ಅಂದ್ರೆ ಕಾಮನ್ವೆಲ್ತ್ ಮಾಡ್ಬೇಕು ಅಂತಂದ್ರೆ 2.08 ಕ್ವಾಲಿಫೈ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ ಮೇಡಮ್. ನಾವು ಅಟ್ಲೀಸ್ಟ್ ಏನ್ ಮಾಡ್ಬೇಕಾಗತ್ತಂದ್ರೆ ಅಲ್ಲಿ ಹೋಗಿ ಕ್ವಾಲಿಫೈ ಟೈಮಿಂಗ್ ಅಂತ ಕೊಟ್ಟಿರ್ತಾರಲ್ಲ, ಆದ್ರೆ ಆಸುಪಾಸು ಅಂದ್ರೆ 2:15, 2:20 ಒಳಗಡೆ ರನ್ನಿಂಗ್ ಮಾಡಿರೋದ್ನ ಒಂದು ಸರ್ಟಿಫಿಕೇಟ್ ನ ತೋರಿಸ್ಬೇಕು. ಹಂಗಾದ್ರೆ ಮಾತ್ರ ನಮ್ಗೆ ಎಲಿಜಿಬಲ್ ಗೆ ಪಾರ್ಟಿಸಿಪೇಟ್ ಮಾಡಕ್ ಅವಕಾಶ ಕೊಡ್ತಾರೆ. ಅದೇ ಎಲಿಜಿಬಿಲಿಟಿ ಅಂದ್ರೆ ಈಗ ಪ್ಯಾರಾ ಕಾಮನ್ವೆಲ್ತ್ ಇವಕ್ಕೆಲ್ಲ ಎಲಿಜಿಬಿಲಿಟಿ ಅಂದ್ರೆ ಪಾರ್ಟಿಸಿಪೇಟ್ ಮಾಡಕ್ ಕಳಿಸ್ಬೇಕು ಅಂದ್ರೆ ಇಷ್ಟು ಕ್ವಾಲಿಫೈ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಲಾಸ್ಟ್ ಟೈಮ್ ಯಾರು ಅಚೀವ್ ಮಾಡಿರ್ತಾರ ಅಂದ್ರೆ ಆಸುಪಾಸ ಅಲ್ಲಿ ಇರೋರು ಮಾತ್ರ ಕರ್ಕೊಂಡು ಹೋಗೋದು, ಎಲ್ಲಾರು ಪಾರ್ಟಿಸಿಪೇಟ್ ಮಾಡಕ್ ಬಿಡಲ್ಲ. ಆತರ ಎಲ್ಲ ಮಾಡ್ಬೇಕು ಅಂದ್ರೆ ಹೊರಗಡೆ ಇಂಟರ್ನ್ಯಾಷನಲ್ ಹೋಗಿ ಕಾಂಪೀಟ್ ಮಾಡಿ ಸರ್ಟಿಫಿಕೇಟ್ ನ ತಗೊಂಡಿರ್ತಂದು ಬಂದಿರ್ಬೇಕು. ಹೋಗ್ಬೇಕು ಅಂದ್ರೆ ಹಣಕಾಸು ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇತ್ತಲ್ಲ ಮೇಡಮ್. ಹಂಗಾಗಿ ಆ ಟೈಮಲ್ಲಿ ನಮ್ಗೆ ಸಮಸ್ಯೆ ಇತ್ತು. ಬಟ್ ನ್ಯಾಷನಲ್ ಮೆಡಲ್ ಆಯ್ತು. 2014 ಅಲ್ಲಿ ಚೆನ್ನೈ ಮೆಡಲ್ ಮಾಡಿದೆ, 1500 meters, 800 meters ಎರಡು ಕೂಡ ಗೋಲ್ಡ್ ಮೆಡಲ್ ಮಾಡಿದೆ. ಮತ್ತೆ 2018 ಹರಿಯಾಣದಲ್ಲಿ ಪಂಜಾಬ್ ಹರಿಯಾಣದಲ್ಲಿ ಆಡಿದ್ವಿ, ಪಂಚಕಂ ಸ್ಟೇಡಿಯಂ ಅಂತ ಬರುತ್ತೆ, ಅಲ್ಲಿ ಕೂಡ ಒಂದು 800 meters ಅಲ್ಲಿ ಒಂದು ಗೋಲ್ಡ್ ಮೆಡಲ್ ಆಯ್ತು. ಆದ್ರೆ ಮೇಡಮ್ ಏನಂತಂದ್ರೆ ಒಬ್ರು ಇದಾರೆ ಪಾಪ, ಯಾರು ಹೇಳಲ್ಲ, ಬಟ್ ನಾವ್ ಹೇಳಲೇಬೇಕು, ಯಾಕಂದ್ರೆ ಅವರ ಪ್ರಯತ್ನ, ಅವರ ಒಂದು ಸಾಧನೆಯಿಂದ ನಾವು ಒಂದು ಅಷ್ಟು ನಾವೇ ಗೌರ್ಮೆಂಟ್ ಇಂದ ಅವಾರ್ಡ್ಗಳು ತಗೊಂಡಿದ್ದೀವಿ. ಯಾರು ಅಂದ್ರೆ ಗಿರೀಶ್ ಅಂತ ಮೇಡಮ್, 2012 ಲಂಡನ್ ಒಲಿಂಪಿಕ್ ಅಲ್ಲಿ ಮೆಡಲ್ ಮಾಡಿದ್ದಾರೆ, ಅವರು ಸಿಲ್ವರ್ ಮೆಡಲ್ ಮಾಡಿದ್ರು. ಇಡೀ ಇಂಡಿಯಾದಲ್ಲಿ ಮೊದಲು ಮೆಡಲ್ ಮಾಡಿದ್ದು ಕರ್ನಾಟಕದಲ್ಲಿ ಕೂಡ ಗಿರೀಶ್ ಅಂತ ಹಾಸನ್ ಕೊಟ್ಲೂಡ್ ಅವರು. ಅವರು ಮಾಡಿದ ಮೇಲೇನೆ ಈ ಪ್ಯಾರಾ ಕ್ರೀಡೆಗೆ ಒಂದು ಮಹತ್ವ, ಬೆಲೆ ಅಥವಾ ಅವಕಾಶ, ಅಲ್ಲಿವರೆಗೂ ಕ್ರೀಡೆ ಇತ್ತು ಅಷ್ಟೇನೆ, ಬಟ್ ಸುಮ್ಮನೆ ಕಾಯಿ ತರ ಬದುಕ್ತಿತ್ತು, ಸುಮ್ಮನೆ ಯಾವ್ದೋ ಒಂದು ಕ್ರೀಡೆ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಬದುಕ್ತಿತ್ತು. ಮೇಡಮ್ ನಾ ಹೇಳೋದೇನಂದ್ರೆ ಪ್ರತಿಯೊಬ್ಬರಿಗೂ ಒಂದು ಮಹತ್ವ ಬೆಲೆ ಇದ್ರೆ ಅಲ್ಲ ಮೇಡಮ್ ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋದು ಬರೋದು. ನಾವು ಏನೇ ಆಗ್ಲಿ ಎಜುಕೇಶನ್ ಆಗಿರ್ಬೋದು, ಓದ್ಬಿಟ್ಟು ಮನೇಲಿ ಕೂತಿದ್ರೆ ಓದಕ್ಕೆ ಅರ್ಥನೇ ಇರಲ್ಲ ಮೇಡಮ್.
1: ಯಾವುದೇ ಒಂದು ಕ್ರೀಡೆಗೆ ಆಗಿರ್ಬೋದು, ಯಾವುದೇ ಒಂದು ಪ್ರತಿಭೆಗೆ ಒಂದು ಮನ್ನಣೆ ಸಿಕ್ಕಿದ್ರೆ ಮಾತ್ರ ಒಂದು ಪ್ರತಿಭೆನ ನಾವು ಗುರುತಿಸೋಕೆ ಸಾಧ್ಯ. ಸರಿ, ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಕ್ರೀಡಾ ಒಂದು ಪ್ರಯಾಣವನ್ನ ತುಂಬಾ ಚಂದವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ರಿ. ಈ ನಂತರ ಈಗ ನಿಮ್ಮ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ನಿಮ್ಮ ವೃತ್ತಿಯ ಬಗ್ಗೆ ನಮ್ಮ ಜನಧ್ವನಿ ಕೇಳುಗರಿಗೆ ತಿಳಿಸ್ಕೊಡಕ್ಕಾಗತ್ತ?
0: ವರ್ಕ್ ಬಗ್ಗೆ ಮೇಡಮ್, ನಾನು ಈಗ ನನಗೆ 32 years, ಬಟ್ ನಾನು 21 ವರ್ಷಕ್ಕೆ ವೃತ್ತಿನ ಸ್ಟಾರ್ಟ್ ಮಾಡಿದೆ, ಅಂದ್ರೆ ಡಿಗ್ರಿ ಯಾವಾಗ ಕಂಪ್ಲೀಟ್ ಆಯ್ತು ಅವತ್ತಿಂದ ನಾನು ಒಂದು ನನ್ನ ಒಂದು ವೃತ್ತಿ ಸ್ಟಾರ್ಟ್ ಮಾಡಿದೆ. ಅವಾಗೆಲ್ಲ ಸ್ಪೋರ್ಟ್ಸ್ ಹೇಳದಲ್ಲ ಮೇಡಮ್, ಇವಾಗ ತಾನೇ ಅವಾಗ ಯಾವ್ದೇ ತರದ ಬೆಲೆ ಮಹತ್ವ ಇದ್ದಿರೋದ್ರಿಂದ ನಾನು ಮನೆ ಆರ್ಥಿಕ ಪರಿಸ್ಥಿತಿನ ಕೂಡ ತುಂಬಾ ಶೋಚನೀಯ ಪರಿಸ್ಥಿತಿಲಿ ಇದ್ದಿರಿಂದ ಕೆಲಸ ಮಾಡ್ಲೇಬೇಕಾದ ಪರಿಸ್ಥಿತಿ ಬಂತು. 2014 ಡಿಗ್ರಿ ಮುಗಿತು, 2014 ನಂತರ ಬೆಂಗಳೂರಿಗೆ ನಾನು ಕೆಲಸ ಹುಡುಕೊಂಡು ವಲಸೆ ಹೋದೆ ಮೇಡಮ್. ತುಂಬಾನೇ ಕಷ್ಟಪಟ್ಟಿದೀವಿ. ಯಾವ ತರ ಅಂತಂದ್ರೆ ಹ್ಯಾಂಡಿಕ್ಯಾಪ್ ಅನ್ನೋ ಉದ್ದೇಶದಿಂದನೇ ಎಜುಕೇಶನ್ ಗೆ ತಕ್ಕಂತಹ ಕೆಲಸ ಇಲ್ಲ, ಎಜುಕೇಶನ್ ತಕ್ಕಂತಹ ಒಂದು ನೀವು ಹೇಳಿದಂಗೆ ಮಹತ್ವ ಇಲ್ಲ, ಅದರಲ್ಲೂ ಕೂಡ ಎಲ್ಲೋ ಒಂಥರ ಒಂದು ಸಹಾನುಭೂತಿಯಿಂದ ಒಂದ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಹೋಗಪ್ಪ ಅಂತ ರಾಜರಾಜೇಶ್ವರಿ ಹಾಸ್ಪಿಟಲ್ ಅಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಸೇರ್ಕೊಂಡೆ ಮೇಡಮ್. ಒಂದು 3 years ಕೆಲಸ ಮಾಡಿದೆ. ಆಫ್ಟರ್ ಅಲ್ಲಿ ತುಂಬಾ ಅಂದ್ರೆ ಎಲ್ಲ ಒಂದ್

ಕಡೆ ಕೆಲಸ ಮಾಡಿದಾಗ ಅದು ನನ್ನ ಎಜುಕೇಶನ್ ತಕ್ಕಂತನೂ ಇರಲಿಲ್ಲ, ನನ್ನ ಒಂದು ಶಕ್ತಿಗೆ ತಕ್ಕಂತನೂ ಕೆಲಸ ಇರಲಿಲ್ಲ ಮೇಡಮ್. 5,400 ರೂಪಾಯಿ ಇತ್ತು ಮೇಡಮ್ 2014ರಲ್ಲಿ. ಹಾಗಾಗಿ ಏನ್ ಮಾಡಿದೆ, 2017ರವರೆಗೆ ಕೆಲಸ ಮಾಡಿ ನಾನು ವಾಪಸ್ ಊರಿಗೆ ಬಂದೆ ಮೇಡಮ್. ಇಲ್ಲಿ ನಮ್ದೇ ಆದಂತ ಸ್ವಂತ ಏನಾರ ಸ್ವಂತ ಕೆಲಸಗಳನ್ನ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದೆ. ಇಲ್ಲೇ ಒಂದ್ ಏನಾಯ್ತು ಅಂದ್ರೆ, VRW ಅಂತ ನಮ್ಮ ಅಂಗವಿಕಲರಿಗೆ ಪ್ರತಿ

0: ಈ ಪ್ರೆಸೆಂಟ್ 9,000 ಬರ್ತಿದೆ, 9-10,000 ಆಗಿದೆ. ಆದ್ರೆ ಅದು ಇವತ್ತಿನ ಪರಿಸ್ಥಿತಿಗೆ ಈಗ ಹೆಂಗಾಗತ್ತೆ ಅಂದ್ರೆ ಮೇಡಮ್, ಈಗ ವಿಶೇಷ ಚೇತನರು ಅಂತ ಹೇಳ್ಬಿಟ್ಟು ಅಂಗಡಿಲಿ ಉದಾಹರಣೆಗೆ ಏನೋ ಒಂದು ದಿನನಿತ್ಯ ವಸ್ತುಗಳನ್ನ ತಕೊಂಡ್ರೆ ಅದಕ್ಕೆ ನಾರ್ಮಲ್ ಗೆ ಒಂದ್ ರೇಟ್, ನಮ್ಗೆ ಒಂದ್ ರೇಟ್ ಕೊಡಲ್ಲ ಮೇಡಮ್, ಎಲ್ಲರಿಗೂ ಒಂದೇ ರೇಟ್ ಇರುತ್ತೆ. ಹಾಗಾಗಿ ಇವತ್ತು ಇದೆಯಲ್ಲ ಪಾಪ ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ಹ್ಯಾಂಡಿಕ್ಯಾಪ್ಗಳು ಮುಂದೆ ಒಳ್ಳೇದಾಗುತ್ತೇನೋ, ಮುಂದೆ ಒಳ್ಳೇದಾದ್ರೆ ಜೀವನ ಸೆಟ್ಲ್ ಆಗುತ್ತೇನೋ ಅಂತ ಅದೇ ಕದತ್ತಲ್ಲಿ 17 ವರ್ಷ 2007 ಸ್ಟಾರ್ಟ್ ಆಗಿರುತ್ತೆ ಮೇಡಮ್. 2007 ಅಂದ್ರೆ ಈಗ 19 ವರ್ಷದಿಂದ ಅದೇ ಕೆಲಸ ಮಾಡ್ಕೊಂಡ್ ಬರ್ತಾರೆ, ತುಂಬಾ ಹೋರಾಟಗಳು ಮಾಡ್ತಾ ಇದಾರೆ. ಇಷ್ಟೇ ಮುಂದೆ ಒಳ್ಳೇದಾಗುತ್ತೇನೋ ಅಂತ. ಆದ್ರೆ ಹೇಳ್ಬೇಕು ಅಂದ್ರೆ ಈ ಒಂದು ಸ್ಕೀಮ್ ಬಂದಿದ್ದು ಒಳ್ಳೇದೇ ಮೇಡಮ್, ಆದ್ರೆ ಗವರ್ಮೆಂಟ್ ತುಂಬಾ ಶೋಚನೆ ನಡೆಸ್ಕೊತಿದೆ ಅಂತ ನಾನು ವ್ಯಕ್ತಪಡಿಸ್ತೀನಿ ಈ ಪ್ರೋಗ್ರಾಮ್ ಅಲ್ಲಿ ಮೇಡಮ್. ಯಾಕಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದಂತಹ ಒಂದು ಕೂಲಿ ಎಷ್ಟು ಇರುತ್ತೆ ಮೇಡಮ್, ದಿನನಿತ್ಯಕ್ಕೆ ಎಷ್ಟು ಖರ್ಚಬೇಕಾಗುತ್ತೆ ಅಷ್ಟಾರು ಕೊಡ್ಬೇಕಲ್ಲ ಮೇಡಮ್. ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾರೆ, ಮಿನಿಮಮ್ ಅಂದ್ರೂ 18-19 ಸಾವಿರ ಸಂಬಳ ಕೊಡ್ತಾರೆ ಮೇಡಮ್. ಆದ್ರೆ ನಮ್ಗೆ ಯಾಕೆ 10,000 ಸಂಬಳ ಕೊಡ್ತಾರೆ? ಅದು ಗೌರವಧನವಾಗ ಅಂತ ಕೊಡೋದು. ಆಮೇಲೆ ಅದು ಫೀಲ್ಡ್ ವರ್ಕ್ ಇದೆ ಮೇಡಮ್, ಪ್ರತಿಯೊಂದು ಪಂಚಾಯತಿಯಲ್ಲೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಮೊದ್ಲೇ ಹ್ಯಾಂಡಿಕ್ಯಾಪ್ಟ್ ಅವರು. ಈಗ ಕೆಲಸ ಹೋಗ್ಬಿಡ್ತದಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಆಟೋ ಮಾಡ್ಕೊಂಡು ಹೋಗ್ತಾರೆ, ಅಥವಾ ಸ್ಕೂಟರ್ನ EMI ತಗೊಂಡು ಕಟ್ಕೊಂಡು ಎಲ್ಲೇನ್ ಮಾಡ್ತಾರೆ. ಆಮೇಲೆ ಎಲ್ಲ ಕಡೆ ಹೋಗ್ಬೇಕು ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಏನ್ ಮಾಡ್ತಿದಾರೆ ಅಂದ್ರೆ ಸ್ಕೀಮ್ ನೆಪ ಒಡ್ಡಿ ಗವರ್ಮೆಂಟ್ ತುಂಬಾ ಶೋಚನೆ ನಡೆಸ್ಕೊತಿದೆ ಅಂತ ವ್ಯಕ್ತಪಡಿಸ್ತೇನೆ. ಇದು ನನ್ನ ಅನುಭವದ ಮಾತು. ಈಗ ಒಂದು ಗ್ರಾಮ ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತ್ ಸುತ್ತಮುತ್ತ 10 ಕಿಲೋಮೀಟರ್ ಗಂಟ ನಡೆದು ಹೋಗಕ್ ಆಗಲ್ಲ ಮೇಡಮ್, ಯಾಕಂದ್ರೆ ಕಾಲು ನೋವಾಗಿರುತ್ತೆ, ಕಾಲು ಲೇಟ್ ಆಗಿರೋ ಹ್ಯಾಂಡಿಕೇಪ್ ಕೊಡಿರ್ತಾರಲ್ಲ ಮೇಡಮ್ ಅಲ್ವಾ. ಹಂಗಾಗಿ ಮೊದ್ಲೇ ಹ್ಯಾಂಡಿಕ್ಯಾಪ್ಟ್ ಫೀಲ್ಡ್ ವರ್ಕು ಹ್ಯಾಂಡಿಕ್ಯಾಪ್ಟ್ ಅಂತ ಹೇಳಿ ನನ್ಗೆ ಕರುಣೆ ತೋರಿಸಿಕ್ ಹೇಳ್ತಾ ಇಲ್ಲ, ಅವ್ರು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತಾವ್ರೆ ಅವರು. ಅದಕ್ಕೆ ತಕ್ಕಂತೆ ಗೌರವ ಧನ ಏನಿದೆ ಅದನ್ನ ನಮ್ಮ ಹೋರಾಟ ಏನ್ ಮಾಡ್ತಾವ್ರೆ ಅದಕ್ಕೆ ತಕ್ಕಂತೆ ಮಾಡ್ಕೊಟ್ರೆ ಅವ್ರ ಜೀವನ ಎಲ್ಲ ಯಾವ್ದೋ ಒಂದು ದರ ಸಿಗುತ್ತೆ, ಚಿಕ್ಕ ದರ ಆಗಲಿ. ಹೇಳ್ಬೇಕು ಅಂದ್ರೆ ಮೇಡಮ್ ನೇರವಾಗಿ ವ್ಯಕ್ತಪಡಿಸ್ತೀನಿ, ನನ್ಗೆ ಸಂಬಳ ಸಾಕಾಗಲ್ಲ ಅಂತಾನೆ ನಾ ಕೆಲಸ ಬಿಟ್ಟೆ ಮೇಡಮ್. ಅದು ಹ್ಯಾಂಡಿಕ್ಯಾಪ್ಟ್ ವಿಭಾಗ ಅಂದ್ರೆ ವಿಶೇಷ ಚೇತನರಿಗೆ ಎಲ್ರಿಗೂ ಒಂದೇ ತರ ಎಬಿಲಿಟಿ ಇರಲ್ಲ, ನನ್ಗೆ ಬಿಟ್ಟೆ, ಬಟ್ ಬೇರೆಯವ್ರ ಪರಿಸ್ಥಿತಿ ಯೋಚನೆ ಮಾಡ್ಬೇಕಲ್ಲ.
1: ಅಂದ್ರೆ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಜೀವನಕ್ಕೆ, ನಿಮ್ಮ ಯಶಸ್ಸಿಗೆ ಈ ನಿಟ್ಟಿನಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಸಾಮಾಜಿಕ ಸಮಸ್ಯೆಗಳು ಎದುರಾದವು, ಅದಕ್ಕೂ ನೀವು ತಲೆ ಕೊಡದೆ ನಿಮ್ಮ ಯಶಸ್ಸಿನ ಹಿಂದೆ ನೀವು ಹೋದ್ರಿ ಅಂತ ಹೇಳ್ತಿದ್ರಿ.
0: ಖಂಡಿತ ಖಂಡಿತ, ಈ ಸ್ಪೋರ್ಟ್ಸ್ ಅನ್ನೋ ವಿಷಯದಿಂದ ನಾನು 2014 ಮೆಡಲ್ ಮಾಡಿದ್ದೆ, 2018 ಮೆಡಲ್ ಮಾಡಿದ್ದೆ. ಅದರಿಂದ ಇನ್ನೊಂದು ಹೇಳಿದ್ ಮರ್ತೆ, ಗವರ್ಮೆಂಟ್ 2018 ಗಿರೀಶ್ ಒಲಿಂಪಿಕ್ ಕಡೆಯಿಂದ ಮಹತ್ವ ಕೊಡೋದು 2013 ಸರ್ಕಾರ 2013 ಪ್ರಾರಂಭ ಆಯ್ತು ಮೇಡಮ್. ಆದ್ರೆ ನಮ್ಗೆ ಚೆನ್ನೈಲಿ ಮೆಡಲ್ ಆಗಿದ್ದಕ್ಕೆ ಫಲಿತಾಂಶ ಸಿಕ್ತು ಮೇಡಮ್, ಒಂದ್ ಗೋಲ್ಡ್ ಮೆಡಲ್ಗೆ 2 ಲ್ಯಾಕ್ ಕೊಡ್ತಿದ್ರು, ನನ್ಗೆ 2 ಮೆಡಲ್ ಮಾಡಿದ್ದೆ, 2 ಮೆಡಲ್ಗೆ ಅದಕ್ಕೆ 4 ಲಕ್ಷ ರೂಪಾಯಿ ಕ್ಯಾಶ್ ಔಟ್ ಕೂಡ ಸಿಕ್ಕಿದೆ ನಮ್ಗೆ. ಅದರಿಂದ ನಾನು ಸ್ವಲ್ಪ ಸ್ಟುಡ್ ಆದೆ, ಅಂದ್ರೆ ಏನೋ ಒಂದು ವೃತ್ತಿ ವಿಷಯದಲ್ಲಿ, ಅಂದ್ರೆ ಎಂತ ಒಂದು ಕೆಲಸ ಜೀವನಕ್ಕೆ ಬೇಕಾಗಿರುವಂತ ಕೆಲಸನ ಹುಡುಕ ವಿಷಯದಲ್ಲಿ ಸ್ವಲ್ಪ ಸ್ವಲ್ಪ ಆ ಒಂದು ಬಳಸ್ಕೊಂಡು ನಾನು ಪರವಾಗಿಲ್ಲ, ಈ ಜೀವನಕ್ಕಿಂತ ಈ ಜೀವನ ಬೆಟರ್ ಅನ್ನ ಲೆಕ್ಕಾಚಾರದಲ್ಲಿ ಜೀವನ ಮಾಡ್ತಿದ್ದೆ ನಾನು. ಆದ್ರೆ ಇದರಿಂದ ಪ್ರತಿಯೊಂದು ಅಂಗವಿಕಲರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತ ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ತೀನಿ. ಈಗ ಗವರ್ಮೆಂಟ್ ಆಫೀಸ್ ಅಲ್ಲಿ ಮೇಡಮ್ ತುಂಬಾ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾರೆ, ಅದರಲ್ಲಿ ಯಾವ್ದ್ರಲ್ಲಿ ಕೆಲಸ ಮಾಡಕ್ಕಾಗತ್ತೆ ಅಂತ ಕೆಲಸಗಳಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅಂಗವಿಕಲರು ಕೊಡ್ಬೇಕು ಅಂತ ನನ್ನ ಒಂದು ಮನವಿ ಮೇಡಮ್.
1: ಖಂಡಿತ ಸರ್, ಯಾಕಂತಂದ್ರೆ ವಿಶೇಷ ಚೇತನರಿಗೆ ವಿಶೇಷ ಸಾಧನೆ ಮಾಡಿರೋ ಮನೆಯಿಂದ ಹೊರಗಡೆ ಬಂದು ಜೀವನ ಮಾಡಕ್ಕೆ ಅರ್ಹರು ಅಂತ ಅನ್ಸದ ಮೇಲೆ ಸೂಟಬಲ್ ಇರೋ ಕೆಲಸವನ್ನ ಕೊಟ್ರೆ ಸರ್ಕಾರ ಈ ನಿಟ್ಟಿನಲ್ಲಿ ಎಷ್ಟೋ ಸಹಾಯ ಮಾಡ್ದಂಗೆ ಅಂತ ನಾನು ಕೂಡ ಭಾವಿಸ್ತೀನಿ ಸರ್.

0: ಸರ್, ಈ ನಿಟ್ಟಿನಲ್ಲಿ ವಿಶೇಷ ಚೇತನರು ಅಂತಂದ್ರೆ ಸಾಧನೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಎಲ್ಲರೂ ಭಾವಿಸ್ತಾರೆ.
1: ಖಂಡಿತ ಮೇಡಮ್, ಕಷ್ಟ ಆಗುತ್ತಲ್ಲ, ಕಷ್ಟಪಟ್ಟರೆ ಸಾಧ್ಯ ಅಂತ ಹೇಳ್ತೀನಿ ಮೇಡಮ್.
0: ಖಂಡಿತ.
1: ಯಾಕೆಂದ್ರೆ ಇದು ನಾರ್ಮಲ್ ಗೆ ಕಷ್ಟ ಆಗೋದು ಅಂದ್ರೆ ಅದೊಂಥರ ಮೇಡಮ್. ಯಾವ ತರ ಅಂದ್ರೆ, ಉದಾಹರಣೆಗೆ ನಾರ್ಮಲ್ ಅಂದ್ರೆ ಏಬಲ್ ಬಾಡಿಗೆ ಅಭ್ಯಾಸ ಮಾಡು ಗುರಿ ತಲುಪ್ತೀರಾ ಅಂತ ಕೇಳ್ತಾರೆ. ಖಂಡಿತ. ಈಗ ಉದಾಹರಣೆಗೆ ಮಾಸ್ಟರ್ ಸ್ಕೂಲ್ ಬಂದು ಪಾಠ ಮಾಡಿ ಎಕ್ಸಾಮ್ ಕೊಟ್ರೆ ವಿಷಯ, ಪಾಠ ಮಾಡಿ ಎಕ್ಸಾಮ್ ಕೊಡೋ ವಿಷಯ, ಪಾಠ ಮಾಡಿದ್ರೆ ಎಕ್ಸಾಮ್ ಬರೆಯೋದನ್ನೇ ಬೇರೆ. ಇದು ವ್ಯತ್ಯಾಸ ಹೇಳ್ತೀನಿ ಯಾವ ತರ ಅಂತಂದ್ರೆ, ಈಗ ಪ್ರಾಕ್ಟೀಸ್ ಮಾಡಕ್ಕೆ ಸಮಸ್ಯೆ ಇಲ್ಲ ಮೇಡಮ್ ನಮ್ಗೆ, ಅಭ್ಯಾಸ ಮಾಡಿದ್ರೆ ಗುರಿ ತಲುಪಾಗೋದು. ಅಂದ್ರೆ ಅಭ್ಯಾಸ ಮಾಡೋ ಕಷ್ಟ ಇದೆಯಲ್ಲ.
0: ಹೌದು.
1: ಯಾವ್ದೋ ಒಂದು ಗೇಮ್ ಆಡ್ಬೇಕು, ಆಟ ಆಡ್ಬೇಕು ಅಂತಂದ್ರೆ ಆಟ ಆಡಕ್ಕೆ ಪ್ರಾಬ್ಲಮ್ ಇದೆ. ನ್ಯೂನ

0: ಮತ್ತೆ ಯಾವಾಗ ನಮ್ಗೆ ಹೋಗುತ್ತೆ ಅಂತಂದ್ರೆ ಜೊತೆಲಿ ಇರುವಂತವ್ರ ಮುಖಾಂತರ ಹೋಗುತ್ತೆ. ನಿಜರು ನೆನೆಸ್ಕೋಬೇಕು ಮೇಡಮ್, ಯಾಕೆ ನೆನೆಸ್ಕೋಬೇಕು ಅಂತಂದ್ರೆ ನನ್ ಜೊತೆ ಇದ್ದಂತವ್ರು ಯಾರು ಕೂಡ ನನ್ನ ಹ್ಯಾಂಡಿಕ್ಯಾಪ್ ಅಂತ ಭಾವಿಸೇ ಇಲ್ಲ. ಇದು ಕೂಡ ನೀವು ಕೇಳಿದ ಪ್ರಶ್ನೆಗೆ ತುಂಬಾ ಮಹತ್ವದ ಉತ್ತರ ಅಂತ ಅನ್ಕೋತೀನಿ.
1: ಖಂಡಿತ.
0: ಯಾಕೆ ಅಂದ್ರೆ ಈಗ ನೀವು ಜೊತೆಲಿರೋರು ನೀನ್ ಹ್ಯಾಂಡಿಕ್ಯಾಪ್ ನೀನ್ ಸೈಡ್ ಅಲ್ಲಿ ಇರೋ ಅನ್ಬಿಟ್ರೆ ಒಂದೆರಡು ಸರಿ ಪ್ರೆಸರ್ ಮಾಡ್ಬೋದು, ಒಂದ್ ಮೂರ್ ಸರಿ ಪ್ರೆಸರ್ ಮಾಡ್ಬೋದು. ಆ ಸಂದರ್ಭದಲ್ಲಿ ನಮ್ಗೆ ತೊಂದರೆ ಆದಾಗ ನಾವು ಕೈ ಬಿಡ್ಬೇಕಾಗತ್ತೆ. ಬಟ್ ಯಾವತ್ತೂ ಕೈ ಬಿಟ್ಟಿಲ್ಲ ಮೇಡಮ್. ನಮ್ಮ ಊರಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಎಲ್ಲೇ ಹೋದ್ರು ಕೂಡ ನಮ್ಗೆ ಎನ್ಕರೇಜ್ ಮಾಡಿದ್ರು. ಅದ್ರಲ್ಲೂ ಕೂಡ ಮೇಡಮ್ ನಿಜವಾಗ್ಲೂ ನೆನ್ಸ್ಕೋಬೇಕು ಅಂದ್ರೆ ಹೇಳಿದೆ ಪ್ರೈಮರಿ ಸ್ಕೂಲ್ ಅಲ್ಲಿ ಸಿಸ್ಟರ್ ಅಂತ ಇದ್ರು ಅಂತ ಹೇಳಿದ್ನಲ್ಲ, ಅವ್ರು ಮಾತ್ರ ಶತ್ರು ಮರಿಬಾರ್ದು ಮೇಡಮ್ ಅವ್ರ ಕೊಡುಗೆ. ಯಾಕೆಂದ್ರೆ ನಾವೊಂದು ಎಳೆ ಮೊಳಕೆ ಆಗಿರೋ ಟೈಮಲ್ಲಿ ನಮ್ಗೆ ಆತ್ಮಶಕ್ತಿ, ಧೈರ್ಯ, ಸ್ಫೂರ್ತಿ, ಆಸಕ್ತಿ ತುಂಬಿರೋಂಥವ್ರು. ಯಾವ ತರ ಅಂತಂದ್ರೆ ನಿಮ್ ಕೈಲಿ ಆಗುತ್ತೆ ಮಾಡು, ಏನೂ ಆಗಲ್ಲ ಮಾಡು, ಆದಷ್ಟು ಮಾಡು. ಈ ರೀತಿ ಮಾತು ನಾವು ಆಡ್ಬೇಕಂದ್ರೆ ಛಲ ಹುಟ್ಟಿದ್ದೆ ಅಲ್ಲಿ. ಮೊಬೈಲ್ ವಿಲೇಜ್ ಅಲ್ಲಿ ನಾವು ಬದುಕಿದ್ರಿಂದ ರಫ್ ವರ್ಕ್ ನಮ್ಗೆ ಕಾಮನ್ ಆಗಿಬಿಟ್ಟಿದೆ ಮೇಡಮ್. ತುಂಬಾ ಇನ್ನೂ ಸಮಸ್ಯೆ ಅಂದ್ರೆ ಮೇಡಮ್ ಗೌರ್ಮೆಂಟ್ ಮೇಡಮ್ ಲಂಡನ್ ಒಲಿಂಪಿಕ್ ಅಲ್ಲಿ ಗಿರೀಶ್ ಗೆಲ್ಲಕ್ಕಿಂತ ಮುಂಚೆ ಯಾವುದೇ ತರದಂತ ಬೆನಿಫಿಟ್ ಕೊಟ್ಟಿರ್ಲಿಲ್ಲ. ಅದರಿಂದ ಎಷ್ಟೋ ಕಾಣದ ಪ್ರತಿಭೆಗಳು ಕಣ್ಮರೆ ಆಗ್ಬಿಟ್ಟು ತುಂಬಾ ಜನ. ಯಾಕೆಂತಂದ್ರೆ ಒಂದು ಕ್ರೀಡೆನೂ ಕೂಡ ಮೇಡಮ್ ಜೀವನದಲ್ಲಿ ಒಂದು ಭಾಗ. ಆ ಒಂದು ಉದ್ದೇಶದಿಂದ ಹೇಳ್ತೀನಿ, ಕ್ರೀಡೆಗೆ ತುಂಬಾ ಮಹತ್ವ ಕೊಡ್ಬೇಕು. ಯಾಕೆ ಕೊಡ್ಬೇಕು ಅಂತಂದ್ರೆ ನನ್ನ ಆರೋಗ್ಯ ಸ್ಥಿತಿ ಆಗಿರ್ಬೋದು, ಸುತ್ತಮುತ್ತ ಏನೇ ಒಂದು ಸಮಸ್ಯೆಯನ್ನು ಕೂಡ ಎದುರಿಸಿಲ್ಲವರು ಕ್ರೀಡೆಯಲ್ಲಿ ಇರೋರು. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು, ಕ್ರೀಡೆಯಲ್ಲಿ ಆಕ್ಟಿವ್ ಇರೋರು ಆಲ್ಮೋಸ್ಟ್ ಯಾವ್ದಕ್ಕೂ ಎದುರುಕೊಳ್ಳಲ್ಲ ಮೇಡಮ್. ಯಾಕಂದ್ರೆ ಮೆಂಟಲಿ, ಫಿಸಿಕಲಿ ಎರಡರಲ್ಲೂ ಕೂಡ ಅವರು ಫಿಟ್ ಇರ್ತಾರೆ. ಹಂಗಾಗಿ ಆ ಟೈಮಲ್ಲಿ ನಮ್ಗೆ ತುಂಬಾ ಕಷ್ಟ ಅಂತಂದ್ರೆ ಯಾವ್ದೇ ತರದ ಹೇಳ್ಕೊಡೋರು ಇರ್ಲಿಲ್ಲ, ಮಾಡುವಂತ ಗುರಿ ತೋರಿಸೋರು ಇರ್ಲಿಲ್ಲ. ಆದ್ರೆ ಮನ್ಸಲ್ಲಿ ಆಸೆ ಮಾತ್ರ ಇತ್ತು, ನಾನು ದೊಡ್ಡ ಸ್ಟಾರ್ ಆಗ್ಬೇಕು, ದೊಡ್ಡ ಏನಾರ ಒಂದ್ ಸಾಧನೆ ಮಾಡ್ಬೇಕು, ಗುರಿ ತಲುಪಬೇಕು ಅಂತ. ಗುರಿನೇ ಗೊತ್ತಿಲ್ಲ ಮೇಡಮ್, ಗುರಿ ತಲುಪಬೇಕು ಅಂತ ಅನ್ಕೋತಿದ್ವಿ. ಕುಟುಂಬದಲ್ಲಿ ಕುಟುಂಬದಲ್ಲಿ ಈಗ ನಾವು ಸ್ಕೂಲ್ಗೆ ಹೋಗ ಸ್ಕೂಲ್ ಡೇಸ್ ಅಲ್ಲಿ. ಆದ್ರೆ ಆ ಟೈಮಲ್ಲಿ ಯಾರು ಇರಲಿಲ್ಲ, ನಮ್ಗೆ ಏನೂ ಇಲ್ದೇನೆ ಸಾಧನೆ ಮಾಡುವಂತ ಹೇಳ್ಕೊಟ್ಟಂಗ ಆಯ್ತು ನಮ್ಮ ವಿಶೇಷ ಚೇತನರ ಪರಿಸ್ಥಿತಿ ಕ್ರೀಡೆ ವಿಷಯದಲ್ಲಿ.
1: ಹೌದೌದು, ಅಂದ್ರೆ ವಿಶೇಷ ಚೇತನರು ಅಂತಂದ್ರೆ ಕ್ರೀಡೆಗೆ ಅರ್ಹರಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಕಾಲದಲ್ಲಿ ಬದುಕ್ತಿದ್ದ ಒಂದು ಜನರ ಮಧ್ಯೆ ನೀವೊಂದು ಅಮೋಘ ಸಾಧನೆ ಮೂಲಕ ನಿಮ್ಮ ಗುರಿ ಏನು ಅಂತಾನೆ ಗೊತ್ತಿಲ್ಲದೆ ನೀವು ಗುರಿ ತಲುಪಿದಿರಿ ಅಂತಂದ್ರೆ ಇದು ಒಂದು ಅಚ್ಚರಿಯ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಸರ್. ಈ ನಿಟ್ಟಿನಲ್ಲಿ ನಿಮ್ಗೆ ಸಾಕಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀರಿ. ತದನಂತರ ಸರ್, ಇತ್ತೀಚೆಗೆ 2016 ಅಧಿನಿಯಮ ಬಂದ ಮೇಲೆ ವಿಶೇಷ ಚೇತನರಿಗೆ ಏನೆಲ್ಲ ಒಂದು ಅಪಾರವಾದ ಅವಕಾಶ ಸಿಕ್ಕಿದೆ, ಈ ನಿಟ್ಟಿನಲ್ಲಿ ನೀವ್ಯಾವ ತರ ಅದನ್ನ ಬಳಸ್ಕೊಂಡಿದ್ದೀರಿ ಸರ್?
0: ಮೇಡಮ್ ಮೀಸಲಾತಿ ಸಿಕ್ಕಿದೆ. ಯಾವ ತರ ಅಂದ್ರೆ ಈಗ ಅಧಿನಿಯಮ ಅನ್ನಕ್ಕಿಂತ ಹೆಚ್ಚಾಗಿ ಮೇಡಮ್ ನಮ್ಗೆ ತಿಳಿದ ಮಟ್ಟಿಗೆ ಲಂಡನ್ ಒಲಿಂಪಿಕ್ ಇಂದ ಗೆದ್ದ ಮೇಲೆ ನಮ್ಗೆ ಈಗ ಮೇಡಮ್ ಯಾವ ತರ ಬೆನಿಫಿಟ್ ಅಂತಂದ್ರೆ ಮೇಡಮ್ ನೀವು ಫಸ್ಟ್ ಸ್ಪೋರ್ಟ್ಸ್ ವಿಭಾಗದಲ್ಲಿ ಮಾತಾಡ್ತೀನಿ ಮೇಡಮ್. ಸ್ಪೋರ್ಟ್ಸ್ ವಿಭಾಗದಲ್ಲಿ ಯಾವುದೇ ತರದಂತಹ ಬೆನಿಫಿಟ್ಸ್ ಇರಲಿಲ್ಲ, ಈಗ ಒಂದೊಂದಾಗಿ ಎಳೆಯಳೆಯಾಗಿ ಕೊಡ್ತಿದ್ದಾರೆ. ಅದು ಸಾಕಾಗ್ತಿಲ್ಲ. ಈಗಲೂ ಕೂಡ ಮೊನ್ನೆನೂ ಕೂಡ ಸ್ಟೇಟ್ ಲೆವೆಲ್ ಮೆಡಲ್ ಆಗಿದೆ, ನಾನು ಕೂಡ ಮೆಡಲ್ ಆಗಿತ್ತು, ಹೋಗಿ ಕ್ಯಾಶ್ ಅವಾರ್ಡ್ಗೆ ಅಪ್ಲೈ ಮಾಡಿದ್ದೀನಿ. ಬ್ಯಾಲೆನ್ಸ್ ಶೀಟ್ ಅಂದ್ರೆ ರಿಸಲ್ಟ್ ಶೀಟೇ ಕೊಟ್ಟಿಲ್ಲ. ಯುವ ಸಬಲೀಕರಣ ಇಲಾಖೆ ಅಂತ ಬರುತ್ತೆ, ಕ್ಯಾಶ್ ಅವಾರ್ಡ್ ಕೊಡೋದಕ್ಕೆ ಅಲ್ಲಿಗೆ ರಿಸಲ್ಟ್ ಶೀಟೇ ಕೊಟ್ಟಿಲ್ಲ. ಗೌರ್ಮೆಂಟ್ ಫಂಡ್ ರಿಲೀಸ್ ಮಾಡಲ್ಲ. 10 ಜನಕ್ಕಿದ್ರೆ 3 ಜನ ಕೊಡುತ್ತೆ. ಎಲ್ಲರಿಗೂ ಸಮನಾಗಿ ಸಮಾನ ಅವಕಾಶವಾಗಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗೋ ತರ ಮಾಡ್ತಿಲ್ಲ ಮೇಡಮ್. ಮಾಡಿದೆ, ಕೆಲವೊಬ್ರು ಮಾಡಿದೆ ಅಷ್ಟೇ. ಇದು ಕ್ರೀಡೆಯಲ್ಲಿ ಸಿಕ್ಕಿರೋಂತಹ ಒಂದು ಬೆನಿಫಿಟ್. ನಾಲ್ಕಲ್ಲೂ ವಿಶೇಷ ಇದನ್ನ ಎಲ್ಲರಿಗೂ ಸೇರ್ತಂಗ್ ಹೇಳ್ತೀನಿ ಮೇಡಮ್. ಆಲ್ಮೋಸ್ಟ್ ಒಬ್ಬ ವ್ಯಕ್ತಿ ಬರಬೇಕು ಅಂದ್ರೆ ಮೇಡಮ್ ಉದ್ಯೋಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಉದ್ಯೋಗದಲ್ಲಿ ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ಮೀಸಲಾತಿ ಅಂತಂದ್ರೆ 5% ಅಂತ ಕೊಟ್ಟಿದ್ದಾರೆ ಮೇಡಮ್. 5% ಅಂತ ಕೊಟ್ಬಿಟ್ಟು ಏನ್ ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ಬ್ಲೈಂಡ್ ಡಫ್ ಅಂಡ್ ಡಫ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಮೇಡಮ್. ನೆಕ್ಸ್ಟ್ ಬಂದ್ ನಂತರ ಡಿಸಬಿಲಿಟಿ ಕೈ ಕಾಲು ಮೂಳೆ ಪ್ರಾಬ್ಲಮ್ ಇರೋರು ಕೊಡ್ತಾರೆ. ಆ ಇವತ್ತಿನ ಜನರೇಷನ್ ಗೆ ಜಾಸ್ತಿ ಆಕ್ಸಿಡೆಂಟ್ ಗಳಾಗದ್ರಿಂದ ಹ್ಯಾಂಡಿಕ್ಯಾಪ್ ಗಳ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಒಂದು ಉದ್ಯೋಗದಲ್ಲಿ ನಮ್ಗೆ ಎಂಟ್ರಿ ಇಲ್ಲ ಅಂದ್ರೆ ಫೋರ್ಸಸ್ಗಳಲ್ಲಿ ನಮ್ಗೆ ಎಂಟ್ರಿ ಇಲ್ದಿರೋ ಕಾರಣ, ಕೆಲವೊಂದು ಸರ್ವಿಸ್ ಗಳಲ್ಲೂ ಕೂಡ ನಾವು ಮಾಡಕ್ ಆಗದಿರೋ ಕಾರಣ. ಈಗ ಸರ್ವಿಸ್ ಅಂತಂದ್ರೆ ಹಾಸ್ಪಿಟಲ್ ಬಂದ್ರೆ ಸರ್ವಿಸ್ ಇರುತ್ತೆ ಮೇಡಮ್, ಅಲ್ಲಿ ನಮ್ಗೆ ಹ್ಯಾಂಡಿಕ್ಯಾಪ್ ಗಳು ತುಂಬಾ ಕಷ್ಟ ಆಗುತ್ತೆ ಮಾಡೋಕೆ. ಎಲ್ಲರೂ ಡಾಕ್ಟರ್ ಓದಕ್ ಆಗಲ್ಲ, ಎಸ್ ಎಲ್ ಸಿ ಪಿ ಯು ಸಿ ಬೇಸಿಕ್ ಮೇಲೆ ಕೆಲಸಗಳು ಕೇಳ್ತಾರೆ, ಅಲ್ಲಿ ಸ್ಕೀಪ್ಗಳು ಇರ್ತಾವ, ಆ ಸರ್ವಿಸ್ ಗಳು ಮಾಡಕ್ಕಾಗಲ್ಲ. ಎಲ್ಲದ್ರಲ್ಲೂ ಏನ್ ಮಾಡ್ತಿದ್ರು ಅಂದ್ರೆ ಎಲ್ಲರನ್ನೂ ಒಟ್ಟು ಸೇರಿಸ್ಬಿಟ್ಟು 5% ಅಂತ ಕೊಟ್ಬಿಟ್ಟಿದ್ದಾರೆ ಅಷ್ಟೇನೆ. ಇಲ್ಲಿ ನಮ್ಗೆ ಇನ್ನೂ 1-2% ಜಾಸ್ತಿ ಬೇಕು ಅಂತ ಹೇಳ್ತೀನಿ. ಆದ್ರೆ 5% ಅಲ್ಲೂ ಕೂಡ ಗೌರ್ಮೆಂಟ್ ಡಿವೈಡ್ ಮಾಡಿದೆ, ಬ್ಲೈಂಡ್ ಡಫ್ ಅಂಡ್ ಡಫ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಡಿಸಬಿಲಿಟಿಗೆ ನಮ್ಗೆ ಲಾಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ.

0: ನಿಟ್ಟಿನಲ್ಲಿ ನೀವು ಯಾಕೆ ಈ ಒಂದು ಕ್ರೀಡಾ ಕ್ಷೇತ್ರವನ್ನೇ ಆರಿಸ್ಕೊಂಡ್ರಿ ಸರ್? ಈ ಕ್ರೀಡಾ ಕ್ಷೇತ್ರಗಳಲ್ಲಿ ನಿಮ್ಗೆ ಯಾವೆಲ್ಲ ದಾರಿಗಳು ಆನಂತರ ಸಿಕ್ಕಿದವು?
1: ಕ್ರೀಡಾ ಕ್ಷೇತ್ರ ಮೇಡಮ್, ಯಾಕೆಂದ್ರೆ ಈಗ ನಾವು ಸ್ಕೂಲ್ ಅಲ್ಲಿ ಇದ್ದಾಗ್ಲಿಂದನು ಚೆನ್ನಾಗೂ ಓದ್ತಿದ್ವಿ, ಬಟ್ ಕ್ರೀಡೆನೂ ಕೂಡ ತುಂಬಾ ಇಷ್ಟ ಮೇಡಮ್. ಕ್ರೀಡಾ ಯಾಕೆಂದ್ರೆ ನಾವು ಚಿಕ್ಕದಲ್ಲೆಲ್ಲ ಗ್ರಾಮೀಣ ಕ್ರೀಡೆಗಳನ್ನ ಚೆನ್ನಾಗಿ ಆಡ್ತಿದ್ದರಿಂದ ಆರಿಸ್ಕೊಂಡಿವನಕ್ಕಿಂತ ಹೆಚ್ಚಾಗಿ ಅದು ಅಭ್ಯಾಸ ಆಗ್ಬಿಟ್ಟಿತ್ತು. ಸ್ಕೂಲ್ ಬಿಟ್ಟ ತಕ್ಷಣ ಮಾಮೂಲಿ ಕ್ರೀಡೆಯಲ್ಲೇ ತೊಡಗಿದ್ರಿಂದ ಸ್ಕೂಲ್ ಅಲ್ಲೂ ಕೂಡ ಫಸ್ಟ್ ಇರ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಿತ್ತು. ಅದು ಪ್ರತಿ ಹಂತದಲ್ಲೂ ಕೂಡ ಸಕ್ಸಸ್ ಕಟ್ಟಕಂತ ಅದೇ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡೆ.
0: ಈ ನಿಟ್ಟಿನಲ್ಲಿ ನಿಮ್ಮ ಮಾರ್ಗದರ್ಶಕರು ಅಥವಾ ನಿಮ್ಮ ಕುಟುಂಬದ ಸಹಕಾರ ಈಗೆಲ್ಲ ಯಾವ ತರ ಇತ್ತು ನಿಮಗೆ ಸಹಕಾರ ಅನ್ನೋದು?
1: ಕುಟುಂಬದಲ್ಲಿ ನಮ್ಮ ತಂದೆ ಇಲ್ಲ, ಚಿಕ್ಕದ್ರಲ್ಲೇ ಎಕ್ಸ್ಪೈರ್ ಆಗಿದ್ದಾರೆ. ತಾಯಿಯೇ ಎಲ್ಲ ಸಹಕಾರ, ಪ್ರತಿಯೊಂದರಲ್ಲೂ ಕೂಡ ತಾಯಿ ಹುಳಿ ಮಾಡಿ ಕೂಡ ಸಾಕ್ತಿದ್ರು. ಪ್ರತಿಯೊಂದಕ್ಕೂ ನಾವು ಏನೇ ಮಾಡಿದ್ರು ಕೂಡ ಸುಮ್ಮನೆ ಆಗ್ತಿದ್ರು. ಅವ್ರಿಗೆ ಆಗಲ್ಲ ಅಂದ್ರು ಕೂಡ ಏನೋ ಮಾಡ್ತಾರೆ ನನ್ನ ಮಗ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಧೈರ್ಯ ತಂದ್ಕೊಂಡು ನಮ್ಗೆ ಎಂಕರೇಜ್ ಮಾಡ್ತಾ ಇದ್ರು. ಸ್ಕೂಲ್ ಅಲ್ಲಿ ಮೇಡಮ್ ನಮ್ಗೆ ಫಸ್ಟ್ ಕಿರಣ್ ಸರ್ ಅಂತ ಇದಾರೆ, ನಮ್ಮ ಪಿಟಿ ಟೀಚರ್ ಒಬ್ಬರು ದಿಲೀಪ್ ಸರ್ ಇದ್ರು, ಅವ್ರು ಎಕ್ಸ್ಪೈರ್ ಆಗಿದ್ರು, ಅವ್ರು ಕಿರಣ್ ಸರ್ ಅಂತ. ಅನಂತರ ರಾಮಚಂದ್ರ ಸರ್ ಅಂತ ಅವಾಗ ಹೇಳಿದೆ, ಅವರು ನಮ್ಗೆ ಪ್ಯಾರದಲ್ಲಿ ಮಾತ್ರ ಅವರೇ ನಂಬರ್ ಒನ್ ಗಾಡ್ ಫಾದರ್ ಮೇಡಮ್. ನಮ್ಗೆ ತುಂಬಾ ಚೆನ್ನಾಗಿತ್ತು ಸಹಕಾರ, ಪರಿಸ್ಥಿತಿಗಳು ಅವಕಾಶಗಳೇ ಬಂದಿದ್ದ ಮೇಡಮ್. ಆ ಟೈಮಲ್ಲಿ ಅವಕಾಶಗಳು ಅಂದ್ರೆ ಯಾವ್ದೇ ತರದಂತಹ ಬೆನಿಫಿಟ್ಸ್ ಇರಲಿಲ್ಲ ನಮ್ಗೆ, ಡಿಗ್ರಿ ಬರೋದಿಕ್ಸ್ ಅಂತಾನೆ ಗೊತ್ತಿರಲಿಲ್ಲ. ಪಿಯುಸಿ ವರೆಗೂ ನಾರ್ಮಲ್ ಅಲ್ಲಿ ಆಡ್ತಾ ಇದ್ವಿ, ಅವಕಾಶಗಳು ಕಡಿಮೆ ಇತ್ತು. ಸಹಕಾರಗಳು ಈ ತರ ಇದ್ರು ಕೂಡ ಆ ಟೈಮಲ್ಲಿ ಅಚೀವ್ಮೆಂಟ್ ಮಾಡಕ್ ಆಗಲಿಲ್ಲ, ಇನ್ನೂ ಬೇಗ ಇನ್ನೂ ಜಾಸ್ತಿ ಮಾಡ್ಬೋದಾಗಿತ್ತು ಅಂತ ಈ ಮುಖಾಂತರ ಹೇಳ್ತೀನಿ.
0: ಖಂಡಿತ
1: ಆದ್ರೆ ಕಡಿಮೆ ಕಡಿಮೆ.
0: ಒಟ್ಟಾರೆ ನಿಮ್ಮ ಸಾಧನೆ ದೇಶಕ್ಕೆ ಹೆಮ್ಮೆ. ಈ ನಿಟ್ಟಿನಲ್ಲಿ ಅಲ್ಲಿ ಗೋಲ್ಡ್ ಮೆಡಲ್ ಪಡ್ಕೊಂಡಾಗ ಯಾವ ತರ ಇತ್ತು ಆ ಒಂದು ಪರಿಸ್ಥಿತಿ?
1: ಚೆನ್ನಾಗಿತ್ತು ಮೇಡಮ್, ಯಾಕಂದ್ರೆ ನಾವು ಯಾವ್ದೇ ತರದ ಇಟ್ಕೊಂಡು ಅಭ್ಯಾಸ ಮಾಡಿದವರಲ್ಲ, ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸಬೇಕು ಅಂದಾಗ ತುಂಬಾ ಭಯನೂ ಇರುತ್ತೆ ಆ ಟೈಮಲ್ಲಿ. ಆದ್ರೆ ಒಂದ್ಸರಿ ಮೆಡಲ್ ಮಾಡಿದ್ಮೇಲೆ 2012ರಲ್ಲೇ ಮೆಡಲ್ ಮಾಡಿದ್ದೆ, 2014 ಮೆಡಲ್ ಆಯ್ತು, 18ರಲ್ಲೂ ಮೆಡಲ್ ಆಯ್ತು. ಅವಾಗ ಚೆನ್ನಾಗಿತ್ತು ಮೇಡಮ್, ನಮ್ಮಿಂದ ಕರ್ನಾಟಕ ಹೆಸರಿಟ್ಟೆ ಅಂತಂದ್ರೆ ಹೊರಗಡೆ ರಾಜ್ಯದಲ್ಲಿ ತುಂಬಾ ಹೆಮ್ಮೆ ವಿಷಯ.
0: ಖಂಡಿತ.
1: ಬಟ್ ನಮ್ ಜೊತೆ ಇದ್ದವ್ರಿಗಿಂತಲೂ ಫಾರ್ಮ್ ಅಲ್ಲಿ ಇದ್ವಿ ಮೇಡಮ್, ಎಲ್ಲರೂ ಕೂಡ ನನ್ನ ನಾವು ಹೋದ್ರೆ ಇವರೇ ಗೆಲ್ಲೋದು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಿದ್ರು. ಬಟ್ ಅದೇ ಫಾರ್ಮ್ ಉಳಿಸ್ಕೊಂಡ್ವಿ ತುಂಬಾ ದಿನ, 2018ರವರೆಗೂ ಅದೇ ಫಾರ್ಮ್ ಇದ್ವಿ ಮೇಡಮ್.
0: ಅಂದ್ರೆ ನೀವು ಒಂದು ಕರ್ನಾಟಕವನ್ನ ಬಿಂಬಿಸ್ತಾ ಇರೋದು ನಿಮ್ಗೆ ಒಂದು ಹೆಮ್ಮೆಯ ವಿಷಯ. ಈ ನಿಟ್ಟಿನಲ್ಲಿ ಆ ಒಂದು ಸುವರ್ಣಗಳಿಗೆ ನಿಮ್ಗೆ ಒಂದು ಯಾವಾಗ್ಲೂ ನೆನಪಲ್ಲಿರುತ್ತೆ ಅಂತ ಹೇಳ್ತಿದ್ದೀರಿ.
1: ಖಂಡಿತ ನೆನಪಲ್ಲಿರುತ್ತೆ, ಅದರಿಂದನೇ ನಾವು ಜೀವನ ಕಟ್ಕೊಳ್ಳಕ್ಕೆ ಅವಕಾಶ ಇನ್ನು ಮತ್ತೆ ಪ್ರಯತ್ನ ಮಾಡ್ತಾ ಇದೀನಿ ಮೇಡಮ್. ಕೂಡ ಜಾವಲಿನ್ ಥ್ರೋ ಅಲ್ಲಿ ಏನಾರ ಮಾಡ್ಬೇಕು ಅಂತ ಗುರಿ ಹೊಂದಿದೀನಿ ಪ್ರೆಸೆಂಟ್ ಕೂಡ. ಮೆಡಲ್ ಮಾಡಿದ್ರೆ ಕಾಮನ್ವೆಲ್ತ್ ಮೆಡಲ್ ಮಾಡ್ಕೊಂಡ್ ಬಂದಿದ್ದಾರೆ, ಅವ್ರ ತರನೇ ಅದಕ್ಕಿಂತ ಮುಂದೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇದೆ, ಗುರಿ ಇದೆ.
0: ಅಂದ್ರೆ ಮುಂದಿನ ಹಂತಗಳಲ್ಲಿ ಕಾಮನ್ವೆಲ್ತ್ ಕೂಟದಲ್ಲೂ ಕೂಡ ನೀವು ಭಾಗವಹಿಸಬೇಕು ಅಂತ ಆಸೆಯನ್ನ ಹೊಂದಿದ್ದೀರಿ. ಆದಷ್ಟು ಬೇಗ ನನಸಾಗ್ಲಿ ಸರ್ ನಿಮ್ಮ ಕನಸು ಕೂಡ.

0: ಒಬ್ಬ ವಿಶೇಷ ಚೇತನರು ಅಂತಂದ್ರೆ ಈ ಸಾಧನೆಗೆ ಅರ್ಹರಲ್ಲ ಅಂತ ನಾಲ್ಕು ಗೋಡೆಗೆ ಮೀಸಲಾಗ್ಬಿಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಅಂತ ವಿಶೇಷ ಚೇತನರಿಗೆ ಒಬ್ಬ ಅಥ್ಲೆಟಿಕ್ ಪಟುವಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್?
1: ಅದು ಸುಳ್ಳು ಮೇಡಮ್, ನಾ ಕೂಡ ಮಧ್ಯೆ ಇರ್ತಾರೆ ಅನ್ನೋದಂತೂ ಶುದ್ಧ ಸುಳ್ಳು. ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು, ಮನ್ಸ್ ಮಾಡ್ಬೇಕಷ್ಟೇ. ಮನ್ಸ್ಗೆ ನೆನೆಸ್ಕೊಳಕೆಯೇ ಯಾವ್ದೇ ತರದಂತ ಅಭ್ಯಂತರ ಇಲ್ಲ. ಸಾಧನೆ ಮಾಡಕ್ಕೂ ಅಭ್ಯಂತರಗಳು ಬರ್ತವೆ, ಬಟ್ ದಾಟ್ ಹೋದ್ರೆ ಅದನ್ನು ಸಿಗಂತ ಎಷ್ಟಕ್ಕೂ ಕೂಡ ಅಭ್ಯಂತರಗಳು ಯಾರ ಅಭ್ಯಂತರನು ಇರಲ್ಲ ಮೇಡಮ್. ಏನ್ ಮಾಡ್ಬೇಕು ಅಂತಂದ್ರೆ ಬರ್ಬೇಕು, ನಮ್ ಕಲ್ ಏನಾಗುತ್ತೆ ಅದನ್ನ ಚಾಯ್ಸ್ ಮಾಡ್ಬೇಕು. ಇಲ್ಲಿರೋಂತ ಪ್ರತಿಭೆ ನಾವೇ ಗುರುತಿಸ್ಕೋಬೇಕು. ನಾವೇ ಗುರುತಿಸ್ತಾರೆ ಗುರುತಿಸ್ತಾರೆ ಮೇಡಮ್. ಯಾವ್ದೇ ಕಾರಣಕ್ಕೂ ಕೈ ಕಟ್ ಕೂತ್ಕೋಬೇಡಿ, ಕೈ ಕಟ್ ಕೂತ್ಕೊಂಡ್ರೆ ಸಹನ ತೋರಿಸ್ತಾರೆ, ಕರುಣ ತೋರಿಸ್ತಾರೆ. ಕರುಣದಿಂದ ಹೊಟ್ಟೆ ತುಂಬಲ್ಲ, ಯಶಸ್ಸನ್ನ ಗಳಿಸಕ್ಕಾಗಲ್ಲ, ಗುರಿ ತಲುಪಕ್ಕಾಗಲ್ಲ. ಕೈ ಕಟ್ಟು ಕೂತ್ಕೋಬಾರ್ದು. ನಮ್ ಮನ್ಸಲ್ಲಿ ಏನಿದೆ, ಪ್ರತಿಯೊಂದ್ ಮನ್ಸಲ್ಲೂ ಮೇಡಮ್ ಏನಾರು ಒಂದು ಓಡ್ತಾ ಇರುತ್ತೆ. ನಾನು ಈ ತರ ಇರ್ಬೇಕು, ಆ ತರ ಇರ್ಬೇಕು ಅಂತ. ಆ ತರ ಇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದು ಮಾಡ್ಬೇಕು ಮೇಡಮ್.
0: ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಸರ್?
1: ಎಲ್ಲರಿಗೂ ಒಳ್ಳೇದಾಗ್ಲಿ. ಕ್ರೀಡೆನೆ ಅಂತಲ್ಲ, ಯಾವ್ದೇ ತರದ ಸ್ಫೂರ್ತಿ ಆಗಿರ್ಬೋದು, ಪ್ರತಿಭೆ, ಕಲ್ಚರ್ ಆಕ್ಟಿವಿಟೀಸ್, ಯಾವುದೇ ಪ್ರತಿಭೆ ಆದ್ರೂ ಕೂಡ ಅದಕ್ಕೆ ಪ್ರೋತ್ಸಾಹ ಮಾಡಿ, ಮುಖಾಂತರ ನಿಮ್ಮ ಪ್ರತಿಭೆನ ಹೊರಚಲ್ಲಿ. ಅದ್ರ ಮುಖಾಂತರ ಮುಂದೆ ಬರುವಂತ ಪೀಳಿಗೆಗಳು, ಮುಂದೆ ಬರುವಂತಹ ಈಗಿರೋ ಚಿಕ್ಕ ಮಕ್ಕಳಿರುವಂತಹ ವಿಶೇಷ ಚೇತನರಿಗೆ ಮಾದರಿಯಾಗಿ, ಅಂತವ್ರಿಗೆ ಎಲ್ಲರಿಗೂ ಕೂಡ ಒಂದು ಮಾರ್ಗದರ್ಶಕರಾಗಿ ನಿಮ್ಮ ಅಕ್ಕಪಕ್ಕನೇ ಇರ್ತಾರೆ. ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಮೇಡಮ್ ಏನ್ ಬೇಕಾದ್ರೆ ಎಲ್ಲಿ ನಡೀತಾರೆ ಏನ್ ಬೇಕಾದ್ರೆ ತಿಳ್ಕೋಬಹುದು. ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಗೆ ಯಾವ್ದು

0: ಆಗುತ್ತೆ ಆ ಕ್ಷೇತ್ರಕ್ಕೆ ಹೋಗಿ.
1: ಸರ್, ಈಗ ಪ್ರಸ್ತುತ ನಾವು 80ನೇ ಸ್ವಾತಂತ್ರ್ಯ ದಿನೋಚರಣೆಯ ಒಂದು ಸ್ವಾತಂತ್ರ್ಯೋತ್ಸವದ ದೀರ್ಘಾವಧಿಯಲ್ಲಿ ಬದುಕ್ತಾ ಇದೀವಿ. ಈ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನೀವೇನು ಹೇಳಕ್ ಇಷ್ಟಪಡ್ತೀರಾ ಸರ್?
0: ಮೇಡಮ್, ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರು ಅಷ್ಟೊಂದು ಅನಕ್ಷರಸ್ಥರಾಗಿರೋದ್ರಿಂದ ಬಗ್ಗೆ ಐಡಿಯಾ ಇಲ್ಲ. ಇವಾಗ ಐಡಿಯಾ ಇದೆ. ಇದನ್ನ ಏನಂತಂದ್ರೆ ಇದೊಂದು ಎಂಟರ್ಟೈನ್ಮೆಂಟ್ ಗುರಿ, ಅವರಲ್ಲಿರೋ ಹುಮ್ಮಸ್ಸು, ಸ್ವಾತಂತ್ರ್ಯನ ಬಳಸ್ಕೋಬೇಕು. ಈಗ ಸ್ವತಂತ್ರತೆ ಬಂದ ಮೇಲೆನೆ ಎಲ್ಲಾ ದೇಶಗಳಲ್ಲೂ ತನ್ನದೇ ಆದಂತಹ ಚಾಪು ಮೂಡಿಸ್ತದೆ, ತನ್ನದೇ ಅಂತಹ ಪ್ರಸಿದ್ಧತೆಯನ್ನ ತೋರಿಸ್ತದೆ. ಆ ಕ್ಷೇತ್ರಕ್ಕೆ ತುಂಬಾ ಅವಕಾಶ ಕೊಟ್ಟಿದೆ. ಈ ಸ್ವತಂತ್ರಕ್ಕೆ ಅನ್ನೋದೇ ತುಂಬಾ ಅವಕಾಶ ಕೊಟ್ಟಿರುವಂತಹ ಒಂದು ವಿಷಯ. ಈಗ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಇನ್ನ ಅಂತ ಇರಂತ ಪ್ರತಿಭೆಗಳನ್ನ ಹೊರ ತಳ್ಬೇಕು. ತುಂಬಾ ಖುಷಿ ಆಗುತ್ತೆ
1: ಮೇಡಮ್,
0: ಪೂರ್ವಕ್ಕೂ ಸ್ವತಂತ್ರ್ಯ ನಂತರಕ್ಕೂ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಅಂತ ಕಾಲದಲ್ಲಿ ಊಟಕ್ಕೂ ಬಟ್ಟೆಗೂ ಡಿಪೆಂಡ್ ಆಗಿದ್ವಿ, ಅದ್ರ ಬಗ್ಗೆ ಐಡಿಯಾನೇ ಇರ್ಲಿಲ್ಲ. ಸ್ವಾತಂತ್ರ್ಯ ಇರೋದ್ರಿಂದನೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಹೆಸರುಗಳಿಗೆ ಅನುಕೂಲ ಮಾಡ್ಕೊಂಡು ತಂತ್ರಜ್ಞಾನ ಮುಂದುವರೆದು ಇವತ್ತು ಜನ ಜೀವನ ಸುಲಭವಾಗಿ ಕಳೀತಾ ಇದಾರೆ. ಹಿಂದೆ ಜೀವನ ಮಾಡೋದೇ ದೊಡ್ಡ ಕಷ್ಟ ಆಗಿತ್ತು, ಈಗ ಜೀವನ ಮಾಡೋದ್ ಕಷ್ಟ ಇಲ್ಲ, ಸಾಧನೆ ಮಾಡೋದ್ ಮಾತ್ರ ಕಷ್ಟ. ಅದು ಕಷ್ಟ ಅನ್ಕೊಂಡ್ರೆ ಆಗಲ್ಲ, ಪ್ರಯತ್ನ ಮಾಡ್ಬೇಕು ಮೇಡಮ್, ಪ್ರಯತ್ನ ಮೇಲೆ ಪ್ರಯತ್ನ. ಇಲ್ಲ ಮೇಡಮ್, ಪ್ಯಾರಾ ಪೆಡಿಕ್ಸ್ ಓಪನ್ ಆಗಿರೋದೇ 1992 ಓಪನ್ ಆಗಿದ್ದು. ಅಲ್ಲಿಂದ ಏನ ಅಂತ ಇಂಡಿಯಾದಲ್ಲಿ ಏನಂತ ಒಂದು ಒಳ್ಳೆ ಇದಿರ್ಲಿಲ್ಲ, ಇರ್ಲಿಲ್ಲ. ಗಿರೀಶ್ ಬಗ್ಗೆ ನಾನು ಮಾತಾಡ್ಬೇಕು ಮೇಡಮ್, ನಿಜವಾಗ್ಲೂ ಅವರು ಮೊನ್ನೆ ದಿನ ನಾನು ಬೆಂಗ್ಳೂರ್ ಹೋಗಿದ್ದೆ, ಗಿರೀಶ್ ಜೊತೆಗೆ ಬೇಜಾರು ಮಾಡ್ಕೋತಾ ಇದ್ರು ಒಂದ್ ರೀತಿಲಿ. ಯಾವ ಬೇಜಾರು ಮಾಡ್ಕೋತಿದ್ರು ಅಂದ್ರೆ, ಈಗ ಅವರು ಲಂಡನ್ ಒಲಿಂಪಿಕ್ ಅಲ್ಲಿ ಮೆಡಲ್ ಮಾಡಿರೋರು, ಅವ್ರು ಗೆಲ್ಲಕ್ಕಿಂತ ಮುಂಚೆ ಯಾರು ಕೂಡ ಬೆನಿಫಿಟ್ಸ್ ಇಲ್ಲ, ಒಂದು ಪ್ರಭುತ್ವತೆ ಇಲ್ಲ, ಏನು ಯಾವ್ದೇ ತರದ ಮಹತ್ವ ಇಲ್ಲ. ಬಟ್ ಈಗ ಏನ್ ಮಾಡಿದಾರೆ ಅಂದ್ರೆ, ಅವ್ರಿಗೆ ಗೌರ್ಮೆಂಟ್ ಸಾಕಷ್ಟು ಅವಕಾಶಗಳು ಕೊಟ್ಟಿದೆ. ಯಾವ ತರ ಅಂದ್ರೆ, ಒಂದು ಹಣ ಅವಶ್ಯಕತೆ ಆಗಿರ್ಬೋದು, ಜಾಬ್ ಅವಶ್ಯಕತೆ ಆಗಿರ್ಬೋದು, ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಇವಾಗ ಬರ್ತಿರಂತಹ ಒಂದು ಸಮಿತಿ ಇದೆಯಲ್ಲ ಮೇಡಮ್, ಪಿಪಿಎಲ್ಲಿ ಕಮಿಟಿ ಇರ್ತಾವಲ್ಲ, ಅವ್ರಿಗೂ ಮಹತ್ವ ಕೊಡ್ತಾ ಇಲ್ಲ ಇವರು ಅಂತ ಅನ್ಕತ್ತೆ. ಯಾಕಂದ್ರೆ ನಿಜವಾದ ಸಾಧನೆಗಾರರು ಅವರು, ನಿಜವಾಗಿ ಸಾಧನೆ ಯಾರು ಮಾಡಿರ್ತಾರ ಮೇಡಮ್, ಅವ್ರಿಗೂ ನಾವು ಮಹತ್ವ ಕೊಡ್ಬೇಕು. ತುಂಬಾ ಕಷ್ಟಪಟ್ಟವ್ರ ಸಾಧನೆ ಮಾಡಕ್, ಸುಮ್ಸುಮ್ನೆ ಸಾಧನೆ ಮಾಡಕ್ ಆಗಲ್ಲ ಮೇಡಮ್. ಒಂದ್ ರೂಪಾಯಿನು ಇಲ್ದಾನೆ ಊಟನ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡು, ಯಾರನ್ನೂ ಕೇಳ್ಕೊಂಡು, ಯಾರು ಸ್ಪಾನ್ಸರ್ ಮಾಡಕ್ ತಿಳ್ಕೊಂಡು, ಆ 10 ವರ್ಷ ಗಂಟ ಅವರು ಸೈಕಲ್ ಹೋಗಿದ್ದಾರೆ ಬೆಂಗಳೂರಲ್ಲಿ. ಅವ್ರ ಊರಕ್ಕೂ ಅರ್ಕಲಗೂಡು ಹಳ್ಳಿ, ಅಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡು ತುಂಬಾ ಒಂದ್ ಸ್ಟೇಡಿಯಂ ಅಲ್ಲಿ ಯಾವಾಗ್ಲೂ ಕಾಲ ಕಳೀತಿದ್ದು, ಕೆಲಸ ಇರ್ಲಿಲ್ಲ, ಊಟದ ಸಮಸ್ಯೆ, ತಿಂಡಿ ಸಮಸ್ಯೆ, ಒಂದು ಇನ್ಸ್ಟ್ರೂಮೆಂಟ್ ಸಮಸ್ಯೆ ಎಲ್ಲದಕ್ಕೂ ಮಾಡಿ ಸಾಧನೆ ಮಾಡಿದ್ರು. ಬಟ್ ಅವ್ರಿಗೆ ತುಂಬಾ ಗೌರವ ಕೊಡ್ಬೇಕು, ಆ ಗೌರವ ಸಿಕ್ತಿಲ್ಲ ಅಂತ ನಮಗೆ ಅನಿಸ್ತಾ ಇರೋದು. ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ನನಗೆ ಅನಿಸ್ತಾ ಅವ್ರ ಜೊತೆ ಮಾತಾಡಿದಾಗ.
1: ಅಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಯಾವುದೇ ಗೌರವ ಆಗ್ಲಿ, ಮನ್ನಣೆ ಆಗ್ಲಿ, ಈ ನಿಟ್ಟಿನಲ್ಲಿ ಸಿಗ್ತಾ ಇಲ್ಲ. ಸ್ವತಂತ್ರದ ನಂತರದ ದಿನಗಳಲ್ಲಿ, ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆ ಮುಂದುವರೆದು ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಗುರುತಿಸೋದ್ರಿಂದ ಈ ನಿಟ್ಟಿನಲ್ಲಿ ಇವಾಗ ಸಹಕಾರಿ ಆಗ್ತಿದೆ ಅಂತ ಹೇಳ್ತಿದ್ರಿ.
0: ಹೌದು, ಇವಾಗ ಸಹಕಾರಿ ಆಗ್ತಿದೆ, ಬಟ್ ಇನ್ನು ಡೆವಲಪ್ ಆಗ್ಬೇಕು ಮೇಡಮ್. ಯಾವ ತರ ಒಂದು ಸ್ಕ್ರಿಪ್ಟ್ ಇರ್ಬೇಕು, ಯಾರಿಗೆ ಪ್ರತಿಭೆ ಇದೆ ಅವ್ರಿಗೆ ಅವಕಾಶ ಕೊಡ್ಬೇಕು.
1: ಖಂಡಿತ ಸರ್,
0: ಎಲ್ಲರಿಗೂ ಅವಕಾಶ ಕೊಟ್ಕೊಂಡು ಹೋದ್ರೆ ಏನಾಗ್ತಿದೆ ಅಂದ್ರೆ ಮೇಡಮ್, ಡೆವಲಪ್ ಆಗಿರೋದು ಸಮಸ್ಯೆ ಇರಲ್ಲ ಮೇಡಮ್. ಉದಾಹರಣೆಗೆ ಏಬಲ್ ಬಾಡಿ ನಾರ್ಮಲ್ಸ್ ಗೆ ಡೆವಲಪ್ ಆಗ್ಬಿಟ್ಟಿದೆ ಸ್ಪೋರ್ಟ್ಸ್, ಅವ್ರಿಗೆ ಪ್ರಾಬ್ಲಮ್ ಇರಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತು ಈ ತರ ಆಂಗಲ್, ಇಷ್ಟಿಷ್ಟು ಟೈಮಿಂಗ್ಸ್ ಅಂತ. ನಮ್ದು ಇವಾಗ ಆಗ್ತಾರಿಂದ ನಮ್ದು ಆಗ್ತಾ ಇದೆ, ಬಟ್ ಅವಕಾಶ ನಿಜವಾದ ಪ್ರತಿಭೆಗಳು ಕೊಡ್ಬೇಕು.
1: ಖಂಡಿತ ಸರ್, ಈ ನಿಟ್ಟಿನಲ್ಲಿ ಸೂಕ್ತ ಪ್ರತಿಭೆಗಳಿಗೆ ಅರ್ಹ ಅವಕಾಶ ಸಿಗ್ಲಿ ಅಂತ ನಾವು ಕೂಡ ಬಯಸ್ತಾ.
0: ಒಂದ್ ಮ್ಯಾಟರ್ ಈ ಮುಖಾಂತರ ವ್ಯಕ್ತಪಡಿಸ್ತೀನಿ.
1: ಹೇಳಿ ಸರ್.
0: ಎಚ್ ಡಿ ಕೋಟೆ ತಾಲೂಕು, ಸರ್ಗೂರ್ ತಾಲೂಕು, ವಿಶೇಷವಾಗಿ ಡಿಸಬಿಲಿಟಿ ಸ್ಪೋರ್ಟ್ಸ್ ಪರ್ಸನ್ ಗಳು ಯಾರು ಇಲ್ಲ.
1: ಹೌದು,
0: ಡಿಸಬಿಲಿಟಿ ಸ್ಪೋರ್ಟ್ಸ್ ಪರ್ಸನ್ ಗಳು ಯಾರು ಇಲ್ಲದಿರೋ ಕಾರಣ ನಮ್ ಕೇಳ್ತೀವಿ ಮೇಡಮ್, ಯಾರಾದ್ರೂ ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚು ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತಂದ್ರೆ ಮೇಡಮ್, ನಮ್ಮ ಭೇಟಿ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದ್ರೆ ನಮ್ಗೂ ಒಂದ್ ನಾವು ಹೋಗಿರೋ ಆಗಿಲ್ಲ ಯಾರನ್ನಾರ, ನಮ್ಮ ತಾಲೂಕು ಎಲ್ಲಾ ತಾಲೂಕುಗಳಲ್ಲೂ ತುಂಬಾ ಜನ ಬರ್ತಾರೆ ಮೇಡಮ್. ನಮ್ಮ ತಾಲೂಕಲ್ಲಿ ಒಬ್ರು ಬರಲ್ಲ, ಸುಮಾರು ಸರಿ ನಾನು ವಿಲೇಜ್ VRW ವರ್ಕ್ ಮಾಡ್ತಾ ಇದ್ದೆ ನಾನು ಒಂದ್ 5 ವರ್ಷ, ಆ ಟೈಮಲ್ಲಿ ತುಂಬಾ ಜನ ರಿಕ್ವೆಸ್ಟ್ ಮಾಡಿದೀನಿ, ಯಾರು ಬಂದಿಲ್ಲ. ಯಾಕಂದ್ರೆ ತುಂಬಾ ಸ್ಪೋರ್ಟ್ಸ್ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ. ನಾನು ಕಾಂಟ್ಯಾಕ್ಟ್ ಹೇಳ್ಬೋದಾ ಮೇಡಮ್?
1: ಹೇಳಿ ಸರ್. ಹೇಳಿ.
0: 8971-5070-88 ಕಾಂಟ್ಯಾಕ್ಟ್ ಮಾಡಿದೆ ಮೇಡಮ್. ಖಂಡಿತವಾಗ್ಲೂ ಅವ್ರಿಗೆ ಯಾವ ತರ ಮಾಹಿತಿ ಬೇಕು,
1: ಮಾರ್ಗದರ್ಶನ
0: ಪ್ರತಿಯೊಂದು ಕೂಡ ನಾವು ಸಹಾಯನ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ವಿಶೇಷವಾಗಿ ಕ್ರೀಡೆ ಅಥ್ಲೆಟಿಕ್ಸ್,
1: ಅಂದ್ರೆ ವಿಶೇಷವಾಗಿ ವಿಶೇಷ ಚೇತನರಿಗಾಗಿ ಒಂದು ಕ್ರೀಡಾ ಆಸಕ್ತಿಯನ್ನ ಹೊಂದಿ ಈ ನಿಟ್ಟಿನಲ್ಲಿ ಯಾರಿಗೆ ಒಂದು ಮಾಹಿತಿ ಕೊರತೆ ಇರುತ್ತೆ, ಈ ನಿಟ್ಟಿನಲ್ಲಿ ಅವ್ರು ನಿಮ್ಮನ್ನ ಭೇಟಿ ಮಾಡದೆ ಸೂಕ್ತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅನ್ನೋದಕ್ಕೆ ನಮ್ಮ ಜನತ್ವನಿ ಕೇಳುಗರಿಗೆ ಧನ್ಯವಾದಗಳು ಸರ್.

0: ಖಂಡಿತವಾಗ್ಲೂ ಸರ್, ನಿಮ್ಮ ಯಶಸ್ಸಿನ ಗುಟ್ಟಿನ ಬಗ್ಗೆ ಸಾಕಷ್ಟು ಮಾಹಿತಿ, ಮತ್ತೆ ಸ್ವತಂತ್ರ ಪೂರ್ವದಲ್ಲಿ ಯಾವ ತರ ಇತ್ತು ನಿಮ್ಮ ಒಂದು ಕ್ರೀಡಾ ಕ್ಷೇತ್ರ, ಹಾಗೆ ವಿಶೇಷ ಚೇತನಗೆ ಯಾವೆಲ್ಲ ಮೀಸಲಾತಿಗಳಿದ್ರು ಅದು ಎಲೆಮರೆ ಕಾಯಿಗಳಂತೆ ನಾವು ಬದುಕ್ತಾ ಇದೀಯ ಅನ್ನೋದ್ರ ಬಗ್ಗೆ ಸಾಕಷ್ಟು, ಹಾಗೆ ನಿಮ್ಮ ಸಮಸ್ಯೆಗಳು, ನಿಮ್ಮ ಸಾಧನೆಯ ಒಂದು ಯಶಸ್ವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್. ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸರ್.
1: ಎಲ್ಲರಿಗೂ, ಸಮಸ್ತ ಎಲ್ಲ ಕರ್ನಾಟಕದ ಜನತೆಗೆ, ಪ್ರತಿ ಒಬ್ಬ ಇಂಡಿಯನ್ಗೂ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮ್ಮ ಕಡೆಯಿಂದ.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್.

ಕೇಳುಕರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಶೇಷ ಸಾಮರ್ಥ್ಯದ ವಿಜಯಾನ ಎಂಬ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯ ನಂತರದ ವಿಶೇಷ ಚೇತನರ ಸಾಧನೆ ಕುರಿತು ನಮ್ಮ ಜೊತೆ ಇಷ್ಟೊತ್ತು ತಮ್ಮ ಮಾಹಿತಿಯನ್ನು ಹಂಚಿಕೊಂಡವರು ಮೈಸೂರಿನ ದಟ್ಟೇಹಳ್ಳ ಗ್ರಾಮದ ಪ್ಯಾರಾ ಒಲಿಂಪಿಕ್ ಕ್ರೀಡಾಪಟುವಾದ ಶ್ರೀಯುತ ರಘುನಂದನ್ ಡಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ ಎಲ್ಲರಿಗೂ. 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.

ಕೇಳುಗರೆ, ಇದುವರೆಗೂ ಸ್ವತಂತ್ರ ಪೂರ್ವ ಹಾಗೂ ಸ್ವತಂತ್ರ ನಂತರದ ವಿಶೇಷ ಚೇತನರ ಸಾಧನೆ ಕುರಿತು ಮೈಸೂರಿನ ದಟ್ಟೆಹಳ್ಳ ಗ್ರಾಮದ ಪ್ಯಾರಾ ಒಲಿಂಪಿಕ್ ಪಟುವಾದ ಶ್ರೀಯುತ ರಘುನಂದನ್ ಡೇರವರ ಜೊತೆಗಿನ ವಿಶೇಷ ಸಾಮರ್ಥ್ಯದ ವಿಜಯಯಾನ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಸರಗೂರು 4ನೇ ವಾರ್ಡ್ನ ಪುಟಾಣಿ ತನ್ವಿಕರವರು ತಮ್ಮ 5ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ವಿನೋದ್ ರವರು, ತಾಯಿ ಪುಷ್ಪರವರು, ಅಕ್ಕ ಪೂರ್ವಿರವರು, ತಾತರಾದ ಭೀಮಯ್ಯರವರು, ಅಜ್ಜಿ ಭಾಗ್ಯಮರವರು ಹಾಗೂ

ಹಾಗೆ ಇಂದು ನಮ್ಮ ಇನ್ನೊಬ್ಬ ಜನಧ್ವನಿ ಕೇಳುಗರಾದ ಕುಮಾರಿ ಚಂದ್ರಕಲಾರವರು ತಮ್ಮ 20th ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ರಾಮಚಂದ್ರ, ತಾಯಿ ಸುಶೀಲಾ ಹಾಗೂ ಅಣ್ಣ ಸೂರ್ಯರವರು. ಇವರಿಬ್ಬರಿಗೂ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ

ಗ್ಯಾರೇಜಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 53 ರೂಪಾಯಿ, ಪೆನ್ಸಿಲ್ ಬೀನ್ಸ್ 63 ರೂಪಾಯಿ, ಮೆಣಸಿನಕಾಯಿ 36 ರೂಪಾಯಿ, ಸೌತೆಕಾಯಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಡವನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಆಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 30 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 43 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ। ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ।

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ

0: ಪಾಕಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಗೀತಾ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 24ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅಗ್ನಿ, ಜ್ಯೋತಿ, ಹಗಲು, ಶುಕ್ಲಪಕ್ಷ, ಉತ್ತರಾಯಣದ ಆರು ಮಾಸಗಳು. ಈ ಮಾರ್ಗದಲ್ಲಿ ಪ್ರಯಾಣ ಮಾಡಿದಂತಹ ಬ್ರಹ್ಮಜ್ಞಾನಿಗಳು ಬ್ರಹ್ಮವನ್ನು ಸೇರುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳಿದ್ದ, ಯಾವ ಕಾಲದಲ್ಲಿ ನಾವು ಸಾಯುಜ್ಯವನ್ನು ಹೊಂದಿದರೆ ಮೋಕ್ಷವನ್ನು ಪಡೆಯುತ್ತೇವೆ ಎಂಬಂತಹ ಅಂಶವನ್ನು, ಅದರ ಮುಂದುವರಿದ ಭಾಗವನ್ನು ಇದೀಗ ಕೃಷ್ಣ ಹೇಳ್ತಾ ಇದ್ದಾನೆ. ಯಾರು ಮೋಕ್ಷವನ್ನು ಪಡೀತಾರೆ ಅಥವಾ ಯಾರು ಬ್ರಹ್ಮಜ್ಞಾನಿಗಳು, ಯಾರೆಲ್ಲ ಬ್ರಹ್ಮಜ್ಞಾನಿಗಳಿದ್ದಾರೆ ಅವರು ಮತ್ತೆ ಹಿಂತಿರುಗದಂತಹ, ಪುನರ್ಜನ್ಮವನ್ನು ಪಡೆಯದಂತಹ, ಬ್ರಹ್ಮನನ್ನೇ ಸೇರಿ ಬ್ರಹ್ಮನಲ್ಲಿಯೇ ಒಂದಾಗಿ ಬ್ರಹ್ಮವೇ ತಾನಾಗುವಂತಹ ಒಂದು ಸಮಯ ಯಾವುದು ಅಂತಂದರೆ ಅದು ಅಗ್ನಿ, ಜ್ಯೋತಿ, ಹಗಲು, ಶುಕ್ಲಪಕ್ಷ, ಉತ್ತರಾಯಣದ ಆರು ಮಾಸ ಅಂತೇಳಿ ಹೇಳ್ತಾರೆ. ಅಂದರೆ ಮೊದಲು ಅಗ್ನಿ, ಜ್ಯೋತಿ, ಅನಂತರ ಹಗಲಿಗೆ ಅಭಿಮಾನಿ ದೇವತೆ ಮತ್ತು ಶುಕ್ಲಪಕ್ಷದ ದೇವತೆ, ಉತ್ತರಾಯಣದ ಅಭಿಮಾನಿ ದೇವತೆಯ ಆರು ಮಾಸಗಳು. ಈ ಒಂದು ಸಮಯಗಳಲ್ಲಿ ಮರಣವನ್ನು ಗೈದಂತಹ ಬ್ರಹ್ಮಜ್ಞಾನಿಗಳು ಹಿಂತಿರುಗುವುದಿಲ್ಲ, ಅವರು ಬ್ರಹ್ಮನನ್ನೇ ಸೇರುತ್ತಾರೆ ಅಂಥೇಳಿ. ಇವುಗಳಲ್ಲಿ ಬೆಳಕು ಅನ್ನುವಂಥದ್ದು ಮುಖ್ಯ. ಬೆಳಕು ಅಂತಂದರೆ ಅದು ಯಾವಾಗಲೂ ಜ್ಞಾನಕ್ಕೆ ಚಿಹ್ನೆ. ಕೇವಲ ಹೊರಗಡೆಯ ಬೆಳಕೇ ಮುಖ್ಯವಲ್ಲ, ಇದು ಅಂತರ್ಜ್ಯೋತಿಗೆ ಚಿಹ್ನೆ ಅಷ್ಟೇ. ಯಾವಾಗ ಅಂತರ್ಜ್ಯೋತಿ ಹೆಚ್ಚಾಗಿ ಪ್ರಪಂಚವೆಲ್ಲ ಪರಬ್ರಹ್ಮನಿಂದ ಓತಪ್ರೋತವಾಗಿರುವುದನ್ನು ಅನುಭವಿಸುತ್ತಾ ಮರಣವನ್ನು ಹೊಂದುವವನೋ, ಅವರು ಮರಣ ಹೊಂದಿದರೆ ಹಿಂತಿರುಗದ ದಾರಿಯನ್ನು ಹಿಡಿತಾರೆ ಅಂತ. ಸುಮ್ಮನೆ ಇಲ್ಲಿ ಹೇಳಿರುವಂತಹ ಸಮಯದಲ್ಲಿ ತೀರು ಹೋಗುವವರಿಗೆಲ್ಲರಿಗೂ ಅನ್ವಯಿಸುವಂಥದ್ದಲ್ಲ. ಹೀಗೆ ಹೋಗುವವರಲ್ಲಿ ಯಾರು ಬ್ರಹ್ಮಜ್ಞಾನಿಗಳಾಗಿರ್ತಾರೋ ಅವರಿಗೆ ಮಾತ್ರ ಇದು ಅನ್ವಯಿಸುವಂಥದ್ದು. ಅಂದರೆ ಯಾರೆಲ್ಲ ಶುಕ್ಲಪಕ್ಷ ಉತ್ತರಾಯಣ ಮಾಸದಲ್ಲಿ ಅಥವಾ ಹಗಲು ಹೊತ್ತಿನಲ್ಲಿ ಯಾರೆಲ್ಲ ಮರಣವನ್ನು ಹೊಂದುತ್ತಾರೋ ಅವರೆಲ್ಲರೂ ಕೂಡ ಮೋಕ್ಷ ಪ್ರಾಪ್ತಿ ಸಿಗುತ್ತೆ ಅಂತಲ್ಲ. ಯಾರು ಪ್ರತಿ ದಿನ ಪ್ರತಿ ಕ್ಷಣ ಅವರ ಇಡೀ ಬದುಕನ್ನು ಬ್ರಹ್ಮನನ್ನೇ ವ್ಯಾಪಿಸಿ, ಬ್ರಹ್ಮನನ್ನೇ ಧ್ಯಾನಿಸಿ, ಬ್ರಹ್ಮನಲ್ಲಿಯೇ ಅವರ ಸಂಪೂರ್ಣ ಒಂದು ಮನಸ್ಸನ್ನು, ಬುದ್ಧಿಯನ್ನು, ಇಂದ್ರಿಯಗಳನ್ನು ಇರಿಸಿಕೊಂಡು ಅವನನ್ನೇ ಆರಾಧಿಸುತ್ತಿರುವಂಥ, ಎಲ್ಲ ಕಾರ್ಯಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ಜೀವನವನ್ನು ನಡೆಸ್ತಾ ಯಾರು ಬ್ರಹ್ಮಜ್ಞಾನಿಗಳಿರ್ತಾರೆ, ಅಂಥ ಬ್ರಹ್ಮಜ್ಞಾನಿಗಳು ಯಾವ ಸಮಯದಲ್ಲಿ ಮರಣವನ್ನು ಹೊಂದಿದರೆ ಅವರು ಮೋಕ್ಷವನ್ನು ಪಡೀತಾರೆ ಎನ್ನುವಂಥ ಅಂಶವನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಹಾಗಾಗಿ ಇದೊಂದು ರೀತಿ ಕ್ರಮ ಮುಕ್ತಿಯ ಒಂದು ವಿವರಣೆ ಅಂತಲೇ ಹೇಳ್ಬೋದು. ಉಪನಿಷತ್ತುಗಳ ಪ್ರಕಾರ ಉಪಾಸನಾ ಮಾರ್ಗವನ್ನು ಹಿಡಿದವರು ಅವರು ಗಳಿಸಿದ ಪುಣ್ಯವನ್ನು ಅನುಭವಿಸುವುದಕ್ಕೋಸ್ಕರ ದೇವಯಾನ ಮಾರ್ಗವನ್ನು ಹಿಡಿದು ಸೂರ್ಯನನ್ನು ಅತಿಕ್ರಮಿಸುವ ಮೂಲಕ ಬ್ರಹ್ಮಲೋಕವನ್ನು ಪಡೆಯುತ್ತಾರೆ. ಅಲ್ಲಿ ಅವರು ಬ್ರಹ್ಮನ ಜೊತೆಗಿದ್ದು ಕಲ್ಪ ಮುಗಿಯುವಾಗ ಮೋಕ್ಷವನ್ನು ಪಡೆಯುತ್ತಾರೆ. ಉಪನಿಷತ್ತಿನಲ್ಲಿ ಉಲ್ಲೇಖಿತವಾಗಿರುವಂಥ ಈ ದೇವಯಾನ ಎಂಬ ಶಬ್ದವನ್ನು ಇಲ್ಲಿ ಬೇರೆ ಬೇರೆ ಶಬ್ದಗಳಲ್ಲಿ ಕೃಷ್ಣ ತಿಳಿಸಿದ್ದಾನೆ. ಅಂದರೆ ಈ ಒಂದು ಯಾನದ ಬಗ್ಗೆ, ಈ ಒಂದು ಮೋಕ್ಷ ಮಾರ್ಗದ ಬಗ್ಗೆ ಕೇವಲ ಭಗವದ್ಗೀತೆಯಲ್ಲಿ ಮಾತ್ರವಲ್ಲ, ಹಲವಾರು ಉಪನಿಷತ್ತುಗಳಲ್ಲಿಯೂ ಕೂಡ ಇದರ ಒಂದು ಉಲ್ಲೇಖಗಳು ಇವೆ.

ಅಗ್ನಿ, ಜ್ಯೋತಿ, ಹಗಲು, ಶುಕ್ಲಪಕ್ಷ ಮತ್ತು ಉತ್ತರಾಯಣ ಕಾಲ ಇವೆಲ್ಲವೂ ಕೂಡ ದೇವಯಾನವನ್ನು ಸೂಚಿಸುವಂಥ ಪದಗಳು. ಈ ಮಾರ್ಗಕ್ಕೆ ಅಧಿದೇವತೆ ಎಂಬುವಂಥದ್ದು ಸೂರ್ಯ. ಈ ವಿಷಯದ ಬಗ್ಗೆ ಹೆಚ್ಚಿನ ವಿವರಣೆ ಪ್ರಶ್ನೋಪನಿಷತ್ತಿನಲ್ಲಿದೆ. ಆತ್ಮನನ್ನೇ ಚಿಂತಿಸುತ್ತಿರುವಂಥ ಸಾಧಕನು ಸಾಯುವ ಸಮಯದಲ್ಲಿ ಅದೇ ಭಾವನೆಯನ್ನು ಹೊಂದಿರುವುದರಿಂದ ಹೆಚ್ಚಿನದಾದಂತಹ ದೇವಯಾನ ಮಾರ್ಗವನ್ನೇ ಅನುಸರಿಸುತ್ತಾನೆ, ಹಾಗೆ ಮಾಡಿದಾಗ ಆತ ಕ್ರಮಮುಕ್ತಿಯನ್ನು ಪಡಿತಾನೆ ಅನ್ನುವಂಥದ್ದು ಇಲ್ಲಿ ಕೃಷ್ಣನ ಮಾತು. ಅಂದರೆ ಅಗ್ನಿಪೂರ್ವಕವಾಗಿ ಆತ ಸಾಯುಜ್ಯವನ್ನು ಹೊಂದುವುದು, ಹಗಲು ಅಂದರೆ ರಾತ್ರಿಯ ಹೊತ್ತಿಗಿಂತಲೂ ಹಗಲು ಹೊತ್ತಿನಲ್ಲಿ ಮರಣ ಹೊಂದುವುದು, ಶುಕ್ಲ ಪಕ್ಷ ಅಂದರೆ ಅಮಾವಾಸ್ಯೆಯಿಂದ ಹಿಡಿದು ಹುಣ್ಣಿಮೆಯವರೆಗೆ ಬರುವಂತಹ ಒಂದು 15 ದಿನಗಳ ಒಂದು ಸಮಯ ಏನಿದೆ ಅದನ್ನು ನಾವು ಶುಕ್ಲ ಪಕ್ಷ ಅಂತ ಹೇಳಿ ಕರಿತೇವೆ. ಇನ್ನು ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೂ ಬರುವಂಥದ್ದು ಕೃಷ್ಣ ಪಕ್ಷ. ಈ ಶುಕ್ಲ ಪಕ್ಷದಲ್ಲಿ ಚಂದ್ರ ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೆ ಏರುಮುಖದಲ್ಲಿ ಸಾಕ್ತಾನೆ. ಹಾಗೆ ಆ ಶುಕ್ಲ ಪಕ್ಷದಲ್ಲಿ ಯಾರು ಸಾಯುಜ್ಯವನ್ನು ಹೊಂದುತ್ತಾರೆ, ಹಾಗೆ ಶುಕ್ಲ ಪಕ್ಷ ಅಂದರೆ ಇಡೀ ಸಂವತ್ಸರದಲ್ಲಿ ಬರುವಂತಹ ಯಾವುದೇ ಮಾಸದ ಶುಕ್ಲ ಪಕ್ಷವಲ್ಲ, ಅದು ಉತ್ತರಾಯಣದ 6 ಮಾಸಗಳಲ್ಲಿ ಬರುವಂಥ ಶುಕ್ಲ ಪಕ್ಷ. ಉತ್ತರಾಯಣ ಅಂದರೆ ಅಯನಗಳು, 1 ಸಂವತ್ಸರ ಅಂದರೆ 1 ವರ್ಷ. 1 ವರ್ಷದಲ್ಲಿ 1 ಸಂವತ್ಸರ ಅಂತಂದರೆ 1 ಸಂವತ್ಸರದಲ್ಲಿ 2 ಅಯನಗಳು ನಮಗೆ ಬರುತ್ತೆ ಹಿಂದೂ ಪಂಚಾಂಗದ ಪ್ರಕಾರ. 2 ಅಯನಗಳು, 1 ಉತ್ತರಾಯಣ ಮತ್ತೊಂದು ದಕ್ಷಿಣಾಯಣ. ಯಾವಾಗ ಹಗಲು ದೀರ್ಘವಾಗಿದ್ದು ರಾತ್ರಿ ಕಡಿಮೆ ಇರುತ್ತೋ ಅದು ಉತ್ತರಾಯಣ. ಅದೇ ಹಗಲು ಕಡಿಮೆ ಇದ್ದು ರಾತ್ರಿ ಕತ್ತಲಿನ ಭಾಗ ಹೆಚ್ಚಿರುತ್ತೋ ಅದು ದಕ್ಷಿಣಾಯನ. ಸಾಮಾನ್ಯವಾಗಿ ನೋಡಿ, ಈ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆ ಸಮಯದಲ್ಲಿ ಜೂನ್ ತಿಂಗಳವರೆಗೂ ಕೂಡ ನಾವು ಉತ್ತರಾಯಣದಲ್ಲಿ ಇರ್ತೇವೆ. ಹಗಲು ಸ್ವಲ್ಪ ದೀರ್ಘಕಾಲವಾಗಿರುತ್ತೆ, ಸಂಜೆ 6:45-7 ಗಂಟೆ ಆದರೂ ಸ್ವಲ್ಪ ಸ್ವಲ್ಪ ಬೆಳಕು ಇದ್ದೇ ಇರುತ್ತೆ. ಆದರೆ ಅದೇ ಸ್ವಲ್ಪ ಮುಂದುವರೆದು ಅಕ್ಟೋಬರ್, ನವೆಂಬರ್ ಅಷ್ಟೊತ್ತಿಗೆ, ಡಿಸೆಂಬರ್ ಅಷ್ಟೊತ್ತಿಗೆ, ವೇಳೆ ಅಷ್ಟೊತ್ತಿಗೆನೆ ನಮಗೆ ಬೇಗ ಕತ್ತಲಾಗಿ ಬಿಡುತ್ತೆ. ಸೂರ್ಯಾಸ್ತಮಾನ ಅನ್ನುವಂಥದ್ದು ಬೇಗನೆ ಆಗೋಗ್ಬಿಡುತ್ತೆ. 6:30-6:15 ಅಷ್ಟೊತ್ತಿಗೆಲ್ಲ ನಮಗೆ ಕತ್ತಲಾಗಿ ಬಿಡುತ್ತೆ. ಆ ಸಮಯ ಏನಿದೆ ಅದು ದಕ್ಷಿಣಾಯನ. ಹಾಗಾಗಿ ಉತ್ತರಾಯಣದ 6 ಮಾಸಗಳು, ಹಗಲು ದೀರ್ಘಕಾಲ ಇರುವಂತಹ ಮಾಸಗಳು 6 ಮಾಸಗಳು. ಈ ಒಂದು ಸಂದರ್ಭದಲ್ಲಿ ಯಾರು ಸಾಯುಜ್ಯವನ್ನು ಹೊಂದುತ್ತಾರೆ ಅವರು ಬ್ರಹ್ಮನನ್ನೇ ಪಡೆಯುತ್ತಾರೆ ಅಂತ. ಹಾಗಂತ ಹೇಳಿ ಏನೇನೆಲ್ಲ ದುಷ್ಟ ಅನಾಚಾರ ಕೆಲಸಗಳನ್ನೆಲ್ಲ ಮಾಡಿ, ಅಪರಾಧ ಕೆಲಸಗಳನ್ನೆಲ್ಲ ಮಾಡಿ ಈ ಸಮಯದಲ್ಲಿ ನಾನು ಸಾಯುಜ್ಯ ಹೊಂದುಬಿಟ್ರೆ ನಾನು ಬ್ರಹ್ಮಲೋಕವನ್ನು ಪಡಿತೇನೆ ಅನ್ನುವಂಥದ್ದು ಶುದ್ಧ ಸುಳ್ಳು. ಯಾರು ತಮ್ಮ ಇಡೀ ಒಂದು ಜೀವನವನ್ನೆಲ್ಲ ಬ್ರಹ್ಮನಿಗಾಗಿಯೇ ಮುಡಿಪಾಗಿಟ್ಟು ಅವನನ್ನೇ ಧ್ಯಾನಿಸಿ ಆರಾಧಿಸಿ ಇರುವಂಥ ಬ್ರಹ್ಮಜ್ಞಾನಿಗಳು ಮಾತ್ರ ಈ ಸಮಯದಲ್ಲಿ ಸಾಯುಜ್ಯ ಹೊಂದರೆ ಅವರು ಬ್ರಹ್ಮನನ್ನು ಪಡೀತಾರೆ ಅನ್ನುವಂಥದ್ದು ಈ ಒಂದು ಶ್ಲೋಕದ ತಾತ್ಪರ್ಯ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಚಂದ್ರಯಾನದ ವಿಜಯ ಮಕ್ಕಳಾಟಿಕೆ ಏನು, ಚಂದ್ರಯಾನದ

ಹಾಗಾಗಿ ನವರಾಗವನ್ನ ನಿರ್ಮಾಣ ಮಾಡಲಿಕ್ಕೆ ಬಿಕ್ಕಳಿಕೆ ಯಾವುದಕ್ಕೂ ಅಡ್ಡಿ ಬರಲ್ಲ. ಮೇರುಗಿರಿ ಏರುವಾಗ ಒಣಹರಟೆ ತರ್ಕಗಳು ಸಲ್ಲದು. ಹಾಗಾಗಿ ಗೆಲುವು ಅಂದ್ರೆ ಅದು ದುಡಿಮೆಯ ಫಲ. ಅಂದ್ರೆ ಎಲ್ಲವನ್ನ ಸರ್ವಸಂಗ ಪರಿತ್ಯಾಗಿಯಾಗಿ ಎಲ್ಲ ನಮ್ಮ ಕರ್ಮದ ಫಲಗಳನ್ನ ಭಗವಂತನಿಗೆ ಅರ್ಪಿಸ್ತಾ ಹೋದಾಗ ಆ ದುಡಿಮೆಯ ಫಲವೇ ನಮ್ಮ ಮುಕ್ತಿಯ ಮೋಕ್ಷದ ಗೆಲುವು ಆ ಮೂಲಕ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಮುದ್ದುರಾಮನ ಮಾತು ಮತ್ತು ಕೃಷ್ಣನ ಮಾತುಗಳು ಕೂಡ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

ಶ್ರೋತೃಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇದೀಗ ಮಾತೃಸ್ವರೂಪಿ ಭಾರತ ಕಾರ್ಯಕ್ರಮ. ಭರತಭೂಮಿ ಭಾರತ, ಇದರ ಹಿನ್ನೆಲೆ, ಇತಿಹಾಸ, ದೇಶ ಮತ್ತು ನಮ್ಮ ನಡುವಿನ ಸಂಬಂಧ ಕುರಿತು ಕಲಬುರಗಿಯ ಚಿಕ್ಕೋಡಿ ನಿವಾಸಿಯ ಉದ್ಯಮಿ ಹಾಗೂ ಕರ್ನಾಟಕ ಉತ್ತರ ಪ್ರಾಂತದ ಸಂಸ್ಕೃತ ಭಾರತ ಪ್ರಾಂತ ಮಂತ್ರಿ ಶ್ರೀಯುತ ಶ್ರೀಕಾಂತ ಕುಲಕರ್ಣಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮೋ ನಮಃ. ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಎಲ್ಲ ಕಡೆಗೂ ನಮ್ಮ ಹೆಮ್ಮೆಯ ತಿರಂಗ ಹಾರಾಡ್ತಾ ಇರುವಂಥ ದೃಶ್ಯಗಳು ನಾವೆಲ್ಲರೂ ನೋಡುತ್ತಾ ಇರಬಹುದು. ಕಿವಿ ಮೇಲೆ ದೇಶಭಕ್ತಿಯ ಗೀತೆಗಳನ್ನು ಕೇಳ್ತಾ ಇರುವಂಥ ಈ ಶುಭ ಸಂದರ್ಭ, ಈ ಸಂದರ್ಭದಲ್ಲಿ ದೇಶದ ಕುರಿತಾಗಿ ಅಡಗಿರುವ ಹೆಮ್ಮೆಯ ಭಾವನೆ ಹೊರಗಡೆ ಬರುವಂಥದ್ದು ಅತ್ಯಂತ ಸ್ವಾಭಾವಿಕ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಪ್ರಾಪ್ತಿಗಾಗಿ ನಮ್ಮ ದೇಶದ ಹಿರಿಯರು, ನಮ್ಮ ದೇಶದ ಆಗಿನ ತರುಣರು ಮಾಡಿರುವ ಸಂಘರ್ಷ, ನಮ್ಮ ದೇಶದ ಆ ಹೆಮ್ಮೆಯ ಇತಿಹಾಸ ಆಗಾಗ ನಮ್ಮ ಕಣ್ಮುಂದೆ ಬರೋದು ಅತ್ಯಂತ ಸ್ವಾಭಾವಿಕ ಅಂತಲೇ ನಾನು ಅಂದ್ಕೊಳ್ತೀನಿ. ಇಂಥ ಸಂದರ್ಭದಲ್ಲಿ ದೇಶದ ಸ್ಮರಣೆ ಅತ್ಯಂತ ಸ್ವಾಭಾವಿಕವಾಗಿ ಆಗತ್ತೆ. ಈ ಸಂದರ್ಭದಲ್ಲಿ ದೇಶದ ಸ್ಮರಣೆ ಮಾಡೋಗೋಸ್ಕರನೇ ದೇಶದ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ತಮ್ಮ ಎದುರುಗಡೆಗೆ ನಾನು ಇಟ್ಟರೆ ಅದು ಒಳ್ಳೆಯದಾಗಬಹುದು ಅನ್ನುವಂಥ ಯೋಚನೆಯಿಂದ ದೇಶದ ಕುರಿತಾಗಿಯೇ ಒಂದು ದೇಶದ ಒಂದು ಮುಖವನ್ನು ತಮ್ಮ ಎದುರುಗಡೆಗೆ ಇಲ್ಲಿ ನಾನು ಪ್ರಸ್ತಾಪ ಮಾಡುವಂಥ ಪ್ರಯತ್ನ ಮಾಡುತ್ತಾ ಇದ್ದೇನೆ.

ನಮ್ಮ ದೇಶದ ಸಾಮಾನ್ಯತಃ ಚರ್ಚೆ ಆರಂಭ ಆಗೋದೇ ದೇಶದ ಹೆಸರು ಅನ್ನುವಂಥ ಮೊಟ್ಟ ಮೊದಲನೆಯ ಭಾಗದಿಂದ. ಸಹಜವಾಗಿ ನಾವು ಒಂದು ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದ್ದರೆ ನಮ್ಮ ಬಾಯಿಂದ ನಮ್ಮ ದೇಶದ ಸ್ಮರಣೆ ಅರ್ಥಾತ್ ದೇಶದ ಹೆಸರಿನ ಸ್ಮರಣೆ ಆಗ್ತಾ ಇರುತ್ತೆ. ಕ್ರಿಕೆಟಿನ ಮ್ಯಾಚ್ ನಡೀತಿರಬೇಕಾದ್ರೆ ನಾವು ಸಹಜವಾಗಿ ಮಾತಾಡ್ತೀವಿ, ಇಂಡಿಯಾದ ಎಷ್ಟು ರನ್ ಅದು, ಇಂಡಿಯಾದ ಎಷ್ಟು ವಿಕೆಟ್ಗಳು ಹೋದವು ಅಂತ ಮಾತಾಡ್ತೀವಿ. ಸಹಜವಾಗಿಯೇ ನಮ್ಮ ದೇಶದ ಹೆಸರು ನಾವು ಇಂಡಿಯಾ ಅಂತ ಹೇಳಿ ಉಚ್ಚಾರ ಮಾಡಿಬಿಡ್ತೇವೆ. ನಮ್ಮ ದೇಶದ ನಿಜವಾದ ಹೆಸರೇನು ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಒಂದಾನು ಒಂದು ಬಾರಿ ಆದರೂ ನಾವು ಮಾಡಬೇಕು ಅಂತ ನನಗನ್ಸುತ್ತೆ. ಇಂಡಿಯಾ ಇದು ನಮ್ಮ ದೇಶದ ನೈಜ ಹೆಸರ. ಇದು ವಿದೇಶಿಯರು ಅರ್ಥಾತ್ ಯುರೋಪಿಯನ್ರು ನಮ್ಮ ದೇಶಕ್ಕೆ ಇಟ್ಟಿರುವ ಹೆಸರು. ಇದು ನಮ್ಮದು ದೇಶದ ಮೂಲ ಹೆಸರು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಯಾವಾಗ ನಮ್ಮ ದೇಶಕ್ಕೆ ನಾವು ಇಂಡಿಯಾ ಅಂತ ಕರಿತೀವಿ ಆಗ ಬ್ರಿಟಿಷೋತ್ತರ ಭಾರತ ನಮ್ಮ ಕಣ್ಮುಂದೆ ಬರುತ್ತೆ. ಏನು ಇಂಡಿಯಾ ಅಥವಾ ಭಾರತ ಅಂತ ಅಂದುಬಿಟ್ರೆ ಭಾವನೆಯಲ್ಲಿ ವ್ಯತ್ಯಾಸ ಬರುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮ ಮನಸ್ಸಲ್ಲೂ ಕೂಡ ಮೂಡುತ್ತೆ. ಆದರೆ ಇಂಡಿಯಾ ಅಂದ ಕೂಡ್ಲೇ ಯುರೋಪಿಯನ್ರು ನಮ್ಮ ದೇಶದಲ್ಲಿ ಕಾಲಿಟ್ಟ ನಂತರದ ಭಾರತ ನಮ್ಮ ಕಣ್ಮುಂದೆ ಕಾಣಲಿಕ್ಕೆ ಆರಂಭ ಆಗತ್ತೆ. ವಿದೇಶಿಯರು ಇಟ್ಟಿರುವಂಥ ಈ ಹೆಸರನ್ನು ನಾವು ನಮ್ಮ ವ್ಯವಹಾರದಲ್ಲಿ ತಗೊಳ್ಬೇಕಾ ಅನ್ನುವಂಥದ್ದು ನನ್ನ ಒಂದು ಸ್ವಾಭಾವಿಕ ಪ್ರಶ್ನೆ. ಯಾವಾಗ ಈ ಹೆಸರಿನ ಉಚ್ಚಾರಣೆ ಆಗುತ್ತೋ ಇಂಡಿಯಾ

ಅಂತ ಕೂಡಲೇ ನಮಗೆ ನಮ್ಮ ದೇಶದ ಆ ಪೂರ್ವಜರು, ನಮ್ಮ ದೇಶದ ಆ ಋಷಿ ಮುನಿಗಳು, ಆ ಪರಂಪರೆ, ನಮ್ಮ ದೇಶದ ಸಂಸ್ಕೃತಿ ಇದು ಕಣ್ಮುಂದೆ ಕಾಣೋದೇ ಇಲ್ಲ. ಇಂಡಿಯಾ ಅಂದ ಕೂಡ್ಲೇ ನಮಗೆ ಕಾಣಲಿಕ್ಕೆ ಆರಂಭ ಆಗತ್ತೆ ಯುರೋಪಿಯನರ ನಂತರದ ನಮ್ಮ ದೇಶದ ಕಾಲಖಂಡ. ಇಂಡಿಯಾ ಅನ್ನುವಂಥ ಪದ ಇದು ಸೃಷ್ಟಿಯಾಗಿದ್ದೇ ಇಂಡಸ್ ಅನ್ನುವಂಥ ಒಂದು ನದಿಯ ಹೆಸರಿನಿಂದ ಅಂತ ಹೇಳಲಾಗತ್ತೆ. ಸಿಂಧು ನದಿಗೆ ಅವರಿಗೆ ಸಿಂಧು ಅನ್ನುವಂಥ ಉಚ್ಚಾರವೇ ಗ್ರೀಕ್ ದೇಶದ ಜನರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಆಗ ಅವರು ಅದಕ್ಕೆ ಸಿಂಧು ಅನ್ನುವಂಥ ಹೆಸರಿನ ಬದಲಾಗಿ ಅವರು ಕರೆದಿದ್ದು ಇಂಡಸ್ ಅನ್ನುವಂಥದ್ದು. ಹೀಗಾಗಿ ಇಂಡಸ್ನಿಂದ ಇಂಡಿಯಾ ಅನ್ನುವಂಥ ಶಬ್ದ ಉತ್ಪತ್ತಿ ಆಯಿತು ಅಂತನೂ ಕೂಡ ಹೇಳಲಾಗತ್ತೆ. ಹೀಗಾಗಿ ಬ್ರಿಟಿಷರು ಇಟ್ಟಿರುವಂಥ ಹೆಸರು ನಾವು ಸ್ಮರಣೆ ಮಾಡಿಕೊಳ್ಳಲಿಕ್ಕೆ ವಿರೋಧ ಇಲ್ಲ, ಆದರೆ ಮಾಡಿದರೆ ಭಾವನೆಯಲ್ಲಿ ನಿಶ್ಚಿತವಾಗಿಯೂ ಸಹಿತ ಪರಿವರ್ತನೆ ಅನ್ನೋದು ಬರಲಿಕ್ಕಿದೆ. ಹೀಗಾಗಿ ನಮ್ಮ ದೇಶದ ನೈಜ ಹೆಸರೇನು ಅನ್ನೋ ಕುತೂಹಲವು ಸಹಿತ ನಮ್ಮ ಮನಸ್ಸಿನಲ್ಲಿ ಉಂಟಾಗುವುದು ಅತ್ಯಂತ ಸ್ವಾಭಾವಿಕ ಅಂತ ನಾನು ಅಂದ್ಕೊಳ್ತೀನಿ. ಹೇಳಲಾಗತ್ತೆ ಮೂರು ಜನ ಭರತರಿಂದ ಭಾರತ ಅನ್ನುವಂಥ ಹೆಸರಿನ ಪುಷ್ಟಿಯಾಯಿತು ಅಂತ ಇತಿಹಾಸದಲ್ಲಿ ನಮಗೆ ನೋಡಲಿಕ್ಕೆ ಕೇಳಲಿಕ್ಕೆ ಸಿಗುತ್ತೆ. ಮೂರು ಜನ ಭರತರು ಅಂದರೆ ಯಾರು ಅಂತ ಪ್ರಶ್ನೆ ಸಹಜವಾಗಿ ಮನಸ್ಸಿನಲ್ಲಿ ಮೂಡಲಿದೆ. ಮೊಟ್ಟ ಮೊದಲನೇದಾಗಿ ಭರತ ಯಾರು? ರಾಮಾಯಣದ ಪಾತ್ರಧಾರಿಯಾಗಿರುವಂಥ ಭರತ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅನ್ನುವಂಥ ನಾಲ್ಕು ಹೆಸರುಗಳು ರಾಮಾಯಣದಲ್ಲಿ ಪದೇ ಪದೇ ನಾವು ಕೇಳ್ತೀವಿ. ಅದರೊಳಗಿರುವಂಥ ಭರತ ಅನ್ನುವಂಥ ಪಾತ್ರಧಾರಿ, ಈ ಭರತ ಇವನಿಗೆ ತ್ಯಾಗಿ ಭರತ ಅಂತ ಕರೀತಾರೆ. ಯಾಕೆ ಅಂತಂದರೆ ಶ್ರೀರಾಮ 14 ವರ್ಷಗಳ ಕಾಲ ವನವಾಸಕ್ಕೆ ಹೊರಟ ನಂತರ 14 ವರ್ಷಗಳ ಕಾಲ ಅಯೋಧ್ಯೆಯ ಶಾಸನದ ಜವಾಬ್ದಾರಿ ಇವನ ಮೇಲೆ ಇತ್ತು. ಸ್ವತಃ ರಾಜನಾಗಬೇಕು ಅನ್ನೋ ಕಾರಣಕ್ಕಾಗಿಯೇ ಕುಟುಂಬದಲ್ಲಿ ನಡೆದಿರುವ ಷಡ್ಯಂತ್ರ ಅನ್ನೋದು ನಮಗೆಲ್ಲರಿಗೂ ಸಹಿತ ಗೊತ್ತು. ಭರತ ರಾಜನಾಗಬೇಕು, ಭರತನಿಗೆ ರಾಜ್ಯಾಭಿಷೇಕ ಆಗಬೇಕು ಅನ್ನುವಂಥ ಷಡ್ಯಂತ್ರ ನಡೆದಿತ್ತು. ಆದರೆ ಭರತನಿಗೆ ಪ್ರಾಪ್ತ ಆಗಿರುವಂಥ ಈ ರಾಜ ಗೌರವ ಆತ ಎಂದೂ ಸ್ವೀಕಾರ ಮಾಡಲಿಲ್ಲ. ಶಾಸನ ಅರ್ಥಾತ್ ರಾಜ್ಯ ನಡೆಸುವ ಜವಾಬ್ದಾರಿ ಆತ ಸ್ವೀಕಾರ ಮಾಡ್ದ, ಆದರೆ ಎಂದೂ ಸಹಿತ ಸ್ವಂತಕ್ಕೆ ರಾಜ ಅಂತ ಅಂದ್ಕೊಳ್ಳಲೇ ಇಲ್ಲ. ಆ ಸಿಂಹಾಸನದ ಮೇಲೆ ನ್ಯಾಯವಾಗಿ ಅವನಿಗೆ ಸಿಕ್ಕಿರುವಂಥ ಒಂದು ಅವಕಾಶ ಇತ್ತು, ಆ ಸಿಂಹಾಸನದ ಮೇಲೆ ಸ್ವತಃ ಕೂಡಬೇಕಾಗಿತ್ತು. ಆದರೆ ಭರತ ಆ ಸಿಂಹಾಸನದ ಮೇಲೆ ಕೂಡಲೇ ಇಲ್ಲ. ಅಲ್ಲಿ ಶ್ರೀರಾಮನ ಪಾದುಕೆಗಳನ್ನು ಇಟ್ಟು ರಾಜ್ಯಾಭಾರ ನಡೆಸಿದ. ತನಗೆ ಭಾಗ್ಯದಿಂದ ಸಿಕ್ಕಿರುವಂಥ, ಷಡ್ಯಂತ್ರದಿಂದ ಸಿಕ್ಕಿರುವಂಥ ಈ ರಾಜ ಮರ್ಯಾದೆ ಆತ ಎಂದೂ ಸ್ವೀಕಾರ ಮಾಡಲಿಲ್ಲ. ಆ ಸಿಂಹಾಸನದ ಬಳಿ ಕೂತ್ಕೊಂಡು ಕೇವಲ ರಾಜ್ಯಾಭಾರ ನಡೆಸಿದ. ರಾಮನೇ ರಾಜ ಅಂತ ಮನಸ್ಸಿನಲ್ಲಿಟ್ಕೊಂಡು ಶಾಸನ ಕಾರ್ಯ ನಡೆಸಿದಂಥವನು ಭರತ. ಹೀಗಾಗಿ ಭರತನಿಗೆ ತ್ಯಾಗಿ ಭರತ ಅನ್ನುವಂಥ ಖ್ಯಾತಿ ಪ್ರಾಪ್ತ ಆಗತ್ತೆ. ಇನ್ನೊಬ್ಬ ಭರತನ ಸ್ಮರಣೆ ಈ ಸಂದರ್ಭದಲ್ಲಿ ಮಾಡಲೇಬೇಕು. ದುಷ್ಯಂತ ಮತ್ತು ಶಕುಂತಲೆಯ ಮಗ ಭರತ. ಕಾಡಿನಲ್ಲಿ ಅವರ ಆಶ್ರಮ, ಕಾಡಿನಲ್ಲಿ ಆಶ್ರಮ ಇರುತ್ತಿರಬೇಕಾದ್ರೆ ಈ ಪುಟ್ಟ ಬಾಲ ಭರತ ನಿತ್ಯ ಆಟ ಆಡ್ತಾ ಇದ್ದಂತೆ. ಅವನು ನಿತ್ಯ ಆಟ ಆಡುವ ಆಟಕಿ ಸಾಮಗ್ರಿಯಾದರೂ ಯಾವುದಿರಬಹುದು? ಆ ಪುಟ್ಟ ಬಾಲ ಭರತ ನಿತ್ಯ ಆಟ ಆಡಬೇಕಾದ್ರೆ ಯಾವುದಕ್ಕೆ ನಾವು ಮೃಗೇಂದ್ರ, ಮೃಗರಾಜ ಅಂತ ಕರಿತೀವಿ, ಓಡಾಡುತ್ತಿರುವ ಸಿಂಹನಿಗೆ ಹಿಡಿದು ಸಿಂಹನ ಬಾಯಿಯನ್ನು ಸೀಳಿ ಅದರ ಒಳಗಡೆ ಇರುವಂಥ ಹಲ್ಲುಗಳು ಎಷ್ಟು ಅಂತ ಎಣಿಸುವ ಸಾಮರ್ಥ್ಯ ಇರುವಂಥ ಬಾಲ ಭರತ. ಹೀಗಾಗಿ ಇವನಿಗೆ ಪರಾಕ್ರಮಿ ಭರತ ಅಂತನೂ ಕೂಡ ಕರೆಯಲಾಗತ್ತೆ.

ನಮ್ಮ ದೇಶದ ಬಾಲಕರೇ ಎಂಥ ಸಾಮರ್ಥ್ಯ ಸಂಪನ್ನರಿದ್ರು, ಎಂಥ ಶೂರರು ವೀರರು ಇದ್ರು ಅನ್ನೋದು ಇದು ನಮ್ಮ ಇತಿಹಾಸದಲ್ಲಿ ಸಿಗುವಂಥ ಒಂದು ದಾಖಲೆ. ಹೀಗಾಗಿ ಈ ಬಾಲ ಭರತನಿಗೆ ಪರಾಕ್ರಮಿ ಭರತ ಅಂತನೂ ಕೂಡ ಕರೀತಾರೆ. ಇನ್ನೊಬ್ಬ ಭರತ ಮಹಾಭಾರತದ ಪಾತ್ರಧಾರಿ ಭರತ, ಅವನಿಗೆ ಜಡಭರತ ಅಂತ ಕರೆದ್ರು. ಮಹಾಜ್ಞಾನಿಯಾಗಿದ್ದ ಅಂತನೂ ಕೂಡ ಹೇಳಲಾಗತ್ತೆ. ಹೀಗಾಗಿ ಈ ಮೂರು ಜನ ಭರತರಿಂದ ನಮ್ಮ ದೇಶಕ್ಕೆ ಭಾರತ ಅನ್ನುವಂಥ ಇಟ್ಟಿರುವ ಹೆಸರು, ಅದಕ್ಕೆ ಹೆಚ್ಚು ಪುಷ್ಟಿ ಸಿಗೋದು ನಾವು ನಮ್ಮ ಇತಿಹಾಸದಲ್ಲಿ ನಾವು ನೋಡ್ತೀವಿ. ಭಾರತ ಅನ್ನುವಂಥದ್ದೇ ಒಂದು ಸಂಸ್ಕೃತ ಶಬ್ದ. ಅದರಲ್ಲಿ ಮೊಟ್ಟ ಮೊದಲನೇದ್ದು ಭ ಅನ್ನೋದೇ ಜ್ಞಾನಕ್ಕೆ ಸಂಬಂಧಿಸಿದ್ದು, ಭ್ರೂ ಅನ್ನುವಂಥ ಧಾತುವಿನಿಂದ ನಿರ್ಮಾಣ ಆಗಿದೆ ಅಂತನೂ ಕೂಡ ಹೇಳಲಾಗತ್ತೆ. ಭ ಅರ್ಥಾತ್ ಭ್ರೂ ಅಂತಂದ್ರೇನೆ ಬ್ರಹ್ಮಜ್ಞಾನ ಅಂತ ಕರೆದ್ರು. ಹೀಗಾಗಿ ಸದಾ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಆಸಕ್ತನಿರುವನು ಅಂತ ಭಾರತ ಅನ್ನುವಂಥ ಶಬ್ದಕ್ಕೆ ಒಂದು ಅರ್ಥವೂ ಕೂಡ ಸಿಗಲಿದೆ. ಹೀಗಾಗಿ ಜ್ಞಾನ ಸಂಪಾದನೆಯ ಆಸಕ್ತ ಅಂತನೂ ಕೂಡ ನಾವು ಹೇಳ್ತೇವೆ. ಹೀಗಾಗಿ ಸತತವಾಗಿ ನಮ್ಮ ಪ್ರವಾಸ ಬೆಳಕಿನ ಕಡೆಗೆ ಅರ್ಥಾತ್ ಜ್ಞಾನದ ಕಡೆಗೆ ಸಾಗಬೇಕು ಅನ್ನುವಂಥದ್ದು ಈ ಶಬ್ದದೊಳಗೆ ನಮಗೆ ವಿವರಿಸಿ ನೋಡಿದಾಗ, ಅಧ್ಯಯನ ಮಾಡಿದಾಗ ಈ ವಿಷಯ ಕಣ್ಮುಂದೆ ಬರುತ್ತೆ. ನಮ್ಮ ವಿಷ್ಣು ಪುರಾಣದಲ್ಲಿ ಒಂದು ಶ್ಲೋಕ ನಮಗೆ ಸಿಗುತ್ತೆ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿಹಿ ಅಂತ ಒಂದು ಶ್ಲೋಕ ನಮಗೆ ವಿಷ್ಣು ಪುರಾಣದಲ್ಲಿ ಸಿಗುತ್ತೆ. ಇದರಲ್ಲಿ ಉತ್ತರಂ ಯತ್ ಸಮುದ್ರಸ್ಯ, ಸಮುದ್ರದಿಂದ ಉತ್ತರಕ್ಕೆ ಹಿಮಾಲಯದಿಂದ ದಕ್ಷಿಣಕ್ಕೆ ಹರಡಿರುವ ಈ ಭೂಮಿ, ಇದರ ಜೊತೆಗೆ ನಮ್ದಿರುವಂಥ ಪ್ರಾಕೃತಿಕ ಸಂಬಂಧ ಏನು ಅನ್ನೋದು ಕೂಡ ವಿಷ್ಣು ಪುರಾಣದ ಈ ಶ್ಲೋಕದಲ್ಲಿ ನಮಗೆ ಅರ್ಥ ಸಿಗುತ್ತೆ. ಇದರಲ್ಲಿ ಹೇಳಲಾಗತ್ತೆ ನಾಮ ಭಾರತಿಯತ್ರ ಸಂತತಿ, ಈ ಪ್ರದೇಶಕ್ಕೆ ಅರ್ಥಾತ್ ಇದಕ್ಕೆ ಇರುವಂಥ ಭೂಗೋಳದ ಮಾಹಿತಿ ಶ್ಲೋಕದಲ್ಲೇ ಸಿಗುತ್ತೆ. ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕೆ ಹರಡಿರುವ ಈ ಭೂಮಿ, ಇದು ಭೂಮಿ ಅಂತಂದ್ರೇ ನಮ್ಮ ತಾಯಿ ಅನ್ನುವಂಥದ್ದು. ಹೀಗಾಗಿ ನಾಮ ಭಾರತಿ ಯತ್ರ ಸಂತತಿ, ನಾವೆಲ್ಲರೂ ಈ ತಾಯಿಯ ಮಕ್ಕಳು ಅನ್ನುವಂಥದ್ದು ಈ ಶ್ಲೋಕದ ಮೂಲಕ ನಮಗೆ ಅರ್ಥ ಆಗತ್ತೆ. ಇನ್ನೊಂದು ಶ್ಲೋಕದಲ್ಲಿ ನಾವು ಇದೇ ರೀತಿಯ ವಿವರಣೆ ನಮಗೆ ಕೇಳಲಿಕ್ಕೆ, ನೋಡಲಿಕ್ಕೆ, ಓದಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಸಿಗುತ್ತೆ. ಅದು ಅಂತಂದ್ರೆ ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ ಅನ್ನುವಂಥ ಮಾತು ನಾವು ಬೃಹಸ್ಪತ್ಯ ಶಾಸ್ತ್ರದಲ್ಲಿ ಸಿಗುವಂಥ ಈ ಶ್ಲೋಕದೊಳಗೆ ನಾವು ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ್ರೆ ಇದರ ಅರ್ಥವೂ ಕೂಡ ನಮಗೆ ತಿಳಿಯುತ್ತೆ. ಹಿಮಾದ್ರೇಶ್ಚೈವ ದಕ್ಷಿಣಂ ಅಂತ ಹೇಳಲಾಗತ್ತೆ. ಹಿಮಾಲಯಂ ಸಮಾರಭ್ಯ ಅನ್ನುವಂಥ ಶ್ಲೋಕದಲ್ಲಿ ವಿವರಣೆ ನಮಗೆ ಸಿಗುತ್ತೆ. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ, ಹಿಮಾಲಯದಿಂದ ಸರೋವರದವರೆಗೂ ಹರಡಿರುವ ಈ ಭೂಮಿ ಎಂಥ ಭೂಮಿ, ತಂ ದೇವ ನಿರ್ಮಿತಂ ದೇಶಂ ಅನ್ನುವಂಥದ್ದು ಸಾಲು ಅಂಡರ್ಲೈನ್ ಮಾಡುವಂಥದ್ದು ಬಂಧುಗಳೇ. ತಮ್ ದೇವ ನಿರ್ಮಿತಂ ಅಂದರೆ ಈ ಭೂಮಿ, ನಮ್ಮ ದೇಶ, ನಮ್ಮ ನಾಡು ಯಾರಿಂದ ತಯಾರಿಸಲ್ಪಟ್ಟಿದೆ? ತಮ್ ದೇವ ನಿರ್ಮಿತಂ ಅಂದರೆ ದೇವರೇ ಸ್ವತಃ ನಿರ್ಮಾಣ ಮಾಡಿರುವಂಥ ಭೂಮಿ ಅಂತನೇ ಈ ಶ್ಲೋಕದೊಳಗೆ ನಮಗೆ ನಮ್ಮ ದೇಶದ ಬಗ್ಗೆ ವಿವರಣೆ ಸಿಗುತ್ತೆ. ಇದರಲ್ಲಿ ಸಹಿತ ನಾವು ನಮ್ಮ ದೇಶದ ಹೆಸರನ್ನು ಗುರುತಿಸಬಹುದು. ಇದರೊಳಗೆ ನಮಗೆ ಸಿಗುತ್ತೆ ತಮ್ ದೇವ ನಿರ್ಮಿತಂ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ, ಈ ದೇಶಕ್ಕೆ ಹಿಂದೂಸ್ಥಾನ್ ಅನ್ನುವಂಥ ಹೆಸರವೂ ಸಹಿತ ನಮಗೆ ಈ ಶ್ಲೋಕದ ಮೂಲಕ ಗೊತ್ತಾಗತ್ತೆ. ಹೀಗಾಗಿ ನಮ್ಮ ದೇಶಕ್ಕೆ ಇರುವಂಥ ಹೆಸರು ಯಾವುದು ಅಂತಂದರೆ ಭಾರತ, ಹಿಂದೂಸ್ಥಾನ್, ಆರ್ಯಾವರ್ತ

ಭಾರತ ವರ್ಷ ಅನ್ನುವಂಥದ್ದು ನಾವು ಕೇಳಬಹುದು. ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಪುರೋಹಿತರು ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಸಂಕಲ್ಪ ಮಾಡುವ ಸಂದರ್ಭದಲ್ಲಿ ಹೇಳುವಂಥ ಶ್ಲೋಕದಲ್ಲೂ ಸಹಿತ ನಮ್ಮ ದೇಶದ ಬಗ್ಗೆ ವರ್ಣನೆ ಸಿಗುತ್ತೆ. ಓಂ ವಿಷ್ಣುರಾಜ್ಞ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣೋ ದ್ವಿತೀಯ ಪರಾರ್ಧೇ ಶ್ರೀ ಶ್ವೇತವಾರಾಹ ಕಲ್ಪೆ ವೈವಸ್ವತ

ಭರತ ಖಂಡ ಅನ್ನುವಂಥದ್ದೇ ಕೇಳ್ತೀವಿ. ಯಾವಾಗ ಯಾವಾಗ ಈ ಭಾರತ ಅನ್ನುವಂಥ ಶಬ್ದದ ಉಚ್ಚಾರಣೆ ಆಗತ್ತೆ ಆಗ ನಮ್ಮ ಸಂಸ್ಕೃತಿ ಕಣ್ಮುಂದೆ ಬರುತ್ತೆ, ನಮ್ಮ ಪರಂಪರೆ ಕಣ್ಮುಂದೆ ಬರುತ್ತೆ, ನಮ್ಮ ದೇಶದ ಆ ಋಷಿಮುನಿಗಳು ನಮಗೆ ಕಾಣಲಿಕ್ಕೆ ಆರಂಭ ಆಗ್ತಾರೆ. ಹೀಗಾಗಿ ಭಾರತದ ಇತಿಹಾಸ 10,000 ವರ್ಷಗಳ ಮುಂಚಿನ ಕಾಲಾವಧಿವರೆಗೂ ಹೋಗಿ ನಿಲ್ಲುತ್ತೆ. ಆದರೆ ಇಂಡಿಯಾ ಅನ್ನುವಂಥ ಉಚ್ಚಾರದಿಂದ ಈ ರೀತಿಯ ಘನತೆ, ಈ ರೀತಿಯ ವ್ಯಾಪಕತೆ ಮುಂದೆ ಬರೋದೇ ಇಲ್ಲ. ಹೀಗಾಗಿ ನಾವು ಒಂದು ಸಂಕಲ್ಪ ಮಾಡಲಿಕ್ಕಾಗತ್ತ, ನಮ್ಮ ಹಿರಿಯರು, ನಮ್ಮ ಜ್ಯೇಷ್ಠರು, ನಮ್ಮ ಇತಿಹಾಸದ ನಿರ್ಮಾಪಕರು ಇಟ್ಟಿರುವ ಹೆಸರುಗಳನ್ನೇ ನಾವು ಬಾಯಲ್ಲಿ ಉಚ್ಚಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅನ್ನುವಂಥದ್ದು. ಹೀಗಾಗಿ ನಾವು ನೋಡ್ತೀವಿ ನಮ್ಮ ದೇಶದ ನೈಜ ಹೆಸರೇನು ಅಂತ ತಿಳ್ಕೊಂಡು ನಾವು ನಮ್ಮ ದೇಶದ ಕುರಿತಾಗಿ ಒಂದಿಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿದರೆ ಅದು ಉಚಿತ ಅಂತ ನಾನು

ಎರಡನೇದಾಗಿ, ನಮ್ಮ ದೇಶ ಮತ್ತು ನಮ್ಮ ಮಧ್ಯ ಇರುವಂಥ ಸಂಬಂಧ ಯಾವುದು ಅನ್ನೋದು ಕೂಡ ಇದೇ ಈಗಲೇ ನಾಮಭಾರತೀಯತ್ರ ಸಂತತಿ ಅನ್ನುವಂಥ ವಿಷಯವನ್ನು ಹೇಳ್ತಿರಬೇಕಾದ್ರೆ ನಾನು ಹೇಳಿದೆ, ನಾವು ಮತ್ತು ಭೂಮಿಯ ಮಧ್ಯ ಇರುವಂಥ ಸಂಬಂಧವೇ ತಾಯಿ ಮತ್ತು ಮಗುವಿನ ಸಂಬಂಧ. ಈ ಸಂಬಂಧ ಎಷ್ಟು ವರ್ಷ ಹಳೆಯದಾಗಿ ನಮ್ಮ ಪೂರ್ವಜರು ಈ ಸಂಬಂಧವನ್ನು ಕಲ್ಪಿಸ್ಕೊಂಡ್ರು. ವೇದಗಳಲ್ಲಿ ಅಥರ್ವಣ ವೇದದಲ್ಲಿ ಭೂಮಿ ಸೂಕ್ತ ಅನ್ನುವಂಥ ಶ್ಲೋಕದಲ್ಲಿ ನಮಗೆ ಒಂದು ಶ್ಲೋಕ ಸಿಗತ್ತೆ, ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅನ್ನುವಂಥ ಶ್ಲೋಕ ನಮಗೆ ಕೇಳಲಿಕ್ಕೆ ಸಿಗತ್ತೆ. ಅಂಗಿರಸ್ ಅನ್ನುವಂಥ ಋಷಿ ಹೇಳಿರುವ ಮಾತಿದು, ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ, ಭೂಮಿ ನಮ್ಮ ತಾಯಿ, ನಾವೆಲ್ಲರೂ ಈ ತಾಯಿಯ ಮಕ್ಕಳು ಅನ್ನುವಂಥ ಮಾಹಿತಿ ನಮಗೆಲ್ಲರಿಗೂ ಸಹಿತ ವೇದ ಕಾಲದಲ್ಲೇ ಭೂಮಿ ಮತ್ತು ನಾವು, ದೇಶ ಮತ್ತು ನಾವು, ಇದರ ಮಧ್ಯ ಇರುವಂಥ ಸಂಬಂಧ ನಮ್ಮ ಹಿರಿಯರು ಕಲ್ಪಿಸ್ಕೊಂಡ್ರು. ಹೀಗಾಗಿ ಹೇಳಲಾಗತ್ತೆ, ಇದು ನಮ್ಮ ದೇಶದ ಮೊಟ್ಟು ಮೊದಲನೆಯ ಮೂಡಿದಂಥ ರಾಷ್ಟ್ರಗೀತೆ ಅಂತಲೂ ಕೂಡ ಹೇಳಲಾಗತ್ತೆ. ಹೀಗಾಗಿ ಈ ದೇಶ ಮತ್ತು ನಮ್ಮ ಮಧ್ಯ ಇರುವಂಥ ಸಂಬಂಧವೇ ಅತ್ಯಂತ ಪವಿತ್ರತೆಯಿಂದ ಕೂಡಿರುವಂಥ ಸಂಬಂಧ. ಈ ನಾಡು ಎಂಥದ್ದು ಅನ್ನೋದು ಕೂಡ ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ರು. ಗಾಯಾಂತಿ ದೇವಾಹ ಕಿಲಗೀತಕಾನಿ ಧನ್ಯಾಸ್ತು ಯೇ ಭರತ ಭೂಮಿ ಬಾಗೆ ಸ್ವರ್ಗಾಪವರ್ಗಾಸ್ಪದ ಹೇತುಭೂತೆ ಭುಯಂತಿ ಭುಯಃ ಪುರುಷಾಸುರಸ್ವಾತ್ ಅನ್ನುವಂಥ ಶ್ಲೋಕ ನಾವು ಕೇಳ್ತೀವಿ. ಸ್ವರ್ಗದಲ್ಲಿ ಇರುವಂಥ ದೇವದೇವತೆಗಳು ಈ ನಾಡಿನ ಗುಣಗಾನವನ್ನು ಹಾಡಿದರೆ, ದೇವರು ಸ್ವತಃ ಈ ನಾಡಿನ ಗುಣಗಾನವನ್ನು ಹಾಡುತ್ತಾ, ಯಾವಾಗೊಮ್ಮೆ ನನಗೆ ಭಾರತದಲ್ಲಿ ಮಾನವ ರೂಪಿಯಾಗಿ ಜನ್ಮ ಸಿಗುತ್ತೆ ಅಂತ ಕಾಯ್ತಾ ಕೂತಿರ್ತಾರಂತೆ. ನಮ್ಮ ದೇಶದ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯಲ್ಲಿ ಹೇಳಿಕೊಟ್ಟಿರುವಂಥ ಎಲ್ಲ ದೇವದೇವತೆಗಳು ಈ ರೀತಿಯ ಭಾವನೆ ಇಟ್ಕೊಂಡು ಬದುಕ್ತಾರೆ. ಹಿಂದಿಯ ಒಬ್ಬ ಕವಿ ಇದೇ ಮಾತನ್ನ ತನ್ನ ಕಾವ್ಯದಲ್ಲಿ ಹೇಳ್ತಾನೆ. ಸ್ವರ್ಗನೇ ಭೀ ಉತಾರಿ ಜಿಸ ತಪೋವನ್ಕಿ ಆರತಿ ಜಯ ಭಾರತಿ ಜಯ ಭಾರತಿ ಅಂತ. ಸ್ವರ್ಗದೊಳಗಿರುವಂತಹ ದೇವದೇವತೆಗಳು ಈ ನಾಡಿನ ಆರತಿಯನ್ನ ಬೆಳತ್ತಾರಂತೆ. ಇಂಥ ಪುಣ್ಯಮಯಿ ಆಗಿರುವಂತಹ ನಮ್ಮ ದೇಶ ಭಾರತ. ಹೀಗಾಗಿ ಮಾತೃಭೂಮಿ ಭಾರತ. ಎರಡನೇದಾಗಿ ನಾನು ಹೇಳ್ತಾ ಇರೋ ವಿಷಯ ಅಂತಂದ್ರೇನೆ, ಪುಣ್ಯಮಯಿ ಆಗಿರುವಂಥ ನಾಡು ಅದು ಅಂತಂದ್ರೆ ಭಾರತ. ಮಾತೃಭೂಮಿಯ ಸಂದರ್ಭ, ನಾವು ಮತ್ತು ನಮ್ಮ ದೇಶದ ಮಧ್ಯ ಇರುವಂಥ ಸಂಬಂಧ ಅಥರ್ವಣ ಕಾಲದಲ್ಲಿ ವೇದದ ಕಾಲದಲ್ಲಿಯೂ ಸಹಿತ ನಮಗೆ ನೋಡಲಿಕ್ಕೆ ಸಿಕ್ತಿತ್ತು. ಅದೇ ಭಾವನೆ ನಾವು ಅಂದಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಸಹಿತ ನಾವು ಅದೇ ಭಾವನೆಯನ್ನು ಜೋಪಾನ ಮಾಡಿ ನಾವು ಬದುಕಿದ್ದೀವಿ. ರಾಮಾಯಣದಲ್ಲೂ ಒಂದು ಪ್ರಸಂಗದಲ್ಲಿ ಮಾತೃಭೂಮಿಯ ಸ್ಮರಣೆ ಆಗಿದ್ದು ನಾವೆಲ್ಲರೂ ಸಹಿತ ನೋಡ್ತೀವಿ. ಸ್ವರ್ಣಮಯಿ ಆಗಿರುವಂಥ ಲಂಕೆ ಗೆದ್ದ ಮೇಲೆ ರಾವಣನಿಗೆ ಸೋಲ

ಬಳಸಿದ ನಂತರ ಲಕ್ಷ್ಮಣನಿಗೆ ಅನಿಸ್ತಂತೆ, ಇಂಥ ಸ್ವರ್ಣಮಯಿ ಆಗಿರುವಂಥ ಈ ಭೂಮಿ ಶ್ರೀಲಂಕಾ, ಅದನ್ನು ಬಿಟ್ಟು ಪುನಃ ಯಾಕೆ ನಾವು ನಮ್ಮ ಪ್ರದೇಶಕ್ಕೆ ಹೋಗೋದು, ಇಲ್ಲೇ ಇದ್ದುಬಿಟ್ರೆ ಅನ್ನುವಂಥ ಸ್ವಾಭಾವಿಕ ಪ್ರಶ್ನೆ, ಒಂದು ಮುಗ್ಧ ಪ್ರಶ್ನೆ ಲಕ್ಷ್ಮಣ ಕೇಳಿದಾಗ ಸ್ವತಃ ಶ್ರೀರಾಮ ಕೊಟ್ಟಂಥ ಉತ್ತರ ಏನು? ಅಪಿ ಸ್ವರ್ಣಮಯಿ ಲಂಕಾ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅನ್ನುವಂಥ ಮಾತು. ಈ ಲಂಕೆ ಸ್ವರ್ಣಮಯಿ ಆಗಿದ್ರೂ ಸಹಿತ ಮಾತೃಭೂಮಿಗಿಂತ ಹಿರಿದಾಗಿರುವಂಥದ್ದು ಜಗತ್ನಲ್ಲಿ ಇನ್ನು ಯಾವುದೂ ಸಹಿತ ಇಲ್ಲ ಅನ್ನುವಂಥ ಮಾತು ಸ್ವತಃ ಶ್ರೀರಾಮ ನಮಗೆ ಹೇಳಿಕೊಡ್ತಾನೆ.

ಅಂದಿನಿಂದ ಹಿಡ್ಕೊಂಡು ನಮ್ಮ ದೇಶದ ಇತಿಹಾಸವನ್ನು ನಾವು ನೋಡಲಿಕ್ಕೆ ಹೊರಟಾಗ ನಮಗೆ ಗೊತ್ತಾಗತ್ತೆ, ಇದೇ ಭಾವನೆ ನಮ್ಮ ದೇಶ ಅಂದರೆ ನಮಗೆ ತಾಯಿ ಸಮಾನ ಅನ್ನುವಂಥದ್ದು ನಾವು ಅನೇಕ ಇತಿಹಾಸದ ಸಂದರ್ಭಗಳಲ್ಲಿ ನಾವು ನೋಡ್ತಾ ಹೋದರೆ ನಮಗೆ ಸಿಗುತ್ತೆ, ಮಾಹಿತಿ ಸಿಗುತ್ತೆ, ಪ್ರೇರಣೆಯೂ ಕೂಡ ಸಿಗುತ್ತೆ. ಎಡನ್ ಅನ್ನುವಂಥ ಜೈಲಿನಲ್ಲಿ ವಾಸುದೇವ್ ಬಳವಂತ ಫಡ್ಕೆ ಒಬ್ಬ ಕ್ರಾಂತಿಕಾರಿ ಹೇಳಲಾಗತ್ತೆ, ಆದ್ಯ ಕ್ರಾಂತಿಕಾರಿ ಅಂತ ಅವನ ಸ್ಮರಣೆ ಆಗತ್ತೆ. ಎಡನ್ ಜೈಲಿಗೆ ಆತನಿಗೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ವಾಸುದೇವ್ ಬಳವಂತ ಫಡ್ಕೆ ಮಾಡಿದ್ದೇನು? ತನ್ನ ಮುಷ್ಠಿಯಲ್ಲಿ ಮಾತೃಭೂಮಿ ಅಂದರೆ ಈ ದೇಶದ ಭೂಮಿಯನ್ನು ತುಂಬಿಕೊಂಡು ಹೇಳ್ತಾನೆ, ನನಗೆ ಈಗ ನೀವು ಕರೆದುಕೊಂಡು ಹೋಗಬಹುದು, ತೆಗೆದುಕೊಂಡು ಹೋಗಬಹುದು, ನಾನು ಈ ಭೂಮಿಯ ಸ್ಪರ್ಶ ನಿತ್ಯ ಮಾಡಬೇಕು ಅಂತ ಹೇಳಿ ಜೈಲಿಗೆ ಹೋಗುವ ಸಂದರ್ಭದಲ್ಲೂ ಸಹಿತ ನಮ್ಮ ದೇಶದ ಕ್ರಾಂತಿಕಾರಿಗಳು ಈ ದೇಶದ ಮಣ್ಣನ್ನು ತಗೊಂಡು ಹೋದರು. ಇಡೀ ಜಗತ್ತಿಗೆ ನಮ್ಮ ಸಂಸ್ಕೃತಿಯ ನಮ್ಮ ಪರಂಪರೆಯ ಪರಿಚಯವನ್ನು ಮಾಡಿಕೊಟ್ಟಂಥ ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ವಿದೇಶ ಭೂಮಿಯನ್ನು ಸುತ್ತಾಡಿ ನಮ್ಮ ಪರಂಪರೆಯ ನಮ್ಮ ಸಂಸ್ಕೃತಿಯ ವಿಜಯಯಾತ್ರೆಯನ್ನು ಮುಗಿಸಿ ನಮ್ಮ ದೇಶಕ್ಕೆ ತೆರಳುತ್ತಿರುವಾಗ ಯಾವಾಗೊಮ್ಮೆ ನನಗೆ ನನ್ನ ಭೂಮಿಯ ದರ್ಶನ ಆಗತ್ತೆ, ತಾಯಿಯ ದರ್ಶನ ಆಗತ್ತೆ ಅಂತ ಕಾಯ್ತಾ ಇರ್ತಾರೆ. ಹಡಗಿನ ಮೂಲಕ ಅವರು ವಾಪಸ್ ಪ್ರತಿಗಮನ ಆಗ್ತಿರಬೇಕಾದ್ರೆ ಎರಡು ಕಾಲುಗಳನ್ನು ಎತ್ತರದಲ್ಲಿ ಇಟ್ಟುಕೊಂಡು, ಎತ್ತರದ ಸ್ಥಾನದಲ್ಲಿ ಇಟ್ಟುಕೊಂಡು ಭೂಮಿಯ ದರ್ಶನ ಯಾವಾಗತ್ತೆ ಅಂತ ನೋಡ್ತಾ ಇರ್ತಾರೆ. ಯಾವಾಗ ನಮ್ಮ ದೇಶದ ನೆಲದ ದರ್ಶನ ಆಗತ್ತೆ, ಸ್ವಾಮೀಜಿಗಳ ಕಣ್ಣಲ್ಲಿ ಕಣ್ಣೀರು. ಅವರಿಗೆ ಸ್ವಾಗತ ಮಾಡೋಗೋಸ್ಕರ ಅದೆಷ್ಟು ಜನ ಬಂದಿರ್ತಾರೆ. ಸ್ವಾಮಿ ವಿವೇಕಾನಂದರನ್ನ ಈ ದೇಶದಿಂದ ಹೊರಗಡೆ ಕಳಿಸ್ತಿರ್ಬೇಕಾದ್ರೆ ಅವರ ಜೊತೆಗೆ ಯಾರೂ ಇರಲಿಲ್ಲ. ಅವರು ಯಾವ ಥರದ ಕಷ್ಟಗಳನ್ನು ಅನುಭವಿಸಿ ಈ ಯಾತ್ರೆಯನ್ನು ಚಿಕಾಗೋ ಅನ್ನುವಂಥ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗಿರುವಂಥ ನಾವು ಸುದ್ದಿಗಳನ್ನು ಕೇಳ್ತೀವಿ. ಕಳಿಸ್ಕೊಡ್ಬೇಕಾದ್ರೆ ಯಾರೂ ಇರಲಿಲ್ಲ. ಆದರೆ ಸ್ವಾಮೀಜಿಗಳು, ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೆ ವಾಪಸ್ ಆಗ್ತಿರುವ ಸಂದರ್ಭದಲ್ಲಿ ಅವರನ್ನು ಸ್ವಾಗತ ಮಾಡಲಿಕ್ಕೆ ಸಾವಿರಾರು ಜನ ಸೇರಿದರು. ಅಂಥ ಸಂದರ್ಭದಲ್ಲಿ ಸ್ವಾಮೀಜಿಗಳು ಯಾರನ್ನೂ ಭೇಟಿಯಾಗದೆ ಬಂದಿರುವ ನಾಯಕರು, ದೇಶದ ಮುಖಂಡರು, ಪತ್ರಕರ್ತರು ಎಲ್ಲರನ್ನೂ ಪಕ್ಕಕ್ಕೆ ಸರಿಸ್ತಾ ಆ ಭೂಮಿ ಎಲ್ಲಿ ನನಗೆ ಕಾಣ್ತಿದೆ ಆ ಕಡೆಗೆ ಓಡ್ತಾರೆ. ಅಲ್ಲಿ ಕಾಣುವ ಭೂಮಿಯಲ್ಲಿ ಇರುವಂಥ ಮರಳಲ್ಲಿ ಹೊರಳಾಡ್ತಾರೆ. ಸ್ವಾಮಿ ವಿವೇಕಾನಂದರೆ ಅಂದರೆ ವಿದ್ವಾಂಸರು, ಆದರೆ ಇವರು ಮಾಡ್ತಿರುವಂಥ ಕೃತಿ ನೋಡಿ ಅನೇಕರಿಗೆ ಆಶ್ಚರ್ಯ ಆಗತ್ತೆ, ಸ್ವಾಮೀಜಿಗಳು ಏನು ಮಾಡ್ತಾ ಇದ್ದೀರಿ ನೀವು? ಆಗ ಆ ಮರಳಲ್ಲಿ ಹೊರಳಾಡ್ತಿರ್ಬೇಕಾದ್ರೆ ಸ್ವಾಮೀಜಿಗಳು ಹೇಳ್ತಾರೆ, ನಾನು ಭೋಗ ಭೂಮಿಯಲ್ಲಿ ಇಷ್ಟೊಂದು ವರ್ಷಗಳ ಕಾಲ ಓಡಾಡದೆ ಹಾಗಾಗಿ ಮೈ ಮನಸ್ಸು ಕಲುಷಿತ ಆಗಿದೆ. ಈ ಭೂಮಿಯ ಸ್ಪರ್ಶದಿಂದ ಅದನ್ನು ಪುನಃ ಪುನಃ ನಾನು ಪವಿತ್ರ ಮಾಡಿಕೊಳ್ತಾ ಇದ್ದೀನಿ. ನಾನು ಈ ದೇಶದಿಂದ ಅಮೆರಿಕಕ್ಕೆ ಹೋಗ್ತಿರ್ಬೇಕಾದ್ರೆ ನಾನು ಭಾರತವನ್ನು ಗೌರವಿಸ್ತಾ ಇದ್ದೆ, ಆದರೆ ಅಮೇರಿಕಾ ದೇಶದಿಂದ ನಾನು ವಾಪಸ್ ಭಾರತಕ್ಕೆ ಬರ್ತಿರ್ಬೇಕಾದ್ರೆ

ನನ್ನ ಈ ಗೌರವ ಆರಾಧನೆಯಲ್ಲಿ ಬದಲಾಗಿದೆ ಅನ್ನುವಂಥ ಮಾತು ಸ್ವಾಮಿ ವಿವೇಕಾನಂದರೇ ಸ್ವತಃ ಹೇಳಿದ್ದು. ಹೀಗಾಗಿ ನಮ್ಮ ದೇಶದ ಕ್ರಾಂತಿಕಾರಿಗಳು ಇರಬಹುದು, ನಮ್ಮ ದೇಶದ ಶ್ರೇಷ್ಠ ವಿದ್ವಾಂಸರು ಇರಬಹುದು, ಅವರ ಎಲ್ಲರ ಜೀವನದಲ್ಲೂ ಸಹಿತ ನಾವು ಈ ಭೂಮಿ ಅಂತಂದ್ರೇ ನಾವು ತಾಯಿ ಅಂತ ಸ್ವೀಕಾರ ಮಾಡಿದ್ದನ್ನು ನೋಡ್ತೀವಿ. ಇದೆಲ್ಲ ಹಿರಿಯರ ಬಗ್ಗೆ ನಾವು ಹೇಳ್ತಾ ಹೋದರೆ ಅದೆಷ್ಟು ಸಮಯ ಹೇಳ್ತಾ ಹೇಳ್ತಾ ಎಷ್ಟು ಸಮಯ ಕಳೆದು ಹೋಗುತ್ತೆ ಅನ್ನೋದೇ ಗೊತ್ತಾಗಲಿಕ್ಕಿಲ್ಲ. ಆದರೆ ಇದು ಸಾಮಾನ್ಯರ ಜೀವನದಲ್ಲೂ ಸಹಿತ ಈ ಭೂಮಿ, ಈ ದೇಶ, ಈ ನಾಡು ಅಂದರೆ ನಮ್ಮ ತಾಯಿ ಅನ್ನುವಂಥ ಭಾವನೆ ಸಾಮಾನ್ಯರ ವ್ಯವಹಾರದಲ್ಲೂ ಕೂಡ ಬಂದಿದೆ. ಯಾವುದೋ ಒಂದು ಕಟ್ಟಡ, ಮನೆಯ ಕಟ್ಟಡ ಇರಬಹುದು, ಹೋಟೆಲಿನಲ್ಲ ಕಟ್ಟಡ ಇರಬಹುದು, ಒಂದು ದೇವಾಲಯದ ದೇವಸ್ಥಾನದ ಕಟ್ಟಡ ಇರಬಹುದು, ಅದನ್ನು ಕಟ್ಟಬೇಕಾದ್ರೆ ಮೊಟ್ಟ ಮೊದಲನೇ ಪೂಜೆಯೇ ನಡೆಯೋದು ಯಾವುದು? ಭೂಮಿ ಪೂಜೆ. ನಮ್ಮ ದೇಶದ ಒಬ್ಬ ಕೃಷಿಕ, ಆತ ಹೊಲದಲ್ಲಿ ಹೋಗಿ ಕೃಷಿ ಕಾರ್ಯವನ್ನು ಆರಂಭ ಮಾಡುವಗಿಂತ ಮುಂಚೆ ಆ ಭೂಮಿಗೆ ನಮಸ್ಕಾರವನ್ನು ಸಲ್ಲಿಸ್ತಾನೆ. ಬಂಗಾರದಂಥ ಬೆಳೆ ಕೊಡು ಅಂತ ತನ್ನ ಅಪೇಕ್ಷೆಯನ್ನು ಇಟ್ಕೊಂಡು ಕಾರ್ಯವನ್ನು ಆರಂಭ ಮಾಡ್ತಾನೆ. ಇವತ್ತಿನ ಕೃಷಿಕವೂ ಸಹಿತ ಭೂಮಿಗೆ ನಮಸ್ಕಾರ ಮಾಡ್ತಾ ಇರೋದು ನಾವೆಲ್ಲರೂ ನೋಡ್ತೀವಿ. ನಾವೆಲ್ಲರೂ ಸಾಮಾನ್ಯತಃ ತರುಣ ವಯಸ್ಸಿನಲ್ಲಿ ಕಬಡ್ಡಿ ಅನ್ನುವಂಥ ಆಟ ಆಡಿರಬಹುದು. ಕಬಡ್ಡಿ ಆಟ ಆಡಬೇಕಾದ್ರೆ ಒಂದು ಪಕ್ಷದಿಂದ ದಾಳಿ ಮಾಡಲಿಕ್ಕೆ ಬಂದಾಗ ಮಧ್ಯದೊಳಗಿರುವಂಥ ಸೆಂಟರ್ ಲೈನ್ ಅಂತ ಯಾವುದಕ್ಕೆ ಕರೀತಾರೆ, ಅಲ್ಲಿಗೆ ಸ್ಪರ್ಧಕ ಬಂದು ಅಲ್ಲಿರುವಂಥ ಮಣ್ಣನ್ನು ಹಣೆಗೆ ಒತ್ಕೊಂಡು ಕಬಡ್ಡಿ ಕಬಡ್ಡಿ ಕಬಡ್ಡಿ ಅಂತ ಹೇಳ್ತಾ ನುಗ್ಗುತ್ತಾನೆ. ಕಬಡ್ಡಿಯ ನಿಯಮಾವಳಿಯ ಪುಸ್ತಕದಲ್ಲಿ ಈ ರೀತಿಯ ನಮಸ್ಕಾರ ಸಲ್ಲಿಸಬೇಕು ಅನ್ನುವಂಥ ನಿಯಮ ಇಲ್ಲ. ಆದರೆ ಒಬ್ಬ ಸ್ಪರ್ಧಕನಿಗೂ ಸಹಿತ ದಾಳಿ ಮಾಡುವಗಿಂತ ಮುಂಚೆ ಭೂಮಿಗೆ ವಂದನವನ್ನು ಸಲ್ಲಿಸಿ, ನಮಸ್ಕಾರವನ್ನು ಸಲ್ಲಿಸಿ ಆಟವನ್ನು ಆರಂಭ ಮಾಡೋದು ನೋಡ್ತೀವಲ್ಲ. ಹೀಗಾಗಿ ನಮ್ಮ ವ್ಯವಹಾರದಲ್ಲೇ ನಾವು ದಿನನಿತ್ಯ ನೋಡಿದಾಗ ಈ ಭೂಮಿಗೆ ನಾವು ತಾಯಿ ಅಂತ ಸ್ವೀಕಾರ ಮಾಡಿದ್ದು ಎಲ್ಲರ ದರ್ಶನಕ್ಕೆ ಸಿಗುತ್ತೆ. ನಮ್ಮ ಪ್ರದೇಶದಲ್ಲಿ ಸೇನೆಯಲ್ಲಿ ಇರುವಂಥ ಒಬ್ಬ ಸೈನಿಕ, ಅವನಿಗೆ ಹಿಮಾಲಯದ ಎತ್ತರದ ಶಿಖರ ಇರುವಂಥ ಎವರೆಸ್ಟ್ ಅಂತ ಯಾವುದಕ್ಕೆ ಹೇಳುತ್ತಾರೆ, ಆ ಎವರೆಸ್ಟ್ ಶಿಖರವನ್ನು ಏರುವಂಥ ಒಂದು ಶುಭ ಸಂದರ್ಭ ಅವನ ಜೀವನದಲ್ಲಿ ಬಂತು. ಆ ಸೈನಿಕ ಎವರೆಸ್ಟ್ ಏರುತ್ತಾ ಇದ್ದಾನೆ. ಒಬ್ಬ ಸಾಮಾನ್ಯ ಸೈನಿಕನಿಗೆ ಸಿಕ್ಕಿರುವ ಒಂದು ಸೌಭಾಗ್ಯ, ಜಗತ್ತಿನ ಅತ್ಯಂತ ಎತ್ತರ ಸ್ಥಾನದಲ್ಲಿ ಇರುವಂಥ ಎವರೆಸ್ಟ್ ಹತ್ತುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅವನು ಎವರೆಸ್ಟ್ ಶಿಖರವನ್ನು ತಲುಪಿ ವಾಪಸ್ಸು ಬಂದ. ಎಲ್ಲರೂ ಸಹಿತ ಅವನ ಗೌರವವನ್ನು ವ್ಯಕ್ತ ಮಾಡಿದ್ರು, ಅವನಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಆ ಸೈನಿಕನ ಜೊತೆಗೆ ಭೇಟಿಯಾಗುವಂಥ ನನಗೆ ಒಂದು ಸುಸಂದರ್ಭ ಸೌಭಾಗ್ಯದಿಂದ ನನಗೆ ಸಿಕ್ತು. ಆಗ ಆ ದಯಾನಂದ್ ಅನ್ನುವಂಥ ಒಬ್ಬ ಸೈನಿಕ ಅವನ ಜೊತೆಗೆ ಮಾತಾಡುವಾಗ ಕೇಳಿದೆ, ಎವರೆಸ್ಟ್ದ ತಟ್ಟತುದಿ ಅಂತ ಯಾವುದಕ್ಕೆ ಹೇಳಲಾಗತ್ತೆ, ಅಲ್ಲಿವರೆಗೂ ಹತ್ತಲಿಕ್ಕಾಗತ್ತಾ ಅಂತ ನನ್ನ ಪ್ರಶ್ನೆ ಇತ್ತು. ಆಗ ಸೈನಿಕ ದಯಾನಂದ ಠಾಲಿ ಅಂತ ಆತನ ಹೆಸರು, ಆತ ಹೇಳ್ತಾನೆ, ಯಾವತ್ತೂ ಸಹಿತ ಎವರೆಸ್ಟ್ ನಾವು ಏರಬಹುದು, ಆದರೆ ಅದರದ್ದು ತುದಿ ಶಿಖರ ಅಂತ ಯಾವುದಿದೆ ಅಲ್ಲಿ ಯಾರೂ ಹೋಗ್ಲಿಕ್ಕಿಲ್ಲ, ನಾವು ಅದಕ್ಕಿಂತ ಕೆಳಗಡೆ ಇರುವ ಭಾಗಕ್ಕೆ ಮಾತ್ರ ಹೋಗಿ ಮುಟ್ಟಬಹುದು ಅಂತ ಆತ ಹೇಳ್ತಾನೆ. ನನ್ನ ಜಿಜ್ಞಾಸೆ ಇನ್ನಷ್ಟು ಬೆಳೀತು. ಯಾಕೆ ಆ ಶಿಖರ ಅಂತ ಯಾವುದಕ್ಕೆ ಹೇಳ್ತಾರೆ? ಜಗತ್ತಿನ ಅತ್ಯಂತ ಎತ್ತರವಾದಂಥ ಭೂಮಿಯ ಸ್ಥಾನ ಅದು, ಅಲ್ಲಿಗೆ ಯಾಕೆ ಹೋಗ್ಲಿಕ್ಕಿಲ್ಲ? ಆಗ ದಯಾನಂದ್ ಠಾಲಿ ನಮ್ಮ ದೇಶದ ಒಬ್ಬ ಸೈನಿಕ ಹೇಳ್ತಾನೆ, ನಾವು ತಾಯಿಯ ಹೆಗಲಿನ ಮೇಲೆ ಏರಬಹುದು, ಆದರೆ ಯಾವತ್ತೂ ಸಹಿತ ತಾಯಿಯ ತಲೆಯ ಮೇಲೆ, ಶಿರಸ್ಥಾನದ ಮೇಲೆ ನಾವು ಏರ್ಲಿಕ್ಕೆ ಯಾವತ್ತೂ ಸಾಧ್ಯ ಇಲ್ಲ, ಏರಬಾರದು. ಒಬ್ಬ ಸೈನಿಕನಿಗೆ, ಎವರೆಸ್ಟ್ ಏರುವಂಥ ಒಬ್ಬ ಪರಾಕ್ರಮಿ ವೀರನಿಗೂ ಸಹಿತ ಅನಿಸುತ್ತೆ ಈ ಭೂಮಿ ಅಂದರೆ ತಾಯಿ ಅನ್ನುವಂಥದ್ದು. ಹೀಗಾಗಿ ನಮ್ಮ ನಿತ್ಯ ವ್ಯವಹಾರದಲ್ಲೇ ನಾವೆಲ್ಲರೂ ನೋಡಿದಾಗ ಗೊತ್ತಾಗತ್ತೆ. ಈ ಭಾವನೆ ಇಟ್ಕೊಂಡು ಅದೆಷ್ಟು
ಎಷ್ಟು ಜನ ನಮ್ಮ

ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣಾರ್ಪಣೆಯನ್ನು ಮಾಡಿಕೊಂಡ್ರು. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗತ್ತೆ, ನಮಗೆ ಸಿಕ್ಕಿರುವ ಜಯ ವಿಜಯ ಅದಕ್ಕೆ ಕಾರಣ ನಮ್ಮ ದೇಶದೊಳಗೆ ಮೂಡಿರುವ ದೇಶಭಕ್ತಿ, ನಮ್ಮ ಕ್ರಾಂತಿಕಾರಿಗಳು ತೋರಿಸಿದಂಥ ದೇಶಭಕ್ತರು ತೋರಿಸಿದಂಥ ದೇಶಭಕ್ತಿಯ ಕಾರಣದಿಂದಲೇ ನಮಗೆ ಸ್ವಾತಂತ್ರ್ಯದ ಪ್ರಾಪ್ತಿಯಾಯಿತು ಅಂತಲೂ ಕೂಡ ನಾವು ನೋಡಬಹುದು. ಹೀಗಾಗಿ ಮದನ್ ಲಾಲ್ ಧಿಂಗ್ರಾ, ರಾಮ್ ಪ್ರಸಾದ್ ಬಿಸ್ಮಿಲ್, ಆಜಾದ್ ಅಂತ ಸ್ವಂತಕ್ಕೆ ಕರ್ಕೊಂಡಂಥ ಚಂದ್ರಶೇಖರ್ ಆಜಾದ್, ಇವರು ಎಲ್ಲರೂ ಸಹಿತ ಈ ಭೂಮಿಗೆ ಸಮರ್ಪಣೆ ಪ್ರಾಣಾರ್ಪಣೆಯನ್ನು ಮಾಡಿದರು. ತಮ್ಮ ಜೀವನವನ್ನೇ ಈ ಭೂಮಿಗೋಸ್ಕರ ಕೊಟ್ಟರು. ಯಾಕೆ? ಈ ಭೂಮಿ ಅಂದರೆ ತಾಯಿ ಅನ್ನುವಂಥ ಭಾವನೆಯಿಂದ. ಇದೇ ಭಾವನೆಯನ್ನು ಕಾವ್ಯ ರೂಪದಲ್ಲಿ ಬಂಕಿಮಚಂದ್ರರು ಒಂದೇ ಮಾತ್ರಂ ಅನ್ನುವಂಥ ಗೀತೆಯನ್ನು ಬರೆದು ನಮ್ಮ ಮುಂದೆ ಇಟ್ಟರು. ಯಾವತ್ತೂ ಸಹಿತ ಈ ಭಾವನೆ ನಮ್ಮ ಮನಸ್ಸಿನಿಂದ ಹೊರಟೋಗಬಾರದು ಅನ್ನುವಂಥ ಕಾರಣದಿಂದನೇ ಒಂದೇ ಮಾತರಂ ಅನ್ನುವಂಥ ಗೀತೆಯನ್ನು ರಚನೆ ಮಾಡಿದರು. ನಮ್ಮ ದೇಶದ ದೇಶಭಕ್ತರ ಹೃದಯದಲ್ಲಿ ಒಂದೇ ಮಾತರಂಕ್ಕೆ ಎಂಥ ಸ್ಥಾನ ಸಿಕ್ತು? ನಮಗೆಲ್ಲರಿಗೂ ಸಹಿತ ನಮ್ಮ ದೇಶದ ಇತಿಹಾಸವನ್ನು ಅಧ್ಯಯನ ಮಾಡಿದ್ರೆ ನಮಗೆಲ್ಲರಿಗೂ ಸಹಿತ ಗೊತ್ತಾಗತ್ತೆ. ಹೀಗಾಗಿ ಒಂದೇ ಮಾತರಂ ಅನ್ನುವಂಥ ಶಬ್ದದ ಅರ್ಥವೇ ತಾಯಿ ವಂದಿಸುವೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಅದರೊಳಗೂ ಸಹಿತ ನಮ್ಮ ದೇಶಕ್ಕೆ ನಾವು ತಾಯಿ ಅನ್ನೋ ಭಾವನೆಯಿಂದನೇ ನೋಡ್ತೀವಿ. ಯಾವಾಗ ಯಾವಾಗ ಈ ಭಾವನೆ ನಮ್ಮ ದೇಶದೊಳಗೆ ಹೆಚ್ಚಾಯಿತೋ ಆಗ ನಮ್ಮ ದೇಶಭಕ್ತಿ ಹೊರಗಡೆ ಪ್ರಕಟ ಆಯಿತು ಮತ್ತು ಅದರಿಂದ ನಮ್ಮ ದೇಶಕ್ಕೆ ಜಯ ಸಿಗ್ತಾ ಹೋಯ್ತು, ನಮ್ಮ ದೇಶ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಯಿತು. ಯಾವಾಗ ಯಾವಾಗ ಈ ಭಾವನೆ ನಮ್ಮಿಂದ ದೂರ ಆಗತ್ತೆ ಆಗ ದೇಶಕ್ಕೆ ಅಧಃಪತನ ಇದು ನಿಶ್ಚಿತವಾಗಿಯೂ ಇದೆ. ಯಾಕಂದರೆ ದೇಶಭಕ್ತಿ ಹೆಚ್ಚಾದಾಗ, ದೇಶಭಕ್ತಿ ಸಮರ್ಪಣೆಯಲ್ಲಿ ಕಾಣಲಿಕ್ಕೆ ಆರಂಭ ಆದಾಗ ದೇಶದ ಭವಿಷ್ಯ ಎಷ್ಟು ಒಳ್ಳೆಯ ಭವಿಷ್ಯ ಆಗಬಹುದು, ವೈಭವ ತುಂಬಿ ಇರುವಂಥ ಭವಿಷ್ಯ ಕಾಲ ನಾವು ತಲುಪಲಿಕ್ಕಿದ್ದೇವೆ. ಆದರೆ ಈ ಭಾವನೆ ನಮ್ಮಿಂದ ಹೊರಟೋದಾಗ ನಿಜಕ್ಕೂ ಸಹಿತ ಅಧಃಪತನ ಅನ್ನೋದು ಕಾದಿದೆ. ಹೀಗಾಗಿ ಈ ಭಾವನೆಯನ್ನು ಆಗಾಗ ನಾವು ಮನಸ್ಸಿನಲ್ಲಿ ತುಂಬಿಕೊಳ್ಳುವಂಥ ಅವಶ್ಯಕತೆ ಇದೆ. ನಾವು ಎಷ್ಟೆಷ್ಟು ಈ ಭಾವನೆಯಿಂದ ತುಂಬಿಕೊಂಡು ನಮ್ಮ ದೇಶದ ಕಡೆಗೆ ನಾವು ನೋಡ್ತೀವಿ ಆಗ ದೇಶಭಕ್ತಿ ನಮ್ಮಲ್ಲಿ ನಿರ್ಮಾಣ ಆಗತ್ತೆ. ದೇಶಭಕ್ತಿ ನಿರ್ಮಾಣದಿಂದ ಉಜ್ವಲ ವೈಭವಯುತವಾದಂಥ ಭವಿಷ್ಯ ಮುಂದಿದೆ. ಹೀಗಾಗಿ ದೇಶದ ಪ್ರಗತಿಯಲ್ಲಿ ದೇಶಭಕ್ತಿ ಅನ್ನೋದೇ ಒಂದು ಮಹತ್ವದ ಸ್ಥಾನ ಪಡೀಲಿಕ್ಕಿದೆ. ಹೀಗಾಗಿ ದೇಶಭಕ್ತಿ ಸಮಾಜದಲ್ಲಿ ಇದನ್ನು ಹೇಗೆ ನಾವು ಜಾಗೃತ ಸ್ಥಿತಿಯಲ್ಲಿ ಇಡಬಹುದು, ಇದನ್ನು ಹೇಗೆ ನಾವು ಹೆಚ್ಚಿಸಬಹುದು ಅನ್ನುವಂಥ ಸಾಮೂಹಿಕ ಪ್ರಯತ್ನ ನಾವೆಲ್ಲರೂ ಮಾಡಿದಾಗ ನಿಜಕ್ಕೂ ಸಹಿತ ಭಾರತ ಬರ್ತಕ್ಕಂಥ ದಿನಗಳಲ್ಲಿ ವಿಶ್ವಗುರು ಅನ್ನುವಂಥ ಸ್ಥಾನಕ್ಕೆ ಹೋಗಲಿದೆ. ತಾಯಿ ಭಾರತಿ ಇಡೀ ಜಗತ್ತಿನ ಜಗನ್ಮಾತೆ ಆಗಲಿಕ್ಕಿದ್ದಾಳೆ. ಈ ಎಲ್ಲ ಕನಸುಗಳು ಸಾಕಾರಗೊಳಿಸಬೇಕು ಅಂತ ಆದರೆ ನಾವು ನಮ್ಮ ದೇಶ ಅದು ಅಂದರೆ ಮಾತೃಸ್ವರೂಪಿ ಆಗಿದೆ ಅನ್ನುವ ಭಾವನೆ, ಮಾತೃತ್ವದ ಭಾವನೆ ಸದಾ ನಮ್ಮ ಜೊತೆಗೆ ನಾವು ಹೃದಯದಲ್ಲಿ ಜೀವಂತವಾಗಿಟ್ಕೊಂಡಾಗ ಈ ಕನಸು ಕೂಡ ಸಹಜವಾಗಿ ಸಾಧ್ಯ ಆಗಲಿಕ್ಕಿದೆ. ಎಲ್ಲರೂ ಸಹಿತ ಈ ಭಾವವನ್ನು ಹೃದಯದಲ್ಲಿ ಇಟ್ಕೊಂಡು ಎಲ್ಲರೂ ಕಾರ್ಯರತ ಆಗೋಣ. ನಿಜಕ್ಕೂ ಭಾರತ ಜಗತ್ತಿನಲ್ಲಿ ಒಂದು ವಿಶ್ವಗುರು ಸ್ಥಾನಕ್ಕೆ ತಲುಪಲಿ, ಆ ಪ್ರಯತ್ನ ನಮ್ಮೆಲ್ಲರ ಮೂಲಕ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಸ್ವಾತಂತ್ರ್ಯೋತ್ಸವದ ಅಭಿನಂದನೆಗಳು ಅಂತ ಹೇಳ್ತಾ ನಾವೆಲ್ಲರೂ ಸ್ವಾತಂತ್ರ್ಯೋತ್ಸವವನ್ನು ಹೆಮ್ಮೆಯಾಗಿ ಆಚರಣವನ್ನು ಮಾಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಭರತ ಭೂಮಿ ಭಾರತ ಇದರ ಹಿನ್ನೆಲೆ ಇತಿಹಾಸ ದೇಶ ಮತ್ತು ನಮ್ಮ ನಡುವಿನ ಸಂಬಂಧ ಕುರಿತು ಕಲಬುರಗಿಯ ಚಿಕ್ಕೋಡಿ ನಿವಾಸಿಯ ಉದ್ಯಮಿ ಹಾಗೂ ಕರ್ನಾಟಕ ಉತ್ತರ ಪ್ರಾಂತದ ಸಂಸ್ಕೃತ ಭಾರತಿ ಪ್ರಾಂತ ಮಂತ್ರಿ ಶ್ರೀಯುತ ಶ್ರೀಕಾಂತ ಕುಲಕರ್ಣಿಯವರು ನಡೆಸಿಕೊಡುವ ಮಾತೃಸ್ವರೂಪಿ ಭಾರತ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇದೀಗ ಸ್ವಾತಂತ್ರ್ಯ ಬೆಲೆಯರಿಯೋಣ ಕುರಿತು ಕರ್ನಾಟಕ ಯುವ ಬ್ರಿಗೇಡ್ ರಾಜ್ಯ ಪ್ರಕಲ್ಪ ಪ್ರಮುಖರಾದ ಶ್ರೀ ಕಿರಣ ಪಾಟೀಲರವರು ನಡೆಸಿಕೊಡುವ ಸ್ವಾತಂತ್ರ್ಯ ದೀಪ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ. ನಾವೆಲ್ಲ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಆದ್ರೆ ಮುಂದಿನ ಪೀಳಿಗೆಗೆ ಅದನ್ನ ವರ್ಗಾಯಿಸೋದು ಮತ್ತು ಸ್ವಾತಂತ್ರ್ಯ ಅನ್ನೋದು ಸುಮ್ಮನೆ ಬಂದಿಲ್ಲ, ಅದು ಸಹಸ್ರಾರು ಜನರ ತ್ಯಾಗ ಬಲಿದಾನದ ಪ್ರತೀಕ ಅನ್ನೋದನ್ನ ನಾವು ಮನಗಾಣಬೇಕಾಗಿದ್ದು ಅನಿವಾರ್ಯ, ಅವಶ್ಯಕ ಮತ್ತು ಕರ್ತವ್ಯ ಕೂಡ ಹೌದು. ಹಾಗಾಗಿ ನಾವೆಲ್ಲ ಬಹಳ ಜನ ಮಾತಾಡೋದನ್ನ ಕೇಳಿದೀವಿ, ಬ್ರಿಟಿಷರು ಬಂದಿದ್ದಕ್ಕೆ ಭಾರತಕ್ಕೇನೋ ತುಂಬಾ ಒಳ್ಳೇದಾಯ್ತು, ಭಾರತಕ್ಕೆ ಬ್ರಿಟಿಷರು ಬಂದಿದ್ದರ ಪರಿಣಾಮವಾಗಿ ರೈಲ್ವೆ ಬಂತು, ಪೋಸ್ಟ್ ಆಫೀಸ್ ಬಂತು, ಎಷ್ಟೋ ಬ್ರಿಡ್ಜ್ಗಳನ್ನು ಕಟ್ಟಿದ್ರು, ಶಾಲೆಗಳು ತೆರೆದ್ವು, ಭಾರತದಲ್ಲಿ ಅಲ್ಲಿ ತನಕ ಅನಕ್ಷರತೆ ಇತ್ತು, ಈ ತರದ ಹತ್ತಾರು ಮಾತುಗಳನ್ನ ಕಳೆದ 5-6 ದಶಕದಲ್ಲಿ ಕೇಳಿದೀವಿ. ಬಹಳ ಮನಸ್ಸಿಗೆ ನೋವಾಗುವ ವಿಚಾರ ಇದೆ ನಮ್ಗೆ. ಯಾಕೆ ಅಂತಂದ್ರೆ ಭಾರತಕ್ಕೆ ಸ್ವತಂತ್ರ ಅವರು ತಂದು ಕೊಡೋದಾಗಿದ್ರೆ ಅಥವಾ ಭಾರತಕ್ಕೆ ಸ್ವತಂತ್ರ ಅವರು ನಮಗೆ ತುಂಬಾ ಚೆನ್ನಾಗಿ ದೇಶವನ್ನು ಕಟ್ಕೊಟ್ಟಿದ್ದಿದ್ರೆ ನಾವ್ಯಾರು ಸ್ವತಂತ್ರ ಹೋರಾಟ ಅನ್ನೋ ಪರದಿಗೆ ಬರ್ತಾನೆ ಇರಲಿಲ್ಲ. ಅವ್ರು ಹೇಗ್ ಮಾತಾಡ್ತಾರೆ ಅಂತಂದ್ರೆ, ವೈಟ್ ಮನ್ಸ್ ಬರ್ಡನ್ಸ್ ಅಂತ ಅಂದ್ರೆ ಬಿಳಿಯರ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಭಾರತೀಯರನ್ನ ನಾಗರಿಕರನ್ನಾಗಿ ಮಾಡುವುದು ಅಂತ. ಈ ಕೆಲವೊಂದಿಷ್ಟು ಹೇಳಿಕೆಗಳು ತುಂಬಾ ಬಾಲಿಶ ಅಂತ ಅನಿಸ್ಲಿಕ್ಕೆ ಶುರು ಆಗ್ತವೆ ಮತ್ತು ಅಲ್ಲಿನ ವಿಚಾರಗಳನ್ನ ನಮ್ಮವರು ಇಲ್ಲಿ ಪದೇ ಪದೇ ರಿಪೀಟ್ ಮಾಡ್ತಾ ಇರೋದ್ರಿಂದ ಅವ್ರು ಏನೋ ಮಾಡಿದ್ದಾರೆ ಅಂತ ಅನಿಸ್ಲಿಕ್ಕೆ ಶುರು ಆಗ್ಬಿಡತ್ತೆ. ಅದೊಂಥರ ಸಾಮೂಹಿಕ ವ್ಯಾಧಿ ಅಂತಂದ್ರೆ ತಪ್ಪಲ್ಲ. ಮೆಕಾಲೆ ಮಾಡಿದ್ದು ಇದೇ ಕೆಲಸವನ್ನ. ಇಂಗ್ಲೆಂಡಿನ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಮಾತನಾಡುವ ವಿಚಾರ ಭಾರತಕ್ಕೆ ತಲುಪುವಂತೆ ನೋಡ್ಕೊಳ್ತಾ ಇದ್ರು ಮತ್ತು ಅಲ್ಲಿ ಚರ್ಚಿತವಾಗುವ ವಿಷಯಗಳು ಭಾರತದಲ್ಲಿ ಮಂಡನೆ ಆಗ್ತವೆ. ಹೀಗಾಗಿ ಭಾರತೀಯರಲ್ಲಿ ಕೀಳೆರೆಮೆ ಭಾವನೆ ಸೃಷ್ಟಿಯಾಯಿತು. ಅಂದ್ರೆ ಇವತ್ತಿಗೂ ಸ್ವತಂತ್ರ ಬಂದು 80 ಹತ್ತಿರಕ್ಕೆ ಬಂದ್ಮೇಲೂ ನಮ್ಗೆ ಕೀಳೆರೆಮೆ ಯಾಕಿರ್ಬೇಕು ಅನ್ನೋದು ಪ್ರಶ್ನೆ. ಮತ್ತು ಅವ್ರು ಮಾಡಿದ್ದು ತಪ್ಪು ಅಂತ ಘಂಟಾಘೋಷವಾಗಿ ಹೇಳಲಿಕ್ಕೆ ನಮ್ಗೆ ಇವತ್ತಿಗೂ ಯಾಕೆ ಹಿಂಜರಿಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗ್ತಾ ಹೋಗುತ್ತೆ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟಗಾರರ ಬದುಕನ್ನ ನಾವು ಗಮನಿಸಿದಾಗ, ಅವ್ರ ಹೋರಾಟದ ರೀತಿಯನ್ನ ನಾವು ನೋಡಿದಾಗ, ಭಾರತ ಸ್ವಾತಂತ್ರ್ಯಗೊಳ್ತು ಅಂತ ನಾವೆಲ್ಲ ಮಾತಾಡ್ತೀವಲ್ಲ, ಹಾಗಾದ್ರೆ ಕಳ್ಕೊಂಡಿದ್ ಯಾವಾಗ ಅನ್ನೋದಕ್ಕೂ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗ್ಬೇಕು ನಾವು. ಯಾವಾಗ ಭಾರತದ ಮೇಲೆ ಮೊದಲು ಗ್ರೀಕರ್ ದಾಳಿ ಮಾಡಿದ್ರು ಅವಾಗ ಭಾರತಕ್ಕೆ ಸ್ವತಂತ್ರ ಹೋಯ್ತ? ಅದಾದ ನಂತರ ಶಕರು ಹೂಣರು ದಾಳಿ ಮಾಡಿದ್ರು ಭಾರತದ ಮೇಲೆ, ಅವಾಗ ಸ್ವತಂತ್ರ ಹೋಯ್ತ? ಅದಾದ್ಮೇಲೆ ಅರಬ್ಬಿಯನ್ನರು ದಾಳಿ ಮಾಡಿದ್ರು ಭಾರತದ ಮೇಲೆ, ಅವಾಗ ಸ್ವತಂತ್ರ ಹೋಯ್ತ? ಅಫ್ಘಾನರು ದಾಳಿ ಮಾಡ್ತಾರೆ, ಅವಾಗ ಸ್ವತಂತ್ರ ಹೋಯ್ತ? ಅದಾದ್ಮೇಲೆ ಇಂಗ್ಲಿಷರು ಬರ್ತಾರೆ, ಫ್ರೆಂಚರು ಬರ್ತಾರೆ, ಡಚ್ಚರು ಬರ್ತಾರೆ, ಪೋರ್ಚುಗೀಸರು ಬರ್ತಾರೆ, ಅವಾಗ ನಮಗ್ ಸ್ವತಂತ್ರ ಹೋಯ್ತ? ಯಾವಾಗ ಹೋಯ್ತು ಅನ್ನೋದಕ್ಕೆ ಉತ್ತರ ಬೇಕಲ್ಲ. ಇಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಭಾರತ ಸ್ವತಂತ್ರವನ್ನ ಪೂರ್ಣ ಪ್ರಮಾಣದಲ್ಲಿ ಕಳ್ಕೊಳ್ಳದೆ ಇದ್ರು ದಾಸ್ಯದ ಜೀವನವನ್ನ ನಡೆಸ್ತು ಅನ್ನೋದು ಮಾತ್ರ ಸತ್ಯ. ಕಳೆದ ಸ್ವತಂತ್ರೋತ್ತರಕ್ಕಿಂತ 180-200 ವರ್ಷಗಳ ಕಾಲ ಆ ತರದ ಬದುಕನ್ನ ಭಾರತ ಬದುಕಿತು. ಈ ಬದುಕಿನ ಮಧ್ಯದಲ್ಲಿ ಲಕ್ಷಾಂತರ ಜನ ಹೋರಾಟಗಾರರು ಭಾರತಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರ ಕೊಡಬೇಕು, ಭಾರತ ಸ್ವರಾಜ್ಯವಾಗಬೇಕು ಅನ್ನೋ ಕಲ್ಪನೆಯನ್ನ ಕನಸನ್ನ ಕಟ್ಕೊಂಡು ತಮ್ಮನ್ನ ತಾವು ದೇಶಕ್ಕೆ ಸಮರ್ಪಿಸಿಕೊಂಡ್ರು. ನಾನು ಸುಮ್ಮನೆ ಒಂದು ಉದಾಹರಣೆ ನಿಮಗೆ ಹೇಳೋದಾದ್ರೆ, ಇವತ್ತಿಗೂ ಭಾರತಕ್ಕೆ ರೈಲಿನ ಕೊಡುಗೆ ಬ್ರಿಟಿಷರದ್ದು. ಮುಂಬೈದಿಂದ ಠಾಣೆಗೆ ಮೊದಲು ರೈಲ್ ಸಂಚಾರ ಆರಂಭ ಆಯಿತು, ಕರ್ನಾಟಕದಲ್ಲಿ ಬಂಗಾರಪೇಟೆಯಿಂದ ರೈಲ್ ಸಂಚಾರ ಆರಂಭ ಆಯಿತು, ಈ ತರ ಎಲ್ಲ ಮಾತಾಡ್ತೀವಲ್ಲ. ಒಂದೇ ಒಂದು ಪ್ರಶ್ನೆ ಸಣ್ಣದಾಗಿ ಕೇಳ್ಕೊಳ್ಳೋದು ಬಹಳ ಉತ್ತಮ. ಬಂಗಾರಪೇಟೆಯೇ ಮೊದಲು ಕರ್ನಾಟಕದಲ್ಲಿ ರೈಲ್ ಯಾಕೆ?

ಮೈಸೂರು ಮಾಡಬಹುದಾಗಿತ್ತು. ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ಮೈನ್ಸ್ ಇತ್ತು, ಕೋಲಾರದಲ್ಲಿ ಬಂಗಾರವನ್ನ ತೆಗಿಬೇಕಾಗಿತ್ತು, ಹಾಗಾಗಿ ಬಂಗಾರಪೇಟೆ ಅಥವಾ ಕೋಲಾರಕ್ಕೆ ಅವರು ಮೊದಲು ರೈಲು ಸಂಚಾರ ಮಾಡಿಸ್ತಾರೆ. ಎರಡನೇದಾಗಿ, ಇವತ್ತಿಗೂ ಯಾರಾದ್ರೂ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಪ್ರಯಾಣ ಬೆಳೆಸಬೇಕು ಅಂತಂದ್ರೆ ಬಸ್ಸಿಗೆ ಹೋಗಕ್ ಪ್ರಯತ್ನ ಪಡ್ತಾರೆ ಹೊರತು ಟ್ರೈನಿಗೆ ಯಾರು ಹೋಗಕ್ ಮನಸ್ಸು ಮಾಡಲ್ಲ ಬೆಳಗಾವಿ ಟು ಹುಬ್ಬಳ್ಳಿ. ಯಾಕೆ ಅಂತಂದ್ರೆ ಬಸ್ಸಿಗೆ ಹೋದ್ರೆ ಒಂದೂವರೆ ಗಂಟೆ ಪ್ರಯಾಣ, ಸ್ವಂತ ಕಾರ್ ಇದ್ರೆ ಒಂದು ಗಂಟೆ ಪ್ರಯಾಣ, ಟ್ರೈನ್ಗೆ ಹೋದ್ರೆ ಮೂರುವರೆ ಗಂಟೆ ಪ್ರಯಾಣ. ಯಾಕೆ ಎರಡು ಗಂಟೆ ನಾವು ಎಕ್ಸ್ಟ್ರಾ ವೇಸ್ಟ್ ಮಾಡಬೇಕು ಟೈಮ್ ಅನ್ನ ಅಂತ ಬಹಳ ಜನ ಆ ಬಸ್ಸಿಗೆ ಹೋಗೋ ಪ್ರಯತ್ನ ಮಾಡ್ತಾರೆ. ಸರ್, ಈ ವಿಚಾರ ಇದರಲ್ಲಿ ಯಾಕ್ತಂದ್ರಿ ಅಂತ ಬಹಳಷ್ಟು ಜನರಿಗೆ ಅನಿಸಿರ್ಬೋದು. ಲಾಜಿಕ್ ಆಗಿ ಥಿಂಕ್ ಮಾಡಬೇಕು, ಡಾಟ್ಗಳನ್ನ ಕನೆಕ್ಟ್ ಮಾಡಬೇಕು ಅನ್ನೋ ವಿಚಾರ ಕೇಳ್ತಾ ಇದ್ದೀನಿ ಅಷ್ಟೇ. ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಅಥವಾ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹೋಗೋದಾದ್ರೆ ನಮಗ್ ನೇರವಾದ ರಸ್ತೆ ಇದೆ. ನಾವು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗ್ತೀವಿ, ಧಾರವಾಡದಿಂದ ಕಿತ್ತೂರಿಗೆ ಹೋಗ್ತೀವಿ, ಕಿತ್ತೂರಿಂದ ನಾವು ಬೆಳಗಾವಿಗೆ ಹೋಗ್ತೀವಿ. ಇದು NH4 ನಮಗೆ ಚತುಷ್ಪಥ ಹೆದ್ದಾರಿ, ಈಗ ದಶಪಥಕ್ಕದ್ದು ಬರ್ತಾ ಇದೆ. ಇಷ್ಟು ಸರಳವಾದ ರಸ್ತೆ. ಮತ್ ನೀವು ಇಡೀ ಜಾಗವನ್ನ ಸರ್ವೆ ಮಾಡಿದಾಗ ಎಲ್ಲೂ ಎತ್ತರದ ಬೆಟ್ಟ, ದೊಡ್ಡ ದೊಡ್ಡ ಕಂದರಗಳು, ಒಂದೇ ಒಂದು ನದಿ ಬಿಟ್ರೆ ನಮಗ್ ಬೇರೆ ಏನು ಸಿಗಲ್ಲ, ಅಷ್ಟು ಸಮತಟ್ಟಾದ ಜಾಗ. ಆದ್ರೆ ಇದೇ ರೈಲ್ವೆ ಲೈನ್ ನೋಡಿ, ಹುಬ್ಬಳ್ಳಿಯಿಂದ ಧಾರವಾಡ, ಧಾರವಾಡದಿಂದ ಅಳ್ನಾವರ, ಅಳ್ನಾವರದಿಂದ ಖಾನಾಪುರ, ಖಾನಾಪುರದಿಂದ ಲೋಂಡಾ, ಲೋಂಡಾದಿಂದ ಖಾನಾಪುರ, ಖಾನಾಪುರದಿಂದ ಬೆಳಗಾವಿ. ಮತ್ತು ಈ ದಾರಿ ಹೆಂಗಿದೆ ಅಂತಂದ್ರೆ ಸಂಪೂರ್ಣ ಕಾಡು, ಎಲ್ಲಿ ಬೇಕೋ ಅಲ್ಲಿ ಹಳ್ಳ, ಕೊಳ್ಳ, ನದಿ, ಕಂದರಗಳು, ಇವೆಲ್ಲಕ್ಕೂ ಬ್ರಿಡ್ಜ್ಗಳನ್ನ ಕಟ್ತಾ ಹಣದ ವ್ಯಯ ಜಾಸ್ತಿ ಆಗ್ತಾ ಹೋಗುತ್ತೆ ಆ ರೈಲ್ವೆ ಮಾರ್ಗಕ್ಕೆ. ಅಷ್ಟಾದ್ರೂ ಕೂಡ ಬ್ರಿಟಿಷರು ಅಲ್ಲೇ ಯಾಕೆ ರೈಲ್ ಲೈನ್ ಮಾಡಿದ್ರು ಅನ್ನೋದಕ್ಕೊಂದು ಸುಮ್ಮನೆ ಉದಾಹರಣೆ. ಅಂದ್ರೆ ಇಷ್ಟು ಕಷ್ಟದ ಹಾದಿಯನ್ನ ಯಾಕವರು ರೈಲು ಮಾರ್ಗಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಬಹಳ ಸರಳವಾಗಿದೆ. ನಾವು ಇವತ್ತಿಗೂ ಅಳ್ನಾವರವನ್ನ ಜಂಕ್ಷನ್ ಅಂತ ಕರಿತೀವಿ. ಅಳ್ನಾವರಕ್ಕೆ ಜಂಕ್ಷನ್ ಅಂತ ಕರೀಲಿಕ್ಕೆ ಇರುವ ಏಕೈಕ ಕಾರಣ ದಾಂಡೇಲಿಯಿಂದ ಅಳ್ನಾವರಕ್ಕೆ ಒಂದು ಟ್ರೈನ್ ರೂಟ್ ಇತ್ತು. ಮತ್ತದು ಎಷ್ಟೋ ವರ್ಷಗಳ ಕಾಲ ಬಂದಾಗ ಹೋಗಿತ್ತು. ಕಳೆದ ಮೂರ್ನಾಲ್ಕು ತಿಂಗಳದ ಹಿಂದೆ ಅದಕ್ಕೆ ಮೆಮೋ ಟ್ರೈನ್ ಅನ್ನ ಬಿಟ್ಟಿದ್ದಾರೆ. ಈಗ ಅಂದ್ರೆ ಉಳುವಿ, ದಾಂಡೇಲಿ, ಹಳಿಯಾಳ, ಜೋಯ್ಡಾ ಈ ಭಾಗದಲ್ಲಿ ಸಿಗುವ ಅತ್ಯಂತ ಬೆಲೆ ಬಾಳುವ ತೇಗ, ಮತ್ತಿ, ಬೀಟೆ ಮತ್ತು ಗಂಧ ಇದನ್ನ ಸಾಗಿಸಕ್ಕೆ ಅವರಿಗೆ ದಾರಿ ಬೇಕಾಗಿತ್ತು. ಹಂಗಾಗಿ ಅಳ್ನಾವರಕ್ಕೆ ಅವರು ಅದನ್ನ ಡಂಪ್ ಮಾಡ್ತಾರೆ. ಅಳ್ನಾವರದಿಂದನೂ ಹೆಂಗಿದೆ ಅಂದ್ರೆ ಅಳ್ನಾವರನು ಕಾಡು, ಬೀಡಿ ಕಾಡು, ಖಾನಾಪುರ ಕಾಡು, ಲೋಂಡಾ ಕಾಡು, ಮತ್ತಾಗೆ ಲೋಂಡಾಕ್ಕೆ ಡಂಪ್ ಮಾಡಲಾಗ. ಲೋಂಡಾದಿಂದ ಅವರು ಸೀದಾ ಒಂದು ದಾರಿಯನ್ನ ಗೋವೆಗೆ ಹೋಯ್ತಾರೆ. ಅಂದ್ರೆ ನಮ್ಮಲ್ಲಿಯ ಉತ್ಕೃಷ್ಟ ಮಟ್ಟದ ಮರಮುಟ್ಟುಗಳನ್ನ ಹಡಗು ಕಟ್ಟಲಿಕ್ಕೆ ಮತ್ತು ಇತರೆ ಕೆಲಸಗಳಿಗೆ ಬಳಸ್ಕೊಳ್ಬೇಕು ಅಂತ ಹೇಳಿ ಕಾಡನ್ನ ನಾಶ ಮಾಡಬೇಕಾಗಿತ್ತು. ಅದು ಅರಣ್ಯ ಸಂಪತ್ತು. ಆ ಅರಣ್ಯ ಸಂಪತ್ತನ್ನ ದೋಚಲಿಕ್ಕೆ ಅವರು ಮಾಡ್ಕೊಂಡಿದ್ದ ರೈಲ್ ಮಾರ್ಗವನ್ನ ನಾವು ಇವತ್ತಿಗೂ ಅವರೇನೋ ಉದ್ಧಾರ ಮಾಡಿದ್ರು ನಮಗೆ ಅಂತ ಅನ್ನೋ ಭ್ರಮೆಯಲ್ಲೇ ಬದುಕ್ತಾ ಇದ್ದೀವಿ ಅಂದ್ರೆ ನಾವು ನಿಜವಾಗ್ಲೂ ವಿಚಾರವಂತರ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಅದನ್ನ ನಾವು ವಿಚಾರನೂ ಮಾಡಬೇಕು. ಹಿಂಗೆ ಮಾಡಿದ್ದವರು ಇಡೀ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಹಿಂಗೆ. ನಮಗೆ ಬಹಳಷ್ಟು ಜನರಿಗೆ ನಾವು ಸುಮ್ಮನೆ ನಮ್ಮ ಭಾಗದ ಸ್ವತಂತ್ರ ಹೋರಾಟಗಾರರು ಯಾರು ಅಂತಂದ್ರಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಮಾತಾಡ್ತೀವಿ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ಹೋರಾಟಗಾರರು ನಿಜ. ನಮಗೆ ಒಂದು ನೆನ್ಪಿಟ್ಕೊಳ್ಳಿ, ಕಿತ್ತೂರು ಚೆನ್ನಮ್ಮನ ಸಂಸ್ಥಾನವನ್ನ ಬ್ರಿಟಿಷರು ಯಾಕಾಗಿ ತಗೊಂಡ್ರು ಅಂತಂದ್ರೆ ಸರಳವಾಗಿ ವಿದ್ಯಾರ್ಥಿಗಳು ಉತ್ತರ ಹೇಳೋದೇನು ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನ ಹೇರಿ ಬ್ರಿಟಿಷರು ಆ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡ್ರು ಅಂತ. ಅದೇ ಪಠ್ಯ ಪುಸ್ತಕದಲ್ಲಿ ನೀವು ಓದ್ತೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಹೋರಾಟವನ್ನ ಪ್ರಾರಂಭ ಮಾಡಿದ್ದು 1824. ಆದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಭಾರತದಲ್ಲಿ ಜಾರಿಯಾಗಿದ್ದು 1848. ಅಲ್ಲಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಬರೋದಕ್ಕಿಂತ 24 ವರ್ಷಗಳ ಮುಂಚೆ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯನ್ನು ಎಲ್ಲಿಂದ ತರೋಣ? ಜಾರಿಗೆ ಆಗದ ಒಂದು ಕಾಯ್ದೆಯನ್ನ, ಕಾನೂನನ್ನ ಜಾರಿ ಆಗಿದೆ ಅಂತ ಹೇಳಿ ಇವತ್ತಿಗೂ ನಾವು ಹೇಳ್ಕೊಂಡೇ ಓಡಾಡ್ತಿದೀವಲ್ಲ, ನಿಜವಾಗ್ಲೂ ನಾವು ಭ್ರಮಾಲೋಕದಲ್ಲಿದ್ದೀವ ಅನ್ನೋದು ಪ್ರಶ್ನೆ. ಹೀಗೆ ನಮಗೆ ತಪ್ಪು ಮಾಹಿತಿಯನ್ನು ಕೊಡ್ತಾನೆ ಹೋಗಿದ್ದಾರೆ, ನಾವು ತಗೊಳ್ತಾನೆ ಇದ್ದೀವಿ, ಇವತ್ತಿಗೂ ಅದೇ ತಪ್ಪು ಸಂದೇಶವನ್ನ ರವಾನೆ ಮಾಡ್ತಾನೆ ಹೋಗ್ತಾರೆ. ಪ್ರಶ್ನೆ ಮಾಡ್ಬೇಕಲ್ಲ, ಪ್ರಶ್ನೆ ಮಾಡದೆ ಇದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ನಮಗೆ ಬಹಳಷ್ಟು ಪಾಠಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಭಾರತದಲ್ಲಿ
ಸಾವಿರದ

1878 ಒಂದು ರೈಲ್ವೆ ವರ್ಕ್ಶಾಪ್ ಇತ್ತು ಜಮಾಲ್ಪುರ್ ಅಂತಕ್ಕಂತ ಒಂದು ಜಾಗದಲ್ಲಿ. ಆ ರೈಲ್ವೆ ವರ್ಕ್ಶಾಪ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿತ್ತು ಅಂತಂದ್ರೆ, ಬ್ರಿಟಿಷರ ಸ್ಟೀಮ್ ಇಂಜಿನ್ಗಿಂತ ನಮ್ಮ ಭಾರತದ ರೈಲ್ವೆ ಕೋಚ್ ನಲ್ಲಿ ತಯಾರಾದಂತಹ ಸ್ಟೀಮ್ ಇಂಜಿನ್ಗಳು ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ದುರ್ದೈವಕ್ಕೆ ಅಜ್ಮೀರ್ ಹತ್ರ ಇರತಕ್ಕಂತ ಆ ರೈಲ್ವೆ ವರ್ಕ್ಶಾಪ್ ರಾಜ್ಪುಟ ಅನ್ನೋದು ಅಲ್ಲಿ ಎಂಟೈರ್ ಅದನ್ನ ಇಂಜಿನ್ ವರ್ಕಿಂಗ್ ಅನ್ನೇ ಸ್ಟಾಪ್ ಮಾಡಿಸಿದ್ರು. ಯಾಕೆ ಸ್ಟಾಪ್ ಮಾಡಿಸಿದ್ರು ಅಂದ್ರೆ, ಬ್ರಿಟನ್ ನಿಂದ ಬರತಕ್ಕಂತಹ ಇಂಜಿನ್ಗಳು ಮತ್ತು ಬೇರೆ ಬೇರೆ ದೇಶಗಳಿಂದ ನಮಗೆ ಆಮದಾಗ್ತಾ ಇದ್ದಂತಹ ಇಂಜಿನ್ಗಳನ್ನ ವ್ಯಾಪಾರ ಕಡಿಮೆ ಆಗುತ್ತೆ, ಅದು ಭಾರತೀಯರ ಹಣದಿಂದ ತಗೊಂಡು ಬರತಕ್ಕಂತ ಇಂಜಿನ್, ಹಂಗಾಗಿ ನಮಗ್ ವ್ಯಾಪಾರ ಕಡಿಮೆ ಆಗುತ್ತೆ ಅಂತ ಹೇಳಿ ಬಂದ್ ಮಾಡಿದ್ರೆ, ಆ 1854 ಹಿಡಿದು 1947 ತನಕ, ಅಂದ್ರೆ ಅವ್ರು ಇರುವಷ್ಟು ಕಾಲ 14,000 ಇಂಜಿನ್ಗಳನ್ನ ನಾವು ಬೇರೆ ಬೇರೆ ದೇಶಗಳಿಂದ ತಗೊಂಡು ಬಂದಿದ್ದೀವಿ. ಹೋಗ್ಲಿ, ಸ್ವತಂತ್ರ ಬಂದ ಮೇಲಾದ್ರು ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗಿತ್ತಲ್ಲ, ಮಾಡ್ಲಿಲ್ಲ. ಸ್ವಾತಂತ್ರ್ಯ ಬಂದು 35 ಕಾಲ ನಾವು ಬೇರೆ ದೇಶದಿಂದ ಇಂಜಿನ್ ತರಿಸ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ವಿ ಹೊರತು, ನಾವು ಭಾರತದಲ್ಲಿ ಇಂಜಿನ್ ಮೊದಲು ತಯಾರಾಗ್ತಿತ್ತು, ಅದು ಬಂದಾಗಿದೆ, ಸ್ವಾತಂತ್ರ್ಯ ನಂತರ ಅದನ್ನ ಶುರು ಮಾಡಬೇಕು ಅನ್ನೋ ವಿಚಾರಕ್ಕೂ ಹೋಗ್ಲಿಲ್ಲ ನಾವು. ಈ ತರದ ಎಷ್ಟೋ ಪ್ರಮಾದಗಳಿಗೆ ಬ್ರಿಟಿಷರು ಸಾಕ್ಷಿ ಆಗ್ತಾರೆ. ಮತ್ತ್ ಬ್ರಿಟಿಷರು ನಮಗೆ ಶಿಕ್ಷಣ ಕೊಟ್ಟರು ಅಂತ ಬಹಳ ಜನ ಮಾತಾರೆ. ನಾನು ಹೇಳೋದು, ಭಾರತದಲ್ಲಿ ಬ್ರಿಟಿಷರು ಬಂದಾಗ ಭಾರತದ ಶಿಕ್ಷಣ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, 1947 12 ಜನ ಇದ್ರೆ ಅದರಲ್ಲಿ ಕಲ್ತಿರೋರ ಸಂಖ್ಯೆ ಒಬ್ಬರೇ, ಇದು ನಮ್ಮ ಶಿಕ್ಷಣದ ಮಟ್ಟ. ಸ್ವಾತಂತ್ರ್ಯ ಸಿಕ್ಕಾಗ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತದಲ್ಲಿ ಒಟ್ಟು ಹಳ್ಳಿಗಳ ಸಂಖ್ಯೆ 730,000. ಅವರು ಸ್ವಾತಂತ್ರ್ಯ ಕೊಟ್ಟು ಹೋದ್ರಲ್ಲ ನಡುರಾತ್ರಿಯಲ್ಲಿ, ಅವಾಗ ಭಾರತದಲ್ಲಿ ಇದ್ದಂತ ಒಟ್ಟು ಶಾಲೆಗಳ ಸಂಖ್ಯೆ 1,62,015, ಅಂದ್ರೆ 7.5 ಗ್ರಾಮಗಳಿಗೆ 1.5 ಶಾಲೆ. ಹಂಗಾದ್ರೆ 200 ಬ್ರಿಟಿಷರು ನಮಗೆ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚು ಒತ್ತನ್ನು ಕೊಟ್ಟು ನಾಗರಿಕರನ್ನಾಗಿ ಮಾಡಿ ಬದಲಾವಣೆ ಮಾಡಬೇಕು ಅಂತ ಬಂದವರು, ಅಂದ್ರೆ ಇಷ್ಟೇ ಶಾಲೆ ಯಾಕೆ ಕಟ್ಟಿದ್ರು? ಅವ್ರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಿದ್ರೆ ಪ್ರತಿ ಹಳ್ಳಿಗೂ ಒಂದು ಶಾಲೆ ಆಗಿರುತ್ತೆ. ಸ್ವತಂತ್ರ ಬಂದು 78 ಆಯ್ತು, 80 ಕಾಲಿಡ್ತಾ ಇದ್ದೀವಿ. ಈಗ ನಮ್ಮ ಶಿಕ್ಷಣದ ಮಟ್ಟ ಎಷ್ಟಿದೆ ಅಂದ್ರೆ, 70 ನಾವು ಬೇಕಾದಷ್ಟು ಸಾಧನೆ ಮಾಡಿದೀವಲ್ಲ, ಈಗ 200 ಆಳದವ್ರು ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಅವರ ಉದ್ದೇಶ ನಮ್ಮನ್ನ ಹಾಳು ಮಾಡೋದಿತ್ತೇ ಹೊರತು ನಮ್ಮನ್ನ ಉದ್ಧಾರ ಮಾಡೋದಿರಲಿಲ್ಲ ಅಂತ ಸ್ಪಷ್ಟವಾಗಿ ಈ ಅಂಕಿ ಅಂಶಗಳೇ ಹೇಳ್ತಾವ ನಮ್ಗೆ. ಭಾರತದಲ್ಲಿ ಯೂನಿವರ್ಸಿಟಿ ಆಕ್ಟ್ ಅಂತ ಒಂದು ಆಕ್ಟ್ ತರ್ತಾರೆ, ಅದರಲ್ಲಿ ಭಾರತದ ಶಿಕ್ಷಣಕ್ಕೆ ಅವರು ವ್ಯಯ ಮಾಡುವಂತ ಹಣ 1,00,000. ಆದ್ರೆ ಭಾರತದಲ್ಲಿ ಯುದ್ಧಗಳಿಗೆ ಅಂತ ಅವ್ರು ಖರ್ಚು ಮಾಡುವ ಹಣ 30 ಅದೇ ವರ್ಷ. ಯಾವುದರ ವಿಚಾರಕ್ಕೆ ಮಾತಾಡ್ತಾರೆ? ನೆನಪಿರ್ಲಿ, ಭಾರತದ ಅರಣ್ಯ ಸಂಪತ್ತನ್ನು ಎಷ್ಟು ಚೆನ್ನಾಗಿ ಹಾಳು ಮಾಡಿದ್ರು ಬ್ರಿಟಿಷರು ಅಂತಂದ್ರೆ, ಅಸ್ಸಾಂನ ಕಾಡು ಅತ್ಯಂತ ದಟ್ಟವಾದ ಅರಣ್ಯ ಏನಿತ್ತು ಅಲ್ಲಿ, ಈ ರೈತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಈ ತರದ ಪದ್ಧತಿ, ಮಹಲ್ದಾರಿ ಪದ್ಧತಿ ಅಂತ ಹೇಳಿ, ಯಾರು 8, 9, 10 ತರಗತಿ ಓದ್ತಿದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ, ಈ ಪದ್ಧತಿಗಳೆಲ್ಲ ನಿಮ್ಮ ಪುಸ್ತಕದಲ್ಲಿ ಬಂದಿದೆ. ಈ ಪದ್ಧತಿಗಳನ್ನ ಜಾರಿಗೆ ತಂದು ಅವರು ಹೇಳಿದ ಬೆಳೆಯನ್ನ ನಾವು ಬೆಳಿಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹೇರಿ ಅಸ್ಸಾಂನ ಕಾಡನ್ನ ನಾಶ ಮಾಡಿ ಅಲ್ಲಿ ಈ ಅಫೀಮ್ ಉತ್ಪಾದನೆ ಮಾಡ್ಲಿಕ್ಕೆ ಬೇಕಾದ ರಾ ಮೆಟೀರಿಯಲ್ ಗಸಗಸೆಯನ್ನ ಬೆಳೀಲಿಕ್ಕೆ ನಮ್ಮ ರೈತರನ್ನ ಪೀಡಿಸ್ತಾರೆ. ಅವರ ಆ ಹಿಂಸೆಗೆ ಹೆದರಿದ ನಮ್ಮ ರೈತರು ಅಲ್ಲಿ ಒಟ್ಟು 400,000 ಕಾಡನ್ನ ಕಡಿದು ಅಲ್ಲಿ ಗಸಗಸೆ ಗಿಡವನ್ನ ಬೆಳೆಸ್ತಾರೆ ಬ್ರಿಟಿಷರ ತೃಪ್ತಿಗಾಗಿ. ಅವ್ರು ಮಾಡಿದ್ದು ಒಂದೊಂದು ಕೆಲಸ ಅಲ್ಲ. ರ್ಯಾಂಡ್ ಅಂತ ಒಬ್ಬ ಇಂಗ್ಲಿಷ್ ಅಧಿಕಾರಿ ಇದ್ದ ಪುಣೆದಲ್ಲಿ, ಪುಣೆದಲ್ಲಿ ಪ್ಲೇಗ್ ಬಂದಿತ್ತಾಗ. ಪ್ಲೇಗ್ ಬಂದ್ರೆ ರ್ಯಾಂಡ್ ಏನ್ ಮಾಡ್ಬೇಕು? ಈಗ ನಮಗೂ ಲಾಸ್ಟ್ ಒಂದು 4 ಬ್ಯಾಕ್ ನಾವು ಕರೋನಾ ಎದುರಿಸಿದ್ವಿ ಎಲ್ಲರೂ. ಕರೋನಾ ಬಂದ ತಕ್ಷಣ ನಾವು ಮನೆಗೆ ಬೆಂಕಿ ಹಚ್ಚಿದ್ವ? ಕರೋನಾ ಬಂದವ್ರನ್ನ ಬೀದಿಯಲ್ಲಿ ಎಳತ್ತಂದು ಸುಟ್ಟುವ? ಇಲ್ಲ. ಅವ್ರು ತಮ್ಮನ್ನ ತಾವು ತಮ್ಮ ಸುರಕ್ಷತೆಗಾಗಿ ಅವ್ರಿಗೆ ಪಿಪಿ ಇಟ್ಟು ಅವ್ರಿಗೆ ಟ್ರೀಟ್ಮೆಂಟು, ಮನೇಲೆ ಲಾಕ್ ಆಗಿರಿ ಅಂತ, ಲಾಕ್ಡೌನ್ ಆಯ್ತು, ಹೊರಗೆ ಬರಬೇಡಿ ಅಂತ ಆಯ್ತು, ಸಾಮಾಜಿಕ ಅಂತರ ಕಾಪಾಡು, ಇದು ನಿಯಮ ಮಾಡ್ಬೇಕಾಗಿತ್ತು. ಆದ್ರೆ ರ್ಯಾಂಡ್ ಏನ್ ಮಾಡ್ತಾನೆ, ಪ್ಲೇಗ್ ಅದು ಅಂಟು ಜಾಡ್ಯವಾಗಿದ್ದಕ್ಕೆ ಯಾರ ಮನೆಗೆ ಪ್ಲೇಗ್ ಬರುತ್ತೋ ಆ ಮನೆಯನ್ನ ಮನೆಯಲ್ಲಿದ್ದವರನ್ನೇ ಮನೆ ಒಳಗೆ ಹಾಕಿ ಜೀವಂತವಾಗಿ ಸುಡೋ ಪ್ರಯತ್ನವನ್ನ ಸುಟ್ಟ. ಆ ಮನೆಯಿಂದ ಪ್ಲೇಗ್ ಬೇರೆ ಮನೆಗೆ ಹರಡುತ್ತೆ, ಇದು ಪ್ಲೇಗ್ನ ಪರಿಹರಿಸುವ ರೀತಿಯ. ಹೀಗೆ ಬ್ರಿಟಿಷರು ಮಾಡಿರೋ ಕೆಲಸಗಳು ಒಂದೊಂದಲ್ಲ.

ಇವುಗಳನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡ್ಬೇಕು. ನಮ್ಮ ಕರ್ನಾಟಕ ಏನು ಈ ಎಲ್ಲ ಹೋರಾಟಗಳಿಂದ ಹಿಂದೆ ಬೀಳಲಿಲ್ಲ. ಭಾರತದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಶುರುವಾದಾಗ ಕರ್ನಾಟಕದಲ್ಲಿ ಕೂಡ ಅದಕ್ಕೆ ಸಾಥಿಯಾಗಿ ನಿಂತ್ಕೊಂಡು ನರಗುಂದದ ಬಾಬಾ ಸಾಹೇಬ, ಮುಂಡರಗಿ ಭೀಮರಾಯ, ಸುರಪುರದ ವೆಂಕಟಪ್ಪ ನಾಯಕ, ಅಗ್ರಣಿಗಳೆಲ್ಲ ಹೋರಾಟವನ್ನು ಮಾಡ್ತಾರೆ. ಮುಂಡರಗಿ ಭೀಮರಾಯ ಒಂದು ಕೈಯೇ ಇರಲಿಲ್ಲ ಅವನಿಗೆ, ಮೋಟಗೈ ಭೀಮರಾಯ ಅಂತಾನೆ ಕರೀತಾ ಇದ್ರು ಅವನಿಗೆ. ಆ ಮೋಟಗೈ ಭೀಮರಾಯ ಆ ತರದ ಹೋರಾಟ ಮಾಡಿ ಬ್ರಿಟಿಷರು ಹೆದರಿ ಓಡೋ ತರ ಮಾಡ್ತಾನಲ್ಲ, ಇದೆಲ್ಲ ನಮ್ಗೆ ಯಾರು ಹೇಳೇ ಕೊಡಲ್ಲ. ಆ ಸ್ವತಂತ್ರ ಸಂಗ್ರಾಮದ ಹೋರಾಟದಲ್ಲಿ ನರಗುಂದದ ಹೋರಾಟ, ಭಾಸ್ಕರ್ ರಾವ್ ಭಾವೆ ಅಂತ ನಾವು ಅವನನ್ನು ಕರಿತೀವಲ್ಲ, ಯಾವ ಮಟ್ಟಕ್ಕೆ ಹೋರಾಟ ಮಾಡ್ತಾನೆ ಅಂತಂದ್ರೆ ನೇರವಾಗಿ ಬ್ರಿಟಿಷ್ ಅಧಿಕಾರಿಯ ರುಂಡವನ್ನ ಕತ್ತರಿಸಿ ಕೆಂಪಗಸಿ ಅಂತ ಇವತ್ತಿಗೂ ನಾವು ನರಗುಂದದಲ್ಲಿ ಕಾಣ್ತೀವಿ ಅದನ್ನ, ಕೆಂಪಗಸಿ ಅಲ್ಲಿಗೆ ತಲೆ ತಂದು ಕಟ್ಟಿರ್ತಾನೆ ಪುಣ್ಯಾತ್ಮ ಅಂತ. ಹಂಗ ಹೋರಾಟ ಮಾಡಿದವನು. ಅವನ ಹೆಂಡತಿ ಮಕ್ಕಳಿಗೆ ಯಾವ ಪರಿಸ್ಥಿತಿ ಬಂದು ಗೊತ್ತಾ, ಅವನ ಹೆಂಡತಿ ಮತ್ತು ಅವರ ತಾಯಿ ಮಲಪ್ರಭಾ ನದಿಗೆ ಹಾರಿ ಪ್ರಾಣ ಕಳ್ಕೋಬೇಕಾಗ್ಬಿಡ್ತು. 1858ಕ್ಕೆ ಬಾಬಾ ಸಾಹೇಬ್ರನ್ನ ಗಲ್ಲಿಗೇರಿಸ್ತಾರೆ ಬೆಳಗಾವಿಯಲ್ಲಿ. ಈ ತರದ ಅಂತ್ಯ. ಸುರಪುರದ ವೆಂಕಟಪ್ಪ ನಾಯಕ ಹೇಗ್ ತೀರ್ಕೊಂಡ ಅಂತ ಇವತ್ತಿಗೂ ಗೊತ್ತಿಲ್ಲ. ಬ್ರಿಟಿಷರು ಕೊಂದ್ರ, ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಇವ್ರ ಕತೆ ಹೇಳ್ತಾನೆ, ಯಾವ್ದು ನಿಜ ಯಾವ್ದು ಸುಳ್ಳು. ಹೀಗೆ ಭಾರತದ ಹೋರಾಟ ನಡೆದಿತ್ತು. ಕುಯಿಲಿ ಅಂತ ಒಬ್ಬ ಹೆಣ್ಮಗಳು ದನ ಕಾಯ್ಕೊಂಡಿದ್ದವಳು, ತಮಿಳುನಾಡಿನ ವೇಲು ನಾಚಿಯಾರ್ ಅಂತಕ್ಕಂತ ಒಬ್ಬ ಹೆಣ್ಮಗಳ ಹತ್ರ ಇರ್ತಾಳೆ. ವೇಲು ನಾಚಿಯಾರ್ ತನ್ನ ಗಂಡ ತೀರ್ಕೊಂಡು ಹೋದ ಅನ್ನೋ ಕಾರಣಕ್ಕೆ ತಾನು ಸಾಮ್ರಾಜ್ಯದ ಆಡಳಿತವನ್ನ ನಡೆಸಕ್ ಪ್ರಯತ್ನ, ಬ್ರಿಟಿಷರು ಸಿಕ್ಕಾಪಟ್ಟೆ ಆಕೆಯ ಮೇಲೆ ಯುದ್ಧ ಮಾಡಬೇಕು ಪ್ರಯತ್ನ. ಆಗ ಮಹಿಳಾ ಸೈನ್ಯವನ್ನ ಕಟ್ಕೊಂಡಂತ ಆ ಹೆಣ್ಮಗಳು ಬ್ರಿಟಿಷರ ವಿರುದ್ಧ ಅತ್ಯಂತ ವೀರಾವೇಶದ ಹೋರಾಟ. ಕುಯಿಲಿ ಸಾಮಾನ್ಯ ಹೆಣ್ಣುಮಗಳು, ಆ ಹೆಣ್ಮಗಳು ಏನ್ ಮಾಡ್ತಾಳ ಅಂದ್ರೆ ಒಂದಿನ ಬ್ರಿಟಿಷರ ಎಲ್ಲ ಓಡಾಟಗಳನ್ನ ಗಮನಿಸ್ತಾ ಇರ್ತಾನೆ. ನವರಾತ್ರಿ ಸಂದರ್ಭ, ಭಾರತದಲ್ಲಿ ನವರಾತ್ರಿಗೆ ವಿಶೇಷ ಆದ್ಯತೆ ಇದೆ. 9-10 ದಿನಗಳ ಕಾಲ ನಿರಂತರ ಪೂಜೆ ನಡೀತಾ ಇರುತ್ತೆ. ಆ ಸಂದರ್ಭಕ್ಕೆ ಬ್ರಿಟಿಷರು ಈ ವೇಲು ನಾಚಿಯಾರ್ನ ಒಂದು ರಾಜ್ಯದ ಮೇಲೆ ದಾಳಿ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ದೇವಸ್ಥಾನವನ್ನು ಆಕ್ರಮಿಸಿಕೊಂಡು ದೇವಸ್ಥಾನವನ್ನು ಸೇನಾ ಶಿಬಿರವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಮದ್ದುಗುಂಡು, ಆಹಾರ ಸಾಮಗ್ರಿ, ಸೈನಿಕರಿಗೆ ಬೇಕಾದಂತ ವಸತಿ ವ್ಯವಸ್ಥೆ ಎಲ್ಲ ದೇವಸ್ಥಾನದ ಆವರಣದಲ್ಲಿ ಮಾಡಿರ್ತಾರೆ. ಆಗ ಕುಯಿಲಿ ದೇವಸ್ಥಾನಕ್ಕೆ ದಿನ ಬರ್ತಾಳೆ, ಹೇಳ್ತಾಳೆ ನಮ್ದು ನವರಾತ್ರಿ ಹಬ್ಬ, ಈಗ ನಾವು ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರಬೇಕು, ದೇವರನ್ನ ಪೂಜೆ ಮಾಡಬೇಕು, ದೇವರಿಗೆ ವಿಶೇಷ ಆರತಿಯನ್ನ ಎತ್ತಬೇಕು, ಹಾಗಾಗಿ ನಾವು ಎಲ್ಲ ಊರಿನ ಹೆಣ್ಣುಮಕ್ಕಳು ದೇವಸ್ಥಾನಕ್ಕೆ ಬರಲಿಕ್ಕೆ ನೀವು ಅನುಮತಿ ಕೊಡ್ತೀರಾ ಅಂತ ಬ್ರಿಟಿಷರನ್ನು ಕೇಳಿ, ಆಯ್ತು ಯಾರು ಬೇಡ ಅಂತಾರೆ ಬನ್ನಿ ಅಂತ. ಈಕೆ ಒಂದಿನ ತಾನು ಹೋದ್ಲು, ಎರಡನೇ ದಿನ ಇನ್ನೊಬ್ರನ್ನ ಕರ್ಕೊಂಡು ಹೋದ್ಲು, ಮೂರನೇ ದಿನ, ಹಿಂಗೆ 9 ದಿನವೂ ಕರೆಕ್ಟ್ ಆಗಿ ಕೆಲಸ ಆಯ್ತು. ಆಕೆ ಒಂದೊಂದು ದಿನ ಎಲ್ಲಿ ಸೇನಾ ಬಿಡಾರ ಇದೆ, ಎಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹ ಇದೆ, ಎಲ್ಲಿ ಆಹಾರ ಸಾಮಗ್ರಿ ಇಟ್ಟಿದ್ದಾರೆ, ಎಲ್ಲಿ ಆ ಸೈನ್ಯದ ಮುಖ್ಯಸ್ಥ ಕೂಡ್ತಾನೆ, ಏನು ಈ ದೇವಸ್ಥಾನಕ್ಕೆ ಬರುವಂತ ಮಾರ್ಗ ಯಾವುದು, ಗುಪ್ತದಾರಿ ಯಾವುದು, ಹೊರಗೆ ಹೋಗ್ಲಿಕ್ಕೆ ಏನಿದೆ, ಹೊರಗ್ ಬರ್ಲಿಕ್ಕೆ ಏನಿದೆ, ಪ್ರತಿ ಒಂದನ್ನು ಆಕೆ ಪಿನ್ ಟು ಪಿನ್ ಸರ್ವೆ ಮಾಡ್ಕೊಂಡು ಬಂದಿದ್ಲು. 10ನೇ ದಿನ ವಿಜಯದಶಮಿ ಸಂಭ್ರಮ. ಆಗ 9ನೇ ದಿನ ಬ್ರಿಟಿಷ್ ಅಧಿಕಾರಿ ಹತ್ರ ಮಾತಾಡಿ ಹೇಳ್ತಾಳೆ, ನೋಡಿ ನಾಳೆ ನಮ್ಗೆ ವಿಜಯದಶಮಿ ಸಂಭ್ರಮ, ನಾವೆಲ್ಲ ಸೇರ್ಕೊಂಡು ದೇವಸ್ಥಾನಕ್ಕೆ ಬರ್ತೀವಿ, ಸಂಜೆ ವಿಶೇಷ ಆರತಿ ಇರುತ್ತೆ, ಅದಕ್ಕೆ ನೀವೆಲ್ಲ ನಮ್ಮ ಊರಿನ ಹೆಣ್ಮಕ್ಳು ಬರೋಕ್ಕೊಂದು ಅವಕಾಶ ಮಾಡ್ಕೊಡ್ಬೇಕು. ಆಯ್ತು ಬನ್ನಿ ನಾಳೆ, ಇದೇ 9 ದಿನ ನೋಡಿದಿನಂತೆ, ಇವರೇನು ಹೊಸಬ್ರಲ್ಲ ಅಂತ ಹೂ ಅಂದ್ರು. ಈಕೆ ಎಲ್ಲ ತನ್ನ ಸಹಚರರಿಗೆ ಹೇಳ್ತಾಳೆ, ನಾಳೆ ಎಲ್ಲರೂ ಮನೆಯಿಂದ ಬರ್ತಾ ತುಂಬಿದ ಕೊಡದಲ್ಲಿ ಕೊಡ ತುಂಬಿಕೊಂಡು ತುಪ್ಪ ತುಂಬಿಕೊಂಡು ಕೊಡ ತಗೊಂಡ್ ಬರ್ರಿ ಅಂತ. ಆಯ್ತು ಅಂತ ಹೇಳಿ ಎಲ್ಲ ಹೆಣ್ಣು ಮಕ್ಕಳು ತಲೆ ಮೇಲೆ ತಮ್ಮ ಸೆರಗನ್ನ ಸಿಂಬಿಯಾಗಿ ಇಟ್ಕೊಂಡು ಅದ್ರ ಮೇಲೆ ಕೊಡವನ್ನು ಇಟ್ಕೊಂಡು ತುಪ್ಪ ತುಂಬಿಸ್ಕೊಂಡು ದೇವಸ್ಥಾನಕ್ಕೆ ತಗೊಂಡ್ ಬರ್ತಾರೆ. ಏನಿದು ಅಂತ ಪರೀಕ್ಷೆ ಮಾಡ್ತಾನೆ ಬ್ರಿಟಿಷ್ ಅಧಿಕಾರಿ. ಏನಿಲ್ಲ, ದೀಪ ಹಚ್ಚಬೇಕು ಅಂತ ಹೇಳಿದ್ನಲ್ಲ, ಹಂಗಾಗಿ ದೀಪ ಹಚ್ಚಲಿಕ್ಕೆ ನಾವು ತುಪ್ಪ ತಂದಿದ್ದೀವಿ, ಇವತ್ತು ನಾವು ಇಲ್ಲಿ ವಿಶೇಷವಾಗಿ ಆರತಿ ಮಾಡ್ತೀವಿ. ಸರಿ ಆಯ್ತು ಬಿಡು ಅಂತ ಹೇಳಿ ಕಳಿಸಿದ್ರೆ ಆಕೆ ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಹಾಕ್ತಾ ಎಲ್ಲ ಹೆಣ್ಣು ಮಕ್ಕಳಿಗೆ ಕೈ ಸನ್ನೆ ಕಣ್ ಸನ್ನೆಯಿಂದಲೇ ಹೇಳ್ತಾಳೆ, ಇಲ್ಲಿ ಶಸ್ತ್ರಾಗಾರ ಇದೆ, ಇಲ್ಲಿ ಮದ್ದು ಗುಂಡುಗಳಿದಾವೆ, ಇಲ್ಲಿ ಬಂದೂಕುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ, ಇಲ್ಲಿ ಆಹಾರ ಸಾಮಗ್ರಿ ಇದೆ, ಇಲ್ಲಿ ಸೇನಾ ಮುಖ್ಯಸ್ಥ ಕೂಡ್ತಾನೆ, ಯಾವ್ಯಾವ ಜಾಗಕ್ಕೆ ಹೇಳಿದ್ರೋ ಅಲ್ಲಿ ಎಲ್ಲಾ ಕಡೆ ತುಪ್ಪದ ಕೊಡಗಳನ್ನು ಒಡೆದು ಒಡೆದು ಒಡೆದು ಹೊಡೆದು ಹೆಣ್ಣು ಮಕ್ಕಳು ಹೊರಟರು. ಹೇಳಿದ್ಲು, ಇಲ್ಲಿಂದ ಗುಪ್ತ ಮಾರ್ಗ ಇದೆ, ನೀವು ಈ ಜಾಗದಿಂದ ಹೊರಗಡೆ ಹೋಗ್ಬೋದು. ತಾನು ಏಕಾಂಗಿಯಾಗಿ ಉಳ್ಕೊಂಡಂತಹ ಕುಯಿಲಿ ಕಡೆಯ ತುಪ್ಪದ ಕೊಡವನ್ನ

ಮೇಲೆ ತನ್ನ ತಲೆ ಮೇಲೆ ಇಟ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ಸ್ಥಾನದಲ್ಲಿ ಆ ದೇವರ ವಿಗ್ರಹದ ಮುಂದೆ ಆರತಿ ಮಾಡ್ತಾ ಮಾಡ್ತಾ ಮಾಡ್ತಾ ತನ್ನ ಕೊಡವನ್ನೇನು ಹೊಡ್ಕೊಂಡ್ಲು, ಆ ಕೊಡದ ತುಪ್ಪ ಪೂರ್ಣ ಮೈ ಮೇಲೆ ಬಿದ್ದಿತ್ತು. ಆರತಿಯನ್ನ ಕೈಗಿಡ್ಕೊಂಡು ಸಡನ್ ಆಗಿ ಆರತಿಯನ್ನ ಮೈ ಮೇಲೆ ಚೆಲ್ಕೊಳ್ತಾಳೆ. ಚೆಲ್ಕೊಂಡು ಆ ಆರತಿಗೆ ಹತ್ತಿ ದೀಪಕ್ಕೆ ಹತ್ತಿರೋ ಬೆಂಕಿ ಏನಿತ್ತು ಅದು ತನ್ನ ಸೀರೆಗೆ ಹತ್ತಿತು. ಸೀರೆಗೆ ಹತ್ಕೊಂಡ ತಕ್ಷಣ ಆಕೆಯ ದೇಹ ಧಗ ಧಗ ಅಂತ ಉರಿಲಿಕ್ಕೆ ಶುರುವಾಯ್ತು. ಉರಿಯೋ ದೇಹವನ್ನು ತಗೊಂಡು ಹೋಗಿ ಬ್ರಿಟಿಷರು ಎಲ್ಲಿ ಮದ್ದುಗುಂಡುಗಳನ್ನ ಸಂಗ್ರಹಿಸಿಟ್ಟಿದ್ರೋ ಆ ಕೋಣೆಯಲ್ಲಿ ತಾನು ಹೋಗಿ ಕೂತ್ಕೊಳ್ತಾಳೆ. ಆ ಬೆಂಕಿಗೆ ಇಡೀ ಸೇನೆಯ ಶಸ್ತ್ರಾಗಾರ ಸ್ಫೋಟಗೊಳ್ಳುತ್ತೆ. ಬ್ರಿಟಿಷರು ಮುಂದಿನ 10 ವರ್ಷಗಳ ಕಾಲ ಆ ನಾಚಿಯಾರ್ನ ಮೇಲೆ ಯುದ್ಧ ಮಾಡ್ಲಿಕ್ಕಾಗಲ್ಲ. ಆ ತರದ ಮರ್ಮಾಘಾತವನ್ನು ಕೊಟ್ಟಿದ್ದು ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಕುಯಿಲಿ ಅಂತ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಆಕೆಯನ್ನ ಮೊದಲು ಭಾರತದ ಸ್ವತಂತ್ರ ಪೂರ್ವ ಭಾರತದ ಮೊಟ್ಟ ಮೊದಲ ಆತ್ಮಹತ್ಯಾ ಬಾಂಬರ್ ಅಂತ ಹೇಳಿ ಇತಿಹಾಸದಲ್ಲಿ ಆಕೆ ಹೆಸರು ದಾಖಲಾಗ್ಬೇಕು. ದುರ್ದೈವ, ಆಕೆ ಯಾರು ಅಂತ ಇವತ್ತಿಗೂ ಟೆಕ್ಸ್ಟ್ ಬುಕ್ ನಲ್ಲೂ ಇಲ್ಲ, ಇತಿಹಾಸಕಾರರು ಕೂಡ ಆಕೆಯ ಹೆಸರನ್ನು ಮರೆತು ಬಿಟ್ಟಿದ್ದಾರೆ. ಇದು ದುರ್ದೈವ. ಈಕೆಯ ಹೋರಾಟ ಹಿಂಗಿತ್ತು. ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮಾವಿನಗುಂಡಿ ಅಂತ ಒಂದು ಸಣ್ಣ ಗ್ರಾಮ. ಆ ಇಡೀ ಮಾವಿನಗುಂಡಿ ಓಡಾಡಿದ್ರೆ 30 ಮನೆ ಸಿಗಲ್ಲ ನಮಗೆ, ಅಷ್ಟು ಸಣ್ಣ ಗ್ರಾಮ. ಬ್ರಿಟಿಷರು ಕರ ನಿರಾಕರಣೆ ವಿರುದ್ಧ ದೊಡ್ಡ ಹೋರಾಟ ನಡೆದಿತ್ತು 1942 ಆಸ್ಪಾಸ್. ಆಗ ಆ ಊರಿನ ಹೆಣ್ಣು ಮಕ್ಕಳು ಹೆಗ್ಗಡೆ ಅವರ ಮನೆಯಿಂದ ಎಮ್ಮೆಗಳನ್ನು ತಂದು ಮೇಯಿಸಿ ಅವರು ಕರವನ್ನು ನೀಡುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಪಾಪ ಅವರಿಗೆ ತೆರಿಗೆ ಕಟ್ಟಲಿಕ್ಕೆ ಆಗಲ್ಲ. ಆಗ ಬ್ರಿಟಿಷರು ಏನ್ ಮಾಡಿದ್ರು, ನೀವು ಕರವನ್ನು ಕಟ್ಟಲಿಲ್ಲ ಅಂತಂದ್ರೆ ನಾವು ನಿಮ್ಮ ಎಮ್ಮೆಗಳನ್ನ ಹರಾಜು ಮಾಡ್ತೀವಿ ಅಂತ ಬಲವಂತವಾಗಿ ಅವರ ಎಮ್ಮೆಗಳನ್ನ ಹರಾಜು ಮಾಡ್ಲಿಕ್ಕೆ ಬ್ರಿಟಿಷರು ತಗೊಂಡು ಹೋಗ್ತಾರೆ. ಆಗ ತ್ಯಾಗಲಿಯ ಭುವನಮ್ಮ ಅಂತ ಒಬ್ಬ ಹೆಣ್ಣುಮಗಳು, ತ್ಯಾಗಲಿಯ ಭುವನಮ್ಮ ಅಂತ ಆಕೆ ಹೆಸರು ಇತಿಹಾಸದಲ್ಲಿ, ಆಕೆ ಉಲ್ಲೇಖ ಇಲ್ಲ. ಆಕೆ ಹೆಸರು ತ್ಯಾಗಲಿಯ ಭುವನಮ್ಮ ಅಂತ 32 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. 32ನೇ ದಿನ ಆಕೆಯ ದೇಹ ಜರ್ಜರಿತಗೊಂಡು ಹೇಳಲಿಕ್ಕೂ ಆಗದೆ ಇರೋ ಪರಿಸ್ಥಿತಿಯ ಬಂದಾಗ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಗ ಕಲ್ಲಾಳು ಲಕ್ಷ್ಮಮ್ಮ ಅದರ ಮುಂದಾಳತ್ವವನ್ನು ತಗೊಂಡು 22 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಕಡೆಗೆ ದೊಡ್ಡಮನೆ ಮಹಾದೇವಮ್ಮ, ಕಳೆಬೀಡು ಗಣಪಮ್ಮ, ಪಣಜಿ ಜೈಲು ದುಗ್ಗಮ್ಮ, ಕಳೆಬೀಡು ಭಾಗೀರಥಮ್ಮ, ಕಲ್ಲಾಳು ಕಾವೇರಮ್ಮ, ಸೀತಮ್ಮ, ಮಹಾದೇವಮ್ಮ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಷ್ಟರ ತನಕ ಮುಂದುವರಿಯಿತು ಇದು ಅಂದ್ರೆ, ಸುತ್ತಲಿನ 64 ಹಳ್ಳಿಗಳ ಜನರು ಕೈಯಲ್ಲಿ ಕುಡುಗೋಲು ಕಂದಲಿ ಹಿಡಿದು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಬಿಡ್ತಾರೆ. ಬ್ರಿಟಿಷರು ಇವ್ರ ಎಮ್ಮೆನು ಬೇಡ, ಇವ್ರ ಟ್ಯಾಕ್ಸು ಬೇಡ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಶರಣಾಗಿ ಟ್ಯಾಕ್ಸ್ ಅನ್ನ ರದ್ದು ಮಾಡುವ ಆದೇಶವನ್ನು ಹೊರಡಿಸ್ತಾರೆ. ಇದು ನಡೆದಿದ್ದು ನನ್ನದೇ ಕರ್ನಾಟಕ. ಇದು ನಮ್ಮ ನಿಜವಾದ ಸ್ವತಂತ್ರ ಹೋರಾಟ. ಈಸೂರು ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತ ಹೇಳಿ ಎಂತೆಂತ ಸಣ್ಣ ಸಣ್ಣ ಹುಡುಗರು ಹೋರಾಟ ಮಾಡ್ತಾರೆ. ನಾವೆಲ್ಲ ಈ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅಂತೆಲ್ಲ ಮಾತಾಡ್ತೀವಲ್ಲ, ನನಗೆ ಬಹಳ ಮನಸ್ಸಿಗೆ ನೋವಾಗೋದು ಯಾವಾಗ ಅಂತಂದ್ರೆ, ನಾವು ಅವ್ರನ್ನ ಬಲಿದಾನಿಗಳು ಅಂತ ಹೇಳ್ಬಿಡ್ತೀವಿ, ತೀರ್ಕೊಂಡ್ರು ಅಂತ ಹೇಳ್ತೀವಿ, ಗಲ್ಲಿಗೇರ್ಸಿದ್ರು ಅಂತ ಹೇಳ್ತೀವಿ. ಅವ್ರು ನಮ್ಗೆ ಸ್ಫೂರ್ತಿ. ಹೌದು, ಬದುಕಿದ್ದು ಹೆಂಗೆ ಅನ್ನೋದು ಬಹಳ ಮುಖ್ಯ. ಆ ಪುಣ್ಯಾತ್ಮರು, ರಾಜಗುರು ಮಹಾರಾಷ್ಟ್ರದ ಖೇಡ್ ಅಂತಕ್ಕಂತ ಒಂದು ಜಾಗದಲ್ಲಿ ಹುಡ್ತಾನೆ ಪುಣ್ಯಾತ್ಮ. ಅವನಿಗೆ ಸ್ವತಂತ್ರದ ಹುಚ್ಚು, ಹೋರಾಟದ ಹುಚ್ಚು. ಅವನಿಗೆ ಹೇಗಾದ್ರೂ ಮಾಡಿ ಭಾರತಕ್ಕೆ ಸ್ವತಂತ್ರ ಕೊಡಿಸ್ಬೇಕು ಅನ್ನೋ ಹಠಕ್ಕೆ ಬಿದ್ದವನು ಅವನು ಪುಣ್ಯಾತ್ಮ. ಖೇಡ್ನಿಂದ ಅವನ್ ಎಲ್ಲಿಗೆ ಹೋಗ್ತಾನೆ ಅಂತಂದ್ರೆ, ಮಂತ್ರ ಕಲಿಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಸಂಸ್ಕೃತ ಕಲಿಬೇಕು, ಹಂಗೆಲ್ಲ ಆಸೆ ಇಟ್ಕೊಂಡು ಕಾಶಿ ತನಕ ಹೋದ. ಅವನ ಹತ್ರ ಎಷ್ಟಿತ್ತು ಗೊತ್ತಾ ಹಣ? ಕೇವಲ 9 ಪೈಸೆ. ಕಾಶಿ ಅಲ್ಲ, ಪುಣೆನು ಮುಟ್ಲಿಕ್ಕೆ ಆಗ್ಲಿಲ್ಲ ಅವನಿಂದ. ಪುಣ್ಯಾತ್ಮ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡೋದು ಅವನು. ಎಷ್ಟೋ ಕಡೆ ದೇವಸ್ಥಾನದ ಜಗಲಿ ಮೇಲೆ ಊಟಕ್ ಸಿಗ್ಲಿಲ್ಲ, ಮಲ್ಕೊಳಕ್ ಜಾಗ ಸಿಗ್ಲಿಲ್ಲ, ಹೊಟ್ಟೆ ಹಸಿದಾಗ ಕಾಡು ಸೊಪ್ಪನ್ನ ತಿಂದು ಕಾಶಿ ಪಟ್ಟಣಕ್ಕೆ ಹೋಗಿ ಸಂಸ್ಕೃತ ವಿದ್ಯಾಭ್ಯಾಸವನ್ನ ಮಾಡ್ತಾನೆ. ಅವನಿಗೆ ಯಾಕೋ ಸಂಸ್ಕೃತ ವಿದ್ಯಾಭ್ಯಾಸದಲ್ಲಿ ಏನೂ ಇಲ್ಲ ಅಂತ ಅನ್ಸುತ್ತೆ. ಕಡೆಗೆ ಶೂಟಿಂಗ್ ಪ್ರಾಕ್ಟೀಸ್ ಮಾಡಕ್ ಹೋದ, ಅವನು ಮುಂದೆ ಶಾರ್ಪ್ ಶೂಟರ್ ರಾಜಗುರು ಅವನೇ ಯಾರು ಲಾಲಾ ಲಜಪತ್ ರಾಯರ ಮೇಲೆ ಲಾಠಿ ಗೇಟನ್ನ ಹಾಕಿದ್ನೋ, ಸ್ಕಾಟ್ ಮತ್ತು ಸ್ಯಾಂಡರ್ಸ್ ಅವರ ಹತ್ಯೆಗೆ ಶಾರ್ಪ್ ಶೂಟರ್ ಆಗಿ ನಿಂತವನು ಇದೇ ರಾಜಗುರು. ಹೊಟ್ಟೆ ಏನೂ ಇರಲಿಲ್ಲ ತಿನ್ನಕ್ಕೆ, ಆದ್ರೆ ದೇಶಭಕ್ತಿ ಇತ್ತು. ಈ ತರದ ಅಪರೂಪದ ಘಟನೆಗಳು ನಮ್ಮಲ್ಲಿ ಬೇಕಾದಷ್ಟು ನಡೆದಿದ್ದಾವೆ.
ನಾವೆಲ್ಲ ಭಗತ್ ಸಿಂಗ್

ಅನ್ನ ಕ್ರಾಂತಿಕಾರಿ ಅಂತ ಕರಿತೀವಲ್ಲ, ಅದೇ ಭಗತ್ ಸಿಂಗ್ ಒಂದ್ ಮಾತು ಹೇಳ್ತಾನೆ, ಬಾಂಬು ಮತ್ತು ಪಿಸ್ತೂಲುಗಳು ಕ್ರಾಂತಿಯನ್ನ ತರುವುದಿಲ್ಲ, ಬದಲಿಗೆ ಕ್ರಾಂತಿಯ ವಿಚಾರಗಳು ಸಾಣೆಗಲ್ಲಿನ ಮೇಲೆ ಹರಿತಗೊಳ್ಳುತ್ತವೆ. ವಿಚಾರ ಸ್ವಾತಂತ್ರ್ಯ ಬೇಕು, ಆ ವಿಚಾರ ಸ್ವಾತಂತ್ರ್ಯ ಇದ್ದಾಗ ಕ್ರಾಂತಿ ತಾನೇ ಆಗುತ್ತೆ, ಅದನ್ನ ಯಾರು ಮಾಡಬೇಕು ಅಂತಿಲ್ಲ ಅಂತ ಭಗತ್ ಸಿಂಗ್ ಹೇಳೋ ಮಾತಿದು. ಏನ್ ಅದ್ಭುತವಾಗಿ ಹೇಳ್ತಾನೆ ಪುಣ್ಯಾತ್ಮ. ಏನ್ ಸಾವಿನ ಬಗ್ಗೆ ಭಯ ಇತ್ತ ಅವ್ರಿಗೆಲ್ಲ? 23-24 ವರ್ಷಕ್ಕೆ ತಮ್ಮ ಪ್ರಾಣ ಕೊಟ್ರಲ್ಲ ಪುಣ್ಯಾತ್ಮರು. ಅವನು ಜೈಲಿನಲ್ಲಿ ಇದ್ಕೊಂಡು ಜಯದೇವ ಅಂತ ಅವನ ಗೆಳೆಯನಿಗೊಂದು ಪತ್ರ ಬರೀತಾನೆ, 1930 ಪತ್ರ ಬರೀತಾನೆ, ಬಹಳ ಚೆನ್ನಾಗಿದೆ. ಬಿಳಿ ಕ್ಯಾನ್ವಾಸ್ ಶೂಗೆ ಬಿಳಿಯ ಪಾಲಿಶ್ ಅನ್ನ ಕೊಟ್ಟು ಕಳಿಸು, ಜೈಲಿನಲ್ಲಿ ಕ್ಯಾನ್ವಾಸ್ ಶೂ ಹಾಕೊಂಡು ಓಡಾಡ್ತಾ ಇದ್ದೀನಿ, ಆದ್ರೆ ಶೂಸ್ಗಳು ಹೊಲಸಾಗ್ತಾ ಇದಾವೆ ಈ ಜೈಲಿನ ಧೂಳಲ್ಲಿ, ಆ ಬ್ರಿಟಿಷರ ಎದುರುಗಡೆ ನನ್ನ ಶೂಸ್ಗಳು ಮಸುಕಾಗಿ ಕಾಣೋದು ನನಗೆ ಮನಸ್ಸಿಲ್ಲ, ಹಂಗಾಗಿ ವೈಟ್ ಪಾಲಿಶ್ ಅನ್ನ ಕೊಟ್ಟು ಕಳಿಸ್ ನನಗೆ. ಬಿ ಕೆ ದತ್ತನಿಗೂ ಕೂಡ ಒಂದ್ ಜೋಡು ಶೂಸ್ ಕೊಟ್ಟು ಕಳಿಸು, ಬಟುಕೇಶ್ವರ ದತ್ತ ಅವನ ಜೊತೆ ಇದ್ದವ್ರು, ಅವನಿಗೂ ಕೂಡ ಒಂದ್ ಜೊತೆ ಶೂಸ್ ಕೊಟ್ಟು ಕಳಿಸು. ನಾ ಒಬ್ನೇ ಶೂಸ್ ಹಾಕೋದು ಸರಿ ಇರಲ್ಲ, ಅಂಗಿ ಹೆಂಗಿರ್ಬೇಕು ಗೊತ್ತೇನು? ಹೊಸ ಒಂದ್ ಅಂಗಿ ಹೊಲಸ್ ಕಳಿಸು ನನಗೆ. ಭಗತ್ ಸಿಂಗ್ ಹೇಳೋ ಮಾತಿದು, ನನಗೆ ಹೊಸ ಒಂದ್ ಅಂಗಿ ಕಳಿಸು. ಅಂಗಿ ಹೆಂಗಿರ್ಬೇಕು ಅಂದ್ರೆ, ಹಳೆ ಕಾಲದಲ್ಲಿ ಶೇಕ್ಸ್ಪಿಯರ್ ಅಂತಕ್ಕಂತ ಒಬ್ಬ ಕವಿ ಏನಿದ್ದ, ಆ ಕವಿ ಹಾಕ್ತಾ ಇದ್ದಿದ್ದ ಶರ್ಟಿನ ಕಾಲರ್ ಹೆಂಗಿತ್ತು ನೋಡು, ಆ ಶೈಲಿಯ ಕಾಲರ್ ಅನ್ನ ನನಗೆ ತಂದ್ಕೊಡು. ಆ ಅಂಗಿಗೆ ಹಾಕಿರುವ ಬಟನ್ಗಳು ಕೂಡ ಆ ಶೇಕ್ಸ್ಪಿಯರ್ ನ ಸ್ಟೈಲ್ ನಲ್ಲಿ ಇರ್ಬೇಕು ನನಗೆ. ಆ ತರದ್ದೊಂದು ಒಂದೆರಡು ಖಾದಿಯ ಕೌಪೀನವನ್ನು ಕೊಟ್ಟು ಕಳಿಸು, ಇಲ್ಲಿ ತುಂಬಾ ಶೆಕೆ ಆಗುತ್ತೆ. ಒಂದು ಪುಸ್ತಕ ಇದ್ರೆ ಯಾವ್ದಾದ್ರು ಕೊಡ್ತೀಯ, ನನಗಿಲ್ಲಿ ಸಮಯ ಕಳಿಬೇಕು ಅಂದಾಗೆಲ್ಲ ಪುಸ್ತಕ ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ಏನಿದು ಪತ್ರ ಬರೆಯೋದು? ನಾನು ಸಾಯ್ತೀನಿ ಅಂತ ಗೊತ್ತಿದ್ದು ಆ ಬ್ರಿಟಿಷರಿಗೆ, ಇನ್ ಯಾವ ತರದ ಮಾನಸಿಕವಾಗಿ ಹಿಂಸೆ ಆಗಿರಬೇಡ ಇವ್ರನ್ನೆಲ್ಲ ನೋಡಿ. ಪುಣ್ಯಾತ್ಮ ಅವನು ಬೆಬೇಜಿ ಅಂತ ಅಂದ್ರೆ ತಾಯಿಗೆ ಬೆಬೇಜಿ ಅಂತ ಕರೀತಾ ಇರ್ತಾನೆ. ಅವನು ಹೆಂಗಿದ್ದ ಅಂತಂದ್ರೆ, ಜೈಲನ್ನ ಕ್ಲೀನ್ ಮಾಡ್ತಾ ಇದ್ದ, ಹಂಗಾಗಿ ಆ ಜೈಲನ್ನ ಕ್ಲೀನ್ ಮಾಡ್ಬೇಕಾದ್ರೆ ಇವನ ಮಲ ಮೂತ್ರ ವಿಸರ್ಜನೆ ಆಗಿದ್ದೆಲ್ಲ ಪಾಪ ಅವನೇ ತಗೊಂಡು ಹೋಗ್ತಿದ್ದ. ಏನ್ ಆಸೆ ನಿಂದು ಅಂದಾಗ ಭಗತ್ ಸಿಂಗ್ ಹೇಳೋ ಮಾತಿದ್ರು, ನನಗೆ ಅವನ ಜೊತೆ ಒಂದ್ಸಲ ಕೂತ್ಕೊಂಡು ಊಟ ಮಾಡಬೇಕು, ತನ್ನ ಮಲಮೂತ್ರವನ್ನ ಬಳೆದವನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು. ಅವನು, ಸರ್ ನಾವು ಕೀಳು ಜಾತಿಯವರು, ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡಬಾರದು, ಅದು ನಿಮ್ಮ ಘನತೆಗೆ ತಕ್ಕುದಲ್ಲ ಅಂದಾಗ ಅವನೊಂದು ಮಾತು ಹೇಳ್ತಾನೆ, ನನ್ನ ಜೀವನದಲ್ಲಿ ನನ್ನ ಮಲಮೂತ್ರವನ್ನ ಬಳೆದಿದ್ದು ತಾಯಿ ಬಿಟ್ರೆ ನೀನೇ ನನ್ನ ಎರಡನೇ ತಾಯಿ ಇದ್ದಂಗೆ, ತಾಯಿಗೆ ಯಾವ ಜಾತಿ ಭೇದ ಇರುತ್ತಪ್ಪ, ತಗೊಂಡ್ಬಾ ಅಂತ ಅವ್ರ ಮನೆಯಿಂದ ರೊಟ್ಟಿ ಮಾಡಿಸ್ಕೊಂಡು ಪ್ರೀತಿಯಿಂದ ಅವನ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ. ಭಗತ್ ಸಿಂಗು ಕ್ರಾಂತಿಯ ಒಂದು ಮುಖ ನೋಡಿದೀವಿ, 116 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ, ಜೈಲಿನ ಕಾನೂನುಗಳು ಸರಿಯಾಗಬೇಕು ಅಂತ ಒಂದು ತುತ್ತು ಅನ್ನ ಆಹಾರ ತಿಂದಾರದೆ ಹೋರಾಟ ಮಾಡ್ತಾರಲ್ಲ ಪುಣ್ಯಾತ್ಮರಿವರೆಲ್ಲ ಸೇರ್ಕೊಂಡು, ರಾಜಗುರು, ಸುಖದೇವ್, ಬಟುಕೇಶ್ವರ ದತ್ತ, ಅಂಬಾಪ್ರಸಾದ, ಜಿತೇಂದ್ರ ದಾಸ್, ಏನ್ ಹೋರಾಟ ಇವರು. ಜಿತೇಂದ್ರ ದಾಸ್ 63ನೇ ದಿನಕ್ಕೆ ತನ್ನ ಪ್ರಾಣವನ್ನು ಬಿಡ್ತಾನೆ. ಜಿತೇಂದ್ರ ದಾಸ್ 63ನೇ ದಿನಕ್ಕೆ ನೀರು ಕುಡಿದೆ. ಇವರೆಲ್ಲ ಉಪವಾಸ ಮಾಡ್ಬೇಕಾದ್ರೆ ಬೇಕು ಅಂತ ಬಿಸಿ ಹಾಲನ್ನ ತಂದು ಇಡ್ತಾ ಇದ್ರು ಇವರು ಎದುರುಗಡೆ, ಯಾಕೆ ಅಂದ್ರೆ ಹಾಲು ಕುಡಿದ್ರೆ ಹೊಟ್ಟೆ ಜಾಸ್ತಿ ಹಸಿಯುತ್ತೆ ಅನ್ನೋ ಕಾರಣಕ್ಕೆ. ಬೇರೆ ಬೇರೆ ಐಟಂಗಳನ್ನ ತಯಾರು ಮಾಡಿ ಜೈಲಿನ ಎದುರುಗಡೆ ತಂದಿಡ್ತಾ ಇದ್ರು, ಯಾಕೆ ಅಂದ್ರೆ ಆ ವಾಸನೆಗೆ ತಿನ್ಬೇಕು ಅನ್ನೋ ಆಸೆ ಜಾಸ್ತಿ ಆಗಿದೆ. ಎಷ್ಟೋ ಇವರು ಉಪವಾಸ ಮುರಿಬೇಕು ಅನ್ನೋ ಕಾರಣಕ್ಕೆ ಮೂಗನ್ನ ಹಿಡಿದು ಬಾಯಿಗೆ ಪೈಪ್ ಹಾಕಿ ಆ ಪೈಪಿನ ಮೂಲಕ ಹಾಲು ಕುಡಿಸುವ ಪ್ರಯತ್ನ ಮಾಡ್ತಾರೆ. ಒಬ್ಬ ಅಂತೂ ಕುಡದೆ ಬಿಟ್ಟ. ಆಗ ಭಗತ್ ಸಿಂಗ್ನ ಸುಪ್ರಿಯಂ ಅಂಬಪ್ರಸಾದ್ ಹತ್ರ ಬಂದು ಹೇಳ್ತಾನೆ, ಕುಡಿದು ಬಿಟ್ಟಿದ್ದೀನಿ ನಾನು ಹಾಲನ್ನ, ನಂದು ಉಪವಾಸ ಅಂತ್ಯ ಆಗ್ಬಿಡುತ್ತೆ, ಹೆಂಗ್ ಮಾಡೋದು ಅವನು, ಹೆಂಗ್ ಮಾಡೋ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ, ಹಾಲು ಕುಡಿದ್ರೆ ಕುಡದೆ ಅದನ್ನ ಹೊರಗೆ ಹಾಕ್ಬೇಕು ತಾನೆ, ಅದಷ್ಟೇ ಟೆನ್ಷನ್ ತಾನೆ ನಿನ್ಗೆ, ಹೌದು ಹೊರಗೆ ಹಾಕ್ಬೇಕು, ಅದಕ್ಕೇನು ಕಷ್ಟ ಪಡ್ಬೇಡ ಅಂತೇಳಿ ಅಲ್ಲೇ ಹಾರಾಡ್ತಾ ಇದ್ದಿದ್ದು ಒಂದ್ ನೊಣಕ್ ಪಟ್ ಅಂತ ಹೊಡೆದ ನೊಣನೆ ಅವನಿಗೆ ತಿನ್ನಿಸ್ಬಿಡ್ತಾನೆ, ತಿನ್ನು ನೊಣನ ಅಂತ ನೊಣ ತಿಂದು ಮರುಗಳಿಗೆ ಎಲ್ಲ ಹಾಲು ವಾಂತಿ ಆಗುತ್ತೆ ನೋಡು. ಇದೇ ಹೊರಗೆ ಹಾಕೋ ಪದ್ಧತಿ, ಬ್ರಿಟಿಷರು ಏನೇ ಕೊಟ್ರು ಹಿಂಗೆ ಹೊರಗೆ ಹಾಕ್ಬೇಕು ಅಂತ ನೊಣ ತಿಂದು ಹೊಟ್ಟೆಗೆ ಹೋಗಿರೋ ಆಹಾರವನ್ನ ಹೊರಗೆ ಹಾಕ್ತಾರಲ್ಲ ಈ ಪುಣ್ಯಾತ್ಮರ ದೇಶಕ್ಕಾಗಿ, ಯಾವ ಮಟ್ಟಿನ ಹೋರಾಟ. ಸಾವರ್ಕರ್ ತೊಡೆ ಮೇಲೆ ತೆಂಗಿನ ನಾರನ್ನ ತೆಗೆದು ಹೊಸದು ಹಗ್ಗ ಮಾಡ್ತಾ ಇರ್ಬೇಕಾದ್ರೆ ಇಡೀ ತೊಡೆ ಚರ್ಮ ಕಿತ್ತು ರಕ್ತ ಹತ್ತಿತ್ತಲ್ಲ ಅದಕ್ಕೆ, ಬರೆಯಕ್ಕೆ ಪೆನ್ನು ಪೇಪರ್ ಇಲ್ಲದೆ ಗೋಡೆ ಮೇಲೆ ದೊಡ್ಡ ಒಂದು ಮಹಾಕಾವ್ಯವನ್ನ ಬರೆದಿಟ್ರಲ್ಲ ಪುಣ್ಯಾತ್ಮರು, ಅಜಂತ ಹೋರಾಟ ಸಾವರ್ಕರದ್ದು. ಹಿಂಗೆ

ಈ ತರದ ಕ್ರಾಂತಿ ಕಾರ್ಯದ ಹೋರಾಟವನ್ನು ಬೇಕಾದಷ್ಟು ನೋಡ್ಬೋದು ನಾವು. ಹೆಸರು ಹೇಳುವಂತಂದ್ರೆ 10,000 ಹೆಸರುಗಳನ್ನ ಹೇಳ್ಬಿಡ್ಬೋದು ಅವ್ರ ಬಗ್ಗೆ. ಆದ್ರೆ ದುರ್ದೈವಕ್ಕೆ ನಮ್ಗೆ ಎಷ್ಟು ಜನ ಸ್ವತಂತ್ರ ಹೋರಾಟಗಾರರು ಗೊತ್ತಿದ್ದಾರೆ ಅಂದ್ರೆ 3, ಮತ್ತೊಂದು ವಾಸುದೇವ ಬಲವಂತ ಫಡ್ಕೆ, ಆದ್ಯ ಕ್ರಾಂತಿಕಾರಿ ಅಂತ ಕರಿತೀವಿ ಆ ಪುಣ್ಯಾತ್ಮನನ್ನ. ತಾಯಿ ಸತ್ತಾಗ ಶವ ಸಂಸ್ಕಾರಕ್ಕ ಅವಕಾಶ ಕೊಡ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತನಲ್ಲ ಪುಣ್ಯಾತ್ಮ. ಯಾರು ಹೇಳಿದ್ರು ಆ ಬ್ರಿಟಿಷರ ಎದುರಿಸೋದನ್ನು ಬಿಡ್ಲಿಲ್ಲ. ಅದೇ ವಾಸುದೇವ ಬಲವಂತ ಪಡಿಕೆ ಮುಂದೆ ಚಾಪೇಕರ್ ಸಹೋದರರಿಗೆ ಪ್ರೇರಣೆ ಆಗ್ತಾರೆ, ಅದೇ ಚಾಪೇಕರ್ ಸಹೋದರರು ಸಾವರ್ಕರಿಗೆ ಪ್ರೇರಣೆ ಆಗ್ತಾರೆ. ತಿಲಕರು ಅತ್ಯಂತ ಅದ್ಭುತ ಹೋರಾಟ ಅವರದು, ರಾಜ್ಯ ನನ್ನ ಜನ್ಮಶುದ್ಧ ಹಕ್ಕು, ನಾನು ಪಡೆದೇ ತೀರುತ್ತೇನೆ ಅಂತ ಹೇಳೋ ಧೈರ್ಯ ಮಾಡಿದ್ರಲ್ಲ, ಎಷ್ಟು ದಿನ ಅಂತ ಬೇಡ್ಕೊಂಡಿರ್ತೀರ ಬ್ರಿಟಿಷರ ಹತ್ರ, ಯಾರು ಕೊಡಲ್ಲ ನಿಮಗೆ ಸ್ವತಂತ್ರವನ್ನು. ಸ್ವಾಮಿ ವಿವೇಕಾನಂದರು ಜೈಲಿಗೆ ಒಂದ್ ದಿನ ವಿವೇಕಾನಂದರು ಏನ್ ಆಶ್ರಮ ಇದೆ ಬೇಲೂರು ಆಶ್ರಮ ಹಳೆ ಮಠ, ಆ ಬೇಲೂರು ಮಠದಲ್ಲಿ ಅವ್ರು ವಾಸ ಮಾಡ್ತಾ ಇರ್ಬೇಕಾದ್ರೆ ಕ್ರಾಂತಿಕಾರಿಗಳು ಬರ್ತಾರ. ಒಂದ್ ದಿನ ಬಂದಾಗ ಕ್ರಾಂತಿಕಾರಿಗಳಿಗೆ ಆಶ್ರಯ ಕೊಟ್ಟಂತ ವಿವೇಕಾನಂದರು ಒಂದ್ ಮಾತು ಹೇಳ್ತಾರೆ, ಏನ್ ತಗೊಂಡ್ ಬಂದಿದ್ದೀರಾ ಕ್ರಾಂತಿಕಾರಿ ಅನ್ನಕ್ ನೀವೆಲ್ಲ ಅಂತ. ಏನು ಅಂತಂದಾಗ ಅವ್ರು ಬಂದೂಕು ಅದನ್ನೆಲ್ಲ ತೋರಿಸ್ತಾರೆ, ಇದರಿಂದ ಎಲ್ಲ ಬ್ರಿಟಿಷರು ಹೆದರಲ್ಲ. ಬ್ರಿಟಿಷರು ಹೆದರ್ಬೇಕು ಅಂದ್ರೆ ಬಾಂಬೆ ಬೇಕವ್ರಿಗೆ ಅಂತ, ಬಾಂಬ್ ಹಾಕ್ಬೇಕು ಅವ್ರಿಗೆ. ಆ ಕಾರಣಕ್ಕಾಗಿ ಸೋದರಿ ನಿವೇದಿತ ಮುಂದೆ ಬಾಂಬ್ ತಯಾರಿಕೆಗೆ ಬೇಕಾದ ಎಲ್ಲ ಹೆಲ್ಪ್ ಅನ್ನ ಆಕೆ ಮಾಡ್ತಾಳೆ. ಹಂಗಾಗಿ ಆಗ್ರಾ ಮತ್ತು ಕಲ್ಕತ್ತಾದ ನದಿ ತೀರದಲ್ಲಿ ಮೊಟ್ಟ ಮೊದಲ ಬಾಂಬ್ ಸ್ಫೋಟ ಕೂಡ ಆಗುತ್ತೆ. ಸ್ವಾಮಿ ವಿವೇಕಾನಂದರ ಸೋದರ ಸ್ವತಃ ದೊಡ್ಡ ಕ್ರಾಂತಿಕಾರಿ, ಎಂತ ಅದ್ಭುತವಾದ ಹೋರಾಟವನ್ನ ಕಲ್ಕತ್ತಾ ಕಟ್ಕೊಡ್ತು. ಮುಂದೆ ಅಂದ್ರೆ 1905ರಲ್ಲಿ ಬಂಗಾಲ ವಿಭಜನೆ ಆಗಿ 1911ರಲ್ಲಿ ಬಂಗಾಲ ಮತ್ತೆ ಕೂಡ್ಕೊಳ್ತಲ್ಲ, ಆಗ ಒಂದು ವರದಿ ತರಿಸ್ಕೊಳ್ತಾರೆ, ಯಾಕೆ ಈ ತರ ಬಂಗಾಳ ಒಟ್ಟಾಗಿ ಹೋರಾಟ ಮಾಡ್ತು, ಏನು ಇದರ ಪರಿಣಾಮ ಅಂತಂದಾಗ, ಇಲ್ಲ ಬಂಗಾಲದಲ್ಲಿ ಯಾವುದೋ ಒಂದು ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇದೆ, ಅದು ಇಡೀ ಬಂಗಾಲವನ್ನು ಒಟ್ಟು ಮಾಡ್ತಾ ಇದೆ ಅಂತ. ಆ ಅಂಡರ್ ಕರೆಂಟ್ ಎಲ್ಲಿಂದ ಪಾಸ್ ಆಗ್ತಿತ್ತು ಅಂದ್ರೆ ಬೇಲೂರು ಮಠ ರಾಮಕೃಷ್ಣಾಶ್ರಮದಿಂದ ಪಾಸ್ ಆಗ್ತಾ ಇದ್ದಿದ್ದು ಅಂಡರ್ ಕರೆಂಟ್. ಅದು ಸ್ವದೇಶಿ ಜಾಗೃತಿಯನ್ನು ಮಾಡಿದ್ದು. ಸೋದರಿ ನಿವೇದಿತ ಬೇರೆ ದೇಶದಿಂದ ಬಂದಂತ ಹೆಣ್ಮಗಳು ಬೀದಿ ಬೀದಿಗಳಲ್ಲಿ ಸ್ವದೇಶಿ ವಸ್ತುಗಳನ್ನು ಇಟ್ಕೊಂಡು ಮಾರಾಟ ಮಾಡದ್ಲಾಕೆ. ಅರವಿಂದ್ ಘೋಷರಿಗೆ ಪ್ರೇರಣೆ ಆಗ್ತಾಳೆ, ಬಿಪಿನ್ ಚಂದ್ರ ಪಾಲ್ರಿಗೆ ಪ್ರೇರಣೆ ಆಗ್ತಾಳೆ, ವಂದೇ ಮಾತ್ರ ಹೋರಾಟಕ್ಕೆ ಮುನ್ನುಡಿಯನ್ನು ಬರೀತಾಳೆ. ಏನ್ ಅದ್ಭುತವಾದ ಹೋರಾಟ! ಪ್ರತಿಯೊಬ್ರು ರಾಖಿ ಕಟ್ಕೊಂಡು ನಾನು ನೀನು ಒಂದೇ ಮಾತ್ರ ಮೇಳಣ, ನಮ್ಮನ್ನ ಯಾರ ಹೊತ್ತು ದೂರ ಮಾಡಕ್ ಸಾಧ್ಯ ಇಲ್ಲ ಅಂತ ಮೊಟ್ಟ ಮೊದಲಾಗಿ ರವೀಂದ್ರನಾಥ್ ಟ್ಯಾಗೋರ್ ಶುರು ಮಾಡಿದ್ರಲ್ಲ ಹೋರಾಟನ. ರಾಖಿ ವ್ಯಾಪಕವಾಯ್ತಾಗ ನಾವು ಮೊನ್ನೆ ಯಾವ್ದು ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಕೆಲ್ಸಕ್ಕೆ ಬರದಿರೋ ದಾರನ್ನ ಕೈ ಕಟ್ಕೊಂಡು ಯಾವ್ದು ಸಂಕಲ್ಪ ಇಲ್ಲದೆ ಕೆಲ್ಸನೇ ಮುಗಿಸ್ಬಿಟ್ವಲ್ಲ, ನಾವೇನ್ ಮಾಡ್ತಾ ಇದೀವಿ ಈಗ ಗೊತ್ತಿಲ್ಲ. ನಮ್ಮ ಸಂಕಲ್ಪಗಳು ಯಾವತ್ತು ದೇಶವನ್ನ ಕಟ್ಟೋದ್ರ ಕಡೆ ಇರಬೇಕೆ ಹೊರತು ದೇಶವನ್ನ ತುಂಡರಿಸೋ ಕಡೆ ಇರಬಾರ್ದು. ನಾವೆಲ್ಲ ಯಾವ ಇಷ್ಟೆಲ್ಲ ಆದ್ಮೇಲೆ ಭಾರತಕ್ಕೆ ಸ್ವತಂತ್ರ ಅನ್ನೋದು ಸಿಕ್ಕಿರೋದು ನಮಗೆ, ಬೆರಳೆಣಿಕೆಯಷ್ಟು ಹೋರಾಟವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಇಷ್ಟು ಜನ ಈ ಪರಿಯಲ್ಲಿ ಭಾರತಕ್ಕಾಗಿ ತಮ್ಮ ಎಲ್ಲವನ್ನು ಅರ್ಪಣೆ ಮಾಡಿದ ಮೇಲೆ ಸ್ವತಂತ್ರ ಅನ್ನೋದು ಸಿಕ್ತು. ಸಂಗೊಳ್ಳಿ ರಾಯಣ್ಣ ಎಂತ ಹೋರಾಟ, ಅವನು ಕಾಡು ಮೇಡುಗಳಲ್ಲಿ ತಿರುಗಾಡ್ತಾ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲೇಬೇಕು, ಆ ತಾಯಿಯ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ಪುಣ್ಯಾತ್ಮ ಹಗಲಿರುಳು ಶ್ರಮಿಸ್ತಾರಲ್ಲ. ನಮ್ಮವರೇ ಮಾಡಿದ ಮೋಸದಿಂದ ಸಿಕ್ಕ ಗಲ್ಲಿಗೇರಿಸ್ತಾರೆ ಸಾಮೂಹಿಕವಾಗಿ. ಎಲ್ಲಿದೀವಿ ನಾವೆಲ್ಲ ಈಗ? ಒಂದು ಎರಡು ಈ ತರದ ಉದಾಹರಣೆ ಅಲ್ಲ, ಉಧಮ್ ಸಿಂಗ್ ಅಂತ ಒಬ್ಬ ಹೋರಾಟಗಾರ ಇದ್ದ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಳಿಕ ಆ ಡಯರ್ನನ್ನ ಕೊಲ್ಲಬೇಕು ಅಂತೇಳಿ 20 ವರ್ಷ ಡಯರ್ಗಾಗಿ ಕಾದ, ಇಂಗ್ಲೆಂಡ್ ನಲ್ಲೇ ಹೊಡೆದುಕೊಂಡ ಅವನ್ನ ಉಧಮ್ ಸಿಂಗ್. ಇದು ಬೇಕಾಗಿರೋ ಕಿಚ್ಚು ಕಳೆದ ಅವನು. ಭಾರತದಲ್ಲಿ ಅನ್ಯಾಯ ಮಾಡಿ ಇಂಗ್ಲೆಂಡ್ ಅಲ್ಲಿಗೆ ಬಂದು ವಿಶ್ರಾಂತ ಜೀವನವನ್ನ ನೀವೇನಾದ್ರೂ ನೆಮ್ಮದಿಯಿಂದ ಕಳಿಬೇಕು ಅಂತ ಆಸೆ ಇದ್ರೆ ನನ್ನಂತವ್ರು ಇರೋ ತನಕ ನಿಮ್ಗೆ ವಿಶ್ರಾಂತದ ಜೀವನ ಇಲ್ಲ, ನಿಮ್ಮನ್ನ ಅಲ್ಲಿ ಮಾಡಿರೋ ಹಿಂಸೆಗೆ ಇಲ್ಲಿ ಗುಂಡಿಟ್ಟು ಕೊಲ್ಲಲಾಗುತ್ತೆ ಅಂತ ಹೇಳ್ತಾನ ಆ ಪುಣ್ಯಾತ್ಮ. ಇದು ಹೋರಾಟದ ಪರಿ. ಇದು ನಮ್ಗೆ ಸಾಯ್ಬೇಕಾಗಿಲ್ಲ ಈಗ, ಯಾರು ದೇಶಕ್ಕಾಗಿ ಯಾರು ಸಾಯ್ಬೇಕಾಗಿಲ್ಲ. ಈಗ ಅವಶ್ಯಕತೆ ಇರೋದು ದೇಶಕ್ಕಾಗಿ ಬದುಕೋದು, ಹೆಂಗ್ ಬದುಕಬೇಕು ಅನ್ನೋದೇ ದೊಡ್ಡ ವಿಚಾರ. ಇವರೆಲ್ಲ ಪ್ರಾಣ ಕೊಟ್ಟ ಮೇಲೆ ತಾನೆ ಸ್ವತಂತ್ರ ಸಿಕ್ಕಿರೋದು. ಅದಾದ್ಮೇಲೆ ಆಗಿರೋ 3 ಯುದ್ಧಗಳು ಭಾರತ ಗೆಲ್ತಲ್ಲ, ಸೈನಿಕರ ಪ್ರಾಣ ತ್ಯಾಗದಿಂದಾಗಿ ಗೆದ್ದರು. ನಾವೇನೀಗ ಆ ತರದ ಪರಿಸ್ಥಿತಿ ಇಲ್ವಲ್ಲ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, 1,000 ಜನರನ್ನ ಅವರು ಗುಂಡಿಟ್ಟು ಕೊಂದ್ರಲ್ಲ, ಏನ್ ಬರ್ಬರವಾದ ಹತ್ಯಾಕಾಂಡ! ಈಗಲೂ ಕೂಡ ಟೆಕ್ಸ್ಟ್ ಬುಕ್ ನಲ್ಲಿ 300 ಜನನೋ, 316 ಜನನೋ, 326 ಜನನೋ, 376 ಜನನೋ ಅಂತ ಓದ್ತಿದೀವಲ್ಲ. 1600 ಸುತ್ತು ಗುಂಡು ಹಾರಿದ್ರೆ 300 ಜನ ಸಾಯಕ್ ಸಾಧ್ಯ ಇದೆಯಾ? ಜನರಲ್ ಡಯರ್ನ ನೀಚಕೃತ್ಯ ಹೆಂಗಿತ್ತು ಅಂತಂದ್ರೆ, ಅಲ್ಲಿ ಒಂದು ಅಮೃತಸರದಲ್ಲಿ ಒಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ ಭಾರತೀಯರು ಓಡಾಡ್ತಾ ಇರ್ಬೇಕಾದ್ರೆ ಒಬ್ಬ ಇಂಗ್ಲಿಷ್ ಹೆಣ್ಮಗಳು ಬರ್ತಾರೆ, ಜೋಸೆಫಿನ್ ಕ್ಯಾಥರಿನ್ ಅಂತ ಹೇಳಿ.

ಜೋಸೆಫಿನ್ ಕ್ಯಾಥರಿನ್ ಅಂತಕ್ಕಂತ ಒಬ್ಬ ಹೆಣ್ಣುಮಗಳನ್ನ, ಜೋಸೆಫಿನ್ ಕ್ಯಾಥರಿನ್ ಆಕೆ ಹೆಸರು ಏನೋ ಬೇರೆ ಇದೆ, ಆಕೆ ಬರ್ತಾಳೆ. ಬಂದಾಗ ಆಕೆಯನ್ನ ಭಾರತೀಯರು ಹೊಡೆದು ಬಿಡ್ತಾರೆ ಸಿಟ್ಟಿಗೆ. ಯಾಕೆಂದ್ರೆ ಹಿಂದಿನ ದಿನ ಒಂದು ಘಟನೆ ಆಗಿರುತ್ತೆ, ಆ ಘಟನೆ ಆದಾಗ ಅಲ್ಲಿ ಭಾರತೀಯರನ್ನ ಸಜೀವವಾಗಿ ಸುಟ್ಬಿಟ್ಟಿರ್ತಾರೆ ಬ್ರಿಟಿಷರು. ಆ ಸಿಟ್ಟಿತ್ತು ಭಾರತೀಯರಿಗೆ, ಹಂಗಾಗಿ ಆ ಹೆಣ್ಣುಮಗಳನ್ನ ಇವ್ರು ಹೊಡಿತಾರೆ. ಹೊಡೆದಾಗ ಡಯರ್ ಹೇಳ್ತಾನೆ, ಯಾರು ಕೂಡ ಭಾರತೀಯರು ಆ ರಸ್ತೆಯ ಮೇಲೆ ತಮ್ಮ ಪಾದಗಳ ಮೇಲೆ ನಡೆಯುವಂತಿಲ್ಲ. ಆದೇಶ ಇದು, ಪಾದಗಳ ಮೇಲೆ ನಡೆಯುವಂಗಿಲ್ಲ ಅಂದ್ರೆ ಹೆಂಗ್ ನಡಿಬೇಕಂಗಾರೆ? ತಮ್ಮ ಮೊಣಕಾಲು ಮೊಣಕೈಯನ್ನ ಊರಿಕೊಂಡು ಆ ರಸ್ತೆಯಲ್ಲಿ ನಡೆಯತಕ್ಕದ್ದು ಅಂದ್ರೆ ಪ್ರತಿಯೊಬ್ಬ ಭಾರತೀಯ ತೆವಳ್ಕೊಂಡು ನಡಿಬೇಕು. ಯಾಕೆ ಈ ತರದ ಆದೇಶ ಕೊಟ್ಟೆ ಅಂದ್ರೆ, ಅವನು ಹೇಳ್ತಾನೆ ಜನರಲ್ ಡಯರ್ ಹೇಳೋ ಮಾತಿದು, ಭಾರತೀಯರು ತಲೆ ಬಗ್ಗಿಸುವುದು ದೇವರು ತಂದೆ ತಾಯಿ ಮತ್ತು ಗುರು ಹಿರಿಯರಿಗೆ ಮಾತ್ರ, ಅವರೆಲ್ಲರಿಗೂ ಮೀರಿದ್ದು ಬ್ರಿಟಿಷರು ಅನ್ನೋ ಭಾವ ಅವ್ರಿಗೆ ಬರಬೇಕು ಅಂತ ಈ ಶಿಕ್ಷೆ ಕೊಟ್ಟೆ. ಪ್ರತಿಯೊಬ್ಬರು ಮಂಡಿ ಊರಿ ನಡಿಬೇಕು ಅವರು. ಇದು ದ್ರಾಷ್ಟ್ಯ ಅಂದ್ರೆ ಆಕೆಯನ್ನ ಗೋವಿಂದಗಡ ಕೋಟೆಯಲ್ಲಿ ಆರೈಕೆ ಮಾಡಿಸಿ ಆ ರಸ್ತೆ ಮೇಲೆ ಯಾರು ಓಡಾಡದಿದ್ದಂಗೆ ಸುಣ್ಣ ಹಾಕ್ಸಿರ್ತಾನೆ ಪುಣ್ಯಾತ್ಮ. ಸುಣ್ಣ, ಸುಣ್ಣದ ಕಲ್ಲನ್ನ ಹಾಕ್ಸಿರ್ತಾನೆ. ಯಾರಾದ್ರೂ ಸಾಧು ಸಂತರು ಅಥವಾ ಬೇರೆ ಯಾರಾದ್ರೂ ಒಂದಿಷ್ಟು ಜನ ಏನಾದ್ರೂ ಆ ರಸ್ತೆಗೆ ಬಂದ್ರೆ ಆ ಸುಣ್ಣಕ್ಕೆ ನೀರನ್ನ ಉಗ್ತಾರೆ ಅವ್ರು ನಡೆಯೋ ದಾರಿಲಿ. ಸುಣ್ಣ ಕೊತ ಕೊತ ಕುದಿಯುತ್ತಲ್ಲ, ಆಗ ಅವ್ರು ನಡ್ಕೊಂಡು ಬರ್ಬೇಕು ಪಾಪ. ಇದು ಅವ್ರು ಕೊಡೋ ಶಿಕ್ಷೆ. ಹಿಂಗ್ ಶಿಕ್ಷೆ ಕೊಟ್ಟ ಮೇಲೆ ಅವರು ಕಡೆಯದಾಗಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಮಾಡಿ, ಪಂಡಿತ್ ಸುಧಾಕರ್ ಚತುರ್ವೇದಿ ಅವರು ಬರೆದಂತ ಪುಸ್ತಕ ಹಲವು ನೆನಪುಗಳು ಅಂತ ಹೇಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಲೈವ್ ಆಗಿ ನೋಡಿದ ಎವಿಡೆನ್ಸ್ ಅದು. ಶ್ರದ್ಧಾನಂದರು ಹೇಳಿದ್ದ ಕಾರಣಕ್ಕೆ ಪತ್ರಿಕೆಗೆ ವರದಿ ಮಾಡ್ಲಿಕ್ಕೆ ಹೋಗಿ ಆ ಜಲಿಯನ್ ವಾಲಾಬಾಗ್ ತೋಟದ ಚರಂಡಿಯಲ್ಲಿ ಕೂತ್ಕೊಂಡು ಕಲ್ ಎತ್ತಿ ನೋಡಿ ನೋಡಿ ಆ ಇಡೀ ಡಾಕ್ಯುಮೆಂಟ್ ಅನ್ನ ಅವರು ಮೇಂಟೈನ್ ಮಾಡಿದ್ರು. ಪುಣ್ಯ ಕರ್ನಾಟಕದವರೇ, ಬೆಂಗಳೂರಿನಲ್ಲೇ ಇದ್ರು. ಏನ್ ಅದ್ಭುತವಾದ ಪುಸ್ತಕವನ್ನು ಬರೀತಾರೋ, ಹಲವು ನೆನಪುಗಳು ಅಂತ ಹೇಳಿ. ಅಂದ್ರೆ ಈ ತರದ ನೆನಪು ನಮಗೆ ಸದಾ ಕಾಡಬೇಕು ಅಂತ. ಯಾಕೆಂದ್ರೆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಿ ಹೋಗಿದೆ. ನನ್ನ ದೇಹ ನನ್ನ ಹಕ್ಕು, ನನ್ನ ಬಟ್ಟೆ ನನ್ನ ಹಕ್ಕು. ಹೌದಪ್ಪ, ಬಟ್ಟೆ ಹಾಕೊಳಕ್ ಪರ್ಮಿಷನ್ ಸಿಕ್ತಲ್ಲ ಸ್ವತಂತ್ರ ಸಿಕ್ಕಿದ್ದಕ್ಕೆ. ಈ ದೇಹ ಸರಿಯಾದಕ್ಕೆ ಉಪಯೋಗ ಆಗ್ಬೇಕಲ್ಲ ಸ್ವತಂತ್ರ ಸಿಕ್ಕಿದ್ದಕ್ಕೆ. ಅದು ಬಿಟ್ಟು ದೇಶ ವಿರೋಧಿ ಕೃತ್ಯವನ್ನ ಮಾಡಿ ನಿಮ್ಮನ್ನ ನಾವು ಸಹಿಸಿಕೊಳ್ಬೇಕು ಅಂತ ಏನಿದೆ? ಸಂವಿಧಾನಕ್ಕೆ ನಿಷ್ಠರಾಗಿ ನಡಿಬೇಕಲ್ಲ. ಮೂಲಭೂತ ಹಕ್ಕುಗಳನ್ನ ಎಷ್ಟು ಧೈರ್ಯದಿಂದ ನಾವು ಕೇಳ್ತೀವೋ ಅದೇ ತರನಾಗಿ ಮೂಲಭೂತ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕಲ್ಲ ನಾವು ದೇಶಕ್ಕಾಗಿ. ಎಲ್ಲಿದೆ ಆ ತರದ ಪ್ರಜ್ಞಾಭಾವ? ಹಾಗಾಗಿ ನಾವು ನೀವೆಲ್ಲ ಈಗ ಮಾಡಬೇಕಾಗಿರೋದು ದೇಶಕ್ಕಾಗಿ ಬದುಕುವ ಕೆಲಸವನ್ನ, ದೇಶ ಕಟ್ಟುವ ಕೆಲಸಕ್ಕೆ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳೋ ಕಡೆಗೆ ಹೋಗಬೇಕಾಗಿದೆ ನಾವೆಲ್ಲ. ದೇಶಕ್ಕೆ ಸ್ವತಂತ್ರ ಬಂದಾಗ ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗಿ ಹೋಗಿತ್ತು. ದುಡ್ಡಿರಲಿಲ್ಲ ಭಾರತದ ಹತ್ರ, ಭಾರತದತ್ತ ಯುದ್ಧ ಸಾಮಗ್ರಿಗಳನ್ನು ಕೊಳ್ಳೋದಕ್ಕೂ ದುಡ್ಡಿರಲಿಲ್ಲ. ಅಮೆರಿಕನ್ನರು ಇಂಗ್ಲೆಂಡ್ನವರು ಬಿಟ್ಟು ಹೋದ ಹಳೆ ವಸ್ತುಗಳನ್ನು ಇಟ್ಕೊಂಡೆ 10 ವರ್ಷ ಯುದ್ಧ ಮಾಡಿದ್ವಿ ನಾವು, ಗೆದ್ವಿ. ಆದ್ರೆ ಯಾಕೆ ಗೆದ್ವಿ ಅನ್ನೋದಕ್ಕೆ ಹೇಳ್ತಾರೆ ಭಾರತೀಯ ಸೈನಿಕರು, ಗುಂಡು ಅಲ್ಲಿರುವಂತ ಟ್ಯಾಂಕರ್ಗಳು ಬಂದೂಕುಗಳು ಎಷ್ಟು ಸ್ಟ್ರಾಂಗ್ ಇದೆ ಎಷ್ಟು ಅಪ್ಗ್ರೇಡೆಡ್ ಆಗಿದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಚಲಾಯಿಸುವನ ಗುಂಡಿಗೆ ಎಷ್ಟು ಗಟ್ಟಿ ಇದೆ ಅನ್ನೋದು ಮುಖ್ಯ. ಭಾರತೀಯ ಸೈನಿಕನ ಗುಂಡಿಗೆ ಗಟ್ಟಿ ಇದೆ, ಹಂಗಾಗಿ ಯುದ್ಧ ಗೆಲ್ತಿದೀವಿ ಅಂತ. ಹಂಗ್ ಗಟ್ಟಿ ಇರೋ ಗುಂಡಿಗೆ ಅವ್ರು ಬೇಕಲ್ಲಪ್ಪ. ಮೊಬೈಲ್ ರಿಚಾರ್ಜ್ ಮಾಡಿಲ್ಲ ಅಂತ ಸುಸೈಡ್ ಮಾಡ್ಕೊಳ್ಳೋರು ನೋಡಿದೀವಿ, ಮೊಬೈಲ್ ಕೊಟ್ಟಿಲ್ಲ ಅಪ್ಪ ಅಂತ ಅಪ್ಪನನ್ನೇ ಕೊಂದ ಮಕ್ಕಳನ್ನು ನೋಡಿದೀವಿ. ಮೊನ್ನೆ ಅವ್ರು ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಹಾಕಿತ್ತಂತೆ, ಅದನ್ನ ಯಾರೂ ಲೈಕ್ ಮಾಡ್ಲಿಲ್ಲ ಅಂತ ಉಡುಪಿನಲ್ಲಿ ಒಬ್ಬ ಹುಡುಗಿ ಫ್ಯಾನಿಗೆ ನೇಣು ಹಾಕೊಂಡು ಸತ್ತಿರೋದನ್ನ ನೋಡಿದೀವಿ ನಾವು. ಹುಟ್ಟು ಸಹಜ, ಸಹಜವಾಗಿ ಹುಟ್ಟುತ್ತೀವಿ, ಗೊತ್ತಿಲ್ಲ ಯಾಕೆ ಅಂತ. ಆದ್ರೆ ಗುರಿ ನಿರ್ಧಾರ ಆಗ್ಬೇಕಲ್ಲ ನಮ್ಗೆ, ಯಾಕೆ ಹುಟ್ಟಿದೀವಿ ಅನ್ನೋದೇ ಅರ್ಥ ಆಗದೆ ಇರೋಕ್ಕಿಂತ ಮುಂಚೆ ಈ ತರದ ಸಣ್ಣ ಪುಟ್ಟ ಕೆಲಸಗಳಿಗೆ ಪ್ರಾಣ ಕಳ್ಕೊಳ್ತೀವಲ್ಲ, ಆ ಪ್ರಾಣಕ್ಕೆ ಬೆಲೆ ಇಲ್ವಾ? ನಾವೆಲ್ಲ ಯುವಕರು, ಮುಂದೆ ದೇಶ ಕಟ್ಟೋರು, ಇಡೀ ದೇಶವನ್ನ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗೋ ಸಾಮರ್ಥ್ಯ ಇರೋರು ನಾವೆಲ್ಲ. ಈ ಸಾಮರ್ಥ್ಯ ಸ್ವಾರ್ಥಕ್ಕಾಗಿ ಬಲಿಯಾಗ್ಬಿಟ್ರೆ ಈ ದೇಹಕ್ಕೆ ಏನು ಬೆಲೆ ಇದೆ? ಮನಸ್ಸಿಗೇನು ಬೆಲೆ ಇದೆ? ದೇಶಕ್ಕೇನು ಬೆಲೆ ಇದೆ? ತಂದೆ ತಾಯಿಗೇನು ಬೆಲೆ ಇದೆ? ನಿಮ್ಮಲ್ಲಿ ಅವರ ಕನಸನ್ನು ಕಾಣ್ತಾ ಇರ್ತಾರಲ್ಲ ಪುಣ್ಯಾತ್ಮರವರು, ಅವರಿಗೇನು ಬೆಲೆ ಇದೆ? ತಂದೆ ತಾನು ಬೆನ್ನು ಹರಿದಿದ್ದು ಹೊಟ್ಟೆ ಮೇಲೆ ಹರಿದಿರೋ ತೂತು ತೂತು ಬನಿಯನ್ನು ಹಾಕೊಂಡ್ರು ಚಿಂತೆ ಇಲ್ಲ, ಮಕ್ಕಳ ಸಲುವಾಗಿ ಹಾಗಲ್ಲಿರುಳು ದುಡಿದು ಇವರು ಚೆನ್ನಾಗಿರೋ ಬಟ್ಟೆ ಹಾಕಬೇಕು ಅಂತ ಹೇಳಿ ಆಸೆ ಪಡ್ತಾನಲ್ಲ ಪುಣ್ಯಾತ್ಮ ತಂದೆ, ಅವನಿಗೆ ಅವನ ಆಸೆಗೆ ನಮ್ದು ಸುಸೈಡ್ ಒಂದೇ ಪರಿಹಾರನ. ತಾಯಿ ಎಷ್ಟೇ ಬಡತನ ಇದ್ರೂ ಚಿಂತೆ ಇಲ್ಲ, ತನ್ನಲ್ಲಿ ಎಷ್ಟೇ ನೋವಿದ್ರೂ ಚಿಂತೆ ಇಲ್ಲ, ತನಗೆ ಹುಷಾರಿಲ್ಲದೆ ಇದ್ರೂ ಚಿಂತೆ ಇಲ್ಲ ಅಂತ.

ನಾವು ಬರುವ ದಾರಿ ಅನ್ನಕಾದ್ ನಮ್ಗೊಂದು ತೂಟ ಕೊಡ್ತಾಳಲ್ಲ ಪುಣ್ಯಾತ್ಕಿತ್ತಿ ನಗತಾ, ಆಕೆಯ ತ್ಯಾಗಕ್ಕೆ ನಾವು ಸಾವು ಪರಿಹಾರವ. ದೇಶ ನಮ್ಗೆ ಏನನ್ನೂ ಕೇಳದೆ ಇಷ್ಟೆಲ್ಲ ಕೊಡ್ತಿದ್ಯಲ್ಲ, ಈಗ ಬಟ್ಟೆ ಉಚಿತವಾಗಿ ಕೊಡ್ತಾ ಇದೆ, ಶಾಲೆಗೆ ಹೋದ್ರೆ ಮೊಟ್ಟೆ ಕೊಡ್ತಾ ಇದೆ, ಬಾಳೆಹಣ್ಣು ಕೊಡ್ತಾ ಇದೆ, ಬುಕ್ ಕೊಡ್ತಾ ಇದೆ, ಸೈಕಲ್ ಇತ್ತು, ಹಾಲು ಸಿಗ್ತಾ ಇದೆ, ಎಷ್ಟು ಓದ್ತಿರೋ ಅಷ್ಟು ಉಚಿತ ಶಿಕ್ಷಣಕ್ಕೆ ಭಾರತ

ಇಲ್ಲ ಅಂದ್ರೆ ಆ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗುತ್ತೆ, ದೇಶ ಮತ್ತೆ ಹಾಳಾಗುತ್ತೆ, ಮತ್ತೆ ದೇಶ ಗುಲಾಮಗಿರಿಗೆ ನೂಕುತ್ತೆ. ಆದ್ರೆ ಈ ಸಲ ಯಾವುದೇ ದೇಶದ ವ್ಯಕ್ತಿ ಗುಲಾಮಗಿರಿಯನ್ನ ಫಿಸಿಕಲಿ ಬಂದು ನಮ್ಮನ್ನ ಮಾಡಲ್ಲ. ಯಾಕೆ ಅಂದ್ರೆ ಫಿಸಿಕಲಿ ಭಾರತದ ಒಳಗಡೆ ಕಾಲಿಡೋ ತಾಕತ್ತು ಜಗತ್ತಿನ ಯಾವ ದೇಶಕ್ಕೂ ಇಲ್ಲ. ಯಾಕೆ ಅಂದ್ರೆ ಅಷ್ಟು ಸ್ಟ್ರಾಂಗೆಸ್ಟ್ ಆರ್ಮಿ ಇಟ್ಕೊಂಡು ಭಾರತ ಕೂತಿದೆ. ಆದ್ರೆ ಹೆಂಗ್ ಬರ್ತಾರೆ, ಹೆಂಗ್ ಬರ್ತಾರೆ ಅಂದ್ರೆ ಈ ಇನ್ಸ್ಟಾಗ್ರಾಮ್ ಮೂಲಕ, ಫೇಸ್ಬುಕ್ ಗಳ ಮೂಲಕ, ರೀಲ್ಸ್ ಗಳ ಮೂಲಕ ಬರ್ತಾ ಇದ್ದಾರೆ. ಮಾನಸಿಕವಾಗಿ ಗುಲಾಮರನ್ನಾಗಿ ಮಾಡ್ತಾರೆ, ಮಾನಸಿಕವಾಗಿ ಅವರ ಹತೋಟಿಗೆ ನಮ್ಮನ್ನ ತೆಗೆದುಕೊಂಡು ಹೋಗ್ತಾರೆ. ಅವರು ಹೇಳಿದಂತೆ ಕುಣಿಯುವ ದಾಸರಾಗ್ತೀವಿ. ಮನಸ್ಸು ಗಟ್ಟಿ ಇಲ್ಲದೆ ಇದ್ರೆ ಮನಸ್ಸು ಸದಾ ಹಾತೊರಿಯುತ್ತೆ ಕೆಟ್ಟದನ್ನು ನೋಡ್ಲಿಕ್ಕೆ, ಕೆಟ್ಟದನ್ನು ವಿಚಾರ ಮಾಡ್ಲಿಕ್ಕೆ, ಕೆಟ್ಟದನ್ನ ಬಯಸ್ಲಿಕ್ಕೆ. ಇದೆಲ್ಲವನ್ನು ಬಿಟ್ಟು ಮಾನಸಿಕ ಗುಲಾಮರಾಗದೆ ಅವರು ಎಷ್ಟೇ ನಾನಾ ವಿಧದ ಗಾಳ ಹಾಕಿದ್ರು ಕೂಡ ಮನಸ್ಸನ್ನ ಗಟ್ಟಿಯಾಗಿಸಿಕೊಂಡು ಏಕಾಗ್ರ ನಿಷ್ಠರಾಗಿ ಭಾರತ ಅನ್ನುವ ದೇಶದ ಭವಿಷ್ಯತ್ತಿಗಾಗಿ ನಮ್ಮ ಇಂದಿನ ನಾಳಿನ ಭವಿಷ್ಯವನ್ನ ನಾವು ದೇಶಕ್ಕಾಗಿ ಧಾರೆ ಏರಲಿಕ್ಕೆ ಸಿದ್ಧ ಅನ್ನೋ ಸಂಕಲ್ಪ ನಾವು ಎಲ್ಲಿ ತನಕ ಮಾಡಲ್ವೋ ಅಲ್ಲಿಯ ತನಕ ಈ ಮಾನಸಿಕ ಗುಲಾಮಿತನ ಇದ್ದೇ ಇರುತ್ತೆ. ಹಂಗಾಗಿ ಈ ಮಾನಸಿಕ ಗುಲಾಮಿತನದಿಂದ ಹೊರಗೆ ಬಂದು ದೇಶವನ್ನ, ವಿಚಾರವನ್ನ, ಆಚಾರವನ್ನ, ಸಂಸ್ಕೃತಿಯನ್ನ, ಪರಂಪರೆಯನ್ನ ಮತ್ತೆ ನಾವೆಲ್ಲರೂ ಉದ್ದೀಪನಗೊಳಿಸಬೇಕು, ನಾವು ಜಾಗೃತರಾಗಬೇಕು. ಅಂದಾಗ ಮಾತ್ರ ಈ ಸ್ವಾತಂತ್ರ್ಯದ ಎಲ್ಲ ಆ ಪ್ರಾಣ ತೆತ್ತ ಹುತಾತ್ಮರ ಆತ್ಮಕ್ಕೆ ಶಾಂತಿ ಕೊಡುವ ಕೆಲಸವನ್ನ ನಾವು ಈ ಮೂಲಕ ಮಾಡದಂಗಾಗತ್ತೆ. ಇಲ್ಲ ಅಂದ್ರೆ ಅವರ ಪ್ರಾಣಕ್ಕೆ ಬೆಲೆ ಇಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೆ ನಾವೇನ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತಲ್ಲ. ಅಂದ್ರೆ ನಾವು ಇಷ್ಟಕ್ಕೆ ಬಿಡ್ಬೇಕಾ? ಸ್ವತಂತ್ರೋತ್ಸವ ಅಂದ್ರೆ ಬರೀ ಧ್ವಜಾರೋಹಣ ಮಾಡಿ, ಸ್ವೀಟ್ ಹಂಚಿ, ಡ್ಯಾನ್ಸ್ ಮಾಡಿ, ಭಾಷಣ ಹೇಳಿ, ಇಷ್ಟಕ್ಕೆ ನಮ್ ಕೆಲಸ ಸೀಮಿತ ಆಗ್ಬೇಕು? ಅಥವಾ ದೇಶಕ್ಕಾಗಿ ಏನಾದ್ರು ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದು ನಾವು ದೇಶಕ್ಕಾಗಿ ಏನಾದ್ರು ಉತ್ತಮವಾಗಿ ಮಾಡಬಹುದು ಅಂತ ಅನ್ಸುತ್ತೋ ಅದ್ರ ಬಗ್ಗೆ ವಿಚಾರ ಮಾಡಿ ನಮ್ಮ ಮುಂದಿನ ಭವಿಷ್ಯಕ್ಕೆ ಅಡಿ ಇಡುವಂತದ್ದೇ ದೊಡ್ಡ ಸಾರಾಂಶ ಅಷ್ಟೆ. ಸತಿ ಸಹಗಮನ ಪದ್ಧತಿ ಭಾರತದಲ್ಲಿ ಇತ್ತು ಯಾವಾಗಿತ್ತು ಅನ್ನೋದು ಬಹಳ ಮುಖ್ಯ. ಫಸ್ಟ್ ನಮ್ಗೆ ಎಂಟೈರ್ ಸತಿ ಸಹಗಮನ ಪದ್ಧತಿಯಲ್ಲಿ ಸತಿ ಸಹಗಮನ ಪದ್ಧತಿಯ ಕುರಿತಂತೆ ಸಿಗಬಹುದಾದ ಮೊದಲ ಶಾಸನ ಸಿಕ್ಕಿದ್ದು, ಮೊದಲ ಶಾಸನ ನಾನು ಹೇಳ್ತಾ ಇರೋ ಸತಿ ಸಹಗಮನ ಪದ್ಧತಿಯ ಕುರಿತಂತೆ ಸಿಕ್ಕಂತಹ ಭಾರತದಲ್ಲಿ ಮೊದಲ ಶಾಸನ 563. ಅದಕ್ಕಿಂತ ಮುಂಚೆ ಭಾರತದಲ್ಲಿ ಸತಿ ಸಹಗಮನ ಇತ್ತು ಅನ್ನೋದಕ್ಕೆ ಬೇಕಾದ ಪುರಾವೆನೇ ಇಲ್ಲ. ಅಂದ್ರೆ ಯಾವಾಗ ಯಾವುದೋ ಬೇರೆ ದೇಶದ ಒಬ್ಬ ವ್ಯಕ್ತಿ ನಮ್ಮ ದೇಶದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಕ್ಕೂ ಅನಾಚಾರಕ್ಕೂ ಬಲವಂತವಾಗಿ ಮೀನಾ ಬಜಾರ್ನಲ್ಲಿ ಹೆಣ್ಣು ಮಕ್ಕಳನ್ನ ನಿಲ್ಲಿಸಿ ಮಾರಾಟ ಮಾಡೋದಕ್ಕೂ ಉಪಯೋಗ ಮಾಡ್ಕೊಳ್ತಾನೆ ಅಂದಾಗ ಭಾರತದಲ್ಲಿ ಇವತ್ತಿಗೂ ಆ ಮನಸ್ಥಿತಿ ಇದೆ. ಹೆಣ್ಣು ಮಕ್ಕಳು ಮಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು ಶೀಲಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು ದೇಹಕ್ಕೆ ಕೊಡಲ್ಲ. ಹಂಗಾಗಿ ಹೆಣ್ಣು ಮಕ್ಕಳು ಅನಿವಾರ್ಯವಾಗಿ ಸತಿ ಹೋಗಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಅದಾದ್ಮೇಲೆ ಅದು ಒಂಥರ ಇದು ಅಂಟು ಜಾಡ್ಯ ಸರ್, ಅದು ರೋಗ ಇದ್ದಂಗೆ. ಒಂದ್ಸಲ ಆಯ್ತು ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ರೆ ಒಳ್ಳೇದು ಅಂತ ಕೆಲವೊಂದಿಷ್ಟು ಕೊಳಕು ಮನಸ್ಥಿತಿಗಳು ಎಲ್ಲಾವಾಗೂ ಈಗಲೂ ಇದಾವೆ, ಅವಾಗೂ ಇದ್ವು. ಆ ಮನಸ್ಥಿತಿಗಳು ಈ ತರದ ಕೆಟ್ಟು ಪರಂಪರೆಗೆ ನಾಂದಿಯನ್ನ ಹಾಡ್ತವೆ. ಹಂಗಾಗಿ ಈ ಪದ್ಧತಿಗಳು ನಡ್ಕೊಂಡು ಬಂದ್ವು, ಅದರಲ್ಲೇನು ಎಳ್ಳು ಕಾಳಷ್ಟು ಅನುಮಾನ ಇಲ್ಲ. ಆದ್ರೆ ಅದೇ ಸಮಯಕ್ಕೆ ನಾನು ಹೇಳ್ತಾ ಇರೋದು ಇದನ್ನ ನೀವು ಆಮೇಲೆ ದಯಮಾಡಿ ಬಿಡುವಿನ ಸಮಯದಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಡಿ. ಇಲ್ಲಿ ಸತಿ ಸಹಗಮನ ಪದ್ಧತಿಯನ್ನ ವಿಲಿಯಂ ಬೆಂಟಿಂಗ್ ಅಂತಕ್ಕಂತಹ ಒಬ್ಬ ಅಪರೂಪದ ವ್ಯಕ್ತಿ ಭಾರತದಲ್ಲಿ ಬಂದು ಏನೋ ಅವನು ಮಾಡ್ದ ಅನ್ನೋದು ನಿಜ, ಒಪ್ಕೊಳ್ತೀನಿ, ಅದನ್ನ ನಾನು ಅಲ್ಲಗಳಿಲಿಕ್ಕೆ ತಯಾರಿಲ್ಲ. ಆದರೆ ಅದೇ ಸಮಯಕ್ಕೆ ಅಂದ್ರೆ ವಿಲಿಯಂ ಬೆಂಟಿಂಗ್ ಅವನೇನಿದ್ದ ಆ ಸಮಯಕ್ಕೆ ಅಲ್ಲಿ ಅಂದ್ರೆ ಅವರದ್ದೇ ದೇಶದಲ್ಲಿ ಒಂದು ಅನಿಷ್ಟ ಪದ್ಧತಿ ಇತ್ತು. ಅದ್ರ ಬಗ್ಗೆ ಅವ್ರೇನಾದ್ರೂ ಉಲ್ಲೇಖ ಮಾಡಿದಾರ? ಎಲ್ಲೂ ಉಲ್ಲೇಖ ಮಾಡಿಲ್ಲ. ಯಾಕೆ ಹಂಗಾರೆ? ಅವ್ರ ದೇಶದಲ್ಲಿ ಆಗುವಂತ ಕೃತ್ಯದ ಬಗ್ಗೆ ಅವರು ಉಲ್ಲೇಖ ಮಾಡಲ್ಲ, ನಮ್ ದೇಶದ ಕೃತ್ಯದ ಬಗ್ಗೆ ಮಾತ್ರ ಅವ್ರು ಮಾತಾಡ್ತಾರೆ ಅಂತಂದ್ರೆ ಇದರಲ್ಲಿ ಏನೋ ಒಂದ್ ಸ್ವಲ್ಪ ತಪ್ಪಿದೆ ಅಂತಾನೆ ಅರ್ಥ ಆಗತ್ತೆ ಸರ್. ಅಲ್ಲಿ ಒಂದು ಅನಿಷ್ಟ ಪದ್ಧತಿ ಇತ್ತು, ನೀವು ಅದ್ರ ಬಗ್ಗೆ ದಯಮಾಡಿ ರಿಸರ್ಚ್ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ. ಆದ್ರೆ ಅವ್ರದೇ ದೇಶದಲ್ಲಿ ನಡೀತಾ ಇದ್ದಂತ ಒಂದು ಕೃತ್ಯದ ಬಗ್ಗೆ ಅವ್ರು ಯಾಕೆ ಮಾತಾಡಲ್ಲ ಅನ್ನೋದು ಪ್ರಶ್ನೆ. ಆಮೇಲೆ ಆ ಕೃತ್ಯಕ್ಕೆ ಒಳಪಟ್ಟು

0: 9,00,000 ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಅನ್ನೋದು ಇತಿಹಾಸ. ಇಂಡಿಯನ್ ಆರ್ಮಿಯ ಫಾರ್ವರ್ಡ್ ಪೋಸ್ಟ್ ನಲ್ಲೂ ಈಗ ಹೆಣ್ಮಕ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ನಂತಹ ಮೊನ್ನೆಯ ಆಪರೇಷನ್ ನಲ್ಲೂ ಕೂಡ ಲೀಡ್ ಮಾಡಿದವರು ಹೆಣ್ಮಕ್ಳೇ. ಈ ಹೆಣ್ಣು ಮಕ್ಕಳಿಗೆ ಎಲ್ಲಾ ಜಾಗದಲ್ಲೂ ಸ್ಥಾನ ಮಾನ ಗೌರವಕ್ಕೆ ಚ್ಯುತಿ ಅನ್ನೋದು ಇಲ್ಲ. ಮೊದಲಿನ ತರ ಮೊದಲಿನ ವಾತಾವರಣ ಇಲ್ಲ. ನಾವೆಲ್ಲ ಏನ್ ತಿಳ್ಕೊಂಡಿದೀವಿ ಅಂತಂದ್ರೆ ಶಿಕ್ಷಣ ಅಂದ್ರೆ ಎ ಬಿ ಸಿ ಡಿ, ಶಿಕ್ಷಣ ಅಂದ್ರೆ ಅ ಆ ಇ ಅನ್ನೋ ಕಲ್ಪನೆಯಲ್ಲೇ ಇದೀವಿ. ಭಾರತದಲ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಯಾವಾಗೂ ಇತ್ತು. ನಮ್ಗೆ ಒಂದ್ಸಲ ನಾನೊಂದ್ ಎರಡ್ ಮೂರು ಹೆಸರು ಹೇಳ್ತೀನಿ, ಅದನ್ನ ಆಮೇಲೆ ನೀವು ಸರ್ಚ್ ಮಾಡಿ ಓದೋ ಪ್ರಯತ್ನ ಮಾಡಿ. ಅಮೃತಾದೇವಿ ಬಿಷ್ಣೋಯ್ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಭಾರತದಲ್ಲಿ ಕೊಡ್ತಾರೆ. ಅಮೃತಾದೇವಿ ಬಿಷ್ಣೋಯ್ ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಪ್ರಶಸ್ತಿ ಅಂತ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಆ ಹೆಣ್ಮಗಳು ಏನ್ ಮಾಡಿದ್ಲು? ನಾವು ಈಗಿನ ಭಾರತದ ಬಗ್ಗೆ ಮಾತಾಡ್ತಿದ್ದೀವಿ. ನಾನು ಮಾತಾಡ್ತಾ ಇದ್ದೆ 1730 ಭಾರತದಲ್ಲಿ. ಆಕೆ ಮಾಡಿದ ಕೆಲಸ ಏನು? ನಾನು ಮೊದಲು ಕೊಟ್ಟಿದ್ದೆ ಎಕ್ಸಾಂಪಲ್ ಕೊಯ್ಲಿ ಅನ್ನೋ ಹೆಣ್ಮಗಳದು. ಮತ್ತೆ ನಾನು ಇವತ್ ಮಾತಾಡ್ತಾ ಹೇಳಿದ್ದು ಕಾವೇರಮ್ಮ, ಭುವನಮ್ಮ ಎಲ್ಲರ ಹೆಸರು ಹೇಳಿದ್ದು ಹೆಣ್ಮಕ್ಳದ್ದೇ. ಇಷ್ಟೆಲ್ಲ ಅವಾಗ್ಲೂ ಮಾಡಿದ್ದಾರೆ, ಈಗ್ಲೂ ಮಾಡ್ತಾ ಇದ್ದಾರೆ. ನೀವು ಎಲ್ಲರೂ ಮಾಡಬಹುದು. ಸುರಕ್ಷತೆ ಅಸುರಕ್ಷತೆ ಯಾವಾಗ ಅಂದ್ರೆ ನಾನು ಬಲಹೀನ ಅನ್ನೋ ಮನಸ್ಥಿತಿ ನನ್ನಲ್ಲಿದ್ದಾಗ ನನಗೆ ಆ ಅಸುರಕ್ಷತೆಯ ಭಾವ ಬರುತ್ತೆ. ನಾನು ಹಂಗಿಲ್ಲ, ನಾನು ಎಲ್ಲರನ್ನು ಎದುರಿಸಬಲ್ಲೆ, ನಾನು ಮಾಡಿಯೇ ತೀರ್ತೀನಿ ಅನ್ನೋ ಹಠ ನನಗ್ ಬಂದಾಗ ನಾನು ಸರ್ವಶಕ್ತವು. ನೀವು ಈಗ್ಲೂ ಮೊನ್ನೆ ಕಾಮನ್ವೆಲ್ತ್ ಗೇಮ್ ಅಲ್ಲಿ ಭಾರತ ಏನು ಪದಕದ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಬಂದು ಒಂದಿಷ್ಟು ಬಂಗಾರಗಳನ್ನು ತೆಗೆದುಕೊಂಡು ಬಂತಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಮತ್ತು ಪಾಲು ಹೆಣ್ಮಕ್ಳದೇ ಇದೆ. ಹಂಗಾಗಿ ನಾವು ಆ ಭಾವದಿಂದ ಹೊರಗೆ ಬರಬೇಕು. ನನ್ನಿಂದ ಬದಲಾವಣೆ ಆಗುತ್ತೆ ಅಂತ ಯಾವಾಗ ನನಗೆ ಅನ್ಸಕ್ ಶುರು ಆಗುತ್ತೋ ಅವಾಗ ನಾನು ಬದಲಾವಣೆ ಆಗೇ ಆಗ್ತೀನಿ. ಆ ಎಲ್ಲ ವ್ಯವಸ್ಥೆಗಳ ವಿರುದ್ಧ ಹೋರಾಟಕ್ಕೆ ನಾನೇ ತಯಾರಾಗ್ತೀನಿ. ಅದನ್ನೆಲ್ಲರೂ ಮನಸ್ಸಿನಲ್ಲಿಟ್ಕೊಂಡು ನಾನು ದೇಶಕ್ಕಾಗಿ ಏನು ಮಾಡಬಲ್ಲೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇಡೀ ಜೀವನವನ್ನ ದೇಶಕ್ಕಾಗಿ ಸವಿಸೋದ್ರಲ್ಲಿರುವಂತ ಸುಖ ಇನ್ಯಾವುದರಲ್ಲೂ ಇಲ್ಲ ಅನ್ನೋದನ್ನ ಮನಗಂಡು ನಮ್ಮ ಜೊತೆಗೆ ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ, ನಮ್ಮ ದಾಯಾದಿಗಳು, ನನ್ನ ಊರು, ನನ್ನ ತಾಲೂಕು, ನನ್ನ ಜಿಲ್ಲೆ, ನನ್ನ ರಾಜ್ಯ, ಕಡೆಗೆ ನನ್ನ ದೇಶ ಅಂತ ಹೇಳಿ ಎಲ್ಲರೂ ಕೂಡ ಒಂದಾಗಿ ಇಡೀ ದೇಶ ಒಗ್ಗಟ್ಟಿನಿಂದ ವಸುದೈವ ಕುಟುಂಬಕಂ, ಜಗತ್ತೇ ಒಂದು ಕುಟುಂಬ, ಭೂಮಿಯೇ ಒಂದು ಕುಟುಂಬ, ಆ ಎಲ್ಲ ಜಗತ್ತಿನ ಜನರು ಶಾಂತವಾಗಿ ನೆಮ್ಮದಿಯಿಂದ ಯಾವುದೇ ಜಾತಿ ಮತ ಪಂಥ ಆಚಾರ ವಿಚಾರಗಳ ಭೇದವಿಲ್ಲದೆ ಪ್ರತಿಯೊಬ್ಬರು ಹೊಂದಿಕೊಂಡು ಬಾಳುವಂತಹ ಸಮರಸದ ಸಾಳ್ವೆಯ ಜೀವನವನ್ನು ನಡೆಸಲಿಕ್ಕೆ ನಾವು ನಮ್ಮನ್ನ ಅರ್ಪಣೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಆ ತಾಕತ್ತಿರುವುದು ಭಾರತೀಯ ಮನಸ್ಸುಗಳಲ್ಲಿ ಮಾತ್ರ, ಭಾರತೀಯ ಯುವಶಕ್ತಿಯಲ್ಲಿ ಮಾತ್ರ ಆ ತಾಕತ್ತಿದೆ. ಹಾಗಾಗಿ ಜಗತ್ತು ನಮ್ಮ ಜ್ಞಾನಕ್ಕೆ, ನಮ್ಮ ತ್ಯಾಗಕ್ಕೆ, ನಮ್ಮ ಬಲಿದಾನಕ್ಕೆ ಅವರು ನತಮಸ್ತಕರಾಗಿದ್ದಾರೆ. ಆ ಪುಣ್ಯಾತ್ಮರ ವಂಶದ ಕುಡಿಗಳು ನಾವು ಮತ್ತು ನೀವು. ಹಾಗಾಗಿ ಆ ವಂಶದ ಮರ್ಯಾದೆಯನ್ನು ಉಳಿಸ್ಲಿಕ್ಕೆ ಬೇಕಾದ ಸರ್ವ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಆ ಸ್ವಾತಂತ್ರ್ಯಕ್ಕೆ ನಿಜವಾದ ಬೆಲೆಯನ್ನ ತಂದುಕೊಡುವ ಪ್ರಯತ್ನ ಮಾಡೋಣ ಅಂತ ಆಶಿಸ್ತಾ ಮಾತಿಗಾಗಿ ಇಷ್ಟೊತ್ತು ನೀವೆಲ್ಲರೂ ಕಿವಿಯಾಗಿದ್ದೀರಿ, ಅದಕ್ಕಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಮೂಲಕ ಸಲ್ಲಿಸ್ತಾ ಪ್ರತಿಯೊಬ್ಬರಿಗೂ, ಎಲ್ಲ ಟೀಚರ್ಸ್ ಆಗಿರ್ಬೋದು, ಪಾಲಕ ಪೋಷಕರಾಗಿರ್ಬೋದು, ಎಸ್ ಡಿ ಎಂ ಸಿ ಅವರಾಗಿರ್ಬೋದು, ಮತ್ತು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಾಗಿರ್ಬೋದು, ಅವರೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ ಭಾರತದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ.
1: ಕೇಳುಗರೆ, ಇದುವರೆಗೂ ಸ್ವಾತಂತ್ರ್ಯ ಬೆಲೆ ಅರಿಯೋಣ ಕುರಿತು ಕರ್ನಾಟಕ ಯುವ ಬ್ರಿಗೇಡ್ ರಾಜ್ಯ ಪ್ರಕಲ್ಪ ಪ್ರಮುಖರಾದ ಶ್ರೀ ಕಿರಣ ಪಾಟೀಲರವರು ನಡೆಸಿಕೊಟ್ಟ ಸ್ವಾತಂತ್ರ್ಯ ದೀಪ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು.

ಚಿನ್ನದ ಫನ್ನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕೇಳುಗರೆ ಇವತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಷ್ಟ್ರ ಪಕ್ಷಿ ನವಿಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಾವು ಬಾಲ್ಯದಲ್ಲಿದ್ದಾಗ ಶಾಲೆಯಲ್ಲಿ ನಮ್ಮ ಟೀಚರ್ ಒಂದು ಬಣ್ಣ ಬಣ್ಣದ ಪಕ್ಷಿ ಚಿತ್ರ ಬಿಡಿಸಿ ಅಂದಾಗ ನಮ್ಮ ತಲೆಯಲ್ಲಿ ತಟ್ಟನೆ ನೆನಪಿಗೆ ಬರುತ್ತಿದ್ದು ನವಿಲು ಮಾತ್ರ. ಆ ದಿನಗಳಲ್ಲಿ ಅದರ ಆಕರ್ಷಕ ಬಾಹ್ಯ ಚಿತ್ರ ನೋಡಿ ಬೆರಗಾಗಿ ನೆನಪು ಇಟ್ಟುಕೊಂಡು ನಾವು ನವಿಲೆಂದರೆ ಗರಿ ಬಿಚ್ಚಿ ತಕತಕ ಕುಣಿಯುತ್ತಿದ್ದೆವು.

ಇರುತ್ತದೆ ಎಂದು ಮಾತ್ರ ತಿಳಿದುಕೊಂಡಿದ್ದೆವು. ಆದರೆ ಈ ದಿನ ನವಿಲುಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ತಿಳಿದಿರಲೇಬೇಕು. ವೈಜ್ಞಾನಿಕವಾಗಿ ಗಂಡು ನವಿಲನ್ನ ಪಿಕಾಕ್ ಎಂದು ಮತ್ತು ಹೆಣ್ಣು ನವಿಲನ್ನ ಪೆಹೆನ್ ಎಂದು ಕರೆಯುತ್ತಾರೆ. ನವಿಲು ಪೆಷೆಂಟ್ ಕುಟುಂಬಕ್ಕೆ ಸೇರಿದೆ. ಈ ಪಕ್ಷಿಗಳು ಏಷ್ಯಾಕ್ಕೆ ಸ್ಥಳೀಯವಾಗಿವೆ. ಇಡೀ ಜಗತ್ತಿನಲ್ಲಿ ಮೂರು ತರಹದ ನವಿಲಿನ ಪ್ರಭೇದಗಳಿವೆ. ಒಂದನೆಯದು ಭಾರತೀಯ ನವಿಲು, ಎರಡನೆಯದು ಹಸಿರು ನವಿಲು, ಮೂರನೆಯದು ಕಾಂಗೋ ನವಿಲು. ಭಾರತೀಯ ನವಿಲು ಅತ್ಯಂತ ವ್ಯಾಪಕವಾದ ಪ್ರಭೇದಗಳು. ಇದರ ರೋಮಾಂಚಕ ನೀಲಿ ಕುತ್ತಿಗೆ ಮತ್ತು ಕಣ್ಣಿನಂತಹ ಕಲೆಗಳಿಂದ ಆಕರ್ಷಿಸಲ್ಪಟ್ಟ ವಿಸ್ತಾರವಾದ ಬಾಲ ಗರಿಗಳಿಗೆ ಹೆಸರುವಾಸಿಯಾಗಿದೆ. ಹಾಗೆ ಹಸಿರು ನವಿಲು, ಈ ಪ್ರಭೇದವು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತದೆ ಮತ್ತು ಹಸಿರು ಮತ್ತು ಚಿನ್ನ ಬಣ್ಣದ ಪುಕ್ಕಗಳನ್ನು ಹೊಂದಿದೆ. ಕಾಂಗೋ ನವಿಲು ಕಡಿಮೆ ಪ್ರಸಿದ್ಧಿ ಪ್ರಭೇದವಾಗಿದ್ದು ಆಫ್ರಿಕಾ ಮಳೆಕಾಡುಗಳಲ್ಲಿ ವಾಸಿಸುತ್ತದೆ ಮತ್ತು ಇದು ಹೆಚ್ಚು ಅಧೀನ ಬಣ್ಣದಿಂದ ನಿರೂಪಿಸಲ್ಪಟ್ಟಿದೆ. ಇದರಲ್ಲಿ ಕಪ್ಪು ಮತ್ತು ಕಂದು ಬಣ್ಣದ ಗರಿಗಳ ಮಿಶ್ರಣವಿದೆ. ಆವಾಸ ಸ್ಥಾನ ನಷ್ಟ, ಕಳ್ಳ ಸಾಗಾಣಿಕೆ ಮತ್ತು ಪರಭಕ್ಷಕಗಳಿಂದಾಗಿ ಮೂರು ಪ್ರಭೇದಗಳು ಅಳಿವಿನಂಚಿನಲ್ಲಿವೆ. ನವಿಲುಗಳು ಅತಿ ದೊಡ್ಡ ಹಾರುವ ಪಕ್ಷಿಗಳಲ್ಲಿ ಒಂದಾಗಿವೆ. ಇವುಗಳ ಉದ್ದ 5 ಅಡಿಗಳನ್ನು ತಲುಪಬಹುದು. ಇವು 8-13 ಕೆಜಿ ಪೌಂಡ್ಗಳ ನಡುವೆ ತೂಗಬಹುದು. ಗಂಡು ನವಿಲಿನ ತಲೆಯ ಮೇಲೆ ದೊಡ್ಡ ಶಿಕಿ ಇದ್ದು ಇದು ಹೆಣ್ಣಿನಲ್ಲಿ ಸಣ್ಣದಿರುತ್ತದೆ. ಗಂಡುಗಳಲ್ಲಿ ಉದ್ದವಾದ ಬಾಲದ ಪುಕ್ಕಗಳಿದ್ದು ಹೆಣ್ಣಿನಲ್ಲಿ ಇವು ಸಣ್ಣದಿರುತ್ತವೆ. ಹಾಗೂ ದೇಹದ ಬಣ್ಣದಲ್ಲಿ ಗಂಡು ನವಿಲುಗಳು ಬಹಳ ಆಕರ್ಷಕವಾಗಿರುತ್ತದೆ. ಹೆಣ್ಣು ನವಿಲುಗಳ ದೇಹದ ಬಣ್ಣ ಅಷ್ಟೊಂದು ಆಕರ್ಷಕವಾಗಿರುವುದಿಲ್ಲ. ಪ್ರಣಯ ಕ್ರಿಯೆಯಲ್ಲಿ ಗಂಡು ನವಿಲಿನ ದೇಹದ ಬಣ್ಣವು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನವಿಲುಗಳು ಅಷ್ಟೇ ಅಲ್ಲದೆ ಇಡೀ ಜಗತ್ತಿನಲ್ಲಿ ಯಾವ ಪಕ್ಷಿಗಳ ಜಾತಿಯನ್ನು ನೋಡಿದರೂ ಸಹ ಅದರಲ್ಲಿ ಗಂಡು ಪಕ್ಷಿಗಳೇ ಬಹಳ ಸುಂದರವಾಗಿ ಆಕರ್ಷಿತವಾಗಿರುತ್ತವೆ. ನವಿಲುಗಳು ಸರ್ವಭಕ್ಷಕ, ಅಂದರೆ ಸಸ್ಯ ಮತ್ತು ಪ್ರಾಣಿಗಳನ್ನು ತಿನ್ನುವ ಪಕ್ಷಿಗಳಾಗಿದ್ದು ಮುಖ್ಯವಾಗಿ ಕೀಟಗಳು, ಸಂಧಿಪದಿಗಳು, ಉಭಯಚರಗಳು, ಹೂಗಳು, ಬೀಜಗಳನ್ನು ತಿನ್ನಲು ಇಷ್ಟಪಡುತ್ತವೆ. ಇವುಗಳ ಮುಖ್ಯ ಪರಭಕ್ಷಕಗಳು ಹುಲಿಗಳು, ಚಿರತೆಗಳು, ಮುಂಗೂಸಿಗಳು. ಇವು ಅಪಾಯವನ್ನು ಗ್ರಹಿಸಿದಾಗ ಮರಗಳಲ್ಲಿ ಹಾರಿ ಕುಳಿತುಕೊಳ್ಳುತ್ತವೆ. ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಇವು ಮರಗಳ ಮೇಲೆ ರಾತ್ರಿ ಕುಳಿತು ತಮ್ಮ ತಲೆಯನ್ನು ರೆಕ್ಕೆಗಳ ಒಳಗೆ ಹಾಕಿ ಮಲಗುತ್ತವೆ. ನವಿಲಿನ ಕುಟುಂಬವನ್ನು ಬೇವಿ ಎಂದು ಕರೆಯಲಾಗುತ್ತದೆ. ನವಿಲುಗಳ ಗುಂಪನ್ನು ಪಾರ್ಟಿ ಎಂದು ಕರೆಯಲಾಗುತ್ತದೆ. ವರ್ಣರಂಜಿತ ಬಾಲದ ಪುಕ್ಕಗಳು ಗರಿಗಳು ಗಂಡು ನವಿಲುಗಳಿಗೆ ಮಾತ್ರ ಇದ್ದು ಇವು ಅವುಗಳ ವಿಶಿಷ್ಟ ಲಕ್ಷಣವಾಗಿವೆ. ಬೆಳಕಿನ ಪ್ರತಿಫಲನದಿಂದಾಗಿ ನೀವು ನೋಡುವ ಕೋನವನ್ನು ಬದಲಾಯಿಸಿದಾಗಲೆಲ್ಲ ನವಿಲಿನ ಬಾಲದ ಗರಿಗಳ ಅಥವಾ ಪುಕ್ಕಗಳ ಬಣ್ಣಗಳು ನಿಮಗೆ ವಿಭಿನ್ನವಾಗಿ ಮತ್ತು ಬಹಳ ಸುಂದರವಾಗಿ ಕಾಣುತ್ತವೆ. ಬಾಲದ ಗರಿಗಳು ಕಣ್ಣಿನಂತಹ ಕಲೆಗಳನ್ನು ಹೊಂದಿದ್ದು ಕೆಂಪು, ಹಸಿರು, ಚಿನ್ನದ ಬಣ್ಣದ ಗರಿಗಳಿಂದ ಆವೃತವಾಗಿವೆ. ನವಿಲಿನ ದೇಹದ ಒಟ್ಟು ಉದ್ದದ ಒಳಗೆ 60%ನಷ್ಟು ಬಾಲವಿದೆ. ಹೆಣ್ಣು ನವಿಲು ತನ್ನ ಸಂಗಾತಿಯನ್ನು ಆಯ್ಕೆ ಮಾಡುವ ಮುನ್ನ ಗಂಡು ನವಿಲಿನ ಬಾಲದ ಉದ್ದ, ಅಗಲ ಮತ್ತು ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಗಂಡು ನವಿಲು ಬಹುಪತ್ನಿತ್ವವುಳ್ಳ 1ಕ್ಕಿಂತ ಹೆಚ್ಚು ಹೆಣ್ಣುಗಳೊಂದಿಗೆ ಸಂಗಾತಿಯಾಗಿರುತ್ತದೆ. ಸಾಮಾನ್ಯವಾಗಿ 2-5 ಹೆಣ್ಣು ನವಿಲುಗಳನ್ನು ಒಳಗೊಂಡಿರುವ ಗುಂಪನ್ನು ರೂಪಿಸುತ್ತದೆ. ಇವುಗಳ ಸಂತಾನೋತ್ಪತ್ತಿಯ ಬಗ್ಗೆ ಹೇಳಬೇಕೆಂದರೆ ಗಂಡು ನವಿಲು ಹೆಣ್ಣು ನವಿಲುಗಳು ಇರುವ ಗುಂಪಿನ ಕಡೆಗೆ ಹೋಗಿ ತನ್ನ ಸುಂದರವಾದ ಬಣ್ಣ ಬಣ್ಣದ ಗರಿಗಳನ್ನು ಹರಡಿಸಿ ಕಂಪಿಸಿ ನೃತ್ಯ ಮಾಡಲು ಪ್ರಾರಂಭಿಸುತ್ತದೆ. ಗಂಡು ನವಿಲಿನ ನೃತ್ಯಕ್ಕೆ ಇತರೆ ಹೆಣ್ಣುಗಳು ಆಕರ್ಷಣೆಗೆ ಒಳಗಾಗಿ ಗಂಡು ನವಿಲಿನ ಜೊತೆ ಮಿಲನದ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತವೆ. ಈ ಸಂಪೂರ್ಣವಾದ ಆಕರ್ಷಕ ಮಾಡುವ ಪ್ರಕ್ರಿಯೆಯನ್ನು ವಿಜ್ಞಾನದಲ್ಲಿ ಪ್ರಣಯ ಕ್ರಿಯೆ ಎಂದು ಕರೆಯುತ್ತೇವೆ. ನವಿಲುಗಳು ತುಂಬ ಸುಂದರವಾಗಿದ್ದು ಅಹಿತಕರ ಶಬ್ದಗಳನ್ನ ಉಂಟು ಮಾಡುತ್ತವೆ. ಮನುಷ್ಯರಲ್ಲಿ ಕೂಗಲು ಧ್ವನಿ ಪೆಟ್ಟಿಗೆ ಗಂಟಲಿನಲ್ಲಿ ಇದ್ದರೆ ಪಕ್ಷಿಗಳಲ್ಲಿ ಕೂಗಲು ಧ್ವನಿಯಂಗ ಇರುತ್ತದೆ. ಜಗತ್ತಿನ ಯಾವುದೇ ಪಕ್ಷಿ ಇದ್ದರೂ ಸಹ ಇದರ ಗಂಟಲಿನಲ್ಲಿ ಧ್ವನಿ ಅಂಗವಿದ್ದು ಈ ಧ್ವನಿ ಅಂಗದಲ್ಲಿ ಗಾಳಿ ಪ್ರವೇಶಿಸಿದಾಗ ಪಕ್ಷಿಗಳು ತರತರಹದ ಧ್ವನಿಯಲ್ಲಿ ಕೂಗುತ್ತವೆ. ಆದರೆ ಹೊಸ ಪ್ರಪಂಚದ ರಣಹದ್ದುಗಳಲ್ಲಿ ಧ್ವನಿ ಅಂಗವಿಲ್ಲ ಎಂದು ತಿಳಿಯಬಹುದಾಗಿದೆ. ಹೆಣ್ಣು ನವಿಲು ಮಿಲನದ ಕ್ರಿಯೆ ನಂತರ ಮರಗಳ ಕೆಳಗೆ ಅಥವಾ ನೆಲದ ಮೇಲೆ ಒಂದು ಸಣ್ಣ ತೆಂಗನ್ನು ತೋಡಿ ಅದರಲ್ಲಿ ಒಣಗಿದ ಎಲೆ ಮತ್ತು ಸಣ್ಣ ಸಣ್ಣ ಚೂರು ಕಟ್ಟಿಗೆಗಳಿಂದ ಗೂಡು ಕಟ್ಟಿ ಅದರಲ್ಲಿ 3-5 ಮೊಟ್ಟೆಗಳನ್ನು ಇಟ್ಟು ಕಾವು ಕೊಡಲು ಪ್ರಾರಂಭಿಸುತ್ತವೆ. 28 ದಿನಗಳ ನಂತರ ಮರಿಗಳು ಮೊಟ್ಟೆಯೊಡೆದು ಹೊರಬರುತ್ತವೆ.

ಬಹುದಿನದ ನಂತರ ಮರಿಗಳು ಸಹಾಯವಿಲ್ಲದೆ ನಡೆಯಬಹುದು, ತಿನ್ನಬಹುದು ಮತ್ತು ಕುಡಿಯಬಹುದು. ಇವು ಕಾಡಿನಲ್ಲಿ ಮತ್ತು ಸೆರೆಯಲ್ಲಿ 20 ವರ್ಷಗಳವರೆಗೆ ವಾಸಿಸುತ್ತವೆ. ನೀವು ಬಿಳಿ ನವಿಲುಗಳ ಬಗ್ಗೆ ಕೇಳಿಯೂ ಇರಬಹುದು ಮತ್ತು ನೋಡಿಯೂ ಇರಬಹುದು. ಈ ಬಿಳಿ ನವಿಲುಗಳು ಸಾಮಾನ್ಯ ನವಿಲಿನ ತರಹ ಬಣ್ಣದ ಕಣ್ಣುಗಳು ಮತ್ತು ವರ್ಣದ್ರವ್ಯದ ಚರ್ಮವನ್ನು ಹೊಂದಿರುತ್ತವೆ. ಲೂಸಿಸಮ್ ಎಂದು ಕರೆಯಲ್ಪಡುವ ಅನುವಂಶಿಕ ರೂಪಾಂತರದಿಂದಾಗಿ ಇವುಗಳ ದೇಹ ಬಣ್ಣ ಮತ್ತು ಗರಿಗಳ ಬಣ್ಣ ಬಿಳಿಯಾಗಿರುತ್ತದೆ. ಬಿಳಿಯಾಗಿರಲು ಕಾರಣವೆಂದರೆ ಇವುಗಳ ದೇಹದ ಒಳಗೆ ಮತ್ತು ಪುಕ್ಕುಗಳಲ್ಲಿ ಮೆಲನಿನ್ ವರ್ಣದ್ರವ್ಯವು ಕಡಿಮೆ ಇರುತ್ತದೆ. ನವಿಲುಗಳು ತಮ್ಮ ದೇಹದಲ್ಲಿ ಕೆಂಪು ರಕ್ತದ ಬಣ್ಣವನ್ನು ಹೊಂದಿವೆ. ಇವು ಹಸಿರು ಬಣ್ಣದ ರಕ್ತವನ್ನು ಹೊಂದಿವೆ ಮತ್ತು ಇವುಗಳ ಮಾಂಸದ ಬಣ್ಣವು ಹಸಿರಾಗಿ ಕಾಣುತ್ತಿದೆ ಎಂಬುದು ಶುದ್ಧ ಸುಳ್ಳು ಎಂಬುದು ಹೇಳಬಹುದು. 1963 ನವಿಲು ಭಾರತ ದೇಶದ ರಾಷ್ಟ್ರ ಪಕ್ಷಿಯಾಗಿದ್ದು, ಇದನ್ನು ಕೊಲ್ಲುವುದಾಗಲಿ ಮತ್ತು ಅದರ ದೇಹದ ಭಾಗಗಳನ್ನು ಸಾಗಿಸುವುದಾಗಲಿ ಮಾಡಿದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ 1972 ಪ್ರಕಾರ 7 ವರ್ಷ ಜೈಲು ಶಿಕ್ಷೆ ಮತ್ತು 10,000 ದಂಡವನ್ನು ವಿಧಿಸಲಾಗಿದೆ. ಕರ್ನಾಟಕದಲ್ಲಿ 2 ನವಿಲು ಅಭಯಾರಣ್ಯಗಳಿವೆ. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನವಿಲು ಅಭಯಾರಣ್ಯ ಮತ್ತು ಹಾವೇರಿ ಜಿಲ್ಲೆಯ ಬಂಕಾಪುರ ನವಿಲು ಅಭಯಾರಣ್ಯವಿದ್ದು, ನವಿಲಿನ ಪಕ್ಷಿ ಸಾಂದ್ರತೆಯನ್ನು ರಕ್ಷಿಸಲು ಆದಿಚುಂಚನಗಿರಿ ನವಿಲು ಅಭಯಾರಣ್ಯ ಮತ್ತು ಬಂಕಾಪುರ ನವಿಲು ಅಭಯಾರಣ್ಯಗಳಲ್ಲಿ ನವಿಲಿನ ಸಂರಕ್ಷಣಾ ಮೀಸಲು ಪ್ರದೇಶ ಎಂದು ಗೊತ್ತುಪಡಿಸಲಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪಕ್ಷಿ ನವಿಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ವಾತಂತ್ರ್ಯ ಅಂದು ಇಂದು ನಾಳೆ ವಿಶೇಷ ಕಾರ್ಯಕ್ರಮದ ಮೂಲಕ 80ನೇ ಸ್ವಾತಂತ್ರ್ಯೋತ್ಸವದ ಮಹತ್ವ ಹಾಗೂ ವಿಕಸಿತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆ ಕುರಿತು ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸ್ಥಾಪಕರು, ಲೇಖಕರು, ವಾಗ್ಮಿಗಳು ಹಾಗೂ ಸಾಮಾಜಿಕ ಚಿಂತಕರಾದ ಶ್ರೀಯುತ ನಿತ್ಯಾನಂದ ಎಚ್ಪಿರವರ

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಸ್ವಾತಂತ್ರ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಭಾರತವು ಇಂದು 80ನೇ ಸ್ವಾತಂತ್ರ್ಯೋತ್ಸವದ ದಿನವನ್ನು ಆಚರಿಸುತ್ತಿದೆ. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಲು ಹೋರಾಡಿ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ನೆನಪಿಸುವ ದಿನ ಇಂದು. ಅವರ ತ್ಯಾಗ ಬಲಿದಾನಗಳಿಗೆ ಬೆಲೆ ತೆರಬೇಕಾದ ಕರ್ತವ್ಯ ನಮ್ಮೆಲ್ಲ ಭಾರತೀಯರದ್ದು. ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವ ಹಾಗೆ ಮಾಡುವ ಕಾರ್ಯಗಳನ್ನು ಭಾರತೀಯರಾದ ನಾವು ಮಾಡಬೇಕೆಂಬುದನ್ನು ಮರೆಯಬಾರದು. ಹೌದು, ಇಂದಿನ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಎಂಬ ಪರಿಕಲ್ಪನೆಯ ಮಹತ್ವ ಆಗಿರ್ಬೋದು, ಸ್ವಾತಂತ್ರ್ಯೋತ್ಸವದ ಆಚರಣೆಯ ಮಹತ್ವ, ಭವಿಷ್ಯದ ಭಾರತದ ಬೆಳವಣಿಗೆಯಲ್ಲಿ ಭಾರತೀಯರ ಕರ್ತವ್ಯಗಳು, ವಿಕಸಿತ ಭಾರತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆ, ಈ ಎಲ್ಲ ವಿಷಯಗಳ ಕುರಿತು ಒಂದಿಷ್ಟು ಸ್ಫೂರ್ತಿದಾಯಕ ವಿಚಾರಗಳೊಂದಿಗೆ ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸಂಸ್ಥಾಪಕರು, ವಾಗ್ಮಿಗಳು, ಲೇಖಕರು ಹಾಗೂ ಸಾಮಾಜಿಕ ಚಿಂತಕರಾದಂತಹ ಶ್ರೀಯುತ ನಿತ್ಯಾನಂದ ಎಸ್ ಬಿ ರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ಸರ್ ನಮಸ್ತೆ. ಸರ್ ನಮಸ್ತೆ.
0: ಸರ್, ಮೊದಲಿಗೆ ತಮ್ಮ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್.
1: ಧನ್ಯವಾದಗಳು. ತಮಗೂ ಸಹ ಸರ್.
0: ಸರ್, ಪ್ರಸ್ತುತ ನಾವು 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ದಿನದಲ್ಲಿದ್ದೇವೆ. ಕಳೆದ 8 ದಶಕಗಳಿಂದ ಈ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಸಂಭ್ರಮ ಆಗಿರ್ಬೋದು, ಈ ಸ್ವಾತಂತ್ರ್ಯ ಆಗಿರ್ಬೋದು, ಈ ನಮ್ಮ ಜೀವನ ಏನಿದೆ ಇದಕ್ಕೆಲ್ಲ 1947 ಹಿಂದಿನ ಒಂದು ತ್ಯಾಗ ಬಲಿದಾನಗಳಾಗಿರ್ಬೋದು ಸರ್, ಹೋರಾಟಗಳಾಗಿರ್ಬೋದು ಬಹಳ ಮುಖ್ಯ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ದೊರೆತು ದಶಕಗಳ ಕಳೆದರೂ ಇಂದಿನ ಪೀಳಿಗೆಗೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ನೈಜ ಮಹತ್ವ ಆಗಿರ್ಬೋದು, ಅದರ ಒಂದು ಒಳ ಅರ್ಥವನ್ನು ಕುರಿತು ತಮ್ಮ ಅಭಿಪ್ರಾಯ ಏನು ಸರ್?
1: ಸರ್ ಖಂಡಿತ ಸರ್, ಈ ಯುವ ಪೀಳಿಗೆಗೆ ಸ್ವಾತಂತ್ರ್ಯ ದಿನದ ಮಹತ್ವವನ್ನ ಅರ್ಥ ಮಾಡಿಸಬೇಕಾಗಿರ್ತಕ್ಕಂತ ಹೊಣೆಗಾರಿಕೆ ನಮ್ಮದ್ದು, ನಿಮ್ಮದ್ದು ಮತ್ತೆಲ್ಲರದ್ದು ಕೂಡ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಹೊಸ ಜನರೇಷನ್ಗಳ ಬಗ್ಗೆ ತುಂಬಾ ದೊಡ್ಡ ಚರ್ಚೆ ನಡೀತಾ ಇದೆ. ಜೆನ್ಸಿ, ಆಲ್ಫಾ, ಮಿಲೇನಿಯಂ ಕಿಡ್ಸ್ ಅನ್ನೋ ಕುರಿತಂತೆ ಅನೇಕ ವಿಷಯಗಳು ನಡೀತಾ ಇರಬೇಕಾದ್ರೆ ಹಳೆಯ ಬೇರು ಹೊಸ ಚಿಗುರಿಗೆ ಒಂದು ಸಂಪರ್ಕವನ್ನ ಪಡೆದುಕೊಳ್ತಾ ಇರ್ತಕ್ಕಂಥ ಸಂದರ್ಭ ಆಗಿರೋದ್ರಿಂದ ಎಲ್ಲೊಂದ್ ಕಡೆ ಮತ್ತೆ ಆ ಕನೆಕ್ಟಿವಿಟಿನ ಮತ್ತೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕು, ಮತ್ತೆ ಸೇರ್ಕೊಳ್ಬೇಕಾದಂತ ಅನಿವಾರ್ಯತೆ ಬಂದೋದಾಗಿದೆ. ಈ ವಿಷಯದ ಒಳಗಡೆ ಈ ಸ್ವತಂತ್ರ ಹೋರಾಟದ ಹಿಂದಿನ ಇತಿಹಾಸ, ತ್ಯಾಗ ಬಲಿದಾನಗಳು ಕೂಡ ಸೇರಿದೆ. ಹೊಸ ಜನರೇಷನ್ಗೆ, ಈಗ ಬಂದಿರತಕ್ಕಂಥ ಹೊಸ ಪೀಳಿಗೆಗೆ ಹಳೆಯ ವಿಷಯದ ತ್ಯಾಗ ಬಲಿದಾನಗಳು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಭವಿಷ್ಯವನ್ನ, ಉತ್ತಮ ಭವಿಷ್ಯವನ್ನ ನಿರ್ಮಿಸಿಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಉತ್ತಮ ಭವಿಷ್ಯವನ್ನ ಅವರು ನಿರ್ಮಿಸಿಕೊಳ್ಳಲೇಬೇಕು ಅಂತಾದ್ರೆ ಸ್ವತಂತ್ರ ಹೋರಾಟದ ಇತಿಹಾಸವನ್ನ, ಆ ರೋಮಾಂಚನಕಾರಿ ಕಥಾನಕವನ್ನ ಅವರಿಗೆಲ್ಲರಿಗೂ ತಿಳಿಸಲೇಬೇಕಾಗಿದೆ. ಎಲ್ಲ ಕೇಳುಗರಿಗೂ ನಾನು ಇದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವತಂತ್ರ ಹೋರಾಟದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಮತ್ತು ಎಲ್ರಿಗೂ ಅದನ್ನ ಹರಡಿಸ್ಬೇಕಾಗಿದೆ. ಸಾಮಾನ್ಯವಾಗಿ ಸ್ವತಂತ್ರ ಹೋರಾಟ ಅಂತ ಕೂಡಲೇ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ಶಾಂತಿ, ಅಹಿಂಸೆ, ಸತ್ಯಾಗ್ರಹ ಮತ್ತು ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಭಾರತ ಸ್ವತಂತ್ರವನ್ನ ಪಡೆದಿದ್ದು ನಿಜ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಹೋರಾಟವನ್ನ ತಿಳಿಸುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತ ಇನ್ನೂ ಅನೇಕ ಜನ ನಾಯಕರ ಜೀವನವನ್ನ, ಅವರ ತ್ಯಾಗ ಬಲಿದಾನಗಳನ್ನ ನಾವೆಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಅನ್ಸುತ್ತೆ. ಹೀಗಾಗಿಯೇ ನಮ್ಮ ಇಂದಿನ ಜನತೆಗೆ ಸ್ವತಂತ್ರೋತ್ಸವ ಅಂದ್ರೆ ಗಾಂಧೀಜಿ ಅಥವಾ ಅಹಿಂಸೆ, ಸತ್ಯಾಗ್ರಹ ಇಷ್ಟು ಮಾತ್ರ ಜ್ಞಾಪಕ ಇದೆಯೇ ಹೊರತು ಅದರ ಹಿಂದೆ ನಡೆದಂತ ಪೂರ್ಣ ವಿವರ ಅವರಿಗೆ ಲಭ್ಯ ಇಲ್ಲ. ಹೀಗಾಗಿ ಇವತ್ತಿನ ದಿನ ನಾವು ಗಾಂಧೀಜಿಯವರಲ್ಲದೆ ಇನ್ನೂ ಅನೇಕ ಜನ ಸ್ವತಂತ್ರ ಹೋರಾಟಗಾರರು ಏನು ತ್ಯಾಗ ಬಲಿದಾನಗಳನ್ನ ಮಾಡಿದ್ರು ಅದನ್ನ ತಿಳಿಸ್ಕೊಡ್ಬೇಕಂತ ಅನಿವಾರ್ಯತೆ ಬಂದೊದಗಿದೆ. ಇನ್ನೂ ಆಶ್ಚರ್ಯಕರ ಅಥವಾ ಬೇಸರದ ಸಂಗತಿ ಏನು ಅಂದ್ರೆ ಗಾಂಧೀಜಿಯವರ ಹೋರಾಟವೂ ಕೂಡ ನಮ್ಮ ಮಕ್ಕಳಿಗೆ ಸರಿಯಾಗಿ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಸ್ವಾತಂತ್ರ್ಯ ಸುಲಿದ ಬಾಳೆಹಣ್ಣಿನ ರೀತಿಯಲ್ಲಿ ನಮಗೆ ಸಿಕ್ಕಿಬಿಡ್ತು ಅಂತಕ್ಕಂಥ ಭಾವನೆಯಲ್ಲಿ ಅನೇಕರು ಇದ್ದಾರೆ. ಆದರೆ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ನಮಗೆ ಸಿಕ್ಕಿದ್ದಲ್ಲ. ಬ್ರಿಟಿಷರು ಭಾರತವನ್ನ 1757 ಪ್ಲಾಸ್ಟಿಕ್ ಕದನದ ನಂತರ ಬಹುಪಾಲು ವಶಪಡಿಸ್ಕೊಂಡ್ಬಿಟ್ರು. 857 ಹೊತ್ತಿಗೆ 9 ವರ್ಷಗಳ

0: ನೂರು ವರ್ಷಗಳ ಅವಧಿಯಲ್ಲಿ ಅನೇಕ ದುಷ್ಟ ವಿಧಾನಗಳ ಮುಖಾಂತರ, ಕುತಂತ್ರ ವಿಧಾನಗಳ ಮುಖಾಂತರ ಭಾರತೀಯರನ್ನ ಅವರು ಸೋಲಿಸ್ಬಿಟ್ರು. 1857 ಹೊತ್ತಿಗೆ ಇಡೀ ಭಾರತವನ್ನ ಅವರು ಆಪೋಷಣ ತಗೊಂಡಿದ್ದಾಗ ಈ ದೇಶದಲ್ಲಿ ಒಂದು ಅದ್ಭುತವಾದಂತಹ ಸಂಗ್ರಾಮ ಘಟಿಸಿತು. ಅದನ್ನ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರೆ. 1857 ನಡೆದಂತ ಈ ಘಟನೆಯನ್ನ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಒಂದು ಕ್ಷುಲ್ಲಕ ಹೆಸರಿನಿಂದ ಕರೆದು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರು, ಮತ್ತೆ ಹತ್ತಿಕ್ಕುವಲ್ಲಿ ಯಶಸ್ವಿ ಕೂಡ ಆದ್ರು. ಆದ್ರೆ ಅವರು ಆ ದೊಡ್ಡ ಹೋರಾಟವನ್ನ ಹತ್ತಿಕ್ಕೋದು ಅತ್ಯಂತ ಸುಲಭ ಮಾರ್ಗ ಆಗಿರ್ಲಿಲ್ಲ. 1857 ಸ್ವತಂತ್ರ ಸಂಗ್ರಾಮ ಅನ್ನೋದು ಬ್ರಿಟಿಷರ ಗುಂಡಿಗೆಯನ್ನ ಅದುರಿಸಿದಂತ ಒಂದು ದೊಡ್ಡ ಹೋರಾಟ. ಸಿಪಾಯಿ ಮ್ಯೂಟಿನಿ ಅಂತ ಅವ್ರು ಯಾಕೆ ಕರೀತಾರೆ ಅಂದ್ರೆ, ಮಂಗಲ್ ಪಾಂಡೆ ಅಂತಕ್ಕಂತ ಒಬ್ಬ ಬ್ರಿಟಿಷರ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ಭಾರತೀಯ ಆ ದಂಗೆಗೆ ಕಾರಣ ಆದ, ಆರಂಭ ಮಾಡದ ಅನ್ನೋ ಕಾರಣಕ್ಕೋಸ್ಕರ, ಸೈನಿಕರ ಒಂದು ಡೇರೆಗಳಲ್ಲಿ ಅದು ಆರಂಭ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಕೇವಲ ಸಿಪಾಯಿ ಮ್ಯೂಟಿನಿ ಅನ್ನೋ ಹೆಸರಲ್ಲಿ ಅದನ್ನ ಅಡಗಿಸ್ಬಿಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಅಷ್ಟು ಮಾತ್ರ ಆಗಲಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್ ಪೇಶ್ವೆ, ಕುವರ್ ಸಿಂಹ, ಕರ್ನಾಟಕದಲ್ಲಿ ನರಗುಂದದ ಬಾಬಾ ಸಾಹೇಬ, ಕರ್ನಾಟಕದ ಬಾಗಲಕೋಟೆಯ ಹಲಗಲಿಯಲ್ಲಿ ಹಲಗಲಿಯ ಬೇಡರು, ಈ ರೀತಿಯ ಬಹದ್ದೂರ್ ಶಾ ಜಫರ್, ಎರಡನೇ ಬಹದ್ದೂರ್ ಶಾ ಜಫರ್, ಇವರೆಲ್ಲ ಸೇರ್ಕೊಂಡು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅದನ್ನ ಇಡೀ ದೇಶದಾದ್ಯಂತ ಆರ್ಗನೈಸ್ ಮಾಡಿದ್ರು. ಅಂದ್ರೆ ಬ್ರಿಟಿಷರು ಮತ್ತೆ ಹಿಂದಿನಂತೆ ಕುತಂತ್ರಗಳಿಂದ ಅದನ್ನ ಅಡಗಿಸಿದ್ರು. ಅಲ್ಲಿಂದ ಶುರುವಾಗುತ್ತೆ ನಮ್ಮ ಸ್ವತಂತ್ರ ಹೋರಾಟದ ಇತಿಹಾಸ ಬ್ರಿಟಿಷರ ವಿರುದ್ಧ. ಅದಾದ ನಂತರ ಅದಕ್ಕಿಂತ ಹಿಂದೆ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ 1857 ಸಂಗ್ರಾಮ ಆರಂಭ ಆಗೋದಕ್ಕಿಂತ ಮುಂಚೆನೆ ಹೋರಾಟ ಮಾಡಿದವರು, ಕರ್ನಾಟಕದ ಹೆಮ್ಮೆ. ಥ್ಯಾಕರೆ ಸಾಹೇಬನ ಕತ್ತು ಕಡಿದು ಇಡೀ ಕಿತ್ತೂರಿನ ಸುತ್ತ ಮೆರವಣಿಗೆ ಮಾಡಿ ಕತ್ತನ್ನ ಆ ಊರಿನ ಹೆಬ್ಬಾಗಿಲಿಗೆ ಕಟ್ಟಿ ರಾಣಿ ಚೆನ್ನಮ್ಮ ಗರ್ಜಿಸ್ತಾಳೆ, ಕಿತ್ತೂರಿನ ಮೇಲೆ ಕಣ್ಣು ಹಾಕುವವರ ಕತೆ ಈಗ ಆಗುತ್ತೆ ಅಂತೇಳಿ. ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನನ್ನ ಅರೆಸ್ಟ್ ಮಾಡಿದ ನಂತರವೂ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಗೆರಿಲ್ಲಾ ವಾರನ ಬ್ರಿಟಿಷರ ವಿರುದ್ಧ ಸಂಘಟಿಸ್ತಾರೆ. ಈ ಎಲ್ಲ ತ್ಯಾಗ ಬಲಿದಾನಗಳನ್ನ ನಾವು ಸದಾಕಾಲ ಜ್ಞಾಪಿಸಿಕೊಳ್ಬೇಕು. ಅದಾದ ನಂತರ ನಡೆದದ್ದು ನಮ್ಗೆಲ್ಲ ಗೊತ್ತೇ ಇದೆ. ಲಾಲ್ ಬಾಲ್ ಪಾಲ್ರಿಂದ ಹಿಡಿದು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್, ಅಶ್ಫಾಕುಲ್ಲಾ ಖಾನ್, ಎಂತೆಂಥ ಮಹಾಮಹಿಮರು ಹೋರಾಟ ಮಾಡಿದ್ರು. ಇವರೆಲ್ಲರ ಜೀವನವನ್ನ ನಾವು ಕೇಳಬೇಕಾಗಿರೋದು ಇವತ್ತಿನ ಅತ್ಯಂತ ತುರ್ತು ಅಗತ್ಯವಾಗಿದೆ ಅಂತ ನಾನು ಭಾವಿಸ್ತೀನಿ.
1: ಸರ್, ಹಾಗಿದ್ರೆ ಸ್ವಾತಂತ್ರ್ಯ ಅನ್ನುವಂಥದ್ದು ಕೇವಲ ರಾಜಕೀಯ ಮುಕ್ತಿ ಮಾತ್ರವಲ್ಲ, ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವು ಕೂಡ ಒಂದು ಅಗತ್ಯವಾಗಿರುತ್ತೆ ಸರ್. ಆ ನಿಟ್ಟಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಂಥ ರಾಜಕೀಯ ಸ್ವಾತಂತ್ರ್ಯಕ್ಕೂ ಈಗ ಪ್ರಸ್ತುತ ಎದುರಿಸ್ತಾ ಇರೋಂಥ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಸವಾಲುಗಳಿಗೂ ತಮ್ಮ ವ್ಯಾಖ್ಯಾನ ಏನು ಸರ್?
0: ತುಂಬ ಒಳ್ಳೆ ಪ್ರಶ್ನೆ. ವಾಸ್ತವವಾಗಿ ಈ ಸ್ವಾತಂತ್ರ್ಯ ಅನ್ನೋ ಪದವನ್ನ ನಾವು ತುಂಬಾ ಆಳವಾಗಿ ಅವಲೋಕನ ಮಾಡಿದಾಗ ಕೇವಲ ಬ್ರಿಟಿಷರ ವಿರುದ್ಧ ಪಡೆದಂತ ಒಂದು ರಾಜಕೀಯ ಸ್ವಾತಂತ್ರ್ಯ ಮಾತ್ರ ಸ್ವತಂತ್ರ್ಯ ಅಲ್ಲ. ಅದಕ್ಕಿಂತಲೂ ಹಿಂದೆ ನಮ್ಮ ದೇಶದ ಮೇಲೆ ಮಹಮ್ಮದಿಯರ್ ದಾಳಿ ಮಾಡಿದ್ರು, ಟರ್ಕರು ದಾಳಿ ಮಾಡಿದ್ರು, ಫ್ರೆಂಚರು, ಪೋರ್ಚುಗೀಸರು ಎಷ್ಟೊಂದು ಜನ ದಾಳಿ ಮಾಡಿದ್ದಾರೆ. ಅಲೆಕ್ಸಾಂಡರ್ ಕೂಡ ದಾಳಿ ಮಾಡಿದ್ದ ಈ ದೇಶದ ಮೇಲೆ. ಅವರೆಲ್ಲರ ವಿರುದ್ಧ ಮಾಡಿದಂತ ಹೋರಾಟವೂ ಕೂಡ ಸ್ವತಂತ್ರ ಹೋರಾಟವೇ. ಯಾವಾಗೆಲ್ಲ ನಮ್ಮ ಅಸ್ಮಿತೆಯ ಮೇಲೆ ಧಕ್ಕೆ ಬರುತ್ತೋ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಸಮಾಜ, ನಮ್ಮ ಒಗ್ಗಟ್ಟಿನ ಮೇಲೆ ಆಕ್ರಮಣಗಳು ನಡೆಯುತ್ತೋ, ಆಗ ಮಾಡಿದ್ದೆಲ್ಲ ಸ್ವತಂತ್ರ ಹೋರಾಟನೇ. ಹಾಗೆ ನೋಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ, ರಾಣಾ ಪ್ರತಾಪ ಸಿಂಹ, ನಮ್ಮ ಸಿಖ್ ಧರ್ಮಗುರುಗಳು ಗುರು ಗೋವಿಂದ ಸಿಂಗರ ನಂತರ ಬಂದಂತ ಅನೇಕ ಜನ ಸಿಖ್ ಧರ್ಮಗುರುಗಳು ಕೂಡ ಅವರೆಲ್ಲರೂ ಸ್ವತಂತ್ರ ಹೋರಾಟಗಾರರೇ ಆಗ್ತಾರೆ. ನಮ್ಮ ಕರ್ನಾಟಕದ ಟಿಪ್ಪು ಸುಲ್ತಾನ್ ಬಗ್ಗೆ ಕೆಲವೊಂದಷ್ಟು ನಮ್ಮ ಮತಾಂಧತೆಯ ಕಾರಣಕ್ಕೋಸ್ಕರ ಕೆಲವೊಂದು ಆರೋಪಗಳಿದ್ರೂ ಸಹ ಬ್ರಿಟಿಷರ ವಿರುದ್ಧ ಆತ ಹೋರಾಟ ಮಾಡಿದ್ದಕ್ಕೆ ಆತ ಕೂಡ ಸ್ವತಂತ್ರ ಹೋರಾಟಗಾರ ಅಂತಾನೆ ಕರೆಸ್ಕೊಳ್ತಾನೆ. ಹೀಗಾಗಿ ಈ ಸ್ವತಂತ್ರ ಹೋರಾಟ ಅನ್ನೋದನ್ನ ನಾವು ವಿಶಾಲವಾದಂತಹ ಪರಿಕಲ್ಪನೆಯಲ್ಲಿ ನೋಡಬೇಕಾಗಿದೆ. ಇನ್ನೂ ಹಿಂದಕ್ಕೆ ಹೋದ್ರೆ ಕೇವಲ ರಾಜಕೀಯ ಸ್ವತಂತ್ರಕ್ಕೋಸ್ಕರ ಮಾಡಿದಂತಹ ಹೋರಾಟ ಮಾತ್ರ ಸ್ವತಂತ್ರ ಹೋರಾಟ ಅನ್ನೋದು ಕೂಡ ಚಿಕ್ಕ ಪರಿಕಲ್ಪನೆಯೇ ಆಗುತ್ತೆ. ಅದಕ್ಕಿಂತ ಇನ್ನೂ ಹಿಂದಕ್ಕೆ ಹೋದ್ರೆ ನಾವು ರಾಜಕೀಯ ಸ್ವತಂತ್ರಕ್ಕಿಂತ ಮಿಗಿಲಾದಂತ ಸ್ವತಂತ್ರದ ಒಂದು ಕಲ್ಪನೆ ನಮ್ಮ ದೇಶದಲ್ಲಿದೆ. ಅದು ಮುಕ್ತಿ ಅಂತಕ್ಕಂಥ ಪದ. ಮುಕ್ತಿ, ಮೋಕ್ಷ, ಸ್ವಾತಂತ್ರ್ಯ ಅನ್ನೋ ಪದಗಳೆಲ್ಲ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಿದ್ದು. ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಬಂದು ಆತ್ಮರೂಪನಾಗಿರ್ತಕ್ಕಂಥ ಆತ ಶರೀರದೊಳಗಡೆ ಬಂಧಿಯಾಗಿದ್ದಾನೆ ಅಂತ. ಈ ಶರೀರದೊಳಗಡೆ ಬಂಧಿಯಾಗಿರ್ತಕ್ಕಂಥ ಅವನು ತನ್ನ ಬಂಧನವನ್ನ ಅರ್ಥ ಮಾಡಿಕೊಂಡು ತನ್ನ ಒಳಗಡೆ ಇರ್ತಕ್ಕಂಥ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ, ಆಸೆಗಳು, ನಿರಾಸೆಗಳು, ನೋವು, ದುಃಖ, ಈ ಥರದನ್ನೆಲ್ಲ ಕಳೆದಾಕಿ ಆ ಬೇಡಿಗಳನ್ನ ಕಿತ್ತೊಗೆದು ಪರಿಪೂರ್ಣವಾದಂತಹ ಸ್ವತಂತ್ರ ಪಡ್ಕೊಳ್ಳದೆ ನಿಜವಾದ ಸ್ವಾತಂತ್ರ್ಯ ಅಂತ ಆಧ್ಯಾತ್ಮಿಕ ಸ್ವತಂತ್ರದ ಕುರಿತಂತೆ ಈ ದೇಶದಲ್ಲಿ ಚರ್ಚೆಗಳಾಗಿದ್ದಾವೆ, ದೊಡ್ಡ ದೊಡ್ಡ ಚರ್ಚೆಗಳಾಗಿದ್ದಾವೆ. ಮತ್ತೆ ಈ ದೇಶದ ತಳಹದಿ ಕೂಡ ಅದೇ. ಇನ್ಫ್ಯಾಕ್ಟ್ ಭಾರತದ ರಾಜಕೀಯ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ಕೂಡ ಈ ಆಧ್ಯಾತ್ಮಿಕ ಸ್ವತಂತ್ರದ ಮೂಲದಿಂದಲೇ ಬಂತು ಅನ್ನೋದು ನಮ್ಗೆಲ್ಲ ಗೊತ್ತಿರಬೇಕು. ಹೇಗೆ ನಾವು ದೇಹದಿಂದ ಆತ್ಮದನ್ನ ಬೇರೆ ಮಾಡಿ, ದೇಹ ಬೇರೆ ಆತ್ಮ ಬೇರೆ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಮುಕ್ತಿಯನ್ನ ಪಡ್ಕೊಳ್ಬೇಕು, ಮೋಕ್ಷ ಪಡ್ಕೊಳ್ಬೇಕು ಅಂತ ಹಂಬಲಿಸ್ತೀವೋ, ಆಧ್ಯಾತ್ಮಿಕ ಪಿಪಾಸುಗಳೆಲ್ಲ ಹಂಬಲಿಸ್ತಾರೋ, ಅದೇ ಹೋರಾಟದ ಮಾದರಿ ನಮ್ಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರೇರಣೆಯಾಯಿತು. ಕೃಷ್ಣ ಅರ್ಜುನನಿಗೆ ಬೋಧಿಸಿದಂತ ಕ್ಲೈಬ್ಯಂ ಮಾಸ್ಮ ಗಮ ಪಾರ್ಥ, ಏಳು ಪಾರ್ಥ ದುಷ್ಟರ ವಿರುದ್ಧ ಹೋರಾಟ ಮಾಡು ಅಂತ ಏನು ಕೃಷ್ಣ ಬೋಧಿಸಿದ್ನೋ, ಹಾಗೆ ಕರ್ಮ ಮಾರ್ಗದ ಮುಖಾಂತರ, ಕೆಲಸ ಮಾಡೋದ್ರ ಮುಖಾಂತರ,

0: ನಮ್ಮ ಮೇಲಿರ್ತಕ್ಕಂತ ಗುಲಾಮಿತನದ ದಾಸ್ಯವನ್ನ ಕಿತ್ತೊಗಿಬೇಕು ಅಂತ ನಮ್ಮ ಆಧ್ಯಾತ್ಮಿಕತೆ ನಮಗೆ ಬೋಧಿಸಿದ್ದು. ಈ ಸಂದರ್ಭದಲ್ಲಿ ಸ್ವತಂತ್ರ ಅನ್ನೋ ವಿಷಯವನ್ನ ಇನ್ನು ದೊಡ್ಡದಾಗಿ ನಾವು ಚಿಂತನೆ ಮಾಡಬೇಕಾದಂತ ಅವಶ್ಯಕತೆ ಇದೆ. ಪ್ರಸ್ತುತ ಸಂದರ್ಭಕ್ಕೆ ಬಂದ್ರೆ ನಮ್ಮ ದೇಶ ಸ್ವತಂತ್ರ ಪಡ್ಕೊಂಡಿದೆ ರಾಜಕೀಯವಾಗಿ ನಿಜ, ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಿಜ, ಆದ್ರೆ ರಾಜಕೀಯವಾಗಿ ಸ್ವತಂತ್ರ ಪಡೆದ ಮಾತ್ರಕ್ಕೆ ಎಲ್ಲರೂ ಸ್ವತಂತ್ರರಾ ಅಂತ ಕೇಳಿದ್ರೆ ಖಂಡಿತವಾಗಿ ಇಲ್ಲ. ನಮ್ಮ ಸ್ವತಂತ್ರವನ್ನ ಕಿತ್ಕೊಳ್ತಕ್ಕಂತ ಅನೇಕ ಅಂಶಗಳು ಇವತ್ತು ನಮ್ಮ ನಡುವೆ ಇದೆ. ಮೊದಲನೇದಾಗಿ ವಿದೇಶಿ ಕಂಪನಿಗಳು ಈ ದೇಶದಲ್ಲಿ ಮಾಡ್ತಿರ್ತಕ್ಕಂತ ಅನೇಕ ಹಸ್ತಕ್ಷೇಪಗಳು. ವಿದೇಶಿ ಕಂಪನಿಗಳು ಇವತ್ತು ಗ್ಲೋಬಲೈಸೇಷನ್ ಆದ್ಮೇಲೆ, ಜಾಗತೀಕರಣ ಆದ್ಮೇಲೆ ಎಲ್ಲ ಕಂಪನಿಗಳು ಎಲ್ಲಿ ಬೇಕಾದ್ರೂ ಹೋಗಿ ಉತ್ಪಾದನೆ ಮಾಡಬಹುದು ಅನ್ನುವಂತ ಒಂದು ವಿಷಯ ಬಂದ್ಬಿಡ್ತು. ಹಂಗ ಬಂದಾಗ ಎಲ್ಲೋ ಒಂದ್ ಕಡೆ ಸ್ವಾತಂತ್ರ್ಯ, ಸ್ವದೇಶ, ಸ್ವದೇಶಿ ಅಸ್ಮಿತೆ ಅನ್ನೋ ಕುರಿತಂತೆ ಎಲ್ಲೋ ಧಕ್ಕೆ ಬಂದುದುಕ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ತಯಾರ್ ಮಾಡ್ತಕ್ಕಂತ ನಮ್ಗೆ ಕೊಲ್ಲಾಪುರ ಚಪ್ಪಲಿ ಬಗ್ಗೆ ಗೊತ್ತು. ಕೊಲ್ಲಾಪುರದಲ್ಲಿ ಚಪ್ಪಲಿಯನ್ನು ತಯಾರು ಮಾಡ್ತಾರೆ, ಅಲ್ಲಿಯ ಒಂದು ಪ್ರಮುಖವಾದಂತ ಒಂದು ವಾಣಿಜ್ಯ ಉತ್ಪನ್ನ. ನಮ್ಮ ದೇಶಕ್ಕೆ ವಿದೇಶಿ ಕಂಪನಿಗಳು, ಬಾಟಾದಂತ ಕಂಪನಿಗಳು ಅಥವಾ ಇನ್ಯಾವುದೋ ಕಂಪನಿಗಳು ಬಂದು ಅವರ ವಸ್ತುಗಳನ್ನ ಸೇಲ್ ಮಾಡೋದ್ರ ಮುಖಾಂತರ, ಮಾರಾಟ ಮಾಡೋದ್ರ ಮುಖಾಂತರ ಲಾಭವನ್ನು ಹೊತ್ತೋಗ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ನಮ್ಮ ಸ್ವತಂತ್ರಕ್ಕೆ, ನಮ್ಮ ಕಾರ್ಮಿಕನ ಸ್ವತಂತ್ರಕ್ಕೆ ಧಕ್ಕೆ ಅಂತ ಅನ್ಸಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಎಲ್ಲೋ ವಿದೇಶಗಳಿಂದ ಬಂದಂತ ತಂಪು ಪಾನೀಯಗಳು, ತಂಪು ಪಾನೀಯಗಳು ಅಂತ ಹೆಸರಿಗೆ ಮಾತ್ರ ತಂಪಾಗಿದೆ, ಆದ್ರೆ ಅದು ಆರೋಗ್ಯಕ್ಕೆ ಬಹಳ ಬಿಸಿ. ಇಂಥ ತಂಪು ಪಾನೀಯಗಳು ನಮ್ಮದೇ ರೈತನ ಎಳನೀರಿಗೆ ಕೊಡಲಿ ಪಟ್ಟು ಕೊಡ್ತಾ ಇದೆಯಲ್ಲ, ಇದು ನಮ್ಮ ಸ್ವತಂತ್ರವನ್ನ ಕಿತ್ಕೊಂಡಂತಾಗ್ಲಿಲ್ವಾ? ಈ ಕುರಿತಂತೆ ನಾವು ಆಲೋಚನೆ ಮಾಡಬೇಕಾಗಿದೆ. ಎಲ್ಲೋ ಒಂದ್ ಕಡೆ ನಮ್ಮ ಸಂಸ್ಕೃತಿಯನ್ನ ವಿದೇಶಿ ಸಂಸ್ಕೃತಿ ಅಪಹರಿಸ್ತಾ ಇದೆ. ನಮ್ಮ ಮಕ್ಕಳು ವಿದೇಶಿ ಸಂಸ್ಕೃತಿಯ ದಾಸರಾಗ್ಬಿಡ್ತಾ ಇದಾರೆ. ಹುಟ್ಟುದಬ್ಬವನ್ನು ಆಚರಣೆ ಮಾಡ್ಬೇಕಾದ್ರೆ ಕೇಕ್ ಕಟ್ ಮಾಡುವ ಸಂಸ್ಕೃತಿ ಎಲ್ಲಿಂದ ಬಂತು? ಮದುವೆ ರಿಸೆಪ್ಷನ್ ನಲ್ಲಿ ಒಬ್ಬ ಹುಡುಗ ಎಂತ ಬೇಸಿಗೆ ಬಿರು ಬೇಸಿಗೆ ಇದ್ರೂ ಸೂಟು ಬೂಟು ಹಾಕ್ತಕ್ಕಂತ ಒಂದು ಗುಲಾಮಿತನದ ಪರಂಪರೆ ಇನ್ನೂ ನಮ್ಮಲ್ಲಿ ಇದೆ. ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳ್ತಕ್ಕಂತ ಪರಂಪರೆ ಆಗ್ಬೋದು. ಇಂಗ್ಲಿಷ್ ಅನ್ನ ನಾವ್ ಎಷ್ಟು ಬಳಸ್ತೀವಿ, ನನ್ನ ಮಾತಿನಲ್ಲಿ ಎಷ್ಟು ಇಂಗ್ಲಿಷ್ ಪದಗಳನ್ನು ಸುಳ್ಳು ಬಿಟ್ವು. ಎಲ್ಲ ಒಂದ್ ಕಡೆ ಭಾಷೆಯ ಗುಲಾಮಗಿರಿ ನಮ್ಮ ಮೇಲೆ ಹೇರಲ್ಪಟ್ಟಿದೆ ಅಂತ ಅನ್ಸುತ್ತೆ. ನಮ್ಮ ನಂಬಿಕೆಯ ಗುಲಾಮಗಿರಿ ಎಲ್ಲ ಒಂದ್ ಕಡೆ ಹೇರಲ್ಪಟ್ಟಿದೆ ಅನ್ಸುತ್ತೆ. ಈ ಎಲ್ಲ ಗುಲಾಮಗಿರಿಗಳನ್ನ ನಾವು ತೊಡ್ಕೊಳ್ಬೇಕಾಗಿದೆ. ನಿಜವಾದ ಸ್ವತಂತ್ರದ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲ ದಿಕ್ಕಿನಿಂದಲೂ ಎಲ್ಲ ಆಯಾಮದಿಂದಲೂ ನಾವು ಸ್ವತಂತ್ರ ಪಡ್ಕೊಳ್ಬೇಕಾಗಿದೆ. ನಾವೆಲ್ಲ ಇವತ್ತು ಮಕ್ಕಳೆಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ದೂರ್ತಿದೀವಿ. ಮೊಬೈಲ್ ಅಡಿಕ್ಟ್ ಆಗೋದು ಅಂದ್ರೆ ಏನು? ಮೊಬೈಲ್ಗೆ ನಮ್ಮ ಸ್ವತಂತ್ರವನ್ನು ಒತ್ತೆ ಇಡೋದು. ನಾನು ಏನ್ ಇಷ್ಟ ಬರುತ್ತೋ ಅದನ್ನ ಮಾಡಬೇಕಾಗಿತ್ತು, ನನ್ಗೆ ಯಾವ್ದು ಹಿತಕಾರಿಯಾಗಿದೆಯೋ ಅದನ್ನ ಮಾಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ವಿವಶತೆಯಿಂದ ನನಗೆ ಗೊತ್ತಿಲ್ಲದೆ ಯಾವ್ದಕ್ಕೂ ಒಂದಕ್ಕೆ ನಾನು ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರೆ ಅದು ಮೊಬೈಲ್ ಆಗ್ಬೋದು, ಡ್ರಗ್ಸ್ ಆಗ್ಬೋದು, ಇಲ್ಲ ಹಣ ಸಂಪಾದನೆ ಹುಚ್ಚಾಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು. ನಮ್ಮ ನಾವೆಲ್ಲೋ ಕಳ್ಕೊಳ್ತಾ ಇದ್ದೀವಿ, ಸ್ವತಂತ್ರವನ್ನ ಪಡ್ಕೊಳ್ಳೋದ್ರಲ್ಲಿ ತುಂಬಾ ದೂರ ಇದ್ದೀವಿ ಅಂತ ಅನ್ಸುತ್ತೆ. ಈ ಬಗ್ಗೆಯೂ ನಾವು ಸ್ವತಂತ್ರ ದಿನದ ದಿನ ಚರ್ಚೆ ಮಾಡಬೇಕಾಗಿದೆ. ಆರ್ಥಿಕ ಸ್ವತಂತ್ರ, ಸಾಮಾಜಿಕ ಸ್ವತಂತ್ರ, ಗುಲಾಮಗಿರಿಯನ್ನ ತೊಡ್ಕೊಳ್ತಕ್ಕಂತ ಯಾವುದೇ ಪ್ರಯತ್ನ ಕೂಡ ಸ್ವತಂತ್ರ ಹೋರಾಟವೇ ಆಗುತ್ತೆ. ಅದನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ.
1: ಸರ್, ತಾವೀಗ ಒಂದು ಅಂಶವನ್ನ ಹೇಳಿದ್ರಿ, ವಿದೇಶಿ ಕಂಪನಿಗಳ ಹಸ್ತಕ್ಷೇಪ ಅನ್ನೋದು ನಮ್ಮ ಸ್ವದೇಶಿ ವಸ್ತುಗಳಿಗೆ ಒಂದು ಸ್ವಾತಂತ್ರ್ಯವನ್ನ ಕಿತ್ಕೊಳ್ತಾ ಇದೆ ಅಂತ. ಆ ನಿಟ್ಟಿನಲ್ಲಿ ಸರ್, ಸ್ವದೇಶಿ ವಸ್ತುಗಳನ್ನ ಬಳಸೋದಾಗಿರ್ಬೋದು, ದೇಶೀಯ ಉತ್ಪನ್ನಗಳ ಬಳಕೆ, ಅದು ಪರಿಸರಕ್ಕೆ ಸಂರಕ್ಷಣೆಯಲ್ಲಿ ಬಹಳ ಪಾತ್ರವನ್ನು ವಹಿಸುವಂತದ್ದು, ಸ್ವದೇಶಿ ವಸ್ತುಗಳನ್ನು ಬಳಸುವಂತದ್ದು. ಆ ನಿಟ್ಟಿನಲ್ಲಿ ಸ್ವದೇಶಿ ಉತ್ಪನ್ನಗಳ ಬಳಕೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಭಾರತೀಯ ಪ್ರಜೆಗಳ ಜವಾಬ್ದಾರಿ ಆಗಿರಬೇಕು.
0: ಹೌದು ಹೌದು ಸರ್, ಇದು ತುಂಬಾ ಗಮನ ಕೊಡಬೇಕಾದಂತ ಅಂಶ ಈ ವಿಷಯ. ನಾವೆಲ್ಲ ವಸ್ತುಗಳನ್ನ ಬಳಸ್ತಾ ಇದೀವಿ, ಇವತ್ತು ಎಷ್ಟು ಮಟ್ಟದ ಬಳಸ್ತಾ ಇದೀವಿ ಅಂದ್ರೆ ಎಲ್ಲಿಂದ ಬಂತು ಆ ವಸ್ತು, ಯಾರು ತಯಾರು ಮಾಡಿದ್ರು, ಹೇಗೆ ತಯಾರು ಮಾಡಿದ್ರು, ಆ ವಸ್ತುವಿನೊಳಗಡೆ ತೆಗೆದಂತ ಇಂಗ್ರೀಡಿಯೆಂಟ್ಸ್ ಏನು, ಒಳಗಡೆ ಇರ್ತಕ್ಕಂತ ಘಟಕಗಳು ಏನಿದೆ ಅದ್ರೊಳಗಡೆ, ಯಾವುದನ್ನು ವಿಚಾರ ವಿವೇಚನೆ ಮಾಡದೆ ಯೂಸ್ ಅಂಡ್ ಥ್ರೋ ಸಂಸ್ಕೃತಿನ ಅನುಸರಿಸ್ತಾ ಇದೀವಿ. ಅಮೆಝಾನ್ ಅಲ್ಲೋ ಅಥವಾ ಫ್ಲಿಪ್ಕಾರ್ಟ್ ಅಲ್ಲೋ, ಸ್ವಿಗ್ಗಿಯಲ್ಲೋ, ಜೊಮ್ಯಾಟೊದಲ್ಲೋ, ಯಾವ್ದೋ ಒಂದು ಆಪ್ ಮುಖಾಂತರ ನಾವು ವಸ್ತುಗಳನ್ನ ಆರ್ಡರ್ ಮಾಡ್ತಾ ಇದೀವಿ, ತರಿಸ್ಕೊಳ್ತಾ ಇದೀವಿ, ಮತ್ತೆ ಅದನ್ನ ಉಪಯೋಗಿಸಿ ಎಸಿತಾ ಇದೀವಿ. ಅದರಿಂದ ಪರಿಸರಕ್ಕೆ ಎಷ್ಟು ನಾಶ ಆಗ್ತಾ ಇದೆ, ನಮ್ಮ ಆರ್ಥಿಕತೆಗೆ ಎಷ್ಟು ನಾಶ ಆಗ್ತಾ ಇದೆ, ಈ ಯಾವ ಒಂದು ಅರಿವು ಇಲ್ಲದಂತೆ ಈ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಇದು ಒಂದು ರೀತಿಯಲ್ಲಿ ಗುಲಾಮಗಿರಿನೇ. ನೋಡಿ, ನಮ್ಮ ದೇಶ ಹಳ್ಳಿಗಳ ದೇಶ, 70% ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ನಗರೀಕರಣ ಮಾಡ್ತಿದೀವಿ ಅಷ್ಟೇ, ಆಧುನಿಕತೆಯ ಹೆಸರಿನಲ್ಲಿ ನಾವು ಗುಲಾಮಗಿರಿಗೆ ಹೋಗ್ತಿದೀವಿ ಅಷ್ಟೇ. ಈ ಅರಿವು ಯಾರಿಗೂ ಬರ್ತಾ ಇಲ್ಲ. ನಮ್ಮ ಎಕಾನಮಿ ಹೇಗಿರ್ಬೇಕು, ನಮ್ಮ ಅರ್ಥವ್ಯವಸ್ಥೆ ಹೇಗಿರ್ಬೇಕು ಅಂದ್ರೆ, ಒಂದು ಊರಿನ ಅರ್ಥವ್ಯವಸ್ಥೆ ಬಹುಪಾಲು ಆ ಊರಿನ ಮೇಲೆ ನಿರ್ಭರವಾಗಿರ್ಬೇಕು. ಅದನ್ನೇ ಆತ್ಮ ನಿರ್ಭರ ಅಂತ ಕರೆಯೋದು. ನಮ್ಮೂರಿನಲ್ಲಿ ನಾವು ತಯಾರು ಮಾಡ್ತಕ್ಕಂಥ ವಸ್ತುಗಳನ್ನ ನಾವು ಬಳಸ್ಬೇಕು, ನಮ್ಮ ತಾಲೂಕಲ್ಲಿ ಉತ್ಪನ್ನ ಆಗ್ತಕ್ಕಂಥ ವಸ್ತುಗಳನ್ನ ನಾವು ಬಳಸ್ಬೇಕು. ಈಗ ಹೇಗಾಗಿದೆ, ಎಲ್ಲೋ ಹುಬ್ಬಳ್ಳಿಯಲ್ಲಿ ಯಾರೋ ತಯಾರು ಮಾಡ್ತಾರೆ, ಅದನ್ನ ತಂದು ಇಲ್ಲಿ ನಾವು ಉಪಯೋಗಿಸೋದು. ನಮ್ಮೂರಿನಲ್ಲಿ ತಯಾರು ಮಾಡ್ತಾ ಇದ್ರು ಕೂಡ ಅಲ್ಲೆಲ್ಲೋ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಯಾವುದೋ ವಸ್ತು ಇಲ್ಲಿಗೆ ಬರುತ್ತೆ, ಅದನ್ನ ನಾವು ಉಪಯೋಗಿಸ್ತಾ ಇದೀವಿ. ನಮ್ಮಲ್ಲೇ ಆ ವಸ್ತುಗಳನ್ನ ತಯಾರು ಮಾಡೋ ಸಾಧ್ಯತೆ ಇದ್ರೂ ಕೂಡ. ಈಗ ಕಾಶ್ಮೀರದ ಆಪಲ್ನ, ಸೇಬನ್ನ ನಾವಿಲ್ಲಿ ತಯಾರು ಮಾಡಕ್ಕಾಗಲ್ಲ, ಅದನ್ನ ತಿಂದ್ರೆ ತಪ್ಪಿಲ್ಲ, ತರಿಸ್ಕೊಳ್ಳೋಣ, ತಿನ್ನೋಣ, ಈಗ ಕಿವಿ ಅಂತ ಒಂದು ಫ್ರೂಟ್ ಇದೆ, ಅದು ನ್ಯೂಜಿಲೆಂಡ್ ಅಲ್ಲಿ ಬೆಳೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ, ಆಸ್ಟ್ರೇಲಿಯಾದಲ್ಲೋ ನ್ಯೂಜಿಲೆಂಡ್ ಅಲ್ಲೋ ಯಾವ್ದೋ ವಿದೇಶದಲ್ಲಿ ಬರುತ್ತೆ, ತಗೊಳ್ಳೋಣ ತಿನ್ನೋಣ. ಆದ್ರೆ ಇಲ್ಲೇ ಇರ್ತಕ್ಕಂತ ವಸ್ತುಗಳು ಅನೇಕ ಪೋಷಕಾಂಶಗಳನ್ನ ವಿಟಮಿನ್ಗಳನ್ನ ತುಂಬಿಕೊಂಡಿದ್ರು, ಅದನ್ನ ದೂರ

ಮಾಡಿ ವಿದೇಶದಿಂದ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಲವು ವಸ್ತುಗಳನ್ನ ಕೊಂಡ್ಕೊಂಡು ಉಪಯೋಗಿಸ್ತಾ ಇದೀವಲ್ಲ, ಎಷ್ಟು ಮೂರ್ಖತನ ಇದು. ಆ ಹಣ ಎಲ್ಲಿಗೆ ಹೋಗುತ್ತೆ? ವಿದೇಶಕ್ಕೆ ಹೋಗುತ್ತೆ. ನಮ್ಮ ದೇಶದ ನಮ್ಮ ಜನರಿಗೆ ಕೊಡದೇ ಇರತಕ್ಕಂತ ಹಣ ವಿದೇಶಕ್ಕೆ ಕೊಟ್ರೆ ಸಹಜವಾಗಿ ನಮ್ಮ ದೇಶ ಬಡವಾಗುತ್ತೆ. ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಮತ್ತಲ್ಲಿಂದ ಬರುತ್ತೆ, ದುಡ್ಡನ್ನು ನಾವು ಸಂಪಾದನೆ ಮಾಡ್ತಾ ಇದೀವಿ ನಿಜ, ಆದ್ರೆ ಖರ್ಚು ಮಾಡ್ತಾ ಇರೋದು ಯಾವ್ದಕ್ಕೆ ಅನ್ನೋ ಅರಿವು ನಮಗಿಲ್ಲ. ಹೀಗಾಗಿ ನಾವು ಅವಶ್ಯಕತೆ ಇರತಕ್ಕಂತ ವಸ್ತುಗಳೆಲ್ಲವನ್ನು ಬಹುಪಾಲು ವಸ್ತುಗಳನ್ನ ನಮ್ಮಲ್ಲೇ ತಯಾರ್ ಮಾಡ್ಕೋಬೇಕು. ಇದನ್ನ ಆತ್ಮನಿರ್ಭರ ಅಂತ ಕರೀತಾರೆ. ಒಂದು ಊರಿನಲ್ಲಿ ಒಂದು ತಾಲೂಕು ಅನ್ಕೊಳ್ಳೋಣ, ಆಯ್ತು ಒಂದು ಡಿಸ್ಟಿಕ್ ಅಂತಾನೆ ಅನ್ಕೊಳ್ಳೋಣ, ಒಂದು ಜಿಲ್ಲೆಯ ವಸ್ತುಗಳು ಆಯಾ ಜಿಲ್ಲೆಯಲ್ಲಿ ಉಪಯೋಗಿಸ್ತಕ್ಕಂತ ಸಕ್ಕರೆ ಉದಾಹರಣೆಗೆ ಯಾವುದೋ ದೇಶದಿಂದ ಬರುತ್ತೆ, ಯಾವುದೋ ರಾಜ್ಯದಿಂದ ಬರುತ್ತೆ, ಅವಶ್ಯಕತೆ ಇಲ್ಲ. ಸಕ್ಕರೆ ಇವತ್ತು ಬೆಲ್ಲ ನಮ್ಮಲ್ಲೇ, ನಮ್ಮ ಆಲೆ ಮನೆಗಳು ಎಷ್ಟಿದ್ವು ಎಷ್ಟು ಮುಚ್ಚೋಗಿದೆ ಇವತ್ತು, ಆ ಆಲೆ ಮನೆಗಳಲ್ಲಿ ತಯಾರತಕ್ಕಂಥ ಬೆಲ್ಲದ ಪುಡಿಯನ್ನು ನಾವು ಉಪಯೋಗಿಸ್ಬೇಕಾಗತ್ತೆ, ಆಲೆ ಮನೆಯಲ್ಲಿ ತಯಾರಾಗ್ತಕ್ಕಂಥ ಬೆಲ್ಲದ ಅಚ್ಚುಗಳನ್ನು ನಾವು ಉಪಯೋಗಿಸ್ಬೇಕಾಗತ್ತೆ. ಹಾಗಾದ್ರೆ ನಮ್ಮೂರ್ನಲ್ಲಿ ಇರ್ತಕ್ಕಂಥ ಕಬ್ಬು ಬೆಳೆಗಾರನ ಆರ್ಥಿಕತೆ ಸೇಫ್ ಆಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಈಗ ಆತ ಫ್ಯಾಕ್ಟ್ರಿಗೆ ಕಳಿಸ್ಬೇಕು, ಆ ಫ್ಯಾಕ್ಟ್ರಿಗೆ ತಗೊಂಡೋದಕ್ಕೆ ಅವನು ಗಾಡಿ ಮಾಡಿ, ಇವಾಗ ಹಿಂದೆ ಎಲ್ಲ ಗಾಡಿ ಲೋಡಿಸ್ತಾ ಇದ್ರು, ಇವಾಗ ಟ್ರ್ಯಾಕ್ಟರ್ ಬರ್ತಾ ಇದೆ, ಲಾರಿ ಬರ್ತಾ ಇದೆ, ಅದೆಲ್ಲದರ ಪೊಲ್ಯೂಷನ್ ಎಷ್ಟಾಗುತ್ತೆ, ಅದರಿಂದ ಫ್ಯಾಕ್ಟ್ರಿಯಿಂದ ಹೊರಬರ್ತಕ್ಕಂಥ ಹೊಗೆ ಎಷ್ಟು ಹಾನಿಕಾರಕ, ಅದಕ್ಕಿಂತ ಹೆಚ್ಚಾಗಿ ಸಕ್ಕರೆ ಎಷ್ಟು ಡೇಂಜರಸ್, ಎಷ್ಟು ಆರೋಗ್ಯಕ್ಕೆ ಹಾನಿ ಮಾಡ್ತಾ ಇದೆ ಅಂತ ತುಂಬಾ ಜನಕ್ಕೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಸೊ ಎಲ್ಲದರ ನಡುವೆ ನೋಡಿದಾಗ ನಮ್ಮ ಹಿಂದಿನ ಪದ್ಧತಿ ಏನಿತ್ತು, ನಮ್ಮ ಊರಿನಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತು ನಮ್ಮಲ್ಲೇ ತಯಾರಾಗಿರಬೇಕು ಅನ್ನೋ ತರದ್ದು ನಿಜವಾದಂತಹ ಸ್ವದೇಶಿ ಕಲ್ಪನೆ.

0: ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ತರಿಸ್ಬೇಕು. ಈ ಸಂದರ್ಭದಲ್ಲಿ ನನ್ಗೆ ಜ್ಞಾಪಕ ಆಗೋದು ಬಾಬಾ ಆಮ್ಟೆ ಅವರ ಒಂದು ಆಶ್ರಮ. ಆಶ್ರಮದೊಳಗಡೆ ಅವರು ಸೀಮೆಎಣ್ಣೆ ಮತ್ತು ಉಪ್ಪು ಈ ಎರಡನ್ನ ಬಿಟ್ರೆ ಪ್ರತಿಯೊಂದನ್ನು ಅವರೇ ತಯಾರು ಮಾಡ್ಕೊಳ್ತಾ ಇದ್ರು. ಅಲ್ಲಿದ್ದವರೆಲ್ಲ ಕುಷ್ಠರೋಗಿಗಳು, ಪಾಪ ಅಸಹಾಯಕರು, ಅಂಗವಿಕಲರು, ಅನಾಥರು, ದುರ್ಬಲರು, ಅವರೆಲ್ಲರಿಗೂ ಆಶ್ರಯ ಕೊಟ್ಟಿರ್ತಕ್ಕಂತ ಆಶ್ರಮದೊಳಗಡೆ ಅವರ ವಸ್ತುಗಳನ್ನ ಅವರೇ ತಯಾರು ಮಾಡ್ಕೊತಾ ಇದ್ರು. ಯಾವುದೇ ವಸ್ತು ಆಗಿರ್ಲಿ, ಅಂತ ಒಂದು ಆಶ್ರಮದೊಳಗಡೆ ಕೈಲಾಗದಂತ ದುರ್ಬಲರು ಅದನ್ನ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ನಾವಿವತ್ತು ಎಷ್ಟು ಸಬಲರಾಗಿದ್ದೀವಿ, ಎಷ್ಟು ಶಕ್ತಿಯುತರಾಗಿದ್ದೀವಿ. ನಾವ್ ಯಾಕೆ ಈ ಆತ್ಮನಿರ್ಭರವನ್ನ ಮಾಡ್ತಾ ಇಲ್ಲ? ಆತ್ಮನಿರ್ಭರ ಭಾರತ, ಆತ್ಮನಿರ್ಭರ ಕರ್ನಾಟಕ, ಆತ್ಮನಿರ್ಭರ ಜಿಲ್ಲೆಗಳು, ಆತ್ಮನಿರ್ಭರ ತಾಲೂಕು ಮತ್ತು ಊರುಗಳು ಆಗ್ಬೇಕಾಗಿದೆ. ಇವತ್ತು ನಮ್ಮೂರ್ನಲ್ಲಿ ನಮಗ್ ಬೇಕಾದಂತ ವಸ್ತುಗಳೆಲ್ಲ ಸಿಗೋ ತರ ಮಾಡ್ಕೊಳ್ಬೇಕು. ತನ್ಮೂಲಕ ನಮ್ಮ ಹಣ ನಮ್ಮಲ್ಲೇ ಹಂಚಿ ಹೋಗ್ಬೇಕು. ಹೀಗಾದಾಗ ಅನಗತ್ಯವಾದಂತ ಟ್ರಾನ್ಸ್ಪೋರ್ಟ್ ಗಳು ತಪ್ಪುತ್ತೆ. ಎಲ್ಲಿಂದ ಎಲ್ಲಿವರೆಗೂ? ಇಡೀ ದೇಶದಾದ್ಯಂತ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿದ್ವಿ, ನಿಜ. ಆ ಹೆದ್ದಾರಿ ಮೇಲೆ ಗಾಡಿಗಳು ಓಡಾಡ್ತಾ ಇದೆ, ನಿಜ. ಗೂಡ್ಸ್ಗಳು ಓಡಾಡ್ತಾ ಇದೆ, ನಿಜ. ಎಕಾನಮಿ ಡೆವಲಪ್ ಆಗಿದೆ, ನಿಜ. ಆದ್ರೆ ಹಾಗೆಲ್ಲ ಮಾಡ್ತಾ ಪರಿಸರಕ್ಕೆ ನಾವು ಎಷ್ಟು ನಾಶ ಮಾಡ್ತಾ ಇದೀವಿ? ನಾವು ಅನವಶ್ಯಕವಾಗಿ ಹಣವನ್ನ ಪೋಲ್ ಮಾಡ್ತಾ ಇದೀವಿ. 10,000 ನಡಿಬೇಕಾದಂತ ಜೀವನವನ್ನ 50,000 ಏರಿಸಿದೀವಿ. ನಾವು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ 15,000 ಜೀವನ ಮಾಡಬಹುದು, ಮಾಡಬೇಕು. ಆದ್ರೆ ಇವತ್ತು 50,000 ಆಗಿದೆ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿಯ ಕುಟುಂಬ ನಡಿಬೇಕು ಅಂತ ಹೇಳಿದ್ರೆ 40,000-50,000 ಖರ್ಚುಗಳು. ನೀವು ಸುಮ್ನೆ ಹಂಗೆ ಬಜೆಟ್ ಹಾಕಿ ನೋಡಿ ಆ ದುಡ್ಡು ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ ಅಂತ. ಅನವಶ್ಯಕವಾದಂತ ಖರ್ಚುಗಳೇ ಹೆಚ್ಚಾಗಿದೆ. ಅದೇ ಆತ್ಮನಿರ್ಭರ ಊರು, ಆತ್ಮನಿರ್ಭರ ತಾಲೂಕು ಆಗಿದ್ದಿದ್ರೆ ಆ ವ್ಯಕ್ತಿಗೆ ಅಷ್ಟು ಖರ್ಚು ಬೀಳ್ತಾ ಇರ್ಲಿಲ್ಲ. ಅನಗತ್ಯವಾಗಿ ಪೆಟ್ರೋಲ್ ದಂಡ ಆಗ್ತಾ ಇದೆ. ಇಲ್ಲಿಂದ ಎಲ್ಲಿಗೂ ಆಫೀಸ್ ಹೋಗ್ಬೇಕು, ಇಲ್ಲಿಂದ 20 ಕಿಲೋಮೀಟರ್ ಆಫೀಸ್ ಹೋಗ್ಬೇಕು, ಪ್ರತಿನಿತ್ಯ ಓಡಾಡಬೇಕು, ಎಷ್ಟು ಪೆಟ್ರೋಲ್ ವ್ಯರ್ಥ. ಆತ ಅಷ್ಟು ದೂರ ಆಫೀಸ್ ಮಾಡ್ಕೊಳ್ಳಕ್ಕೆ ಕಾರಣ ಏನು ಅಂದ್ರೆ ಅತಿಯಾದಂತ ನಗರೀಕರಣ. ನಗರೀಕರಣ ಅಂದ್ರೆ ಕೇವಲ ಆಫೀಸ್ಗಳಿರೋದಿಲ್ಲ, ಕೇವಲ ಎಂಪ್ಲಾಯೀಸ್ ಇರೋದಿಲ್ಲ, ಅವ್ರಿಗೆ ಸೇವೆ ಮಾಡೋದಕ್ಕೆ ಸೇವಾ ವರ್ಗ ಒಂದಷ್ಟು ಇರುತ್ತೆ. ಅವ್ರು ಯಾವ್ಯಾವ್ದೋ ಊರಿಂದ ಬಂದಿರ್ತಾರೆ, ಗುಳೆ ಹೊರಟಿರ್ತಾರೆ, ವಲಸೆ ಬಂದಿರ್ತಾರೆ ಉದ್ಯೋಗಕ್ಕೋಸ್ಕರ. ಈ ತರದೊಂದು ಅವೈಜ್ಞಾನಿಕ ನಗರೀಕರಣ ಆಗ್ತಿರೋದ್ರಿಂದ ಆತ್ಮನಿರ್ಭರ ಭಾರತಕ್ಕೆ ತುಂಬಾ ದೊಡ್ಡ ತೊಡಕಾಗಿದೆ, ಅದರಿಂದ ತುಂಬಾ ನಷ್ಟ ಆಗ್ತಾ ಇದೆ, ಪರಿಸರಕ್ಕೂ ಕೂಡ ತುಂಬಾ ಹೆಚ್ಚಿನ ಹಾನಿ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ.
1: ಸರ್, ಆಗಿದೆ, ನಮ್ಮ ಭಾರತ ದೇಶ ಅನ್ನೋದು ಹಳ್ಳಿಗಳ ದೇಶ, ಹಳ್ಳಿಗಳು ಅಭಿವೃದ್ಧಿ ಆದ್ರ ನಿಟ್ಟಿನಲ್ಲಿ ದೇಶ ಅಭಿವೃದ್ಧಿ ಆಗುತ್ತೆ. ತಾವಾಗೆ ಹೇಳಿದಾಗೆ ನಮ್ಮ ಭಾರತ ದೇಶದಲ್ಲಿ 70% ಕೃಷಿ ಚಟುವಟಿಕೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತು ಅಂದ್ರೆ ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಆಗಿರ್ಬೋದು, ಗ್ರಾಮೀಣ ಸಬಲೀಕರಣ ಆಗೋ ನಿಟ್ಟಿನಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ, ಅದರಲ್ಲೂ ವಿಶೇಷವಾಗಿ ಕೃಷಿ ಚಟುವಟಿಕೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕವಾಗಿ ಮಾರ್ಪಾಡ್ತಾ ಇದೆ, ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ, ಇದು ಕೂಡ ಒಂದು ಕೃಷಿ ಉತ್ಪನ್ನಕ್ಕೆ ಹೊಡೆತವನ್ನು ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನು ಮಾಡೋ ನಿಟ್ಟಿನಲ್ಲಿ ನಮ್ಮ ಒಂದು ಸ್ವದೇಶಿ ಉತ್ಪನ್ನಗಳನ್ನು ತಯಾರಿ ಮಾಡಿ ಅದನ್ನು ಮೌಲ್ಯವರ್ಧನೆ ಮಾಡಿ ನಮ್ಮಲ್ಲೇ ಅದನ್ನು ಬಳಸೋ ನಿಟ್ಟಿನಲ್ಲಾಗಿರ್ಬೋದು. ಒಟ್ಟಾರೆಯಾಗಿ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ವಲಯದ ಅಭಿವೃದ್ಧಿ ಕುರಿತು ಮುಂದೆ ಸರ್ಕಾರ ಆಗಿರ್ಬೋದು, ದೇಶದ ಪ್ರಜೆಗಳಾಗಿರ್ಬೋದು ಅನುಸರಿಸಬೇಕಾದಂಥ ಕ್ರಮಗಳ ಕುರಿತು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಈ ವಿಷಯದಲ್ಲಿ ನನ್ನನ್ಸೋದು ಸರ್, ಜಾಗೃತಿಯೇ ಪರಿಹಾರ. ಮೊಟ್ಟ ಮೊದಲು ಆಗಬೇಕಾಗಿರೋದು ಜಾಗೃತಿ, ಅವೇರ್ನೆಸ್ ಆಗ್ಬೇಕು. ನಮ್ಮೊಳಗೆ ಯಾಕಿದು ಬೇಕು, ಏನಾಗಬೇಕಾಗಿದೆ ಅನ್ನೋ ಕುರಿತಂತೆ ಒಂದು ಜವಾಬ್ದಾರಿಯುತವಾದಕ್ಕಿರ್ತಕ್ಕಂಥ

ಒಂದು ಅವಲೋಕನ ಮೊದಲು ನಡೀಬೇಕಾಗಿದೆ. ಸ್ವದೇಶಿ ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ತಗೊಳ್ಬೇಕಾಗಿದೆ. ಸ್ವದೇಶಿ, ಸ್ವರಾಜ್ಯ, ಸ್ವರಾಷ್ಟ್ರ, ಸ್ವಾತಂತ್ರ್ಯ ಇವೆಲ್ಲ ಒಂದೇ ಪದದ ಬೇರೆ ಬೇರೆ ಅರ್ಥಗಳು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ, ವಿಶಾಲ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ, ಹಾಗೆ ನೋಡಿದಾಗ ನಮ್ಮ ದೇಶದ ಮೇಲಿರುವ ಭಕ್ತಿಯನ್ನ ನಾವು ತೋರ್ಪಡಿಸ್ಕೊಳ್ಳೋದು ಹೇಗೆ? ಈ ದೇಶದಲ್ಲಿ ಹುಟ್ಟಿದೀವಿ, ಈ ದೇಶದಲ್ಲಿ ಅನ್ನ ನೀರು ಕುಡಿತಾ ಇದ್ದೀವಿ, ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ, ಇದಕ್ಕೆ ಋಣವನ್ನು ತೀರಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅನ್ನೋ ಭಾವನೆ ಮೊದಲು ಬರಬೇಕು. ಎರಡನೇದು, ಹಾಗೆ ಋಣ ತೀರಿಸೋದಕ್ಕೆ ತುಂಬಾ ಸುಲಭವಾದಂತಹ ದಾರಿ ಯಾವುದು ಅಂತ ಹೇಳಿದ್ರೆ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಮತ್ತು ಕೃಷಿಯನ್ನ ಉಳಿಸೋದಾಗಿದೆ. ರೈತ, ಕೃಷಿ, ಗೋವು, ಈ ಮೂರು ನಮ್ಮ ದೇಶದ ಬೆನ್ನೆಲುಬು. ಅದಿಲ್ಲದೆ ಈ ದೇಶ ಯಾವತ್ತೂ ನಡೆದಿಲ್ಲ. ಇತ್ತೀಚೆಗೆ ನಡೀತಾ ಇದೆ, ಆದ್ರೆ ಅದರಿಂದ ಆಗ್ತಿರ್ತಕ್ಕಂಥ ಅನಾಹುತಗಳು ಕಣ್ಣೆದುರುಗಡೆ ಕಾಣ್ತಾ ಇದೆ. ಟ್ರ್ಯಾಕ್ಟರ್ ಬಂತು ಎತ್ತುಗಳ ಜಾಗದಲ್ಲಿ, ಆದ್ರೆ ನಮ್ಗೆ ಗೊತ್ತಿರಲಿ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಎತ್ತು ಹೊಗೆ ಉಗುಳಲ್ಲ, ಎತ್ತು ಪರಿಸರಕ್ಕೆ ಪೂರಕ. ಸಗಣಿ ಹಾಕೋದ್ರ ಮುಖಾಂತರ ಭೂಮಿಯ ಫಲವತ್ತತೆಯನ್ನ, ಸಾರವನ್ನು ಹೆಚ್ಚಿಸುತ್ತೆ. ಆದ್ರೆ ಟ್ರ್ಯಾಕ್ಟರ್ ದುಡ್ಡು ಖರ್ಚು ಮಾಡಿಸುತ್ತೆ, ಪರಿಸರಕ್ಕೆ ಮಾಲಿನ್ಯ, ಹಾನಿಕಾರಕ. ಇಂಥ ಒಂದು ಅಭಿವೃದ್ಧಿಯನ್ನ ನಾವು ಕೃಷಿ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡೋ ಅವಶ್ಯಕತೆ ಖಂಡಿತವಾಗಿ ಇಲ್ಲ. ಕೃಷಿ ಪ್ರಾಚೀನ ಪದ್ಧತಿ ನಮ್ಮ ದೇಶದಲ್ಲಿ ಏನಿತ್ತೋ, ಸಾವಯವ ಕೃಷಿ ಪದ್ಧತಿ, ಅದೇ ನಮ್ಗೆಲ್ಲರಿಗೂ ಅತ್ಯಂತ ಸುಸ್ಥಿರ ಮತ್ತು ಆರೋಗ್ಯದಾಯಕವಾಗಿರ್ತಕ್ಕಂಥ ಒಂದು ಪದ್ಧತಿ. ಅದನ್ನ ವಾಪಸ್ಸು ತಗೊಂಡು ಬರಬೇಕು ನಮ್ಮ ರೈತರು ಒಂದ್ ಕಡೆ, ಹಾಗೆ ವಾಪಸ್ಸು ಸಾವಯವ ಕೃಷಿಯನ್ನ ತೆಗೆದುಕೊಂಡು ಬಂದಂತ ರೈತರಿಗೆ ಬೆಂಬಲವಾಗಿ ನಾವೆಲ್ಲ ನಿಲ್ಬೇಕು. ಗ್ರಾಮೀಣ ಭಾಗದ ವಸ್ತುಗಳನ್ನ ನಾವು ಖರೀದಿ ಮಾಡಬೇಕು. ಯಾವ್ಯಾವ್ದಕ್ಕೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ ನಾವುಗಳು, MRP ಹಾಕಿರ್ತಾರೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮರು ಮಾತಾಡದೆ ತಗೊಂಡ್ಬರ್ತೀವಿ. ರೈತ ಮಾರಾಟ ಮಾಡ್ತಕ್ಕಂಥ ವಸ್ತುಗಳಿಗೆ ಬಾರ್ಗೇನ್ ಮಾಡ್ತೀವಿ, ಚೌಕಾಸಿ ಮಾಡ್ತೀವಿ. ಸೊಪ್ಪನ್ನ 5 ರೂಪಾಯಿಗೆ ಸೊಪ್ಪು ಸಿಗ್ತಾ ಇರುತ್ತೆ ಒಂದು ಕಂತೆ, ಅದನ್ನ 4 ರೂಪಾಯಿಗೆ ಕೇಳ್ತೀವಿ. ನಮ್ಮ ಹಣ್ಣುಗಳು, ತರಕಾರಿಗಳು, ಆಹಾರ ಧಾನ್ಯಗಳು, ಎಣ್ಣೆ, ಗಾಣದ ಎಣ್ಣೆಗಳು, ಇಷ್ಟೆಲ್ಲವನ್ನು ನಾವು ಕೊಂಡ್ಕೊಳ್ಬೇಕು. ಪಟ್ಟಣದಲ್ಲಿರ್ತಕ್ಕಂಥ ಜನಗಳು ಅಥವಾ ಯಾರು ಆರ್ಥಿಕವಾಗಿ ಸುಸ್ಥಿರವಾಗಿದ್ದಾರೋ ಅಥವಾ ಮಧ್ಯಮ ವರ್ಗದವರಾಗಿದ್ರು ಚಿಂತೆ ಇಲ್ಲ, ತಮ್ಮ ಆಯ್ಕೆಯಲ್ಲಿ ಒಂದು ಬದಲಾವಣೆ. ಯಾವುದೋ ಒಂದು ಕಂಪ್ನಿಯಿಂದ ಬರ್ತಕ್ಕಂಥ ಪ್ಯಾಕೆಟ್ ಎಣ್ಣೆಯನ್ನ ತಗೊಳ್ಳೋದ್ರ ಬದಲು, ಅದು ಕೂಡ ಕಲಬೆರಕೆ ಪ್ಯಾಕೆಟ್ ಎಣ್ಣೆ, ಯಾವ ಪ್ಯಾಕೆಟ್ ಎಣ್ಣೆ ಆದರೂ ಕಲಬೆರಕೆನೇ ಅದು, ಅದ್ರ ಬದಲು ರೈತಾನೆ ಗಾಣದಲ್ಲಿ ತಯಾರು ಮಾಡ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಎಣ್ಣೆಯನ್ನ ಒಂದು 100 ರೂಪಾಯಿ ಹೆಚ್ಚಿಗೆ ಕೊಟ್ಟು ಖರೀದಿಸಿದ್ರೆ ಡಾಕ್ಟರ್ ಕೊಡೋ ಹಣವು ನಮಗುಳಿಯುತ್ತೆ, ಅದೇ 100 ರೂಪಾಯಿ ರೈತನಿಗೆ ಸುಸ್ಥಿರ ಕೃಷಿಯನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಹಣ ಬಂದ ಸಂದರ್ಭದಲ್ಲಿ ಕೃಷಿಕ ಯಾಕೆ ತನ್ನ ಕೃಷಿಯನ್ನ ತೊರೆದು ಪಟ್ಟಣಕ್ಕೆ ಹೋಗ್ತಾನೆ, ವಲಸೆ ಹೋಗಲ್ಲ ಅವನು. ಆರ್ಥಿಕತೆಯನ್ನ ನಾವು ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನ ಕರೆಕ್ಟಾಗಿ ಗಮನಿಸಿದಾಗ, ಸರಿಯಾಗಿ ಗಮನಿಸಿದಾಗ ನಮ್ಗೆ ಇದನ್ನ ತಗೊಂಡು ಹೋಗೋದು ಸುಲಭ ಆಗುತ್ತೆ. ರೈತನ ಉತ್ಪನ್ನಗಳನ್ನ ನಾವು ಖರೀದಿ ಮಾಡೋದು ಮೊದಲನೇ ಹೆಜ್ಜೆ. ಖಾದಿ ಬಟ್ಟೆ, ಕಾಟನ್ ಬಟ್ಟೆಗಳು, ಹ್ಯಾಂಡ್ಲೂಮ್ ಮೊನ್ನೆ ತಾನೇ ಆಯ್ತು, ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ನಡೆಯಿತು. ಅದಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟರು, ತುಂಬಾ ಸಂತೋಷದ ಸಂಗತಿ. ದೇಶವನ್ನ ಆಳ್ತಕ್ಕಂಥ ಪ್ರಧಾನಿ ಆಗ್ಬೋದು, ಸಚಿವರಾಗ್ಬೋದು, ಅಥವಾ ರಾಜ್ಯವನ್ನ ಆಳ್ತಕ್ಕಂಥ ನಾಯಕರುಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಇವರೆಲ್ಲ ಇಂಥ ವಿಷಯಗಳ ಕುರಿತಂತೆ ತಾವು ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಬೇಕು. ತಾವು ಆ ರೀತಿಯ ವಸ್ತುಗಳನ್ನ ಬಳಸೋದ್ರ ಮುಖಾಂತರ ಮುಂದೆ ನಿಂತು ಜನತೆಗೆ ಪ್ರೇರಣೆ ಕೊಡಬೇಕು. ಈ ಕೈಮಗ್ಗದ ವಸ್ತುಗಳನ್ನ ಕೊಂಡ್ಕೊಳ್ಳೋದ್ರಿಂದ ಎಷ್ಟು ಜನ ನೇಕಾರರಿಗೆ ಉಪಯೋಗ ಆಗುತ್ತೆ? ಯಾವುದೋ ಒಂದು ಫ್ಯಾಕ್ಟರಿಯಲ್ಲಿ ಒಟ್ಟಿಗೆ ತಾನ್ ಗಟ್ಟಲೆ ಬಟ್ಟೆಗಳು ಬರುತ್ತೆ, ಅದು ಯಾವುದೋ ಒಂದು ಸಿಂಥೆಟಿಕ್ ಯಾವುದೋ ಒಂದು ವಸ್ತುಗಳಿಂದ ಸುಲಭವಾಗಿ ತಯಾರು ಮಾಡಿಬಿಡ್ತಾರೆ. ಹಾಗೆ ಸುಲಭವಾಗಿನಲ್ಲ, ಕಷ್ಟಪಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಆದ್ರೆ ಅದೆಲ್ಲ ಮಾಡೋದು ಮೆಷಿನ್ಸ್. ನಮ್ಮ ದೇಶದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ, 150 ಕೋಟಿ ಜನಸಂಖ್ಯೆಗೆ ಕೈಗಳಿಗೆ ಉದ್ಯೋಗ ಕೊಡಬೇಕಾಗಿದೆ. 300 ಕೋಟಿ ಕೈಗಳಿಗೆ ಉದ್ಯೋಗ ಕೊಡೋದು ತಮಾಷೆ ಮಾತಲ್ಲ. 300 ಕೋಟಿ ಕೈಗೆ ಉದ್ಯೋಗ ಸಿಗಬೇಕು ಅಂದ್ರೆ ನಾವು ಫ್ಯಾಕ್ಟರಿಯಿಂದ ಬರ್ತಕ್ಕಂಥ ವಸ್ತುಗಳನ್ನ ಬಳಸೋದ್ರಿಂದ ಖಂಡಿತ ಸಾಧ್ಯ ಆಗಲ್ಲ. ಸುಲಭ ಆಗ್ಬೋದು ಅಷ್ಟೇ ಹೊರತು ಎಕಾನಮಿ ವೀಕ್ ಆಗ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ನಮ್ಗೊಂದು 10 ರೂಪಾಯಿ ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೇಶವನ್ನೇ ನಾವು ಹಾಳು ಬಾವಿಗೆ ನುಗ್ತಾ ಇದ್ದೀವಿ ಈ ಫ್ಯಾಕ್ಟರಿಗಳಿಂದ ಬರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸೋದ್ರಿಂದ. ಹೀಗಾಗಿ ಸಾಧ್ಯವಾದಷ್ಟು ಎಲ್ಲ ವಸ್ತುಗಳನ್ನ ಅಂತ ನಾನು ಹೇಳಲ್ಲ, ಯಾವ್ದು ಅವಶ್ಯಕತೆಯೋ ಅದನ್ನು ಉಪಯೋಗಿಸಿ. ಆದ್ರೆ ಒಂದು ಆಯ್ಕೆಯಲ್ಲಿ ಬದಲಾವಣೆ ತರೋದ್ರ ಮುಖಾಂತರ ಒಂದು ದೊಡ್ಡ ಕ್ರಾಂತಿ ಮಾಡಬಹುದು ಅನ್ನೋ ಸಾಧ್ಯತೆ ಇದ್ದಾಗ ನಾವು ಆ ಆಯ್ಕೆಯನ್ನ ಮಾಡಬೇಕಾಗುತ್ತೆ. ಅದು ಹ್ಯಾಂಡ್ಲೂಮ್ ಆಗಿರ್ಬೋದು, ಅಂದ್ರೆ ಕಾಟನ್ ಬಟ್ಟೆಗಳನ್ನ ಧರಿಸೋದಾಗಿರ್ಬೋದು, ಅಥವಾ ನಮ್ಮ ಗಾಣದ ಎಣ್ಣೆಯಿಂದ ಎಣ್ಣೆ ತಗೊಳ್ಳೋದಿರ್ಬೋದು, ಅಥವಾ ಹಾಲನ್ನ ರೈತನಿಂದ ನೇರವಾಗಿ ಖರೀದಿ ಮಾಡೋದಾಗಿರ್ಬೋದು, ತರಕಾರಿಗಳನ್ನ ಅಥವಾ ಧಾನ್ಯಗಳನ್ನ ನಾವು ರೈತರಿಂದ ನೇರವಾಗಿ ಖರೀದಿ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರೆ ರೈತನಿಗೆ ಈ ಬ್ರೋಕರ್ಗಳ ಹಾವಳಿ ತಪ್ಪುತ್ತೆ, ಎಷ್ಟು ಹಣ ಉಳಿತಾಯ ಆಗುತ್ತೆ. ಪಾಪ ರೈತ ಟೊಮೆಟೊ ಬೆಳೆದ್ರೆ 5 ರೂಪಾಯಿಗೆ ಮಾರಾಟ ಮಾಡ್ತಾನೆ, ನಮ್ಮವರೆಗೂ ಬರೋದಕ್ಕೆ ಅದು 30 ರೂಪಾಯಿ ಆಗಿರುತ್ತೆ, ಈ ಉಳಿದ 25 ರೂಪಾಯಿ ಎಲ್ಲಿಗೆ ಹೋಯ್ತು? ಈ 25 ರೂಪಾಯಿಯಲ್ಲಿ ರೈತನಿಗೆ ಕನಿಷ್ಠ 50% ಆದ್ರೂ ದುಡ್ಡು ಬರಬಾರ್ದ? ಹಾಗೆ ಬರಬೇಕು ಅಂದ್ರೆ ರೈತ ನೇರ ಮಾರುಕಟ್ಟೆಯನ್ನ ಹುಡುಕಬೇಕು. ಆ ರೈತ ಹುಡುಕೋದಕ್ಕೆ ಸರ್ಕಾರ ಮತ್ತು ಸಮಾಜ ಮತ್ತು ಕೊಳ್ಳುವರು ಯಾರು ಗ್ರಾಹಕರು ಇರ್ತಾರೋ ಅವರು ಸಹಾಯ ಮಾಡಬೇಕು. ಇದು ರೈತನಿಗೆ ಮಾಡೋ ಸಹಾಯ ಅಲ್ಲ, ಖಂಡಿತ ರೈತನ ಮಾಡೋ ಸಹಾಯ ಅಲ್ಲ. ರೈತ ವ್ಯವಸಾಯ ಬಿಟ್ಟು ಬೇರೆ ಕೆಲಸ ಮಾಡಬಹುದು, ಬದುಕಬಹುದು ಅವನು, ಆದ್ರೆ ರೈತ ವ್ಯವಸಾಯ ಬಿಟ್ಟರೆ ದೇಶದಲ್ಲಿ ತಿನ್ನೋದಿಕ್ಕೆ ಅನ್ನ ಇರೋದಿಲ್ಲ. ಇದನ್ನ ಎಲ್ಲ ಜನರು ಅರ್ಥ ಮಾಡ್ಕೊಳ್ಬೇಕು. ರೈತನಿಗೆ ಸಹಾಯ ಮಾಡೋದು ಅಂದ್ರೆ ಅರ್ಥ ಅದು ನಮಗೆ ನಾವೇ ಮಾಡ್ಕೊಳ್ತಕ್ಕಂಥ ಸಹಾಯ. ಪಟ್ಟಣದವರು ಬದುಕಬೇಕು ಅಂತಂದ್ರೆ ರೈತ ಬದುಕಬೇಕು ಅಂದ್ರೆ ಪಟ್ಟಣದಲ್ಲಿರ್ತಕ್ಕಂಥವ್ರು ರೈತರಿಗೆ ನೆರವು ಕೊಡಬೇಕು.
ಈಗ ಹಳ್ಳಿಯಲ್ಲೇನೆ ರೈತರಿಗೆ ರೈತರು ನೆರವು ಕೊಡದಿರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ರೈತರು ಮಾರ್ಕೆಟ್ಗೆ ಹೋಗಿ ತರಕಾರಿ ಕೊಂಡ್ಕೊಳ್ಳೋದು ನೋಡ್ತಾ ಇದ್ದೀನಿ ನಾನು, ಬಹಳ ದುಃಖದ ಸಂಗತಿ.

0: ನಮ್ಮೂರಿನಲ್ಲಿ ಬೆಳೆದಿರೋ ತರಕಾರಿಗಳನ್ನ ಹೋಗಿ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ತಾರೆ, ಯಾಕೆ ನಮ್ಮೂರಲ್ಲಿ ಟೊಮೆಟೊ ಬೆಳೀತಾ ಇಲ್ಲ, ಯಾಕೆ ನಮ್ಮೂರಲ್ಲಿ ಬೆಂಡೆಕಾಯಿ ಬೆಳೀತಾ ಇಲ್ಲ, ಯಾಕೆಂದ್ರೆ ಮಾರ್ಕೆಟ್ ಇಲ್ಲ. ಕಬ್ಬು ಭತ್ತ ಸುಲಭವಾಗಿ ಬೆಳೀತೆ ಅಂತಾನೋ, ಅಥವಾ ತರಕಾರಿಗಳಿಗೆ ಹೋಲಿಸ್ಕೊಂಡ್ರೆ ಕ್ಷೇಮ ಅಂತಲೋ, ಹಣಕಾಸಿನ ದೃಷ್ಟಿಯಿಂದ ಕ್ಷೇಮ ಅನ್ನೋ ಕಾರಣಕ್ಕೋಸ್ಕರವೋ ಅದನ್ನೇ ಬೆಳೀತಾ ಹಳ್ಳಿಗಳಿಗೆ ಬೇಕಾದ ವಸ್ತುಗಳೇ ಪಟ್ಟಣದಿಂದ ಅಥವಾ ಬೇರೆ ಕಡೆಯಿಂದ ಬರಬೇಕಾದಂತ ದುಸ್ಥಿತಿ ಬಂದು ಒದಗಿದೆ. ಹೀಗಾಗಿ ಇದ್ರ ಬಗ್ಗೆ ತುಂಬಾ ಆಳವಾದ ಅವಲೋಕನ ತುಂಬಾ ಅವಶ್ಯಕವಾಗಿದೆ.
1: ಸರ್, ಆಗಿದ್ರೆ ನಾವಿನ್ನೇನು ಸ್ವಾತಂತ್ರ್ಯ ದೊರೆತು ಶತಮಾನದ ಸನಿಹದಲ್ಲಿದ್ದೇವೆ. ನಮ್ಮ ಮುಂದಿನ ಗುರಿ ಏನಿದ್ರು ಪುರಾತನ ಜ್ಞಾನ ಹಾಗೂ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಭಾರತವನ್ನ ವಿಕಸಿತ ಭಾರತ ಮಾಡುವಂಥದ್ದು, ಜೊತೆಗೆ ಭಾರತವನ್ನ ವಿಶ್ವಗುರು ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸರ್, ಈ ನಿಟ್ಟಿನಲ್ಲೂ ಭಾರತವನ್ನ ವಿಕಸಿತ ಭಾರತ ಮತ್ತು ಹಾಗೂ ವಿಶ್ವಗುರುವನ್ನಾಗಿ ಮಾಡೋ ನಿಟ್ಟಿನಲ್ಲಿ ಯಾವ ತಳಹದಿಯ ಅಗತ್ಯ ಹಾಗೂ ನಮ್ಮ ಒಂದು ಪಾತ್ರ ಹೇಗಿರಬೇಕು ಸರ್?
0: ನನಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ವಿಷಯಕ್ಕೆ ತೊಂದರೆ ಎದುರಾಗ್ತಾ ಇರೋದಿಲ್ಲ ಅಂತ ಹೇಳಿದ್ರೆ, ನಮ್ಮ ಯುವ ಜನತೆಯ ಕೈಲಿರ್ತಕ್ಕಂತ ಮೊಬೈಲ್. ಈ ಮೊಬೈಲ್ ಎಷ್ಟು ಅನುಕೂಲ ಮಾಡುತ್ತೋ ಅಷ್ಟೇ ಅನಾನುಕೂಲವನ್ನು ಮಾಡಿಬಿಟ್ಟಿದೆ ಇವತ್ತು ಇಂಟರ್ನೆಟ್ ಮೊಬೈಲ್ ಸ್ಮಾರ್ಟ್ ಫೋನ್ಗಳು. ಯಾವ ಹಳ್ಳಿಗೆ ಆಧುನಿಕತೆಯ ಒಂದು ಸೋಂಕು ತಗಲಿರ್ಲಿಲ್ವೋ ಅಥವಾ ನಗರೀಕರಣದ ಸೋಂಕು ತಗಲಿರ್ಲಿಲ್ವೋ, ಇವತ್ತು ನಗರೀಕರಣದ ಸೋಂಕು ಇಲ್ದಿರ್ತಕ್ಕಂಥ ಒಂದು ಹಳ್ಳಿ ಇಲ್ಲ. ಎಲ್ಲೇ ಏನೇ ನಡೆದ್ರು ಕ್ಷಮಾರ್ಥದಲ್ಲಿ ನಮ್ಗೆ ಮಾಹಿತಿ ಸಿಗ್ತಾ ಇರೋದ್ರಿಂದ ವಿತ್ ವಿಡಿಯೋ, ಅದರಿಂದ ತುಂಬಾ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಹಿಂದೆ ಕೇಬಲ್ ಟಿವಿ ಇಂದಾನೇ ತುಂಬಾ ದೊಡ್ಡ ಅನಾನುಕೂಲ ಸಂಭವಿಸಿತ್ತು, ಈಗ ಅದಕ್ಕೂ ಮೀರಿಸಿ ಹಳ್ಳಿ ಹಳ್ಳಿಗಳಿಗೂ ಸ್ಮಾರ್ಟ್ ಫೋನ್ ಕಾಲಿಟ್ಟಿದೆ. ಅದರಿಂದ ಅತ್ಯಂತ ಒಂದೊಂದು ಕೆಟ್ಟ ಬೆಳವಣಿಗೆ ನಡೀತಾ ಇದೆ. ಒಳ್ಳೇದು ಕೂಡ ಆಗ್ತಾ ಇದೆ, ಇಲ್ಲ ಅಂತಿಲ್ಲ, ಆದರೆ ಕೆಟ್ಟದ್ದೇ ಒಳ್ಳೇದಕ್ಕಿಂತ ಜಾಸ್ತಿ ಆಗ್ತಿರೋ ಸಂದರ್ಭದಲ್ಲಿ ಸ್ಮಾರ್ಟ್ ಫೋನ್ ಬಳಕೆಯೇ ನಮ್ಮ ಮುಂದಿನ ಪೀಳಿಗೆಯ ಬಹುದೊಡ್ಡ ಶತ್ರು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಂತ ಅದನ್ನ ದೂರ ಇಡಕ್ಕಾಗಲ್ಲ, ಯಾಕಂದ್ರೆ ಟೆಕ್ನಾಲಜಿ ಬೇಕು, ಮುಂದುವರೆದಿದೆ, ಅದನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕಾಗಿದೆ. ಹೀಗಾಗಿ ನನಗೊಂದು ಉಪಾಯ ಹೊಳಿಯುತ್ತೆ. ಯಾವ ಈ ಜೆನ್ಸಿ ಅಥವಾ ಆಲ್ಫಾ ಕಿಡ್ಸ್ ಅಂತ ನಾವು ಕರಿತಾ ಇದೀವೋ, ನಮ್ಮ ಮುಂದಿನ ಪೀಳಿಗೆಗಳು 0-13 ವರ್ಷದವರು, 15 ವರ್ಷದವರು, 15 ವರ್ಷದಿಂದ 30 ವರ್ಷದವರು, ಆ ವಯೋಮಾನದವ್ರು ಏನಿದಾರ, ಮಕ್ಕಳು ಮತ್ತು ಯುವಕರು, ಇವರಿಗೆ ನಾವು ಹಳೆಯ ವಿಷಯಗಳನ್ನ, ಹಿಂದಿನ ವಿಷಯಗಳನ್ನ ಹೇಗಾದ್ರೂ ಮಾಡಿ ತಲುಪಿಸಿ ಅವರ ಮನವೊಲಿಸುವಂತ ಕೆಲಸವನ್ನ ನಾವಿವತ್ತು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸಮರೋಪಾದಿಯಲ್ಲಿ ತಯಾರಿಗಳು ನಡೀಬೇಕಾಗಿದೆ. ನನಗೆ ಗೊತ್ತಿಲ್ಲ ಸರ್ಕಾರಗಳು ಎಷ್ಟು ಮಟ್ಟಿಗೆ ಇದರಲ್ಲಿ ಮುಂದುವರೆದಿದ್ದಾವೋ, ಈ ಬಗ್ಗೆ ಚಿಂತನೆ ಮಾಡಿದೆಯೋ, ಅಥವಾ ಸಂಸ್ಥೆಗಳು ಚಿಂತನೆ ಮಾಡಿದೆಯೋ, ವಿದ್ಯಾಸಂಸ್ಥೆಗಳು ಚಿಂತನೆ ಮಾಡಿದೆಯೋ, ನನಗೆ ಗೊತ್ತಿಲ್ಲ. ಎಲ್ಲೂ ಅದರ ಸಣ್ಣದೊಂದು ಕುರುಹು ಸಿಗ್ತಾ ಇಲ್ಲ. ಎಲ್ಲರೂ ಮಾರ್ಕ್ಸ್ ಹಿಂದೆ ಬಿದ್ದಿದ್ದಾರೆ, ಎಲ್ಲರೂ ಡಾಕ್ಟರ್ ಇಂಜಿನಿಯರ್ಸ್ಗಳಾಗಬೇಕು, ದೊಡ್ಡ ಸಂಪಾದನೆ ಮಾಡಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ತಾವು ಒಂದು ವೇಗದ ರೇಸಲ್ಲಿ ಬಿದ್ದುಬಿಟ್ಟಿದ್ದಾರೆ ಪೇರೆಂಟ್ಸ್ಗಳೆಲ್ಲ, ಹಿರಿಯರು ಅನ್ನಿಸ್ಕೊಂಡವರು. ಹಿರಿಯರೆಲ್ಲ ರೇಸಿಂದ ಸ್ವಲ್ಪ ಹೊರಗಡೆ ಬಂದು ನಮ್ಮ ಮುಂದಿನ ಪೀಳಿಗೆ ಯಾವ ದಾರಿಯಲ್ಲಿ ಸಾಕ್ತಾ ಇದೆ, ಅವ್ರು ಯಾವ ದಾರಿಯಲ್ಲಿ ಸಾಕಬೇಕು, ಆಗ ಸಾಗೋದಕ್ಕೆ ನಾವೇನ್ ಮಾಡಬೇಕು ಅನ್ನೋ ಕುರಿತಂತೆ ಯೋಚನೆ ಮಾಡಬೇಕಾಗಿದೆ. ನನಗನ್ಸುತ್ತೆ ಮೌಲ್ಯ ಶಿಕ್ಷಣ ಒಂದೇ ಇದಕ್ಕೆ ಪರಿಹಾರ. ಇಡೀ ಸಮಾಜ ಇವತ್ತು ವಾಪಸ್ಸು ಮತ್ತೊಮ್ಮೆ ಸುಸ್ಥಿರವಾಗಬೇಕು, ಸರಿಯಾಗಬೇಕು, ಸರಿಯಾದ ದಾರಿಗೆ ಹೋಗ್ಬೇಕು, ನಮ್ಮ ಮುಂದಿನ ಪೀಳಿಗೆ ಸರಿಯಾದ ಹೆಜ್ಜೆ ಇಡಬೇಕು ಅಂದ್ರೆ ಅದಕ್ಕಿರ್ತಕ್ಕಂಥ ಒಂದೇ ಪರಿಹಾರ, ಸಾರ್ವತ್ರಿಕ ಮೌಲ್ಯ ಶಿಕ್ಷಣ ಬೋಧನೆ. ಮೌಲ್ಯ ಶಿಕ್ಷಣವನ್ನ ಹೇಳಿದ ತಕ್ಷಣ ಎಲ್ಲ ಬದಲಾಗ್ಬಿಡುತ್ತಾ, ಅದನ್ನ ನೋಡೋಣ ಮುಂದಕ್ಕೆ. ಬಟ್ ಹೇಳ್ಬೇಕಲ್ಲ, ಅಟ್ಲೀಸ್ಟ್ ಒಳ್ಳೇದೇನು ಕೆಟ್ಟದ್ದೇನು ಅಂತ ಮಕ್ಕಳು ತಿಳಿಸ್ಬೇಕಲ್ಲ. ಇವತ್ತು ರೀಲ್ಸ್ಗಳನ್ನ ನೋಡ್ತಿರ್ತಕ್ಕಂಥ ಮಕ್ಕಳು ದಿನಕ್ಕೆ 1 ಗಂಟೆ 2 ಗಂಟೆ 5 ಗಂಟೆ 10 ಗಂಟೆ ರೀಲ್ಸ್ನ ನೋಡ್ತಾ ಇದ್ದಾರೆ ಮಕ್ಕಳು. ಆ ರೀಲ್ಸ್ಗಳಲ್ಲಿ ಏನ್ ಬರ್ತಾ ಇದೆ, ವಿವಿಧ ರೀತಿಯ ಒಪಿನಿಯನ್ ಗಳನ್ನ ಯಾರು ಸೃಷ್ಟಿ ಮಾಡುತ್ತಾನೋ ಗೊತ್ತಿಲ್ಲ, ಸೈಂಟಿಸ್ಟ್ಗಳೇ ಹೇಳ್ಬೇಕು ಅಂತಿಲ್ಲ, ಎಲ್ಲರೂ ಒಪಿನಿಯನ್ ಹೇಳಿರ್ತಾರೆ. ಅವ್ರು ಹೇಳಿದ್ದೇ ಕಾನೂನು, ಅವ್ರು ಹೇಳಿದ್ದೇ ಮಾತು. ಈಗ ನೋಡಿ ಎಕ್ಸಾಂಪಲ್, ನಾವು ಒಂದು ಕಾನೂನನ್ನು ಹೇಳಬೇಕು ಅಂದ್ರೆ ಎಲ್ಲಿಂದ ಬಂತು ಈ ಕಾನೂನು ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಇದು ಇಂಡಿಯನ್ ಪಿನಲ್ ಕೋಡ್, ಇವತ್ತು ಭಾರತೀಯ ನ್ಯಾಯ ವ್ಯವಸ್ಥೆಯಿಂದ ಬಂದಿದೆ ಅಂತ ಹೇಳ್ತೀವಿ. ಇಲ್ಲ ಈ ವಿಧಿ ಎಲ್ಲಿಂದ ಬಂತು, ಸಂವಿಧಾನದಲ್ಲಿ ಇಲ್ಲಿದೆ ಅಲ್ಲಿಂದ ಬಂತು ಅಂತ ನಾವು ಹೇಳ್ತೀವಿ. ಅಥವಾ ಈ ವಿಷಯ ಎಲ್ಲಿಂದ ಬಂತು, ಧರ್ಮ ಗ್ರಂಥಗಳಿತ್ತು ಅಲ್ಲಿಂದ ಬಂತು ಅಂತ ಹೇಳ್ತೀವಿ. ಒಂದು ಸೋರ್ಸ್ ಅನ್ನ ನಾವು ಕೋಟ್ ಮಾಡ್ತೀವಿ. ಇವತ್ತಿನ ದಿನ ನಮ್ಮ ವಿದ್ಯಾರ್ಥಿಗಳು, ಯುವ ಜನರು ಏನ್ ರೀಲ್ಸ್ ಗಳನ್ನ ನೋಡ್ತಾ ಇದ್ರು ಅದಕ್ಕೆ ಸೋರ್ಸ್ ಎಲ್ಲಿಂದ ಅಂತಾನೇ ಗೊತ್ತಿಲ್ಲ. ಎಲ್ಲಿಂದಾದ್ರೂ ಬರ್ಬೋದು. ನಿನ್ನೆ ಒಂದು ಮಾಹಿತಿ ಬಂದಿತ್ತು, ಒಬ್ಬ ಮನುಷ್ಯ 1200 ಕೋಟಿ ಖರ್ಚು ಮಾಡಿ ನಾಯಿ ಆಗ್ಬಿಟ್ಟಿದ್ದಾನೆ ಅಂತ. ಅವ್ನ ಮೂಗನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು, ಕಾಲನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು, ಟ್ಯಾಟು ಹಾಕಿಸ್ಕೊಂಡು, ಕೃತಕ ಕಿವಿಗಳನ್ನ ಬೆಳೆಸ್ಕೊಂಡು ನಾಯಿ ಆಗ್ಬಿಟ್ಟಿದ್ದಾನೆ ಮನುಷ್ಯ ಅಂತ. ಇದನ್ ತುಂಬಾ ಜನ ಸತ್ಯ ಅಂತ ನಂಬ್ಕೊಂಡು ನಂಗೆ ಮೆಸೇಜ್ ಮಾಡ್ತಿದ್ದಾರೆ, ಸರ್ ನೋಡಿ ಹೆಂಗಾಗ್ಬಿಟ್ಟಿದೆ, ಕಾಲ ಹೆಂಗ್ ಬದಲಾಗ್ಬಿಡ್ತು ಅಂತ. ಅದು ಸರಿಯಾಗಿ ವಿಚಾರಿಸಿ ನೋಡಿದಾಗ, ಫ್ಯಾಕ್ಟ್ ಚೆಕ್ ಮಾಡಿದಾಗ ಅದು ಸುಳ್ಳು. ಅದು AI ಇಂದ ಜನರೇಟ್ ಮಾಡಂತ ಒಂದು ವಿಡಿಯೋ ಆಗಿತ್ತು. ನಮ್ಮ ಮಕ್ಕಳು ಅದನ್ನ ಸತ್ಯ ಅಂತ ನಂಬ್ಕೊಳ್ತಾರೆ. ಈ ತರದ ಅನೇಕ ವಿಷಯಗಳು, ಕೇವಲ ಇದೊಂದಲ್ಲ ಸರ್, ನಮ್ಮ ಮಕ್ಕಳು ಬುದ್ಧಿವಂತರು ಸರ್, ಇದನ್ನ ಏನು ಸತ್ಯ ಅಂತ ನಂಬ್ಕೊಳ್ಳಲ್ಲ ಅಂತ ಅನ್ಬೋದು. ಆದ್ರೆ ಎಷ್ಟೋ ಸೈಕಾಲಜಿಕಲ್ ವಿಚಾರಗಳು, ಮನಃಶಾಸ್ತ್ರಜ್ಞರಿಗೂ ಬೆಚ್ಚಿ ಬೀಳಿಸ್ತಕ್ಕಂತ ಅನೇಕ ವಿಷಯಗಳು ಇವತ್ತು ಇಂಟರ್ನೆಟ್ ಪ್ರಪಂಚದೊಳಗಡೆ ಓಡಾಡ್ತಾ ಇದ್ದಾವೆ. ಆ ತರದ 100 ರೀಲ್ಸ್ ಅನ್ನ ಒಬ್ಬ ಹುಡುಗ ನೋಡಿದ್ರೆ ಆತನ ತಲೆಯಲ್ಲಿ 100 ತರದ ವಿಭಿನ್ನ ಆಲೋಚನೆಗಳು ಹುಟ್ಟುಬಿಡುತ್ತೆ. ಯಾವ ಏಕಾಗ್ರತೆ ಅಂತ ನಾವು ಮಾತನಾಡ್ತೀವೋ, ಯಾವ ದೃಢ ನಿಶ್ಚಯ ಅಂತ ಮಾತಾಡ್ತೀವೋ, ಯಾವ ಆತ್ಮಶಕ್ತಿ ಅಂತ ಮಾತನಾಡ್ತೀವೋ, ಯಾವ ವ್ರತ ಅಂತ ಮಾತಾಡ್ತೀವೋ, ಈ ಯಾವುದಕ್ಕೂ ಅಲ್ಲಿ ಅವಕಾಶ ಇರಲ್ಲ. ಆ ಮನುಷ್ಯ ಹೆಂಗಾಗಿರ್ತಾನೆ ಅಂತ ಹೇಳಿದ್ರೆ, ಅನೇಕ ಒಪಿನಿಯನ್ ಗಳನ್ನ ಹೊಂದಿರತಕ್ಕಂತ ಒಬ್ಬನೇ ವ್ಯಕ್ತಿ. ಎಷ್ಟು ಕನ್ಫ್ಯೂಸ್ ಗೆ ಆ ಮನುಷ್ಯನ ಈಡ್ ಮಾಡಬಹುದೋ, ಗೊಂದಲಕ್ಕೆ ಈಡ್ ಮಾಡಬಹುದೋ, ಅಷ್ಟು ಗೊಂದಲಕ್ಕೆ ಒಂದು ಸ್ಥಿರವಾದಂತ

0: ಅಸೆಸ್ಮೆಂಟ್ ಇಲ್ಲದಂತ ಒಂದು ಜನರೇಷನ್ ಅನ್ನ, ವ್ಯಕ್ತಿಗಳನ್ನ ನಾವು ಇವತ್ತು ತಯಾರು ಮಾಡ್ತಾ ಇದೀವಿ ಈ ರೀಲ್ಸ್ಗಳ ಮುಖಾಂತರ. ಹೀಗಾಗಿ ಸೋರ್ಸ್ಗಳನ್ನ ಹುಡುಕಿ ಅಧ್ಯಯನ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮಕ್ಕಳಿಗೆ ಕಲ್ಪಿಸಿಕೊಡಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಅಥವಾ ನೀನಾದ್ರೂ ಕರೆಕ್ಟ್ ಆಗಿ ತಿಳ್ಕೊಂಡು ಹೇಳು ಅನ್ನೋ ತರ, ಸ್ವಂತವಾಗಿ ಅವನ ಅರಿವೇ ಗುರು ಅಂತ ಹೇಳ್ತಾರಲ್ಲ, ಆ ತರದ್ದಾದ್ರೂ ಅವನಿಗೆ ವಿಕಾಸ ಆಗೋ ತರ ಮಾಡ್ಬೇಕೆ ಹೊರತು ಮೊಬೈಲ್ ಇಂಟರ್ನೆಟ್ ನಂಬಿಕೊಂಡು ಯಾವ್ದೋ ರೀಲ್ಸ್ಗಳನ್ನ ನಂಬಿಕೊಂಡು ಅವನು ಜೀವನದ ನಿರ್ಧಾರಗಳನ್ನ ಮಾಡ್ತಕ್ಕಂತ ಒಂದು ದುರದೃಷ್ಟಕರ ವ್ಯವಸ್ಥೆ ಒಳಗಡೆ ಅವನು ಇರಬಾರ್ದು. ಅದಕ್ಕಿರೋ ಪರಿಹಾರ ಅಂದ್ರೆ ಮೌಲ್ಯ ಶಿಕ್ಷಣವನ್ನ ಸಾರ್ವತ್ರಿಕಗೊಳಿಸಬೇಕು, ಎಲ್ಲ ಕಡೆ ಕಡ್ಡಾಯ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಅದರದೊಂದು ಪ್ರಯತ್ನವನ್ನ ಹಾಕಿದೆ, ತುಂಬಾ ಶ್ಲಾಘನೀಯ ಸಂಗತಿ, ತುಂಬಾ ಒಳ್ಳೆಯ ವಿಷಯ. ಆದ್ರೆ ಅದು ಕೇವಲ ಪುಸ್ತಕದಲ್ಲಿ ಮಾತ್ರ ಇರದೆ ಅದು ಮಕ್ಕಳ ಮನಸ್ಸಿಗೆ ತಲುಪೋ ತರ ತರಬೇತಿಗಳನ್ನ ಸಂಘಟಿಸಬೇಕು, ತರಗತಿಗಳನ್ನ ಆರ್ಗನೈಸ್ ಮಾಡಬೇಕು, ಟೀಚರ್ಸ್ ಗಳನ್ನ ಅಪಾಯಿಂಟ್ ಮಾಡಬೇಕು, ವ್ಯಾಲ್ಯೂ ಎಜುಕೇಶನ್ ಕುರಿತಂತೆ ಕೆಲಸ ಮಾಡುವಂತವರನ್ನ ಹುಡುಕಿ ಗುರುತಿಸಿ ಅವರನ್ನ ಮೇನ್ ಸ್ಟ್ರೀಮ್ಗೆ ತರಬೇಕು. ಹಾಗ್ ಮಾಡಿದ ನಿಟ್ಟಿನಲ್ಲಿ ನಮ್ಮ ದೇಶ ಅತ್ಯಂತ ಚೆನ್ನಾಗಿ ಬೆಳೆಯುತ್ತೆ. ಭಾರತ ಜಗದ್ಗುರು ಆಗೋದು, ವಿಶ್ವಗುರು ಆಗೋದು, ಸೂಪರ್ ಪವರ್ ಆಗೋದು ಎಲ್ಲ ಇಲ್ಲೇ ನಿಂತಿದೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಹೇಳ್ತಾರೆ, ದೇಶದ ಭವಿಷ್ಯವನ್ನ ನಿರ್ಮಿಸ್ತಾ ಇರೋದು 4 ಗೋಡೆಗಳ ನಡುವೆ ಕಪ್ಪು ಹಲಗೆಯ ಮೇಲೆ ಒಬ್ಬ ಶಿಕ್ಷಕ ಅಂತ. ಹಾಗೆ ಕಪ್ಪು ಹಲಗೆಯ ಮೇಲೆ ಅವನು ಬರೆಯುವಂತ ವಿಷಯಗಳು ಕೇವಲ ಮಾರ್ಕ್ಸ್ ಆಧಾರಿತ ಆಗಿರಬಾರ್ದು, ಕೇವಲ ಉದ್ಯೋಗ ಆಧಾರಿತ ಆಗಿರ್ಬೋದು, ಕೇವಲ ಹೊಟ್ಟೆಪಾಡಿನ ಶಿಕ್ಷಣ ಆಗಿರಬಾರ್ದು, ಅದು ಅವನ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂತ ಮೌಲ್ಯ ಶಿಕ್ಷಣ ಆಗಿರಬೇಕು ಅನ್ನೋದು ನನ್ನ ಅತ್ಯಂತ ಪ್ರಬಲವಾದಂತ ವಾದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನ ಈ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ಮಾಹಿತಿಯೊಂದಿಗೆ ತಾವು ಹಂಚ್ಕೊಳ್ತಾ ಬಂದ್ರಿ. ಆ ಸ್ವಾತಂತ್ರ್ಯ ದೊರೆತು ಇನ್ನೇನು ಶತಮಾನದ ಸನಿಹದಲ್ಲಿ ನಾವಿದ್ರು ಈ ಸ್ವಾತಂತ್ರ್ಯಕ್ಕೋಸ್ಕರ ಇತಿಹಾಸದಲ್ಲಿ ನಡೆದಂತಹ ಹೋರಾಟಗಳಾಗಿರ್ಬೋದು, ತ್ಯಾಗ ಬಲಿದಾನಗಳಾಗಿರ್ಬೋದು. ಸ್ವಾತಂತ್ರ್ಯ ಅಂದ್ರೆ ಕೇವಲ ರಾಜಕೀಯ ಮುಕ್ತಿ ಅಲ್ಲ, ಪ್ರಸ್ತುತವಾಗಿಯೂ ಕೂಡ ನಾವು ಸಾಮಾಜಿಕ ಸ್ವಾತಂತ್ರ್ಯದಲ್ಲಿ ಎದುರಿಸ್ತಾ ಇರೋ ಸವಾಲುಗಳಾಗಿರ್ಬೋದು, ಗುಲಾಮಗಿರಿ ಆಗಿರ್ಬೋದು, ವಿದೇಶಿ ಉತ್ಪನ್ನಗಳನ್ನ ನಾವು ಬಳಸ್ತಾ ಸ್ವದೇಶಿ ಉತ್ಪನ್ನಗಳನ್ನ ಯಾವ ರೀತಿ ಕಡೆಗಣಿಸ್ತಾ ಇದೀವಿ, ಇದು ಕೂಡ ನಮ್ಮ ಒಂದು ಸ್ವಾತಂತ್ರ್ಯದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರ್ತಾ ಇದೆ. ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತೆ ಗ್ರಾಮೀಣ ಅಭಿವೃದ್ಧಿಯಲ್ಲಾಗಿರ್ಬೋದು, ಇನ್ನೇನೆಲ್ಲ ನಾವು ಕುಂಠಿತ ಸಮಸ್ಯೆಗಳನ್ನು ಎದುರಿಸ್ತಾ ಇದೀವಿ. ಹಾಗೆ ಭವಿಷ್ಯದಲ್ಲಿ ವಿಕಸಿತ ಭಾರತ ಹಾಗೂ ಭಾರತ ವಿಶ್ವಗುರು ಆಗೋ ನಿಟ್ಟಿನಲ್ಲಿ ಪ್ರಸ್ತುತ ಯಾವ ರೀತಿಯಾದಂಥ ಒಂದು ಅಗತ್ಯ ಕ್ರಮಗಳನ್ನು ಹಾಗೂ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸುವ ಮುಖಾಂತರ ಒಂದು ದೇಶದ ಅಭಿವೃದ್ಧಿಯಲ್ಲಿ ನಾವು ಪೂರಕ ಪಾತ್ರವನ್ನು ವಹಿಸಬಹುದು ಅನ್ನೋ ಕುರಿತು ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸೋದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ತುಂಬಾ ಧನ್ಯವಾದಗಳು ಸರ್. ನಿಮಗೂ ಕೂಡ ಜನಧ್ವನಿಯ ಬಗ್ಗೆ ತುಂಬಾ ಅನೇಕ ಮಾತುಗಳನ್ನ, ಒಳ್ಳೆ ಮಾತುಗಳನ್ನ ನಾನು ಕೇಳಿದ್ದೀನಿ. ಕಮ್ಯುನಿಟಿ ರೇಡಿಯೋ ಆಗಿ ಜನಸಾಮಾನ್ಯರಿಗೆ, ಹಳ್ಳಿಯ ಜನರಿಗೆ, ಎಲ್ರಿಗೂ ಒಂದು ಅದ್ಭುತವಾದಂತಹ ಮಾಹಿತಿಯನ್ನ ಕೊಡ್ತಕ್ಕಂಥ ಒಂದು ಜ್ಞಾನ ಕೇಂದ್ರ ಆಗಿದೆ ಜನಧ್ವನಿ. ಇದು ಹೀಗೆ ಉತ್ತಮವಾದಂತಹ ಮೌಲ್ಯಯುತ ಕಾರ್ಯಕ್ರಮಗಳ ಮುಖಾಂತರ ಇನ್ನೂ ಹೆಚ್ಚಿನ ಜನರ ಮನಸ್ಸನ್ನ ಗೆಲ್ಲಲಿ. ಆಧುನಿಕತೆ ಎಷ್ಟೇ ಬೆಳೆದಿದ್ರೂ ಸಹ ಈ ಸಂವಹನದ ದೃಷ್ಟಿಯಲ್ಲಿ ರೇಡಿಯೋಗೆ ಅದರದೇ ಆದಂತಹ ಪಾತ್ರ ಇದೆ. ತುಂಬಾ ಜನರನ್ನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜನಧ್ವನಿ ಕೆಲಸ ಮಾಡ್ತಾ ಇರೋದು ನನಗೆ ತುಂಬಾ ಹೆಮ್ಮೆಯ ಸಂಗತಿ. ಇದು ಹೀಗೆ ಮುಂದುವರಿಲಿ ಅಂತ ನಾನು ಹಾರೈಸ್ತೀನಿ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮತ್ತೊಮ್ಮೆ ನಿಮಗೆ ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಎಂಬ ಪರಿಕಲ್ಪನೆಯ ಹಿನ್ನೆಲೆಯಾಗಿರ್ಬೋದು, ಸ್ವಾತಂತ್ರ್ಯೋತ್ಸವದ ಆಚರಣೆಯ ಮಹತ್ವ, ಭವಿಷ್ಯ ಭಾರತದ ಬೆಳವಣಿಗೆ, ಇದರಲ್ಲಿ ಭಾರತೀಯರ ಕರ್ತವ್ಯಗಳು ಹಾಗೂ ವಿಕಸಿತ ಭಾರತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆಯ ಕುರಿತು ಇದುವರೆಗೂ ಬಹಳಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸಂಸ್ಥಾಪಕರು, ವಾಗ್ಮಿಗಳು, ಲೇಖಕರು ಹಾಗೂ ಸಾಮಾಜಿಕ ಚಿಂತಕರಾದಂಥ ಶ್ರೀಯುತ ನಿತ್ಯಾನಂದ ಎಸ್ ಬಿ ರವರು. ಇದಾಗಿತ್ತು ಇವತ್ತಿನ ನಮ್ಮ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

ಕೇಳುಗರೇ, ಇದುವರೆಗೂ 80ನೇ ಸ್ವತಂತ್ರೋತ್ಸವದ ಮಹತ್ವ ಹಾಗೂ ವಿಕಸಿತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆ ಕುರಿತು ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸ್ಥಾಪಕರು, ಲೇಖಕರು

0: ವಾಗ್ಮಿಗಳು ಹಾಗೂ ಸಾಮಾಜಿಕ ಚಿಂತಕರಾದ ಶ್ರೀಯುತ ನಿತ್ಯಾನಂದ ಎಚ್ಪಿರವರ ಜೊತೆಗಿನ ಸ್ವಾತಂತ್ರ್ಯ ಅಂದು ಇಂದು ನಾಳೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 53 ರೂಪಾಯಿ, ಪೆನ್ಸಿಲ್ ಬೀನ್ಸ್ 63 ರೂಪಾಯಿ, ಮೆಣಸಿನಕಾಯಿ 36 ರೂಪಾಯಿ, ಸೌತೆಕಾಯಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಡವನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಆಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪು ಮೆಣಸಿನಕಾಯಿ 30 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 43 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಈ ಚಿನ್ನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
3: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
4: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
0: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
5: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನನ್ನ ಭಾರತ ನನ್ನ ಹೆಮ್ಮೆ ವಿಶೇಷ ಕಾರ್ಯಕ್ರಮ ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳು ಎಂಬ ವಿಷಯದ ಕುರಿತು ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ನಿಲಯದ ಮೇಲ್ವಿಚಾರಕರಾದಂತಹ ಶ್ರೀ ಪೃಥ್ವಿರಾಜ್ ಎಚ್ಚೇನ್ರವರ

ತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ದೇಶದ ಏಕತೆ, ಶಾಂತಿ, ಸೌಹಾರ್ದತೆ,

0: ಅತ್ಯಂತ ಮಹತ್ವದ ವಿಷಯ. ಇಂತಹ ಮೌಲ್ಯಗಳ ಮೊದಲ ಪಾಠ ಮನೆಯಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಇಂದು ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳು ಎಂಬ ಮಹತ್ವದ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ನಿಲಯದ ಮೇಲ್ವಿಚಾರಕರಾದಂತಹ ಶ್ರೀ ಪೃಥ್ವಿರಾಜ್ ಎಚ್.ಎಂ.ರವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
1: ಥ್ಯಾಂಕ್ ಯು ಪ್ರೀತಿ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ
0: ಸರ್. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸರ್.
1: ಮೇಡಮ್, ನನ್ನ ಹೆಸರು ಪೃಥ್ವಿರಾಜ್ ಅಂತ. ನಾನು ಗುಂಡ್ಲುಪೇಟೆ ತಾಲೂಕು ಹಾಲಹಳ್ಳಿ ನಮ್ಮೂರು. ನಾನು ಮೊದಲು JSS ಕಾಲೇಜು ಮೈಸೂರು ಸರಸ್ವತಿಪುರಮಲ್ಲಿ ಲೆಕ್ಚರ್ ಆಗಿದ್ದೆ. ತದನಂತರ ಮೈಸೂರು ಮರಿಮಲಪ PU ಕಾಲೇಜಲ್ಲಿ ನಾನು ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಈಗ ನಾನು ಗುಂಡ್ಲುಪೇಟೆ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿಲಯ ಮೇಲ್ವಿಚಾರಕರಾಗಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಹವ್ಯಾಸ, ನಾನು ಮೊದಲಿಂದ ಮಕ್ಕಳ ಜೊತೆ ಹೆಚ್ಚು ಬೆರೆತು ನನ್ನ ಪಾಠ ನನಗೆ ಅತ್ಯಂತ ಹೆಚ್ಚಿನ ಪ್ರೀತಿಯ ವೃತ್ತಿ, ಶಿಕ್ಷಕ ವೃತ್ತಿ. ಆದ್ರಿಂದ ನಾನು ಮಕ್ಕಳಿಗೆ ತುಂಬಾ ನೇರವಾಗಿ ವಿಚಾರಗಳನ್ನು ಹೇಳ್ತಿದ್ವಿ. ನಾನು ಯುವ ದಸರಾ ಯುವ ಸಂಭ್ರಮದಲ್ಲಿ ನಿರೂಪಕನಾಗಿ ಕೆಲಸ ಮಾಡಿದ್ದೇನೆ. ಇನ್ನಿತರ ಕಾರ್ಯಕ್ರಮಗಳನ್ನು ನೇರವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನೆ ಮೇಡಮ್.
0: ಬಹಳ ಸಂತೋಷ ಸರ್. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇರುವಂತ ವಿಷಯನೇ ದೇಶಭಕ್ತಿ ಬಗ್ಗೆ. ಹಾಗಿದ್ರೆ ಮೊದಲಿಗೆ ದೇಶಭಕ್ತಿ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಹಾಗೇನೆ ಇದನ್ನ ಮಕ್ಕಳಲ್ಲಿ ಹೇಗೆ ಸರಳವಾಗಿ ಅರ್ಥ ಮಾಡಿಸ್ಕೊಡ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
1: ದೇಶಭಕ್ತಿ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ನಾಗರಿಕನಲ್ಲೂ ಇರಬೇಕಾದ ಕರ್ತವ್ಯ ಮತ್ತು ಜವಾಬ್ದಾರಿ. ನಾವು ಆಯಾಯ ದೇಶಕ್ಕೆ ನಾವು ಹಕ್ಕುದಾರರು ಅಂತ ನಾವು ನಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾ ಇದ್ವಿ ಹೊರತು ಕರ್ತವ್ಯಗಳನ್ನ ನಾವು ನೋಡ್ತಾ ಇಲ್ಲ. ಹಾಗಾಗಿ ಉತ್ತಮ ನಾಗರಿಕರು ಅನ್ನೋದಕ್ಕಿಂತ ಸಂಸ್ಕಾರವಂತ ನಾಗರಿಕರು ಬೇಕಾಗುತ್ತೆ. ಆ ಮೂಲಕ ನಮ್ಮ ದೇಶವನ್ನ ಪ್ರೀತಿಸೋದು, ಅದರ ಅಭಿವೃದ್ಧಿಗೆ ಕೊಡುಗೆ ನೀಡತಕ್ಕಂತ ಮನೋಭಾವನೆಯನ್ನ ಹೆಚ್ಚಾಗಿ ಇಂದಿನ ಮಕ್ಕಳು ಬೆಳೆಸ್ಕೋಬೇಕು ಅಂತ ನನ್ನ ಅಭಿಲಾಷೆ ಆಗಿದೆ ಮೇಡಮ್.
0: ಹೌದು ಸರ್, ಖಂಡಿತ ಸರ್. ಹಾಗೇನೆ ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸೋದು ಏಕೆ ಮುಖ್ಯ ಸರ್?
1: ನಮ್ಮ ಮಕ್ಕಳಲ್ಲಿ ದೇಶ ಪ್ರೇಮವನ್ನ ಬೆಳೆಸ್ಬೇಕಾಗಿರತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಯಾಕಂದ್ರೆ ಬಹುಶಃ ಮಕ್ಕಳ ಮನಸ್ಸು ಮಣ್ಣಿನ ಇಟ್ಟಿಗೆ ಇದ್ದಾಗೆ, ಆ ಮಣ್ಣಿನ ಇಟ್ಟಿಗೆಯಲ್ಲಿ ನಾವು ಏನನ್ನ ತುಂಬುತ್ತೀವಿ ಅದು ಮುಂದೆ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ಅಬ್ದುಲ್ ಕಲಾಂ ಅವ್ರನ್ನ ಹೇಳ್ತಾರೆ ಬಂದು, ಹೂ ಇಸ್ ದ ಫಸ್ಟ್ ಸೈಂಟಿಸ್ಟ್ ಅಂತ ಕೇಳ್ತಾರೆ, ಯಾರು ಮೊದಲ ವಿಜ್ಞಾನಿ ಅಂತ ಹೇಳಿದಾಗ ಅಬ್ದುಲ್ ಕಲಾಂ ಅವರು ಹೇಳ್ತಕ್ಕಂಥದ್ದು ಮಗು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಮಗುವಿಗೆ ಪಾಸಿಟಿವ್ ಆಗಿ ದೇಶದ ಬಗ್ಗೆ, ದೇಶದ ಹೆಮ್ಮೆಯ ಬಗ್ಗೆ, ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡೋದ್ರ ಮೂಲಕ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನ ಹೇಳ್ತಾ ಹೋದಾಗ ಆ ಮಕ್ಕಳಲ್ಲಿ ಅಥವಾ ಪಾಸಿಟಿವ್ ಆಗಿ ದೇಶದ ಬಗ್ಗೆ ಅಭಿಮಾನ ಮೂಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್.
0: ಖಂಡಿತ ಸರ್. ಸರ್, ಹಾಗೇನೆ ಮಕ್ಕಳಲ್ಲಿ ದೇಶ ಪ್ರೇಮವನ್ನ ಬೆಳೆಸುವಲ್ಲಿ ಮನೆಯ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಸರ್?
1: ಆಗ್ಬೇಕಾಗಿರದೆ ಅಲ್ಲಿ ಆಕ್ಚುಲಿ ನಾವು ದೇಶ ಪ್ರೇಮ ಅಥವಾ ಯಾವುದೋ ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ದಿನಾಚರಣೆ ಅಂದ್ರೆ ಕೇವಲ ಶಾಲೆ ಮತ್ತು ಸರ್ಕಾರಿ ವ್ಯವಸ್ಥೆಗಳಲ್ಲಿ ಮಾತ್ರ ಮಾಡಬೇಕು ಅಂತ ತಿಳ್ಕೊಂಡಿದ್ವಿ. ಇದು ಬಹಳ ತಪ್ಪು. ಮನೆ ಮನೆಗಳಲ್ಲೂ ಕೂಡ ಈಗ ಇತ್ತೀಚೆಗೆ ತಮ್ಗೆ ಗೊತ್ತಿರಬಹುದು, ಹರ್ಗರ್ ತಿರಂಗ ಬಂದ ಮೇಲೆ ಪ್ರತಿ ಮನೆಯಲ್ಲೂ ಕೂಡ ರಾಷ್ಟ್ರ ಧ್ವಜವನ್ನ ನಾವು ಹಾರಿಸ್ತಾ ಇದ್ದೇವೆ. ನಿಮಗೆ ಗೊತ್ತಿರ್ಲಿ, ಪಂಜಾಬ್ ಅಲ್ಲಿ ಒಂದು ಹಳ್ಳಿಯಲ್ಲಿ ಸುಮಾರು 20-30 ವರ್ಷಗಳ ಹಿಂದೆನೆ ಮನೆ ಮೇಲೆಲ್ಲ ರಾಷ್ಟ್ರ ಧ್ವಜವನ್ನ ಹಾರಿಸ್ತಕ್ಕಂತ ಪರಿಕಲ್ಪನೆ ಮೂಡ್ತಾ ಬಂದಿದೆ. ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಿದಾಗ ನಾವು ಹಬ್ಬಗಳನ್ನ ಮಾಡ್ತೀವಿ, ಸ್ವಾತಂತ್ರ್ಯ ಕೂಡ ಒಂದು ಹಬ್ಬ ಅಂತಕ್ಕಂತ ಕಾನ್ಸೆಪ್ಟ್ ನಮ್ಗೆ ಬರಬೇಕು ಮಕ್ಕಳಲ್ಲಿ. ಮಕ್ಕಳಲ್ಲಿ ಬೆಳೆದಾಗ ಅವ್ರಿಗೆ ಹೌದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಹೆಮ್ಮೆ ಆಗತ್ತೆ. ಮನೆಗಳಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರನಿರ್ತಕ್ಕಂಥ ವ್ಯಕ್ತಿಗಳನ್ನ ತೋರಿಸೋದ್ರ ಮೂಲಕ, ಅವ್ರ ವಿಚಾರಗಳನ್ನ ಹೇಳೋದ್ರ ಮೂಲಕ, ಜೀವನವನ್ನ ಹೇಳೋದ್ರ ಮೂಲಕ ನಮ್ಮ ದೇಶಕ್ಕೆ ಇಂಥ ಜನೆಲ್ಲ ಬಲಿದಾನ ಮಾಡಿದೆ ಅಂದಾಗ ಆ ಮಕ್ಕಳಿಗೆ ದೇಶದ ಬಗ್ಗೆ ಅವ್ರ ಬಗ್ಗೆ ಹೆಮ್ಮೆ ಮೂಡೋದ್ರಲ್ಲಿ ಎರಡು ಮಾತಿಲ್ಲ ಮೇಡಮ್.
0: ಹೌದು ಸರ್, ಖಂಡಿತ ಸರ್. ಹಾಗೇನೆ ಈಗ ಶಾಲೆ ಮತ್ತೆ ಶಿಕ್ಷಕರು ದೇಶಭಕ್ತಿ ಅಥವಾ ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬಹುದು ಅಂತ ಹೇಳ್ತೀರಾ ಸರ್?
1: ಬಹುಶಃ ಈ ದೇಶದ ಬಹುದೊಡ್ಡ ಬದಲಾವಣೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತ ನನ್ನ ಭಾವನೆ. ನಾನೆಲ್ಲ ಒಂದು ಲೇಖವನ್ನ ಓದ್ತಿದ್ದೆ, ನೆಪೋಲಿಯನ್ನ ಯಾರು ಹೋಗಿ ಕೇಳ್ತಾರೆ ನಿನ್ ಸೋತೆ ಯುದ್ಧದಲ್ಲಿ ಅಂದಾಗ, ಅವನು ಹೆಚ್ಚು ಚೆನ್ನಾಗಿ ಹೇಳ್ತಾನೆ ಅಂದ್ರೆ ನನ್ನ ದೇಶದ ವಿದ್ಯಾರ್ಥಿಗಳು ಯಾವಾಗ ಶಾಲೆ ಮತ್ತು ಮೈದಾನವನ್ನ ಬಿಟ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ಗಳು ಹೋದ್ರು ಅವಾಗ್ಲೇ ನಾನು ಸೋತೆ ಅಂತ ಅವನು ಹೇಳ್ತಾನೆ. ಅದರ್ಥ ವಿದ್ಯಾರ್ಥಿಗಳು ರೋಲ್ ಮಾಡಲ್ ತಗೊಳ್ಳೋದು ಶಿಕ್ಷಕನೇ ಆಗಿರ್ತಾನೆ. ಹಾಗಾಗಿ ಶಿಕ್ಷಕ ಬಹಳ ಮುಖ್ಯ ಆಗಿರ್ತಾನೆ. ಶಿಕ್ಷಕನ ಎಲ್ಲಾ ವಿಚಾರವನ್ನು ನೇರವಾಗಿ

0: ತಗೊಳ್ಳೋದ್ರಿಂದ, ಶಿಕ್ಷಕ ರೋಲ್ ಮಾಡೆಲ್ ಆಗೋದ್ರಿಂದ ಅವನು ಶಿಕ್ಷಕ ಪಠ್ಯದ ಜೊತೆಗೆ ಪಠ್ಯೇತರವಾಗಿ ನೈತಿಕ ಶಿಕ್ಷಣ ಸಂಬಂಧಪಟ್ಟ, ದೇಶ ಪ್ರೇಮದ ಸಂಬಂಧಪಟ್ಟ, ಪರಿಸರದ ಬಗ್ಗೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳೋದ್ರ ಮೂಲಕ ಅವನು ರಾಷ್ಟ್ರ ಪ್ರೇಮವನ್ನು ಹೆಚ್ಚು ಮಾಡಬೇಕು ಅಂತ ನನ್ನ ಅಭಿಪ್ರಾಯ.
1: ಸರ್, ನಾವೀಗ ಆಚರಿಸುವಂತಹ ಹಬ್ಬಗಳು, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಏನಿದೆ, ಅದು ಮಕ್ಕಳಲ್ಲಿ ದೇಶಭಕ್ತಿಯನ್ನ ಹೇಗೆ ಬೆಳೆಸುತ್ತೆ ಅಂತ ಹೇಳ್ತೀರಾ ಸರ್?
0: ಅದು ಯಾವಾಗ್ಲೂ ಮಕ್ಕಳಲ್ಲಿ ದೇಶಭಕ್ತಿಯನ್ನ ಬೆಳೆಸೋದಕ್ಕೆ ಈ ರೀತಿಯ ಜಾಗೃತಿಯ ಕಾರ್ಯಕ್ರಮಗಳು ಆಗ್ಬೇಕು. ನಮ್ಗೇನಾಗತ್ತೆ ಅಂದ್ರೆ, ಶಾಲೆಗಳಲ್ಲಿ ಕೇವಲ ನಿಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೇವಲ ಫ್ಯಾಷನ್ ಶೋ ಅಥವಾ ಇನ್ನೇ ರೀತಿಯ ಆಹಾರದ ಸಂಬಂಧಪಟ್ಟಂತ ಸ್ಪರ್ಧೆಗಳನ್ನ ಏರ್ಪಡಿಸಿದಾಗ ಮಕ್ಕಳಿಗೆ ಆ ಕಲ್ಪನೆ ಅಷ್ಟೇ ಇರುತ್ತೆ. ಯಾವಾಗ ನೀವು ಈ ಫ್ರೀಡಮ್ ಮೂವ್ಮೆಂಟ್ಸ್ ಬಗ್ಗೆ ಅಥವಾ ಪರಿಚಯದ ಬಗ್ಗೆ, ಸ್ವಾತಂತ್ರ್ಯ ಬಗ್ಗೆ, ದೇಶದ ಬಗ್ಗೆ ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದ್ರ ಮೂಲಕ, ನಾವೆಲ್ಲ ಇದ್ದಾಗ, ನಾನ್ ಚಿಕ್ಕವನಾಗಿದ್ದಾಗ ಒಂದು 15 ದಿನ ಹಿಂದೆನೆ ನಾವು ಭಾಷಣ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಇವತ್ತು ಬಹಳ ದುರಂತ, ಮಕ್ಕಳು ಭಾಷಣ ಮಾಡಿ ಅಂದ್ರೆ ಮಾಡ್ತಾ ಇಲ್ಲ. ಯಾಕೆ ಹಿಂಗ ಆಗ್ತಾ ಇದೆ ಅಂತ ಅವರು ಕೇಳ್ತಾ ಇದ್ದಾರೆ, ಬಟ್ ಅವರು ಭಾಗವಹಿಸ್ತಾ ಇಲ್ಲ. ಎಲ್ಲರೂ ಅಲ್ಲ, ಈ ಜೆನ್ಜಿ ಅಂತ ಪದವನ್ನ ಬಳಸ್ತೀವಿ, ಜೆನ್ಜಿ ಯಾವುದಕ್ಕೆ ಉಪಯೋಗ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಜೊತೆಗೆ ಸ್ವಾತಂತ್ರ್ಯವನ್ನ ಹೇಗ್ ಬಳಸ್ಕೊತಾ ಇದ್ದೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಕಾರಣಕ್ಕೆ ನಾವು ಶಾಲೆಗಳಲ್ಲಿ ಹೆಚ್ಚು ಹೆಚ್ಚು ಸ್ವಾತಂತ್ರ್ಯದ ಬಗ್ಗೆ, ಗಣರಾಜ್ಯದ ಬಗ್ಗೆ, ಸ್ವಾತಂತ್ರ್ಯದ ಪರಿಕಲ್ಪನೆ ಬಗ್ಗೆ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿದಾಗ ಮಕ್ಕಳು ಅದ್ರ ಬಗ್ಗೆ ಸಂಪೂರ್ಣವಾಗಿ ತೊಡಸ್ಕೋತಾರೆ, ಜೊತೆಗೆ ದೇಶದ ಬಗ್ಗೆ ಹೆಮ್ಮೆಯನ್ನು ಕೂಡ ಅವ್ರಿಗೆ ಮೂಡುತ್ತೆ. ಮೇಡಮ್,
1: ಒಂದೊಳ್ಳೆ ಅಭಿಪ್ರಾಯವನ್ನ ಹಂಚ್ಕೊಂಡ್ರಿ ಸರ್. ಹಾಗೇನೆ, ಈಗ ಸ್ವಾತಂತ್ರ್ಯ ಹೋರಾಟಗಾರರ ಜೀವನ ಕಥೆಗಳನ್ನ ಮಕ್ಕಳಲ್ಲಿ ಪರಿಚಯಿಸುವುದು ಯಾಕೆ ಮುಖ್ಯ ಅಂತ ಹೇಳ್ತೀರಾ ಸರ್?
0: ಈಗ ಆಗ್ಬೇಕಾಗಿರೋದು, ನಾವೆಲ್ಲ ಇದ್ದಾಗ ಹಿಂದೆ ಸ್ವಾತಂತ್ರ್ಯ ಹೋರಾಟದ ಜೊತೆಗೆ ಪಂಚತಂತ್ರದ ಕಥೆಗಳನ್ನ ಕೂಡ ಶಾಲೆಗಳಲ್ಲಿ ಮತ್ತು ಮನೆಗಳಲ್ಲಿ ಇಟ್ಕೋತಾ ಇದ್ವಿ ಪುಸ್ತಕಗಳನ್ನ. ಆ ಪುಸ್ತಕದ ಪರಿಕಲ್ಪನೆ ಕೇವಲ ಶಾಲೆಗೆ ಸಂಬಂಧಪಟ್ಟಂತ ಹೋಮ್ವರ್ಕ್ ಗಳನ್ನ ಮಾಡೋದ್ರಿಂದ ನಾವು ಈಚೆ ಬರ್ಬೇಕಾಗತ್ತೆ. ಮಕ್ಕಳಿಗೆ ಹೋಮ್ವರ್ಕ್ ಒಂದ್ ಕಡೆ ಅವ್ರು ಮಾಡ್ಬೇಕಾಗತ್ತೆ, ಜೊತೆ ಜೊತೆಗೇನೆ ನಾವೇನ್ ಮಾಡ್ಬೇಕು, ಸ್ವಾತಂತ್ರ್ಯ ಹೋರಾಟದ ಜೀವನ ಚಿತ್ರವನ್ನ ಹೇಳ್ತಕ್ಕಂತ ಕಥಾ ಸ್ಪರ್ಧೆಗಳನ್ನ, ಭಾಷಣಗಳನ್ನ, ಪಿಕ್ಕಡ್ ಸ್ಪೀಚ್ ಗಳನ್ನ ಶಾಲೆಗಳಲ್ಲಿ ನಾವು ಏರ್ಪಡಿಸಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಪೋಷಕರು ಕೂಡ ಅದ್ರ ಜೊತೆಗೆ ಹೋಗ್ಬೇಕಾಗತ್ತೆ. ಇದು ಶಿಕ್ಷಕ, ಪೋಷಕ ಮತ್ತು ವಿದ್ಯಾರ್ಥಿಗಳ ಮೂರು ಸಮೂಹ ಸೇರಿದಾಗ ಮಾತ್ರ ನಮ್ಗೆ ಸ್ವಾತಂತ್ರ್ಯ ಹೋರಾಟಗಾರರ ಸಂಪೂರ್ಣ ಚಿತ್ರ ನಮ್ಮ ತಲೆಗೆ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಮೇಡಮ್,
1: ಹೌದು ಸರ್, ಖಂಡಿತ.
0: ಜೀವನ ಕಥೆಗಳು ಅಂತ ಹೇಳಿದಾಗ ಮಕ್ಕಳಿಗೆ ಧನಾತ್ಮಕ ವಿಚಾರಗಳನ್ನ ಹೇಳ್ತಾ ಹೋಗ್ಬೇಕು. ಇದನ್ನ ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾ ಇದ್ರು. ಸೊ ಮನೆಯಲ್ಲಿ ಮೊದಲು ಹೇಳ್ಬೇಕಾಗತ್ತೆ, ನಂತರ ಅವನು ಶಾಲೆಗೆ ಬರ್ತಾನೆ, ಶಾಲೆಯ ಮೈದಾನವನ್ನು ನೋಡ್ತಾನೆ, ಪರಿಸರ ನೋಡ್ತಾನೆ, ಟೀಚರ್ಸ್ ಅನ್ನು ನೋಡ್ತಾನೆ, ಎಸ್ ನನಗೆ ಇವನು ರೋಲ್ ಮಾಡೆಲ್ ಅಂತ ಅವ್ನು ತಿಳ್ಕೊತಾನೆ. ಹಾಗಾಗಿ ಮಕ್ಕಳಿಗೆ ಒಳ್ಳೇದನ್ನ ಕೊಟ್ರೆ ಒಳ್ಳೇದೇ ಬರ್ತಕ್ಕಂಥದ್ದು. ನೀವೇನು ಬಿತ್ತಿದ್ದೀರಿ ಅದೇ ಬೆಳೆ ಬರ್ತದೆ. ನೀವು ಬಿತ್ತಿದ್ದೇ ಒಂದು ಬೆಳೆಯೋದೇ ಒಂದು ಆಗಲ್ವಲ್ಲ. ಅದ್ರ ಜೊತೆಗೆ ಮಕ್ಕಳಲ್ಲಿ ಈ ಸಮಾಜ ಸೇವೆ ಮತ್ತು ಈ ಸಮಾಜ ಸೇವೆಯ ಮನೋಭಾವನೆಯನ್ನ ನೀವು ಬದಲು ಮಾಡ್ಬೇಕಾಗತ್ತೆ. ಹೇಗೆ ಅಂದ್ರೆ, ಈ ಸ್ವಚ್ಛತಾ ಅಭಿಯಾನವನ್ನು ಮಾಡಿಸ್ತಕ್ಕಂಥದ್ದು. ಮಕ್ಕಳಿಗೆ ಒಂದು ಶಿಸ್ತು ಬಹಳ ಮುಖ್ಯ. ಮೇಡಮ್, ಬಹಳ ಮುಖ್ಯವಾಗಿ ವಾಟ್ ಈಸ್ ಅ ನಾಲೆಡ್ಜ್ ಅಂತ ಕೇಳಿದಾಗ ಪ್ರಶ್ನೆ ಏನ್ ಹೇಳುತ್ತೆ, ನಾಲೆಡ್ಜ್ ಇಸ್ ನಾಟ್ ಜಸ್ಟ್ ಇನ್ಫಾರ್ಮೇಶನ್ ಅಂತ. ನೋಡಿ, ಮೊನ್ನೆ ಯಾವ್ದೊಂದು ಹುಡುಗ ಪಿ ಯು ಸಿ ಓದ್ತಾನೆ ಅಥವಾ ಎಸ್ ಎಲ್ ಸಿ ಓದ್ತಾನೆ, ಕಡಿಮೆ ಮಾರ್ಕ್ಸ್ ಬಂತು, ಮೇಸ್ಟ್ರು ಬೈದ್ರು ಅಥವಾ ಇನ್ನೊಬ್ಬ ಯಾರು ಬೈದ್ರು ಅಂತ ಸುಸೈಡ್ ಮಾಡ್ಕೋತಾನೆ. ಮಕ್ಕಳ ಮಾತಿತ್ತು ಏನಾಗಿದೆ? ಸ್ವಾತಂತ್ರ್ಯ ಹೋರಾಟಗಾರರು ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ಭಾಗವಹಿಸಿದ್ರು ಅಂತ ಹೇಳ್ತೀವಿ. ಈಗಿನ ಮಕ್ಕಳು ಯಾವ್ದೊಂದು ಅವಮಾನಕ್ಕೆ ಸಾಯ್ತಾ ಇದಾರೆ, ಸುಸೈಡ್ ಮಾಡ್ಕೋತಾ ಇದಾರೆ ಅಂದ್ರೆ ಎಜುಕೇಶನ್ ಫೇಲ್ ಆಗಿದೆ ಅಂದರ್ಥ. ನಾಲೆಡ್ಜ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಕರೇಜ್ ಅಂತ. ನೀವು ಅವ್ರಿಗೆ ಧೈರ್ಯವನ್ನು ಹೇಳ್ಬೇಕು, ನೀವು ಅವ್ರಿಗೆ ಕ್ರಿಯೇಟಿವಿಟಿನ ಹೇಳ್ತಕ್ಕಂಥದ್ದು, ನೀವು ಅವ್ರಿಗೆ ಲಾ ಅಂಡ್ ಆರ್ಡರ್ ಹೇಗೆ ಫಾಲೋ ಮಾಡ್ಬೇಕು ಅಂತ ಹೇಳ್ತಕ್ಕಂತ, ಯು ಶುಡ್ ಟೀಚ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಆಸ್ ವೆಲ್ ಆಸ್ ಡ್ಯೂಟೀಸ್ ಆಲ್ಸೋ ಅಂತ. ಇವುಗಳನ್ನ ಒಟ್ಟು ಹೇಳಿದಾಗ ಮಾತ್ರ ಮಕ್ಕಳಿಗೆ ದೇಶದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ, ಬದುಕಿನ ಬಗ್ಗೆ ಹೆಮ್ಮೆ ಉಂಟಾಗುತ್ತೆ. ಮೇಡಮ್,
1: ಖಂಡಿತ ಸರ್. ಇವಾಗ ನೀವು ಮಾತಾಡ್ತಾನೆ ಹೇಳ್ತಾ ಇದ್ರಿ ಸರ್, ಮಕ್ಕಳಲ್ಲಿ ಸಮಾಜ ಸೇವೆ ಅದನ್ನ ಹೇಗೆ ಮೂಡಿಸೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಹಾಗೇನೆ ಮಕ್ಕಳಲ್ಲಿ ಸಮಾಜ ಸೇವೆ ಮತ್ತೆ ಇತರರಿಗೆ ಸಹಾಯ ಮಾಡುವಂತ ಮನೋಭಾವವನ್ನ ಹೇಗೆ ಬೆಳೆಸಬಹುದು ಸರ್ ಚಿಕ್ಕ ವಯಸ್ಸಿನಿಂದ?
0: ಖಂಡಿತವಾಗಿ ಅದೇನಾಗುತ್ತೆ, ಮೊದಲು ಸಮಾಜ ಸೇವೆ, ಈಗ ಒಂದು ತಮಾಷೆ ಅನಿಸ್ಬೋದು, ಬಹು ದೊಡ್ಡ ಸಮಾಜ ಸೇವೆ ಯಾವ್ದಾಗಿದೆ ಅಂದ್ರೆ, ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಂದ್ರೆ ಮುಂದೆ ಪೊಲೀಸ್ ಅವರು ಹೆಲ್ಮೆಟ್ ಹಿಡಿತಾ ಇದಾರೆ ಅಂದ್ರೆ ಜನ ಹೇಳ್ತಾರೆ ಅಲ್ಲಿ ಹೋಗ್ಬೇಡ ಹೆಲ್ಮೆಟ್ ಹಿಡಿತಾ ಇದೆ ಅಂತ. ಅವನು ಅನ್ಕೋತಾನೆ ಬಹು ದೊಡ್ಡ ಸೇವೆನೇ ಅವ್ನು ಮಾಡಿದಾನೆ, ಥ್ಯಾಂಕ್ ಯು ಅಂತ ವಾಪಸ್ ಬರ್ತಾನೆ. ಇದು ಬಹಳ ಇದು ದೊಡ್ಡ ಡೇಂಜರ್ ಇದು. ಆಕ್ಚುಲಿ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ರೂಲ್ಸ್ ಅದನ್ನ ಫಾಲೋ ಮಾಡ್ಬೇಕು. ಅಂಡ್ ಸೆಕೆಂಡ್ ಥಿಂಗ್, ಸ್ಟ್ಯಾಂಡ್ ಇಂದ ಯಾರೋ ಇದು ಮಾಡ್ತಿರ್ತಾನೆ, ಸ್ಟ್ಯಾಂಡ್ ಎತ್ತಿರೋದಿಲ್ಲ ಬೈಕ್ ಎಂದಾಗ ನೀವು ಸ್ಟ್ಯಾಂಡ್ ಎತ್ತಿ ಅಂತಾನೆ. ನಾನು ಹೇಳ್ತಿರೋದು ಒಂದು ವಿಷಯ ಅದು, ಬಟ್ ಇದರಿಂದ ಆಚೆಯು ಕೂಡ ಬದುಕಲ್ಲಿ ಸಮಾಜ ಸೇವೆ ಅಂತಕ್ಕಂಥ ಹೇಗಾಗಿದೆ ಅದು ಮಕ್ಕಳು ನೋಡ್ತಾ ಇರ್ತಾರೆ. ಮನೆಯಲ್ಲಿ ಅದನ್ನ ಮಾಡಬೇಕಾಗತ್ತೆ. ಒಂದಷ್ಟು

0: ನಮ್ಮ ಸೇವೆಯನ್ನ ಗಿಡಗಳನ್ನ ನೀಡ್ತಕ್ಕಂಥದ್ದು. ನಾವು ಚಿಕ್ಕವರಿದ್ದಾಗ ಗಿಡ ನೀಡಿ ಗಿಡ ನೀಡಿ ಗಿಡ ನೀಡಿ, ಮನೆಯ ಮುಂದೊಂದು ಗಿಡ ನೀಡಿ, ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೂಡಿ ಅಂತ ಹೇಳ್ತಾ ಇದ್ದೀವಿ.
1: ಹೌದು ಸರ್.
0: ಹಾಗಾಗಿ ನೀವು ಯಾರೋ ಒಬ್ಬ ಅಂಧನಿಗೆ ಕೈಯ ನೀಡೋದ್ರ ಮೂಲಕ, ರಸ್ತೆ ದಾಟಿಸೋದ್ರ ಮೂಲಕ ಆಗಿರ್ಬೋದು, ಅಥವಾ ಅಂಧನಿಗೆ ಪರೀಕ್ಷೆಯನ್ನು ಬರೀತಕ್ಕಂಥದ್ದಾಗಬಹುದು, ಅಥವಾ ಬ್ಲಡ್ ಕ್ಯಾಂಪ್ ಗಳು ತಾಕಂಥದ್ದು, ಈ ಎಲ್ಲಾ ವಿಚಾರಗಳನ್ನ ಹೇಳೋದ್ರ ಮೂಲಕ ಮಕ್ಕಳಿಗೆ ಒಂದಷ್ಟು ಸಮಾಜ ಸೇವೆಯನ್ನ ಗೊತ್ತಾಗತ್ತೆ ಅಂತ ನನ್ನ ವಾದ ಮೇಡಮ್. ಅದು
1: ಹೌದು ಸರ್. ಸರ್, ಹಾಗೇನೇ ಪೋಷಕರು ತಮ್ಮ ನಡವಳಿಕೆಯ ಮೂಲಕ ಮಕ್ಕಳಲ್ಲಿ ಯಾವ ರೀತಿಯ ಸಾಮಾಜಿಕ ಮೌಲ್ಯಗಳನ್ನ ಕಲಿಸಬಹುದು ಮಕ್ಕಳಲ್ಲಿ?
0: ಮೇಡಮ್, ನಿಜವಾಗಿ ಆಗ್ಬೇಕಾಗಿರದೆ ಪೋಷಕರ ಬದಲಾವಣೆ. ಜೊತೆಗೆ ಹೇಗಾಗತ್ತೆ, ಅತ್ಯಂತ ಹೆಚ್ಚು ಕೇರ್ ಅಂತ ಅತ್ಯಂತ ವ್ಯಾಮೋಹವಾಗಿ ಮಕ್ಕಳನ್ನ ನೋಡೋದು ಕೂಡ ತಪ್ಪಾಗತ್ತೆ. ಲಾಲಯ್ಯತ್ತು ಪಂಚವರ್ಷಾಣಿ ಅಂತ ಹೇಳ್ಬಿಡ್ತೀವಿ. ಫಸ್ಟ್ 5 ಇಯರ್ಸ್ ತುಂಬಾ ಅವ್ರಿಗೆ ಪ್ರೀತಿ ಕೊಡಿ, ಆಮೇಲೆ 5-16 ವರ್ಷದವರೆಗೆ ಅವ್ರನ್ನ ನೀವು ತುಂಬಾ ಇದರಲ್ಲಿ ಬೆಳೆಸಿ, ಶಿಸ್ತಲ್ಲಿ ಬೆಳೆಸಿ, ಆಮೇಲೆ ಫ್ರೆಂಡ್ ಆಗಿ ನೋಡಿ ಅಂತಕ್ಕಂಥದ್ದು ಒಂದು ವಾದ ಇದೆ. ಡಗ್ರಿ ಆದ್ರೆ ಎಲ್ಲಾ ಕಾಲಘಟ್ಟಕ್ಕೂ ಅದು ಸರಿ ಅಂತಲ್ಲ. ಅಲ್ಲ, ನೀವು 18 ವರ್ಷ ಆದ್ಮೇಲೆ ನೀವು ತಪ್ಪನ್ನ ತಿದ್ದದೆ ಇದ್ರೆ, ನೀವು ಫ್ರೆಂಡ್ ಆಗಿ ನೋಡಿ ಅಂತ ಹೇಳದೆ ಇದ್ರೆ, ಅಥವಾ ನೀವು ಫ್ರೆಂಡ್ ಆಗಿ ನೋಡಿದಾಗ ತಪ್ಪು ಮಾಡಬಹುದು ಅಂತಂದಾಗ ತೊಂದರೆ ಆಗತ್ತೆ. ಹಾಗಾಗಿ ಮೊದಲು ಪೋಷಕರು ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಹೇಗಿದ್ದೀನಿ, ಅಪ್ಪ ಮನೆಗೆ ಬಂದು ಮನೆಗೆ ತಂದು ಇವನು ಕುಡಿತಾ ಕೂತ್ಕೊಡ್ತಾನೆ ಆಲ್ಕೋಹಾಲ್ನ, ಮಗನ್ಗೆ ಬೇಡ ಅನ್ನೋದು ತಪ್ಪು. ಅಥವಾ ಅಜ್ಜಿ ಮತ್ತು ತಾಯಿ ಧಾರಾವಾಹಿ ನೋಡ್ತಾ ನಾನು ನೋಡ್ತೀವಿ, ನೀನು ಒಳಗಡೆ ಹೋಗಿ ಓದ್ಕೋ ಅನ್ನೋದು ಕೂಡ ತಪ್ಪಾಗತ್ತೆ. ಜೊತೆಗೆ ಶಾಲೆಯಿಂದ ಬಂದಂತ ಮಗು ತನ್ನ ಶೂಸು, ಸಾಕ್ಸು, ಬ್ಯಾಗ್ ಗಳನ್ನ ಎಲ್ಲಿಡಬೇಕು ಅಂತ ಗೊತ್ತಿರ್ಬೇಕು. ಅದಕ್ಕೆ ಇವ್ರು ಬಂದಾಗ ಮಗುಗೆ ಹೋಗಿ ನೀವು ತಪ್ಕೊಂಡು ಈಗ ಬಂದ ಕಂದ ಅಂತ ಒಂದು ಓಕೆ, ಅದು ಪ್ರೀತಿ ಇದೆ ಇರುತ್ತೆ. ಬಟ್ ಅವನು ಮನೆಗೆ ಒಳಗಡೆ ಬರ್ತಕ್ಕಂಥದ್ದು, ಅವರಮ್ಮ ಶೂ ತೆಗೆಯೋದು, ಸಾಕ್ಸ್ ತೆಗೆಯೋದು, ಬ್ಯಾಗ್ ಇವಳೆ ತಗೊಳ್ಳೋದು, ಇದಾಗ್ಬಾರ್ದು. ಒಂದಷ್ಟು ಡಿಸಿಪ್ಲಿನ್ ಅನ್ನ ಪೋಷಕರು ಕಲಿಸ್ಬೇಕು. ಅಂಡ್ ನಾವು ಶಿಕ್ಷಕರನ್ನ ಬ್ಲೇಮ್ ಮಾಡೋದು, ಶಿಕ್ಷಕರು ಪೋಷಕರನ್ನ ಬ್ಲೇಮ್ ಮಾಡಬಹುದು, ಎರಡೂ ಆಗ್ಬಾರ್ದು. ನಾವು ಅವ್ರ ಆಬ್ಸೆನ್ಸ್ ಅಲ್ಲಿ, ಶಿಕ್ಷಕರ ಆಬ್ಸೆನ್ಸ್ ಅಲ್ಲಿ ಶಿಕ್ಷಕರ ಒಳ್ಳೆ ವಿಚಾರವನ್ನ ಅವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತಕ್ಕದ್ ನಾವ್ ಹೇಳ್ಕೊಡ್ಬೇಕು. ಹಾಗೆ ಶಿಕ್ಷಕರು ಪೋಷಕರು ಹೇಗ್ ನೋಡ್ಕೋಬೇಕು, ಪೋಷಕರಿಗೆ ನೀವ್ ಹೇಗ್ ನೋಡ್ಕೊಡ್ಬೇಕು ಅಂತ ಮಕ್ಕಳಿಗೆ ಹೇಳೋದ್ರ ಮೂಲಕ ಪೋಷಕರು ರೋಲ್ ಮಾಡೆಲ್ ಆಗ್ಬೇಕು ಅಂತ ನನ್ನ ಭಾವನೆ.
1: ಹೌದು ಸರ್. ಅಂದ್ರೆ ಮಕ್ಕಳನ್ನ ಎಮೋಷನಲ್ ಆಗಿ ಬೆಳೆಸಬಾರ್ದು, ಅವರವ್ರ ಜವಾಬ್ದಾರಿಯನ್ನು ಅವರೇ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ.
0: 100% ನಿಮ್ಗೆ ತೀರಾ ಎಮೋಷನಲ್ ಇದೆಯಲ್ಲ, ಅದು ಕೆಲ್ಸಕ್ಕೆ ಬರಲ್ಲ. ಇಲ್ಲಿ ಎಮೋಷನಲ್ ಏನಿಕ ಅದೇ ಹೇಳಿದಲ್ಲ, ಎಮೋಷನಲ್ ಹೆಚ್ಚಾದಾಗ ಏನಾಗುತ್ತೆ ಅಂದ್ರೆ ಈ ಆತ್ಮಹತ್ಯೆಗಳು ಹೆಚ್ಚಾಗುತ್ತೆ ಇಲ್ಲಿ. ಆಮೇಲೆ ಬಹಳ ಈ ಒಂದು ಮಾತಿದೆ, ಒಂದು ಸೇಯಿಂಗ್ ಇದೆ, ಎವ್ರಿ ನ್ಯೂ ಬಾರ್ನ್ ಚೈಲ್ಡ್ ಇಸ್ ಅ ಜೀನಿಯಸ್ ಅಂತ. ಈ ದೇಶದಲ್ಲಿ, ಪ್ರಪಂಚದಲ್ಲಿ ಹುಟ್ಟೋ ಪ್ರತಿ ಮಗು ಕೂಡ ಬುದ್ಧಿವಂತಾನೆ. ಅವನ್ನ ದೊಡ್ಡನಾಗಿ ಮಾಡ್ತಾ ಇರ್ತಕ್ಕಂಥದ್ದು ದಟ್ ಇಸ್ ಅ ಎನ್ವೈರನ್ಮೆಂಟ್ ಅಂಡ್ ಪೇರೆಂಟ್ಸ್ ಅಂಡ್ ಫ್ರೆಂಡ್ಸ್ ಅಂತ. ನೀವು ಹೇಗಿರ್ತೀರಾ, ಬೇರೆ ಬೇರೆ ಕ್ರಿಯೇಟಿವಿಟಿ ಇದೆ. ಎಲ್ಲರೂ IAS ಆಗಲ್ಲ, ಎಲ್ಲರೂ IPS ಆಗಲ್ಲ, ಎಲ್ಲರೂ ಕ್ರಿಕೆಟರ್ ಆಗಲ್ಲ. ಅಥವಾ ಕ್ರಿಕೆಟ್ ದೊಡ್ಡ ಕ್ರಿಕೆಟರ್ ಮಗ ಚೆನ್ನಾಗಿ ಆಟ ಆಡೋದಿಲ್ಲ, ದೊಡ್ಡ ಸಿಂಗರ್ ಮಗ ಚೆನ್ನಾಗಿ ಹಾಡಲ್ಲ. ಸೊ ಈ ರೀತಿ ಎಲ್ಲ ನೋಡಿದಾಗ ಏನಾಗುತ್ತೆ, ಮಕ್ಕಳಲ್ಲಿ ಕ್ರಿಯೇಟಿವಿಟಿಯನ್ನು ಬೆಳೆಸ್ಬೇಕು. ನಾವ್ ಏನ್ ಮಾಡ್ಬೇಕು, ಅವ್ನ ಪುಷ್ ಮಾಡ್ಬೇಕು. ನಿನಗೆ ಯಾವ್ದು ಇಷ್ಟ, ನೀನ್ ಅದನ್ನ ಹೋಗು. ಐದರ್ ಇಸ್ ಎ ಆರ್ಟಿಸ್ಟ್ ಆರ್ ಕ್ರಿಕೆಟರ್ ಆರ್ ಟೀಚರ್, ವೃತ್ತಿ ಧರ್ಮ ಅಂತ ಒಂದಿದೆ ಮೇಡಮ್. ಆಕ್ಚುಲಿ ದಿಸ್ ಇಸ್ ವಾಟ್ ಐ ಆಮ್ ಸೇಯಿಂಗ್. ಬಸವಣ್ಣವ್ರು ಹೇಳ್ತಾರಂತ, 12ನೇ ಶತಮಾನ ಹೇಳ್ತಾರ, ಸಿ ಡಿಗ್ನಿಟಿ ಆಫ್ ಲೇಬರ್ ಅಂತ. ಪ್ರತಿಯೊಂದು ವೃತ್ತಿಗೂ ಅದರದೇ ಆಗಿರ್ತಕ್ಕಂಥ ಸ್ಯಾಂಕ್ಟಿಟಿ ಇದೆ, ಪಾವಿತ್ರತೆ ಇದೆ. ಯಾವ ವೃತ್ತಿಯು ಕೀಳಲ್ಲ, ಯಾವ ವೃತ್ತಿಯು ಮೇಲಲ್ಲ. ಈ ವಿಚಾರವನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು.
1: ಖಂಡಿತ ಸರ್, ಒಂದೊಳ್ಳೆ ಸಲಹೆ ನೀಡಿದ್ರಿ ಸರ್ ಪೋಷಕರಿಗೆ. ಹಾಗೇನೆ ಈಗಿನ ಡಿಜಿಟಲ್ ಯುಗದಲ್ಲಿ ಸರ್, ದೇಶಭಕ್ತಿ ಮತ್ತೆ ಸಾಮಾಜಿಕ ಮೌಲ್ಯಗಳನ್ನ ಉಳಿಸಿಕೊಳ್ಳೋದಕ್ಕೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬಹುದು ಸರ್?
0: ನಮ್ ಡಿಜಿಟಲ್ ಯುಗ ಅಂತ ಕರೆದು ಬಿಡ್ತೀವಿ.
1: ಹೌದು.
0: ಆದ್ರೆ ಒಂದು ನೋಡಿ, ಮಕ್ಕಳು ಜನ್ಜಿ ಅಂತ ಕರೆದು ಬಿಡ್ತೀವಿ, ಜೆನ್ ಆಲ್ಫಾ ಅಂತ ಕರಿತೀವಿ, ಜೆನ್ ಬೀಟಾ ಅಂತ ಕರಿತೀವಿ. ಈ ಎಲ್ಲಾ ನಡುವೆಯೂ ಕೂಡ ನನಗೆ, ನಾನೊಬ್ಬ ಎಕ್ಸಾಮ್ ಒಂದಷ್ಟು ಪರೀಕ್ಷೆಗಳಿಗೆ ನಾನು ಸಲಹೆಗಳನ್ನ ನೀಡೋದ್ರಿಂದ ಒಂದಷ್ಟು ಮಕ್ಕಳು ಮಾಧ್ಯಮದ ಮೂಲಕ, ಯೂಟ್ಯೂಬ್ ಗಳ ಮೂಲಕ ಸಕ್ಸಸ್ ಆಗಿದ್ದಾರೆ, ಪರೀಕ್ಷೆಗಳನ್ನ ಪಾಸ್ ಮಾಡಿದ್ದಾರೆ. ಸೊ ನೀವ್ ಹೇಗೆ ಬಳಸ್ಕೊತಾ ಇದ್ರಿ, ಐದರ್ ಒಂದು ಸ್ವಾತಂತ್ರ್ಯವನ್ನ ಹೇಗ್ ಬಳಸ್ಕೋಬೇಕು, ಮಾಧ್ಯಮವನ್ನ ಹೇಗ್ ಬಳಸ್ಕೋಬೇಕು ನಿಮಗ್ ಗೊತ್ತಿರ್ಬೇಕು. ಡಿಜಿಟಲ್ ಯುಗ ಅಂದಾಗ ಅಲ್ಲಿ ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ಹಾಗಾಗಿ ಒಳ್ಳೆಯ ವಿಚಾರವನ್ನ ಮಾಡೋದಕ್ಕೂ ಮುಂದೆ ನಿಮಗೆ ಯು ಹ್ಯಾವ್ ಎ ಸ್ಟೇಜ್. ಇವತ್ತು ತುಂಬಾ ಸ್ಟೇಜಸ್ ಇದೆ. ಡಿಜಿಟಲ್ ಒಂದು ಮಾಧ್ಯಮ, ಇದು ಕ್ರಾಂತಿ ಆಗಿದೆ. ನೀವು ಅದ್ರ ಮೂಲಕ ಒಳ್ಳೇದಾಗಿ ನೀವು ಹೊರಗ್ ಬಂದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಕ್ಕತ್ತೆ ಅಂತ ನನ್ನ ಅಭಿಪ್ರಾಯ ಮೇಡಮ್.
1: ಹೌದು ಸರ್. ಸರ್, ಇದರಿಂದ ದೇಶಭಕ್ತಿನ ಹೇಗೆ ಉಳಿಸ್ಕೋಬಹುದು ಸರ್?
0: 100% ಮೇಡಮ್. ಈಗ ದೇಶಭಕ್ತಿ ಅಂತಕ್ಕಂಥದ್ದು ಹೇಳಿದ್ನಲ್ಲ,

0: ನಾವು ಡೆಲ್ಲಿಲಿ ಹೋಗಿ ಅಥವಾ ದೊಡ್ಡ ದೊಡ್ಡ ಬೆಂಗಳೂರು ನಗರಗಳಿಗೆ ಹೋಗಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸೋದ್ರ ಮೂಲಕ ಅಥವಾ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸೋದ್ರ ಮೂಲಕ ನಮ್ ಕೆಲಸ ಆಗೋಯ್ತು ಅಂತಲ್ಲ. ನಾಟ್ ಇಟ್ ಏ ದೇಶಭಕ್ತಿ ದೇಶ ಪ್ರೇಮ ಅನ್ನೋದು ಪ್ರತಿದಿನ ಇರಬೇಕು. ಹೇಳಿದ್ನಲ್ಲ, ದೇಶ ರಾಷ್ಟ್ರ ಧ್ವಜವನ್ನ ಗೌರವಿಸ್ತಕ್ಕಂಥದ್ದು, ರಾಷ್ಟ್ರ ಭಕ್ತಿ ಇರ್ಬೇಕಾಗಿರ್ತಕ್ಕಂಥದ್ದು, ರಾಷ್ಟ್ರ ಗೀತೆ ಹಾಡೋದನ್ನ ಗೌರವಿಸ್ತಕ್ಕಂಥದ್ದು ಎಲ್ಲಾ ಕಡೆ ಇರ್ಬೇಕು. ಅದು ಪ್ರತಿದಿನ ಆಗ್ಬೇಕು. ನೀವು ಕರ್ತವ್ಯಗಳನ್ನ ಮಾಡಿ, ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಮಾಡಿ, ನಿಮ್ಮ ಕೊಡುಗೆಗಳನ್ನ ನೀಡತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇಶಕ್ಕೆ ತನ್ನ ಕೊಡುಗೆಯನ್ನು ನೀಡಬೇಕು. ಅದು ಕೇವಲ ಅಭಿಮಾನ ಆಗ್ಬಾರ್ದು ಅಥವಾ ಅಂಧಾಭಿಮಾನ ಆಗ್ಬಾರ್ದು ಅಥವಾ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮಾತ್ರ ನೀವು ಸಿನಿಮಾಗಳಲ್ಲಿ ಮಾಧ್ಯಮಗಳಲ್ಲಿ ಟಿವಿ ನೋಡೋದ್ರ ಮೂಲಕ ನೀವು ಪರಿಗೇನು ಸ್ವಾತಂತ್ರ್ಯವನ್ನು ಹೆಚ್ಚಿಸ್ಬಿಡ್ತೀವಿ ಅಂದ್ರೆ ತಪ್ಪಾಗತ್ತೆ. ಅದು ನಿಮ್ಮ ವಾಟ್ ಈಸ್ ಯುವರ್ ಡ್ಯೂಟಿ, ವಾಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನನ್ನ ದೇಶಕ್ಕೆ ನನ್ನ ಕೊಡುಗೆ ಏನು, ನನ್ನ ಪರಿಸರದಲ್ಲಿ ಹೇಗೆ ಬದುಕ್ತಾ ಇದ್ದೀನಿ, ಸಹಪಾಠಿಗಳ ಜೊತೆಗೆ ಹೇಗಿರ್ತೀನಿ, ಈ ಎಲ್ಲ ಅಂಶಗಳು ಮೇಡಮ್ ಬೇಕಾಗುತ್ತೆ ನಮ್ಗೆ.
1: ಹೌದು ಹೌದು ಸರ್. ಸರ್, ಹಾಗೇನೆ ಈಗ ಮಕ್ಕಳಲ್ಲಿ ವೈವಿಧ್ಯತೆಯನ್ನ ಗೌರವಿಸುವುದು ಅಂತಾಗಿರ್ಬೋದು ಅಥವಾ ಎಲ್ಲರೊಂದಿಗೆ ಸಮಾನವಾಗಿ ನೋಡ್ಕೊಳ್ಳುವಂತಹ ಗುಣ ಆಗಿರ್ಬೋದು, ಇದನ್ನೆಲ್ಲ ಹೇಗ್ ಬೆಳೆಸ್ಬೋದು ಸರ್ ಮಕ್ಕಳಲ್ಲಿ?
0: ಖಂಡಿತವಾಗಿ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದೇ ಭಾರತದ ಪ್ರಮುಖವಾಗಿರ್ತಕ್ಕಂಥ ಅಂಶ. ವಿವಿಧತೆಯಲ್ಲಿ ಅಂತಂದ್ರೆ ವೈವಿಧ್ಯಮಯವಾಗಿರ್ತಕ್ಕಂಥ ಜೀವನ ಡ್ರೆಸ್ ಅಂತ ಯಾಕೆ ನಾವು ಯೂನಿಫಾರ್ಮ್ ಅನ್ನ ಮಾಡಿದೀವಿ, ಒಂದು ಶಾಲೆಯಲ್ಲಿ ಒಂದು ಯೂನಿಫಾರ್ಮ್ ಅಂತ ಮಾಡ್ತೀವಿ ಮೇಡಮ್. ಯುರ್ ಆಲ್ ಒನ್.
1: ಖಂಡಿತ,
0: ನೋ ಒನ್ ಇಸ್ ಅಬೌವ್ ದ ಲಾ ಅಂತ ಹೇಳ್ತೀವಿ.
1: ಹೌದು ಸರ್.
0: ಅಥವಾ ನಾವೆಲ್ಲ ಒಂದು ಅಂದಾಗ ಸಹ ಪಂಕ್ತಿ ಅಂತ ಕರಿತೀವಿ. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀವಿ, ಒಟ್ಟಿಗೆ ಕೂತ್ಕೊಂಡು ನಾವು ಇನ್ನೊಂದೇನೋ ಕೆಲಸಗಳನ್ನು ಮಾಡ್ತಾ ಇರ್ತೀವಿ, ಅಥವಾ ಯೂನಿಫಾರ್ಮ್ ಹಾಕೋತೀವಿ, ಒಂದು ಪ್ರೇಯರ್ ಹೇಳ್ತಾ ಇರ್ತೀವಿ. ಈ ಎಲ್ಲ ವಿಚಾರವನ್ನು ನೋಡಿದಾಗ ನಾವೆಲ್ಲ ಒಂದು ಅಂತಕ್ಕಂತ ಭಾವನೆಯನ್ನ ನಾವು ಬೆಳೆಸ್ಬೇಕಾಗತ್ತೆ ಈ ಮೂಲಕ. ಹಾಗಾಗಿ ವಿವಿಧತೆಯಲ್ಲೂ ಕೂಡ ನಾವು ಏಕತೆ ಆಗಿರ್ತಕ್ಕಂಥದ್ದು. ನಾವು ಎಳೆಯರು, ನಾವು ಗೆಳೆಯರು ಅಂತ ಹೇಳ್ತೀವಲ್ಲ, ಓ ಭರತ ಪುತ್ರರೇ, ಭವ್ಯ ಚರಿತರೆ, ಬಂಧು ಧ್ವಜಕ್ಕೆ ನಮಿಸಿರಿ, ವಿದೇಶ ತೊರೆಯಿರಿ, ಒಟ್ಟುಗೂಡಿರಿ, ಧ್ವಜದ ಅಡಿಯೊಳು ಸೇರಿರಿ ಅಂತ ಹೇಳ್ತೀವಿ.
1: ದೇಶ ಅಂದ್ರೇನೆ ನಾವೆಲ್ಲ ಒಟ್ಟಿಗೂಡಿ ಅಂತ ಆಚರಿಸುವಂತ ಹಬ್ಬನೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂತಾನೆ ಹೇಳ್ಬೋದು. ಇಂದಿನ ಮಕ್ಕಳೇ ನಾಳೆಯ ಉತ್ತಮ ನಾಗರಿಕರು ಅಥವಾ ಉತ್ತಮ ಪ್ರಜೆ ಅಂತ ಹೇಳ್ತೀವಿ. ಈ ತರ ಮಕ್ಕಳನ್ನ ಬೆಳೆಸೋದಕ್ಕೆ ಯಾವ ರೀತಿಯ ಮೌಲ್ಯಗಳನ್ನ ಅವರಲ್ಲಿ ಬೆಳೆಸಬಹುದು ಅಂತ ಹೇಳ್ತೀರಾ ಸರ್ ನೀವು?
0: ಖಂಡಿತವಾಗ್ಲಿ ಮೇಡಮ್. ಈ ಒಂದು ಮಾತಿದೆ, ದ ಗ್ರೇಟ್ ವಾಲ್ ವಾಸ್ ನಾಟ್ ಬಿಲ್ಟ್ ಎ ಡೇ ಅಂತ ಒಂದು ಮಾತಿದೆ. ಒಂದು ದೊಡ್ಡ ಗೋಡೆಯನ್ನ ಒಂದು ದಿನದಲ್ಲಿ ಕಟ್ಟೋಕಾಗಲ್ಲ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದನ್ನ, ಮುಂದೆ ಅವನು ಪ್ರಜೆ ಆಗ್ಬಿಡ್ತಾನೆ ಅಂತಾನು ಅಲ್ಲ, ಪ್ರತಿದಿನ ಆಗ್ಬೇಕು. ಮಕ್ಕಳನ್ನ ಆಗಬೇಕು ಅಂತಾನೆ ಕರಿತೀವಿ ನೋಡಿ, ಪದ ನೋಡಿ, ಆಗಬೇಕು. ಅವನ ಆಸಕ್ತಿಗಳನ್ನ ಗುರುತಿಸ್ಬೇಕು, ಅವನ ಅಭಿರುಚಿಗಳನ್ನ ಗುರುತಿಸ್ಬೇಕು. ಅವನು ಕೆಟ್ಟದ್ ಮಾಡ್ತಾ ಇದ್ದಾನ, ಒಳ್ಳೇದ್ ಮಾಡ್ತಿದ್ದಾನ, ಸಮಾಜ ಜಡ್ಜ್ ಮಾಡ್ಬೇಕು. ಈ ಸಮಾಜ ಅಂತಂದ್ರೆ ಪೋಷಕರು ಒಳಗೊಂಡಂತೆ. ನಾವು ಎಲ್ಲಾ ಕೆಟ್ಟ ಚಟುವಟಿಕೆಗಳನ್ನ ನೀವು ಪ್ರೋತ್ಸಾಹಿತ ಹೋದ್ರೆ ಈ ಬಿಕಮ್ ಎ ಬ್ಯಾಡ್, ಅದಾಗ್ಬಾರ್ದು. ನೀವು ಒಳ್ಳೇದನ್ನ ಹೇಳಿ, ಒಳ್ಳೇದನ್ನ ಕಲಿತಾನೆ. ಹಾಗಾಗಿ ಒಳ್ಳೆ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಮನೇಲಾಗಿರ್ಬೇಕು, ಶಾಲೆಯಲ್ಲಾಗಿರ್ಬೋದು, ಅಥವಾ ಅವನ ಫ್ರೆಂಡ್ಸ್ ಹೇಗಿದ್ದಾರೆ. ಫ್ರೆಂಡ್ಸು ಬಹಳ ಮುಖ್ಯ ಆಗ್ತಾರೆ. ಹಾಗಾಗಿ ಗುಡ್ ಕಂಪ್ಯಾನಿಯನ್ ಅಂತ ಕರಿತೀವಿ, ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್, ಗುಡ್ ಕಂಪ್ಯಾನಿಯನ್ ಅಂತ ಕರಿತೀವಿ. ಆ ಕಂಪ್ಯಾನಿಯನ್ ಫ್ರೆಂಡ್ಶಿಪ್ ಹೇಗಿದೆ, ಅವರ ಮಾತುಕತೆಗಳು ಹೇಗಿದೆ, ಮನೆಗೆ ಬಂದಾಗ ಅವ್ನ ಬಿಹೇವಿಯರ್ ಇತ್ತು, ನಿನ್ನೆ ಹೇಗಿದ್ದ. ಹಾಗಾಗಿ ಪ್ರತಿದಿನ ಅಬ್ಸರ್ವ್ ಮಾಡ್ತಾ ಹೋದಾಗ 100% ಆ ಹುಡುಗ ಒಳ್ಳೆಯವನಾಗೋದ್ರಲ್ಲಿ ಬೇರೆ ವ್ಯತ್ಯಾಸವೇ ಇರೋದಿಲ್ಲ ಮೇಡಮ್. ನಾಗರಿಕನಾಗೋ ಸ್ವಲ್ಪ ಸಂಸ್ಕಾರ, ವಿ ಹ್ಯಾವ್ ಎ ಸೋಫಾ ಇನ್ ಅವರ್ ಹೋಮ್. ನಮ್ಮ ಮನೆಗಳಲ್ಲಿ ಅತ್ಯುತ್ತಮವಾದ ಸೋಫಾ ಇರುತ್ತೆ ನೋಡಿ. ಆದ್ರೆ ಬಂದಂತ ಜನನ ಕೂತ್ಕೊಳ್ಳಿ ಅಂತಕ್ಕಂತ ವ್ಯವಧಾನ ನಮ್ಗಿಲ್ಲ, ನಮ್ಮ ಮಕ್ಕಳಿಗೂ ನಾವು ಕಲಿಸಿಲ್ಲ. ಹಾಗಾಗಿ ಸೋಫಾ ಇದೆ, ಕೂರೋದ್ ಗತಿ ಇಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ನಮ್ದು, ಒಳ್ಳೊಳ್ಳೆ ಮನೆಗಳಿದೆ, ಅಂದ್ರೆ ಸುಖ ಇದೆ, ನೆಮ್ಮದಿ ಇಲ್ಲ.
1: ಖಂಡಿತ ಸರ್.
0: ಹಾಗಾಗಿ ಈ ರೀತಿ ವಿಚಾರಗಳನ್ನ ಮಕ್ಕಳಿಗೆ ಹೇಳ್ತಾ ಹೋದಾಗ ಒಂದಷ್ಟು ಹೇಳ್ಬೇಕು, ನಾವು ಕಲಿತಾರೆ, ಯಾಕೆ ಕಲಿಯಲ್ಲ. ಈ ಭಾರತದ ಈ ಮಣ್ಣಿನ ಸತ್ವ ಇರೋದೇ ಹಾಗೆ, ನೀವು ಕಲಿಸಿ ಕಲಿತಾರೆ. ಬಟ್ ಇಟ್ ಟೇಕ್ಸ್ ಟೈಮ್, ಒಂದೇ ದಿನ ಆಗೋಲ್ಲ ಈ ಎಲ್ಲ ಕಲ್ಪನೆಗಳು ಅಂತ ನನ್ನ ಅಭಿಪ್ರಾಯ.
1: ಖಂಡಿತ ಸರ್. ಮಕ್ಕಳನ್ನ ಹೇಗೆ ನಾಗರಿಕರನ್ನಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ ಸರ್. ಹಾಗೇನೆ ಪರಿಸರನ ಸಂರಕ್ಷಣೆ ಮಾಡೋದು ಅಥವಾ ಸಮಾಜದ ಬಗ್ಗೆ ಕಾಳಜಿ ವಹಿಸುವಂತಹ ಮನೋಭಾವವನ್ನ ಮಕ್ಕಳಲ್ಲಿ ಹೇಗೆ ಬೆಳೆಸಬಹುದು ಸರ್?
0: ನಮ್ ಹೇಳಿದ್ವಿ ಈಗ ಮಕ್ಕಳಲ್ಲಿ ಪರಿಸರ ಕಾಳಜಿ ಅಂತಕ್ಕಂತ, ಈಗ ನಿಮ್ಗೆ ಗೊತ್ತಿರ್ಲಿ, ಒಂದ್ ಮೆಚೂರ್ ಟ್ರೀ, ಒಂದು ಮರ, ಒಂದು 16 kg ಅಷ್ಟು ಆಕ್ಸಿಜನ್ ಅನ್ನು ಕೊಡುತ್ತಂತೆ. ಒಂದು ಮೆಚೂರ್ ಟ್ರೀ ಒಂದು 20 kg ಅಷ್ಟು ಇಂಗಾಲ CO2 ನ ಅಬ್ಸರ್ವ್ ಮಾಡುತ್ತೆ. ಮರವನ್ನ ಈಗ ಅಪ್ಪಿಕೂ ಚಳುವಳಿ ಬಂತು, ಮರಗಳನ್ನ ಹೇಳ್ತಕ್ಕಂಥದ್ದು ಅವರು ಮರ್ಯಾದ ಒಬ್ಬ ಪೋಷಕನಾಗ್ಲಿ ಶಿಕ್ಷಕ. ನಾವು ಹಿಂದೆ ಶಾಲೆಯಲ್ಲಿ ಇದ್ದಾಗ ನಮ್ಮ ಮೇಷ್ಟ್ರಿಗಳು ಒಂದೊಂದು ಗಿಡವನ್ನ ನಮ್ಗೆ ಕೊಡ್ತಾ ಇದ್ರು, ನೋಡಪ್ಪ ನೀನು 1 ರಿಂದ 7 ತರಗತಿ ಇರ್ತೀಯ,

0: ಗಿಡ ನಿಂದು ಅಂತ. ಆ ಗಿಡಕ್ಕೆ ನಾನು ಫಸ್ಟ್ ಹೋದಾಗ ನಾವೇನ್ ಮಾಡ್ತಿದ್ವಿ, ಆ ಗಿಡಕ್ಕೆ ನೀರ್ ಹಾಕ್ತಾ ಇದ್ವಿ. ಓ, ಬೇರೆ ಒಂದ್ ಗಿಡಗಿಂತ ನಮ್ ಗಿಡ ಚೆನ್ನಾಗಿರ್ಬೇಕು ಅಂತ ಇದ್ವಿ. ಆ ಗಿಡದ ಎಲ್ಲಾ ವಿಚಾರವನ್ನ ಮೇಸ್ಟ್ ಹೇಳ್ತಾ ಇದ್ರು. ಆ ಮೂಲಕ ಪರಿಸರ ಜಾಗೃತಿ ಆಗ್ತಿತ್ತು. ಸಾಲುಮರದ ತಿಮ್ಮಕ್ಕ ಯಾಕೆ ಮುಖ್ಯ ಆಗ್ತಾರೆ ನೋಡ್ರಿ, ಅವ್ರು ಶ್ರೀಮಂತರು ಅಂತಲ್ಲ, ದುಡ್ಡಿದೆ ಅಂತಲ್ಲ, ಸಾಮಾಜಿಕ ಚಟುವಟಿಕೆಯಲ್ಲಿ ಇದ್ರು ಅಂತ. ಸಾಲುಮರದ ತಿಮ್ಮಕ್ಕ ಇವತ್ತು ಅಷ್ಟು ಮರಗಳನ್ನ ಹಾಕಿರ್ತಕ್ಕಂಥ ಯಾರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ಬೇಕಾದ್ರೆ ಈ ಮೂಲಕ ಯು ಶುಡ್ ಸ್ಯಾಕ್ರಿಫೈಸ್ ಫಾರ್ ದ ಸೇಕ್ ಆಫ್ ಯುವರ್ ಓನ್ ಲೈಫ್, ಫಾರ್ ದಿ ಪೀಪಲ್, ಸೊಸೈಟಿಗೆ ಸ್ಯಾಕ್ರಿಫೈಸ್ ಮಾಡಿ. ಹಾಗಾಗಿ ಪರಿಸರದ ವಿಚಾರನ ಹೇಳ್ತಕ್ಕಂಥದ್ದು. ಈಗೆಲ್ಲ ಇವಿಎಸ್ ಬಂದಿರೋದ್ರಿಂದ, ಪರಿಸರದ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಪರಿಸರ ಮಕ್ಕಳಿಗೆ ಬಹಳ ಅತ್ಯಾಪ್ತವಾಗ್ತಿದೆ. ಅಂಡ್ ಟೂರ್ಗಳಿಗೂ ಅಷ್ಟೇ ಮೇಡಮ್. ನನ್ನ ಪ್ರಕಾರ ನೀವು ಟೂರ್ಗಳಿಗೆ ಯಾವುದೋ ಒಂದು ಗೋವಾಕ್ಕೆ ಅಥವಾ ಯಾವುದೋ ಒಂದು ಇನ್ನೋದಕ್ಕೆ ಹೋಗೋ ಅದೇ ತರ ಕೂಡ ಒನ್ ಡೇ ಟ್ರಿಪ್ ಒಂದಷ್ಟು ನೀವು ಕಾಡುಗಳ ಬಗ್ಗೆ ವಿಚಾರವನ್ನ ಮಾಡ್ತಕ್ಕಂಥದ್ದು. ಕಾಡು ಎಷ್ಟಿದೆ, ಮರಗಳೆಷ್ಟಿದೆ, ಆ ಮರಗಳಲ್ಲಿ ವೈವಿಧ್ಯತೆ ಹೇಗಿದೆ, ಯಾವ್ಯಾವ ಮರ ಇದೆ ಅನ್ನೋದನ್ನ ಹೇಳೋದ್ರ ಮೂಲಕ ಮಕ್ಕಳಿಗೆ ಎಷ್ಟಿದೆ ಆಕ್ಸಿಜನ್ ಬರ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಇಷ್ಟು ಹೋಗ್ತಾ ಇದೆ, ಇದನ್ನೆಲ್ಲ ಹೇಳೋದ್ರ ಮೂಲಕ ಮಕ್ಕಳಿಗೆ ಪರಿಸರದ ಜಾಗೃತಿಯ ಮೂಲಕ. ಯಾಕಂದ್ರೆ ಹಬ್ಬ ಅನ್ನ ನನ್ನ ಪ್ರಕಾರ ಈ ಹಬ್ಬ ಸ್ವಾತಂತ್ರ್ಯದ ಹಬ್ಬ ಅನ್ನೋದು ಯಾವಾಗ ಗೊತ್ತಾ, ಪರಿಸರವೂ ಒಂದು ಹಬ್ಬ.
1: ಹೌದು ಸರ್, ನಿಜ.
0: ಎಲ್ಲೋ ಕಾಳ್ಗಿಚ್ಚಾದ್ರೆ ನೋಡಿ ನಮ್ಮ ಮನಸ್ಸಿಗೆ ನೋವುತ್ತೆ.
1: ಹೌದು ಸರ್,
0: ಹಸಿರು, ಅದು ಬಟ್ಟೆ ಹಸಿ, ಈಗ ಕಾಡ್ಗೆ ಬಟ್ಟೆ ಹಾಕ್ತೀವಿ ಅಂದ್ರೆ ಯಾವ್ದು ಹಸಿರು, ಅದು ನೋಡಕ್ಕೆ ಚಂದ ಅಲ್ವಾ ನಮ್ಗೆ. ಹಾಗಾಗಿ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ಅಂಶಗಳನ್ನ ಆಗಾಗ ಪೋಷಕರು, ಸಮಾಜ, ಸ್ನೇಹಿತರು, ಶಿಕ್ಷಕರು, ಮಾಧ್ಯಮಗಳು, ಈ ರೀತಿಯಾಗಿ ನಿಮ್ಮಂತ ರೇಡಿಯೋ ಈ ಮಾಧ್ಯಮಗಳ ಮೂಲಕ ಹೇಳಿದಾಗ ಮಕ್ಕಳು 100% ಕಲಿತಾರೆ.
1: ಹೌದು ಸರ್, ಖಂಡಿತ ಸರ್. ಹಾಗೇನೆ ಈಗ ಪೋಷಕರು ಮತ್ತೆ ಶಿಕ್ಷಕರು ಒಟ್ಟುಗೂಡಿ ದೇಶಭಕ್ತಿಯ ಜೊತೆಗೆ ಉತ್ತಮ ನಾಗರಿಕ ಗುಣಗಳನ್ನ ಹೇಗ್ ಬೆಳೆಸಬಹುದು ಸರ್?
0: ಮೇಡಮ್, ನಾವೇನ್ ಮಾಡ್ತಾ ಇದೀವಿ, ಇಬ್ರು ಬಹಳ ಮುಖ್ಯ. ನಿಮ್ದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಒಬ್ಬ ಹುಡುಗನ ವ್ಯಕ್ತಿತ್ವದಲ್ಲಿ ಎರಡು ವ್ಯಕ್ತಿಗಳು ಬಹಳ ಮುಖ್ಯ ಆಗಿರ್ತಾರೆ, ಒಂದು ಪೋಷಕರು, ಇನ್ನೊಂದು ಶಿಕ್ಷಕರು.
1: ಹೌದು ಸರ್.
0: ಒಂದಷ್ಟು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಪೋಷಕ ಅತ್ಯಂತ ಹೆಚ್ಚು ದುಡ್ಡನ್ನು ಕೊಟ್ಟು ಒಳ್ಳೆ ಶಾಲೆಗೆ ಸೇರಿದ ತಕ್ಷಣ ನನ್ನ ಮಗ ಉದ್ಧಾರ ಆಗ್ತಾನೆ ಅಂತ ಹೇಳ್ಕೊಂಡಿರ್ತಕ್ಕಂಥ ಮಹಾಪ್ರಾವದ ಪ್ರಮಾದ ಇದೆ. ಅದು ತಪ್ಪು, ಅವನು ಶಾಲೆಗೆ ಹೋಗಿರಲ್ಲ, ಗೊತ್ತೇ ಇರಲ್ಲ. ಅಥವಾ ಶಿಕ್ಷಕ ತನ್ನ ಸಂಪೂರ್ಣ ಜವಾಬ್ದಾರಿನ ಮರೆತು ಪೋಷಕರ ಜೊತೆ ಸರಿಯಾಗಿ ಮಾತನಾಡದೆ, ಮಕ್ಕಳಿಗೆ ಪಾಠ ಮಾಡದೆ ಇರತಕ್ಕಂಥದ್ದು ಕೂಡ ದ್ರೋಹ ಆಗುತ್ತೆ. ಆದ್ರೆ ನಮ್ಮ ನಮ್ಮ ನಡುವೆ ಅಂತ ಶಿಕ್ಷಕರು ಕಡಿಮೆ ಇದ್ದಾರೆ. ಯಾಕಂದ್ರೆ ಅತ್ಯಂತ ಒಳ್ಳೆಯ ಟೀಚರ್ಸ್ ನಾನು ನೋಡಿದ್ದೀನಿ, ಅವರು ಆ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಭಾವಿಸಿ ಒಂದು ಒಳ್ಳೆ ವಿಚಾರವನ್ನು ಹೇಳ್ತಾರೆ. ಇವತ್ತು ನನ್ನ ಪ್ರಕಾರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ ಅಂತ ಇದ್ರೆ, ಶ್ರೇಷ್ಠವಾಗಿರ್ತಕ್ಕಂಥ ವೃತ್ತಿ ಅನ್ನೋದು ಯಾಕೆ ಹೇಳಿದೆ ಅಂತಂದ್ರೆ, ಗುರುವಿನ ಸ್ಥಾನ ಅಂತದ್ದು.
1: ಹೌದು ಸರ್, ಖಂಡಿತ ಸರ್.
0: ಗುರುವಿನ ಸ್ಥಾನ ಕೇವಲ ಶಿಕ್ಷಕ ಅಂತಲ್ಲ, ಅಬ್ದುಲ್ ಕಲಾಂ ನನ್ನ ಮೊದಲ ಗುರು, ನನ್ನ ಸ್ನೇಹಿತ, ಅವನೇ ನನ್ನ ಭಾವ ಆಗ್ತಾನೆ. ಅವನ ಹೆಸರು ಜಲಾಲುದ್ದೀನ್ ಅಂತ ಕರ್ಕೋತಾರೆ. ರಾಮೇಶ್ವರದ ಬೀದಿಯಲ್ಲಿ ಕೂತ್ಕೊಂಡು ಅವರು ನನ್ನ ಮೊದಲ ಗುರು ಅಂದ್ರೆ, ಸ್ನೇಹಿತರನ್ನೇ ನನ್ನ ಗುರು ಅಂತ ಕರೀತಾರ ಅವರು, ಜಲಾಲುದ್ದೀನ್ ಅಂತ ಅವನ ಹೆಸರು. ಯಾಕೆ ಹಿಂಗಾಗತ್ತೆ ಅಂದ್ರೆ, ನಿಮ್ಗೆ ಯಾರೋ ಒಬ್ರು ಕಂಡಕ್ಟರ್ ನಿಮ್ಗೆ ಒಳ್ಳೇದು ಹೇಳಿರ್ತಾರೆ, ಒಬ್ಬ ಡ್ರೈವರ್ ಒಳ್ಳೇದು ಹೇಳಿರ್ತಾರೆ, ಆಚೆ ಇನ್ನೊಬ್ರು ಒಳ್ಳೇದು ಹೇಳಿರ್ತಾರೆ, ಇವರೆಲ್ಲ ಗುರುನೇ. ಹಾಗಾಗಿ ಪೋಷಕರು ಮತ್ತು ಶಿಕ್ಷಕರು ಇಬ್ಬರ ನಡುವೆ ಇರತಕ್ಕಂತ ಒಂದು ರೀತಿಯ ಅವಿನಾಭಾವ ಸಂಬಂಧ, ಇವರಿಬ್ಬರ ನಡುವೆ ಮಗು ಬೆಳೀತಾ ಹೋದಾಗ ಅವನು 100% ಉತ್ತಮ ವ್ಯಕ್ತಿಯಾಗಿ, ಉತ್ತಮ ನಾಗರಿಕನಾಗಿ ಈ ದೇಶಕ್ಕೆ ಬಹುದೊಡ್ಡ ಕೊಡುಗೆಯನ್ನ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನನ್ನ ಭಾವನೆ.
1: ಹೌದು ಸರ್. ಅಂದ್ರೆ ಮಕ್ಕಳ ನಾಗರಿಕ ಗುಣಗಳನ್ನ ಬೆಳೆಸೋದ್ರಲ್ಲಿ ಶಿಕ್ಷಕರು ಎಷ್ಟೆಲ್ಲ ಪಾತ್ರ ವಹಿಸ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಹಾಗೇನೆ ಕೊನೆಯದಾಗಿ, ಮಕ್ಕಳಲ್ಲಿ ದೇಶಭಕ್ತಿ ಮತ್ತೆ ಸಾಮಾಜಿಕ ಮೌಲ್ಯಗಳನ್ನ ಬೆಳೆಸೋದಕ್ಕೆ ನಿಮ್ಮ ಪ್ರಮುಖ ಸಂದೇಶವನ್ನ ನೀಡೋದಾದ್ರೆ ಏನಂತ ಹೇಳ್ತೀರಾ ಸರ್?
0: ಮೇಡಮ್, ನನಗೆ ವೈಯಕ್ತಿಕವಾಗಿ ಮಕ್ಕಳಲ್ಲಿ ಈ ರೀತಿಯ ಭಾವನೆ ಮನೆಯಿಂದನೇ ಆಗ್ಬೇಕು.
1: ಖಂಡಿತ.
0: ಸ್ವಾತಂತ್ರ್ಯದ ಪರಿಕಲ್ಪನೆ ಅಂತಕ್ಕಂಥದ್ದು ಶಾಲೆಯನ್ನ ಮೊದಲುಗೊಂಡು ಮನೆಯಲ್ಲಿ ಆಗ್ಬೇಕು.
1: ಹೌದು ಸರ್.
0: ಅವತ್ತು ಬೆಳಿಗ್ಗೆ ಎದ್ದಾಗ August 15 ಮನೆಯವ್ರು ಯಾರು ಕೂಡ, ನಾಳೆ ನಿಂಗೆ August 15 January 26 ರಜಾ ಇದೆ, ನೀನ್ ಅಲ್ಲಿ ಹೋಗು ಅಂತ ಹೇಳ್ಬಾರ್ದು. ನೋಡಪ್ಪ, ನಾಳೆ August 15 ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿನ, ನಿನ್ ಬೆಳಿಗ್ಗೆ ಬೇಗ ಹೇಳ್ಬೇಕು, ಶಾಲೆಗೆ ಹೋಗ್ಬೇಕು, ರೆಡಿ ಆಗ್ಬೇಕು, ನಮ್ಮ ಮನೆ ಮೇಲೆ ನೀವು ತಿರಂಗವನ್ನು ಹಾರಿಸ್ಬೇಕು ಅಂತ ಹೇಳ್ಬೇಕು. ಯಾವಾಗ ಪೋಷಕರು ನಾಳೆ ನಿಂಗೆ ರಜಾ ಇದೆ ಅಂತ ನಾವೇ ಡಿಕ್ಲೇರ್ ಮಾಡ್ತೀವಿ, ಆ ಮಗು ತಪ್ಪು ತಿಳ್ಕೊತಾನೆ. ಇದಾಗ್ಬಾರ್ದು. ಶಾಲೆಯಲ್ಲೂ ಅಷ್ಟೇ, ಸ್ವಾತಂತ್ರ್ಯ ಅಥವಾ ಗಣರಾಜ್ಯೋತ್ಸವ ಒಂದು ಹಬ್ಬ, ನಮ್ಗೆ ಹಬ್ಬ ಬರ್ತಾ ಇದೆ, ನಾವು ಸ್ಪರ್ಧೆಗಳನ್ನ ಮಾಡ್ತಕ್ಕಂಥದ್ದು, ಭಾಷಣ ಸ್ಪರ್ಧೆಗಳನ್ನ ಮಾಡ್ತಕ್ಕಂಥದ್ದು, ಪಿಕ್ ಅಂಡ್ ಸ್ಪೀಚ್ಗಳು ಹೇಳ್ತಕ್ಕಂಥದ್ದು, ಡ್ರಾಯಿಂಗ್ ಗಳನ್ನ ಮಾಡ್ತಕ್ಕಂಥದ್ದು, ಆ ಪರಿಕಲ್ಪನೆ ಮುಗಿಸಿದಾಗ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ, ನೀವ್ ಹೇಳಿದ್ರಲ್ಲ ಆಗ್ಲಿ ವೈವಿಧ್ಯತೆ ಅಂತ, ಅಲ್ಲಿ ಈಚೆ ಬರುತ್ತೆ. ಒಬ್ಬ ಡ್ರಾಯಿಂಗ್ ಅಲ್ಲಿ ಯಾರೋ ಬರಿತಾ ಇರ್ತಾನೆ, ಒಬ್ಬ ಹಾಡ್ತಾನೆ, ಇನ್ನೊಬ್ಬ ಏನಾದ್ರು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರ್ತಾನೆ. ಹೀಗೆ ಪ್ರತಿಯೊಬ್ರು ಬೇರೆ ಬೇರೆಯ ರಂಗದಲ್ಲಿ ಚಟುವಟಿಕೆಯಲ್ಲಿ ತೊಡಗದಾಗ ಮಾತ್ರ, ಹಾಗಾಗಿನೇ ಭಾರತ ಎಲ್ಲಿ ಎಷ್ಟೋ ರಾಜ್ಯಗಳಿದ್ದು ಕೂಡ

0: ಇಂಡಿಯನ್ಸ್ ಅಂತೇವಿ.
1: ಹೌದು ಸರ್.
0: ಭಾರತೀಯ ಭಾರತ ಅನ್ನೋ ಪರಿಕಲ್ಪನೆ ಬಹಳ ಸುಂದರವಾಗಿದ್ದು ಮೇಡಮ್.
1: ಹೌದು ಸರ್. ಹೌದು ಸರ್, ಇವಾಗ ಹೆಂಗಿದ್ರು ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ, ಈ ದಿನ ನಿಮ್ಮ ಆಚರಣೆ ಹೇಗಿರುತ್ತೆ ಸರ್? ಅಥವಾ ನೀವು ಶಾಲೆಯಲ್ಲಿ ಹೋಗ್ತಿದ್ದಾಗ ಆಚರಣೆ ಬಗ್ಗೆ ಒಂದು ಸವಿ ನೆನಪುಗಳನ್ನ ಮಕ್ಕಳಿಗೆ ಹಂಚಿಕೊಳ್ಳೋದಾದ್ರೆ ಏನಂತ ಹೇಳ್ತೀರಾ ಸರ್?
0: ಮೇಡಮ್, ನಾವು ನಮ್ಮ ಇಲಾಖೆಯಲ್ಲೂ ಕೂಡ ಈ ಕಾರ್ಯಕ್ರಮ ಮಾಡೋದ್ರಿಂದ ನಾವು ಒಂದು 6:30 ಮತ್ತೆ ನಮ್ಮ ಹಾಸ್ಟೆಲ್ ವಿಚಾರ ನಾವು ಇರೋದ್ರಿಂದ ಹಾಸ್ಟೆಲ್ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ. ಹಾಸ್ಟೆಲ್ ರಾಷ್ಟ್ರ ಧ್ವಜವನ್ನ ನಾವು ಫ್ಲಾಗ್ ಹಾಸ್ಟೆಲ್ ಆದ್ಮೇಲೆ ನಂತರ ಅವರು ಶಾಲೆಗೆ ಹೋಗ್ತಾರೆ. ಇದ್ರ ನಡುವೆ ನನಗೆ ವೈಯಕ್ತಿಕವಾಗಿ ಇಲ್ಲಿ ರಾಷ್ಟ್ರಧ್ವಜದ ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಅವರು ಶಾಲೆಗೆ ಹೋಗಿರ್ತೀವಿ. ನನಗೆ ಆ ಶಾಲೆ ಇರ್ತಕ್ಕಂತ ಅಲ್ಲಿ ಸ್ವಾತಂತ್ರ್ಯದ ಬಹುದೊಡ್ಡ ಹಬ್ಬ ಅನ್ಸೋದೆ ನಮಗೆ ಆವಾಗ ಮಾತ್ರ. ಬೇರೆ ಎಲ್ಲ ಹಬ್ಬಗಳು ನೋಡಿ ಎಲ್ಲ ಒಂದು ಒಳ್ಳೆ ಬಟ್ಟೆ ಹಾಕೋತೀವಿ, ಒಂದ್ ಒಳ್ಳೆ ಊಟ ಮಾಡ್ತೀವಿ, ಊದೋಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಅಂತ ಈ ದೇಶದ ಹಬ್ಬ ಆಗಿರುತ್ತೆ. ನೀವು ಎಲ್ಲಾದ್ರೂ ಗಮನಿಸಿ, ಯಾವ್ದಾದ್ರು ಒಂದು ಹಬ್ಬ ಈ ದೇಶದ ಹಬ್ಬ ಆಗಿರಲ್ಲ. ಸ್ವಾತಂತ್ರ್ಯ ಅನ್ನೋದು, ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು, ಗಣರಾಜ್ಯೋತ್ಸವ ಅಂತಕ್ಕಂಥದ್ದು ದೇಶದ ಹಬ್ಬ ಆಗಿರ್ತಾರೆ. ಎಲ್ಲೋ ಆಟೋ ಡ್ರೈವರ್ಸ್ ಮಿತ್ರರೆಲ್ಲ ಏನ್ ಮಾಡಿರ್ತಾರೆ, ರಾಷ್ಟ್ರಧ್ವಜವನ್ನ ಹಾಕೊಂಡಿರ್ತಾರೆ, ಬಸ್ಗಳು ಹಾಕೊಂಡಿರ್ತಾರೆ, ಮಕ್ಕಳೆಲ್ಲ ಒಳ್ಳೊಳ್ಳೆ ಬಟ್ಟೆಗಳನ್ನ ಯೂನಿಫಾರ್ಮ್ ನ ಹಾಕೊಂಡು ಚಿಕ್ಕ ಚಿಕ್ಕ ರಾಷ್ಟ್ರಧ್ವಜವನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲ ಏನು ಭಾಷೆಗಳನ್ನ ಮಾಡ್ತಾ ಇರ್ತಾರೆ. ಪ್ರತಿ ಶಾಲೆ ಕೂಡ ಬಹಳ ಅಂದವಾಗಿ ಸಿಂಗಾರಗೊಂಡಿರುತ್ತೆ. ಇದನ್ನೆಲ್ಲ ನೋಡಿದಾಗ ಒಂದು ಅನ್ಸ್ತಕ್ಕಂಥದ್ದು, ಎಂತ ದೇಶದಲ್ಲಿ ನಾವ್ ಇದೀವಿ. ನಾವು ಅಕ್ಕಪಕ್ಕದ ಎಲ್ಲಾ ರಾಷ್ಟ್ರಗಳನ್ನ ನೋಡಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ದಿವಾಳಿ ಆಗಿದೆ, ಎಲ್ಲ ನಡುವೆ ಕೂಡ ಭಾರತ ಇನ್ನೂ ಉಳಿದಿದೆ. ಇದೇ ಭಾರತದ ಶ್ರೇಷ್ಠತೆ, ಇದು ಭಾರತದ ಪರಂಪರೆ. ಹಾಗಾಗಿ ಮಕ್ಕಳಿಗೆ ಆ ಪರಿಕಲ್ಪನೆಯನ್ನ ನಾವು ಪೋಷಕರು ಮತ್ತು ಶಿಕ್ಷಕರು ಮೂಡಿಸಬೇಕು ಅಂತ ನನ್ನ ಅಭಿಪ್ರಾಯ.
1: ಬಹಳ ಧನ್ಯವಾದಗಳು ಸರ್. ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ದೇಶಭಕ್ತಿ ಮತ್ತು ಸಾಮಾಜಿಕ ಮೌಲ್ಯಗಳು ಎಂಬ ವಿಷಯದ ಬಗ್ಗೆ ಸಾಕಷ್ಟು ವಿಷಯನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ನಮ್ಮ ಪರವಾಗಿ ಹಾಗೂ ಜನಧ್ವನಿ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಿಮಗೆ
0: ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.
1: ದೇಶವನ್ನು ಪ್ರೀತಿಸುವುದು ಎಂದರೆ ಕೇವಲ ರಾಷ್ಟ್ರಧ್ವಜಕ್ಕೆ ಗೌರವ ನೀಡುವುದು ಮಾತ್ರವಲ್ಲ, ಉತ್ತಮ ನಾಗರಿಕರಾಗಿ ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವುದು, ಇತರರನ್ನು ಗೌರವಿಸುವುದು ಮತ್ತು ಜವಾಬ್ದಾರಿಯಿಂದ ನಡೆದುಕೊಳ್ಳುವುದು ಸಹ ದೇಶಭಕ್ತಿಯ ಒಂದು ಭಾಗವಾಗಿದೆ ಅಂತ ಹೇಳ್ತಾ ಇವತ್ತಿನ ಮನೆ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ನಿಗಮದ ಮೇಲ್ವಿಚಾರಕರಾದಂತಹ ಶ್ರೀ ಪೃಥ್ವಿರಾಜ್ ಎಚ್ಚಂದ್ರ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ನಮ್ಮ ಜನಧ್ವನಿಯಿಂದ ಇದೀಗ ಹಾಡುವಸೆ ಕಾರ್ಯಕ್ರಮ. ಸರಗೂರು ತಾಲೂಕಿನ ಸಾಗರಿ ಗ್ರಾಮದ ಶ್ರೀಮತಿ ಲತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ, ಬನ್ನಿ ಕೇಳಿಬರೋಣ.
1: ಜನಧ್ವನಿ ಕೇಳುಗರಿಗೆಲ್ಲ 80ನೇ ಸ್ವಾತಂತ್ರ್ಯೋತ್ಸವದ ಹಾದಿಗೆ ಶುಭಾಶಯಗಳು. ಸ್ವಾತಂತ್ರ್ಯೋತ್ಸವದ ಒಂದು ಹಾಡನ್ನ ಹೇಳ್ತಾ ಇದ್ದೀನಿ. ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜ

ದೇಹರವಿಯ ಕಿರುಣ ತರುಣರೆದೆಯ ಗುಡಿಯ ಬೆಳಗಲಿ, ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ ಬೀರುತ. ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜ ಬಾರಿಸಿ, ಮನವ ಹಸಿರುಗೊಳಿಸುತ್ತಿ ಹಳು ಪಾವ ಗಂಗೆ ಅನುದಿನ, ಇಳೆಯ ಕೊಳೆಯ ತೊಳೆಯುತ್ತಿಹಳು ಪಾಪ ಗಂಗೆ ಕ್ಷಣ ಕ್ಷಣ, ಮನವ ಹಸಿರುಗೊಳಿಸುತ್ತಿ ಹಳು ಪಾವ ಗಂಗೆ ಅನುದಿನ, ಇಳೆಯ ಕೊಳೆಯ ತೊಳೆಯ

ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ಅರಸುತನದ ಉಸಿರನಿಗೆ ಭೇದ ಭಾವ ಸರಿಸುತ್ತ ಸಾಗು, ಮುಂದೆ ಮುಂದೆ ಸಾಗು ಮಾತೆಯನ್ನು ಸ್ಮರಿಸುತ್ತ. ಅರಸುತನದ ಉಸಿರನಿಗೆ ಭೇದ ಭಾವ ಸರಿಸುತ್ತ ಸಾಗು, ಮುಂದೆ ಮುಂದೆ ಸಾಗು ಮಾತೆಯನ್ನು ಸ್ಮರಿಸುತ್ತ. ನಿನಗೆ ಜಯದ ಆರತಿ ಹರಸುತ್ತಾಯೆ ಭಾರತೀ ಭಾರತೀ. ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವ ಹಾರಿಸಿ, ನಾಡಗುಡಿಯ ಮೂರು ಕಡೆಯು ಪೊರೆವ ಶಾಂತ ಸಾಗರ, ಹಿಂದೂ ಜನರ ಹೃದಯವಿಂದು ಕ್ಷಾತ್ರ ತೇಜದಾಗರ. ನಾಡಗುಡಿಯ ಮೂರು ಕಡೆಯು ಪೊರೆವ

0: ಭಾರಿಸಿ. ಜೈ ಭಾರತ್ ಮಾತಾ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಶ್ರೀಮತಿ ಲತಾರವರು ಹಾಡಿರುವ ಹಾಡುಗಳು ಆಡುಹಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.

ಸಮಸ್ತ ಜನತ್ವನಿ ಕೇಳುಗರಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಇತಿಹಾಸದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಸಾವಿರದ 1947 ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಭಾರತ ಸ್ವತಂತ್ರ ಪಡೆದ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 15ರಂದು ಭಾರತದ ಸ್ವತಂತ್ರ ದಿನವನ್ನು ಆಚರಿಸಲಾಗುತ್ತದೆ. 2026ರಲ್ಲಿ ಭಾರತವು ಆಗಸ್ಟ್ 15 ಶನಿವಾರದಂದು, ಅಂದರೆ ಇವತ್ತು, ತನ್ನ 80ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದೆ. ಇದು ಸ್ವಾತಂತ್ರ್ಯದ 79ನೇ ವರ್ಷಗಳನ್ನು ಪೂರ್ಣಗೊಳಿಸಿದೆ. 2026ರ ಸ್ವಾತಂತ್ರ್ಯ ದಿನಾಚರಣೆಯ ಧ್ಯೇಯ ವಾಕ್ಯ ವಿಕಸಿತ ಭಾರತಕ್ಕಾಗಿ ಯುವಶಕ್ತಿ @2047. ಅಭಿವೃದ್ಧಿ ಹೊಂದಿದ ಮತ್ತು ಭವಿಷ್ಯಕ್ಕೆ ಸಿದ್ಧರಾಗಿರುವ ರಾಷ್ಟ್ರವನ್ನು ರೂಪಿಸುವಲ್ಲಿ ಭಾರತದ ಯುವಕರ ಪಾತ್ರವನ್ನು ಎತ್ತಿ ತೋರಿಸುತ್ತದೆ. ಈ ಆಚರಣೆಗಳು ವಂದೇ ಮಾತರಂನ 100 ವರ್ಷಗಳನ್ನು ಗುರುತಿಸುತ್ತವೆ. ಇದು ರಾಷ್ಟ್ರೀಯ ಗೀತೆ ಮತ್ತು ಭಾರತದ ದೇಶಭಕ್ತಿಯ ಪರಂಪರೆಯಲ್ಲಿ ಅದರ ಶಾಶ್ವತ ಸ್ಥಾನವನ್ನು ಗೌರವಿಸುತ್ತದೆ. ದೇಶದಾದ್ಯಂತ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನವನ್ನು ಧ್ವಜಾರೋಹಣ ಸಮಾರಂಭಗಳು, ದೇಶಭಕ್ತಿ ಗೀತೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಭಾಷಣಗಳು, ಸ್ಪರ್ಧೆಗಳು, ಮೆರವಣಿಗೆಗಳು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸುವ ಮೂಲಕ ಆಚರಿಸಲಾಗುತ್ತದೆ. ಮುಖ್ಯ ರಾಷ್ಟ್ರೀಯ ಆಚರಣೆಯು ನವದೆಹಲಿಯ ಕೆಂಪುಕೋಟೆಯಲ್ಲಿ ನಡೆಯುತ್ತದೆ. ಅಲ್ಲಿನ ಪ್ರಧಾನ ಮಂತ್ರಿಗಳು ರಾಷ್ಟ್ರಧ್ವಜವನ್ನು ಆರಿಸಿ ದೇಶವನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಭಾರತವು ಆಗಸ್ಟ್ 15, 2026ರಂದು ಸ್ವಾತಂತ್ರ್ಯದ 79ನೇ ವರ್ಷಗಳನ್ನು ಪೂರ್ಣಗೊಳಿಸಿದೆ. ಆದರೆ

ಇಂದು 80ನೇ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. 1947 ಆಗಸ್ಟ್ 15ರಂದು ಭಾರತವು ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಗಳಿಸಿತು. ಭಾರತೀಯ ಸ್ವಾತಂತ್ರ್ಯ ಹೋರಾಟವು ಹಲವಾರು ದಶಕಗಳಲ್ಲಿ ಅಭಿವೃದ್ಧಿ ಹೊಂದಿತು ಮತ್ತು ವಿವಿಧ ಪ್ರದೇಶಗಳು, ಸಮುದಾಯಗಳು ಮತ್ತು ಹಿನ್ನೆಲೆಗಳಿಂದ ಬಂದ ಜನರನ್ನು ಒಳಗೊಂಡಿತು. ಅಹಿಂಸೆ ಮತ್ತು ನಾಗರಿಕ ಅಸಹಕಾರ ಚಳವಳಿಯನ್ನು ಆಧರಿಸಿ ಚಳವಳಿಗಳ ಮೂಲಕ ಜನರನ್ನು ಸಜ್ಜುಗೊಳಿಸುವಲ್ಲಿ ಮಹಾತ್ಮ ಗಾಂಧೀಜಿಯವರು ಪ್ರಮುಖ ಪಾತ್ರವನ್ನು ವಹಿಸಿದರು. ಆದರೆ ಹಲವಾರು ಇತರೆ ಸ್ವಾತಂತ್ರ್ಯ ಹೋರಾಟಗಾರರು, ಕ್ರಾಂತಿಕಾರಿಗಳು ಮತ್ತು ರಾಷ್ಟ್ರೀಯ ನಾಯಕರು ಹೋರಾಟಕ್ಕೆ ವಿಭಿನ್ನ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದರು. ಬ್ರಿಟಿಷ್ ಸಂಸತ್ತು ಅಂಗೀಕರಿಸಿದ 1947ರ ಭಾರತೀಯ ಸ್ವತಂತ್ರ ಕಾಯ್ದೆಯು ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ಪ್ರಭುತ್ವಗಳ ಸೃಷ್ಟಿಗೆ ಅವಕಾಶ ಮಾಡಿಕೊಟ್ಟಿತು. 1947ರ ಆಗಸ್ಟ್ 14-15ರ ಮಧ್ಯರಾತ್ರಿಯ ಸರಿಸುಮಾರಿಗೆ ಅಧಿಕಾರ ವರ್ಗಾವಣೆಯಾಯಿತು. ಇದು ಸ್ವತಂತ್ರ ಭಾರತದ ಆರಂಭವನ್ನು ಗುರುತಿಸುತ್ತದೆ. ದೇಶವು ಸ್ವತಂತ್ರದ ಹೊಸ ಯುಗವನ್ನು ಪ್ರವೇಶಿಸದಂತೆ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ತಮ್ಮ ಐತಿಹಾಸಿಕ ಟ್ರಿಸ್ಟ್ ವಿತ್ ಡೆಸ್ಟಿನಿ ಭಾಷಣವನ್ನು ಮಾಡಿದರು. ಭಾರತ ಸರ್ಕಾರದ ಅಧಿಕೃತ ಸ್ವಾತಂತ್ರ್ಯ ದಿನದ ವಿವರಣೆಯು ದೀರ್ಘ ಸ್ವಾತಂತ್ರ್ಯ ಹೋರಾಟ ಮತ್ತು ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ತ್ಯಾಗಗಳನ್ನು ಎತ್ತಿ ತೋರಿಸುತ್ತದೆ. ಸ್ವಾತಂತ್ರ್ಯ ದಿನವು ನಾಗರಿಕರಿಗೆ ಭಾರತದ ಸ್ವಾತಂತ್ರ್ಯವು ಭಾರತೀಯ ತಲೆಮಾರುಗಳನ್ನು ಒಳಗೊಂಡ ದೀರ್ಘ ಹೋರಾಟದ ನಂತರ ಬಂದಿತು ಎಂಬುದನ್ನು ನಮಗೆ ನೆನಪಿಸುತ್ತದೆ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಸಾಂವಿಧಾನಿಕ ಮೌಲ್ಯಗಳು ಭಾರತದ ಪ್ರಜಾಪ್ರಭುತ್ವದ ಗುರುತಿನ ಪ್ರಮುಖ ಭಾಗಗಳಾಗಿ ಮುಂದುವರೆದಿವೆ. ಭಾರತ ಸ್ವಾತಂತ್ರ್ಯ ದಿನವು ಸ್ವಾತಂತ್ರ್ಯ, ತ್ಯಾಗ, ಏಕತೆ ಮತ್ತು ರಾಷ್ಟ್ರೀಯ ಜವಾಬ್ದಾರಿಯನ್ನು ಪ್ರತಿನಿಧಿಸುತ್ತಿದೆ. ವಸಾಹತು ಆಳ್ವಿಕೆಯನ್ನು ಕೊನೆಗೊಳಿಸಲು ಕೊಡುಗೆ ನೀಡಿದ ಪೀಳಿಗೆಯ ಜನರನ್ನು ಇದು ಗೌರವಿಸುತ್ತದೆ ಮತ್ತು ಸ್ವಾತಂತ್ರ್ಯದ ಜೊತೆಗಿನ ಜವಾಬ್ದಾರಿಗಳ ಬಗ್ಗೆ ನಾಗರಿಕರಿಗೆ ತಲುಪಿಸುತ್ತದೆ. ಇಂದು ಸ್ವಾತಂತ್ರ್ಯ ದಿನಾಚರಣೆಯು ಭಾರತದ ಪ್ರಗತಿಗಳನ್ನು, ಅಂದರೆ ವಿದ್ಯಾಭ್ಯಾಸ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಡಿಜಿಟಲ್ ಅಭಿವೃದ್ಧಿ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ಮಹಿಳಾ ಸಬಲೀಕರಣ, ರಕ್ಷಣೆ ಮತ್ತು ಸ್ವಾವಲಂಬನೆ, ಪರಿಸರ ಜವಾಬ್ದಾರಿ, ನಾವೀನ್ಯತೆ ಮತ್ತು ಉದ್ಯಮಶೀಲತೆಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವನ್ನು ಒದಗಿಸುತ್ತದೆ. ಸ್ವಾತಂತ್ರ್ಯ ದಿನದ ಸೃಜನ ಚಿತ್ರವು 2026ರ ವಿಕಸಿತ ಭಾರತಕ್ಕಾಗಿ ಯುವಶಕ್ತಿ ಅಟ್ 2047ನ್ನು ಪ್ರತಿನಿಧಿಸಬಹುದು. ಇದು ಯುವ ಭಾರತೀಯ ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಕ್ರೀಡೆ, ನಾವೀನ್ಯತೆ ಮತ್ತು ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿರುವುದನ್ನು ತೋರಿಸುವ ಮೂಲಕ ವಂದೇ ಮಾತರಂನ 150 ವರ್ಷಗಳ ಗೌರವದೊಂದಿಗೆ

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್

0: ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ: ಹಣ, ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 106 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ।
5: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
6: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
5: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
6: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ।
5: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
6: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು।
5: ತಪ್ಪದೇ

0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ. ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ. ಪಾಕ ನಿನ್ನೊಳದೊಂದು,
2: ಪಾಕ ನಿನ್ನೊಳದೊಂದು,
1: ಸಾಗುತಿಹುದು ಎಡೆಬಿಡದೆ,
2: ಸಾಗುತಿಹುದು ಎಡೆಬಿಡದೆ,
1: ಲೋಕದೆಲ್ಲವೂ ಸೂಕ್ಷ್ಮಗತಿಯಿನ್,
2: ಲೋಕದೆಲ್ಲವೂ ಸೂಕ್ಷ್ಮಗತಿಯಿನ್,
1: ಒಳಹೊಕ್ಕು
2: ಹೊಳಹೊಕ್ಕು,
1: ಸಾಕುಬೇಕುಗಳೆಲ್ಲವೂ
2: ಸಾಕುಬೇಕುಗಳೆಲ್ಲವೂ,
1: ಅದರಿನ ಆ ಯಂತ್ರವನು,
2: ಅದರಿನ ಆ ಯಂತ್ರವನು,
1: ಏಕೆ ರಚಿಸಿದನೋ ವಿಧಿ ಮಂಕುತಿಮ್ಮ,
2: ಏಕೆ ರಚಿಸಿದನೋ ವಿಧಿ ಮಂಕುತಿಮ್ಮ.
1: ಹಿಂದಿನ ಮುಕ್ತಕಗಳಲ್ಲಿ ನಾವು ನಮ್ಮ ಒಡಲಿನ ಒಳಗಡೆ ಇರುವಂತ ಸತ್ವದ ಕುರಿತು ಚಿಂತನೆಯನ್ನ ಮಾಡ್ತಾ ಇದ್ವಿ. ಜೀವ ಅನ್ನುವಂತಹ ಒಂದು ಚೈತನ್ಯ ನಮ್ಮ ಎಲ್ಲ ಒಡಲ ಒಳಗಡೆ ಸೇರಿದೆ. ಅದು ಭುವಿ ಮತ್ತೆ ರವಿ ಈ ಎರಡರ ಸಂಯೋಗದಿಂದ ಅಂತ ನೋಡಿದ್ವಿ. ಸೊ ಅವೆರಡರ ಸಂಯೋಗದಿಂದ ಅನ್ನಗಳು ಉದಕಗಳು ಅದೆಲ್ಲ ಸೇರ್ತಾ ಇವೆ ಅಂತ. ಅವೆಲ್ಲ ಒಳಗಡೆ ಸೇರಿದಾಗ ಒಂದು ಮಿಶ್ರಣವಾಗುತ್ತದೆ. ಆ ಮಿಶ್ರಣದ ವಿಶೇಷತೆ ಏನಪ್ಪ ಅಂದರೆ ಅದಕ್ಕೊಂದು ಸರಿಯಾದಂಥ ಹದ ಇದೆ ಅಂತ. ಈಗ ನಮ್ಮಲ್ಲಿ ಪಾಕ ಅನ್ನುವಂಥ ಪದ ನಾವು ಕೇಳಿದ್ದೀವಿ, ಪಾಕವನ್ನು ಮಾಡ್ತೀವಿ ಅಂತ. ಉದಾಹರಣೆಗೆ ಬೆಲ್ಲದ ಪಾಕ. ಬೆಲ್ಲದ ಪಾಕ ಮಾಡುವಂಥದ್ದು ಯಾವುದೋ ಒಂದು ಸಿಹಿ ತಿಂಡಿಯ ತಯಾರಿಕೆಗಾಗಿ ಬೆಲ್ಲದ ಪಾಕವನ್ನು ಮಾಡ್ತೀವಿ. ಬೆಲ್ಲವನ್ನು ನೀರಿನಲ್ಲಿ ಹಾಕಿ ಕುದಿಸಿದಾಗ ಅದು ಒಂದು ರೀತಿಯಲ್ಲಿ ಕರಗಿ ಒಂದು ಮಿಶ್ರಣವಾಗುತ್ತೆ, ಅದು ಕುದೀತಾ ಇರುತ್ತೆ. ಕುದೀತಾ ಇರುವಂಥ ಬೆಲ್ಲದ ಆ ಒಂದು ಮಿಶ್ರಣಕ್ಕೆ ಸರಿಯಾದ ಸಮಯಕ್ಕೆ ಬೇರೆ ಪದಾರ್ಥಗಳನ್ನು ಹಾಕಬೇಕು. ಈಗ ತೆಂಗಿನಕಾಯಿದೋ ಏನೋ ಒಂದು ಹಾಕಿ ಅದನ್ನು ಕಲಿಸಿದಾಗ ಅದು ಒಂದು ರೀತಿಯ ಬೆಲ್ಲದ ಮಿಠಾಯಿಯಾಗಿ ತಯಾರಾಗುತ್ತೆ. ಅದನ್ನು ತುಂಬ ಮುಂಚೆ ಹಾಕಿಬಿಟ್ರೆ ಅದು ಪಾಕ ಸರಿಯಾಗಿ ಹದ ಇರಲ್ಲ. ಸೊ ಅದು ಉಂಡೆಯಾಗಿ ಬರಲ್ಲ, ಮಿಠಾಯಿಯ ರೀತಿಯಲ್ಲಿ ಬರಲ್ಲ. ತುಂಬ ನಿಧಾನ ಆಗಿಬಿಟ್ರೆ ಕಲ್ಲಿನಂತೆ ಗಟ್ಟಿಯಾಗ್ಬಿಡುತ್ತೆ. ಸೊ ಪಾಕ ಅನ್ನೋದರ ಒಂದು ವಿಶೇಷತೆ ಏನಪ್ಪ ಅಂದರೆ ಅದಕ್ಕೊಂದು ಸರಿಯಾದ ಹದ ಇರಬೇಕು. ಸಂಕ್ರಾಂತಿ ಸಮಯದಲ್ಲಿ ನಮ್ಮಲ್ಲಿ ಸಕ್ಕರೆ ಹೆಚ್ಚುಗಳು ಮಾಡುವಂಥ ಒಂದು ಪದ್ಧತಿ ಇದೆ. ಆ ಸಕ್ಕರೆ ಹೆಚ್ಚನ್ನು ಮಾಡುವಾಗಂತೂ ಈ ಪಾಕದ ಹದ, ಸಕ್ಕರೆ ಪಾಕದ ಹದದ ವಿಶೇಷತೆ ಮತ್ತು ಅದರ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಬೆಲ್ಲದ ಅಚ್ಚಿಗೆ ಹಾಕುವಂಥದ್ದು ಆ ಮರದ ಅಚ್ಚುಗಳಿರ್ತವೆ, ಅದು ಆನೆ ಯಾವುದೋ ಹಕ್ಕಿ ಬೃಂದಾವನ ಇಂಥದ್ರದ್ದೆಲ್ಲ ಇರುತ್ತೆ. ಸರಿಯಾದ ಕ್ಷಣದಲ್ಲಿ ನಾವು ಒಲೆಯಿಂದ ಪಾಕವನ್ನು ಇಳಿಸಿ ಸರಿಯಾಗಿ ಅದನ್ನು ಕಲಿಸಿ ಆ ಪಾಕದ ಆ ಅಚ್ಚಿನ ಒಳಗಡೆಗೆ ಹಾಕಿದಾಗ ಅದು ಗಟ್ಟಿಯಾಗಿ ಸರಿಯಾಗಿ ಒಂದು ಬೊಂಬೆಯ ಆಕಾರವನ್ನು ತಳಿಯುತ್ತೆ. ಆ ಮರದ ಅಚ್ಚಿನ ಒಂದು ಇದನ್ನು ನಾವು ತೆಗೆದ್ರೆ ಒಳಗಡೆ ಸುಂದರವಾದಂಥ ಸಕ್ಕರೆಯ ಅಚ್ಚು ನಮಗೆ ಸಿಕ್ಕತ್ತೆ. ಸೊ ಆ ಪಾಕದ ಹದ ಅದು ಅತ್ಯಂತ ಮುಖ್ಯವಾದಂಥದ್ದು. ಇಲ್ಲಿ ನಮ್ಮ ಶರೀರದ ಒಳಗಡೆ ಆ ತರಹ ಅತಿ ಸೂಕ್ಷ್ಮವಾದಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಹದದಲ್ಲಿರುವ ಒಂದು ಮಿಶ್ರಣ ಓಡಾಡ್ತಾ ಇದೆ. ಅದೆಲ್ಲ ಎಡೆ ಬಿಡದೆ ನಿಲ್ಲದೆ ಓಡಾಡ್ತಾ ಇರೋದ್ರಿಂದಲೇ ನಮ್ಮ ಶರೀರಕ್ಕೆ ಒಂದು ಚೈತನ್ಯ. ಅದರಲ್ಲಿ ಏನಾದರೂ ಏರ್ಪೇರಾದರೆ ನಮಗೆ ಆ ಚೈತನ್ಯ ಹೊರಟೋಗುತ್ತೆ, ಬದಲಿಗೆ ನಮಗೆ ಯಾವುದೋ ಒಂದು ಕಾಯಿಲೆ ಬರುತ್ತೆ. ಸೊ ಹಾಗೆ ಎಡೆ ಬಿಡದೆ ಸಾಗುತ್ತಾ ಇರೋಂತಹ ಪಾಕ ಯಾವ ರೀತಿಯದಿದೆ? ಈಗ ನಾವು ಉಸಿರು ತಗೊಳ್ತೀವಿ, ಆ ಉಸಿರಿನಲ್ಲಿ ಸರಿಯಾದ ಪ್ರಮಾಣದ ಆಕ್ಸಿಜನ್ ಇರಬೇಕು. ಹೊರಗಡೆ ಹೋಗ್ತಾ ಇರುವಂಥ ಗಾಳಿಯಲ್ಲಿ, ಉಚ್ಛ್ವಾಸದ ಗಾಳಿಯಲ್ಲಿ ಸರಿಯಾದ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗಬೇಕು. ಆ ಪಾಕದಲ್ಲಿ ಏರುಪೇರಾದರೆ ಉಸಿರಾಟದ ಕ್ರಮ ನಿಂತು ಹೋಗುತ್ತೆ ಅಥವಾ ಕ್ಷೀಣವಾಗ್ತಾ ಬರ್ತಾ ಇದೆ, ಏನೋ ಸಮರ್ಪಕವಾಗಿ ನಡೀತಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಒಳಗಡೆ ತಗೊಳ್ಳುವಂಥ ನಮ್ಮ ಗಾಳಿಯಲ್ಲಿ ಆಕ್ಸಿಜನ್, ನೈಟ್ರೋಜನ್ ಇತ್ಯಾದಿಗಳಲ್ಲದೆ ವಿಷಕಾರಿ ಅನಿಲಗಳಿದ್ದುವು ಅಂತಂದರೆ ನಮ್ಮ ಒಳಗಿನ ಪಾಕ ಸರಿಯಾಗಲ್ಲ, ಅದು ಹದಗೆಡುತ್ತೆ. ಅದೇ ರೀತಿ ಸಂಚಾರದಲ್ಲಿರುವಂಥ ಬೇರೆ ಅಂಶಗಳಿವೆ. ಏನು? ನಮ್ಮ ರಕ್ತ ಸಂಚಾರ ಮಾಡ್ತಾ ಇದೆ. ಹೃದಯ ಬಡಿತದಿಂದ ರಕ್ತ ನಮ್ಮ ಶರೀರದಲ್ಲಿ ಚಲನೆ ಒಂದು ರೀತಿಯ ಸಂಚಾರ ಮಾಡ್ತಾ ಇದೆ. ಅದಕ್ಕೆ ಹೊರಗಡೆ ಹೋಗುತ್ತೆ ಬೇರೆ ಬೇರೆ ಭಾಗಗಳಿಗೆ, ತಿರುಗಾ ಒಳಗಡೆ ಹೃದಯಕ್ಕೆ ಬರುತ್ತೆ. ಸೊ ಇದು ಸರ್ಕ್ಯುಲೇಷನ್ ನಡೀತಾ ಇದೆ. ಅದರಲ್ಲಿ ಅನೇಕ ಅಂಶಗಳ ಮಿಶ್ರಣ ರಕ್ತ.
3: ಅಕ್ಷ

ಆಕ್ಸಿಜನ್ ಕೂಡ ಅದರಲ್ಲೇ ಮಿಶ್ರಣವಾಗಿರುತ್ತೆ. ಅಲ್ಲಿ ಕೆಂಪು ರಕ್ತ ಕಣಗಳಲ್ಲಿ, ಬಿಳಿಯ ರಕ್ತ ಕಣಗಳಲ್ಲಿ ವಿಶೇಷವಾದಂಥ ರೋಗ ನಿರೋಧಕ ಶಕ್ತಿ ಇರುವ ಒಂದು ರಾಸಾಯನಿಕಗಳು ಇರ್ತವೆ, ಅವು ಸಂಚಾರ ಮಾಡ್ತಾ ಇವೆ. ನಮಗೆ ಬೇಕಾಗುವಂಥ ಪೋಷಕ ಅಂಶಗಳೆಲ್ಲವೂ ಅಲ್ಲಿ ಸಂಚಾರ ಮಾಡ್ತಾ ಇವೆ. ಸೊ ಹೀಗೆ ಆ ಹದದಲ್ಲಿ ರಕ್ತ ಸಂಚಾರ ಮಾಡ್ತಾ ಇದ್ದಾಗ ಒಂದು ರೀತಿಯ ನೆಮ್ಮದಿ, ಒಂದು ರೀತಿಯ ಆರೋಗ್ಯ, ಒಂದು ರೀತಿಯ ಚೈತನ್ಯ ನಮ್ಮೆಲ್ಲರ ಶರೀರದಲ್ಲಿರುತ್ತೆ. ಅದು ಏರ್ಪೇರಾಯಿತು ಅಂತಂದರೆ ನಮಗೆ ಆ ಚೈತನ್ಯದ ಕೊರತೆ ಕುಂದಾಗುತ್ತೆ, ನಮ್ಮಲ್ಲಿ ಕಾಯಿಲೆ ಬರುತ್ತೆ, ನಮ್ಮ ಚಟುವಟಿಕೆಗಳು ನಿಲ್ತಾ ಬರುತ್ತೆ. ಸೊ ಹೀಗೆ ಆ ಎಡೆ ಬಿಡದೆ ಸಾಗ್ತಾ ಇರುವಂಥ ಹಲವಾರು ವಸ್ತುಗಳು, ಹಲವಾರು ವಿಚಾರಗಳು ನಮ್ಮ ಶರೀರದಲ್ಲಿದೆ ಅಂತ ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ನಾವು ತಿನ್ನುವಂಥ ಆಹಾರ, ಹೊರಗಡೆ ಇರುವಂಥ ಬೆಳೆಯನ್ನು ಬೆಳೆದು ನಾವು ಅದನ್ನು ಆಹಾರವಾಗಿ ಪರಿವರ್ತಿಸಿ ಸೇವಿಸ್ತೀವಿ. ಸೇವಿಸಿದ್ದು ಅದು ಜಠರಕೋಶದಲ್ಲಿ, ಕರುಳಿನಲ್ಲಿ ಎಲ್ಲ ಪರಿಷ್ಕರಣೆಯಾಗಿ ನಮ್ಮ ಶರೀರವನ್ನು ಸೇರುತ್ತೆ, ಅದು ಸಂಚರಿಸುತ್ತೆ ನಮ್ಮ ದೇಹದಲ್ಲಿ, ನಮಗೆ ಚೈತನ್ಯವನ್ನು ಕೊಡುತ್ತೆ. ಅದರಲ್ಲೂ ಒಂದು ರೀತಿಯ ಪಾಕ, ಒಂದು ರೀತಿಯ ಹದ ಸರಿ ಇರಬೇಕು. ಇದು ಸ್ಥೂಲವಾದಂತಹ ಹದ ಈ ರೀತಿ ಇರಬೇಕು ಅನ್ನೋದು ಒಂದಾದರೆ, ಜೀವನದ ಪ್ರತಿಯೊಂದು ಘಟ್ಟವೂ ಕೂಡ ನಮಗೆ ಜೀವನದ ಹದವನ್ನು ಹೇಳ್ಕೊಡ್ತಾ ಬರುತ್ತೆ. ವಿದ್ಯಾರ್ಥಿ ದೇಶೆಯಲ್ಲಿ ನಮಗೆ ಕೆಲವೊಂದು ಅನುಭವಗಳಾಗ್ತವೆ, ಆ ಅನುಭವಗಳು ನಮಗೆ ಕೆಲವು ಪಾಠಗಳನ್ನು ಹೇಳ್ಕೊಡ್ತವೆ. ಅವು ಸ್ಥೂಲ ಸ್ತರದಲ್ಲಿ ಕೆಲವು ರೀತಿಯ ತೊಂದರೆಗಳು, ಕೆಲವು ರೀತಿಯ ಯಶಸ್ಸುಗಳು, ಇದನ್ನು ನಮಗೆ ಪಾಸು, ಫೇಲು, ಗೋಲ್ಡ್ ಮೆಡಲು, ಫಸ್ಟ್ ರ್ಯಾಂಕು ಇತ್ಯಾದಿಗಳ ರೂಪದಲ್ಲಿ ನಮಗೆ ಕಂಡುಬಂದರೂ ಕೂಡ ಸೂಕ್ಷ್ಮಗತಿಯಲ್ಲಿ ಅವು ನಮ್ಮ ಜೀವವನ್ನು ಒಳಹೊಕ್ತವೆ. ಜೀವ ಅಂತಂದಾಗ ಇಲ್ಲಿ ಆ ಭಾವನಾತ್ಮಕವಾದಂಥ ಭಾಗ ನಮ್ಮ ಶರೀರದಲ್ಲಿ ಏನಿದೆ, ನಮ್ಮ ಮನಸ್ಸು, ಬುದ್ಧಿಗಳು, ಅವನ್ನು ಪಕ್ವಗೊಳಿಸ್ತಾ ಬರ್ತವೆ. ಸೊ ಲೋಕದ ಎಲ್ಲವೂ ಕೂಡ ಸೂಕ್ಷ್ಮವಾದಂತಹ ರೀತಿಯಲ್ಲಿ ನಮ್ಮ ಒಳಹೊಕ್ಕು, ನಮ್ಮ ಒಳಗಿನ ಅಂತಃಸತ್ವವನ್ನು ಪಕ್ವಗೊಳಿಸ್ತಾ ಬರ್ತವೆ, ಹದಗೊಳಿಸ್ತಾ ಬರ್ತವೆ. ಸೊ ಈ ಹದಗೊಳ್ಳುವಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಎರಡು ಅಂಶಗಳನ್ನು ನಾವು ನೋಡ್ತೀವಿ. ಈಗ ಹೊರಗಡೆಯಿಂದ ಏನೋ ಒಂದು ವಸ್ತು ನಮ್ಮ ಶರೀರದ ಒಳಗಡೆ ಬರ್ತಾ ಇವೆ, ಆ ವಸ್ತುಗಳನ್ನು ನಮ್ಮ ಶರೀರದಲ್ಲಿ ಒಂದು ರೀತಿಯಲ್ಲಿ ಮತ್ತೆ ಪರಿಷ್ಕರಣೆ ಮಾಡಿ ನಾವು ಅದರ ರಸವನ್ನು ಹೀರ್ಕೊಂಡು ಅದರಂತೆ ನಾವಾಗ್ತೀವಿ. ಸೊ ನಮ್ಮ ಅನುಭವಗಳು ನಮಗೆ ಕೆಲವು ರೀತಿಯ ಪಾಕವನ್ನು ಸಿದ್ಧ ಮಾಡಿಕೊಡ್ತವೆ, ನಮ್ಮ ಶರೀರ ನಮಗೆ ಕೆಲವು ರೀತಿಯ ಸಿದ್ಧತೆಗಳನ್ನು ಮಾಡಿಕೊಡ್ತವೆ. ಈಗ ಶರೀರಕ್ಕೆ ಯಾವುದು ಬೇಕು, ಯಾವುದು ಬೇಡ ಅನ್ನೋದನ್ನು ನಾವು ಹೇಗೆ ನಿರ್ಧಾರ ಮಾಡ್ತೀವಿ? ಈಗ ಶುಗರ್, ನನಗೆ ಸಕ್ಕರೆ ತಿನ್ನೋದು ಬಹಳ ಇಷ್ಟ, ಸಿಹಿ ತಿಂಡಿ ಬಹಳ ಇಷ್ಟ, ಆದರೆ ಶುಗರ್ ಕಾಯಿಲೆ ಇದೆ. ಮನಸ್ಸು ಹೇಳುತ್ತೆ ಜಾಮೂನ್ ತಿನ್ನು ಅಂತ, ಶರೀರ ಹೇಳುತ್ತೆ ಬೇಡ ಬೇಡ ತಿಂದರೆ ನಿನಗೆ ಸರಿ ಹೋಗೋದಿಲ್ಲ ಅಂತ. ಸೊ ಈ ಬೇಕು ಸಾಕು ಇದನ್ನು ನಿರ್ಧಾರ ಮಾಡಬೇಕಾದ್ರೆ ನಮಗೆ ಒಂದು ರೀತಿಯ ಅರಿವು ಇರಬೇಕು, ಒಂದು ರೀತಿಯ ತಿಳುವಳಿಕೆ ಇರಬೇಕು. ಆ ತಿಳುವಳಿಕೆಯನ್ನು ಸಮರ್ಪಕವಾಗಿ, ಸಮಂಜಸವಾಗಿ ನಾವು ಉಪಯೋಗಿಸ್ಕೊಂಡು ಹದವನ್ನು ಕಾಪಾಡಿಕೊಳ್ತಾ ಬಂದಾಗ ನಮ್ಮ ಚೈತನ್ಯ ಸರಿಯಾದ ರೀತಿಯಲ್ಲಿ ಕಾರ್ಯಗತವಾಗುತ್ತೆ, ಕಾರ್ಯರೂಪದಲ್ಲಿರುತ್ತೆ, ಪ್ರಕಟಿತವಾಗುತ್ತೆ. ಸೊ ಅದು ಯಾವುದೇ ಒಂದು ಯಂತ್ರವನ್ನು ನಾವು ನೋಡಿದರೂ ಕೂಡ ಅದು ಹಾಗೇನೆ. ಈಗ ಸೈಕಲ್ಲು, ಸೈಕಲ್ ಸರಿಯಾಗಿ ಓಡ್ತಾ ಇರಬೇಕು ಅಂತಂದರೆ ಅದಕ್ಕೆ ಬ್ರೇಕ್ ಸರಿ ಇರಬೇಕು, ಚೈನ್ ಸರಿ ಇರಬೇಕು, ಪೆಡಲ್ ಸರಿ ಇರಬೇಕು, ಅದಕ್ಕೆ ಆಯಿಲ್ ಹಾಕ್ತಾ ಇರಬೇಕು, ಆಗ ಅದು ಒಂದು ಹದದಲ್ಲಿ ಗಾಡಿ ಮುಂದಕ್ಕೆ ಹೋಗುತ್ತೆ. ಮೋಟ್ರ್ ಬೈಕು, ಯಾವುದೇ ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸೋ ಯಂತ್ರ ಯಾವುದೇ ತೊಗೊಂಡ್ರು, ಮಿಕ್ಸರ್ ಆಗ್ಬೋದು, ಗ್ರೈಂಡರ್ ಆಗ್ಬೋದು, ಗ್ಯಾಸ್ ಸ್ಟೌವ್ ಆಗ್ಬೋದು, ಯಾವುದೇ ಆದರೂ ಅದಕ್ಕೆ ಒಂದು ರೀತಿಯ ಹದದಲ್ಲಿದ್ದಾಗ ಅದು ನಡೆಯುತ್ತೆ. ಈಗ ನಾನು ಕೊಟ್ಟಂಥ ಉದಾಹರಣೆಗಳು ಸೈಕಲ್ಲು, ಮೋಟ್ರ್ ಬೈಕು, ಅದು ನಮಗೊಂದು ಪ್ರಯೋಜನ ಏನು ನಮಗೆ ಗೊತ್ತು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದ್ರೆ ನಾನು ಅದನ್ನು ಬಳಸ್ತೀನಿ. ಅಡುಗೆ ಮನೆಯಲ್ಲಿರೋ ಮಿಕ್ಸರಿನ ಪ್ರಯೋಜನ ನಮಗೆ ಗೊತ್ತು, ಅದು ನಾನೇನೋ ಚಟ್ನಿ ಮಾಡಬೇಕಾ, ಇನ್ನೊಂದು ಮಾಡಬೇಕಾ, ಜ್ಯೂಸ್ ತೆಗಿಬೇಕಾ, ಅದನ್ನು ನಾನು ಗರ್ರಂತ ಓಡಿಸಿದ್ರೆ ಅದು ತಯಾರಾಗುತ್ತೆ. ಸೊ ಹಾಗಾಗಿ ಆ ಯಂತ್ರವನ್ನು ನಾನು ಸರಿಯಾಗಿ ಇಟ್ಕೊಂಡ್ರೆ ನನಗೆ ಯಾವುದೋ ಒಂದು ಲಾಭ ಆಗುತ್ತೆ, ಒಂದು ಪ್ರಯೋಜನಕ್ಕೆ ಅದು ಬರುತ್ತೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತು. ಡಿ ವಿ ಜಿ ಅವರು ಇಲ್ಲಿ ಕೇಳ್ತಾ ಇರೋವಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಶರೀರ ಅನ್ನೋಂಥ ಒಂದು ಯಂತ್ರ ಇದೆಯಲ್ಲ, ಅದರೊಳಗಡೆ ಇರೋ ಚೈತನ್ಯ ಅನ್ನೋದೊಂದು ಇದೆಯಲ್ಲ, ಭಾವನಾತ್ಮಕವಾದಂಥ ಒಂದು ಅಸ್ತಿತ್ವ ಇದೆಯಲ್ಲ, ಮನಸ್ಸು, ಬುದ್ಧಿಗಳು, ಅವೆಲ್ಲವೂ ಸೇರಿ ಒಂದು ಯಂತ್ರ. ಆ ಯಂತ್ರವನ್ನು ವಿಧಿ ಯಾಕೆ ರಚಿಸಿರಬಹುದು, ಅದರ ಪ್ರಯೋಜನ ಏನು? ಹದದ ಬಗ್ಗೆ ನಾವು ಮಾತಾಡಿದ್ವಿ, ಸರಿಯಾದ ರೀತಿಯಲ್ಲಿ
ನಮ್ಮ ಶರೀರವನ್ನು ಮನಸ್ಸು ಬುದ್ಧಿಗಳನ್ನು ನಾವು

0: ಒಂದು ಪರಿಪಕ್ವತೆಯಿಂದ ನಾವು ಕಾಪಾಡಿಕೊಳ್ಬೇಕು ಅಂತ. ಆ ಕಾಪಾಡಿಕೊಳ್ಳೋದರ ಪ್ರಯೋಜನ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅಂತ ಈ ಮುಕ್ತಕ ನಮ್ಮನ್ನು ಪ್ರೇರೇಪಿಸ್ತಾ ಇದೆ.
1: ಪ್ರಿಯ ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 106 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೇಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ಅವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಸರಗೂರು 4ನೇ ವಾರ್ಡ್ನ ಪುಟಾಣಿ ತನ್ವಿಕರವರು ತಮ್ಮ 5ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ವಿನೋದ್ರವರು, ತಾಯಿ ಪುಷ್ಪರವರು, ಅಕ್ಕ ಪೂರ್ವಿರವರು, ತಾತರಾದ ಭೀಮಯ್ಯರವರು, ಅಜ್ಜಿ ಭಾಗ್ಯಮರವರು ಹಾಗೂ

ಹಾಗೆ ಇಂದು ನಮ್ಮ ಇನ್ನೊಬ್ಬ ಜನಧ್ವನಿ ಕೇಳುಗರಾದ ಕುಮಾರಿ ಚಂದ್ರಕಲಾರವರು ತಮ್ಮ 20ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ರಾಮಚಂದ್ರ, ತಾಯಿ ಸುಶೀಲಾ ಹಾಗೂ ಅಣ್ಣ ಸೂರ್ಯರವರು. ಇವರಿಬ್ಬರಿಗೂ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ,
5: ನಾನು ತಡೆಯುತ್ತೇನೆ।
4: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು।
5: ಶಾಲೆಯಲ್ಲಿ ಮೇಸ್ಟ್ ರೋಡ್ ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
4: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ।
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್, ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ।
4: ಡೆಂಗುವಿನಿಂದ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ।
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ।

0: ನಮ್ಮ ಜನಧ್ವನಿಯಿಂದ ಇದೀಗ ವೀರವನಿತೆ ಶೌರ್ಯದ ಕಥೆ ಕಾರ್ಯಕ್ರಮದ ಮೂಲಕ ರಾಣಿ ಅಬ್ಬಕ್ಕಳ ಜೀವನದ ಚರಿತ್ರೆ ಕುರಿತು ಉಡುಪಿಯ ಸಂವೇದನಾ ಫೌಂಡೇಶನ್ನ ಸ್ಥಾಪಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಯುತ ಪ್ರಕಾಶ್ ಮಲ್ಪೆ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸೋಣ.
1: ಸುಮಾರು

230 ವರ್ಷಗಳ ಕಾಲ ತಮ್ಮ ಸಾಮ್ರಾಜ್ಯದ ಚತುಸ್ಸೀಮೆಯೊಳಗೆ ಯಾವ ಆಕ್ರಮಣಕಾರಿಯನ್ನು ಬರಗೊಡದೆ ಅಜೇಯವಾಗಿ ರಾಜ್ಯಭಾರ ನಡೆಸಿದ ವಿಜಯನಗರ ಸಾಮ್ರಾಜ್ಯ 1565 ರಕ್ಕಸ ತಂಗಡಿ ಯುದ್ಧದಲ್ಲಿ ಸೋಲೊಪ್ಪಿಕೊಂಡು ಪತನದ ಅಂಚಿನಲ್ಲಿತ್ತು. ವಿಜಯನಗರದ ಸಾಮರ್ಥ್ಯ ಕುಂದಿದೆ ಎಂದು ತಿಳಿತಾ ಇದ್ದಂತೆ ಅಲ್ಲಿಯವರೆಗೆ ಬಾಲ ಮುದುರಿಕೊಂಡಿದ್ದ ಆಕ್ರಮಣಕಾರಿಗಳು ಮತ್ತೆ ಚಿಗುರಿದರು. ವ್ಯಾಪಾರಕ್ಕೆಂದು ಬಂದಿದ್ದ ಪೋರ್ಚುಗೀಸರು ಗೋವಾದಲ್ಲಿ ನೆಲೆಯೂರಿ ಕರ್ನಾಟಕದ ಕರಾವಳಿಯಲ್ಲಿ ಲೂಟಿ ಆರಂಭ ಮಾಡಿದರು. ಬಸ್ರೂರು, ಬಾರ್ಕೂರು, ಮಂಗಳೂರು ಸಹಿತವಾಗಿ ಕರಾವಳಿಯ ಬಂದರುಗಳನ್ನು ತಮ್ಮ ಸಂಪೂರ್ಣ ವಶಕ್ಕೆ ತೆಗೆದುಕೊಂಡರು. ತಮ್ಮನ್ನು ಒಪ್ಪದವರನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸಿದರು. ಅಸಂಖ್ಯ ಅಂಗಡಿ ಮನೆಗಳಿಗೆ, ತೆಂಗಿನ ತೋಟಗಳಿಗೆ ಬೆಂಕಿ ಇಟ್ಟರು. ಇಲ್ಲಿನ ತಾಮ್ರ, ಬೆಲೆ ಬಾಳುವ ಮಣಿಗಳು, ಪಾದರಸ, ಕರಿಮೆಣಸು, ಏಲಕ್ಕಿ ಮುಂತಾದ ಸಾಂಬಾರ ಪದಾರ್ಥಗಳು ಎಲ್ಲವನ್ನು ಮನಸೋ ಇಚ್ಛೆ ದೋಚಿದರು. ಬಂದರಿನಲ್ಲಿದ್ದ ನಮ್ಮವರ ಹಡಗುಗಳನ್ನು ಮುಳುಗಿಸಿದರು. ಸಮಕಾಲೀನ ಪೋರ್ಚುಗೀಸ್ ಇತಿಹಾಸಕಾರ ಕ್ಯಾಸ್ಟನಿಡಾ ಈ ಎಲ್ಲ ಘಟನೆಗಳನ್ನು ಸವಿವರವಾಗಿ ದಾಖಲು ಮಾಡುತ್ತಾರೆ. ಗೋವಾದಿಂದ ಉಳ್ಳಾಲದ ತನಕ ಕರಾವಳಿಯನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತದಲ್ಲಿರಿಸಿಕೊಂಡು ಸಮುದ್ರದಲ್ಲಿನ ಯಾವುದೇ ಚಟುವಟಿಕೆಗೆ ಪೋರ್ಚುಗೀಸರಿಂದ ಅನುಮತಿ ಪಡೆಯಬೇಕಾದ ಅನಿವಾರ್ಯತೆ ನಮ್ಮವರದ್ದಾಯಿತು. ಉಳಿದ ಆಳರಸರು ಆಕ್ರಮಕರ ಕಾರ್ಯಗಳಿಗೆ ತಲೆಬಾಗಿ ಭಾರತೀಯರ ಮೇಲೆ ಅವರ ದೌರ್ಜನ್ಯಗಳನ್ನು ಕಂಡು ಕಾಣದಂತಿದ್ದು ಕಾಲಕಾಲಕ್ಕೆ ಕಪ್ಪವನ್ನು ತಪ್ಪದೆ ನೀಡುತ್ತಾ ತೆಪ್ಪಗಿದ್ದ ಸಂದರ್ಭದಲ್ಲಿ ಬೆಂಕಿಯ ಚೆಂಡಿನಂತೆ ಪೋರ್ಚುಗೀಸರ ಹಡಗುಗಳಿಗೆ ಬೆಂಕಿ ಹಚ್ಚಿ ಅಧರ್ಮಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿ ಉಳ್ಳಾಲದ ವೀರರಾಣಿ ಅಬ್ಬಕ್ಕ. ಅಬ್ಬಕ್ಕಳ ಆ ಪರಾಕ್ರಮವನ್ನ ಈ ನಾಡು ಕಂಡಿದ್ದು ಹಿಂದವಿ ಸ್ವರಾಜ್ಯದ ನಿರ್ಮಾತೃ ಛತ್ರಪತಿ ಶಿವಾಜಿ ಮಹಾರಾಜರು ಜನಿಸುವುದಕ್ಕಿಂತ ಬರೋಬ್ಬರಿ 100 ವರ್ಷಗಳ ಪೂರ್ವದಲ್ಲಿ. 15ನೇ ಶತಮಾನದವರೆಗೂ ಉತ್ತರದ ಅಂಕೋಲಾ ನದಿಯಿಂದ ದಕ್ಷಿಣದ ಕಾಸರಗೋಡಿನ ಪಯಸ್ವಿನಿ ನದಿಯ ತನಕ ಸಮುದ್ರ ತಟದಿಂದ ಸಹ್ಯಾದ್ರಿ ಅಂಚಿನವರೆಗಿನ ಪ್ರದೇಶವನ್ನು ತುಳುನಾಡು ಎಂದೇ ಕರೆಯಲಾಗ್ತಾ ಇತ್ತು. ತನ್ನದೇ ಆದ ವೈಶಿಷ್ಟ್ಯಪೂರ್ಣ ರಾಜಕೀಯ ಸಾಂಸ್ಕೃತಿಕ ಪರಂಪರೆಗಳಿದ್ದ ಪ್ರದೇಶ ಈ ತುಳುನಾಡು. ಪುರುಷರು ಮಾತ್ರ ರಾಜ್ಯವಾಳಬೇಕಾದವರು. ಅಕಸ್ಮಾತ್ ಗಂಡು ಸಂತಾನವಿಲ್ಲದಿದ್ದರೆ ಆ ರಾಜ್ಯಕ್ಕೆ ಭವಿಷ್ಯವೇ ಇಲ್ಲ ಅನ್ನುವ ಮಾನಸಿಕತೆಯಲ್ಲಿ ಯುರೋಪಿನಂತಹ ಮುಂದುವರಿದ ದೇಶಗಳಿದ್ದಾಗ ಅಳಿಯ ಸಂತಾನ ಕಟ್ಟಿನ ಸಂಪ್ರದಾಯದಂತೆ ಸ್ತ್ರೀಯರಿಗೂ ಪಟ್ಟಕಟ್ಟಿ ಅವರ ಶೌರ್ಯವನ್ನು ಒರೆಗಲ್ಲಿಗೆ ಹಚ್ಚಿ ಭಾರತೀಯ ನಾರಿಯರ ಪರಾಕ್ರಮವನ್ನು ಜಗತ್ತಿಗೆ ತಿಳಿಯಪಡಿಸಿದ ವಿಶಿಷ್ಟ ಸಂಪ್ರದಾಯ ತುಳುನಾಡಿನದ್ದು. ಅಬ್ಬಕ್ಕ ತುಳುನಾಡನ್ನು ಆಳುತ್ತಿದ್ದ ಚೌಟವಂಶಕ್ಕೆ ಸೇರಿದವಳು. ಅಹಿಂಸಾ ಪರಮೋಧರ್ಮ ಎನ್ನುವ ಜೈನ ಮತವನ್ನು ಅನುಸರಿಸುವವಳಾಗಿದ್ದರೂ ಧರ್ಮಹಿಂಸಾ ತಥೈವಚ ಎನ್ನುತ್ತಾ ರಾಷ್ಟ್ರ ರಕ್ಷಣೆಗಾಗಿ ಕತ್ತಿಯನ್ನು ಹಿಡಿದು ಭಾರತೀಯ ಸಂಸ್ಕೃತಿಯನ್ನು ಮೆರೆದವಳು. ಚೌಟರ ಅರಸು ಮನೆತನದಲ್ಲಿ ಅಬ್ಬಕ್ಕ ಹೆಸರಿನಲ್ಲಿ ಪ್ರಮುಖವಾಗಿ 4 ಆಳಿದ ದಾಖಲೆಗಳಿರುವುದರಿಂದ ಈಕೆಯನ್ನು ಹಿರಿಯ ಅಬ್ಬಕ್ಕಳೆಂದೇ ಇತಿಹಾಸಕಾರರು ಗುರುತಿಸ್ತಾರೆ. ಈಕೆ ಉಳ್ಳಾಲವನ್ನು ಆಳಿದ್ದು 1554 1588 ಅಬ್ಬಕ್ಕ ಪಟ್ಟಕ್ಕೆ ಬರುವ ಮೊದಲೇ ಯುದ್ಧ ಕೌಶಲ್ಯಗಳು, ಆಡಳಿತ ತರಬೇತಿಯನ್ನು ಹೊಂದಿದ್ದಳು. ಜೊತೆಗೆ ಉತ್ತಮ ರೀತಿಯಲ್ಲಿ ಶಾಸ್ತ್ರಾಭ್ಯಾಸವನ್ನೂ ಕೂಡ ಮಾಡಿದ್ದಳು. ಮಾತ್ರವಲ್ಲದೆ ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಅಬ್ಬಕ್ಕಳಿಗೆ ಅಪಾರ ಅಭಿರುಚಿ ಇತ್ತು ಎಂಬುದನ್ನು ಪೋರ್ಚುಗೀಸ್ ಇತಿಹಾಸಕಾರರು ತಮ್ಮ ಬರವಣಿಗೆಯಿಂದ ತಿಳಿಯಪಡಿಸ್ತಾರೆ. ಅರಬ್ಬರು ಕಲ್ಲಿಕೋಟೆಯ ಸಾಮುದ್ರಿ ಅರಸ ಅಂದರೆ ಜಾಮೋರಿನ್ ಮತ್ತು ಇನ್ನಿತರ ರಾಜರ ಜೊತೆ ವ್ಯಾವಹಾರಿಕ ಒಪ್ಪಂದವನ್ನು ಮಾಡಿಕೊಂಡಿದ್ದ ರಾಣಿ ಅಬ್ಬಕ್ಕ ಆ ಕಾಲದಲ್ಲಿಯೇ ಸಾಗರೋತ್ತರ ವ್ಯವಹಾರಗಳನ್ನು ನಡೆಸಿದ್ದಳು. ಆದರೆ ಕರ್ನಾಟಕ ಕರಾವಳಿಯಲ್ಲಿ ನಮ್ಮ ಅಧಿಪತ್ಯವಿರುವುದರಿಂದ ನಮ್ಮ ಅನುಮತಿ ಇಲ್ಲದೆ ಉಳ್ಳಾಳದ ರಾಣಿ ನಡೆಸ್ತಾ ಇರುವಂಥ ವ್ಯವಹಾರ ಪೋರ್ಚುಗೀಸರನ್ನು ಕೆರಳಿಸಿತು. ಅಬ್ಬಕ್ಕಳಿಗೆ ಎಚ್ಚರಿಕೆ ನೀಡಿದರು. ಅವರ ಕಾನೂನುಗಳಿಗೆ ಕ್ಯಾರೆ ಅನ್ನದ ಅಬ್ಬಕ್ಕ, ಬೆಳೆ ನನ್ನ ದೇಶದ್ದು,
ಬೆಳೆದವರು ನನ್ನ ದೇಶ.

ರೈತರು. ಸಮುದ್ರ ನನ್ನ ದೇಶ, ಇಲ್ಲಿ ವ್ಯವಹಾರ ಮಾಡುವುದಕ್ಕೆ ಎಲ್ಲಿಂದಲೂ ಬಂದ ದರೋಡೆಕೋರರ ಅನುಮತಿ ನಾನು ಪಡೆದುಕೊಳ್ಬೇಕೇ? ಸಾಧ್ಯವಿಲ್ಲ ಎಂದು ದಿಟ್ಟತನದಿಂದ ಉತ್ತರ ನೀಡಿದ್ದಳು. ಪೋರ್ಚುಗೀಸರಿಂದ ಬರಬಹುದಾದ ಅಪಾಯವನ್ನು ತಡೆಗಟ್ಟಲು ಮತ್ತು ಅವರನ್ನು ಸಂಪೂರ್ಣ ಮಟ್ಟ ಹಾಕಲು ಅಬ್ಬಕ್ಕ ಸಂಪೂರ್ಣ ಸಿದ್ಧತೆಯನ್ನು ನಡೆಸಿದ್ದಳು. ಮೀನುಗಾರ ಸಮಾಜದ ಉಳ್ಳಾಲದ ಚೆನ್ನಪ್ಪ ಗುರಿಕಾರ ರಾಣಿ ಅಬ್ಬಕ್ಕಳ ನೌಕಾದಳದ ಮುಖ್ಯ ಅಧಿಕಾರಿಯಾಗಿದ್ದ ಕಾರಣ ಅಪಾರ ಜನಸಂಖ್ಯೆಯಲ್ಲಿ ಮೀನುಗಾರ ಸಮಾಜದ ಯುವಕರು ಅಬ್ಬಕ್ಕನ ಸೈನ್ಯವನ್ನು ಸೇರಿಕೊಳ್ಳುವುದು ಸಾಧ್ಯವಾಯಿತು. ಜೊತೆಗೆ ಕರಾವಳಿಯ ಬಿಲ್ಲವರು, ಬಂಟರು, ಮಾಪಿಳ್ಳೆಗಳು ಅಬ್ಬಕ್ಕನ ಸೈನ್ಯವನ್ನು ಸೇರಿ ಆಕೆಯ ಸೈನ್ಯದ ಶಕ್ತಿಯನ್ನು ಮತ್ತಷ್ಟು ಸಮರ್ಥವಾಗಿಸಿದ್ದರು. ಪೋರ್ಚುಗೀಸರಿಂದ ಸಂಭಾವ್ಯವಾದ ದಾಳಿಯನ್ನು ಊಹಿಸಿದ ಅಬ್ಬಕ್ಕ ಉಳ್ಳಾಲದಲ್ಲಿ ಅಭೇದ್ಯವಾದ ಕೋಟೆಯನ್ನು ನಿರ್ಮಿಸಿ ಅದರ ಮೇಲೆ ಫಿರಂಗಿಗಳನ್ನು ಸನ್ನದ್ಧವಾಗಿರಿಸಿದ್ದಳು. ರಾಣಿ ಅಬ್ಬಕ್ಕ ಅಷ್ಟು ಸುಲಭದಲ್ಲಿ ಬಗ್ಗುವವಳಲ್ಲವೆಂದು ಮೊದಲೇ ಅರಿತಿದ್ದ ಆಗಿನ ಪೋರ್ಚುಗೀಸ್ ವೈಸರಾಯ್ 1555 ತನ್ನ ಅತ್ಯಂತ ಸಮರ್ಥನಾದ ಅಡ್ಮಿರಲ್ ಡೋಮ್ ಅಲ್ವೇರೋ ಡಾ ಸಿಲ್ವೇರನ ನೇತೃತ್ವದಲ್ಲಿ 21 ಯುದ್ಧ ನೌಕೆಗಳನ್ನು ಮಂಗಳೂರಿಗೆ ಕಳಿಸ್ತಾನೆ. ಆರಂಭವಾಯಿತು ಮಂಗಳೂರಿನಲ್ಲಿ ಪೋರ್ಚುಗೀಸರಿಂದ ನರಮೇಧ. ಉಳ್ಳಾಲದ ಸೋಮೇಶ್ವರ ದೇವಸ್ಥಾನದ ಮೇಲೂ ಬರ್ಬರ ದಾಳಿಯಾಯಿತು. ಅಬ್ಬಕ್ಕ ತಡ ಮಾಡಲಿಲ್ಲ. ಪೋರ್ಚುಗೀಸರೇ ಬೆಚ್ಚಿ ಬೀಳುವಂತಹ ಪ್ರತ್ಯಾಘಾತಗಳು ಆರಂಭವಾದವು. ತೆಂಗಿನ ಗರಿಗಳಿಂದ ತಯಾರು ಮಾಡಿದ ಸೂಟೆಗಳು, ತೆಂಗಿನ ಗೆರಟೆಯೊಳಗೆ ಕೋವಿಯ ಮದ್ದನ್ನು ತುಂಬಿಸಿ ತಯಾರಿಸಿದ ಬಾಂಬುಗಳು, ಪುಂಖಾನುಪುಂಖವಾಗಿ ಬರುತ್ತಿದ್ದ ಬೆಂಕಿಯ ಬಾಣಗಳಿಂದ, ಗೆರಟೆ ಬಾಂಬುಗಳಿಂದ ಪೋರ್ಚುಗೀಸರು ತತ್ತರಿಸಿ ಹೋದರು. ಅನೇಕರು ಪ್ರಾಣ ಕಳೆದುಕೊಂಡರು. ಪ್ರಾಣ ಉಳಿಸಿಕೊಂಡವರ ಮುಖಮೂತಿಗಳು ಸುಟ್ಟು ಹೋದವು. ಯುದ್ಧಕ್ಕೆ ಬಂದಿದ್ದ ಆ 21 ಹಡಗುಗಳು ಕೂಡ ಸಂಪೂರ್ಣ ಸುಟ್ಟು ಬೂದಿಯಾದವು. ಸಾಕಷ್ಟು ಸಾವು ನೋವುಗಳು ಆಗುತ್ತಿರುವುದನ್ನು ಕಂಡು ಕಲ್ಲಿಕೋಟೆ ದೊರೆ ಸಾಮುದ್ರಿ ಅರಸ ಮಧ್ಯಸ್ಥಿಕೆ ವಹಿಸಿ ಸಂಧಾನ ಮಾಡಿ ಯುದ್ಧವನ್ನು ನಿಲ್ಲಿಸಿದ. ಅಬ್ಬಕ್ಕ ಮತ್ತವಳ ಸೈನ್ಯದ ವೀರಾವೇಶವನ್ನು ಜೀರ್ಣಿಸಿಕೊಳ್ಳಲು ಪೋರ್ಚುಗೀಸರಿಗೆ ಬರೋಬ್ಬರಿ 2 ವರ್ಷಗಳೇ ಬೇಕಾಯಿತು. ಆದರೆ ಹೊನ್ನು ಮಣ್ಣು ಮತ್ತು ಅಧಿಕಾರದ ಆಸೆಯಿಂದ ಮತ್ತೆ 1557 ಮತ್ತೊಮ್ಮೆ ಕಾಲು ಕೆರೆದು ಯುದ್ಧಕ್ಕೆ ಬಂದರು. ಆಗ ಪೋರ್ಚುಗೀಸರ ಮುಂದಾಳುವಾಗಿದ್ದವನು ಲೂಯಿಸ್ ಡಿಮೆಲ್ಲೋ. ಪರಕೀಯರ ನೌಕೆಗಳು ಉಳ್ಳಾಲಕ್ಕೆ ಬಂದು ಮುಟ್ಟುವ ಮೊದಲೇ ಅಬ್ಬಕ್ಕನ ಸೈನ್ಯ ಮತ್ತು ಕರಾವಳಿಯ ಮೀನುಗಾರರು ಪ್ರಬಲ ಪ್ರತ್ಯಾಘಾತಗಳನ್ನು ಒಡ್ಡಿದ್ರು. ಮುಂದೆ ಭೀಕರ ಯುದ್ಧದ ಪರಿಣಾಮ ಸಮುದ್ರದ ಮೂಲಕ ನೌಕೆಯಲ್ಲಿ ಬಂದ ಆಕ್ರಮಣಕಾರಿಗಳು ಬದುಕಿದರೆ ಬಾಳು ಎಂಬಂತೆ ರಸ್ತೆಗಳ ಮೂಲಕ ಗೋವಾಕ್ಕೆ ಪಲಾಯನ ಮಾಡಿದರು. ಮುಂದೆ 10 ವರ್ಷಗಳ ಕಾಲ ಉಳ್ಳಾಲದ ಕಡೆ ತಲೆ ಹಾಕಿಯೂ ಮಲಗಲಿಲ್ಲ ಪೋರ್ಚುಗೀಸರು. ಮತ್ತೆ ಪ್ರಾರಂಭವಾಯಿತು ಅಬ್ಬಕ್ಕನ ಅಜೇಯ ರಾಜ್ಯಭಾರ. ಒಂದೆಡೆ ಪೋರ್ಚುಗೀಸರಿಗೆ ಸಲ್ಲುತ್ತಿದ್ದ ಕಪ್ಪಕ್ಕೂ ಕಲ್ಲು ಬಿತ್ತು. ಮತ್ತೊಂದೆಡೆ ಅವರ ವೈರಿ ಕಲ್ಲಿಕೋಟೆಯ ದೊರೆ ಸಾಮುದ್ರಿ ಅರಸನ ಜೊತೆಗೆ ರಾಜಕೀಯ ಸಖ್ಯವನ್ನು ಬೆಳೆಸಿಕೊಂಡು ಅವನ ಹಡಗುಗಳ ಜೊತೆ ಪರ್ಷಿಯಾ, ಅರಬ್ ಮುಂತಾದ ದೇಶಗಳ ಜೊತೆ ವ್ಯಾಪಾರ ವ್ಯವಹಾರವನ್ನು ಪುನರಾರಂಭ ಮಾಡ್ತಾಳೆ ಅಬ್ಬಕ್ಕ. ಭಾರತದ ಪಶ್ಚಿಮ ಸಮುದ್ರದಲ್ಲಿ ವ್ಯವಹಾರಕ್ಕೆ ಪೋರ್ಚುಗೀಸರು ವಿಧಿಸಿದ್ದಂತಹ ಸಮುದ್ರ ವ್ಯವಹಾರಗಳ ತೆರಿಗೆ ಕರ್ತಾಜಿಗೆ ಕವಡೆ ಕಿಮ್ಮತ್ತಿನ ಬೆಲೆಯೂ ಇಲ್ಲದಾಯಿತು. ಮತ್ತೆ ಬಂದರು ದಂಡೆತ್ತಿ ಪೋರ್ಚುಗೀಸರು. ಆ 3ನೇ ಕದನದಲ್ಲಿ ಪೋರ್ಚುಗೀಸರ ಸೇನಾಧಿಕಾರಿಯಾಗಿದ್ದವ ಜಾವೋ ಪಿಕ್ಸಿಗೋಟೋ. ರಾಣಿ ಅಬ್ಬಕ್ಕ ಎದೆ ಕವಚವನ್ನು ಧರಿಸಿ ಬಿಳಿ ಕುದುರೆಯ ಮೇಲೆ ಕುಳಿತು ಸೈನಿಕರಲ್ಲಿ ಯುದ್ಧೋತ್ಸಾಹವನ್ನು ತುಂಬುತ್ತಿದ್ದ ರೀತಿಯನ್ನ ಪೋರ್ಚುಗೀಸ್ ಇತಿಹಾಸಕಾರರಾದ ಕೂಟೋ ಮತ್ತು ಫ್ರಾನ್ಸಿಕೋ ಬಹಳವಾಗಿ ಮೆಚ್ಚಿ ದಾಖಲು ಮಾಡುತ್ತಾರೆ. ಪೋರ್ಚುಗೀಸ್ ಸೈನಿಕರು ಉಳ್ಳಾಲವನ್ನು ಆಕ್ರಮಿಸಿದರು. ಕಂಡವರನ್ನು ಸುಟ್ಟರು. ಊರಿಗೆ ಬೆಂಕಿಯಿಟ್ಟರು. ಕ್ರೂರವಾಗಿ ಜನರನ್ನು ಹಿಂಸಿಸತೊಡಗಿದರು. ಅಬ್ಬಕ್ಕ ಮತ್ತವಳ ಸೈನಿಕರು ಪೋರ್ಚುಗೀಸರಿಗೆ ಬಹಳ ಪ್ರಬಲವಾದಂತಹ ಪ್ರತಿರೋಧವನ್ನು ತೋರಿದ್ರು. ಅಪಾರವಾದ ಸಾವು ನೋವುಗಳು ಉಳ್ಳಾಲದಲ್ಲಿ ಸಂಭವಿಸುತ್ತಾ ಇರುವುದನ್ನು ಕಂಡು ಅಬ್ಬಕ್ಕ ಯುದ್ಧ ತಂತ್ರದ ಭಾಗವಾಗಿ ತನ್ನ ಸೈನಿಕರ ಜೊತೆ ಅಲ್ಲಿಂದ ತಪ್ಪಿಸಿಕೊಂಡು ಪಕ್ಕದ ಬೆಟ್ಟಗಳಲ್ಲಿ ತಲೆಮರೆಸಿಕೊಂಡಳು. ಇತ್ತ ಅಬ್ಬಕ್ಕ ಓಡಿ ಹೋದಳೆಂದು ಪೋರ್ಚುಗೀಸ್ ಸೈನಿಕರು ವಿಜಯೋನ್ಮಾದದಿಂದ ಕಂಠಪೂರ್ತಿ ಕುಡಿದು ತೂರಾಡ್ತಾ ಇದ್ದಾಗ ರಾತ್ರಿಯ ಹೊತ್ತು ಇದ್ದಕ್ಕಿದ್ದಂತೆ ಅಬ್ಬಕ್ಕ ತನ್ನ ಸೈನಿಕರೊಂದಿಗೆ ಸಿಂಹಿಣಿಯಂತ ಎರಗ್ತಾಳೆ.
ಸೇನಾಧಿಕಾರಿ ಜಾವೋ ಪಿಕ್ಸಿ ಓಟು ಅಬ್ಬಕ್ಕ

ಮತ್ತವಳ ಸೈನ್ಯದ ಅಬ್ಬರಕ್ಕೆ ಸಿಲುಕಿ ಯಹಲೋಕವನ್ನೇ ತ್ಯಜಿಸ್ತಾನೆ. ತಮ್ಮ ಸೇನಾಧಿಕಾರಿಯನ್ನ ಬರ್ಬರವಾಗಿ ಯಮಪುರಿಗಟ್ಟಿದ ಸುದ್ದಿ ತಿಳಿಯುತ್ತಾ ಇದ್ದಂತೆ ಪೋರ್ಚುಗೀಸ್ ಸೈನಿಕರು ಅರ್ಧ ದಾರಿಯಲ್ಲಿ ತಮ್ಮ ನೌಕೆಗಳನ್ನು ಗೋವೆಯತ್ತ ತಿರುಗಿಸ್ತಾರೆ. ಅಸಂಖ್ಯ ಪೋರ್ಚುಗೀಸ್ ಸೈನಿಕರು ಸತ್ತು ಬಿದ್ದರು. ಬದುಕಿ ಉಳಿದವರು ಕಂಗಾಲಾಗಿ ವೈರಿಗಳು ಯಾರು, ತಮ್ಮವರು ಯಾರು ಅನ್ನುವುದು ತಿಳಿಯಲಾಗದೆ ತಮ್ಮವರಿಗೇ ಗುಂಡು ಹಾರಿಸಿಕೊಂಡರು. 1570 ಹೊತ್ತಿಗೆ ಪೋರ್ಚುಗೀಸರನ್ನು ಭಾರತದಿಂದ ಓಡಿಸಲು ಏರುಸೊಪ್ಪೆಯ ರಾಣಿ ಚನ್ನಭೈರಾದೇವಿ, ಕಲ್ಲಿಕೋಟೆಯ ಸಾಮುದ್ರಿ ಅರಸ ಮತ್ತಿತರರು ಸೇರಿ ಯೋಜನೆ ಸಿದ್ಧಪಡಿಸುವಾಗ ಛಲದ ಜ್ವಾಲೆಯಂತಿದ್ದ ರಾಣಿ ಅಬ್ಬಕ್ಕಳು ಅವರೊಂದಿಗೆ ಸೇರಿಕೊಳ್ತಾಳೆ. ಪೋರ್ಚುಗೀಸರಿಗೆ ಮತ್ತಷ್ಟು ಸಂಕಟವಾಯಿತು. ಈ ನಡುವೆ ಮಲಬಾರ್ ನೌಕಾಧಿಕಾರಿ ಕುಟ್ಟಿಪೋಕರೆಯನ್ನು ಆಹ್ವಾನ ಮಾಡ್ತಾಳೆ. ಮಂಗಳೂರಿನಲ್ಲಿದ್ದ ಪೋರ್ಚುಗೀಸರ ಕೋಟೆಯನ್ನು ನೀನು ವಶಪಡಿಸ್ಕೊಳ್ಬೇಕು, ಅದಕ್ಕೆ ಬೇಕಾದಂಥ ಎಲ್ಲ ಖರ್ಚುಗಳನ್ನು ನಾನು ನೋಡ್ಕೊಳ್ತೇನೆ ಎಂದು ಅವನನ್ನು ಹುರಿದುಂಬಿಸ್ತಾಳೆ. ಇದರಿಂದ ಅಪಮಾನಿತರಾದಂಥ ಪೋರ್ಚುಗೀಸರು ಮತ್ತೆ ಬಂದರು ಕದನಕ್ಕೆ. ಎಂದಿನಂತೆ ರಾಣಿ ಅಬ್ಬಕ್ಕಳ ವೀರಾವೇಶಕ್ಕೆ, ಅವಳ ಸೈನಿಕರ ಪರಾಕ್ರಮಕ್ಕೆ ಸೀಮೆಯೇ ಇರಲಿಲ್ಲ. ಆದರೆ ಲಕ್ಷ್ಮಪ್ಪ ಬಂಗಾರಸ ಪೋರ್ಚುಗೀಸರ ಜೊತೆ ಸೇರಿಕೊಂಡು ನಡೆಸಿದ ದ್ರೋಹದಿಂದಾಗಿ ಅಬ್ಬಕ್ಕ ಸೆರೆ ಸಿಕ್ಕುವಂತಾಯಿತು. ಮತ್ತೆ ಕಲ್ಲಿಕೋಟೆ ಅರಸನ ಸಂಧಾನದಿಂದ ಬಿಡುಗಡೆಯಾಗಿ ಬಂದಂಥ ಆ ಕಡಲ ತಡಿಯ ಸಿಂಹಿಣಿ ಮುಂದೆ 1588 ಉಳ್ಳಾಳದ ರಾಣಿಯಾಗಿ ಅಜೇಯಳಾಗಿ ರಾಜ್ಯಭಾರ ನಡೆಸ್ತಾಳೆ. ಆರಂಭದಿಂದಲೂ ತನ್ನ ಗಂಡ ಲಕ್ಷ್ಮಪ್ಪ ಬಂಗಾರಸ ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆಗಳನ್ನು ನೀಡುತ್ತಾ ಅವರ ಸಹವರ್ತಿಯಾಗಿರುವುದನ್ನು ಅಬ್ಬಕ್ಕ ವಿರೋಧಿಸ್ತಾಳೆ ಬಂದಿದ್ಲು. ಈ ನಡುವೆ 1567 ಮಂಗಳೂರಿನಲ್ಲಿ ಪೋರ್ಚುಗೀಸರಿಗೆ ಕೋಟೆ ನಿರ್ಮಾಣಕ್ಕೆ ಅನುಮತಿ ನೀಡಿದ್ದನ್ನು ವಿರೋಧಿಸಿ ಗಂಡನ ಮನೆಯನ್ನು ಬಿಟ್ಟು ಉಳ್ಳಾಲದಿಂದಲೇ ತನ್ನ ರಾಜ್ಯಭಾರವನ್ನು ಮುಂದುವರಿಸುವುದರ ಜೊತೆಗೆ ಪೋರ್ಚುಗೀಸರಿಗೆ ತಮ್ಮ ತಾಯಿನಾಡಿನ ನೆನಪಾಗುವಂತೆ ಮಾಡಿದ್ರು. ಗಂಡನ ಸಹಕಾರವಿಲ್ಲದೆಯೂ ಸಮರ್ಥವಾಗಿ ಒಂದು ಸಾಮ್ರಾಜ್ಯವನ್ನು ಮುನ್ನಡೆಸಿದ್ದಲ್ಲದೆ ತನ್ನ ಪುಟ್ಟ ಮಗುವನ್ನು ಶಸ್ತ್ರಶಾಸ್ತ್ರಾದಿಗಳ ಸಂಸ್ಕಾರದಿಂದ ವಿಶೇಷ ಗಮನದಿಂದ ಬೆಳೆಸಿದ್ಲು. ಆ ಮಗುವು ತೇಜಸ್ವಿನಿಯಾಗಿ ಬೆಳೆದು ನಿಂತಳು. ತಾಯಿಯಂತೆ ಶಕ್ತಿ ಸ್ವರೂಪಿಣಿಯಾಗಿ ಪೋರ್ಚುಗೀಸರಿಗೆ ಮತ್ತೆ ಸಿಂಹಸ್ವಪ್ನವಾದಳು ಅವಳೇ ಕಿರಿಯ ಅಬ್ಬಕ್ಕ. ತನ್ನ 17 ಹರೆಯದಲ್ಲಿ ಅಂದರೆ 1595 ಈಕೆ ಪಟ್ಟಕ್ಕೆ ಬರುತ್ತಾಳೆ. ಪೋರ್ಚುಗೀಸ್ ಇತಿಹಾಸಕಾರರಾದ ಕುಟೋ, ಅಂತೋನಿಯೋ ಬೊಕೇರೋ ಮತ್ತು ಪಿಯತ್ರೋ ದಲ್ಲಾವೆಲ್ಲೆ ಮುಂತಾದವರ ಬರಹಗಳಲ್ಲಿ ಕಿರಿಯ ಅಬ್ಬಕ್ಕಳ ಕುರಿತಾದ ರೋಮಾಂಚಕ ದಾಖಲೆಗಳನ್ನು ನಾವು ಕಾಣಬಹುದು. ತನ್ನ ರಾಜ್ಯದ ವ್ಯಾಪಾರವನ್ನು ಮಾಲ್ದವಿ ಅಂದರೆ ಇಂದಿನ ಮಾಲ್ದೀವ್ಸ್ ಮತ್ತು ಇನ್ನಿತರ ಪಶ್ಚಿಮ ದ್ವೀಪಗಳ ಕಡೆಗೂ ವಿಸ್ತಾರ ಮಾಡ್ತಾಳೆ ಕಿರಿಯ ಅಬ್ಬಕ್ಕ. ಉಳ್ಳಾಳದ ಕೋಟೆಯನ್ನು ಮತ್ತಷ್ಟು ಸದೃಢಗೊಳಿಸ್ತಾಳೆ. ಕೋಟೆಯ ರಕ್ಷಣೆಗೆ ಸದಾ 500 ನುರಿತ ಸೈನಿಕರನ್ನು ನೇಮಿಸ್ತಾಳೆ. ನೇತ್ರಾವತಿಯ ನದಿಯ ದಕ್ಷಿಣಕ್ಕೆ ಉಳ್ಳಾಲದವರೆಗೆ 1100 ಸೈನಿಕರ ಸರ್ಪಗಾವಲನ್ನು ಹಾಕ್ತಾಳೆ. ಹೀಗೆ ತನ್ನ ಸಾಮ್ರಾಜ್ಯದ ರಕ್ಷಣೆಗೆ ಬೇಕಾದ ಸರ್ವ ಸಿದ್ಧತೆಯನ್ನೂ ಮಾಡಿಕೊಂಡು ತನ್ನ ತಾಯಿಯ ದಾರಿಯಲ್ಲೇ ಮೊದಲ ಹೆಜ್ಜೆಯನ್ನಿಡ್ತಾಳೆ. ಪೋರ್ಚುಗೀಸರಿಗೆ ಈ ನಡುವೆ ಅಲ್ಪಕಾಲದಿಂದ ಸಲ್ಲಿಕೆಯಾಗ್ತಾ ಇದ್ದ ಕಪ್ಪವನ್ನು ನಿಲ್ಲಿಸಿಬಿಡ್ತಾಳೆ. ಅವರಿಗೆ ನೀಡಿದ್ದ ವ್ಯಾಪಾರ ಸವಲತ್ತುಗಳನ್ನು ಹಿಂಪಡೆಯುತ್ತಾಳೆ. ಆಹ್ವಾನಿತ ವಿದೇಶಿ ವರ್ತಕರಿಗೆ ಮಾತ್ರ ತನ್ನ ರಾಜ್ಯದಲ್ಲಿ ವ್ಯಾಪಾರಕ್ಕೆ ಅವಕಾಶ ಅಂತ ಗುಡುತ್ತಾಳೆ. ವ್ಯಾಪಾರಕ್ಕೆಂದು ತನ್ನದೇ ಆದ ಮಂಜಿ ಅಂದರೆ ಸರಕು ಸಾಗಣೆಯನ್ನು ಮಾಡುವಂಥ ಬೃಹತ್ ಹಡಗುಗಳು ಅದನ್ನು ಕಟ್ಟಿಸ್ತಾಳೆ. ಅಕ್ಕಿ, ಬಟ್ಟೆ, ತೆಂಗಿನಕಾಯಿ, ಕಬ್ಬು ಮುಂತಾದ ವಸ್ತುಗಳ ರಫ್ತುಗಳಿಂದ ರಾಜ್ಯಕ್ಕೆ ಯಥೇಚ್ಛ ಲಾಭವಾಗುವಂತೆ ನೋಡಿಕೊಳ್ತಾಳೆ. ಅಬ್ಬಕ್ಕಳ ಧೈರ್ಯದಿಂದಾಗಿ ಉಳಿದ ರಾಜ ಮಹಾರಾಜರುಗಳು ಕೂಡ ಇತ್ತ ಪೋರ್ಚುಗೀಸರನ್ನು ಕಡೆಗಣಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ತಾಯಿಯಂತೆ ಜಾಮೋರಿನ್ ರಾಜರೊಂದಿಗೆ ನಿಕಟ ಸಂಪರ್ಕಕ್ಕಾಗಿ ತನ್ನ ನೌಕೆಯ ದಳಪತಿಯನ್ನು ಕಳುಹಿಸಿ ತನ್ನ ತಾಯಿ ಹಿರಿಯ ಅಬ್ಬಕ್ಕ ದೇವಿಯ ಕಾಲದಲ್ಲಿ ಆಗಿನ ಸಾಮುದ್ರಿ ಅರಸರು ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿದರು. ಇದು ನಮ್ಮ ಕಾಲದಲ್ಲಿಯೂ ಮುಂದುವರಿಯಬೇಕು ಎಂದು ವಿನಂತಿಸಿಕೊಂಡ್ಲು. ಜೊತೆಗೆ ಕೊಲ್ಲಿ ರಾಷ್ಟ್ರಗಳೊಂದಿಗೆ ವ್ಯಾಪಾರಕ್ಕೆ ಹೊರಡುವಾಗ ನಮ್ಮ ಹಡಗುಗಳು ಜೊತೆಯಾಗಿ ಸಾಗಲಿ, ಕಡಲ್ಗಳ್ಳರಾದ ಪೋರ್ಚುಗೀಸರು ಅದು ಹೇಗೆ ನಮಗೆ ತಡೆಯಾಗುವರು ನೋಡೋಣ ಎಂದು ತನ್ನ ತಂತ್ರವನ್ನು ಮುಂದಿಡ್ತಾಳೆ. ಪರಸ್ಪರ ಸಂಬಂಧಗಳು ಮತ್ತೆ ಗಟ್ಟಿಗೊಂಡು ಇತ್ತ ಪೋರ್ಚುಗೀಸರು ಅಬ್ಬಕ್ಕಳನ್ನು ಹೆಡೆಮುರಿ ಕಟ್ಟಲು ದುಷ್ಟ ಕೂಟವೊಂದನ್ನು ರಚನೆ ಮಾಡುತ್ತಾರೆ. ಬಂಗರಾಜ, ಕಾಮರಾಯ ಮುಂತಾದ ಸ್ವಾರ್ಥಿಗಳ ಗುಂಪೊಂದನ್ನು ಒಟ್ಟಾಗಿಸಿ ನೀವು ಅಬ್ಬಕ್ಕಳ

0: ಯುದ್ಧ ಮುಗಿಬೀಳಬೇಕು, ಅವಶ್ಯಕತೆ ಇದ್ದಾಗ ನಾವು ಪ್ರವೇಶ ಮಾಡ್ತೇವೆ ಎಂದು ಪೋರ್ಚುಗೀಸರು ಪಿತೂರಿಯನ್ನ ಮಾಡ್ತಾರೆ. ವಿಚಾರ ತಿಳಿದಂಥ ಅಬ್ಬಕ್ಕ ಕೆಳದಿ ವೆಂಕಟಪ್ಪ ನಾಯಕನ ಸಹಾಯದಿಂದ ಆ ದುಷ್ಟ ಕೂಟದ ಮೇಲೆ ಮುಗಿಬಿದ್ಲು. ಕುರಿಮಂದೆಯೊಳಗೆ ಹುಲಿಯೊಂದು ಒಳಹೊಕ್ಕ ಅನುಭವವಾಯಿತು ಪೋರ್ಚುಗೀಸರ ಸೇವಕರಿಗೆ. ಅವರ ಮೈತ್ರಿಕೂಟ ನುಚ್ಚು ನೂರಾಯಿತು. ಅಬ್ಬಕ್ಕಳ ಪೆರೋ ನೌಕೆಗಳು ಅಂದರೆ ಆಳವಿಲ್ಲದ ನೀರಿನಲ್ಲೂ ಚಲಿಸಬಲ್ಲಂತಹ ಸುಮಾರು 40 ಮಂದಿ ಹುಟ್ಟು ಹಾಕುವವರು ಕುಳಿತುಕೊಳ್ಳಬಹುದಾದಂಥ ವೇಗವಾಗಿ ಚಲಿಸುವಂಥ ನೌಕೆ ಈ ಪೆರೋ ನೌಕೆಗಳು ಪೋರ್ಚುಗೀಸರ ಹಡಗುಗಳಿಗೆ ತೀವ್ರ ಘಾಸಿಯನ್ನು ಉಂಟು ಮಾಡುತ್ತವೆ. ಬ್ರಿಟೋ, ಮಿರಾಂಡ ಮುಂತಾದವರು ಸೇರಿದಂತೆ ಸುಮಾರು 20 ಮಂದಿ ದಂಡನಾಯಕರು ಇಹಲೋಕವನ್ನು ತ್ಯಜಿಸಿದ್ರು. ನೂರಾರು ಪೋರ್ಚುಗೀಸರ ಹನನವಾಯಿತು. ಉಳಿದವರು ಯುದ್ಧರಂಗದಿಂದ ಓಡಿ ಹೋದರು. ಆಕ್ರಮಣಕಾರಿಗಳಿಗೆ ಸಹಕಾರ ನೀಡಿದ ಬಂಗರಸ ಕಾಮರಾಯ ಜೀವ ಉಳಿಸಿಕೊಳ್ಳಲು ಕಾಸರಗೋಡಿನಲ್ಲಿ ಹೋಗಿ ಅಡಗಿ ಕುಳಿತ. ಸ್ತ್ರೀಯೊಬ್ಬಳಿಂದ ಪೋರ್ಚುಗೀಸರು ಸೋತರೆಂಬ ಸುದ್ದಿ ಅರಬ್, ಪರ್ಷಿಯಾ ಮತ್ತು ಯುರೋಪ್ ದೇಶಗಳಲ್ಲಿ ಹಬ್ಬಿತು. ಅವಮಾನದಿಂದ ಕುಸಿದು ಹೋದರು. ಕಡಲ್ಗಳರು ವಿಧಿಯಿಲ್ಲದೆ ಅಬ್ಬಕ್ಕಳೊಂದಿಗೆ ಸಂಧಾನಕ್ಕೋಸ್ಕರ ಬರ್ತಾರೆ. ಅವಳ ಮುಂದೆ ಮಂಡಿಯೂರಿದರು. ಆದೇಶಗಳನ್ನು ನೀಡುತ್ತಾ ಇದ್ದವರು ಇವತ್ತು ಅಬ್ಬಕ್ಕಳ ಆದೇಶಕ್ಕೆ ತಲೆಬಾಗ್ತೇವೆ ಅಂತ ಹೇಳಿದರು. ಮುಂದೆ ಎಂದಿಗೂ ಉಳ್ಳಾಲದ ಕಡೆ ಕಣ್ಣೆತ್ತಿ ನೋಡುವ ಧೈರ್ಯವನ್ನು ಪೋರ್ಚುಗೀಸರು ಮಾಡಲಿಲ್ಲ. ಅಬ್ಬಕ್ಕಳ ಶೌರ್ಯ ಪರಾಕ್ರಮ ಜಗತ್ತಿನಾದ್ಯಂತ ಪಸರಿಸಿತು. ರಾಣಿ ಅಬ್ಬಕ್ಕ ಕೇವಲ ತುಳುನಾಡಿನ ಒಂದು ಸೀಮೆಯನ್ನು ಆಳಿದ ರಾಣಿಯಲ್ಲ, ಬದಲಾಗಿ ಈ ದೇಶದ ಶಕ್ತಿ ಪರಂಪರೆಯ ಪ್ರತೀಕ. ಯುರೋಪಿಯನ್ನರ ವಿರುದ್ಧ ಯುದ್ಧ ಮಾಡಿ ಸೋಲಿಸಿದ ಮೊಟ್ಟ ಮೊದಲ ರಾಣಿ ಅಬ್ಬಕ್ಕ. ಪೋರ್ಚುಗಲ್ ಮತ್ತು ಸ್ಪೇನ್ ದೇಶವನ್ನು ಸೋಲಿಸುವ ಸಾಮರ್ಥ್ಯ ಆ ಕಾಲದಲ್ಲಿ ತನ್ನ ಪುಟ್ಟ ಸಂಸ್ಥಾನದ ಮೂಲಕ ಪೋರ್ಚುಗೀಸರಿಗೆ ನಡುಕು ಹುಟ್ಟಿಸಿದ, ಅವರನ್ನು ಮುಂದೆಂದೂ ತುಳುನಾಡಿಗೆ ಕಾಲಿಡಲು ಬಿಡದ ವೀರಾಗ್ರಹ. ಒಂದು ವೇಳೆ ರಾಣಿ ಅಬ್ಬಕ್ಕ ಇರದೇ ಇರುತ್ತಿದ್ರೆ ಇಡೀ ತುಳುನಾಡು ಗೋವಾದಂತೆಯೇ ಕ್ರೈಸ್ತೀಕರಣಕ್ಕೆ ಒಳಗಾಗ್ತಾ ಇತ್ತು. ಈ ಕಾಲಕ್ಕೆ ನಾವೆಲ್ಲರೂ ರಾಣಿ ಅಬ್ಬಕ್ಕಳಿಗೆ ಚಿರಋಣಿಯಾಗಿರಬೇಕು. ಪ್ರತಿನಿತ್ಯ ಆಕೆಯನ್ನು ಸ್ಮರಿಸ್ತಾ ಇರಬೇಕು. ಮೀಸೆ ತಿರುಗುತ್ತಲೇ ಸಿಂಹಾಸನದ ಮೇಲೆ ಕುಳಿತ ಅನೇಕ ರಾಜಮಹಾರಾಜರೇ ಈ ಐರೋಪ್ಯರ ಕಾನೂನುಗಳಿಗೆ ಬಗ್ಗಿ ಸಲಾಮು ಹಾಕುತ್ತಿದ್ದ ಕಾಲಘಟ್ಟದಲ್ಲಿ ಸುಮಾರು 3 ದಶಕಗಳಿಗೂ ಹೆಚ್ಚು ಕಾಲ ಆ ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ಆ ವೀರಮಾತೆ ಅಬ್ಬಕ್ಕ ಗಂಡನ ಆಸರ ಇಲ್ಲದಿದ್ದಾಗಲೂ ತನ್ನಂತೆಯೇ ತನ್ನ ಮಗಳನ್ನೂ ಬೆಳೆಸಿದ್ಲು. ಆ ಮಹಾಮಾತೆಯನ್ನ ತಾಯಿ ಭಾರತಿ ಪುತ್ರಿಯಾಗಿ ಪಡೆದು ಇಂದಿಗೆ 500 ಸಂವತ್ಸರಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ರಾಣಿ ಅಬ್ಬಕ್ಕಳ ಜೀವನದ ಚರಿತ್ರೆಯ ಕುರಿತು ಉಡುಪಿಯ ಸಂವೇದನಾ ಫೌಂಡೇಶನ್ ಸ್ಥಾಪಕರು ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಯುತ ಪ್ರಕಾಶ್ ಮಲ್ಪೇರವರು ನಡೆಸಿಕೊಟ್ಟ ವೀರವನಿತೆ ಶೌರ್ಯದ ಕತೆ ಎಂಬ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಸರಗೂರು 4ನೇ ವಾರ್ಡ್ನ ಪುಟಾಣಿ ತನ್ವಿಕರ್ ಅವರು ತಮ್ಮ 5ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ವಿನೋದ್ ರವರು, ತಾಯಿ ಪುಷ್ಪರವರು, ಅಕ್ಕ ಪೂರ್ವಿರವರು, ತಾತರಾದ ಭೀಮಯ್ಯರವರು, ಅಜ್ಜಿ ಭಾಗ್ಯಮರವರು ಹಾಗೂ

ಹಾಗೆ ಇಂದು ನಮ್ಮ ಇನ್ನೊಬ್ಬ ಜನಧ್ವನಿ ಕೇಳುಗರಾದ ಕುಮಾರಿ ಚಂದ್ರಕಲಾರವರು ತಮ್ಮ 20ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ತಂದೆ ರಾಮಚಂದ್ರ, ತಾಯಿ ಸುಶೀಲಾ ಹಾಗೂ ಅಣ್ಣ ಸೂರ್ಯರವರು. ಇವರಿಬ್ಬರಿಗೂ ಆ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ। ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ।

ಗ್ಯಾಜಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳೆಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 53 ರೂಪಾಯಿ, ಪೆನ್ಸಿಲ್ ಬೀನಿಸ್ 63 ರೂಪಾಯಿ, ಮೆಣಸಿನಕಾಯಿ 36 ರೂಪಾಯಿ, ಸೌತೆಕಾಯಿ 4 ರೂಪಾಯಿ, ಸುನಾಮಿ 4 ರೂಪಾಯಿ, ಎಡವನ 6 ರೂಪಾಯಿ, ಗುಂಡು ಬದನೆಕಾಯಿ 18 ರೂಪಾಯಿ, ಕುಂಬಳಕಾಯಿ 7 ರೂಪಾಯಿ, ಹೀರೆಕಾಯಿ 18 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 33 ರೂಪಾಯಿ, ಆಗಲಕಾಯಿ 38 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪು ಮೆಣಸಿನಕಾಯಿ 30 ರೂಪಾಯಿ, ಬದನೆಕಾಯಿ 28 ರೂಪಾಯಿ, ಕೋಸು 10 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 43 ರೂಪಾಯಿ, ಬೆಂಡೆಕಾಯಿ 20 ರೂಪಾಯಿ, ಟೊಮೊಟೊ 11 ರೂಪಾಯಿ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಈ ಚಿನ್ನ ಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷವಾದ ಪ್ರಾಣಿ ಭಾರತದ ಚಿಗರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷವಾದ ಪ್ರಾಣಿ ಭಾರತದ ಚಿಗರೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಈ ಪ್ರಾಣಿಯನ್ನು ಕೃಷ್ಣಮೃಗ ಎಂದು ಸಹ ಕರೆಯುತ್ತಾರೆ. ರಾಣಿಬೆನ್ನೂರು ಕೃಷ್ಣಮೃಗಗಳಿಗೆ ಹೆಸರುವಾಸಿಯಾಗಿದೆ. ರಾಣಿಬೆನ್ನೂರಿನ ಕೃಷ್ಣಮೃಗ ಅಭಯಾರಣ್ಯದಲ್ಲಿ ಸರಿಸುಮಾರು 7,000 ಕೃಷ್ಣಮೃಗಗಳು ಇವೆಯಂತೆ. ಇದನ್ನ ಬ್ಲಾಕ್ ಬಕ್ ಅಥವಾ ಇಂಡಿಯನ್ ಆರ್ಟಿಲೋಪ್ ಅಥವಾ ಭಾರತದ ಉಳ್ಳೆ ಎಂದು ಸಹ ಕರೆಯುತ್ತಾರೆ. ಇದು ಭಾರತ ಮತ್ತು ನೇಪಾಳಕ್ಕೆ ಸ್ಥಳೀಯವಾಗಿರುವ ಉಳ್ಳೆಗಳ ಜಾತಿಯಾಗಿದೆ. ಬ್ಲಾಕ್ ಬಕ್ ಭಾರತ ಉಪಖಂಡಾದ್ಯಂತ ವ್ಯಾಪಕವಾಗಿ ಹರಡಿದೆ.

ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಅಳಿವಿನಂಚಿನಲ್ಲಿದೆ. ಭಾರತ ಮತ್ತು ನೇಪಾಳದಲ್ಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಬ್ಲ್ಯಾಕ್ ಬಕ್ನ ಚದುರಿದ ಗುಂಪುಗಳು ಮಾತ್ರ ಕಂಡುಬರುತ್ತವೆ. ಗಂಡು ಬ್ಲ್ಯಾಕ್ ಬಕ್ನ ಬೆನ್ನಿನ ಭಾಗ ನಯವಾದ ಗಾಢಕಂದು ಅಥವಾ ಕಪ್ಪು ತುಪ್ಪಳದಿಂದ ಮುಚ್ಚಲ್ಪಟ್ಟಿದೆ. ಎದೆ, ಒಟ್ಟೆ, ಮೂತಿ ಮತ್ತು ಗಲ್ಲದ ಭಾಗ ಬಿಳಿ ತುಪ್ಪಳದಿಂದ ಮುಚ್ಚಲಾಗಿದೆ. ಕಣ್ಣುಗಳು ಬಿಳಿ ಉಂಗುರಗಳಿಂದ ಮುಚ್ಚಲ್ಪಟ್ಟಿವೆ. ಗಂಡು ಕೃಷ್ಣ ಮೃಗಗಳಿಗೆ ಮಾತ್ರ ಉಂಗುರದ ಕೊಂಬುಗಳಿವೆ. ಇವು ಸುಮಾರು 70 ಸೆಂಟಿಮೀಟರ್ ಉದ್ದದವರೆಗೂ ಬೆಳೆಯುತ್ತವೆ. ಗಂಡುಗಳು ಸುಮಾರು 20-50 ಕೆಜಿ ಇರುತ್ತದೆ, ಸುಮಾರು 81 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುತ್ತವೆ. ಹೆಣ್ಣುಗಳು ಗಂಡುಗಳಿಗಿಂತ ಚಿಕ್ಕದಾಗಿದ್ದು 20-33 ಕೆಜಿ ತೂಗುತ್ತದೆ. ಇವು ಹಳದಿ ಮಿಶ್ರಿತ ಕಂದು ಬಣ್ಣದ ತುಪ್ಪಳವನ್ನು ಹೊಂದಿರುತ್ತವೆ. ಹೆಣ್ಣುಗಳಿಗೆ ಕೊಂಬುಗಳಿವೆ, ಆದರೆ ಅವು ಉಂಗುರಗಳ ಅಥವಾ ಸುರುಳಿಯಾಗಿರುವುದಿಲ್ಲ. ಇವು ಕೊಂಬುಗಳನ್ನು ತಮ್ಮ ರಕ್ಷಣೆಗಾಗಿ ಮತ್ತು ಸಂಗಾತಿಗಳನ್ನು ಆಕರ್ಷಿಸಲು ಬಳಸುತ್ತವೆ. ಭಂಗಿ ಮತ್ತು ಚಲನೆಗಳು ಕೃಷ್ಣ ಮೃಗಗಳ ಮನಸ್ಥಿತಿ ಉತ್ತಮ ಸೂಚಕಗಳಾಗಿವೆ. ಉದಾಹರಣೆಗೆ, ಇವು ಗಾಬರಿಯಾದಾಗ ಅಥವಾ ಉತ್ಸುಹಕವಾದಾಗ ಚಾಚಿಕೊಂಡಿರುವ ಬೆನ್ನಿನಿಂದ ಮತ್ತು ಗಟ್ಟಿಯಾದ ಕಾಲುಗಳೊಂದಿಗೆ ಗಾಳಿಯಲ್ಲಿ ನೆಗೆಯುತ್ತವೆ. ಈ ಚೇಕರಿಗಳು ಅತ್ಯಂತ ಜಾಗರೂಕವಾಗಿರುತ್ತವೆ. ಇವು ಗಾಳಿಯಲ್ಲಿ ನೆಗೆಯುವುದರಿಂದ ಪರಭಕ್ಷಕಗಳನ್ನು ಗಮನಿಸಲು ಮತ್ತು ದಾಳಿಯ ಮೊದಲು ಓಡಿ ಹೋಗಲು ಅನುವು ಮಾಡಿಕೊಡುತ್ತವೆ. ಇವು ವಿಭಿನ್ನ ಪರಭಕ್ಷಕಗಳಿಗೆ ವಿಭಿನ್ನ ಹಾರಾಟದ ಅಂತರವನ್ನು ಹೊಂದಿವೆ. ಚಿರತೆಗೆ ಹೆಚ್ಚು ದೂರವಿದ್ದರೆ ಕಡಿಮೆ, ಸಿಂಹಕ್ಕೆ ಅದು ನಿಧಾನವಾಗಿರುತ್ತದೆ. ಇವು ಉತ್ತಮ ದೃಷ್ಟಿಯನ್ನು ಹೊಂದಿರುತ್ತವೆ ಮತ್ತು ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಇವು ಗಂಟೆಗೆ 80 ಕಿಲೋಮೀಟರ್ ಓಡಬಲ್ಲವು. ಕೃಷ್ಣ ಮೃಗಗಳು ಹೆಚ್ಚಾಗಿ ತೆರೆದ ಹುಲ್ಲುಗಾವಲುಗಳು, ಒಣ ಕುರುಚಲು ಪ್ರದೇಶಗಳು, ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಇವು ಸಾಮಾನ್ಯವಾಗಿ ವರ್ಷವಿಡೀ ನೀರಿನ ಉತ್ತಮ ಮೂಲಗಳಿರುವ ಪ್ರದೇಶದಲ್ಲಿ ಕಂಡುಬರುತ್ತವೆ. ಬ್ಲ್ಯಾಕ್ ಬುಕ್ಸ್ ತಂಪು ವಾತಾವರಣವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ, ಆದ್ದರಿಂದ ಇವು ಹೆಚ್ಚಾಗಿ ರಾಜಸ್ಥಾನದ ಮರುಭೂಮಿ ಪ್ರದೇಶಗಳಲ್ಲಿ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇವು ಹಿಮಾಲಯದ ತಪ್ಪಲಿನಲ್ಲೂ ಕಂಡುಬರುತ್ತವೆ. ಅಲ್ಲಿ ಹವಾಮಾನವು ಮಧ್ಯವಾಗಿರುತ್ತದೆ ಮತ್ತು ಕಾಡು ಹೆಚ್ಚಾಗಿ ದಟ್ಟವಾಗಿರುವುದಿಲ್ಲ. ಭಾರತದಲ್ಲಿ ಪ್ರಧಾನವಾಗಿ ಕರ್ನಾಟಕ, ಗುಜರಾತ್, ಪಂಜಾಬ್, ರಾಜಸ್ಥಾನ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಕಂಡುಬರುತ್ತವೆ. ಇವುಗಳನ್ನು ಮರುಭೂಮಿಯ ಮೇಲೆ ವೇಗವಾಗಿ ಓಡುವ ಪ್ರಾಣಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಕೃಷ್ಣ ಮೃಗಗಳು ಸಸ್ಯಹಾರಿ ಪ್ರಾಣಿಗಳಾಗಿವೆ. ಇವು ಹೆಚ್ಚಾಗಿ ಹುಲ್ಲನ್ನು ಮೇಯುತ್ತವೆ. ಹಣ್ಣಿನ ಬೀಜಗಳನ್ನು ಮತ್ತು ಅಕೇಶಿಯ ಮರದ ಎಲೆಗಳನ್ನು ಸಹ ತಿನ್ನುತ್ತವೆ. ಬೇಸಿಗೆಯಲ್ಲಿ ಇವುಗಳ ಆಹಾರ ಸೇವನೆಯು ಕಡಿಮೆ ಇರುತ್ತದೆ. ನೀರು ಇವುಗಳ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇವುಗಳು ಸಹಿತ ನೀರಲ್ಲದೆ ಬದುಕಲು ಸಾಧ್ಯವಿಲ್ಲ. ಇವುಗಳ ಪರಭಕ್ಷಕಗಳು ತೋಳ, ಕತ್ತೆಗಿರುವ, ಕಾಡು ಬೆಕ್ಕು, ನರಿ, ಹೆಬ್ಬಾವುಗಳು, ಕಾಡು ಹಂದಿಗಳು ಮತ್ತು ಕಾಡು ನಾಯಿಗಳು. ಕೃಷ್ಣ ಮೃಗಗಳು ಹಗಲಿನಲ್ಲಿ ಸಕ್ರಿಯವಾಗಿರುತ್ತವೆ ಮತ್ತು ಇವುಗಳ ಚಟುವಟಿಕೆಗಳು ಸಾಮಾನ್ಯವಾಗಿ ಮಧ್ಯಾಹ್ನದಲ್ಲಿ ನಿಧಾನಗೊಳಿಸುತ್ತವೆ. ಇವು ಸಾಮಾನ್ಯವಾಗಿ ಗುಂಪುಗಳಲ್ಲಿ ಚಲಿಸುತ್ತವೆ. ಗುಂಪಿನ ಗಾತ್ರವು ಮೇವು ಮತ್ತು ನೈಸರ್ಗಿಕ ಆವಾಸ ಸ್ಥಾನದ ಲಭ್ಯತೆ ಮೇಲೆ ಅವಲಂಬಿತವಾಗಿರುತ್ತದೆ. ಗುಂಪುಗಳಲ್ಲಿ 10-20 ಕೃಷ್ಣ ಮೃಗಗಳು ಇರುತ್ತವೆ. ಗುಂಪುಗಳಲ್ಲಿ ವಾಸಿಸುವ ಚಿಗರಿಗಳು ತಮ್ಮ ಗೊರಸು ಅಂದರೆ ಕಾಲಿನ ಪಾದದ ಭಾಗಗಳಲ್ಲಿ ಗ್ರಂಥಿಗಳನ್ನು ಹೊಂದಿದ್ದು ಇವು ಚಲಿಸುವಾಗ ಪರಿಮಳವನ್ನು ಬಿಡುತ್ತವೆ. ನಂತರ ಬೇರ್ಪಟ್ಟ ಚಿಗರಿಗಳು ಪರಿಮಳದ ವಾಸನೆಯನ್ನು ಅನುಸರಿಸಿ ತಮ್ಮ ಗುಂಪುಗಳನ್ನು ಸೇರುತ್ತವೆ. ಗಂಡುಗಳು 3ನೇ ವಯಸ್ಸಿನಲ್ಲಿ ಪ್ರಬುದ್ಧತೆಯನ್ನು ಪಡೆಯುತ್ತವೆ ಮತ್ತು ಹೆಣ್ಣು 2 ವರ್ಷ ವಯಸ್ಸಿನಲ್ಲಿ ಪ್ರಬುದ್ಧತೆಯನ್ನು ಪಡೆಯುತ್ತವೆ. ಬ್ಲ್ಯಾಕ್ ಬುಕ್ಸ್ಗಳು ವಿಶಿಷ್ಟವಾದ ಸಂತಾನೋತ್ಪತ್ತಿಯ ವ್ಯವಸ್ಥೆಯನ್ನು ಹೊಂದಿದೆ. ಗಂಡು ಹುಲ್ಲುಗಾವಲಿನಲ್ಲಿ ಪ್ರಾಂತ್ಯಗಳನ್ನು ಸ್ಥಾಪಿಸುತ್ತದೆ ಮತ್ತು ಅವುಗಳನ್ನು ಇತರೆ ಗಂಟುಗಳಿಂದ ರಕ್ಷಿಸುತ್ತದೆ. ಹೆಣ್ಣು ಚಿಗರಿಗಳಿಗೆ ಈ ಪ್ರದೇಶದ ಮೂಲಕ ಬರಲು ಅನುಮತಿಸಲಾಗುತ್ತದೆ. ಹೆಣ್ಣುಗಳು ನಂತರ ಗಂಡು ಸ್ಥಾಪಿಸಿದ ಪ್ರದೇಶ ಮತ್ತು ಪ್ರದರ್ಶನಗಳ ಗುಣಮಟ್ಟವನ್ನು ಆಧರಿಸಿ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತವೆ. ಇವು ಬಹುಪತ್ನಿತ್ವದ ಸಂಯೋಗ ವ್ಯವಸ್ಥೆಯನ್ನು ಹೊಂದಿವೆ. ಅಂದರೆ ಒಂದು ಗಂಡು ಬ್ಲ್ಯಾಕ್ ಬುಕ್ ಚಿಗರಿಯ 1ಕ್ಕಿಂತ ಹೆಚ್ಚು ಹೆಣ್ಣುಗಳೊಂದಿಗೆ ಸಂಗಾತಿಯಾಗುತ್ತದೆ. ಬ್ಲ್ಯಾಕ್ ಬಕ್ ಸಂವಹನದ ಸಾಧನವಾಗಿ ವಿವಿಧ ರೀತಿಯ ಶಬ್ದಗಳನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಡಿಕ್ ಡಿಕ್ಸ್ ಸಿಟಿಯ ಶಬ್ದವನ್ನು ಬಳಸುತ್ತದೆ. ಇದು ಎಚ್ಚರಿಕೆಯ ಅಥವಾ ಆತಂಕವನ್ನು ಪ್ರತಿನಿಧಿಸುತ್ತದೆ. ಸಂಯೋಗದ ಅವಧಿಯು ಆಗಸ್ಟ್ನಿಂದ ಅಕ್ಟೋಬರ್ವರೆಗೆ ಮತ್ತು ಮಾರ್ಚ್ನಿಂದ ಏಪ್ರಿಲ್ವರೆಗೆ ಇರುತ್ತದೆ. ಹೆಣ್ಣು ವರ್ಷಕ್ಕೆ 2 ಬಾರಿ ಜನ್ಮ ನೀಡಬಹುದು. ಗಂಡುಗಳನ್ನು ಬುಕ್ಸ್ ಎಂದು ಕರೆಯುತ್ತದೆ.

ಹಾಕುತ್ತದೆ. ಹೆಣ್ಣುಗಳನ್ನು ಡಸ್ ಎಂದು ಕರೆಯಲಾಗುತ್ತದೆ ಮತ್ತು ಶಿಶುಗಳನ್ನು ಜಿಂಕೆಗಳು ಎಂದು ಕರೆಯಲಾಗುತ್ತದೆ. ಭಾರತ ಸ್ವಾತಂತ್ರ್ಯದ ಮೊದಲು ಕೃಷ್ಣ ಮೃಗಗಳನ್ನು ಭಾರತದ ರಾಜಪ್ರಭುತ್ವದ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಬೇಟೆಯಾಡಲಾಗುತ್ತಿತ್ತು. ಇದರಿಂದಾಗಿ ಇವುಗಳ ಜನಸಂಖ್ಯೆಯು ನಿರಂತರವಾಗಿ ಕ್ಷೀಣಿಸುತ್ತದೆ. ಇದು ಭಾರತದ ಹಲವು ಭಾಗಗಳಲ್ಲಿ ಕೃಷ್ಣ ಮೃಗಗಳ ಜಾತಿಯ ಅಳಿವಿಗೆ ಕಾರಣವಾಯಿತು. ಈ ಪ್ರಾಣಿಗಳನ್ನು ಅವುಗಳ ಚರ್ಮಕ್ಕಾಗಿ ಬೇಟೆಯಾಡಲಾಗುತ್ತದೆ. ಕಳ್ಳ ಸಾಗಾಣಿಕೆ, ಕಳ್ಳ ಬೇಟೆಗಾರರು ಈ ಜಾತಿಯ ಪ್ರಾಣಿಗಳನ್ನು 20ನೇ ಶತಮಾನದಿಂದ ಮುಖ್ಯ ಗುರಿಯನ್ನಾಗಿ ಮಾಡಿಕೊಂಡು ಬೇಟೆಯಾಡುತ್ತಿದ್ದಾರೆ. ಇವುಗಳ ಸರಾಸರಿ ಜೀವಿತ ಅವಧಿಯು 10ರಿಂದ 15 ವರ್ಷಗಳು. 1972ರ ವನ್ಯಜೀವಿ ಸಂರಕ್ಷಣಾ ಸ್ಕೆಡ್ಯೂಲ್ ಕಾಯ್ದೆಯಡಿಯ ಪ್ರಕಾರ ಭಾರತದಲ್ಲಿ ಕೃಷ್ಣಮೃಗ ಬೇಟೆಯಾಡುವುದನ್ನು ನಿಷೇಧಿಸಲಾಗಿದೆ. ಇದು ವೆಲದಾರ್ ವನ್ಯಜೀವಿ ಅಭಯಾರಣ್ಯ ಮತ್ತು ಗೀರ್ ಅರಣ್ಯ ರಾಷ್ಟ್ರೀಯ ಉದ್ಯಾನವನ, ಕೈಮೂರ್ ವನ್ಯಜೀವಿ ಅಭಯಾರಣ್ಯ, ಗ್ರೇಟ್ ಇಂಡಿಯನ್ ಬರ್ಡ್ಸ್ ಬಸ್ಟರ್ಡ್ ಅಭಯಾರಣ್ಯ, ಕೊನೋ ರಾಷ್ಟ್ರೀಯ ಉದ್ಯಾನವನ, ಚಾಪರ್ ಅಭಯಾರಣ್ಯ, ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ ಮತ್ತು ರಣತಂಬೂರ್ ರಾಷ್ಟ್ರೀಯ ಉದ್ಯಾನವನ, ರಾಣಿಬೆನ್ನೂರು ಕೃಷ್ಣಮೃಗ ಅಭಯಾರಣ್ಯ, ಪಾಯಿಂಟ್ ಕ್ಯಾಲಿಮರ್ ವನ್ಯಜೀವಿ ಮತ್ತು ಪಕ್ಷಿಧಾಮ, ವಲ್ನಾಡು ವನ್ಯಜೀವಿ ಅಭಯಾರಣ್ಯ ಮತ್ತು ಗಿಂಡಿ ರಾಷ್ಟ್ರೀಯ ಉದ್ಯಾನವನ ಸೇರಿದಂತೆ ಭಾರತದ ಹಲವಾರು ಸಂರಕ್ಷಿತ ಪ್ರದೇಶಗಳಲ್ಲಿ ಇವುಗಳನ್ನು ಕಾಣಬಹುದಾಗಿದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷವಾದ ಪ್ರಾಣಿ ಭಾರತದ ಚಿಗರಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳಿ.

ಕೇಳುಗರೆ, ಇದುವರೆಗೂ ಕರ್ನಾಟಕದ ರಾಣಿಬೆನ್ನೂರಿನ ವಿಶೇಷವಾದ ಪ್ರಾಣಿ ಭರತದ ಚಿಗರಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ನಿಲಯದಿಂದ ಇನ್ನು ಮುಂದೆ ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮಾವು ಉತ್ತರ ಆಂಧ್ರ ಉಷ್ಣವಲಯದಲ್ಲಿ ಪ್ರಪಂಚದೆಲ್ಲೆಡೆ ವ್ಯಾಪಕವಾಗಿ ಕಂಡುಬರುವ ಮರ. ಇದರ ದಾರುವಿಗಿಂತ ಹಣ್ಣೆ ಪ್ರಸಿದ್ಧ. ಇದರ 30ಕ್ಕಿಂತಲೂ ಹೆಚ್ಚು ತಳಿಗಳು ಪ್ರಚಲಿತವಿದೆ. ಇದು ಸುಮಾರು 4 ವರ್ಷಗಳಿಂದಲೂ ಭಾರತದ ವ್ಯವಸಾಯದಲ್ಲಿದ್ದು, ಸುಮಾರು 17 ಮತ್ತು 18ನೇ ಶತಮಾನದಲ್ಲಿ ಯುರೋಪ್ನ ಪ್ರವಾಸಿಗರು ಇದನ್ನು ಪಶ್ಚಿಮದ ಉಷ್ಣವಲಯ ದೇಶಗಳಲ್ಲಿ ಪ್ರಸರಿಸಿದರು. ಸುಮಾರು 400 ವರ್ಷಗಳಿಂದಲೂ ಭಾರತದಲ್ಲಿ ಮಾವಿನ ಬೇಸಾಯ ಇದೆ ಎನ್ನಲಾಗಿದೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಮಾವು ಅಸ್ಸಾಂ, ಮಯನ್ಮಾರ್, ಥೈಲ್ಯಾಂಡ್ ವಲಯದಲ್ಲಿ ಉಗಮಿಸಿತು. ಈ ದೇಶಗಳ ಕಾಡುಗಳಲ್ಲಿ ಇಂದು ಜನಪ್ರಿಯವಾಗಿರುವ ಇಂಡಿಕ ಪ್ರಭೇದದ ಹಾಗೂ ಸಿಲ್ವೇಟಿಕ ಪ್ರಭೇದದ ಕಾಡು ಪ್ರರೂಪಗಳು ಕಾಣ ದೊರೆಯುತ್ತಿದ್ದು, ಮಾವು ಇವೆರಡು ಪ್ರಭೇದಗಳ ನಡುವೆ ಸಂಭವಿಸಿತೆನ್ನಲಾದ ಸಹಜ ಸಂಕರದಿಂದ ಹುಟ್ಟಿದ್ದು ಎಂಬ ಅಭಿಪ್ರಾಯವಿದೆ. ಮಾವು 10-45 ಮೀಟರ್ ಎತ್ತರಕ್ಕೆ ಬೆಳೆಯುವ ದೊಡ್ಡ ಗಾತ್ರದ ನಿತ್ಯ ಹರಿತೋರಣ ಮರ. ಸಾಮಾನ್ಯವಾಗಿ ನೇರವಾಗಿ ದೃಢವಾಗಿ ಬೆಳೆಯುವಂತಹ ಪ್ರಧಾನ ಕಾಂಡ. ಗುಮ್ಮಟದ ಆಕಾರದ ಚೆಲುವಾದ ಹಂದರ ಇದರ ಮುಖ್ಯ ಲಕ್ಷಣಗಳು. ಕಾಂಡ ಹೊರಟಾದ ಮಂದವಾದ ಕಡುಬೂದಿ ಬಣ್ಣದ ತೊಗಟೆಯಿಂದ ಆವೃತವಾಗಿದೆ. ಹಚ್ಚ ಹಸಿರಿನ ದಟ್ಟವಾದ ಎಲೆಗಳು ಇದ್ದು, ಇದು ತೇವಾಂಶವಿರುವ ಮಿಶ್ರ ಪರ್ಣಪಾತಿ ಹಾಗೂ ಅರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಎಲೆಗಳು 10-30 ಸೆಂಟಿಮೀಟರ್ ಉದ್ದ,

ಎರಡರಿಂದ 9 ಸೆಂಟಿಮೀಟರ್ ಅಗಲ ಇರುವಂತಹ ಈಟಿ ಮೊನೆಯಾಕರದವಾಗಿವೆ. ಇಂತಹ ಕಾಡುಗಳಲ್ಲಿ ಬೆಳೆಯುವ ಮಾವು ಎತ್ತರವಾಗಿ ಸುಮಾರು 60 ಅಡಿಗಳವರೆಗೂ ಬೆಳೆಯುತ್ತದೆ. ಇದರ ದಾರುವು ಮೃದುವಾಗಿದ್ದು ಮರಗೆಲಸಕ್ಕೆ ಸುಲಭವಾಗಿರುತ್ತದೆಯಾದರೂ ಬಾಳಿಕೆಯುತವಲ್ಲ. ಇದನ್ನು ಪದರ ಹಲಗೆ ತಯಾರಿಕೆಯಲ್ಲಿ, ಕೆಲವು ತಾತ್ಕಾಲಿಕ ಉಪಯೋಗದ ಕೆಲಸಗಳಿಗೆ ಹಲಿಗೆಗಳಾಗಿ ಉಪಯೋಗಿಸಬಹುದು. ಕಸಿ ಮಾಡಲ್ಪಟ್ಟ ಅನೇಕ ತಳಿಗಳು ಕೇವಲ ರುಚಿಕರ ಹಣ್ಣಿಗಾಗಿ ಬೆಳೆಸಲ್ಪಡುತ್ತವೆ. ಮಾವಿನಲ್ಲಿ ಬೀಜದಿಂದ ವೃದ್ಧಿಸಲಾಗುವ ಮತ್ತು ಕಸಿ ವಿಧಾನದಿಂದ ವೃದ್ಧಿಸಲಾಗುವ ಎಂದು 2 ಪ್ರಧಾನ ಗುಂಪುಗಳನ್ನು ಗುರುತಿಸಲಾಗಿದೆ. ಭಾರತದಲ್ಲಿ ಬೆಳೆಯಲಾಗುತ್ತಿರುವ ಮಾವಿನ ವಿವಿಧ ಬಗೆಗಳ ಪೈಕಿ 75% ಮೊದಲನೆಯ ಗುಂಪಿಗೆ ಸೇರಿವೆಯಾದರೂ ಇವು ವಾಣಿಜ್ಯ ದೃಷ್ಟಿಯಿಂದ ಮುಖ್ಯವೆನಿಸಿಲ್ಲ. ಏಕೆಂದರೆ ಇವು ಪುಷ್ಕಳವಾಗಿ ಫಲ ಬಿಡುವುದಾದರೂ ಪ್ರತಿ ವರ್ಷ ಒಂದೇ ರೀತಿ ಫಲ ಕೊಡುವವು ಎಂದು ಹೇಳುವಂತಿಲ್ಲ. ಇವುಗಳಲ್ಲಿ ಏಕಭ್ರೂಣೀಯ ಮತ್ತು ಬಹುಭ್ರೂಣೀಯ ಎಂಬ 2 ಬಗೆಗಳುಂಟು. ಭಾರತದ ಮಾವಿನ ಬಗೆಗಳ ಪೈಕಿ ಬಹುಪಾಲು ಮೊದಲನೆಯ ಗುಂಪಿನವು. ಕೇರಳದ ಕೆಲವೆಡೆಗಳಲ್ಲಿ ಮಾತ್ರ 2ನೇ ಬಗೆಯ ಮಾವು ಕಂಡುಬರುತ್ತದೆ. ಉದಾಹರಣೆಗೆ ಹೋಲೂರು ಮತ್ತು ಚಂದ್ರಕರಣ. ಆಗ್ನೇಯ ಏಷ್ಯಾದ ಅರ್ಧ ಕಾಡುಗಳಲ್ಲಿ ಬೆಳೆಯುವಂಥ ಹೆಚ್ಚಿನ ಪಾಲು ಮಾವುಗಳು ಬಹುಭ್ರೂಣೀಯ ಗುಂಪಿನವನಾಗಿವೆ. ಭಾರತದ ರಾಷ್ಟ್ರೀಯ ಹಣ್ಣಾದ ಮಾವಿನ ಹಣ್ಣು, ಇದರ ವೈಜ್ಞಾನಿಕ ಹೆಸರು ಮ್ಯಾಂಗಿಫರ ಹಿಂಡಿಕ. ಪ್ರತಿ ತಿಂಗಳು ಜುಲೈ 22ರಂದು ರಾಷ್ಟ್ರೀಯ ಮಾವಿನ ಹಣ್ಣು ದಿನವಾಗಿ ಆಚರಿಸಲಾಗುತ್ತದೆ. ಭಾರತ ಸರ್ಕಾರದ ಅಧಿಕೃತ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಮಾವಿನ ಹಣ್ಣು ರಾಷ್ಟ್ರೀಯ ಹಣ್ಣೆಂದು ಪರಿಗಣಿಸಲ್ಪಟ್ಟಿದೆ. ಹಣ್ಣುಗಳ ರಾಜ ಎನಿಸಿಕೊಂಡಿರುವ ಮಾವಿನ ಹಣ್ಣು ಸಾಂಸ್ಕೃತಿಕ, ಐತಿಹಾಸಿಕ ಹಾಗೂ ಆರ್ಥಿಕ ಮಹತ್ವವನ್ನು ಇದು ಪಡೆದುಕೊಂಡಿದೆ. ಮಾವಿನ ಹಣ್ಣಿನ ಸುಗ್ಗಿ ದಕ್ಷಿಣ ಭಾರತದಲ್ಲಿ ಫೆಬ್ರವರಿ-ಮಾರ್ಚ್ ತಿಂಗಳಲ್ಲಿ ಆರಂಭವಾಗಿ ಮೇ ವೇಳೆಗೆ ಮುಗಿಯುತ್ತಾ ಬಂದರೆ, ಉತ್ತರ ಭಾರತದಲ್ಲಿ ಜೂನ್ ಸಮಯಕ್ಕೆ ಆರಂಭವಾಗಿ ಆಗಸ್ಟ್ ಕೊನೆಯ ತನಕ ಇರುತ್ತದೆ. ಕಾಯಿಗಳು ಪೂರ್ಣ ಬಲಿತಾಗ, ಆದರೆ ಇನ್ನೂ ಹಸುರಾಗಿರುವಾಗ ಕೊಯ್ಲು ಆರಂಭವಾಗುತ್ತದೆ. ಚೆನ್ನಾಗಿ ಬಲಿತ ಕಾಯಿಗಳನ್ನು ಸಂಗ್ರಹ ಕೋಣೆಗಳಲ್ಲಿ ಭತ್ತದ ಹೊಣವುಲ್ಲು ಇಲ್ಲವೇ ಗೋಧಿ ತೌಡಿನ ಹಾಸಿನ ಮೇಲಿರಿಸಿ 1 ವಾರ ಕಾಲ ಹಿರಿಸಿ ಮಾಗಲು ಬಿಡಲಾಗುತ್ತದೆ. ಬಿದಿರಿನ ಬುಟ್ಟಿಗಳಲ್ಲಿ ಇಲ್ಲವೇ ಮರದ ಪೆಟ್ಟಿಗೆಗಳಲ್ಲಿ ಹಣ್ಣುಗಳನ್ನು ಹಿರಿಸಿ ಮಾರುಕಟ್ಟೆಗೆ ಕಳಿಸಲಾಗುತ್ತದೆ. ಮಾವಿನ ಹಣ್ಣು ಸವಿಯಾದದ್ದು ಮಾತ್ರವಲ್ಲ, ಅದರ ವೈದ್ಯಕೀಯ ಉಪಯೋಗಗಳಿಂದಲೂ ವಿಶ್ವದೆಲ್ಲೆಡೆ ಜನಪ್ರಿಯವಾಗಿದೆ. ಕೆಲವು ತಳಿಗಳು ಪಾನೀಯ ತಯಾರಿಕೆಗೆ ಸೂಕ್ತವಾಗಿದ್ದು, ಕಾಡು ಮಾವಿನ ಜಾತಿಗಳಲ್ಲಿ ಅಪ್ಪೆ ಮತ್ತು ಉಪ್ಪಿನಕಾಯಿ ತಯಾರಿಕೆಗೆ ಬಳಸುತ್ತಾರೆ. ಎಳೆಯ ಮತ್ತು ಪಕ್ವವಾಗದ ಹಣ್ಣುಗಳನ್ನು ಉಪ್ಪಿನಕಾಯಿ, ಚಟ್ನಿ ಮುಂತಾದ ವಿವಿಧ ಆಹಾರಗಳೊಂದಿಗೆ ಸೇವಿಸುತ್ತಾರೆ. ಪಕ್ವ ಹಣ್ಣುಗಳನ್ನು ರಸ, ಜಾಮ್, ಜೆಲ್ಲಿ, ಮುರಬ್ಬ ಮತ್ತು ಮಾವಿನ ಹಪ್ಪಳ ಇತ್ಯಾದಿ ರೂಪಗಳಲ್ಲಿ ಬಳಸುತ್ತಾರೆ. ಮಾವಿನ ಎಳೆಯ ಚಿಗುರನ್ನು ಜಾವ ಮತ್ತು ಫಿಲಿಪೀನ್ಸ್ ದೇಶಗಳಲ್ಲಿ ತರಕಾರಿಯಾಗಿ ಬಳಸುತ್ತಾರೆ. ಎಲೆ ತೊಪ್ಪಲು ದನಗಳಿಗೆ ಮೇವು ಆಗಿ ಬಳಕೆಯಾಗುತ್ತದೆ. ಸುಟ್ಟ ಮಾವಿನ ಎಲೆಗಳ ಬೂದಿಯನ್ನು ಸುಟ್ಟ ಗಾಯಗಳಿಗೆ ಬಳಸಿದರೆ ವಾಸಿಯಾಗುತ್ತದೆ. ಮಾವಿನ ಒಣಗಿಸಿದ ಹೂಗಳು ಅತಿಸಾರ ಮತ್ತು ಆಮಶಂಕೆಗಳ ಚಿಕಿತ್ಸೆಗೆ ಸಹಾಯಕವಾಗಿದೆ. ತೊಗಟೆಯಲ್ಲಿರುವ ಟ್ಯಾನಿನ್ ಚರ್ಮದ ಹದಗೊಳಿಸಲು ಮತ್ತು ಪ್ರತಿಬಂಧಕವಾಗಿ ಉಪಯೋಗಿಸುತ್ತಾರೆ. ತೊಗಟೆಯಿಂದ ಪಡೆಯುವ ರಸವನ್ನು ಹತ್ತಿ, ರೇಷ್ಮೆ ಮತ್ತು ಉಣ್ಣೆ ಬಟ್ಟೆಗಳಿಗೆ ಪಾಸೆ ಬಣ್ಣ ನೀಡಲು ಬಳಸುತ್ತಾರೆ. ಮಾವಿನ ಮರದಿಂದ ಉತ್ತಮ ಗುಣಮಟ್ಟದ ಗೊಂದು ಲಭ್ಯವಿದೆ. ಭಾರತವು ಮಾವು ಬೆಳೆಯಲ್ಲಿ ಜಗತ್ತಿನ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಜಗತ್ತಿನಲ್ಲಿ ಸುಮಾರು 1,300ಕ್ಕೂ ಹೆಚ್ಚು ತಳಿಗಳಿವೆ. ಅವುಗಳಲ್ಲಿ ಭಾರತದಲ್ಲಿ ಸುಮಾರು 1,000 ತಳಿಗಳ ಮಾವು ಬೆಳೆಯುತ್ತಿದೆ. ನಮ್ಮ ದೇಶದಲ್ಲಿ ಸುಮಾರು 15.2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯುತ್ತಿದ್ದು 95 ಲಕ್ಷ ಮೆಟ್ರಿಕ್ ಟನ್ ಇಳುವರಿ ಪಡೆಯಲಾಗುತ್ತಿದೆ. ಆಂಧ್ರಪ್ರದೇಶ, ಬಿಹಾರ, ಗುಜರಾತ್, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಒಟ್ಟು ಮಾವು ಉತ್ಪಾದನೆಯಲ್ಲಿ 2/3 ಪಾಲು ಬೆಳೆಯುವುದು. ಅದರಲ್ಲಿ ಆಂಧ್ರಪ್ರದೇಶ ಮತ್ತು ಉತ್ತರ ಪ್ರದೇಶದ ದೇಶದ ಮಾವು ಉತ್ಪಾದನೆಯಲ್ಲಿ 1/4 ಪೂರೈಸುತ್ತವೆ. ಕೋಲಾರ ಅತಿ ಹೆಚ್ಚು ಮಾವು ಬೆಳೆಯುವ ಜಿಲ್ಲೆಯಾಗಿದ್ದು 40,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯುವುದು. ಬೇಸಿಗೆ ಆರಂಭದಲ್ಲಿ ಭಾರತದ ದೆಹಲಿಯಲ್ಲಿ ವಾರ್ಷಿಕವಾಗಿ ನಡೆಯುವ ಅಂತಾರಾಷ್ಟ್ರೀಯ ಮಾವಿನ ಹಣ್ಣುಗಳನ್ನು ಪ್ರದರ್ಶಿಸುವ 2 ದಿನಗಳ ಉತ್ಸವ

ಇದೆ. ಇದನ್ನು 1987 ನಡೆಸಲಾಗುತ್ತಿದೆ. ಇದನ್ನು ದೆಹಲಿ ಪ್ರವಾಸೋದ್ಯಮ ಮತ್ತು ಸಾರಿಗೆ ಅಭಿವೃದ್ಧಿ ನಿಗಮವು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ, ರಾಷ್ಟ್ರೀಯ ತೋಟಗಾರಿಕಾ ಮಂಡಳಿ ಮತ್ತು ನವದೆಹಲಿ ಮುನ್ಸಿಪಲ್ ಕೌನ್ಸಿಲ್ ಸಹಯೋಗದೊಂದಿಗೆ ಆಯೋಜಿಸಿದೆ.

ಜೊತೆ ಭೇಟಿಯಾಗ್ತೀನಿ, ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ಭಾರತದ ರಾಷ್ಟ್ರೀಯ ಹಣ್ಣು ಮಾವು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಆಲಿಸಿದ್ದೀರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ. ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಜಮ್ಮು ಕಾಶ್ಮೀರ ಲಡಾಖ್ ರಾಷ್ಟ್ರದ ಅವಿಭಾಜ್ಯ ಅಂಗ, ಭಾರತ ಪುನರುಚ್ಚಾರ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳು ಶೀಘ್ರ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟೆಸ್ಟ್ ಕ್ರಿಕೆಟ್, ಭಾರತ ಶ್ರೀಲಂಕಾ ನಡುವಿನ ಪಂದ್ಯ ಪ್ರಗತಿಯಲ್ಲಿ.

ವಾರ್ತೆಗಳ ವಿವರ. ರಾಷ್ಟ್ರಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು. ಈ ವೇಳೆ ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳು ಪುಷ್ಪವೃಷ್ಟಿ ಮಾಡಿದವು. 21 ಕುಶಾಲತೋಪುಗಳ ಗೌರವ ವಂದನೆ ಸಲ್ಲಿಸಲಾಯಿತು. ಬಳಿಕ ದೇಶವನ್ನುದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿಯವರು, ಸ್ವಾತಂತ್ರ್ಯದ ನಂತರ ಮೊದಲ ಬಾರಿಗೆ ಕೆಂಪುಕೋಟೆಯಿಂದ ವಂದೇ ಮಾತರಂ ಪ್ರತಿಧ್ವನಿಸುತ್ತಿದೆ ಎಂದು ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ದೇಶದ ಕೆಲವು ಭಾಗಗಳು ತೀವ್ರ ಪ್ರವಾಹ ಮತ್ತು ಭೂಕುಸಿತಗಳನ್ನು ಕಂಡಿದ್ದು ಅನೇಕ ಕುಟುಂಬಗಳ ಮೇಲೆ ಪರಿಣಾಮ ಬೀರಿದೆ. ಇಡೀ ರಾಷ್ಟ್ರವು ಅವರ ಜೊತೆ ದೃಢವಾಗಿ ನಿಲ್ಲುತ್ತದೆ ಎಂದರು. ಒಂದು ರಾಷ್ಟ್ರವು ತನ್ನ ದೃಢ ನಿಶ್ಚಯ ಮತ್ತು ಸಾಮರ್ಥ್ಯಗಳ ಬಲದ ಮೇಲೆ ಮುಂದುವರಿಯುವಾಗ ಅದು ಶ್ರೇಷ್ಠವಾಗುತ್ತದೆ. ಕಳೆದ 12 ವರ್ಷಗಳಲ್ಲಿ ಕೋಟ್ಯಂತರ ನಾಗರಿಕರು ತಮ್ಮ ದೃಢ ನಿಶ್ಚಯ ಹಾಗೂ ಸಮರ್ಪಣಾ ಮನೋಭಾವದಿಂದ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾರೆ. ಇದರಿಂದಾಗಿ 25 ಕೋಟಿ ಜನರು ಬಡತನದಿಂದ ಹೊರಬಂದಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದರು. ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತ ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ರಕ್ಷಣಾ ಉತ್ಪಾದನೆಯು ಸುಮಾರು 4 ಪಟ್ಟು, ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪಾದನೆಯೂ 5 ಪಟ್ಟು, ಎಲೆಕ್ಟ್ರಾನಿಕ್ ಉತ್ಪಾದನೆಯು ಸುಮಾರು 7 ಪಟ್ಟು, ಆಧುನಿಕ ರೈಲ್ವೆ ಬೋಗಿ ಉತ್ಪಾದನೆಯು 21 ಪಟ್ಟು ಮತ್ತು ಮೊಬೈಲ್ ಫೋನ್ ಉತ್ಪಾದನೆಯು 33 ಪಟ್ಟು ಹೆಚ್ಚಾಗಿದೆ ಎಂದು ತಿಳಿಸಿದರು. ಇಂಟರ್ನೆಟ್ ಬಳಕೆದಾರರು ಸುಮಾರು 4 ಪಟ್ಟು ಮತ್ತು ಡಿಜಿಟಲ್ ವಹಿವಾಟುಗಳು 100 ಪಟ್ಟು ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಸಾಮಾನ್ಯ ಜನರ ಕಲ್ಯಾಣದ ಕಡೆಗೆ ಕೆಲಸ ಮಾಡುತ್ತಿದೆ ಎಂದ ಅವರು, ಇಂಧನ ಭದ್ರತೆ ಇಂದಿನ ಅಗತ್ಯವಾಗಿದೆ. ಅದಕ್ಕಾಗಿಯೇ ನಾವು ಈಗಾಗಲೇ ಈ ದಿಕ್ಕಿನಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. 2000

0: 47ರ ವೇಳೆಗೆ 100 ಗಿಗಾವ್ಯಾಟ್ ಪರಿಮಾಣು ವಿದ್ಯುತ್ ಸಾಮರ್ಥ್ಯದ ಗುರಿಯೊಂದಿಗೆ ಸರ್ಕಾರ ಮುಂದುವರಿಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು.
1: ದುನಿಯಾ ಮೇ ಭಾರತ ಕಾ ಪ್ರದರ್ಶನ ಬೆಹತರ್ ಹೋತಾ ರಹಾ ಹೈ ಔರ್ ಹಮ್ 2036 ಮೇ ಒಲಿಂಪಿಕ್ ಕೆ ಮಜಬೂತ್ ದಾವೇದಾರ್ ಬನ್ ಕರ್ಕೆ ಆಗೆ ಬಢ್ ರಹೇ ಔರ್ 2030 ಮೇ ಕಾಮನ್ವೆಲ್ತ್ ಗೇಮ್ಸ್ ಕಾ ಕೋ ಭಾರತ ಹೋಸ್ಟ್ ಕರ್ನೆ ವಾಲಾ ಹೈ ಔರ್ ಮೇರೆ ಸಾಥಿಯೋ ದುನಿಯಾ ಮೇ ಜೋ ಒಲಿಂಪಿಕ್ ಕಿ ಖೇಲ್ ಹೋತೆ ಹೈ ಕರೀಬ್ 40 ಪ್ರಕಾರ ಕೆ ಗೇಮ್ ಹೋತೆ.
0: ರಾಷ್ಟೀಯ ಗೀತೆ ವಂದೇ ಮಾತರಂನ 150 ವರ್ಷಗಳ ಪರಂಪರೆಯನ್ನು ಸ್ಮರಿಸುವುದು ಹಾಗೂ 2047ರ ವಿಕಸಿತ ಭಾರತದ ಪಯಣದಲ್ಲಿ ಯುವಶಕ್ತಿಯ ಕೊಡುಗೆಯನ್ನು ಬಿಂಬಿಸುವುದು ಈ ಬಾರಿಯ ವಿಶೇಷತೆಯಾಗಿದೆ. ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ವಂದೇ ಮಾತರಂ ಗಾಯನ ಮಾಡಲಾಯಿತು. ಎನ್ಸಿಸಿ ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ವಂದೇ ಮಾತರಂ ಹಾಡಿದರು. ಭಾರತೀಯ ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ 2500 ಕೆಡೆಟ್ಗಳು ಹಾಗೂ ಮೈ ಭಾರತ್ ಸ್ವಯಂ ಸೇವಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ವಿಶ್ವಕರ್ಮ ಯೋಜನೆಯ ಕುಶಲಕರ್ಮಿಗಳು, ಮುದ್ರಾ ಯೋಜನೆಯ ಮಹಿಳಾ ಉದ್ಯಮಿಗಳು, ಪಿಎಂ ಸ್ವನಿಧಿ ಯೋಜನೆಯ ಬೀದಿಬದಿ ವ್ಯಾಪಾರಿಗಳು ಹಾಗೂ ಭಾರತ್ ಟ್ಯಾಕ್ಸಿಯ ಚಾಲಕರೂ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸುಮಾರು 5,000 ಮಂದಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಭಾರತದ ಅವಿಭಾಜ್ಯ ಅಂಗ ಎಂದು ಭಾರತ ಪುನರುಚ್ಚರಿಸಿದೆ. ನವದೆಹಲಿಯಲ್ಲಿಂದು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ದೌರ್ಜನ್ಯಗಳು ಹಾಗೂ ಗಡಿಯಾಚೆಗಿನ ಭಯೋತ್ಪಾದನೆಗೆ ಆ ಪ್ರದೇಶದ ಬಳಕೆಯು ಅಂತಾರಾಷ್ಟೀಯ ಸಮುದಾಯ ಕಳವಳ ಪಡಬೇಕಾದ ವಿಷಯವಾಗಿದೆ ಎಂದು ಹೇಳಿದರು. ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು, ಕಳೆದ ಕೆಲವು ತಿಂಗಳಲ್ಲಿ ಭಾರತ ಅಫ್ಘಾನಿಸ್ತಾನದೊಂದಿಗೆ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಅಫ್ಘಾನಿಸ್ತಾನದ ಅನೇಕ ಸಚಿವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇದು ಅಭಿವೃದ್ಧಿ, ಸಹಕಾರ, ವ್ಯಾಪಾರ, ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಪಾಲುದಾರಿಕೆಯನ್ನು ಬಲಪಡಿಸಲು ಕಾರಣವಾಗಿದೆ ಎಂದು ತಿಳಿಸಿದರು. ಡೀಸೆಲ್ ಪೂರೈಕೆಗಾಗಿ ಭಾರತ ಬಾಂಗ್ಲಾದೇಶದೊಂದಿಗೆ ನಿರಂತರ ಒಪ್ಪಂದ ಹೊಂದಿದೆ. ಭಾರತದ ಸ್ವಂತ ಅವಶ್ಯಕತೆಗಳು, ಸಂಸ್ಕರಣಾ ಸಾಮರ್ಥ್ಯ ಮತ್ತು ದೇಶದಲ್ಲಿನ ಡೀಸೆಲ್ ಲಭ್ಯತೆ ಗಮನದಲ್ಲಿಟ್ಟುಕೊಂಡು ಹೆಚ್ಚುವರಿ ಡೀಸೆಲ್ಗಾಗಿ ಮನವಿಯನ್ನು ಪರಿಶೀಲಿಸಲಾಗುವುದು ಎಂದು ರಣಧೀರ್ ಜೈಸ್ವಾಲ್ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವ ಕರ್ನಾಟಕ ನವ ಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿಂದು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸರ್ಕಾರಿ ವಲಯದಲ್ಲಿ ಖಾಲಿ ಇರುವ 72,000 ಪ್ರಮುಖ ಹುದ್ದೆಗಳನ್ನು ಮುಂದಿನ 6 ತಿಂಗಳಲ್ಲಿ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗುವುದು ಎಂದು ತಿಳಿಸಿದರು. ಖಾಸಗಿ ಉದ್ಯೋಗಾವಕಾಶಗಳನ್ನು ಯುವಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಹಾಗೂ ಹಿಂದುಳಿದ 10 ಜಿಲ್ಲೆಗಳಲ್ಲಿ ನೂತನ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಿಗೆ ಪ್ರತಿ ಉದ್ಯೋಗಕ್ಕೆ ತಿಂಗಳಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉದ್ಯೋಗ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟಿನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ AI ಶಿಕ್ಷಣ ಪರಿಚಯಿಸುವ AI ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಅವರು ಹೇಳಿದರು. ಜೊತೆಗೆ ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ AI ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ ಶೇಕಡ 7.5% ಒಳ ಮೀಸಲಾತಿ ಕಲ್ಪಿಸುವ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆಯನ್ನು ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದರು. ಕೃಷಿ ಕ್ಷೇತ್ರಕ್ಕೆ ಆಧುನಿಕ ತಂತ್ರಜ್ಞಾನ ಜೋಡಿಸಲು ಮುಖ್ಯಮಂತ್ರಿ ರೈತ ಚೈತನ್ಯ ಹಾಗೂ 3 ಎಕರೆವರೆಗಿನ ಸಣ್ಣ ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ವೆಚ್ಚದಲ್ಲಿ ಶೇಕಡ 50% ಸಬ್ಸಿಡಿ ನೀಡುವ ರೈತ ಮಿತ್ರ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಅವರು ತಿಳಿಸಿದರು. ಬಳಿಕ ನಡೆದ ಪಥಸಂಚಲನದಲ್ಲಿ ವಿವಿಧ ಪಡೆಗಳ ತುಕಡಿ ಹಾಗೂ ಶಾಲಾ ಮಕ್ಕಳ ತಂಡಗಳಿಂದ ಕವಾಯತು ನಡೆಯಿತು. ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ತೆರೆದ ವಾಹನದಲ್ಲಿ ತೆರಳಿ ಗೌರವ ವಂದನೆ ಸ್ವೀಕರಿಸಿದರು. ಉತ್ಸವದ ಭಾಗವಾಗಿ 800 ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ಆಕಾಶವಾಣಿಯಲ್ಲಿ 80ನೇ ಸ್ವಾತಂತ್ರ್ಯೋತ್ಸವವನ್ನು ಉತ್ಸಾಹದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಚೇರಿ ಮತ್ತು ಕ್ಲಸ್ಟರ್ ಮುಖ್ಯಸ್ಥರಾದ ಉಪಮಹಾನಿರ್ದೇಶಕ ಸಂಜೀವ್ ಕೆಪಿ, ಸಹಾಯಕ ನಿರ್ದೇಶಕರು ಮತ್ತು ಕಾರ್ಯಕ್ರಮ ಮುಖ್ಯಸ್ಥರಾದ ನೂತನ

0: ಕದಂ, ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್ ಮತ್ತು ಹಿರಿಯ ಆಡಳಿತ ಅಧಿಕಾರಿ ಎಂಎನ್ ಪ್ರಸಾದ್ ಉಪಸ್ಥಿತರಿದ್ದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ತನಿಖೆ ಸಮಯದಲ್ಲಿ ಹೊಸ ಪುರಾವೆಗಳು ಹೊರಬಂದಿರುವುದರಿಂದ ದೆಹಲಿಯ ವಿಶೇಷ ತ್ವರಿತಗತಿ ನ್ಯಾಯಾಲಯವು ಹೆಚ್ಚಿನ ತನಿಖೆ ನಡೆಸಲು ಕೇಂದ್ರೀಯ ತನಿಖಾ ದಳ ಸಿಬಿಐಗೆ ಅನುಮತಿ ನೀಡಿದೆ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಈಗಾಗಲೇ ಆರೋಪ ಪಟ್ಟಿ ಸಲ್ಲಿಸಲಾಗಿರುವ 13 ಆರೋಪಿಗಳನ್ನು ಹೊರತುಪಡಿಸಿ ಇತರ ಆರೋಪಿಗಳ ವಿರುದ್ಧದ ತನಿಖೆಯನ್ನು ಮುಕ್ತವಾಗಿಡಲು ಸಿಬಿಐ ಅನುಮತಿ ಕೋರಿದೆ. ಸಿಎಫ್ಎಸ್ಎಲ್ ವರದಿಗಳನ್ನು ವಿಶ್ಲೇಷಿಸಿದ ನಂತರ ಕೆಲವು ಡಿಜಿಟಲ್ ಪುರಾವೆಗಳು ಸಿಕ್ಕಿದ್ದು ಇದರಿಂದಾಗಿ ಹೆಚ್ಚಿನ ತಜ್ಞರ ಅಭಿಪ್ರಾಯಗಳನ್ನು ಪಡೆಯುವುದು ಅಗತ್ಯವಾಗಿದೆ ಎಂದು ಸಿಬಿಐ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯ ಇಂದು ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಪ್ರಗತಿಯಲ್ಲಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 1 ವಿಕೆಟ್ ನಷ್ಟಕ್ಕೆ 101 ರನ್ ಮಾಡಿ ಆಡುತ್ತಿದ್ದು ಪ್ರಸ್ತುತ ಮಳೆಯ ಕಾರಣ ಪಂದ್ಯ ಸ್ಥಗಿತಗೊಂಡಿದೆ. ಭಾರತೀಯ ಪುರುಷರ ತಂಡ ಐತಿಹಾಸಿಕ 600ನೇ ಟೆಸ್ಟ್ ಪಂದ್ಯವನ್ನು ಆಡುತ್ತಿದೆ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಂತರ ಆ ಮೈಲಿಗಲ್ಲನ್ನು ತಲುಪಿದ 3ನೇ ತಂಡವಾಗಿದೆ. ಯುಜಿಸಿ ಎನ್ಇಟಿ, ಸಿಎಸ್ಐಆರ್ ಎನ್ಇಟಿ, ಐಸಿಎಆರ್ ಎಐಇಇಎ ಪಿಜಿ, ಎಐಸಿಇ ಪಿಎಚ್ಡಿ 2026ರ ತಾತ್ಕಾಲಿಕ ಉತ್ತರ ಕೀಗಳನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಘೋಷಿಸಿದೆ. ಪರೀಕ್ಷೆಗಳು ಮತ್ತು ಉತ್ತರ ಕೀಗಳಿಗೆ ಸಂಬಂಧಿಸಿದಂತೆ ಸಂಸ್ಥೆಯ ಅಧಿಕೃತ ಮಾಹಿತಿಯನ್ನು ಮಾತ್ರ ಅವಲಂಬಿಸುವಂತೆ ಅಭ್ಯರ್ಥಿಗಳಿಗೆ ಎನ್ಟಿಎ ಸಲಹೆ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವುದು ಭಾರತದ ಗುರಿಯಾಗಿದೆ. ಸ್ವಾತಂತ್ರ್ಯ ದಿನದ ಭಾಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ಜಮ್ಮು ಕಾಶ್ಮೀರ ಲಡಾಖ್ ರಾಷ್ಟ್ರದ ಅವಿಭಾಜ್ಯ ಅಂಗ, ಭಾರತ ಪುನರುಚ್ಚಾರ. ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳು ಶೀಘ್ರ ಜಾರಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಹಾಗೂ ಟೆಸ್ಟ್ ಕ್ರಿಕೆಟ್, ಭಾರತ ಶ್ರೀಲಂಕಾ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಎಸೆ ಕಾರ್ಯಕ್ರಮ. ಸರಗೂರಿನ ವಿಎಸ್ಒಇ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಗುಡ್ ಮಾರ್ನಿಂಗ್, ಮೈ ನೇಮ್ ಇಸ್ ಚಿನ್ಮಯಿ. ವಿ ಆರ್ ಸ್ಟಡಿಂಗ್ ಇನ್ 5th ಸ್ಟ್ಯಾಂಡರ್ಡ್. ಅವರ್ ಸ್ಕೂಲ್ ನೇಮ್ ಇಸ್ ವಿವೇಕಾ ಸ್ಕೂಲ್ ಆಫ್ ಎಕ್ಸಲೆನ್ಸ್, ಸರಗೂರು.

0: ವಂದೇ ಮಾತರಂ.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಗುರಿನ ವಿಎಸ್ಒಇ ವಿದ್ಯಾರ್ಥಿಗಳು ಹಾಡಿರುವ ಹಾಡುಗಳು ಆಡುವಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನ ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
2: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
3: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
1: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
3: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
2: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
1: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
2: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
3: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
2: ಇಲ್ವಲ್ಲ.
1: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
2: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹು ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
1: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
2: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವ

0: ಇದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನ ಬಳಸಿದ ನಂತರ ಲಾಗ್ಔಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗ್ಔಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ನಮ್ಮ ಜನಧ್ವನಿಯಿಂದ ಇದೀಗ ನನ್ನ ದೇಶ ನನ್ನ ಹೊಣೆ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರದ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ಕೇರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಕೇಳುಗರೇ, ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೈಯಲ್ಲಿ ಮೊಬೈಲ್, ತಲೆಯಲ್ಲಿ ಹೊಸ ಕನಸುಗಳು, ಹೃದಯದಲ್ಲಿ ದೇಶಪ್ರೇಮ ಒತ್ತ ಇಂದಿನ ಯುವಕರಿಗೆ ಈ ಸ್ವಾತಂತ್ರ್ಯದ ನಿಜವಾದ ಅರ್ಥ ಹಾಗೂ ಭಾರತದ ಭವಿಷ್ಯವನ್ನು ಬರೆಯುವಲ್ಲಿ ನಮ್ಮ ಯುವಶಕ್ತಿಯ ಪಾತ್ರ ಏನು ಎಂಬುದರ ಕುರಿತ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ನಿಮಗಾಗಿ. ಹೌದು ಕೇಳಿದರೆ, ಈ ದಿನದ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ, ಈ ಮುಖ್ಯವಾದ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕರೂ ಆದಂತಹ ಬೆಂಗಳೂರಿನ ಶ್ರೀಯುತ ಎಚ್ ಕೆ ವಿವೇಕಾನಂದರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ
0: ಸರ್. ಮೊದಲಿಗೆ ತಮಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್.
1: ಧನ್ಯವಾದಗಳು, ಮತ್ತು ಎಲ್ಲ ಕೇಳುಗರಿಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು.
0: ಸರ್, ಮೊದಲಿಗೆ ಸ್ವಾತಂತ್ರ್ಯೋತ್ಸವ, ಸ್ವತಂತ್ರ ದಿನಾಚರಣೆ ಅಂತ ಬಂದಂತ ಸಂದರ್ಭದಲ್ಲಿ, ಆಗಸ್ಟ್ 15 ಅಂತ ನಿಮಗೆ ನೆನಪಿಗೆ ಬಂದಂತ ಸಂದರ್ಭದಲ್ಲಿ ನಮಗೆ ಒಂದು ಸಂಭ್ರಮದ ವಾತಾವರಣ ಇರುತ್ತೆ ಸರ್. ಆ ಸಂಭ್ರಮದ ವಾತಾವರಣದ ಹಿಂದೆ ಬಹಳಷ್ಟು ತ್ಯಾಗ ಬಲಿದಾನಗಳಾಗಿದೆ, ಬಹಳಷ್ಟು ಹೋರಾಟಗಳಾಗಿದೆ. ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಎಂದರೆ ಬರೀ ಸಂಭ್ರಮಾಚರಣೆ ಅಲ್ಲ, ಇದರ ಆಳವಾದ ಅರ್ಥವನ್ನು ತಾವು ಯಾವ ರೀತಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ ಸರ್?
1: ವಿಶ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ದೇಶಗಳು ಅಸ್ತಿತ್ವದಲ್ಲಿದ್ದಾವೆ. ವಿಶ್ವ

0: ಸಂಸ್ಥೆಯ ಪ್ರಕಾರ, ಇನ್ನೊಂದಷ್ಟು ಇನ್ನ 8-10 ಅದು ಅಧಿಕೃತವಾಗಿ ಇಲ್ಲ. ಸೊ ಅದರಲ್ಲಿ ಭಾರತ ಅನ್ನುವುದು ಒಂದು ದೇಶ. ಜನಸಂಖ್ಯೆಯಲ್ಲಿ ಇಡೀ ವಿಶ್ವದಲ್ಲಿಯೇ 1 ಅಂದ್ರೆ ಮೊದಲನೆಯ ಸ್ಥಾನದಲ್ಲಿದೆ. ಭೌಗೋಳಿಕವಾಗಿ 7ನೆಯ ಸ್ಥಾನದಲ್ಲಿ ಇದೆ. ಆರ್ಥಿಕವಾಗಿ ಬಹುತೇಕ 4ನೆಯ ಸ್ಥಾನದಲ್ಲಿ ಇದೆ. ಸೊ ಅಂದ್ರೆ ಈ ವಿಶ್ವದಲ್ಲಿ ಭಾರತವನ್ನ ಕಡೆಗಣಿಸಲು ಸಾಧ್ಯವಿಲ್ಲದಂತಹ ಸ್ಥಿತಿಯಲ್ಲಿ ಒಂದು ಭಾರತ ಅನ್ನೋದು ವಿಶ್ವದ ಭೂಪಟದಲ್ಲಿ ಮಹತ್ವದ ಸ್ಥಾನವನ್ನ ಪಡೆದಿದೆ. ಸೊ ಅದು ಭಾರತದ ಬಗ್ಗೆ ಇರುವ ಹೆಮ್ಮೆ. ಎರಡನೇದಾಗಿ, ಬೇರೆ ಬೇರೆ ದೇಶಗಳ ಇತಿಹಾಸ ಏನೇನಿದೆಯೋ, ಆದ್ರೆ ಭಾರತ ದೇಶದ ಇತಿಹಾಸ ಪ್ರಾರಂಭ ಆಗೋದು ಹರಪ್ಪ ಮತ್ತು ಮಹೇಂಜೋದಾರೋ, ಅಂದ್ರೆ ಸಿಂಧು ನದಿಯ ತೀರದಲ್ಲಿ ಪ್ರಾರಂಭವಾದ ಹರಪ್ಪ ಮತ್ತು ಮಹೇಂಜೋದಾರೋ ಏನು ಸಂಸ್ಕೃತಿಗಳ ಇತಿಹಾಸ ಏನಿದೆ, ಅಲ್ಲಿಂದ ಭಾರತದ ಇತಿಹಾಸ ಅಧಿಕೃತವಾಗಿ ಪ್ರಾರಂಭವಾಗಿ ಇಲ್ಲಿವರೆಗೂ 2026ವರೆಗೂ ಈ ದೇಶ ಬೆಳ್ಕೊಂಡು ಬಂದಿದೆ. ಹೇಗಿದ್ರೆ ಎಲ್ಲಾ ದೇಶಗಳು ತರೋರು ಪ್ರಾರಂಭದಲ್ಲಿ ಮನುಷ್ಯ ಅನಾಗರಿಕನಾಗಿದ್ದ, ಆಮೇಲೆ ನಾಗರಿಕ ಪ್ರಪಂಚಕ್ಕೆ ಬಂದ, ಅದಾದ್ಮೇಲೆ ಸಾಮಂತ ರಾಜರುಗಳಿರ್ತಾ ಇದ್ರು, ಅದಾದ್ಮೇಲೆ ರಾಜಪ್ರಭುತ್ವ ಬಂತು, ರಾಜಪ್ರಭುತ್ವ ಆದ್ಮೇಲೆ ಭಾರತದ ಮೇಲೆ ಬೇರೆ ಬೇರೆ ಚಂಗೇಸ್ ಖಾನ್ ಇಂದ ಹಿಡಿದು ಗಜ್ನಿ ಗೋರಿ ಮೊಹಮ್ಮದ್ಗಳೆಲ್ಲ ಆಕ್ರಮಣಗಳೆಲ್ಲ ಆಗ್ತವೆ. ಅದಾದ್ಮೇಲೆ ಇಲ್ಲಿ ಇನ್ನೊಂದಷ್ಟು ಬೇರೆ ಬೇರೆ ಅರಬ್ ಮತ್ತು ಪರ್ಷಿಯನ್ ರಾಜರುಗಳ ಆಡಳಿತ ಆಗುತ್ತೆ. ಅದಾದ್ಮೇಲೆ ಫ್ರೆಂಚರು, ಡಚ್ಚರು, ಕೊನೆಗೆ ಇಂಗ್ಲಿಷರ ಆಡಳಿತವ ಆಗುತ್ತೆ. ಇಲ್ಲಿವರೆಗೂ ಕೂಡ ನಿಮಗೆ ಈ ಸ್ವಾತಂತ್ರ್ಯ ಅನ್ನುವುದು ಏನಿದೆಯಲ್ಲ ಭಾರತೀಯರಿಗೆ, ಅದು ಗಗನ ಕುಸುಮವಾಗಿತ್ತು. ಸ್ವಾತಂತ್ರ್ಯ ಅನ್ನೋದು ಏನೂ ಇರಲಿಲ್ಲ, ಅದು ರಾಜನೇ ದೈವತ್ವ ಅಂತೇಳಿ, ಅಥವಾ ಆಗ ಯಾರು ಸರ್ವಾಧಿಕಾರಿನೋ ಹೆಡ್ ಆಫ್ ದ ಪ್ರಾಂತ್ಯದಲ್ಲಿ ಇರ್ತಾನೋ ಆತನೇ ಮುಖ್ಯಸ್ಥನಾಗ್ತಾ ಇದ್ದ. ಆದ್ರೆ ಬ್ರಿಟಿಷರು ಬಂದು ಅವರ ವಿರುದ್ಧ, ಅಲ್ಲಿ ಬ್ರಿಟಿಷರದ್ದು ಕೂಡ ಸರ್ಕಾರದ ಆಡಳಿತಕ್ಕೆ, ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಅನಂತರ ಇಂಗ್ಲೆಂಡಿನ ಆಡಳಿತಕ್ಕೆ, ರಾಣಿಯ ಆಡಳಿತಕ್ಕೆ ಒಳಪಟ್ಟಾಗ್ಲೂ ಕೂಡ ಭಾರತೀಯರಿಗೆ ಸ್ವಾತಂತ್ರ್ಯ ಅನ್ನೋದು ಇರಲೇ ಇಲ್ಲ. ಯಾವ ಸ್ವಾತಂತ್ರ್ಯ ಇರಲಿಲ್ಲ, ಊಟ ತಿಂಡಿ ಬಟ್ಟೆ ಆ ಸ್ವಾತಂತ್ರ್ಯಗಳು ಸಾಮಾನ್ಯವಾಗಿ ಇರುತ್ತೆ, ಕೆಲವು ಸಾರಿ ಅದಕ್ಕೂ ಗೊತ್ತಾಗಬಹುದು. ಆದ್ರೆ ವ್ಯಕ್ತಿ ಸ್ವಾತಂತ್ರ್ಯ, ತನ್ನ ಹಕ್ಕುಗಳನ್ನು ಚಲಾಯಿಸುವ ಸ್ವಾತಂತ್ರ್ಯ, ರಾಜಕೀಯ ಸ್ವಾತಂತ್ರ್ಯ, ನೀತಿ ನಿರೂಪಣ ಸ್ವಾತಂತ್ರ್ಯ ಇದೆಯಲ್ಲ, ಅದು ಭಾರತೀಯರಿಗೆ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಪ್ರಾರಂಭವಾಗಿದ್ದೇ ನಿಜವಾದ ಸ್ವಾತಂತ್ರ್ಯದ ಹೋರಾಟ. ನಿಜವಾದ ಸ್ವಾತಂತ್ರ್ಯದ ಹೋರಾಟ ಬ್ರಿಟಿಷರ ವಿರುದ್ಧ ಪ್ರಾರಂಭ ಆಯ್ತಲ್ಲ, ಅದೇ ಸ್ವಾತಂತ್ರ್ಯ ಹೋರಾಟ. ಯಾವ ಸ್ವಾತಂತ್ರ್ಯಕ್ಕಾಗಿ ಅಂದ್ರೆ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ, ನಮ್ಮನ್ನ ನಾವು ಆಳುವ ಸ್ವಾತಂತ್ರ್ಯಕ್ಕಾಗಿ ಪ್ರಾರಂಭವಾಗಿದ್ದೇ ಈ ಸ್ವಾತಂತ್ರ್ಯ ಹೋರಾಟ. ಅದು ಅಂತಿಮವಾಗಿ ಅನೇಕ ಘಟ್ಟೆಗಳನ್ನ ಮಾಡಿ, ಮೊದಲನೆಯ 1857ರ ಮೊದಲನೆಯ ಸ್ವಾತಂತ್ರ್ಯ ಸಂಗ್ರಾಮದಿಂದ ಅನೇಕ ನೀವು ಹೇಳ್ದಂಗೆ ತ್ಯಾಗ, ಬಲಿದಾನಗಳು, ಬೇರೆ ಬೇರೆ ಎಲ್ಲಾ ತರದ್ದು ಹೋರಾಟಗಳು ಮಾಡಿ, ಅನಂತರ ಹೆಚ್ಚು ಕಡಿಮೆ ಮಹಾತ್ಮ ಗಾಂಧಿಯವರು ಅದರ 1919ರ ವೇಳೆಗೆ, ಅದಕ್ಕೆ ಮೊದಲಿನೂ 11ರಿಂದನೂ ಇರ್ತಾರೆ, ಆದರೆ 19ರ ವೇಳೆಗೆ ಹೆಚ್ಚು ಕಡಿಮೆ ಭಾರತದ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧಿಯವರ ನೇತೃತ್ವ ಸಿಗುತ್ತೆ. ಅದರಲ್ಲಿ ಅನೇಕರು ಮಂದಗಾಮಿಗಳು ಅಂತಿರ್ತಾರೆ, ಕೆಲವರು ಹಾರ್ಡ್ಕೋರ್ ಉಗ್ರಗಾಮಿಗಳು ಅಂತಿರ್ತಾರೆ. ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲರನ್ನೂ ಹೇಗೋ ಹಾಗೆ ಹೀಗೆ ಬ್ಯಾಲೆನ್ಸ್ ಮಾಡಿ ಅದು ಇತಿಹಾಸ ಮಾಡಿ 1947 ಆಗಸ್ಟ್ 15ರಂದು ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸುತ್ತೆ. ಯಾವ ಸ್ವಾತಂತ್ರ್ಯ ಲಭಿಸ್ತು ಅಂದ್ರೆ ಅದು ರಾಜಕೀಯ ಸ್ವಾತಂತ್ರ್ಯ, ಆಡಳಿತಾತ್ಮಕ ಸ್ವಾತಂತ್ರ್ಯ. ಸೊ ಅಂದ್ರೆ ನಮ್ಮ ದೇಶಕ್ಕೆ ಯಾರೋ ಒಬ್ರು, ಈಗ ಮೊದಲು ಅರಬ್ಬರು, ಪರ್ಷಿಯನ್ನರು ಇನ್ನರ ಇದ್ರು, ಆಮೇಲೆ ಬ್ರಿಟಿಷರು, ಫ್ರೆಂಚರು, ಅವರಲ್ಲದೆ ಭಾರತವನ್ನ ಭಾರತೀಯರೇ ಆಡಳಿತ ಮಾಡುವ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರ ಆಗಸ್ಟ್ 15. ಸೊ ಅದು ಇಡೀ ಭಾರತದ ಎಷ್ಟು ವರ್ಷಗಳ ಇತಿಹಾಸ ಇದೆಯೋ, ಹಿಂದೆ ಎಷ್ಟಿತ್ತೋ ಏನೋ ಗೊತ್ತಿಲ್ಲ, ಹರಪ್ಪ ಮತ್ತು ಮಹೇಂಜೋದಾರದಿಂದ ಇಲ್ಲಿಗೂ ತಗೊಂಡ್ರು ಕೂಡ 2000, 3000, 4000 ವರ್ಷಗಳಿಂದ ಇದ್ದಂತಹ ಒಂದು ಗುಲಾಮಿ ಮನಸ್ಥಿತಿಯೋ, ಅದು ಎಲ್ಲದರಿಂದ ಮುಕ್ತವಾಗಿ ನಿಜವಾದ ಭಾರತ ಅಸ್ತಿತ್ವಕ್ಕೆ ಬಂದಿದ್ದು ಒಟ್ಟಾರೆಯಾಗಿ 1947 ಮತ್ತು ಅದರಿಂದ ಆ ಸ್ವಾತಂತ್ರ್ಯವನ್ನ ಖಂಡಿತವಾಗ್ಲೂ ಸಂಭ್ರಮಿಸಬೇಕು. ಸಂಭ್ರಮಿಸಕ್ಕೆ ಬಹಳಷ್ಟು ಅರ್ಥ ಇದೆ. ಆ ಸ್ವಾತಂತ್ರ್ಯ ನಾವು ಗಳಿಸಿಕೊಂಡ ಶ್ರಮದಿಂದ, ಅಂದ್ರೆ ಅನೇಕ ತ್ಯಾಗ ಬಲಿದಾನಗಳಿಂದ ಗಳಿಸಿಕೊಟ್ಟ ಸ್ವಾತಂತ್ರ್ಯ ಇದೆಯಲ್ಲ, ಇದು ಅತ್ಯಮೂಲ್ಯವಾದದ್ದು. ಈ 80 ವರ್ಷಗಳ ನಮ್ಮ ಸ್ವಾತಂತ್ರ್ಯ ಇದೆಯಲ್ಲ, ಇದು ನಮ್ಮ ಹಿಂದಿನ ಯಾವುದೇ ತಲೆಮಾರುಗಳಿಗೆ ಯಾರಿಗೂ ಸಿಗದಂತಹ ಅತ್ಯದ್ಭುತವಾದ ಸ್ವಾತಂತ್ರ್ಯವನ್ನ ನಮ್ಮ ದೇಶ ಸಿಕ್ಕಿ ನಮ್ಮನ್ನ ನಾವೇ ಆಡಳಿತ ಮಾಡಿಕೊಂಡು, ಆಮೇಲೆ ಪ್ರಜಾಪ್ರಭುತ್ವ, ಅದೇ ಇನ್ನೊಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಆದ್ರೆ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಕ್ತಲ್ಲ, ಈ ಸ್ವಾತಂತ್ರ್ಯದ ಬಗ್ಗೆ ಪ್ರತಿಯೊಬ್ಬರು ಕೃತಜ್ಞತೆಯನ್ನ ಅರ್ಪಿಸುವಂತಹ, ಸಂಭ್ರಮಿಸುವಂತಹ ನಮ್ಮ ಈ ಸ್ವಾತಂತ್ರ್ಯಕ್ಕೆ ಖಂಡಿತವಾಗ್ಲೂ ಬಹುದೊಡ್ಡ ಅರ್ಥ ಇದೆ. ಅದು ಭಾರತಕ್ಕೆ ವಿಶಿಷ್ಟವಾದ ಸ್ಥಾನವನ್ನ ಕಲ್ಪಿಸಿದೆ.
1: ಸರ್, ಹಾಗೇನೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಇನ್ನೇನು ಶತಮಾನದ ಸನಿಹಕ್ಕೆ ನಾವು ಬರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ

0: ಆತಂಕದ ಬಗ್ಗೆ ಯುವಕರಲ್ಲಿ ಯಾವ ರೀತಿ ಇದ್ದಂಥ ದೃಷ್ಟಿಕೋನ ಇರಬೇಕು, ಅದು ಕೇವಲ ಹಕ್ಕಲ್ಲ, ಅದು ನಮ್ಮ ಜವಾಬ್ದಾರಿಯನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತ ಯುವಕರು ತಮ್ಮ ಪಾತ್ರವನ್ನು ವಹಿಸಬೇಕಾಗಿದೆ ಸರ್.
1: ಖಂಡಿತವಾಗ್ಲೂ ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಈಗ ಯುವಕರು ಅಂದ್ರೆ ನಾವು ಸಾಮಾನ್ಯವಾಗಿ 15 ವರ್ಷದಿಂದ 35-40 ವರ್ಷದವರೆಗೂ ತಗೊಂಡೋಣ, ಹೆಚ್ಚು ಕಡಿಮೆ ಅದೇನು ಸೈಂಟಿಫಿಕ್ ಟೆಂಪರ್ಮೆಂಟ್ ಅಂತೇನಿಲ್ಲ, ಸಾಮಾನ್ಯವಾಗಿ ನಾವು ಅದನ್ನು 15 ವರ್ಷ ಆಗ್ತಾ ಇದ್ದಂಗೆ ಒಂದು ಯುವಕರು ಅಲ್ಲಿಂದ 30-35-40ವರೆಗೂ ತಗೊಂಡ್ರು ಪ್ರಾಬ್ಲಮ್ ಇಲ್ಲ. ಸೊ ಈ ಯುವಕರಿಗೆ ಇದು ಬಹಳ ಮಹತ್ವದ್ದು, ಯಾಕೆಂದ್ರೆ ಒಂದು ದೇಶದ ನಿಜವಾದ ಭವಿಷ್ಯವೇ ಯುವಶಕ್ತಿ. ಯಾಕೆಂದ್ರೆ ಸೀನಿಯಾರಿಟಿ ಎಲ್ಲರೂ ಅಂದ್ರೆ ನಾವು ಒಂದ್ ಕಾಲದಲ್ಲಿ ಯುವಕರಾಗಿದ್ರೆ ಇಲ್ಲ ಅಂತಲ್ಲ, ಅಂದ್ರೆ ಸೀನಿಯಾರಿಟಿ ಬರ್ತಾ ಇದ್ದಂಗೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗೋದು ಯಾವಾಗ್ಲೂ ಯುವಕರಿಗೆ, ಕಾಲಕಾಲಕ್ಕೂ ಯುವಕರನ್ನೇ ಮುಖ್ಯ ಮಾನದಂಡಗಳಾಗಿ ಇಟ್ಕೊಂಡು ಎಲ್ಲವೂ. ಅವರು ಮೊದಲು ಪ್ರಜಾಪ್ರಭುತ್ವ ಅನ್ನುವುದನ್ನ ಅರ್ಥ ಮಾಡ್ಕೋಬೇಕು ಯುವಕರು. ಯಾಕೆ ಅಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವ ಅನ್ನೋದು ಅನೇಕ ಆಡಳಿತ ಕ್ರಮಗಳು ಬಂದಿದ್ದಾವೆ ಇಡೀ ಜಗತ್ತಿನಲ್ಲಿ, ರಾಜಪ್ರಭುತ್ವದಿಂದ ಹಿಡಿದು ಸರ್ವಾಧಿಕಾರದಿಂದ ಹಿಡಿದು ಕಮ್ಯುನಿಸ್ಟ್ ಆಡಳಿತದಿಂದ ಹಿಡಿದು ಬೇರೆ ಬೇರೆ ಅನೇಕ ಆಡಳಿತಗಳೆಲ್ಲ ನೋಡಿದ ನಂತರ ಈ ಜಗತ್ತು ನಿಜವಾಗ್ಲೂ ಒಪ್ಕೊಂಡಿರೋದು ಪ್ರಜಾಪ್ರಭುತ್ವವನ್ನ, ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರವೇ ನಡೆಯುವಂತಹ ಆಡಳಿತ. ಇದು ಗ್ರೀಸಿನ ಅಥೆನ್ಸ್ನಲ್ಲಿ ಪ್ರಾರಂಭ ಆಯ್ತು, ಅದು ಭಾರತದಲ್ಲಿ ಈಗ ಅಸ್ತಿತ್ವದಲ್ಲಿದೆ. ಇದು ಅತ್ಯದ್ಭುತವಾದದ್ದು, ಅಂದ್ರೆ ನೀವೇ ಪ್ರಜೆಗಳು, ನೀವೇ ಪ್ರಭುಗಳು. ಸೊ ಇದನ್ನ ಯುವಕರು ಮೊದಲನೇದಾಗಿ ಮನವರಿಕೆ ಮಾಡ್ಕೊಳ್ಬೇಕು. ಒಂದು ಅಂದ್ರೆ ಪ್ರಜಾಪ್ರಭುತ್ವಕ್ಕೆ ನಾವೇ ಬಾಸ್, ನಾವೇ ನಮ್ಮ ಪ್ರತಿನಿಧಿಯನ್ನ, ನಾವು ಯಾಕೆ ಎಲ್ಲರೂ ಹೋಗಕ್ಕಾಗೋದಿಲ್ಲ ಅಂದ್ಬಿಟ್ಟು ನಮ್ಮ ಪ್ರತಿನಿಧಿಯನ್ನ ಒಬ್ಬ ಶಾಸಕನಾಗಿನೋ ಅಥವಾ ಸಂಸದನಾಗಿನೋ ಮಂತ್ರಿಯಾಗಿಯೋ ಪ್ರಧಾನ ಮಂತ್ರಿಯಾಗಿಯೋ ಏನೋ ಒಂದು ಆಡಳಿತದಲ್ಲಿ ನಾವು ಮಾಡ್ತೀವಿ, ಅದಕ್ಕೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲ ಇದೆ. ಸೊ ಇದನ್ನ ಮೊದಲು ಯುವಕರು ಅರ್ಥ ಮಾಡ್ಕೊಂಡ್ರೆ ಅದರನ್ನ ಹೇಗೆ ಉಳಿಸ್ಬೇಕು. ನೀವು ಹೇಳಿದ್ರೆ ಹಕ್ಕು ಮತ್ತು ಬರೀ ಕರ್ತವ್ಯಗಳು ಹಕ್ಕು ಮಾತ್ರನೇ ಅಂತಲ್ಲ, ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ಹಕ್ಕು ಮತ್ತು ಕರ್ತವ್ಯಗಳು ಅತ್ಯಂತ ಸಮ ಪ್ರಮಾಣದಲ್ಲೇ ಇದೆ. ನಮ್ಮ ಸಂವಿಧಾನವನ್ನ ರಚಿಸಿದ ಸಂವಿಧಾನ ಕರಡು ಸಮಿತಿಯ ನೇತೃತ್ವ ವಹಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಅತ್ಯಂತ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೀವು ಯಾವ ರೀತಿ ನನಗೆ ಆ ಹಕ್ಕು ಬೇಕು, ನನಗೆ ಶಿಕ್ಷಣದ ಹಕ್ಕು ಬೇಕು, ನನಗೆ ಆರೋಗ್ಯದ ಹಕ್ಕು ಬೇಕು, ನನಗೆ ಉದ್ಯೋಗದ ಹಕ್ಕು ಬೇಕು, ನನಗೆ ಬದುಕುವ ಹಕ್ಕು ಬೇಕು, ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಬೇಕು, ಈ ಎಲ್ಲ ಹಕ್ಕುಗಳ ನಡುವೆ ಈ ದೇಶಕ್ಕಾಗಿ ನಾನು ಯಾವ ರೀತಿಯ ಕರ್ತವ್ಯವನ್ನ ಮಾಡಬೇಕು, ನಾನು ಹೇಗೆ ಪ್ರಾಮಾಣಿಕವಾಗಿರ್ಬೇಕು, ದೇಶದ ವಿಷಯದಲ್ಲಿ ದೇಶಭಕ್ತಿ ಇರ್ಬೋದು, ದೇಶದ ಯಾವುದೇ ಸಂಪನ್ಮೂಲಗಳಿರ್ಬೋದು, ದೇಶದ ಮೌಲ್ಯಗಳನ್ನ ಕಾಪಾಡಿಕೊಳ್ಳುವಂತಹ ಕರ್ತವ್ಯಗಳಿದ್ದಾವಲ್ಲ, ಈ ಕರ್ತವ್ಯಗಳನ್ನ, ಹಕ್ಕು ಮತ್ತು ಕರ್ತವ್ಯಗಳನ್ನ, ಏಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಕ್ಕನ್ನ ಕೇಳುವುದೇ ಜಾಸ್ತಿ ಆಗಿದೆ. ಹಕ್ಕು ಖಂಡಿತ ಕೇಳಲಿ, ಅದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ, ಹಕ್ಕಿನ ಜೊತೆ ಕರ್ತವ್ಯ ಪ್ರಜ್ಞೆನೂ ಕೂಡ ಸದಾ ನಮ್ಮ ಜೊತೆ ಇರಬೇಕು. ಜೊತೆಗೆ ಹಕ್ಕನ್ನ ಕೇಳುವ ಪಡೆಯುವ ನೈತಿಕತೆ ಬರೋದು ಯಾವಾಗ ಅಂದ್ರೆ ನಾವು ನಮ್ಮ ಕರ್ತವ್ಯವನ್ನ ಪೂರೈಸಿದಾಗ. ಅದನ್ನ ಈ ಯುವಜನಾಂಗ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಸುಮಾರು ಈಗ ನಾನು ಹೇಳಿದೆ ಆಗ್ಲೇ, ಯುವಕರು ಅಂದ್ರೆ ಯಾರು, ಅದೇ 90ರ ನಂತರ ಹುಟ್ಟಿದವ್ರನ್ನ ಯುವಕರು ಅನ್ಬೋದು, ಅಥವಾ 80, 85, 90 ಇಸ್ವಿ ನಂತರ ಹುಟ್ಟಿದವರು, ಅವ್ರಿಗೆ ಈಗ 25, 26, 30, 35 ಇರುತ್ತೆ. ಸೊ ಇವರಿಗೆ ಸ್ವಾತಂತ್ರ್ಯದ 50 ವರ್ಷಗಳ ಹಿಂದಿನ ಅಥವಾ 40 ವರ್ಷಗಳ ಹಿಂದಿನ ತ್ಯಾಗ ಬಲಿದಾನಗಳು ನಿಧಾನವಾಗಿ ಮರಿತಾ ಇದ್ದಾರೆ. ಮಾಹಿತಿ ಇರ್ಬೋದು ಅವ್ರಿಗೆ, ಗೂಗಲ್ ಅಲ್ಲಿ ಹೋದ್ರೆ ಅಥವಾ ಇನ್ನೆಲ್ಲ ಹೋದ್ರೆ ಸ್ವಾತಂತ್ರ್ಯಕ್ಕೆ ಯಾರ್ಯಾರು ಹೋರಾಡಿದ್ರು, ಭಗತ್ ಸಿಂಗ್ ಏನು, ಚಂದ್ರಶೇಖರ್ ಆಜಾದ್ ಏನು, ಮಹಾತ್ಮ ಗಾಂಧಿ ಏನು, ಅಂಬೇಡ್ಕರ್, ಈ ಮಾಹಿತಿ ಇರ್ಬೋದು, ಆದ್ರೆ ಅವರು ನಿಜವಾದ ಅದಕ್ಕೆ ಸಾಕ್ಷಿದಾರರಾಗಿಲ್ಲ. ಈಗ ನಾವು ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ ಸ್ವತಂತ್ರ ಹೋರಾಟಗಳ ಪ್ರಾರಂಭ ಆಗಿ ಅದರ ಒಂದಷ್ಟು ನೆನಪುಗಳು ಅವ್ರಿಗೆ ಇರ್ತಾ ಇತ್ತು, ಪಠ್ಯ ಪುಸ್ತಕದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಅದ್ರ ಬಗ್ಗೆ ಸಂಭ್ರಮ ಇರ್ತಾ ಇತ್ತು. ಆದ್ರೆ ಈಗಾಗಿಲ್ಲ, ಈಗಿನ ಯುವಶಕ್ತಿ ಈ ಸ್ವಾತಂತ್ರ್ಯ ನಮ್ಗೆ ತಾನೇ ತಾನಾಗಿ ಬಂದಿರೋದು, ಈ ದೇಶ ಪ್ರಾರಂಭದಿಂದಲೂ ಅಸ್ತಿತ್ವದಲ್ಲಿ ಇರೋದೇ ಈ ಸ್ವಾತಂತ್ರ್ಯ ಅನ್ನುವಂತಹ ಒಂದು ತಪ್ಪು ಕಲ್ಪನೆ ಅಥವಾ ನಿರ್ಲಕ್ಷ್ಯ ಕಲ್ಪನೆ ಅವರಲ್ಲಿದೆ. ಇದನ್ನ ಬಹಳ ಕಷ್ಟಪಟ್ಟು ಗಳಿಸಿರೋದು, ಉಳಿಸಿಕೊಳ್ಳುವ ಜವಾಬ್ದಾರಿ ಇದೆ, ಅದು ಅಷ್ಟು ಸುಲಭ ಅಲ್ಲ. ಇತ್ತೀಚೆಗೆ ಸಂಘರ್ಷಗಳಿಂದಿದ್ದಾವೆ, ಯಾರು ಯಾವಾಗ ಬೇಕಾದ್ರೂ ನಾವು ಏನಾದ್ರೂ ದುರ್ಬಲರಾದ್ರೆ ನಮ್ಮನ್ನ ಆಕ್ರಮಿಸಿಕೊಳ್ಳಲಿಕ್ಕೆ ಬೇರೆ ಬೇರೆ ದೇಶಗಳು ಈಗಲೂ ಕಾಯ್ತಾ ಇರ್ತವೆ. ಅಂದ್ರೆ ದೇಶದ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳೋದು ಏನು ಅಂದ್ರೆ ನಮ್ಮ ಹಕ್ಕುಗಳ ಜೊತೆ ನಮ್ಮ ಕರ್ತವ್ಯವನ್ನ ನಿಭಾಯಿಸಿದಾಗ. ಮುಖ್ಯವಾಗಿ ಯುವಜನಾಂಗ ಏನಿದೆ, ಯುವಜನಾಂಗ ಈ ಸ್ವಾತಂತ್ರ್ಯೋತ್ಸವ, ಈಗ ಏನ್ ಸುಮ್ಮನೆ ಇನ್ನ 80 ವರ್ಷ ಆಗಿದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ 20 ವರ್ಷಕ್ಕೆ 100 ವರ್ಷ ಆಗುತ್ತೆ, 100 ವರ್ಷದಲ್ಲೂ ಕೂಡ ಭಾರತ ವಿಶ್ವದಲ್ಲಿ ಈಗಿನಂತೆ ಪ್ರಮುಖ ಸ್ಥಾನವನ್ನ ಪಡೆದು ಇನ್ನೂ ಒಂದು ಎಲ್ಲ ಕೆಲವರು ಹೇಳ್ತಾರೆ ವಿಶ್ವಗುರು ಆಗೋದು ಅಥವಾ ವಿಶ್ವದ ನಾಯಕತ್ವ ವಹಿಸೋದು ಅಥವಾ 21ನೇ ಶತಮಾನದ 2ನೇ ಭಾಗವನ್ನ ಭಾರತ ವಿಶ್ವದಲ್ಲಿ ಲೀಡ್ ಮಾಡಬೇಕು ಅನ್ನೋದಾದ್ರೆ ಯುವಕರು ಅತ್ಯಂತ ಮಹತ್ವವನ್ನ ಮಾಡಬೇಕಾಗುತ್ತೆ, ಪ್ರಜಾಪ್ರಭುತ್ವವನ್ನ ಉಳಿಸ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆ ಹಕ್ಕು ಮತ್ತು ಕರ್ತವ್ಯಗಳನ್ನ ಎರಡನ್ನು ಸಮ ಪ್ರಮಾಣದಲ್ಲಿ ಅವರು ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗುತ್ತೆ. ಆಗ ಮಾತ್ರ ಯುವಕ ಶಕ್ತಿಯೇ ಈ ದೇಶಕ್ಕೆ ಒಂದು ಲಾಭ ಆಗುತ್ತೆ ಹೊರತು, ನಾನು ಯಾವಾಗ್ಲೂ ಹೇಳ್ತೀನಲ್ಲ ಸ್ವಾಮಿ ವಿವೇಕಾನಂದರು ಏನ್

ಕಂಡಿದ್ರು. ಯುವಕರು ಅಂದ್ರೆ ಅವರ ಉಕ್ಕಿನ ನರಮಂಡಲ, ಕಬ್ಬಿಣದ ಮಾಂಸ ಖಂಡಗಳು ಇದೆಯಲ್ಲ, ಅದನ್ನ ಉಳಿಸ್ಕೊಬೇಕೆ ಹೊರತು ನೀವು ಸೀಡ್ಲೆಸ್ ಯುವಕರು ಆದ್ರೆ ಈ ದೇಶಕ್ಕೆ ಬಹಳ ಅಪಾಯಕಾರಿಯಾಗಿದೆ. 100 ವರ್ಷದ ಸಂಭ್ರಮದಲ್ಲಿ ಯುವಕರು ಹಕ್ಕಿನ ಜೊತೆ ಕರ್ತವ್ಯದ ಬಗ್ಗೆ ಹೆಚ್ಚು ಆಸಕ್ತಿ ಕೊಡಬೇಕು ಅಂತೇಳಿ ನನಗೆ ಅನ್ಸುತ್ತೆ.

0: ಸರ್ ಹಾಗೇನೆ. ಪ್ರಸ್ತುತವಾಗಿ ನಾವು ನೋಡ್ತು ಅಂದರೆ ನಮಗೆ ಸಂವಿಧಾನ ಭಾಳಷ್ಟು ಸ್ವಾತಂತ್ರ್ಯ ಕೊಟ್ಟಿದೆ. ನಾವು ಯಾವುದೇ ಒಂದು ಅಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡುವಂಥ ಅದಕ್ಕೆ ಹೋರಾಟವನ್ನು ಮಾಡುವಂಥ ಸ್ವಾತಂತ್ರ್ಯದ ಒಂದು ಅರಿವಿನಿಂದ ಭಾಳಷ್ಟು ಕಡೆಗಳಲ್ಲಿ ನಾವು ನೋಡ್ತೀವಿ ಸರ್ಕಾರದ ವೈಫಲ್ಯದಿಂದ ಆಗಿರ್ಬೋದು ಅಥವಾ ದೇಶದಲ್ಲಾಗುವಂಥ ಒಂದು ಅರಾಜಕತೆಗಳನ್ನು ವಿರೋಧಿಸುವ ನಿಟ್ಟಿನಲ್ಲಿ ಯುವಕರು ಹಾಗೂ ವಿದ್ಯಾರ್ಥಿಗಳು ಮುಂದೆ ಬರ್ತಾ ಇದ್ದಾರೆ, ಅದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೋರಾಟಗಳ ಮುಖಾಂತರ ಅದನ್ನು ಬಯಲಿಗೆಳಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ನಮಗೆ ಸಿಗಬೇಕಾದಂಥ ಹಕ್ಕಾಗಿರ್ಬೋದು ನ್ಯಾಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ಸರ್?
1: ಇದು ಕೂಡ ಒಳ್ಳೆಯ ಉತ್ತಮ ಪ್ರಶ್ನೆ. ಯಾಕೆಂದ್ರೆ ಇತ್ತೀಚೆಗೆ ಜಂತರ್ ಮಂತರ್ನಲ್ಲಿ ನಡೆದ ಒಂದು ಜಂಜಿ ಹೋರಾಟ ಇದೆಯಲ್ಲ, ಇಂತಹ ಸಂದರ್ಭದಲ್ಲಿ ನಿಮ್ಮ ಪ್ರಶ್ನೆ ಹೆಚ್ಚು ಪ್ರಸ್ತುತವಾಗುತ್ತೆ. ಯಾಕೆಂದ್ರೆ ನಾವು ಪ್ರಶ್ನಿಸುವ, ನಾನಾಗ್ಲೇ ಹೇಳಿದೆ, ನೈತಿಕತೆ ಬರೋದು ಯಾವಾಗ ಅಂದ್ರೆ ನಾವು ಪ್ರಾಮಾಣಿಕವಾಗಿದ್ದಾಗ, ಅದು ಯುವಕರಾಗ್ಲಿ ಮಹಿಳೆಯರಾಗ್ಲಿ ಬೇರೆ ಯಾರೇ ಆಗಿರ್ಲಿ, ಆ ಒಂದು ಉದ್ದೇಶದಲ್ಲಿ ನಾವು ಪ್ರಾಮಾಣಿಕತೆ ಹೋಗಿ ಇರ್ಬೇಕಾಗುತ್ತೆ. ಈಗ ಒಂದು, ಎರಡನೇದಾಗಿ ನೀವು ಸ್ವಾತಂತ್ರ್ಯ ಅನ್ನೋದು ಸ್ವೇಚ್ಛೆಯಲ್ಲ, ಇದನ್ನು ಕೂಡ ಯುವ ಜನಾಂಗ ಮಾಡಬೇಕು. ಸ್ವಾತಂತ್ರ್ಯ ಅನ್ನೋದು ಮಿತಿಗೆ ಒಳಪಟ್ಟದ್ದು. ನಿಮ್ಗೆ ಸ್ವಾತಂತ್ರ್ಯ ಅಂದಿದ್ದ ತಕ್ಷಣ ನಾನು ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಕಾನೂನಿನ ವ್ಯಾಪ್ತಿಯಲ್ಲಿ ನನ್ನನ್ನ ನಾನು ಅನುಭವಿಸುವ ಸ್ವಾತಂತ್ರ್ಯವೇ ಹೊರತು ಅದು ಸ್ವೇಚ್ಛೆ ಅಲ್ಲ, ಇನ್ನೊಬ್ಬರಿಗೆ ತೊಂದರೆ ಕೊಡೋದಲ್ಲ. ಜನ್ಜಿ ಅಥವಾ ಯುವಕರಲ್ಲಿ ಹೇಳದೇನಂದ್ರೆ, ಈಗ ರಾಜಕೀಯ ಸ್ವಾತಂತ್ರ್ಯದ ಬಗ್ಗೆ ಎಲ್ರಿಗೂ ಅರಿವಿದೆ, ಆದ್ರೆ ಆರ್ಥಿಕ ಸ್ವಾತಂತ್ರ್ಯ ಇದೆಯಲ್ಲ, ಇದು ಕಾರ್ಲ್ ಮಾರ್ಕ್ಸ್ ಒಮ್ಮೆಗೆ ಹೇಳ್ತಾರೆ ಏನು ಅಂದ್ರೆ, ಆರ್ಥಿಕ ಸ್ವಾತಂತ್ರ್ಯವಿಲ್ಲದ ಯಾವ ಸ್ವಾತಂತ್ರ್ಯವೂ ಕೂಡ ನಿಷ್ಫಲ ಅಂತೇಳಿ. ಅದು ಈ ಅದರಲ್ಲೂ ಈಗ ಅಣಕೇಂದ್ರೀಕೃತ ಸಮಾಜ ನಿರ್ಮಾಣ ಆಗಿದೆ. ಜಾಗತೀಕರಣಕ್ಕೆ, ಮುಕ್ತ ಮಾರುಕಟ್ಟೆಗೆ ಭಾರತ ಸಹಿ ಹಾಕಿದ ನಂತರ ಇಡೀ ಸಮಾಜ ಅರ್ಥವ್ಯವಸ್ಥೆಯಲ್ಲಿ ಅಂದ್ರೆ ಹಣಕೇಂದ್ರೀಕೃತವಾಗಿ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಯುವಕರು ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯ ನಡುವಿನ ಒಂದು ಗೆರೆಯನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಏನಾದ್ರೂ ತಪ್ಪಿದ್ರೆ, ಯಾಕಂದ್ರೆ ಎಲ್ಲ ಹಿರಿಯರು ಹೇಳೋದು ಅಂದ್ರೆ ಈಗಿನ ಹುಡುಗರು ಸ್ವಾತಂತ್ರ್ಯಕ್ಕಿಂತ ಹೆಚ್ಚಾಗಿ ಸ್ವೇಚ್ಛೆಯನ್ನ ಮಾಡ್ತಿದ್ದಾರೆ ಅನ್ನುವ ಆರೋಪಿಸ್ತಾರೆ. ಅದರಲ್ಲಿ ಒಂದಷ್ಟು ಸತ್ಯವೂ ಇದೆ, ಆದ್ರೆ ಅದು ಸ್ವೇಚ್ಛೆಯಾಗಬಾರದು. ಆಮೇಲೆ ಪ್ರಶ್ನಿಸುವ ಹಕ್ಕು ಈಗ ಎಲ್ಲರಲ್ಲೂ ಬರ್ತಾ ಇದೆ, ಅದರಲ್ಲೂ ಸಾಮಾಜಿಕ ಜಾಲತಾಣಗಳ ಕ್ರಾಂತಿಯೊಂದಿಗೆ ಪ್ರತಿಯೊಬ್ಬ ಭಾರತೀಯನು, ಬಹುಶಃ 100 ಕೋಟಿ ಏನೋ ಮೊಬೈಲ್ ಇದೆ ಅಂತ ಕೇಳಿದೆ, ಅದು ಕನೆಕ್ಷನ್ ಎಷ್ಟಿದೆಯೋ ಏನಿದೆಯೋ, ಹೆಚ್ಚು ಕಡಿಮೆ ಅರ್ಧಕ್ಕಿಂತ ಹೆಚ್ಚು ಜನ ಈ ಪ್ರಶ್ನಿಸುವ ಆ ಒಂದು ಮನೋಭಾವವನ್ನು ಬೆಳೆಸ್ಕೋತಿದ್ದಾರೆ. ಆದ್ರೆ ಪ್ರಶ್ನಿಸಲು ನಿಮಗೆ ಬೇಕಾಗಿರುವಂತಹದು ಒಂದು ಜ್ಞಾನ. ನೀವು ಸುಮ್ಮನೆ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ಯಾಕೆಂದ್ರೆ ನಾನು ಪ್ರಶ್ನೆ ಮಾಡ್ತೀನಿ ಅಂತೇಳಿ ಏನೇನೋ ಪ್ರಶ್ನೆ ಮಾಡಿದ್ರೆ ಅದು ಅದಕ್ಕೆ ಅರ್ಥವೇ ಇರೋದಿಲ್ಲ. ಎಲ್ಲರಿಗೂ ಅಧಿಕ ನಿಮಗೆ ಆ ಸಬ್ಜೆಕ್ಟ್ ಬಗ್ಗೆ, ಆ ವಿಷಯದ ಬಗ್ಗೆ ಮಾಹಿತಿ ಇರಬೇಕಲ್ಲ, ಅದು ಯುವಕರಲ್ಲಿ ಕೊರತೆ ಇದೆ, ಅದ್ರ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಪ್ರಶ್ನಿಸೋದು ಯಾವಾಗ ನಿಮಗೆ ಆ ವಿಷಯದ ಅರಿವಿದ್ದಾಗ ಅಥವಾ ನಿಮಗೆ ಒಂದು ಸಮಸ್ಯೆಯಾದಾಗ, ಅದರ ಅರಿವು ನಿಮಗಿದ್ದಾಗ ಮಾತ್ರ ಯಾರನ್ನ ಪ್ರಶ್ನಿಸಬೇಕು, ಯಾವಾಗ ಪ್ರಶ್ನಿಸಬೇಕು, ಯಾವ ರೀತಿ ಪ್ರಶ್ನಿಸಬೇಕು. ನೀವು ಆಗ್ಲೇ ಹೇಳ್ತಾ ಇದ್ರಿ, ಪ್ರಜಾಸತ್ತಾತ್ಮಕವಾಗಿ, ಕಾನೂನಾತ್ಮಕವಾಗಿ, ಜೊತೆಗೆ ಅಹಿಂಸಾತ್ಮಕವಾಗಿ ನಾವು ಪ್ರಶ್ನೆ ಮಾಡಬೇಕು. ಯಾಕೆಂದ್ರೆ ನೋಡಿ, ಆಗ ಸ್ವತಂತ್ರ ಕಾಲದ ಈ ಅಹಿಂಸಾ ಸತ್ಯಾಗ್ರಹ ಏನಿದೆ ಅದು ಕೂಡ ಈಗ ಅಣ್ಣಾ ಹಜಾರೆ ಮೂಮೆಂಟ್ ಅಲ್ಲಿ ಇರ್ಬೋದು, ಭ್ರಷ್ಟಾಚಾರದ ವಿರುದ್ಧ ಅಥವಾ ಮೊನ್ನೆ ನೀಟ್ ಪರೀಕ್ಷೆಯ ವಿರುದ್ಧ ಆದದ್ದು, ಅಲ್ಲೂ ಕೂಡ ಸತ್ಯಾಗ್ರಹವೇ ಅತಿ ಹೆಚ್ಚು. ನೀವು ಎಷ್ಟೆಷ್ಟೋ ಕಡೆ ಗೋಲಿಬಾರಗಳಾಗಿರ್ಬೋದು, ಎಷ್ಟೆಷ್ಟೋ ಕಡೆ ಹುಡುಗರು ಬೆಂಕಿ ಹಚ್ಚಿರ್ಬೋದು, ಅವ್ಯಾವುದು ಅಲ್ಲಿ ಮುಖ್ಯ ಆಗಲೇ ಇಲ್ಲ. ಸೋನಂ ವಾಂಗ್ಚುಕ್ ಅವರ ಸತ್ಯಾಗ್ರಹ ಇದೆಯಲ್ಲ, ಅದು ಇಡೀ ದೇಶದ ಗಮನ ಸೆಳೆಯಿತು. ಅದ್ರ ಮುಖಾಂತರ ಒಂದಷ್ಟು ಆಯ್ತು, ಒಂದು ಸಣ್ಣ ಪುಟ್ಟ ಗಲಾಟೆಗಳು ಆಯ್ತು ಇಲ್ಲ ಅಂತಲ್ಲ. ಆದ್ರೆ ಸತ್ಯಾಗ್ರಹ ಅನ್ನೋದು ಅಂದ್ರೆ ಪ್ರಶ್ನಿಸುವುದು ಕಾನೂನಾತ್ಮಕವಾಗಿರ್ಬೇಕು, ಅಹಿಂಸಾತ್ಮಕವಾಗಿರ್ಬೇಕು ಮತ್ತು ಜ್ಞಾನ ತಿಳುವಳಿಕೆಯ ಆಧಾರದ ಮೇಲೆ ಇರಬೇಕು. ಅದನ್ನ ನಮ್ಮ ಯುವಶಕ್ತಿ ಹೆಚ್ಚು ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಅದನ್ನ ಹೊರತುಪಡಿಸಿ ಪ್ರಶ್ನೆಗಳೇ ಪ್ರಶ್ನೆಗಳಾಗ್ತಾ ಸ್ವೇಚ್ಛೆ ಆಗಬಾರದು. ಸ್ವೇಚ್ಛೆ ಮತ್ತು ಸ್ವಾತಂತ್ರ್ಯದ ನಡುವಿನ ಗೆರೆಯನ್ನ ಅರ್ಥ ಮಾಡಿಕೊಂಡು ಯುವಶಕ್ತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಈ ದೇಶಕ್ಕೆ ಭವಿಷ್ಯ ಇದೆ. ಯುವಕರನ್ನ, ಹೌದು ಒಂದಷ್ಟು ಸಣ್ಣ ದಾರಿ ತಪ್ಪೋದು ಅದೆಲ್ಲ ಇರುತ್ತೆ, ಅವರನ್ನ ಸರಿಪಡಿಸಿಕೊಂಡು ಮುಂದಿನ ನಿಟ್ಟಿನಲ್ಲಿ ನಾವು ಮಾಡಿದ್ರೆ ಈ ಯುವಶಕ್ತಿ ಈ ದೇಶಕ್ಕೆ ಬಹುದೊಡ್ಡ ಆಸ್ತಿಯಾಗುತ್ತೆ. ಯಾವಾಗ ಅವರ ಅರಿವಿನ ಪ್ರಮಾಣವನ್ನು ಹೆಚ್ಚಿಸಬೇಕು, ಆ ಅರಿವಿನ ಪ್ರಮಾಣ ನಾವು ಟ್ರಾನ್ಸ್ಫಾರ್ಮೇಷನ್ ಏನಿದೆ ಹಣಕೇಂದ್ರೀಕೃತ ಸಮಾಜದಲ್ಲಿ, ಆರ್ಥಿಕತೆಯೇ ಮುಖ್ಯ ಉದ್ದೇಶ ಆಗಬಾರದು. ಹಣ ಇರಬೇಕು, ಆದರೆ ಹಣಕ್ಕಿಂತ ಹೆಚ್ಚಾಗಿ ಮೌಲ್ಯಗಳು, ಕರ್ತವ್ಯ ಬಹಳ ಮುಖ್ಯ ಆಗಬೇಕು. ಆಗ ಮಾತ್ರ ಈ ಯುವಶಕ್ತಿಗೆ ನಿಜವಾದ ಅರ್ಥ ಬರುತ್ತೆ. ಹಣಕೇಂದ್ರೀಕೃತ ಆದಾಗ ಮೌಲ್ಯ

0: ಡಿಕ್ರೀಸ್ ಆಗುತ್ತೆ. ಆ ಬಗ್ಗೆ ಯುವಶಕ್ತಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಈ ಸ್ವತಂತ್ರದ 80ನೇ ದಿನಾಚರಣೆ ಸಂದರ್ಭದಲ್ಲಿ ನಾನು ಆಶಿಸ್ತೀನಿ.
1: ಸರ್, ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ದೇಶದ ಯುವಕರಲ್ಲಿ ಕಾಡ್ತಿರುವಂಥ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ಮತ್ತು ದುಶ್ಚಟಗಳಿಗೆ ಬಲಿಯಾಗ್ತಿರೋದಾಗಿರ್ಬೋದು, ಇದೆಲ್ಲವೂ ಕೂಡ ದೇಶದ ಪ್ರಗತಿಗೆ ಒಂದು ಮಾರಕ ಅಂತ ನಾನು ಭಾವಿಸ್ತೀನಿ ಸರ್. ಈ ರೀತಿಯಲ್ಲಿ ಯುವಕರು ನಿರುದ್ಯೋಗದಿಂದ ಹೊರಬರೋ ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ದುಶ್ಚಟಗಳಿಗೆ ಬಲಿಯಾಗದಿರೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಸೂಕ್ತ ಕ್ರಮಗಳನ್ನು ವಹಿಸಿ ದೇಶದ ಪ್ರಗತಿಗೆ ಅವರು ಪಾತ್ರವನ್ನು ವಹಿಸಬೇಕಾಗಿದೆ ಸರ್?
0: ಇಲ್ಲಿ ಎರಡು ರೀತಿಯಲ್ಲಿ ಪ್ರಶ್ನೆ ಕೇಳಿದ್ದೀರಿ ನೀವು. ಒಂದು ನಿರುದ್ಯೋಗ, ಇನ್ನೊಂದು ದುಶ್ಚಟ. ಅವು ಎರಡೂ ವಿಭಿನ್ನವಾದದ್ದು. ಯಾಕೆಂದ್ರೆ ನಿರುದ್ಯೋಗ ಅನ್ನೋದೇನಿದೆ ಅದು ಆಗಾಗ ಯುವಕರನ್ನ ಕಾಡ್ತಾ ಇರುತ್ತೆ, ನಮ್ಮ ದೇಶನೇ ಅಲ್ಲ ಜಗತ್ತಿನ ಎಲ್ಲ ದೇಶಗಳಲ್ಲೂ ಕಾಡ್ತಾ ಇರುತ್ತವೆ. ಅದು ಸಮಸ್ಯೆ, ಅದನ್ನ ಪರಿಹಾರನೂ ಇದೆ, ಅದಕ್ಕೆ ಕೆಲವು ಸರಿ ಸಮಸ್ಯೆ ಪರಿಹಾರ. ಆದ್ರೆ ದುಶ್ಚಟಗಳು ಇದೆಯಲ್ಲ, ಇದು ತುಂಬಾ ಭಿನ್ನವಾದದ್ದು. ಇದಂತೂ ತೀರಾ ಅಪಾಯಕಾರಿ. ಈ ದುಶ್ಚಟಗಳು ಅಂತಿದೆಯಲ್ಲ, ಅದು ಎಷ್ಟು ರೀತಿಯಲ್ಲಿ ಈ ಸಮಾಜವನ್ನು ಆಕ್ರಮಿಸ್ಕೊಡ್ತಾ ಇದೆ. ಕೇವಲ ನಾವು ಮೊದಲು ಎಲ್ಲ ಹೇಳ್ತಾ ಇದ್ದಿದ್ದು ಈ ಮದ್ಯಪಾನ ಅಥವಾ ಧೂಮಪಾನ ಇವೆರಡನ್ನೇ ನಾವು, ಅಥವಾ ಜೂಜಾಟ, ಇದನ್ನಷ್ಟೇ ನಾವು ದುಶ್ಚಟಗಳು ಅಂತ ಇದ್ವಿ. ಈಗ ಆ ದುಶ್ಚಟಗಳನ್ನು ಮೀರಿ ಅದು ಕೂಡ ಎಲ್ಲೋ ಕೆಲವರು ಮಾತ್ರ ಅದನ್ನು ಮಾಡ್ತಾ ಇದ್ರು. ಈಗ ಸಮಾಜದ ಮುಖ್ಯವಾಹಿನಿಯ ಅನೇಕ ಜನ ಇದಕ್ಕೆ ಬಲಿಯಾಗಿದ್ದಾರೆ. ಅದು ಯಾವ್ಯಾವ ಹಂತಕ್ಕೆ ಹೋಗುತ್ತೆ? ಡ್ರಗ್ಸು, ನಾವೇನು ಹೇಳ್ತೀವಿ ಆ ಡ್ರಗ್ಸು ಅನ್ನೋದು ಇದೆಯಲ್ಲ, ಅದು ಮಾದಕ ವ್ಯಸನ ಇದೆಯಲ್ಲ, ಅದು ಆಕ್ರಮಿಸ್ಕೋತಾ ಇದೆ. ಕೇವಲ ಈ ವಸ್ತು, ಈ ಮಾದಕ ದ್ರವ್ಯಗಳು, ಧೂಮಪಾನ ಅಷ್ಟೇ ಅಲ್ಲ, ಈ ವಿಡಿಯೋ ಗೇಮ್ ಅನ್ನುವ ಮೊಬೈಲು ಅಥವಾ ಬೆಟ್ಟಿಂಗು ಈ ತರದ್ದು, ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ದುಶ್ಚಟಗಳು ಯುವಕರನ್ನ ಬಹುತೇಕ, ಅದ್ರ ಜೊತೆ ಈ ಗುಟ್ಕಾ ಅನ್ನೋದು ಬೇರೆ ಏನೇನೋ ಬಂದಿದೆಯಲ್ಲ ಈ ತರದ್ದು, ಅಂದ್ರೆ ದುಶ್ಚಟಗಳು ಒಂದಕ್ಕಿನ್ನ ಒಂದು, ಒಂದಕ್ಕಿನ್ನ ಇನ್ನು ವೀಲಿಂಗು, ಅದು ದುಶ್ಚಟವೇ. ಯಾಕಂದ್ರೆ ಅದು ಕೂಡ ಕಾನೂನುಬಾಹಿರ ಮತ್ತು ಅತ್ಯಂತ ಅಪಾಯಕಾರಿಯಾದದ್ದು. ಹಾಗೆ ಈ ಯುವ ಶಕ್ತಿ ಇದೆಯಲ್ಲ, ಅದು ದುಶ್ಚಟಗಳಿಗೆ ದಾಸರಾಗಿ ಅತ್ಯಂತ ಕೆಟ್ಟ ಪರಿಣಾಮವನ್ನ ಈ ಸಮಾಜದ ಮೇಲೆ ಬೀರ್ತಾ ಇದೆ. ಅದರಿಂದ ದುಶ್ಚಟಗಳು ಹೊರಗಡೆ ಬರಲೇಬೇಕು. ಅದ್ ಹೇಳ್ತಾರಲ್ಲ, ನಶೆ ಮುಕ್ತ ಭಾರತವನ್ನ ನಿರ್ಮಾಣ ಮಾಡಲಿಲ್ಲ ಅಂದ್ರೆ ಈ ದೇಶಕ್ಕೆ ಭವಿಷ್ಯನೇ ಇಲ್ಲ. ಯಾಕೆಂದ್ರೆ ಅದು ಯುದ್ಧೋಪಾದಿಯಲ್ಲಿ ನೀವು ಅದನ್ನ ಮೇಲೆ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ವ್ಯಾಪಕವಾಗಿ ವೇಗವಾಗಿ ಹರಡ್ತಾ ಇದೆ. ಅದು ಒಂದು ಭಾಗ. ಎರಡನೇದಾಗಿ ನಿರುದ್ಯೋಗ, ನಿರುದ್ಯೋಗ ಸಮಸ್ಯೆ ಇದೆಯಲ್ಲ, ಇದು ವ್ಯಾಪಾರೀಕರಣದಲ್ಲಿ ಸಮಾಜದಲ್ಲಿ ಆತರ ಆಗುತ್ತೆ. ಯಾಕೆಂದ್ರೆ ಈ ಬಂಡವಾಳಶಾಹಿ ವ್ಯವಸ್ಥೆ ಯಾವಾಗ್ಲೂ ಏನ್ ಮಾಡುತ್ತೆ, ತನಗೆ ಅನುಕೂಲಕರವಾಗಿರುವಂತಹ ಮಾರ್ಕೆಟ್ ಟೈಮ್ ಅಲ್ಲಿ ಉದ್ಯೋಗ ಕೊಡುತ್ತೆ, ತನಗೆ ಬೇಡ ಅನ್ನಿಸಿದಾಗ ಅದನ್ನ ಅವರಿಂದ ತೆಗೆದುಬಿಟ್ಟು ಮತ್ತೆ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗಿದೆ. ಇದನ್ನ ಸರ್ಕಾರ ನಿಯಂತ್ರಿಸಬೇಕು. ಯಾಕಂದ್ರೆ ಸರ್ಕಾರಿ ಉದ್ಯೋಗಗಳಾದ್ರೆ ಕನಿಷ್ಠ 30 ವರ್ಷನಾದ್ರೂ ಅವ್ರು ಕೆಲಸ ಮಾಡ್ತಾರೆ. ಆದ್ರೆ ಈ ಸಾಫ್ಟ್ವೇರ್ ಅವ್ರು ಇರ್ಬೋದು ಅಥವಾ ಅಮೆಝಾನ್ ಸ್ವಿಗ್ಗಿ ಅಂತವ್ರು, ಅವರೆಲ್ಲ ಹೇಗೆ ಅಂದ್ರೆ ತಮಗೆ ಅವಶ್ಯಕತೆ ಇದ್ದಾಗ ಕೆಲ್ಸಕ್ಕೆ ತಗೋತಾರೆ. ಆಗಿಲ್ಲ ಅಂದ್ರೆ ಯಾವುದೇ ನೋಟಿಸ್ ಏನು ಕೊಡೋದಿಲ್ಲ, ಅಥವಾ ನೋಟಿಸ್ ಕೊಟ್ರು ಒಂದೇ ತಿಂಗಳಲ್ಲಿ ನಿನ್ ಪಾಡಗ್ ನೀನು ಆಚೆ ಹೋಗು ಅಂತ ಹೇಳ್ಬಿಡ್ತಾರೆ. ಸೊ ಇದು ನಿರುದ್ಯೋಗ ಸಮಸ್ಯೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಅದು ಒಂದು. ಎರಡನೇದಾಗಿ ಸ್ವಯಂ ಉದ್ಯೋಗಗಳನ್ನ ಹೆಚ್ಚು ಹೆಚ್ಚು ಸೃಷ್ಟಿ ಮಾಡಬೇಕು, ರಫ್ತುಗಳನ್ನ ಪ್ರೋತ್ಸಾಹಿಸಬೇಕು, ಆಮೇಲೆ ಬದುಕನ್ನ ಸರಳವಾಗಿ ಬದುಕೋದನ್ನ ಕಲಿಸಬೇಕು. ಸಿ, ನಿರುದ್ಯೋಗ ಸಮಸ್ಯೆಗೆ ಇನ್ನೊಂದು ಕಾರಣ ಏನು ಅಂದ್ರೆ, ನಿಮಗೆ ನೀವು ನನಗೂ 50,000 ಬೇಕು ಬದುಕಕ್ಕೆ, 80,000 ಬೇಕು, 1,00,000 ಬೇಕು ಅಂತಂದಾಗ ನಿಮ್ಗೆ ನಿರುದ್ಯೋಗ ತುಂಬಾ ಜಾಸ್ತಿ ಆಗ್ತಾ ಇದೆ. ಈಗ ಸರ್ಕಾರದ ಪ್ರಕಾರನೇ ಮಿನಿಮಮ್ ವೇಜಸ್ ಏನಿದೆ ಅದಿನ ನಿಮ್ಮ ಬದುಕು 30,000 ಆಗೋ ತರ ಒಂದು ಪ್ಲಾನ್ ಆಗಬೇಕು. ಅಂದ್ರೆ 30,000 ನನ್ನ ಬದುಕ್ಬೋದು ಅಥವಾ 40,000 ಅಥವಾ 20,000. ಇದು ನಿರುದ್ಯೋಗ ಸಮಸ್ಯೆಗೆ ಬಹುದೊಡ್ಡ ಕೊಡುಗೆಯನ್ನ ಕೊಡುತ್ತೆ. ದುಡಿಯಲ್ಲ ನಾನು, 20,000 ದುಡಿಯಲ್ಲ, 30,000 ದುಡಿಯಲ್ಲ ಅಂದಾಗ ನಿರುದ್ಯೋಗಿಗಳಿಗೆ ಇದು ಒಂದು ಇದಾಗುತ್ತೆ. ಅದರಿಂದ ಸ್ವಯಂ ಉದ್ಯೋಗ ಮಾಡಬೇಕು, ರಫ್ತು ಹೆಚ್ಚಾಗಿ ಇಡೀ ವಿಶ್ವದಲ್ಲಿ ಅನೇಕರಿಗೆ ಅನೇಕ ವಸ್ತುಗಳ ಕೊರತೆ ಇದಾವೆ, ಅದು ಕೃಷಿ ವಸ್ತುಗಳಿರ್ಬೋದು, ಬೇರೆ ಬೇರೆ ಎಲ್ಲ ಇರ್ಬೋದು. ಅದನ್ನ ಒಂದು ತಂಡ, ಆಫ್ರಿಕನ್ ದೇಶಗಳಿರ್ಬೋದು, ದಕ್ಷಿಣ ಅಮೆರಿಕಾದ ಬಡ ದೇಶಗಳಿರ್ಬೋದು, ಕೆಲವು ಏಷ್ಯಾ ಕಂಟ್ರಿಯಲ್ಲಿ ಇರುವಂತಹ ಬಡ ದೇಶಗಳು, ಅಲ್ಲಿ ಏನು ವಸ್ತುಗಳ ಕೊರತೆ ಇದೆ ಅದನ್ನ, ಈಗ ಚೀನಾ ನೋಡಿ ಆ ರೀತಿಯ ಮಾರುಕಟ್ಟೆಯನ್ನ ಮಾಡಿಕೊಂಡಿದೆ, ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಏನೇನು ಕೊರತೆ ಇದೆ ಅದನ್ನ ಕಡಿಮೆ ರೇಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರಿಗೆ ಕೊಡ್ತಾ ಇದೆ. ಈ ನೀತಿಯನ್ನ ಭಾರತವು ಮಾಡ್ಕೋಬೇಕು. ಯಾಕಂದ್ರೆ ಭಾರತದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇರೋದ್ರಿಂದ ಹೆಚ್ಚು ದುಡ್ಡು ಕಾಸ್ಟ್ಲಿ ಆಗುತ್ತೆ. 10 ರೂಪಾಯಿಗೆ ಒಂದು ಬಕೆಟು, 10 ರೂಪಾಯಿಗೆ ಒಂದು ಜಗ್ಗು ಕೊಡೋದು ಚೈನೀರಿಗೆ ಸಾಧ್ಯ ಆಗುತ್ತೆ, ನಮಗೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ನಮ್ಮಲ್ಲಿ ಭ್ರಷ್ಟಾಚಾರ ಮತ್ತು ಬೇರೆ ಬೇರೆ ಕಾನೂನುಗಳ ವ್ಯಾಪ್ತಿ ಇರೋದ್ರಿಂದ ಹೆಚ್ಚು ದುಡ್ಡು ಖರ್ಚಾಗೋಗ್ಬಿಟ್ಟು ಆ ವಸ್ತುವಿನ ಜಾಸ್ತಿ ಬೆಲೆ ಆಗ್ತಿದೆ. ಸೊ ಅಲ್ಲಿ ಒಂದು ಈ ತರದ ಅನೇಕ ಕ್ರಮಗಳನ್ನು ಕೈಗೊಂಡು ಕೆಲಸಗಳಿಗೆ ಮಿನಿಮಮ್ ವೇಜಸ್ ಅಲ್ಲೇ ಕೂಡ ಮನುಷ್ಯನ ಬದುಕು ರೂಪಿಸುವ ಒಂದು ಸಾಮಾಜಿಕ ವ್ಯವಸ್ಥೆ ಮತ್ತು ಆರ್ಥಿಕ ವ್ಯವಸ್ಥೆ ರೂಪುಗೊಂಡ್ರೆ ಖಂಡಿತವಾಗ್ಲೂ ಈ ದೇಶದಲ್ಲಿ ನಿರುದ್ಯೋಗಿ ಸಂಖ್ಯೆ ತುಂಬಾ ಕಡಿಮೆ ಬರುತ್ತೆ. ಅಂದ್ರೆ ಜಗತ್ತಲ್ಲಿ ಸದಾಕಾಲ ಇರುತ್ತೆ. ಆಮೇಲೆ ನಮ್ಮ ದೇಶ ಕೃಷಿ ಆಧಾರಿತ ದೇಶ, ಸೊ ಕೃಷಿಗೆ ಹೆಚ್ಚು ಮಹತ್ವವನ್ನ ಕೊಡಬೇಕು. ಹಾಗನ್ಬಿಟ್ಟು ಕೃಷಿಯನ್ನ ಕಮರ್ಷಿಯಲೈಸ್ಡ್ ಮಾಡಿ ಕಾರ್ಪೊರೇಟ್ ಮಾಡಿ ಅಲ್ಲೂ ನಮಗೆ ಲಕ್ಷಾಂತರ ಆದಾಯ ಬರಬೇಕು ಅಂದ್ರೆ ಆಗಲ್ಲ. ಆದಾಯ ಜಾಸ್ತಿ ಆಗ್ಬೇಕು ಅನ್ನೋದಾದ್ರೆ ನಿಮಗೆ ನಿರುದ್ಯೋಗ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಬರುವ ಆದಾಯದಲ್ಲಿ ಅಂದ್ರೆ ಮಿನಿಮಮ್ ವೇಜಸ್ ಅಲ್ಲಿ ಮಿನಿಮಮ್

0: ಮಾನವದಲ್ಲಿ ನಾವು ಬದುಕುವುದನ್ನು ಕಲ್ತ್ರೆ ಖಂಡಿತವಾಗ್ಲೂ ಆಗ ನಿರುದ್ಯೋಗ ಸಮಸ್ಯೆ ತುಂಬಾ ಕಡಿಮೆ ಆಗುತ್ತೆ, ತೀವ್ರವಾಗಿ ಕಡಿಮೆ ಆಗುತ್ತೆ. ದುರಾಸೆಗೆ ನಾವು ಒಳಪಟ್ಟರೆ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮತ್ತು ಯುವಕರು ಯೋಚನೆ ಮಾಡಬೇಕು ಅಂತ ನನಗನ್ಸುತ್ತೆ.
1: ಸರ್, ಆಗಿದ್ರೆ ನಮ್ಮ ದೇಶದ ಯುವ ಪೀಳಿಗೆ ಸಂವಿಧಾನ ಕೊಟ್ಟಿರುವಂತಹ ಸ್ವಾತಂತ್ರ್ಯದ ಚೌಕಟ್ಟಿನಲ್ಲಿ ನಮ್ಮ ಹಕ್ಕು ಹಾಗೂ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ನಮ್ಮದೇ ಆದಂತಹ ಒಂದು ಕೌಶಲ್ಯ ಹಾಗೂ ಜ್ಞಾನದ ಮುಖಾಂತರ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಯುವ ಜನರು ದೇಶದ ಪ್ರಗತಿಗೆ ಹೇಗೆ ಅವರು ಪಾತ್ರಗಳನ್ನು ವಹಿಸಬೇಕು ಅನ್ನೋದು ಕುರಿತು ಕಾರ್ಯಕ್ರಮದ ಕೊನೆಯದಾಗಿ ಏನು ಸಲಹೆ ಅಥವಾ ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್?
0: ಖಂಡಿತವಾಗ್ಲು ಇದನ್ನು ಸಲಹೆ ಕಿವಿ ಮಾತು ಅಂತೇನಿಲ್ಲ ಅದು, ಯಾಕೆಂದ್ರೆ ಯುವಶಕ್ತಿ ಒಂದು ದೇಶದ ನಿಜವಾದ ಆಸ್ತಿ, ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತ. ಸೊ ದೇಶ ಕ್ರಮಬದ್ಧವಾಗಿ ನಿಮ್ಮ ಜೀವನ ಮಟ್ಟ ಖುಷಿಯಾಗ ಇರಬೇಕು, ನೆಮ್ಮದಿಯಾಗಿರ್ಬೇಕು ಅನ್ನೋದಾದ್ರೆ ಯುವಕರು ಈಗ ಪ್ರಜ್ಞಾಪೂರ್ವಕವಾಗಿ ನಮ್ಮಲ್ಲಿರುವ ಶ್ರಮ ಸಂಸ್ಕೃತಿಯ ಮೇಲೆ ಡಿಪೆಂಡ್ ಆಗಬೇಕು. ಈ ದೇಶದಲ್ಲಿ ಬರೀ ಸರ್ವಿಸ್ ಓರಿಯೆಂಟೆಡ್ ಜಾಸ್ತಿ ಆಗಿದೆ. ಅಮೆಝಾನ್ ಅವ್ರು ಏನೋ ಬಂದ್ರು ಗಾಡಿ ತಗೊಂಡೋಗು, ಅವ್ರಿಗೆ ಇದ್ಕೊಡು ಈ ತರ ಸರ್ವಿಸ್ ಓರಿಯೆಂಟೆಡ್ ಶಾಶ್ವತವಲ್ಲ. ಅಥವಾ ಸ್ವಿಗ್ಗಿ ಅವು ಇವು ಇವೆಲ್ಲ ಇದಾವಲ್ಲ, ಜೊಮ್ಯಾಟೊ ಇವೆಲ್ಲ, ಇವು ತಾತ್ಕಾಲಿಕ ಕೆಲಸಗಳು. ಯಾವುದೋ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಬೇಕಾ ಬೇಡ, ಅಥವಾ ಇನ್ನೇನೋ ಒಂದು ದುರ್ಘಟನೆ ನಡೀತು, ನಾವು ಯಾರೋ ಊಟ ಕೊಟ್ಟರು ಅದರಲ್ಲಿ ವಿಷ ಹಾಕಿದ್ರು ಅದರಿಂದ ಏನೋ ತೊಂದರೆ ಆಯಿತು, ಈ ಥರದ್ದಾದಾಗ ಈ ವ್ಯವಸ್ಥೆ ತಕ್ಕಂತೆ ಕುಸಿದು ಬಿಡುತ್ತೆ. ಸೊ ಅಂದರೆ ಉತ್ಪಾದನಾ ಕ್ಷೇತ್ರದಲ್ಲಿ ಯುವಕರು ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು. ಪ್ರಾಮಾಣಿಕತೆ ಮತ್ತು ದಕ್ಷತೆ ಅನ್ನೋದಿದೆಯಲ್ಲ, ಅವು ಎರಡು ಕೌಶಲ್ಯದ ಜೊತೆ, ಮೊದಲನೇದಾಗಿ ಕೌಶಲ್ಯ ಬೆಳೆಸ್ಕೊಂಡ್ರೆ ಆ ಕೌಶಲ್ಯದಿಂದ ಮಾತ್ರ ನೀವು ಗೆಲ್ಲಕ್ಕೆ ಸಾಧ್ಯತೆ ಇಲ್ಲ. ಪ್ರಾಮಾಣಿಕತೆ ಮತ್ತು ದಕ್ಷತೆ ಇರಬೇಕು, ಜೊತೆಗೆ ದೇಶಭಕ್ತಿ ಕೂಡ. ಯಾಕೆಂದ್ರೆ ಇವತ್ತು ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅವೆಲ್ಲ ಏನಾದರೂ ಒಂದಷ್ಟು ಪ್ರಗತಿಯನ್ನ ಸಾಧಿಸಿದ್ರೆ ಕಾರಣ ಆ ಹುಡುಗರು ವ್ಯಕ್ತಿಗತವಾಗಿಯೇ ದೇಶಭಕ್ತಿಯನ್ನ ಪ್ರದರ್ಶಿಸ್ತಾರೆ. ಅಂದ್ರೆ ನಾನು ಈ ದೇಶದ ಪ್ರಜೆ, ನಾನು ನನ್ನ ಕಸ ಹಾಕಬೇಕು ಅಂದ್ರೆ ಅಯ್ಯೋ ನನ್ನ ಮನೆ ಅಲ್ಲ ಬೇರೆಯವ್ರ ಮನೆ ಮುಂದೆ ಹಾಕಬೇಕು ಅಂದ್ರು, ಎಲ್ಲೋ ರಸ್ತೆಯಲ್ಲಿ ಬಿಸಾಕ್ಬೇಕು ಅಂದ್ರು, ಅಯ್ಯೋ ಇದು ನನ್ನ ದೇಶದ್ದು, ನನ್ನ ದೇಶ ಗಲೀಜಾಗುತ್ತೆ, ನನ್ನ ದೇಶದ ಮಾಡ್ತೀವಿ, ಯಾವುದೇ ಒಂದು ಪರಿಸರವನ್ನ ಉಳಿಸೋದು, ಎಲ್ಲೋ ಈಗ ಎಲ್ಲೋ ನಾವು ಪ್ರವಾಸಕ್ಕೆ ಹೋಗ್ತೀವಿ, ಅಲ್ಲಿ ನಾವು ಒಂದು ಬ್ಯಾಗ್ ತಗೊಂಡೋಗಿ ವಾಟರ್ ಬಾಟ್ಲಿನೋ ಅಥವಾ ಬೇರೆ ಕಸದನ್ನ ತಂದು ನಾವೇ ಮತ್ತೆ ಇನ್ನೆಲ್ಲ ಹಾಕೋದು, ಈ ತರದ ಒಂದು ಸಂಸ್ಕಾರ ನಡೆ ಅಥವಾ ನಾಗರಿಕ ನಡುವೆ ಅಥವಾ ಶಿಷ್ಟಾಚಾರ ಅಥವಾ ಸಿವಿಕ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಇದನ್ನ ಮುಖ್ಯವಾಗಿ ಕಲ್ತ್ಕೋಬೇಕಾಗಿದೆ ನಮ್ಮ ಯುವಕರು. ಇದ್ರ ಬಗ್ಗೆ ನೀವು ಹೆಚ್ಚು ಗಮನ ಹರಿಸಿ, ಇದೇನಾದ್ರೂ ನಿಮಗೆ ಒಳದಿದ್ದೆ ಆದ್ರೆ ಖಂಡಿತವಾಗ್ಲೂ ಈ ದೇಶದ ಪ್ರಗತಿಗೆ ನಿಮ್ಮ ಕೊಡುಗೆ ಇರುತ್ತೆ. ನಿಮ್ಮ ಕೊಡುಗೆ ಅಂದಿದ ತಕ್ಷಣ ಬೇರೆ ಇನ್ನೇನೋ ಮಾಡಬೇಕು, ನಾನು ಒಲಿಂಪಿಕ್ ಅಲ್ಲಿ ಗೆಲ್ಲಬೇಕು ಅಥವಾ ನಾನು ಆಸ್ಕರ್ ಅವಾರ್ಡ್ ಪಡಬೇಕು, ಹಂಗಾಗೋದಿಲ್ಲ. ಯಾರೋ ಕೆಲವರು ಮಾಡ್ತಾರೆ, ಮಾಡ್ಲಿ, ಸಂತೋಷ. ಸಾಮಾನ್ಯ ಜನ ಕೌಶಲ್ಯವನ್ನ ಅಭಿವೃದ್ಧಿ ಪಡಿಸ್ಕೋಬೇಕು, ಅದರ ಜೊತೆ ಪ್ರಾಮಾಣಿಕತೆ ಮತ್ತು ದಕ್ಷತೆಯನ್ನ ಮಾಡ್ಕೋಬೇಕು. ಇವೆಲ್ಲಕ್ಕೂ ದೇಶಭಕ್ತಿ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ, ವಿಶ್ವ ಮಾನವ ಪ್ರಜ್ಞೆ, ಇಷ್ಟನ್ನ ಬೆಳೆಸ್ಕೊಂಡಾಗ ಖಂಡಿತವಾಗ್ಲೂ ಈ ದೇಶ ಮುಂದೆ ಬರುತ್ತೆ. ಇನ್ನ 20 ವರ್ಷ ಇದೆ, 100 ವರ್ಷಗಳನ್ನ ನಾವೆಲ್ಲರೂ ನೋಡ್ತೀವಿ. ಅಂತ ಸಂದರ್ಭದಲ್ಲಿ ಯುವಕರು ದಯವಿಟ್ಟು, ಯಾಕೆಂದ್ರೆ ಈಗ ನಾವು ವಯಸ್ಸಾಗಿರುತ್ತೆ, ಆದ್ರೆ ಯುವಕರು ಇದಾರಲ್ಲ, ಯುವಕರಿಗೆ ಸ್ವಾತಂತ್ರ್ಯದ 100ನೇ ವರ್ಷ ಸಂಭ್ರಮ ಮಾಡಬೇಕು ಅಂದ್ರೆ ಈ ದೇಶ ಅಭಿವೃದ್ಧಿಯ ಪಥದಲ್ಲಿರ್ಬೇಕು, ಪರಿಸರ ಉಳಿಬೇಕು, ಆರೋಗ್ಯ ಉಳಿಬೇಕು, ಶಿಕ್ಷಣ ಇದಾಗಬೇಕು, ಅದೆಲ್ಲಕ್ಕೂ ಯುವಕರ ಕೊಡುಗೆಯ ಮಹತ್ವ. ಅವರು ಅದನ್ನ ಪ್ರಜ್ಞಾಪೂರ್ವಕವಾಗಿ ಬದುಕೋದನ್ನ ಕಲ್ತ್ರೆ ಖಂಡಿತವಾಗ್ಲೂ ಈ ದೇಶ ಮುಂದುವರಿಯುತ್ತೆ. ಆ ರೀತಿ ನೀವೆಲ್ಲರೂ ಕಲ್ತ್ಕೊಳ್ಳಿ ಅಂತೇಳಿ ನಾನೊಂದು ಒಂದೊಂದು ಸಣ್ಣ ಸಲಹೆಯನ್ನ ಕೊಡ್ತೀನಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಏನು ನಿಜವಾದ ಸ್ವಾತಂತ್ರ್ಯ ಸಂಭ್ರಮಾಚರಣೆ ಅಂದರೆ ಏನು, ಈ ಸಂಭ್ರಮಾಚರಣೆಯ ಹಿಂದೆ ಏನೆಲ್ಲ ಹೋರಾಟಗಳು, ತ್ಯಾಗ ಬಲಿದಾನಗಳು ನಡೆದಿದೆ, ಸ್ವಾತಂತ್ರ್ಯ ದೊರೆತು ಶತಮಾನಗಳ ಸನಿಹದಲ್ಲಿ ಇದ್ದರೂ ಯುವಕರಲ್ಲಿ ಈ ಸ್ವಾತಂತ್ರ್ಯದ ಬಗ್ಗೆ ಏನೆಲ್ಲ ದೃಷ್ಟಿಕೋನಗಳನ್ನು ಒಳಗೊಂಡಿದ್ದಾರೆ, ಹಾಗೆಯೇ ಅವರು ಈ ಸಂವಿಧಾನದ ಅಡಿಯಲ್ಲಿ ಸಿಕ್ಕಿರುವಂಥ ಸಾಮಾಜಿಕ ಅಭಿವ್ಯಕ್ತಿ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ದುರುಪಯೋಗ ಪಡಿಸ್ಕೊಳ್ತೇನೆ, ದೇಶದ ಪ್ರಗತಿಗೆ ಹಾಗೂ ಅವರ ಒಂದು ವೈಯಕ್ತಿಕ ಬೆಳವಣಿಗೆಗೆ ಅದನ್ನು ಬಳಸ್ಕೊಂಡು ದೇಶದ ಪ್ರಗತಿಗೂ ಕೂಡ ಅವರು ಒಂದು ಪೂರಕವಾದ ಒಂದು ಪಾತ್ರವನ್ನು ವಹಿಸ್ಬೋದು ಅನ್ನೋದು ಕುರಿತು, ಹಾಗೆಯೇ ಯುವಕರಲ್ಲಿ ಕಾಡ್ತಿರುವಂಥ ಸಮಸ್ಯೆಗಳನ್ನು, ಆ ಸಮಸ್ಯೆಗಳಿಂದ ಯಾವ ರೀತಿಯೆಲ್ಲ ಹೊರಗಡೆ ಬಂದು ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ನಮ್ಮ ಒಂದು ಕೌಶಲ್ಯಾಧಾರಿತ ಚಟುವಟಿಕೆಗಳನ್ನು ಮಾಡೋ ಮುಖಾಂತರ, ಒಂದಷ್ಟು ಕರ್ತವ್ಯಗಳನ್ನು ನಿರ್ವಹಿಸೋ ಮುಖಾಂತರ ದೇಶದ ಪ್ರಗತಿಗಳಿಗೆ ಪಾತ್ರವನ್ನು ವಹಿಸ್ಬೋದು ಅನ್ನೋದು ಕುರಿತು ಬಹಳ ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ಒಳಗೊಂಡಂತೆ ಒಂದಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬಿದ ಧನ್ಯವಾದಗಳು ಸರ್.
0: ಧನ್ಯವಾದಗಳು, ನಮಸ್ಕಾರ ನಿಮಗೂ ಕೂಡ.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರ ಕುರಿತು ಇದುವರೆಗೂ ನಮ್ಮ ಜೊತೆ ಮಾಹಿತಿಯನ್ನು ಹಂಚಿಕೊಂಡಂಥವರು ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕರರು ಆದಂತಹ ಬೆಂಗಳೂರಿನ ಶ್ರೀಯುತ ಎಚ್ ಕೆ ವಿವೇಕಾನಂದರವರು. ಇದಕ್ಕಿಂತ ಇವತ್ತಿನ ನಮ್ಮ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಸಂದರ್ಶನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀರಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಪ್ರಸ್ತುತ ಯುವಕರಲ್ಲಿ ಸ್ವಾತಂತ್ರ್ಯದ ಅರ್ಥ ಹಾಗೂ ದೇಶದ ಪ್ರಗತಿಯಲ್ಲಿ ಯುವಜನರ ಪಾತ್ರದ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ಕೆರವರ ಜೊತೆಗಿನ ನನ್ನ ದೇಶ ನನ್ನ ಹೊಣೆ ವಿಶೇಷ ಕಾರ್ಯಕ್ರಮದ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
2: ನಾನು ತಡೆಯುತ್ತೇನೆ.
1: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿ ಸೊಳ್ಳೆಗಳು.
3: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
1: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
4: ಹೌದಪ್ಪ ಡೆಂಗ, ನಮ್ಗೆ ಚಾಲೆಂಜ್. ಜಾಗ ಖಂಡಿತ
5: ಸಿಗೋದಿಲ್ಲ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
7: ಡೆಂಗುವಿನೊಂದಿಗೆ ಹೋರಾಟ ಡೆಂಗುವಿನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
0: ಇನ್ನು ಮುಂದೆ ನಮ್ಮ ಜನಧ್ವನಿಯಿಂದ ಸ್ವಾತಂತ್ರ್ಯೋತ್ಸವ ದೇಶಭಕ್ತಿ ಗೀತೆಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ನಮಸ್ಕಾರ. ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಐ ವಾರ್ಮ್ಲಿ ವೆಲ್ಕಮ್ ಆಲ್ ಮುಂಬೈ ಕನ್ನಡಿಗರ್ಸ್ ಆ್ಯಂಡ್ ನಾನ್ ಕನ್ನಡಿಗರ್ಸ್ ಟು ದಿಸ್ ವಾನ್ಸ್ ಇನ್ ಅ ಲೈಫ್ ಟೈಮ್ ಇವೆಂಟ್ ಆನ್ ದ ಒಕೇಶನ್ ಆಫ್ ದ ಅಮೃತ ಮಹೋತ್ಸವ ಆಫ್ ಕರ್ನಾಟಕ ಸಂಘ ಮುಂಬೈ.
1: ಕಾರ್ಯಕ್ರಮದ ಪ್ರಾರಂಭ ರಾಷ್ಟ್ರಕವಿ ಕುವೆಂಪುರವರ ನಾಡಗೀತೆಯೊಂದಿಗೆ. ಕರ್ನಾಟಕದ ಅಧಿಕೃತ ನಾಡಗೀತೆಯಾದ್ದರಿಂದ ದಯವಿಟ್ಟು ಎಲ್ಲರೂ ನಿಂತು ಗೌರವಿಸಬೇಕಾಗಿ ವಿನಂತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಾಡಿನೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನದ ಸಡಗರ. ರಾಜ್ಯಪಾಲರಿಂದ ಲೋಕಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ. ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ. ಯುವ ಕರ್ನಾಟಕ ನವಭಾರತ ಯೋಜನೆ ಘೋಷಣೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರತಿನಿಧಿಗಳಿಂದ ರಾಷ್ಟ ಧ್ವಜಾರೋಹಣ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ಸಮರ್ಪಣೆ. ಚಾಮರಾಜನಗರ ಜಿಲ್ಲೆ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ. ಬೇಟೆಗಾರರೆನ್ನಲಾದ ಮೂವರ ಸಾವು. ದೇಶದೆಲ್ಲೆಡೆಯಂತೆ ರಾಜ್ಯಾದ್ಯಂತ ಇಂದು ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ರಾಜ್ಯದ ವಿವಿಧೆಡೆ ಇಂದು ಬೆಳಗ್ಗೆ ಪ್ರಭಾತ್ ಫೇರಿ ನಡೆಸಲಾಯಿತು. ದೇಶಭಕ್ತಿ ಗೀತ ಗಾಯನ ಹಾಗೂ ವಾದ್ಯವೃಂದ ಆಯೋಜಿಸಲಾಗಿತ್ತು. ರಾಷ್ಟದ ಸ್ವಾತಂತ್ರ್ಯಕ್ಕಾಗಿ ತನು ಮನ ಧನ ಅರ್ಪಿಸಿದವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ದೇಶಪ್ರೇಮವನ್ನು ಸಾರುವ ಅನೇಕ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಡೆದಿವೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅವರು ಲೋಕಭವನದ ಅಂಗಳದಲ್ಲಿರುವ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗಳಿಗೆ ಪುಷ್ಪನಮನ ಸಲ್ಲಿಸಿ ಬಳಿಕ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತೋರಿದ ಅಪ್ರತಿಮ ಧೈರ್ಯ, ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವ ದಿನವಾಗಿದೆ. ಮಾತೃಭೂಮಿಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತಿರುವುದಾಗಿ ಹೇಳಿದರು. ಕರ್ನಾಟಕವು ತನ್ನ ಶ್ರೀಮಂತ ಸಂಸ್ಕೃತಿ, ಜ್ಞಾನ, ಪರಂಪರೆ, ನಾವೀನ್ಯತೆ ಹಾಗೂ ವೈವಿಧ್ಯತೆಯಲ್ಲಿ ಏಕತೆಯ ಭಾವನೆಗಾಗಿ ವಿಶ್ವದಾದ್ಯಂತ ಪ್ರಸಿದ್ಧವಾಗಿದೆ. ವೀರತೆ ಮತ್ತು ರಾಷ್ಟ್ರಭಕ್ತಿಯ ಮಹಾನ್ ಪರಂಪರೆಗೆ ಕರ್ನಾಟಕದ ನೆಲ ಸಾಕ್ಷಿಯಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿಯೂ ಕರ್ನಾಟಕದ ವೀರಭೂಮಿ ಅಪ್ರತಿಮ ಕೊಡುಗೆ ನೀಡಿದೆ ಎಂದು ಹೇಳಿದರು. ಭಾರತ ಇಂದು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಶಕ್ತಿಯಾಗಿ ಮುನ್ನಡೆಯುತ್ತಿದೆ. ಆರ್ಥಿಕತೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶ, ಡಿಜಿಟಲ್ ಇಂಡಿಯಾ, ಸ್ಟಾರ್ಟ್ಅಪ್ಗಳು ಹಾಗೂ ನಾವೀನ್ಯತೆಯ ಕ್ಷೇತ್ರಗಳಲ್ಲಿ ದೇಶವು ಹೊಸ ಎತ್ತರಗಳನ್ನು ಸಾಧಿಸಿದೆ. ಈ ಪರಿವರ್ತನಾತ್ಮಕ ಪಯಣದಲ್ಲಿ ಕರ್ನಾಟಕವು ಮುಂಚೂಣಿ ಪಾತ್ರ ವಹಿಸುತ್ತಿದೆ. ಬೆಂಗಳೂರು ಭಾರತದ ತಂತ್ರಜ್ಞಾನ ಮತ್ತು ನಾವೀನ್ಯತಾ ಶಕ್ತಿಯ ಪ್ರತೀಕವಾಗಿ ಹೊರಹೊಮ್ಮಿದೆ. ಕರ್ನಾಟಕದ ಯುವ ಪ್ರತಿಭೆಗಳು, ವಿಜ್ಞಾನಿಗಳು, ಉದ್ಯಮಿಗಳು, ರೈತರು, ಕಾರ್ಮಿಕರು, ಶಿಕ್ಷಕರು ಮತ್ತು ಮಹಿಳೆಯರು ರಾಜ್ಯದ ಅಭಿವೃದ್ಧಿಯ ಜೊತೆಗೆ ರಾಷ್ಟ್ರ ನಿರ್ಮಾಣದಲ್ಲಿಯೂ ಮಹತ್ವದ ಕೊಡುಗೆ ನೀಡುತ್ತಿದ್ದಾರೆ. ರಾಜ್ಯದ ಅಭಿವೃದ್ಧಿಯೇ ರಾಷ್ಟ್ರದ ಅಭಿವೃದ್ಧಿಗೆ ಬಲ ನೀಡುತ್ತದೆ ಎಂದು ಹೇಳಿದರು. ವಿಕಸಿತ ಭಾರತ ನಿರ್ಮಾಣದಲ್ಲಿ ವಿಕಸಿತ ಕರ್ನಾಟಕದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಬೇಕು. ಈ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ಏಕ ಭಾರತ ಶ್ರೇಷ್ಠ ಭಾರತ, ವಿಕಸಿತ ಭಾರತ ಮತ್ತು ವಿಕಸಿತ

0: ಕರ್ನಾಟಕದ ನಿರ್ಮಾಣಕ್ಕೆ ಎಲ್ಲರೂ ಕೊಡುಗೆ ನೀಡಬೇಕೆಂದು ರಾಜ್ಯಪಾಲರು ಕರೆ ನೀಡಿದರು. 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿಂದು ವ್ಯವಸ್ಥೆ ಮಾಡಲಾಗಿದ್ದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಯುವ ಕರ್ನಾಟಕ ನವಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಹಲವು ನೂತನ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ ಎಂದು ಅವರು ಸಮಾರಂಭದಲ್ಲಿ ತಿಳಿಸಿದರು. ಸರ್ಕಾರಿ ವಲಯದಲ್ಲಿ ಖಾಲಿ ಇರುವ 72,000 ಪ್ರಮುಖ ಹುದ್ದೆಗಳನ್ನು ಮುಂದಿನ 6 ತಿಂಗಳಲ್ಲಿ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ವೇಗಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಖಾಸಗಿ ಉದ್ಯೋಗಾವಕಾಶಗಳನ್ನು ಯುವ ಜನರಿಗೆ ತಲುಪಿಸಲು ಯುವ ಉದ್ಯೋಗ ಸೇತು ತಂತ್ರಾಂಶ ಹಾಗೂ ಹಿಂದುಳಿದ 10 ಜಿಲ್ಲೆಗಳಲ್ಲಿ ನೂತನ ಉದ್ಯೋಗ ಸೃಷ್ಟಿಸುವ ಉದ್ಯಮಿಗಳಿಗೆ ಪ್ರತಿ ಉದ್ಯೋಗಕ್ಕೆ ತಿಂಗಳಿಗೆ 2,500 ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಉದ್ಯೋಗ ನಿಧಿ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಮಾಹಿತಿ ನೀಡಿದರು. ಶೈಕ್ಷಣಿಕ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಬೃಹತ್ ಬದಲಾವಣೆ ತರುವ ನಿಟ್ಟಿನಲ್ಲಿ ರಾಜ್ಯದ ಶಾಲೆಗಳಲ್ಲಿ 6ನೇ ತರಗತಿಯಿಂದಲೇ ಎಐ ಶಿಕ್ಷಣ ಪರಿಚಯಿಸುವ ಎಐ ಅಕ್ಷರ ಅಭಿಯಾನ ಮತ್ತು ಉಚಿತ ಕೋಡಿಂಗ್ ಗುರುಕುಲ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ದೇಶದ ಮೊದಲ ಸರ್ಕಾರಿ ಎಐ ವಿಶ್ವವಿದ್ಯಾಲಯ ಸ್ಥಾಪನೆ, 1,000 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಗ್ರಾಮೀಣ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳ ಪ್ರವೇಶದಲ್ಲಿ ಶೇಕಡ 7.5% ಒಳಮೀಸಲಾತಿ ಕಲ್ಪಿಸುವ ವಿದ್ಯಾರ್ಥಿ ಸಹಾಯ ಹಸ್ತ ಯೋಜನೆ ಜಾರಿಗೊಳಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು.
1: ಇಡೀ ನಮ್ಮ ಭಾರತ ಯುವಜನರ ದೇಶ, ಅದನ್ನ ಬಲವಾಗಿ ಕರ್ನಾಟಕವನ್ನು ಕಟ್ಟಲು ನಮ್ಮ ಸರ್ಕಾರ ಯುವಜನರ ಮೇಲೆ ಹೆಚ್ಚು ಬಂಡವಾಳವನ್ನ ನಾವು ಹೂಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಯುವ ಕರ್ನಾಟಕ ನವ ಭಾರತ ನನ್ನ ಧ್ಯೇಯ ವಾಕ್ಯವಾಗಿದೆ. ಈಗ ಹೊಸದಾಗಿ ನಾವು ತಂತ್ರಜ್ಞಾನದಲ್ಲಿ ನಾವು ಇದ್ದೇವೆ. ಎಐ ಅಭಿಯಾನ ಮತ್ತು ಕೋಡಿಂಗ್ ಗುರುಕುಲ ಇದು ನಿಮ್ಮ ಯುಗ, ನವಯುಗ. ಈಗಿನ ಯುವ ಜನತೆ ಹೊಸ ರೂಪವನ್ನು ಕೊಡಲು ವಿಶ್ವ ಮಟ್ಟದ ಸ್ಪರ್ಧೆಗೆ ಅನುಕೂಲ ಆಗುವಂತೆ ಅನೇಕ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ.
0: ಬಳಿಕ ನಡೆದ ಪಥಸಂಚಲನದಲ್ಲಿ ವಿವಿಧ ಪಡೆಗಳ ತುಕಡಿಗಳು ಹಾಗೂ ಶಾಲಾ ಮಕ್ಕಳ ತಂಡಗಳಿಂದ ಕವಾಯತು ನಡೆಯಿತು. ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ತೆರೆದ ವಾಹನದಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಉತ್ಸವದ ಭಾಗವಾಗಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ನೃತ್ಯ ರೂಪಕ, ವಿದ್ಯಾರ್ಥಿಗಳಿಂದ ಸ್ವಾತಂತ್ರ್ಯ ಸಂಗ್ರಾಮದ ವೈಭವ ಪ್ರದರ್ಶನ, ಅಕ್ಕಪಡೆಯಿಂದ ಆತ್ಮರಕ್ಷಣೆ ಪ್ರದರ್ಶನ ಹಾಗೂ ವಿದ್ಯಾರ್ಥಿಗಳಿಂದ ಭಾರತ್ ಜೋಡೋ ಯುವ ಸಂಘ ಯೋಜನೆ ಕುರಿತ ಕಾರ್ಯಕ್ರಮ ನಡೆಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲೆಯಲ್ಲಿ ರೈಲ್ವೆ ಕಾಮಗಾರಿಗಳು ವೇಗ ಪಡೆದುಕೊಂಡಿದ್ದು 2027 ಡಿಸೆಂಬರ್ ಅಂತ್ಯದೊಳಗೆ ತುಮಕೂರು ರಾಯದುರ್ಗ ರೈಲ್ವೆ ಕಾರ್ಯಾಚರಣೆ ನಡೆಸಲಿದೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು ಚೆನ್ನೈ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ಅಡಿಯಲ್ಲಿ ವಸಂತ ನರಸಾಪುರದಲ್ಲಿ 6ನೇ ಹಂತದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ 4,731 ಎಕರೆ ಭೂಸ್ವಾಧೀನಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ ಎಂದರು. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ ಜಿಲ್ಲೆಯಲ್ಲಿ 75,480 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆಗೆ 7 ಬೃಹತ್ ಮತ್ತು ಭಾರಿ ಕೈಗಾರಿಕೆಗಳು ಮುಂದೆ ಬಂದಿದ್ದು ಇದರಿಂದ 29,200 ನೇರ ಉದ್ಯೋಗ ಸೃಷ್ಟಿಯಾಗಲಿದೆ ಎಂದು ಹೇಳಿದರು. ಮಂಡ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೃಹತ್ ಮತ್ತು ಮಧ್ಯಮ ನೀರಾವರಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನ ಹಾಗೂ ಆದರ್ಶಗಳನ್ನು ಸ್ಮರಿಸಿಕೊಂಡು ಸೌಹಾರ್ದತೆ, ಸಹೋದರತ್ವ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ತತ್ವಗಳೊಂದಿಗೆ ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಸಾವಿರಾರು ದೇಶಪ್ರೇಮಿಗಳ ತ್ಯಾಗ ಬಲಿದಾನದ ಫಲವಾಗಿ ಸ್ವಾತಂತ್ರ್ಯ ದೊರೆತಿದೆ. ಅಂತಹ ಮಹನೀಯರನ್ನು ಸದಾ ಸ್ಮರಿಸಿ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ವಿಜಯಪುರದಲ್ಲಿ ಜರುಗಿದ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರಾಷ್ಟ ಧ್ವಜಾರೋಹಣವನ್ನು ನೆರವೇರಿಸಿದರು. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ತಂಡಗಳಿಂದ ವಂದನೆ ಸ್ವೀಕರಿಸಿದರು. ನಂತರ ಮಾತನಾಡಿದ ಅವರು, ಭಾರತದ ಏಕತೆಗಾಗಿ ಎಲ್ಲರೂ ಬದ್ಧರಾಗಿ ಅಭಿವೃದ್ಧಿಗೆ ಪೂರಕವಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು.

0: ರಾಯಚೂರು ಜಿಲ್ಲಾಡಳಿತದ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಾಷ್ಟ ಧ್ವಜಾರೋಹಣ ಕಾರ್ಯಕ್ರಮ ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಿತು. ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಡಾ ಅಜಯ್ ಧರ್ಮ್ ಸಿಂಗ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಪೊಲೀಸ್, ಗೃಹ ರಕ್ಷಕ ದಳ, ಎನ್ಸಿಸಿ, ಸೇವಾದಳ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಪೌರ ಕಾರ್ಮಿಕರು ಸೇರಿದಂತೆ ವಿವಿಧ ತಂಡಗಳಿಂದ ಗೌರವ ರಕ್ಷೆ ಸ್ವೀಕರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಬಿಎಸ್ ಸುರೇಶ್ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣೆ ನೆರವೇರಿಸಿದರು. ಕರ್ನಾಟಕ ಜಲಿಯನ್ ವಾಲಾಬಾಗ್ ಖ್ಯಾತಿಯ ಇತಿಹಾಸ ಪ್ರಸಿದ್ಧ ವಿದುರಾಶ್ವತ್ಥ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ರಾಷ್ಟಭಕ್ತಿ, ರಾಷ್ಟಪ್ರೇಮ ಬಿಂಬಿಸುವ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಇಂದು ನಡೆದ ಗುಂಡಿನ ಚಕಮಕಿಯಲ್ಲಿ ಬೇಟೆಗಾರರೆನ್ನಲಾದ ಮೂವರು ಮೃತಪಟ್ಟ ಘಟನೆ ವರದಿಯಾಗಿದೆ. ಘಟನೆ ಬಗ್ಗೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಮಾತನಾಡಿ, ಕಾವೇರಿ ವನ್ಯಜೀವಿಧಾಮದ ಅಧಿಕಾರಿಗಳ ಜೊತೆ ಈ ಬಗ್ಗೆ ಮಾತನಾಡಲಾಗಿದೆ. ಕಳ್ಳಬೇಟೆಗೆ ತೆರಳಿದ್ದವರು ಸಿಬ್ಬಂದಿ ಮೇಲೆ ನಾಡ ಬಂದೂಕುಗಳಿಂದ ದಾಳಿ ಮಾಡಿದ್ದು ಪ್ರತಿದಾಳಿ ನಡೆಸಿದಾಗ ಮೂವರು ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಸ್ಥಳೀಯರು ಮೃತಪಟ್ಟವರು ಅಮಾಯಕರಾಗಿದ್ದು ಬೇಟೆಗೆ ಹೋಗಿರಲಿಲ್ಲ ಎನ್ನುತ್ತಿದ್ದಾರೆ. ಈ ಕುರಿತು ಪರಿಶೀಲನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡಿನೆಲ್ಲೆಡೆ 80ನೇ ಸ್ವಾತಂತ್ರ್ಯ ದಿನದ ಸಡಗರ, ರಾಜ್ಯಪಾಲರಿಂದ ಲೋಕಭವನದಲ್ಲಿ ತ್ರಿವರ್ಣ ಧ್ವಜಾರೋಹಣ. ಬೆಂಗಳೂರಿನ ಮಾಣೆಕ್ ಷಾ ಪರೇಡ್ ಮೈದಾನದಲ್ಲಿ ನಡೆದ ರಾಜ್ಯ ಮಟ್ಟದ ಪ್ರಧಾನ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಂದ ಧ್ವಜಾರೋಹಣ. ಯುವ ಕರ್ನಾಟಕ ನವಭಾರತ ಯೋಜನೆ ಘೋಷಣೆ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಜಾಪ್ರತಿನಿಧಿಗಳಿಂದ ರಾಷ್ಟ ಧ್ವಜಾರೋಹಣ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ಸಮರ್ಪಣೆ. ಚಾಮರಾಜನಗರ ಜಿಲ್ಲೆ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ, ಬೇಟೆಗಾರರೆನ್ನಲಾದ ಮೂವರ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಜನಧ್ವನಿಯಿಂದ ಇದೀಗ ಸ್ವಾತಂತ್ರ್ಯ ಪೂರ್ವ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಪೂರ್ವ ಮತ್ತು ಯುವ ಧರ್ಮ ಎಂಬ ವಿಷಯದ ಕುರಿತು ಮೈಸೂರು ಕೃಷ್ಣಮೂರ್ತಿಪುರಂ ಶಾರದ ವಿಲಾಸ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಹಾಗೂ ಕತೆಗಾರರಾದ ಡಾ ಆನಂದ್ ಗೋಪಾಲ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರ. ಪ್ರಥಮತಃ ಜನಧ್ವನಿ ಬಾನುಲಿ ವಾಹಿನಿಯ ಕೇಳುಗರೆಲ್ಲರಿಗೂ 80th ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾನು ಡಾಕ್ಟರ್ ಆನಂದ್ ಗೋಪಾಲ್, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಶಾರದಾ ವಿಲಾಸ ಕಾಲೇಜು, ಮೈಸೂರು. ಪ್ರಿಯ ಕೇಳುಗರೆ, ನಮ್ಮ ಪ್ರಿಯ ಭಾರತ ಬ್ರಿಟಿಷ್ ಆಡಳಿತದಿಂದ ಮುಕ್ತಗೊಂಡು ಸ್ವಾತಂತ್ರ್ಯಗೊಂಡ ನೆನಪಾರ್ಥ ನಾವು 15th ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಲಕ್ಷಾಂತರ ಜನರ ತ್ಯಾಗ, ಬಲಿದಾನ, ಮಹಾತ್ಮ ಗಾಂಧೀಜಿಯಂತಹ ಮೇರು ನಾಯಕರ ಮಾರ್ಗದರ್ಶನದಿಂದ ನಮಗೆ ಈ ಅತ್ಯಮೂಲ್ಯ ಸ್ವಾತಂತ್ರ್ಯ ದೊರೆತಿದೆ. ಅಸಲಿಗೆ ನಮಗೆ, ಅರ್ಥಾತ್ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಿನ್ನೆಲೆಯನ್ನು ಅರಿಯಲು ನಾವು ಕೊಂಚ ದೇಶದ ಚರಿತ್ರೆಯತ್ತ ಕಣ್ಣು ಹಾಯಿಸುವುದು ಅಗತ್ಯ ಎನಿಸುತ್ತದೆ. ವ್ಯಾಪಾರದ ಉದ್ದೇಶದಿಂದ ಪೋರ್ಚುಗೀಸರು ಈ ದೇಶವನ್ನು ಮೊದಲಿಗೆ ಪ್ರವೇಶಿಸಿದರು. ಅವರ ಬೆನ್ನಿಗೆ ಫ್ರೆಂಚರು, ಡಚ್ಚರು, ಹಾಗೆಯೇ ಬ್ರಿಟಿಷರು ಬಂದರು. ಇಲ್ಲಿನ ರಾಜರುಗಳು ಅವರ ಅಹಂಕಾರ, ಅಸಹನೆ, ಮತ ಧರ್ಮಗಳು, ಭಾಷೆಗಳು ಬ್ರಿಟಿಷರಲ್ಲಿ ಹೊಸ ಅಧಿಕಾರದ ಕನಸು ಹುಟ್ಟಿಸಿತು. ಕ್ರಮೇಣ ವ್ಯಾಪಾರದ ಸಂಗತಿ ಹಿಂದಕ್ಕೆ ಸರಿದು ದೇಶವನ್ನು ಆಳುವ ಆಕ್ರಾಮಕ ಬುದ್ಧಿ ಅವರಲ್ಲಿ ಬೆಳೆಯಿತು. ಪೋರ್ಚುಗೀಸ್, ಫ್ರೆಂಚ್, ಡಚ್ಚರಿಗಿಂತ ಬ್ರಿಟಿಷರು ಹೆಚ್ಚು ಚಾಣಾಕ್ಷರಾಗಿದ್ದರು. ಅವರ ಇಂಗ್ಲಿಷ್ ಭಾಷೆ, ಆಧುನಿಕ ಅಸ್ತ್ರ ಶಸ್ತ್ರ ಹಾಗೂ ಯಂತ್ರಗಳ ಬಳಕೆಯಿಂದ ಅವರು ಸುಲಭವಾಗಿ ಈ ದೇಶದ ರಾಜರನ್ನು ಸೋಲಿಸಿ ಅಧಿಕಾರ ಪಡೆಯತೊಡಗಿದರು. ಇದಕ್ಕಾಗಿ ಅವರು ನಡೆಸಿದ ಕೃತ್ಯಗಳು, ಹೆಣದ ತಂತ್ರಗಳು, ಜಾರಿಗೊಳಿಸಿದ ಕಾನೂನುಗಳು ಅಸಂಖ್ಯಾತವಾದವು, ಅನೂಹ್ಯವಾದವು. ಜನರ ಒಗ್ಗಟ್ಟನ್ನು ಮುರಿಯಲು ಧರ್ಮಗಳ ನಡುವೆ, ಜಾತಿ ಜಾತಿಗಳ ನಡುವೆ

ಭಾಷೆ ಭಾಷೆಗಳ ನಡುವೆ ಒಡಕು ತಂದು ಅದರ ಸಂಪೂರ್ಣ ಲಾಭ ಪಡೆದರು. 500 ಹೆಚ್ಚಿದ್ದ ರಾಜಸಂಸ್ಥಾನಗಳನ್ನು ಬ್ರಿಟಿಷರು ಕ್ರಮೇಣ ಗೆದ್ದುಕೊಂಡು ಇಡೀ ಭಾರತವನ್ನು ಆಳಲು ಮುಂದಾದರು. ನಮ್ಮ ದೇಶದ ದೇಶ ಭಾಷೆಗಳು, ಆಚಾರ ವಿಚಾರಗಳು, ತತ್ವ ಸಿದ್ಧಾಂತಗಳ ಬಗ್ಗೆ ನಮಗೆ ಅಸಹ್ಯ ಬರುವ ಹಾಗೆ ನಮ್ಮನ್ನು ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ಅವರು ಗುಲಾಮರನ್ನಾಗಿಸಿದರು. ನಮ್ಮ ಮೌಲ್ಯಗಳು, ಜೀವನ ವಿಧಾನದ ಬಗ್ಗೆ ನಾವೇ ಸಂಶಯ ಪಡುವ ಹಾಗೆ ಅವರು ನಮ್ಮ ಮನಸ್ಸು, ಬುದ್ಧಿಯನ್ನು ಬದಲಿಸಿದರು. ಭಾಷೆ ಎಂದರೆ ಅದು ಇಂಗ್ಲಿಷ್, ಇತಿಹಾಸ ಎಂದರೆ ಅದು ಬ್ರಿಟಿಷ್ ಇತಿಹಾಸ, ನಾಗರಿಕತೆ ಎಂದರೆ ಅದು ಬ್ರಿಟಿಷ್ ಸಮಾಜ, ಕಾನೂನು ನಿಯಮ ಎಂದರೆ ಅದು ಬ್ರಿಟಿಷ್ ಪ್ರಭುತ್ವ. ಹೀಗೆ ನಾವು ಬ್ರಿಟಿಷ್ ಆಡಳಿತವನ್ನು ಶಿಸ್ತಿಗೆ ಬರೆಯಬಹುದಾದ ವ್ಯಾಖ್ಯಾನ ಎಂದೇ ತಿಳಿಯುವಂತಾದೆವು. ಈ ಮಾತಿಗೊಂದು ನಡೆದ ಘಟನೆಯನ್ನು ಉದಾಹರಣೆಯಾಗಿ ನೀಡಬಹುದು. ಹಿರಿಯ ಗಾಂಧಿವಾದಿ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾಗಿದ್ದ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಆತ್ಮಕಥೆ ಹೋರಾಟದ ಹಾದಿಯಲ್ಲಿ ಈ ಪ್ರಸಂಗವನ್ನು ಗಮನಿಸಬಹುದು. ದೇಶಕ್ಕೆ 1947 ಸ್ವಾತಂತ್ರ್ಯ ಬಂದದ್ದು ಸರಿಯಷ್ಟೇ. ಆ ಸಂದರ್ಭದಲ್ಲಿ ಅಂದಿನ ವೈಸರಾಯ ಆಗಿದ್ದಂತಹ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಈ ದೇಶವನ್ನು ಬಿಟ್ಟು ಹೊರಡುವಾಗ ಅಂದಿನ ಪ್ರಧಾನಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರಿಗೆ ಹೇಳಿದ ಈ ಮಾತು ಗಮನೀಯ. ಅವರು ಪ್ರಧಾನಿ ನೆಹರು ಅವರಿಗೆ ಹೇಳಿದರಂತೆ, ನೋಡಿ, ನಾವು ನಿಮಗೆ ರಾಜಕೀಯ ಸ್ವಾತಂತ್ರ್ಯವನ್ನು ನೀಡಿದ್ದೇವೆ ನಿಜ, ಆದರೆ ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ ನೀವು ಎಂದಿಗೂ ಬ್ರಿಟಿಷರ ಅಧೀನದಲ್ಲೇ ಇರುತ್ತೀರಿ ಎಂದು ಹೇಳಿದ್ದರಂತೆ. ಇಂದಿಗೂ ಸ್ವಾತಂತ್ರ್ಯ ದೊರೆತು ಸತ್ಯವೆಂದೇ ಒಪ್ಪುವ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಇಂದಿನ ಶಿಕ್ಷಣ ಪದ್ಧತಿ, ಅದರ ಮಾಧ್ಯಮ, ರೂಪಿಸುತ್ತಿರುವ ಮೌಲ್ಯಗಳನ್ನು ಗಮನಿಸಿದರೆ ಮೇಲಿನ ಮಾತು ನಿಜ ಎನಿಸುವುದು ತೀರಾ ಸಹಜ. ಇದು ಒಂದಾದರೆ ಇನ್ನೊಂದೆಡೆ ದೇಶ ಈ 78 ವರ್ಷಗಳಲ್ಲಿ ಇನ್ನೂ ಅಭಿವೃದ್ಧಿಶೀಲ ರಾಷ್ಟ್ರ ಎಂಬ ಅಣೆಪಟ್ಟಿಯನ್ನು ಒತ್ತಿಯೇ ಇರುವುದು ವಿಪರ್ಯಾಸ. ಜನಸಂಖ್ಯೆಯಲ್ಲಿ ನಾವು ವಿಶ್ವಕ್ಕೆ 1 ಆದರೆ ಅಷ್ಟೂ ಜನಕ್ಕೂ ಅಗತ್ಯವಿರುವ ಶಿಕ್ಷಣ, ಉದ್ಯೋಗ, ಆರೋಗ್ಯ, ಭದ್ರತೆ ಒದಗಿಸಲು ಸಾಧ್ಯವೇ? ಸರ್ಕಾರಗಳು ಈ ನಿಟ್ಟಿನಲ್ಲಿ ಕೈಗೊಂಡಿರುವ ಉಪಕ್ರಮಗಳೇನು ಎಂಬುದು ದೇಶವಾಸಿಗಳಿಗೆ ಸ್ಪಷ್ಟವಾಗಿ ತಿಳಿದಿದೆಯೇ ಎಂಬುದು ಯೋಚಿಸಬೇಕಾದ ಸಂಗತಿ. ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಯೇನೋ ನಮ್ಮ ಭಾರತ ದೇಶಕ್ಕಿದೆ. ಆದರೆ ಆ ಪ್ರಜಾಪ್ರಭುತ್ವ ಆಶಯಗಳ, ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರ ಎಂಬ ಹೆಗ್ಗಳಿಕೆಯೇನೋ ನಮ್ಮ ಭಾರತ ದೇಶಕ್ಕಿದೆ. ಆದರೆ ಆ ಪ್ರಜಾಪ್ರಭುತ್ವದ ಆಶಯಗಳ ಈಡೇರಿಕೆಯಲ್ಲಿ ಆಗುತ್ತಿರುವ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತಗಳನ್ನು ನೋಡಿದರೆ ಬೇಸರವಾಗದಿರದು. ಅಧಿಕಾರಸ್ಥರ ಬಂಡವಾಳಶಾಹಿಗಳ ಕೈಹಿಡಿತಕ್ಕೆ ದೇಶದ ಚುಕ್ಕಾಣಿ ಸಿಗುವಂತಾಗಿದೆ. ಕವಿ ಸಿದ್ದಲಿಂಗಯ್ಯನವರ 47 ಸ್ವಾತಂತ್ರ್ಯ ಕವಿತೆಯ ಈ ಸಾಲುಗಳು ಅತ್ಯಂತ ಚಿಂತನೆಗೀಡು ಮಾಡುತ್ತವೆ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47 ಸ್ವಾತಂತ್ರ್ಯ? ಟಾಟಾ ಬಿರ್ಲಾ ಜೋಬಿಗೆ ಬಂತು, ಜನಗಳು ತಿನ್ನುವ ಬಾಯಿಗೆ ಬಂತು, ಕೋಟ್ಯಾಧೀಶನ ಕೋಣೆಗೆ ಬಂತು 47 ಸ್ವಾತಂತ್ರ್ಯ. ಬಡವನ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ, ಗೋಳಿನ ಕಡಲನ್ನು ಬತ್ತಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ, ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು, ಯಾರೂ ಕಾಣದ ಸ್ವಾತಂತ್ರ್ಯ 47 ಸ್ವಾತಂತ್ರ್ಯ. ಸಾವಿರಾರು ಜನ ಗೋರಿಯಾದರು, ಲಕ್ಷ ಲಕ್ಷ ಜನ ಗಲ್ಲಿಗೇರಿದರು, ರೈತ ಕಾರ್ಮಿಕರು ರಕ್ತವ ಕೊಟ್ಟರು, ಯಾರಿಗೆ ಬಂತು ಸ್ವಾತಂತ್ರ್ಯ 47 ಸ್ವಾತಂತ್ರ್ಯ? ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು, ಬಂದೂಕದ ಗುಂಡಿಗೆ ಬಂತು 47 ಸ್ವಾತಂತ್ರ್ಯ. ಪಾರ್ಲಿಮೆಂಟಿನ ಕುರ್ಚಿಯ ಮೇಲೆ ವರ್ಷಗಟ್ಟಲೆ ಚರ್ಚೆಗೆ ಕೂತು ಬಡವರ ಬೆವರು ರಕ್ತವ ಕುಡಿದು ಏಳಲ ಇಲ್ಲ ಸ್ವಾತಂತ್ರ್ಯ 47 ಸ್ವಾತಂತ್ರ್ಯ. ಯಾರಿಗೆ ಬಂತು, ಎಲ್ಲಿಗೆ ಬಂತು 47 ಸ್ವಾತಂತ್ರ್ಯ? ಈ ಕವಿತೆ ಪ್ರಧಾನವಾಗಿ ಸ್ವತಂತ್ರಗೊಂಡ ದೇಶವು ಇಂದು ಆದರ್ಶಗಳನ್ನು ಕಳೆದುಕೊಂಡಿದೆ, ಬಡಬಗ್ಗರ ದುರ್ಬಲರ ಜೀವನ ಹೀನಾಯವಾಗಿದೆ, ಇದಕ್ಕೆ ನಮ್ಮನ್ನಾಳುವ ಜನರು ಅಪ್ರಾಮಾಣಿಕರಾಗಿರುವುದೇ ಕಾರಣ ಎಂದು ಧ್ವನಿಸುತ್ತಿದೆ. ಪ್ರಾಮಾಣಿಕತೆಗೆ ಒಂದು ಉದಾಹರಣೆಯಾಗಿ ಸ್ವತಂತ್ರ ಪೂರ್ವದಲ್ಲಿ ನಡೆದ ಒಂದು ಘಟನೆಯನ್ನು ನಾವು ನೆನೆಸಿಕೊಂಡರೆ, ಆ ದೇಶದಲ್ಲಿ ಈ ಕವಿತೆ ಪ್ರಧಾನವಾಗಿ ಸ್ವತಂತ್ರಗೊಂಡ ದೇಶವು ಇಂದು ಆದರ್ಶಗಳನ್ನು ಕಳೆದುಕೊಂಡಿದೆ, ಬಡಬಗ್ಗರ ದುರ್ಬಲರ ಜೀವನ ಹೀನಾಯವಾಗಿದೆ, ಇದಕ್ಕೆ ನಮ್ಮನ್ನಾಳುವ ಜನರು ಅಪ್ರಾಮಾಣಿಕರಾಗಿರುವುದೇ ಕಾರಣ ಎಂದು ಧ್ವನಿಸುತ್ತದೆ. ಸ್ವತಂತ್ರ ಪೂರ್ವದಲ್ಲಿ ನಡೆದ ಈ ಘಟನೆ ಅಂದು

ದೇಶವಾಸಿಗಳಲ್ಲಿ ಇದ್ದಂತಹ ಪ್ರಾಮಾಣಿಕತೆ ಇಂತಹದ್ದು ಎಂದು ತೋರಿಸುತ್ತದೆ. ಸ್ವತಂತ್ರ ಪೂರ್ವದಲ್ಲಿ ಒಮ್ಮೆ ಅಸಹಕಾರ ಚಳುವಳಿ ನಡೆಯುತ್ತಿದ್ದಂತಹ ಸಂದರ್ಭ, ಪುರುಷರಂತೆ ಸ್ತ್ರೀಯರೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಗಾಂಧೀಜಿಯವರ ಆಶಯದಂತೆ, ಅವರ ಪ್ರಭಾವದಂತೆ ಬಹಳಷ್ಟು ಜನ ಮಹಿಳೆಯರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಮಹಿಳೆಯನ್ನ ಪೊಲೀಸರು ದಸ್ತಗಿರಿಯನ್ನು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಆಕೆ ಧರಿಸಿದ್ದಂತಹ ತನ್ನ ಒಡವೆಗಳನ್ನ ಅಲ್ಲಿದ್ದಂತಹ ಒಬ್ಬ ವ್ಯಕ್ತಿಯ ಕೈಗೆ ಕೊಟ್ಟು ಇದನ್ನು ತಮ್ಮ ಮನೆಗೆ ತಲುಪಿಸಿ ಎಂದು ಆಕೆ ಕೋರಿಕೊಳ್ಳುತ್ತಾಳೆ. ಆಕೆ ಸುಮಾರು 3 ತಿಂಗಳ ಕಾಲ ಸಾಧಾರಣ ಶಿಕ್ಷೆಯನ್ನು ಅನುಭವಿಸಿ ಬಿಡುಗಡೆಯಾದ ಮೇಲೆ ತನ್ನ ಮನೆಗೆ ಬಂದು ತನ್ನ ಒಡವೆಗಳನ್ನು ಕೇಳುತ್ತಾಳೆ. ಮನೆಯವರು, ಯಾವ ಒಡವೆಗಳು, ಆ ಥರದ ಒಡವೆಗಳನ್ನು ಯಾರು ತಂದು ಕೊಟ್ಟಿಲ್ಲವಲ್ಲ ಎಂದು ಹೇಳುತ್ತಾಳೆ. ಆಕೆ ನಗುತ್ತಾ ಹೇಳುತ್ತಾಳೆ, ಇಲ್ಲ ಇಲ್ಲ, ನಾನು ದಸ್ತಗಿರಿಯಾಗುವ ಮುನ್ನ ಕೊಟ್ಟ ಒಡವೆಗಳನ್ನು ಆ ವ್ಯಕ್ತಿ ತಂದು ಕೊಟ್ಟೇ ಕೊಟ್ಟಿರುತ್ತಾನೆ ಎಂದು ಆಕೆ ವಾದವನ್ನು ಮಾಡುತ್ತಾಳೆ. ಮನೆಯವರು ಈಗ ನಗುತ್ತಾ ಆಕೆಯನ್ನು ಯಾವ ರೀತಿ ನಂಬುತ್ತೀಯಾ ಈ ವಿಷಯವನ್ನು ಎಂದು ಕೇಳುತ್ತಾರೆ. ಅದಕ್ಕೆ ಆಕೆ ಹೇಳುತ್ತಾಳೆ, ಯಾಕೆಂದರೆ ಆ ವ್ಯಕ್ತಿ ಗಾಂಧಿ ಟೋಪಿಯನ್ನು ಧರಿಸಿದ್ದ. ಅಂದರೆ ಗಾಂಧಿ ಟೋಪಿಯನ್ನು ಧರಿಸಿದಂತಹ ವ್ಯಕ್ತಿ ಎಂದಿಗೂ ಸುಳ್ಳು ಹೇಳುವುದಿಲ್ಲ, ವಂಚನೆಯನ್ನು ಮಾಡುವುದಿಲ್ಲ ಎಂಬುದು ಆಕೆಯ ಮಾತಿನ ಅರ್ಥವಾಗಿತ್ತು. ಈ ಪ್ರಸಂಗವನ್ನು ನಿವೃತ್ತ ನ್ಯಾಯಮೂರ್ತಿ ಎಂ ರಾಮಾಜೋಯಿಸ್ ಅವರು ಹೇಳಿದ್ದರು. ಅಂದರೆ ಅಂದು ಸ್ವತಂತ್ರ ಪೂರ್ವದಲ್ಲಿ ಇದ್ದಂತಹ ಜನರಲ್ಲಿದ್ದಂತಹ ಪ್ರಾಮಾಣಿಕತೆ ಆದರ್ಶವನ್ನು ನಾವು ಗಮನಿಸಿದರೆ, ಈ ಆದರ್ಶ ಮತ್ತು ಪ್ರಾಮಾಣಿಕತೆ ಸ್ವತಂತ್ರ ನಂತರ ಕ್ರಮೇಣ ದುರ್ಬಲವಾಗುತ್ತಿರುವುದು, ಇಳಿಮುಖವಾಗುತ್ತಿರುವುದು ಬಹಳ ದುರಂತದ ಸಂಗತಿ ಎಂದು ಅನಿಸುತ್ತದೆ. ಪ್ರಾಮಾಣಿಕತೆ ಎಂಬ ಮೌಲ್ಯವನ್ನು ಕಳೆದುಕೊಂಡಂತಹ ದೇಶ ಎಂದಿಗೂ ಕೂಡ ಸ್ವತಂತ್ರಗೊಂಡರೂ ಕೂಡ ಅದು ಮೇಲ್ಮುಖ ಚಲನೆಯನ್ನು ಸಾಧಿಸುವುದಿಲ್ಲ. ಇದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದಂತಹ ಒಂದು ಮಾತು ನನಗೆ ಮುಖ್ಯ ಅನಿಸುತ್ತದೆ. ಸ್ವಾಮೀಜಿ ಹೇಳುತ್ತಿದ್ದರು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವುದು ದೊಡ್ಡ ಸಂಗತಿಯಲ್ಲ, ಆದರೆ ಸ್ವತಂತ್ರಗೊಂಡ ದೇಶವನ್ನು ಉಳಿಸಿಕೊಳ್ಳುವಂತಹ ಯೋಗ್ಯತೆ ನಮ್ಮವರಲ್ಲಿ ಇದೆಯೇ, ಆ ನೈತಿಕ ಶುದ್ಧಿ ನಮ್ಮವರಲ್ಲಿ ಇದೆಯೇ ಎಂಬ ಪ್ರಶ್ನೆಯನ್ನು ಮೊದಲು ಕೇಳಿಕೊಳ್ಳಬೇಕು. ಆ ನೈತಿಕ ಶುದ್ಧಿ ಇದ್ದರೆ ಮಾತ್ರ ಸ್ವಾತಂತ್ರ್ಯಕ್ಕೆ ಅರ್ಥ ಎಂಬುದು ಸ್ವಾಮಿ ವಿವೇಕಾನಂದರ ಆಶಯವಾಗಿತ್ತು. ಈ ನಿಟ್ಟಿನಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಈ ಕವಿತೆ ಸಾಲುಗಳನ್ನು ನಾವು ಗಮನಿಸಬೇಕು. ಕರಿಯರದು ಬಿಳಿಯರದು ಯಾರಾದರೇನು, ಸಾಮ್ರಾಜ್ಯ ಭಾವಗಮ್ ಸುಲಿಗೆ ರೈತರಿಗೆ, ವಿಜಯನಗರವೋ ಮೊಘಲರಾಳ್ವಿಕೆಯೋ ಇಂಗ್ಲಿಷರೋ ಎಲ್ಲರೂ ಜಿಗಣಿಗಳೇ ನನ್ನ ನೆತ್ತರಿಗೆ, ಕತ್ತಿ ಪರದೇಶಿಯಾದರೆ ಮಾತ್ರ ನೋವೇ, ನಮ್ಮವರೇ ಅದ ಹಾಕಿ ತಿವಿದರದು ಹೂವೇ ಎಂದು ಕೇಳುವುದು ಕೂಡ ದೇಶ ಸ್ವತಂತ್ರಗೊಂಡಿದೆ ಎಂದ ಮಾತ್ರಕ್ಕೆ ನಮ್ಮ ಭವಿಷ್ಯ ಬಂಗಾರವಾಯಿತೆಂದು ಭಾವಿಸುವುದು ಭ್ರಾಮಕತನವಾದೀತು ಎಂದೇ ಹೇಳುವಂತಿದೆ. ಈಗೆಂದು ದೇಶ ಸ್ವತಂತ್ರಗೊಂಡು ಇಷ್ಟು ವರ್ಷಗಳಲ್ಲಿ ಏನೂ ಸಾಧಿಸಲಿಲ್ಲವೆ ಎಂದು ಕೇಳಿಕೊಂಡರೆ ಖಂಡಿತ ನಮ್ಮ ಸಾಧನೆ ಕಡಿಮೆದ್ದೇನೂ ಅಲ್ಲ. ಆರ್ಥಿಕವಾಗಿ ನಾವು ಬಲಾಢ್ಯರಾಗಿದ್ದೇವೆ, ಆತ್ಮನಿರ್ಭರರಾಗಿದ್ದೇವೆ. 10,000 ಧರ್ಮಗಳ, 100,000 ಜಾತಿಗಳ, 1,000,000 ಭಾಷೆಗಳ ಈ ವೈವಿಧ್ಯಮಯ ದೇಶ ಮುಕ್ಕಾಗದ ಹಾಗೆ ಇಂದಿಗೂ ಉಳಿದು ಬಂದಿದೆ. ಕ್ಷಿಪ್ರ ಕ್ರಾಂತಿಗಳಿಂದ ನೆರೆಹೊರೆ ದೇಶಗಳಲ್ಲಿ ಉಂಟಾದ ಬದಲಾವಣೆಗಳು ಇಲ್ಲಿ ಆಗಲಿಲ್ಲ. ದೇಶದ ಜೀವತಂತು ಇಲ್ಲಿನ ಸ್ವಾತಂತ್ರ್ಯ, ಸಮಾನತೆ, ಸಾಮರಸ್ಯಗಳಲ್ಲಿರುವುದೇ ಇಂತಹ ಕ್ಷಿಪ್ರಕಾಂತಿಗಳಿಗೆ ತಡೆ ಒಡ್ಡಿರಬೇಕು. ವಿಶ್ವವನ್ನೇ ಬೆರಗುಗೊಳಿಸಿದ ಮಹಾತ್ಮ ಗಾಂಧೀಜಿ, ವಿಶ್ವಜ್ಞಾನಿ ಡಾಕ್ಟರ್ B.R. ಅಂಬೇಡ್ಕರ್, ವಿಶ್ವನಾಯಕ ಜವಾಹರಲಾಲ್ ನೆಹರು, ಕಡು ಪ್ರಾಮಾಣಿಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಹ ನಾಯಕರು ಈ ದೇಶಕ್ಕೆ ಹಾಕಿಕೊಟ್ಟ ನೈತಿಕ ಅಸ್ಥಿವಾರ ಇಲ್ಲಿಯ ತನಕ ಈ ದೇಶವನ್ನು ಪೊರೆಯುತ್ತಾ ಬಂದಿದೆ. ಅದಕ್ಕೆ ಅತ್ಯುತ್ತಮವಾದ ನಿದರ್ಶನ ನಮ್ಮ ದೇಶದ ಸಂವಿಧಾನ. ನಮ್ಮ ದೇಶದ ಸಂವಿಧಾನ ವಿಶ್ವದ ಅತ್ಯಂತ ಬೃಹತ್ ಪ್ರಜಾಪ್ರಭುತ್ವ ದೇಶದ ಸಂವಿಧಾನ. ಈ ಸಂವಿಧಾನವನ್ನು ನೋಡಿ ವಿಶ್ವದ ಎಷ್ಟೋ ರಾಷ್ಟ್ರಗಳು ಪ್ರಭಾವಗೊಂಡಿವೆ. ದಕ್ಷಿಣ ಆಫ್ರಿಕಾ ಕೂಡ ನಮ್ಮ ದೇಶದ ಸಂವಿಧಾನದ ಎಷ್ಟೋ ಆಶಯಗಳನ್ನು ಅಳವಡಿಸಿಕೊಂಡಿದೆ. ಅಲ್ಲಿನ ರಾಷ್ಟ್ರಾಧ್ಯಕ್ಷನಾಗಿದ್ದಂತಹ ನೆಲ್ಸನ್ ಮಂಡೇಲಾ ಒಮ್ಮೆ ನಮ್ಮ ದೇಶದ ಸಂವಿಧಾನ, ವಿಶೇಷವಾಗಿ ಗಾಂಧೀಜಿಯವರ ಕುರಿತು ಹೇಳಿದಂತಹ ಈ ಮಾತು ಮನನೀಯ. ಅವರು ಹೇಳುತ್ತಾರೆ,
ನೋಡಿ, ನಾನು 27 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿ ಅಹಿಂಸೆಯ ಮಾರ್ಗದಲ್ಲಿ ನನ್ನ ದೇಶದ ಕರಿಯರಿಗೆ ಹಕ್ಕುಗಳನ್ನು ತಂದುಕೊಡುವುದಕ್ಕೆ ಕಾರಣವೇ ನಿಮ್ಮ ದೇಶ

ಮತ್ತು ನಿಮ್ಮ ದೇಶದ ಮಹಾತ್ಮ ಗಾಂಧೀಜಿ. ಅವರ ಅಹಿಂಸೆ, ಅವರ ತ್ಯಾಗ ನನ್ನನ್ನು ಸಾಕಷ್ಟು ಪ್ರಭಾವಿಸಿದೆ ಎಂದು ಅವರು ಹೇಳಿದ್ದರು. ಅವರು ಹೇಳುತ್ತಾರೆ, ನೋಡಿ, ನಿಮ್ಮ ದೇಶ ನಮಗೆ ಒಬ್ಬ ವಕೀಲನನ್ನು ಕೊಟ್ಟರೆ ನಮ್ಮ ದೇಶ ನಿಮಗೆ ಒಬ್ಬ ಮಹಾತ್ಮನನ್ನು ಕೊಟ್ಟಿದೆ. ಈ ಮಾತು ಗಾಂಧೀಜಿಯವರ ನೈತಿಕ ಶುದ್ಧಿ, ಗಾಂಧೀಜಿಯವರ ಪ್ರಾಮಾಣಿಕತೆ, ಅವರ ಅಹಿಂಸೆ, ಅವರ ತ್ಯಾಗ, ಈ ಎಲ್ಲವೂ ಕೂಡ ದೇಶದ ಒಂದು ಜೀವತಂತುವಾಗಿ, ದೇಶದ ಸ್ವತಂತ್ರ ಭಾರತದ ದಿಕ್ಕು ದೆಸೆ ಹೇಗಿರಬೇಕು ಎಂಬುದನ್ನು ಇದು ತೋರಿಸುವಂತಿದೆ. ಇದೇ ಮಾರ್ಗದಲ್ಲಿಯೇ ಇಂದಿಗೂ ಕೂಡ ದೇಶ ಮುಂದುವರಿಯುತ್ತಿದೆ. ಉದಾಹರಣೆಗೆ, ಇತ್ತೀಚೆಗೆ ನಡೆಯುತ್ತಿರುವಂತಹ ಕೆಲವೊಂದು ಉಪವಾಸ ಚಳುವಳಿಗಳನ್ನು ಗಮನಿಸಿದರೆ, ಪರಿಸರ ಚಳುವಳಿಗಳನ್ನು ಗಮನಿಸಿದರೆ, ಇದು ಗಾಂಧೀಜಿಯವರು ಹಾಕಿಕೊಟ್ಟಂತಹ ಅಹಿಂಸಾ ಮಾರ್ಗದ ಚಳುವಳಿಗಳು, ಅಹಿಂಸಾ ಮಾರ್ಗದ ಪ್ರಜಾಪ್ರಭುತ್ವವನ್ನು ಅಥವಾ ಅಹಿಂಸಾ ಮಾರ್ಗದಲ್ಲಿ ಸರ್ಕಾರಗಳನ್ನು ಪ್ರಶ್ನಿಸುವಂತಹ ನಿಲುವುಗಳಾಗಿ ನಮಗೆ ಕಾಣುತ್ತದೆ. ಅಂದರೆ ಪಾಶ್ಚಾತ್ಯ ದೇಶಗಳಲ್ಲಾಗಲಿ ಅಥವಾ ನೆರೆಹೊರೆ ದೇಶಗಳಲ್ಲಾಗಲಿ ಸರ್ಕಾರಗಳನ್ನು ಪ್ರಶ್ನಿಸುವಾಗ ಹಿಂಸಾ ಮಾರ್ಗಕ್ಕೆ ತಿರುಗುವುದನ್ನು ನಾವು ಗಮನಿಸಬಹುದು. ಆದರೆ ನಮ್ಮ ದೇಶದಲ್ಲಿ ಅದನ್ನು ಅಹಿಂಸಾ ಮಾರ್ಗದಲ್ಲಿ ಪ್ರಶ್ನಿಸುವಂಥದ್ದನ್ನು ಗಮನಿಸಬಹುದು. ಇದು ಏನನ್ನು ಸೂಚಿಸುತ್ತದೆ ಅಂದರೆ, ನಮ್ಮ ದೇಶಕ್ಕೆ ಆಗಿರ್ತಕ್ಕಂತಹ ಗಟ್ಟಿಯಾಗಿರ್ತಕ್ಕಂತಹ ಅಸ್ಥಿವಾರ ಇದೆಯಲ್ಲ, ಅದು ನೈತಿಕ ಶುದ್ಧಿ ಹಾಗೂ ಅಹಿಂಸಾ ಮಾರ್ಗದಿಂದ ಅನ್ನುವುದು ಗೊತ್ತಾಗುತ್ತದೆ. ಈ 7-8 ದಶಕಗಳಲ್ಲಿ ಜನರ ಮನಸ್ಸಿನಿಂದ ಮಹಾತ್ಮ ಗಾಂಧೀಜಿಯಂತಹ ಅವರ ಪ್ರಭಾವ ಛಾಯೆ ಮುಸುಕಾಗತೊಡಗಿರುವುದು ನಿಜ. ಅವರ ಜಾಗದಲ್ಲಿ ಸೆಲೆಬ್ರಿಟಿಗಳು ಸ್ಥಾನ ಪಡೆಯುತ್ತಿದ್ದಾರೆ. ಯುವಜನತೆ ದೇಶದ ವಿಮೋಚನೆಗೆ ಬಲಿದಾನ ಮಾಡಿದವರ ಹೆಸರುಗಳನ್ನು, ಚರಿತ್ರೆಗಳನ್ನು ಕೇಳಲು ಓದಲು ಬಯಸುತ್ತಿರುವ ಸ್ಥಿತಿಯನ್ನು ನಾವಿಂದು ತಲುಪಿದ್ದೇವೆ. ಇದಂತೂ ಒಳ್ಳೆಯ ಬೆಳವಣಿಗೆ ಎನಿಸುವುದಿಲ್ಲ. ವರ್ಷಕ್ಕೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿ 10 ಸೆಕೆಂಡುಗಳ ರೀಲ್ಸ್ ಮಾಡಿ ವಾಟ್ಸಪ್ ಸ್ಟೇಟಸ್ಗೆ ಅದನ್ನು ಹಾಕುವುದನ್ನೇ ದೊಡ್ಡ ಗನಂದಾರಿ ಕೆಲಸವೆಂದು ಯುವಜನತೆ ಭಾವಿಸಿದೆ. ದೇಶದ ಜ್ವಲಂತ ಸಮಸ್ಯೆಗಳತ್ತ ದೇಶದ ನಿರ್ಮಾಪಕರು, ನೀತಿ ನಿರೂಪಕರು, ದೇಶವಾಸಿಗಳು ಒಟ್ಟಾಗಿ ಯೋಚಿಸಬೇಕು, ಪರಿಹಾರಕ್ಕಾಗಿ ಶ್ರಮಿಸಬೇಕು. ಭ್ರಷ್ಟಾಚಾರ ಮುಕ್ತ, ಸ್ವಜನ ಪಕ್ಷಪಾತರಹಿತ ಸಮಾಜ ನಿರ್ಮಾಣವೇ ದೇಶದ ಸತ್ಯ, ಶಿವ ಹಾಗೂ ಸುಂದರ ಆಗಬೇಕು. ನಮ್ಮ ಹಿಂದಿನವರ ಆಸೆ, ಆಶಯ, ಆದರ್ಶಗಳನ್ನು ನಾವು ಜೀವಿಸಿ ಮುಂದಿನವರಿಗೆ ಪಂಕ್ತಿಯಾಗಬೇಕು. ಆಗ ಮಾತ್ರ ನಮ್ಮ ಸ್ವಾತಂತ್ರ್ಯಕ್ಕೆ ತಕ್ಕ ಬೆಲೆ ಬಂದಿತು. ಈಗ ದೇಶ ಸ್ವತಂತ್ರಗೊಂಡ ಈ ಪರ್ವದ ದಿನ 2 ಹಿರಿಯ ಕವಿಗಳ ಕವಿತೆಗಳನ್ನು ವಾಚಿಸಲಿದ್ದೇನೆ. ಭಾರತ ದೇಶ ರಾಜಕೀಯವಾಗಿ ಮಾತ್ರವಲ್ಲ, ಸಾಂಸ್ಕೃತಿಕವಾಗಿಯೂ ಸ್ವತಂತ್ರ ಅಸ್ಮಿತೆ ಉಳ್ಳ ದೇಶ. ಬ್ರಿಟಿಷ್ ಪ್ರಭುತ್ವದಡಿ ನಲುಗಿ ಅದು ತನ್ನ ಸಾಂಸ್ಕೃತಿಕ ವಿಸ್ಮೃತಿಯನ್ನು ಅನುಭವಿಸುತ್ತಿದೆ. ಕುರಿಯ ಹಿಂಡಿನಲ್ಲಿ ಬೆಳೆದ ಹುಲಿಯ ಪಾಡು ಅದರದು. ಅದು ಈ ಹಿಂದಿನ ಔನ್ನತ್ಯವನ್ನು ಪಡೆಯುವ, ಸಾಂಸ್ಕೃತಿಕ ಸಿರಿಯನ್ನು ಪಡೆಯುವ ರೀತಿ, ದಾರಿ ಕುರಿತು ಹಿರಿಯ ಕವಿ ಪುತಿ ನರಸಿಂಹಚಾರ್ ಅವರ ಈ ಕವಿತೆ ಬೆಳಕನ್ನು ಚೆಲ್ಲುವಂತಿದೆ. ಕವಿತೆಯ ಶೀರ್ಷಿಕೆ ಭಾರತ ಭೂಮಿ. ನಿನ್ನ ದೇವಿ ಎಂದ ಮಂದಿ ಹಾಗೆ ಹೋದರೆಂದಿಗೂ, ದೇಹಿ ಎಂದು ತಿರುಪೆಗೈಯ ನೆತ್ತಿದವಳು ನೀನೀಗೋ. ನುಡಿಗೂ ತಿರುಪೆ, ನಡೆಗೂ ತಿರುಪೆ, ಜಗದೊಳಾದೆ ನೀನು ಕಳಪೆ. ಸಿರಿಗಿಲ್ಲವೋ ನಿನ್ನಳು ಕೃಪೆ, ಏಕಾದೆಯೇ ನೀ ನಿಸ್ತ್ರಪೆ. ಓ ಭಾರತ ಭೂಮಿ ಕೈ ಬಿಟ್ಟನೆ ಸ್ವಾಮಿ, ಕೋಟಿ ಕೋಟಿ ಕೈಗಳಿವೆ ಜತನ ಕಾಣದೆ, 100 ಹಾದಿ ಇಡಿಯ ತಿರುವು ಗುರಿಯ ತೋಚದೆ. ಮನಮನಕ್ಕೂ ಬಿದ್ದೆ ಬಿದೆಯ ಕೈಯಿಸಿ ನುಡಿ ಸೋತಿದೆ, ಪರರ ಸಾಹಸೋದ್ಯಮಕ್ಕೆ ಬೇತು ಜೀವ ಜ್ಯೋತಿದೆ. ದುಡಿಮೆಗೈಯ ತಲೆಗೆ ಸೂಡಿ ಏನ ಗಳಿಸ ಬಯಸುವೆ, ನಗರಗಳಲ್ಲು ನಟರ ತುಂಬಿ ಆವ ಸಿದ್ಧಿ ಗಳಿಸುವೆ. ಜಗದೊಳ ಆರ ಪಂಕ್ತಿ ನಿನಗೆ ಆಶ್ರಯ ಭಾರತ, ಬರೀ ಅನುಕರಣದಿ ಕಾಂಬೆಯ ಸಿರಿ ಬಾಳ್ವೆಯ ಸತ್ಪಥ. ಸ್ವಂತಿಕೆ ಗೈ ತಂದೆ ಹೊರತು ಬೇರೆಲ್ಲಿದೆ ನಿನಗೆ ಹಿತ, ಮಹಾತ್ಮರನೆ ಪಡೆದ ನೆಲವೇ ವಿಹಿತವೇ ಈ ವಿಸ್ಮೃತಿ. ಅಂದು ತಪಸ್ತೇಜೋಜ್ವಲ ಜನಕೇತಕ್ಕೆ ಈ ಸ್ಥಿತಿ, ಬಂದಂತಿದೆ ಪರಾಕ್ರಮಣ ಅನುಕೂಲಕ್ಕೆ ಉದಿಸಿ ಇಳಿಗಾಲ, ಸ್ವಲ್ಪಾರ್ಥಕ್ಕೆ ಮಹಾರ್ಥಗಳ ಬಿಳಿವಾಸೆಯ ಬಳಿಗಾಲ. ಸ್ವಾತಂತ್ರ್ಯದ ವರದ ಅಳುಬ್ಬಿ ಭಸ್ಮಾಸುರ ವೃತ್ತಿಗೆ ಅಲ್ಪ ಕಾಮರಿಳಿದಂತೆ

ಇದೆ ಅಹಂಕಾರ ತೃಪ್ತಿಗೆ. ಹಿಂಸ್ರ ಜಂತುಗೆಂತು ಕೋರೆ ಹಲ್ಲುಗಳು ಉಗುರುಗಳು ಆ ಪರಿ ತನ್ನ ಜನರ ಕಾಡಲಾಯಿತು ಬಲ್ಲಿದರಿಗೆ ಬಿಜ್ಜಿ ಸಿರಿ. ಹೆರರ ನುಡಿಯ ದುರ್ಗದೊಳಗೆ ಅಡಗುತ ಹೊರ ಹಾರಲು ಎರವರಿಲ್ಲ ಎನಿಸದಂತೆ ಎರತನವೇ ಸಾರಲು. ನೆನೆ ಇಂದೆಲೆ ತಾಯ್ನಾಡೇ ಪುರುಷರವರ ಧೀರನ ನಿನ್ನ ಋಷಿ ಪರಂಪರೆಯ ಕಳೆಯ ಮೆರೆಸಿದನು ಅಮರನ. ನನ್ನಿವರುತು ಅನ್ಯ ದೈವವಿಲ್ಲ ಎಂದ ನಿಷ್ಠನ ಕರಣತ್ರಯ ಸಾರೂಪ್ಯದ ಶುಚಿಯ ದೈವ ಪುಷ್ಟನ. ನಿನ್ನನು ಅವನತಿಯನ್ನು ಸಹಿಸದ ಮಾನವದನ ಗಾಂಧಿಯ ನಿನ್ನ ಉನ್ನತಿ ನಾಂದಿಯ. ನನ್ನಿವರುತು ಅನ್ಯ ದೈವವಿಲ್ಲವೆಂದ ನಿಷ್ಠನ ಕರ್ಣತ್ರಯ ಸಾರೂಪ್ಯದ ಶುಚಿಯ ದೈವ ಪುಷ್ಟನ. ನಿನ್ನ ಅವನತಿಯನ್ನು ಸಹಿಸದ ಮಾನಧನನ ಗಾಂಧಿಯ ನಿನ್ನ ಉನ್ನತಿ ನಾಂದಿಯ. ಓ ಉತಾತ್ಮ, ಓ ಮಹಾತ್ಮ, ನಿನ್ನ ತಪ, ನಿನ್ನ ಜಾಗ, ನಿನ್ನ ಅಳಲಿಕೆ ಬರೀ ಉಸಿ ಎನಿಸೆ ಬಿಡದೆ ಬದುಕುಗೊಳ್ಳು ನಿನ್ನ ಜನಕ್ಕೆ ಪ್ರತಿಕರಿಸಿ. ನೀನು ಒತ್ತಿಸಿರುವ ದೀಪ ಕರುಕಿಗಿಡದಲು ಹೊಮ್ಮಿಸು, ಒಡಕ ತರುವ ಹಮ್ಮ ನೆಗ್ಗಿ ನಾಡಲೊಲುಮೆಗೆ ನೆಮ್ಮಿಸು. ತಾಣ ತಾಣದಿಂದ ತಳ್ಳು ಸುಖವಿಲಾಸಿಯ ಅಲಸನ, ನಿಷ್ಠ ಜನರ ಒರೆಯೊಳಾಗಿ ನೆಲಕ್ಕೆ ಕಾಂತಿ ವಿಲಸನ. ದೆಸೆ ದೆಸೆಗೂ ಭರತ ಭೂಮಿ ತನ್ನ ರಕ್ಷೆಗೆಯೇ ಚಾಚಿ ಎತ್ತು ತಿರುಳು ಜಗತ್ ಕಲ್ಯಾಣದ ಧ್ಯೇಯ. ಮುನ್ನಿನಂತೆಯಾಗಿ ನೆಲಕ್ಕೆ ಶ್ರೀ ವಿದ್ಯಾ ಸಂಗಮ, ಅಸದ್ದಮನ ಸತತ ಉದ್ಯಮ ಪರಾಕ್ರಮಣ ದುರ್ಗಮ. ನವಭಾರತ ನಿರ್ಮಾತನೇ ತಾರಕಬಲ ನಿನ್ನ ಸ್ಮೃತಿ, ವಿಸ್ಮರಣವೇ ದುರ್ಗತಿ. ಈಗ ಇನ್ನೊಂದು ಕವಿತೆ, ಜಿ ವರದರಾಜ್ ಅವರು ಬರೆದಿರುವ ಗಾಂಧೀಜಿಯ ಒಕ್ಕಲು. ದೇಶದ ಆತ್ಮದಂತಿದ್ದ, ಸಾಕ್ಷಿ ಪ್ರಜ್ಞೆಯಂತಿದ್ದ ಮಹಾತ್ಮರ ಜೀವನ ಆದರ್ಶ ದೇಶದ ಜೀವನಾದರ್ಶವಾಗಬೇಕಿತ್ತು. ಆದರೆ ಅದು ಇಂದು ಸಾರ್ಥಕತೆ ಪಡೆದಿದೆಯೇ ಎಂಬ ಪ್ರಶ್ನೆಯನ್ನು ಈ ಕವಿತೆ ಎತ್ತುತ್ತದೆ. ಕವಿತೆಯ ಶೀರ್ಷಿಕೆ ಗಾಂಧೀಜಿಯ ಒಕ್ಕಲು. ಗಾಂಧೀಜಿಯ ಒಕ್ಕಲು, ಅಹುದು ನಾವೆಲ್ಲರೂ ಗಾಂಧೀಜಿಯ ಒಕ್ಕಲು. ಯಾಕೋ ಕಾಣೆ ಅಳುಕುತಿಹುದು ಮನಸ್ಸು ಗಾಂಧಿ ಹೆಸರನ್ನೆತ್ತಲು, ನಮಗೆ ನಾವೇ ಊರು ತಿಹವು ತಿಂದು ಮುಕ್ಕಲು. ದಾಸ್ಯ ಗರ್ಭದಿಂದ ಉದಿಸಿ ಬಂದೆ ತಂದೆ, ಸ್ವಾತಂತ್ರ್ಯದ ನವನೀತವ ತಂದೆ, ಒಟ್ಟುಗೂಡಿ ಬಾಳಿರೆಂದು ಅರಸಿ ನುಡಿದೆ, ಹೆದ್ದಾರಿಯ ತೋರಿ ನಡೆದೆ. ಒಂದೇ ಎರಡೇ ನೀನು ಕಲಿಸಿದಂಥ ಪಾಠ, ಭರತ ಕಂಡವೆಲ್ಲ ಒಂದು, ಅದುವೇ ನಿನ್ನ ಮೊತ್ತ ಮೊದಲ ಪಾಠ. ಜಾತಿ ಭೇದ ಕುಸಿದು ಬಿತ್ತು, ಭಾಷೆ ತನಗೆ ತಾನೇ ದಾರಿ ತೆರೆಯುತ್ತಿತ್ತು. ಹೆಣ್ಣು ಗಂಡು ಎಲ್ಲರೂ ತಂಡಗೂಡಿ ನಗುತ್ತ ನಗುತ್ತ ನಿಂತರು. ಹಿಮಾಲಯದ ಹೆಗಲ ಹೆಮ್ಮೆ, ಕನ್ಯಾಕುಮಾರಿ ಮುಖದಿ ಚಿಹ್ನೆ, ಒಂದೇ ಮಾತರಂ ಎಂಬ ಘೋಷ ಉಸಿರ ನಿತ್ತುದೆಮಗೆ. ಹೆಜ್ಜೆ ಹೆಜ್ಜೆ ಎಲ್ಲೂ ನಿನ್ನ ತೋಷ ಅಭಯವಾಯಿತು ನಮಗೆ. ಕುಟಿಲ ಜಟಿಲ ರಾಜಕೀಯವೆಲ್ಲ ನೇರವಾಯಿತು ನಿನ್ನ ನಡೆಯಲಿ. ಹಿಂಸೆ ಮುಖದಲ್ಲಿದ್ದ ಕ್ರೌರ್ಯವೆಲ್ಲ ಉಡುಗಿದುದು ಅಹಿಂಸೆ ಬಲದಲ್ಲಿ. ಮರೆತ ಸತ್ಯ ಮತ್ತೆ ತಲೆಯನ್ನೆತ್ತಿ ನಿತ್ಯವಾಯಿತು ನಿನ್ನ ಬದುಕಲಿ. ಹಗೆಯ ಅರಸುವಂತ ನಿನ್ನ ಮೈತ್ರಿ ಮಿನುಗುತ್ತಿತ್ತು ಮುಗುಳ್ನಗೆಯಲಿ. ಬಡವರಲ್ಲಿ ಬಡವನಾಗಿ ಬೆಳೆದು ಬಂದೆ ತ್ಯಾಗಿ, ಕಣ ಕಣವನು ದೇಶಕ್ಕಾಗಿ ಮೀಸಲಿಟ್ಟ ಯೋಗಿ. ನೀನು ತೊಟ್ಟ ದಿಟ್ಟ ದೀಕ್ಷೆ ಆಯಿತೆಮಗೆ ಸಕಲ ರಕ್ಷೆ, ನೋಡಿದೊಡನೆ ನಿನ್ನ ಮೂರ್ತಿ ಜನತೆಗಾಯಿತು ನಿತ್ಯ ಸ್ಫೂರ್ತಿ. ಹೆಂಡ ಕುಡಿಯಬೇಡಿರೆಂದು ಕೈಯ ಮುಗಿದು ಬೇಡಿಕೊಂಡೆ, ನಮ್ಮ ಬಟ್ಟೆ ನಮ್ಮ ನಡೆತ ಮಾನ್ಯವೆನ್ನುತ್ತ ಕೇಳಿಕೊಂಡೆ, ಸ್ವಾತಂತ್ರ್ಯ ಒಂದೇ ನಮ್ಮ ಮಂತ್ರವೆಂದು ಜಪಿಸಿರೆಂದೆ. ಅಪ್ಪಿತಪ್ಪಿ ದಾರಿ ಮೀರದಂತೆ ನೀನೇ ನಮ್ಮ ಮುಂದೆ ನಿಂತೆ. ನಿನ್ನ ಜೊತೆಯ ಪಾದಯಾತ್ರೆ ಬಹು ಪವಿತ್ರವೆನಿಸಿತು, ನಿನ್ನ ಜೊತೆಯ ಜೈಲುವಾಸ ಜನರ ಹೆಸರ ಮರೆಸಿತು, ನಿನ್ನ ನೆರಳಿನಲ್ಲಿ ದೀನ ಧನಿಕರೆಂಬ ಭೇದ ಮರೆಯಿತು, ನಿನ್ನ ಸನಿಹದಲ್ಲಿ ಶಾಂತಿ ಸಹನೆ ನೇಹ ಅಮರವಾಯಿತು, ನಿನ್ನ ದೀಕ್ಷೆ ಸಫಲವಾಯಿತು, ಭರತ ಕಂಡ ನಮ್ಮದಾಯಿತು, ನಿನ್ನ ಕಥೆಯೂ ಮುಗಿಯಿತು, ನಿನ್ನ ಹೆಸರೂ ಉಳಿಯಿತು. ಗಾಂಧಿ ಗಳಿಸಿಕೊಟ್ಟ ಈ ಸ್ವತಂತ್ರ ಭಾರತ ಯಾಕೋ ಕಾಣೆ ತನಗೆ ತಾನೇ ತಳ್ಳೆನಿಸುತ್ತ ದಿಕ್ಕು ಕಾಣದಂತಿದೆ, ಕವಲು ಕವಲು ಒಡೆದಿದೆ. ಕ್ಷಮಿಸು ತಂದೆ, ನಿನ್ನ ಮೇಲು ಪಂಕ್ತಿ ಮಾಸುವಂತೆ ಸುತ್ತಮುತ್ತ ಕವಿಯುತ್ತಿಹವು ನೂರು ತೆರನ ಚಿಂತೆ. ನುಂಗಳೆಳೆಸಿ ನಮ್ಮನು ಭಂಗಗೊಳಿಸಿ ಬಗೆಯನು,
ನಮಗೆ ನಾವೇ ದ್ರೋಹವೆನಿಸಿ ನಿನ್ನ ಕೊಂದವೆಂದು

ಕಂಡು ಚಿತ್ರ ಚಿದ್ರವಾಗುತ್ತಿರುವುದು ನಿನ್ನ ನೀತಿಯಿಂದು. ತಮಗೆ ತಾವೇ ಮೆರೆವರು, ನಿನ್ನ ರಥವ ಮರೆವರು. ಹೊಟ್ಟೆ ಪಾಡು ಬಟ್ಟೆ ಪಾಡು ನಿನ್ನ ಬಗೆಯೇ ಹರಿಯದು. ಹಳ್ಳಿ ಹಳ್ಳಿಯಲ್ಲಿ ತಿಳಿವು ಮೂಡಿ ಬೆಳಕು ಬೆಳಗದು. ಬೊಗಸೆ ಕೆಲಸ ಕಾದಿದೆ, ದುಡಿಮೆ ಕೈಯ ತೆರೆದಿದೆ. ಗಾಂಧಿ ಕಂಡ ಕನಸು ತಾನು ಗುರಿಯ ಮುಟ್ಟದಂತಿದೆ. ಹೆಗಲ ಹೆಗಲ ಮೇಲೆ ಗಾಂಧಿ ಋಣದ ಭಾರ ಉಳಿದಿದೆ.

ಪಾವನ, ನಾವೆಲ್ಲರೂ ನಿನ್ನ ಒಕ್ಕಲು. ನಾವು ನಿನ್ನ ದಾರಿ ತಪ್ಪಲು ಮುನಿಯ ಬೇಡ ತಂದೆ, ಸಾಕು ನಿನ್ನ ಅರಕೆಯೊಂದೇ. ನಿನ್ನ ನೆನಪು ಬೆಳಕಲಿ, ಮತ್ತೆ ದಾರಿ ಕಾಣಲಿ. ಈಗ ಇನ್ನೊಂದು ಕವಿತೆ. ಮಹಾತ್ಮ ಗಾಂಧೀಜಿಯವರ ನಂತರದ ಭಾರತ ಹೇಗಿದೆ? ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಈ ಗಾಂಧಿ ಶತಮಾನೋತ್ಸವ ಕವಿತೆ ಅದನ್ನು ಧ್ವನಿಸುವಂತಿದೆ. ಅಬ್ಬಿರುವ ಮಬ್ಬಿನೊಳಗೊಬ್ಬನೇ ಮುದುಕ ಕೋಲೂರಿ ನಡೆದಿದ್ದಾನೆ. ಆದಿಯುದ್ದಕ್ಕೂ ಆಳು ಬಿದ್ದಿರುವ ಹೂವಿನ ತೋಟ, ಇನ್ನೂ ಒಗೆಯಾಡುತ್ತಿರುವ ಬೆಂಕಿ, ಕಾಲಿನ ಕೆಳಗೆ ರಕ್ತದ ಕೆಸರು, ಕೋಟೆ ಬಿರುಕುಗಳಲ್ಲಿ ಯಾರದೋ ನಿಟ್ಟುಸಿರು, ಜೆದ್ದಲಡರುತ್ತಿರುವ ಕಂಬಗಳ ಮುರುಕು ಮಹಲು, ಹೊಸದಾಗಿ ರಿಪೇರಿ ಮಾಡಿಸಿರುವ ರಸ್ತೆಗಳ ಮೇಲೆ ನಾಯಿಗಳ ಕಚ್ಚಾಟ, ಈ ಎಲ್ಲದರ ನಡುವೆ ಕೇಳುತ್ತಲಿದೆ ಅಬ್ಬಿರುವ ಮಬ್ಬಿನೊಳಗೊಬ್ಬನೇ ಮುದುಕ ಕೋಲೂರಿ ನಡೆಯುವ ಸದ್ದು. ನಾವು ಇದ್ದೇವೆ ಮೂಲೆಯಲ್ಲಿ, ಮಿಣಮಿಣ ಮಿಣಮಿಣ ಮೂಂಬತ್ತಿ ಮಬ್ಬಿನ ಸುತ್ತ, ಎಲೆ ತಿರುವಿ ಹಾಕುತ್ತ ಅವರಿವರ ಪಾಚಿಗಟ್ಟಿದ ಮಾತಿನ ಮೇಲೆ ಕಾಲೂರಿ ನಡೆಯುತ್ತ. ಗದ್ದುಗೆಯ ಮೇಲೆ ವಿರಾಜಿಸುವ ಅದ್ದುಗಣ್ಣಿನ ಮುರುಘರಾಜನೆದುರು ಪಂಚತಂತ್ರ ಪ್ರತಿಭೆಯಲ್ಲಿ ಬಾಲವಲ್ಲಾಡಿಸುತ್ತ, ಗುಂಪಿನಲ್ಲಿ ಗೋವಿಂದವಾಗುತ್ತ ಬೇಯುವಲ್ಲೆಲ್ಲ ನುಗ್ಗಿ ಕೈಗೆ ಸಿಕ್ಕಷ್ಟು ಲಪಟಾಯಿಸುತ್ತ, ಬೀದಿ ಧೂಳುಗಳ ಗಲ್ಲಿಗಳ ಕೊಳಕುಗಳ ಕಿರುಚುಗಳ ಬಣ್ಣಗಳ ಕಣ್ಣುಗಳ ನಡೂ ಮಧ್ಯೆ ಇದ್ದಕ್ಕಿದ್ದಂತೆ ಇದರೊಳಗೆ ಯಾರೋ ಕೋಲು ಕುಟ್ಟುವ ಸದ್ದು ಕೇಳುತ್ತದೆ. ಯಾರೋ ಸಣ್ಣಗೆ ಕಣ್ತೆರೆದು ನಮ್ಮೊಳಗನ್ನೆಲ್ಲ ಟಾರ್ಚ್ ಹಾಕಿ ಜಗ್ಗೆಂದು ಬಯಲಿಗೆಳೆದಂತೆ ಭಯವಾಗುತ್ತದೆ. ಎಲ್ಲಿ ಲೆಕ್ಕದ ಬುಕ್ಕು ಎಂದು ತನಿಖೆ ಮಾಡುವ ಹಾಗೆ ತೋರುತ್ತದೆ. ನಾವು ಅಂಗಾತ ಬಿದ್ದ ಜಿರಳೆಗಳು ಚಡಪಡಿಸಿ ಹೇಗೋ ಎದ್ದು ಬಚ್ಚಿಟ್ಟ ಬಟ್ಟೆಗಳಿಗಾಗಿ ತಡವರಿಸುತ್ತ, ಕೈಗೆ ಸಿಕ್ಕಿದ ಚಿಂದೆಯಲ್ಲೇ ಮೈಮುಚ್ಚಿ ಮೂಲೆಗೆ ಸರಿದು ಮುದುರಿ ನಿಲ್ಲುತ್ತೇವೆ. ಸದ್ಯ ಈ ಕಾಡುವ ನೆರಳು ತೊಲಗಿದರೆ ಸಾಕಪ್ಪ ಎಂದು ಆರೈಸುತ್ತೇವೆ. ಇದರಿಂದ ತಪ್ಪಿಸಿಕೊಂಡು ಉಸಿರಾಡಲೆಂದು ಅವರನ್ನು ಆಡಿ ಹೊಗಳುತ್ತೇವೆ. ಮೆಲ್ಲಗೆ ಸದ್ದು ಕರಗಿದ ಮೇಲೆ ನಡುಗುತ್ತಾ ನಾವೂ ಜಪಿಸುತ್ತೇವೆ ರಾಮ ರಾಮ. ಬಂದ ಟಕ್ ಟಕ್ ಸದ್ದು ಬಂದ ಹಾಗೆಯೇ ಕರಗಿ ಹೋಗುತ್ತದೆ. ಆ ಅವನ ಹೆಸರಿನ ಮೇಲೆ ನಿರ್ಮಿಸಿದ ಪ್ರತಿಮೆಗಳ ಫಲಕಗಳ ಬೀದಿಗಳ ಭವನಗಳ ನಡುವೆ ನಿಟ್ಟುಸಿರು ಆಯುತ್ತದೆ. ಮುಂದೆಲ್ಲೋ ಯಾವ್ಯಾವ ಕತ್ತಲು ಕವಿದ ಭೂಗೋಳಗಳ ಮೇಲೋ ಈ ನೆರಳಿನ ಬೆಳಕು ಬೀಳುತ್ತದೆ. ನಟ್ಟ ನಡುರಾತ್ರಿ ಬೆಂಕಿಗಣ್ಣನ್ನು ಬಿಟ್ಟು ದಡದಡ ದಡದಡ ನುಗ್ಗಿದ ರೈಲು ಬೋರೆನ್ನುತ್ತಾ ಮೊರೆ ಮರೆದು ಕಡೆಗೆ ಕತ್ತಲಲ್ಲಿ ಕರಗಿ ಹೋದಂತೆ ಸದ್ದು ನಿಲ್ಲುತ್ತದೆ. ಇದು ತೊಲಗಿತಲ್ಲ ಎಂಬ ಸಮಾಧಾನದಲ್ಲಿ ಮತ್ತೆ ಮೊಂಬತ್ತಿ ಹತ್ತಿ ನಿಲ್ಲಿಸಿದ ಆಟ ಮುಂದುವರಿಯುತ್ತದೆ. ಈ ಮೂರೂ ಕವಿತೆಗಳಲ್ಲಿ ಸ್ವತಂತ್ರ ಭಾರತದ ಸ್ಥಿತಿಗತಿಯನ್ನು ಚಿತ್ರಿಸಲಾಗಿದೆ. ನೈತಿಕತೆಯನ್ನೇ ಯಾವ ಜೀವ ಆದರ್ಶವಾಗಿಸಿಕೊಂಡಿದ್ದ, ದೇಶದ ಸಾಕ್ಷಿ ಪ್ರಜ್ಞೆ ಎನಿಸಿದ್ದ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸಿನ ಭಾರತ ನನಸಾಯಿತೆ ಎಂಬ ಪ್ರಶ್ನೆಗೆ ಕವಿತೆಗಳಲ್ಲೇ ಉತ್ತರ ಇದೆ. ಯುವಜನತೆ ದೇಶದ ಭವಿಷ್ಯ ನಿಜ, ಆದರೆ ಗುರಿಯಷ್ಟೇ ಮಾರ್ಗದಲ್ಲೂ ಶುದ್ಧವಾಗಿರಬೇಕೆಂಬ ಆದರ್ಶವನ್ನು ನಾವು ಯುವಜನತೆಯಲ್ಲಿ ಬೆಳೆಸಬೇಕಾಗಿದೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಈ ಆದರ್ಶ ನಮ್ಮೆಲ್ಲರ ಉತ್ತರದಾಯಿಯಾಗಲಿ. ಸ್ವಾತಂತ್ರ್ಯ ಅಂದರೆ ಸ್ವೇಚ್ಛೆ ಅಲ್ಲ, ಯಾವುದಕ್ಕೂ ಉತ್ತರದಾಯಿ ಅಲ್ಲ ಎಂಬ ಧೋರಣೆಯೂ ಸಲ್ಲ. ಲೋಕೋ ಭಿನ್ನರುಚಿ ಎಂಬಂತೆ ಅವರವರ ಅಭಿಪ್ರಾಯಗಳನ್ನು ನಂಬಿಕೆಗಳನ್ನು ಗೌರವಿಸುವ ಉದಾರ ನಿಲುವು. ಕಸವರಮೆಂಬುದು ನೆರೆ ಸೇರಿಸಲಾರ್ಪಡೆ ಪರಧರ್ಮಮಂ ಪರ ವಿಚಾರಮಂ ಎಂಬ ಕವಿರಾಜ ಮಾರ್ಗಕಾರನ ಮಾತಲ್ಲಿರುವುದು ಇಂತಹ ಉದಾರ ನೀತಿಯೇ. ಈ ನೀತಿಯ ನಾಗರಿಕ ಪರಿಷ್ಕೃತ ಆವೃತ್ತಿಯೇ ಸ್ವಾತಂತ್ರ್ಯ. ಇಂತಹ ಸ್ವಾತಂತ್ರ್ಯವನ್ನು ಪಡೆದ ನಾವು ಭಾರತೀಯರು ಧನ್ಯರು. ಇದನ್ನು ತಂದುಕೊಟ್ಟ ನಮ್ಮ ಪೂರ್ವಿಕರನ್ನು ಗೌರವದಿಂದ ನೆನೆಯುತ್ತಾ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸೋಣ ಎಂಬ ಆಶಯದೊಂದಿಗೆ ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಹಿಂದ್.

0: ಕೇಳುಗರೇ, ಇದುವರೆಗೂ ಸ್ವಾತಂತ್ರ್ಯ ಪೂರ್ವ ಮತ್ತು ಯುವ ಧರ್ಮ ಎಂಬ ವಿಷಯದ ಕುರಿತು ಮೈಸೂರು ಕೃಷ್ಣಮೂರ್ತಿಪುರಂ ಶಾರದ ವಿಲಾಸ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಹಾಗೂ ಕಥೆಗಾರರಾದ ಡಾಕ್ಟರ್ ಆನಂದ್ ಗೋಪಾಲ್ ರವರ ಜೊತೆಗಿನ ಸ್ವಾತಂತ್ರ್ಯ ಪೂರ್ವ ವಿಶೇಷ ಕಾರ್ಯಕ್ರಮದ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಯಿತು.
1: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2 लाख करोड़ रूपये ಕ್ಲೇಮ್ ಕೆ ರೂಪ ಕಿಸಾನೋ ಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.govv.in ವೆಬ್ಸೈಟ್ಗೆ ಭೇಟಿ ನೀಡಿ.

ನಮ್ಮ ಜನಧ್ವನಿಯಿಂದ ಇದೀಗ ಸ್ವಾತಂತ್ರ್ಯ ದಿನದ ಹಿನ್ನೆಲೆ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಣಿರಾಜ್ ಪೀರ್ ಅವರು ನಡೆಸಿಕೊಡುವ ಸ್ವಾತಂತ್ರ್ಯದ ಹಿನ್ನೆಲೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ.

HD ಕೋಟೆ. ಭಾರತದಲ್ಲಿ ಸ್ವತಂತ್ರ ದಿನಾಚರಣೆಯನ್ನು ಏಕೆ ಆಚರಿಸಲಾಯಿತು, ಅದರ ಇತಿಹಾಸವೇನು, ಅದನ್ನು ಏಕೆ ಆಚರಿಸಲಾಗುತ್ತಿದೆ ಎಂಬುದರ ಬಗ್ಗೆ ತಿಳಿಸಲಾಗುತ್ತದೆ. ಆಗಸ್ಟ್ 15ರಂದು ಭಾರತದಲ್ಲಿ ಸ್ವತಂತ್ರ ದಿನವನ್ನು ಏಕೆ ಆಚರಿಸುತ್ತೇವೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ನಮ್ಮಲ್ಲಿ ಹೆಚ್ಚಿನವರಿಗೆ ಈ ದಿನದ ಮಹತ್ವ ತಿಳಿದಿದ್ದರೂ ಈ ದಿನದ ಮಹತ್ವವನ್ನು ನಾವು ಹೆಚ್ಚಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಆಗಸ್ಟ್ 15ರಂದು ಭಾರತವು ಬ್ರಿಟಿಷ್ ಸಾಮ್ರಾಜ್ಯದಿಂದ ಕಳೆದು ಹೋದ ಸ್ವತಂತ್ರವನ್ನು ಪಡೆದುಕೊಂಡಿತ್ತು. ಈ ದಿನದ ಬಗ್ಗೆ ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಮಾತ್ರವಲ್ಲ, ನಾವು ಹೊಂದಿರುವ ಹಕ್ಕು ಕೂಡ ಆಗಿದೆ. ಸ್ವತಂತ್ರ ದಿನದ ಬಗ್ಗೆ ನೀವು ಇನ್ನಷ್ಟು ತಿಳಿದುಕೊಳ್ಳಬೇಕಾದರೆ ಭಾರತದಲ್ಲಿ ಸ್ವತಂತ್ರ ದಿನವನ್ನು ಹೇಗೆ ಆಚರಿಸಲಾಗುತ್ತದೆ ಎಂಬುದರ ಕುರಿತು ನೀವು ತಿಳಿದುಕೊಳ್ಳಬೇಕಾದದ್ದು ಬಹಳಷ್ಟು ಇವೆ. ಸ್ವತಂತ್ರ ದಿನದ ಇತಿಹಾಸ, ಅದರ ಹಿನ್ನೆಲೆಯನ್ನು ನೋಡುವುದಾದರೆ ಸ್ವತಂತ್ರ ದಿನದ ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡಿದಾಗ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ವರ್ಷಗಳ ಕಾಲ ಗುಲಾಮಗಿರಿ ಮತ್ತು ಗುಲಾಮಗಿರಿಯ ನಂತರ ಭಾರತವು ಅಂತಿಮವಾಗಿ 1947ರಲ್ಲಿ ಆಗಸ್ಟ್ 15ರಂದು ಸ್ವತಂತ್ರವನ್ನು ಪಡೆದುಕೊಂಡಿತು. ಇದು ಮಹಾತ್ಮ ಗಾಂಧೀಜಿಯವರು ನಡೆಸಿದ ಸ್ವತಂತ್ರ ಚಳವಳಿಯ ನಂತರವೇ ಯಶಸ್ವಿಯಾಯಿತು. ಪ್ರತಿರೋಧಕ ಅಂದರೆ ಸಂದೇಶಗಳೊಂದಿಗೆ ಈ ನಿಸ್ವಾರ್ಥ ಯತ್ನದಲ್ಲಿ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ರಾಣಿ ಲಕ್ಷ್ಮೀಬಾಯಿ, ಬಾಲ ಗಂಗಾಧರನಾಥ ತಿಲಕ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂತಾದ ಅನೇಕ ಜನರು ಭಾಗಿಯಾಗಿದ್ದರು. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆಯಲು ಅನೇಕ

ತ್ಯಾಗಗಳನ್ನು ಮಾಡಬೇಕಾಯಿತು. ಏಕೆಂದರೆ ಅವರು ತಮ್ಮ ದೇಶವನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು ಮತ್ತು ಅದರಲ್ಲಿರುವ ಎಲ್ಲ ಜನರು ಕಾಳಜಿಯನ್ನು ವಹಿಸುತ್ತಿದ್ದರು. ಸ್ವತಂತ್ರ ದಿನಾಚರಣೆಗೆ ಕಾರಣವಾದ ಪ್ರಮುಖ ಘಟನೆಗಳನ್ನು ಈ ಕೆಳಗಿನಂತೆ ಹೇಳುತ್ತೇನೆ. ಮೊದಲನೇದಾಗಿ 1857 ದಂಗೆ, ಹಾಗೆ 1855 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ, 1915 ಭಾರತಕ್ಕೆ ಮಹಾತ್ಮ ಗಾಂಧಿಯವರ ಮರಳುವಿಕೆ, 1919 ಲಕ್ನೋ ಒಪ್ಪಂದ, ಹಾಗೆ 1917 ಚಂಪರಣ್ ಸತ್ಯಾಗ್ರಹ, ಹಾಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಅಸಹಕಾರ ಚಳುವಳಿ, ಸುಭಾಷ್ ಚಂದ್ರ ಬೋಸ್ ಭಾರತಕ್ಕೆ ಮರಳಿದ್ದರು, ಜನವರಿ 26, 1930 ಪೂರ್ಣ ಸ್ವರಾಜ್ಯ, 1930 ದಂಡಿ ಮೆರವಣಿಗೆ, ಭಾರತೀಯ ರಾಷ್ಟ್ರೀಯ ಸೇನೆಯ ರಚನೆ, 1942 ಭಾರತ ಬಿಟ್ಟು ತೊಲಗಿ ಚಳುವಳಿ, ಹಾಗೆ 1947 ಭಾರತದ ವಿಭಜನೆ ಮತ್ತು ದೇಶದ ಸ್ವಾತಂತ್ರ್ಯ. ಭಾರತದ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ವ್ಯಕ್ತಿಗಳನ್ನು ನೋಡುವುದಾದರೆ ದೇಶದ ಜನರನ್ನು ಏಕತೆ ಕೊಂಡೊಯ್ಯುವ ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ಭಾರತೀಯ ಸ್ವಾತಂತ್ರ್ಯ ದಿನಾಚರಣೆಯ ಯಶಸ್ವಿಯಾಗುತ್ತಿರಲಿಲ್ಲ. ಆಗಸ್ಟ್ 15 ಮಹತ್ವವನ್ನು ಪರಿಗಣಿಸಿದರೆ ಮಹತ್ವದ ಪಾತ್ರ ವಹಿಸಿದ ಕೆಲವು ಪ್ರಮುಖ ವ್ಯಕ್ತಿಗಳು ಇಲ್ಲಿದ್ದಾರೆ. ಮೊದಲನೇದಾಗಿ ಮಹಾತ್ಮ ಗಾಂಧಿಯವರ ಪಾತ್ರ ಏನು? ರಾಷ್ಟ್ರಪಿತ ಎಂದು ಕರೆಯಲ್ಪಡುವ ಮಹಾತ್ಮ ಗಾಂಧಿಯವರು ಭಾರತೀಯ ಸ್ವತಂತ್ರ ಚಳುವಳಿಯ ಪ್ರಮುಖ ನಾಯಕರಲ್ಲಿ ಒಬ್ಬರು. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರ ಪಡೆಯುವ ಒಂದು ಮಾರ್ಗವಾಗಿ ಸತ್ಯಾಗ್ರಹ ಅಂದರೆ ಅಹಿಂಸಾತ್ಮಕ ಪ್ರತಿರೋಧವನ್ನು ಅವರು ಪ್ರತಿಪಾದಿಸಿದರು. ನಾಗರಿಕ ವಿವಿಧತೆ ಮತ್ತು ಅಹಿಂಸೆಯ ಈ ತತ್ವಶಾಸ್ತ್ರವನ್ನು ಪ್ರಪಂಚದಾದ್ಯಂತ ಇತರ ಅನೇಕರ ರಾಜಕೀಯ ನಾಯಕರ ಮೇಲೆ ಪ್ರಭಾವ ಬೀರಿತು. ಕ್ವಿಟ್ ಇಂಡಿಯಾ ಚಳವಳಿ ಮತ್ತು ದಂಡಿ ಮೆರವಣಿಗೆ ಸೇರಿದಂತೆ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಗಾಂಧಿಯವರ ಹಲವಾರು ರಾಷ್ಟ್ರವ್ಯಾಪ್ತಿ ಅಭಿಯಾನ ನಡೆಸಿದರು. ಒಂದು ಕಡೆ ಗಾಂಧೀಜಿಯಾದರೆ ಮತ್ತೊಂದು ಕಡೆ ಜವಾಹರಲಾಲ್ ನೆಹರೂರವರ ಕೊಡುಗೆ ಏನು ಎಂಬುದರ ಬಗ್ಗೆ ಚಿಕ್ಕದಾಗಿ ಹೇಳೋದಾದರೆ, ಜವಾಹರಲಾಲ್ ನೆಹರು ಕೂಡ ಭಾರತದ ಮೊದಲ ಪ್ರಧಾನಿಯಾಗಿದ್ದರು ಮತ್ತು ಭಾರತದ ಸ್ವಾತಂತ್ರ್ಯದಲ್ಲಿ ಅಷ್ಟೇ ಪ್ರಮುಖ ಪಾತ್ರ ವಹಿಸಿದವರು. ಸ್ವತಂತ್ರ ಪೂರ್ವ ಮತ್ತು ನಂತರದ ರಾಜಕೀಯದಲ್ಲಿ ಅವರ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರು ಗಾಂಧಿಯವರ ನಿಕಟವರ್ತಿಯಾಗಿದ್ದರು ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನು ರಾಜಕೀಯ ಶಕ್ತಿಯಾಗಿ ಜಾರಿಗೆ ತರುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂಥ ನೆಹರೂರವರು. ಅದೇ ರೀತಿ ಮತ್ತೊಬ್ಬ ವ್ಯಕ್ತಿಯನ್ನು ನೋಡೋದಾದರೆ ಸುಭಾಷ್ ಚಂದ್ರ ಬೋಸ್. ಇವರನ್ನು ನಾವು ನೇತಾಜಿ ಎಂದು ಕರೆಯಲ್ಪಡುವ ಸುಭಾಷ್ ಚಂದ್ರ ಬೋಸ್ ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಬಹಳ ಮಹತ್ವದ ವ್ಯಕ್ತಿಯಾಗಿದ್ದರು. ಅವರು ಸ್ವತಂತ್ರವನ್ನು ಸಾಧಿಸಲು ಸಶಸ್ತ್ರ ಪಡೆಗಳೊಂದಿಗೆ ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದ ತೀವ್ರಗಾಮಿ ರಾಷ್ಟ್ರೀಯ ತವಾದಿಯಾಗಿದ್ದರು. ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಬೋಸ್ ಬ್ರಿಟಿಷರ ವಿರುದ್ಧ ಐಎನ್ಎಯನ್ನು ಮುನ್ನಡೆಸಿದರು, ಅದು ಯಶಸ್ವಿಗೊಳಿಸಿದರು. ಅನೇಕ ಭಾರತೀಯರನ್ನು ಸ್ವತಂತ್ರವನ್ನು ಬಯಸುವಂತೆ ಮಾಡಿತು. ಇವರ ಪ್ರಮುಖ ಸ್ವತಂತ್ರ ಹೋರಾಟಗಾರರು ಅದೇ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ, ಇನ್ನು ಮುಂತಾದ ಅನೇಕ ನಾಯಕರುಗಳು ಸೇರಿದ್ದಾರೆ. ಅವರೆಲ್ಲರೂ ತಮ್ಮ ಧೈರ್ಯದಿಂದ ಒಂದೇ ಗುರಿಯಾಗಿ ಹೋರಾಡಿದವರು, ಸ್ವತಂತ್ರ ಪಡೆಯಲು. ಆಗಸ್ಟ್ 15, 1947 ಮಹತ್ವವನ್ನು ಏಕೆ ಸಂಸತ್ತು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನು ಅಂಗೀಕರಿಸಿತು? ನ್ಯಾಯಾಂಗ ಸಾರ್ವಭೌಮತ್ವವನ್ನು ಭಾರತೀಯ ಸಂವಿಧಾನದ ಸಭೆಗೆ

ಹಸ್ತಾಂತರಿಸಲಾಯಿತು. ರಾಣಿ ಎಲಿಜಬೆತ್ ರವರ ತಂದೆ ರಾಜ್ ಚಾರ್ಜ್ ದೇಶವು ಸಂಪೂರ್ಣ ಗಣರಾಜ್ಯ ಸಂವಿಧಾನಕ್ಕೆ ವರ್ಗಾವಣೆಯಾಗುವವರೆಗೂ ರಾಜ್ಯವನ್ನು ಆಳುವುದನ್ನು ಮುಂದುವರಿಸಿದವರು. ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಎಲ್ಲ ಸ್ವತಂತ್ರ ಹೋರಾಟಗಾರರು ಸ್ವಾತಂತ್ರ್ಯವನ್ನು ಪಡೆಯಲು ಹೋರಾಡಿದವರು. ಭಾರತದಲ್ಲಿ ಸ್ವತಂತ್ರ ದಿನವನ್ನು ಹೇಗೆ ಆಚರಿಸಲಾಯಿತು ಎಂಬುದು ನೋಡುವುದಾದರೆ, ಪ್ರತಿ ವರ್ಷ ಸ್ವತಂತ್ರ ದಿನವನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ರಾಷ್ಟ್ರೀಯ ರಜಾ ದಿನವೆಂಬುದು ಪರಿಗಣಿಸಲಾಗುತ್ತದೆ ಮತ್ತು ಜನರು ಧ್ವಜಾರೋಹಣ ಮಾಡಿ ಭಾರತೀಯ ರಾಷ್ಟ್ರಗೀತೆಯನ್ನು ಹಾಡುವ ದಿನವಾಗಿದೆ. ಅಂದರೆ ಪ್ರತಿಯೊಬ್ಬ ಭಾರತದ ನಾಗರಿಕನು ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸುವುದು ಆದ್ಯ ಕರ್ತವ್ಯವಾಗಿದೆ. ರಾಷ್ಟ್ರ ಧ್ವಜ ಪ್ರತಿ ವರ್ಷ ಭಾರತದ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪು ಕೋಟೆಯಲ್ಲಿ ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸುತ್ತಾರೆ. ಈ ಧ್ವಜವು ನಾವು ವಿವಿಧ ವರ್ಷಗಳ ಹೋರಾಟ ಮೂಲಕ ಗಳಿಸಿದ ಸ್ವತಂತ್ರವನ್ನು ಸೂಚಿಸುವುದು, ಹಾಗೆ ಮೆರವಣಿಗೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತದೆ. ಅದೇ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸುವ ಮೆರವಣಿಗೆಗಳನ್ನು ನಡೆಸಲಾಗುತ್ತದೆ ಮತ್ತು 21 ಗುಂಡುಗಳನ್ನು ಹಾರಿಸಲಾಗುತ್ತದೆ. ಶಾಲೆಯ ಈ ಸಂದರ್ಭಗಳನ್ನು ಸ್ವತಂತ್ರ ದಿನದ ಬಗ್ಗೆ ಚರ್ಚೆಗಳು, ನೃತ್ಯಗಳು, ಭಾಷಣಗಳು, ನಾಟಕ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜಾಗೃತಿಯನ್ನು ಮೂಡಿಸಲು ಬಳಸಲಾಗುತ್ತದೆ. ಅದೇ ರೀತಿ ಮಹಾನ್ ವ್ಯಕ್ತಿಗಳು, ಮಹಾನ್ ನಾಯಕರು, ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾನ್ ನಾಯಕರ ಬಗ್ಗೆ ಕುರಿತು ಭಾಷಣವನ್ನು ಮಾಡಲಾಗುತ್ತದೆ. ಪ್ರಧಾನಮಂತ್ರಿಯವರ ಭಾಷಣವು ಭಾರತವನ್ನು ಉದ್ದೇಶಿಸಿ ಮಾತನಾಡುತ್ತದೆ ಮತ್ತು ನಾವು ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದ ದಿನವನ್ನು ನೆನಪಿಸಿಕೊಳ್ಳುವ ಸಂದೇಶವನ್ನು ನೀಡುತ್ತಾರೆ. ಸ್ವತಂತ್ರ ದಿನಾಚರಣೆಯ ಬಗ್ಗೆ ಕಡಿಮೆ ತಿಳಿದಿರುವ ಕೆಲವು ಸಂಗತಿಗಳು ಇಲ್ಲಿವೆ. ಅಂದರೆ ಭಾರತಕ್ಕೆ ಸ್ವತಂತ್ರ ಬಂದ ಸಮಯದಲ್ಲಿ ತನ್ನದೇ ಆದ ರಾಷ್ಟ್ರಗೀತೆ ಇರಲಿಲ್ಲ. ಆಗ ದೆಹಲಿಯಲ್ಲಿ ನಡೆದ ಮೊದಲ ಭಾರತೀಯ ಸ್ವತಂತ್ರ ದಿನಾಚರಣೆಯಲ್ಲಿ ಮಹಾತ್ಮ ಗಾಂಧಿಯವರು ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಹಾಗೆ ಸೆಪ್ಟೆಂಬರ್ 14, 1949 ಹಿಂದಿಯನ್ನು ಅಧಿಕೃತ ಭಾಷೆಯಾಗಿ ಸ್ವೀಕರಿಸಲಾಯಿತು. ಆಗಸ್ಟ್ 15 ಭಾರತ ಮತ್ತು ಪಾಕಿಸ್ತಾನ ಎರಡಕ್ಕೂ ಸ್ವತಂತ್ರ ದಿನಾಂಕವೆಂದು ನೀಡಲಾಯಿತು. ಮೊದಲು ಅನಧಿಕೃತ ಧ್ವಜಾರೋಹಣವನ್ನು ಆಗಸ್ಟ್ 7, 1906 ಕಲ್ಕತ್ತಾದ ಪಾರ್ಸಿ ಭಗನ್ ಚೌಕದಲ್ಲಿ ನಡೆಸಲಾಯಿತು. ಹಾಗೆ 1904 ಭಾರತದ ಮೊದಲ ರಾಷ್ಟ್ರ ಧ್ವಜವನ್ನು ಸ್ವಾಮಿ ವಿವೇಕಾನಂದರ ಶಿಷ್ಯೆಯಾಗಿದ್ದ ಸಿಸ್ಟರ್ ನಿವೇದಿತ ವಿನ್ಯಾಸಗೊಳಿಸಿದರು. ಒಟ್ಟಾರೆಯಾಗಿ ಭಾರತ ಮತ್ತು ಅದರ ಸ್ವತಂತ್ರ ದಿನವು ಆಳವಾಗಿ ಬೇರುಗಳನ್ನು ಹೊಂದಿವೆ. ವಿಶೇಷವಾಗಿ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರಕ್ಕಾಗಿ ಎಷ್ಟು ಶ್ರಮಿಸಿದ್ದಾರೆ ಎಂಬುದನ್ನು ನಾವು ನೋಡಿದಾಗ ಈ ದಿನವು ಸೇನಾ ಮೆರವಣಿಗೆಗೆ ಮತ್ತು ಭಾರತದ ಪ್ರತಿಯೊಂದು ಭಾಗದ ಸಾಂಸ್ಕೃತಿಕ ಪ್ರತಿಭೆಗಳು, ಸಂಪ್ರದಾಯಗಳು ಮತ್ತು ವಿಶೇಷತೆಗಳ ಪ್ರದರ್ಶನಂತ ವಿವಿಧ ಕಾರ್ಯಕ್ರಮಗಳು ಸಹ ಒಳಗೊಂಡಿದೆ. ಪದೇ ಪದೇ ಹೇಳಲಾಗುವ ಪ್ರಶ್ನೆಗಳು ಏನೆಂದರೆ, ಆಗಸ್ಟ್ 15 ಸ್ವತಂತ್ರ ದಿನವನ್ನು ಏಕೆ ಆಚರಿಸಲಾಗುತ್ತದೆ? ಆಗಸ್ಟ್ 15 ಭಾರತ ಬ್ರಿಟಿಷ್ ವಸಾಹತುಶಾಹಿಯಿಂದ ಸಂಪೂರ್ಣವಾಗಿ ಸ್ವತಂತ್ರವೆಂದು ಘೋಷಿಸಲಾಯಿತು. ಭಾರತದಲ್ಲಿ ಮೊದಲ ಸ್ವತಂತ್ರ ದಿನಾಚರಣೆಯ ಭಾಷಣ ಮಾಡಿದವರು ಯಾರು ಎಂಬುದು ನೋಡುವುದಾದರೆ, ಭಾರತದಲ್ಲಿ ಮೊದಲು ಸ್ವತಂತ್ರ ದಿನಾಚರಣೆಯ ಭಾಷಣವನ್ನು ಜವಾಹರಲಾಲ್ ನೆಹರೂರವರು ಮಾಡಿದರು. ನೋಡಿ ಎಷ್ಟು ಭಾರತದ ಸ್ವತಂತ್ರಕ್ಕಾಗಿ ಹಲವಾರು ಮಹಾನ್ ನಾಯಕರು ತಮ್ಮ ಜೀವವನ್ನು ಬಲಿದಾನವಾಗಿ ಉಡುಪಾಗಿಟ್ಟಿದ್ದಾರೆ. ಅಂಥದ್ರಲ್ಲಿ ಕೆಲವೊಂದು ವ್ಯಕ್ತಿಗಳ ಬಗ್ಗೆ ಹಾಗೂ ಮಹಾನ್ ನಾಯಕರ ಬಗ್ಗೆ ಹೇಳುವುದಾದರೆ, ಮೊದಲನೇದಾಗಿ ನೆನಪಾಗುವುದು ಭಗತ್ ಸಿಂಗ್. ಭಗತ್ ಸಿಂಗ್ರವರು 1907 1931 ಭಾರತ ಸ್ವತಂತ್ರ ಸಂಗ್ರಾಮದ ಕ್ರಾಂತಿಕಾರಿ ಎಂದು ಹೇಳಬಹುದು.
ಇವರು ಹುಟ್ಟು ಹೋರಾಟಗಾರ.

ಪಂಜಾಬಿನ ಜನರಲ್ ವಾಲಾ ತಾಲೂಕಿನ ಬಾಗ್ ಎಂಬ ಹಳ್ಳಿಯಲ್ಲಿ ಜನಿಸಿದವರು. ಇವರ ಜನನ 28 ಸೆಪ್ಟೆಂಬರ್ 1907 ಪಂಜಾಬ್ನ. ಇವರು ಭಾರತದ ಸ್ವತಂತ್ರ ಚಳವಳಿಯಲ್ಲಿ ನಾಯಕತ್ವವನ್ನು ಪಡೆದಂತಹ ವ್ಯಕ್ತಿಯಾಗಿದ್ದರು. ಇವರು ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದರೂ ಸಹ ಇವರ ತಾಯಿ ಶ್ರೀಮತಿ ವಿದ್ಯಾವತಿ ಮತ್ತು ಇವರ ತಂದೆ ಜೀವ ವಿಮಾ ಕಂಪನಿಯಲ್ಲಿ ಏಜೆಂಟರಾಗಿ ವೃತ್ತಿ ಮಾಡುತ್ತಿದ್ದ ತಂದೆ ಕಿಶನ್ ಸಿಂಗ್ ಭಗತ್ ಮೇಲೆ ಅತೀವ ಪ್ರಭಾವವನ್ನು ಬೀರಿದರು. ಇವರ ಚಿಕ್ಕಪ್ಪ ಅಜಿತ್ ಸಿಂಗ್. ಈಗಾಗಲೇ ಅಜಿತ್ ಸಿಂಗ್ರವರು ಉಗ್ರ ಭಾಷಣಕಾರರಾಗಿದ್ದರು. ರೈತರ ನಡುವೆ ಹಲವಾರು ಚಳವಳಿಗಳನ್ನು ಸಂಘಟಿಸಿ ಬ್ರಿಟಿಷರು ಬಂಧನಕ್ಕೀಡಾಗಿದ್ದರು. ಅದೇ ರೀತಿ ಇವರ ಚಿಕ್ಕಪ್ಪ ಕೂಡ ಕೆಲವೊಂದು ಚಳವಳಿಯಲ್ಲಿ ಭಾಗವಹಿಸಿ ಸಂಘಟಿಸಿ ಬ್ರಿಟಿಷರು ಬಂಧನಕ್ಕೀಡು ಮಾಡಲು ಬಲೆ ನೇಯುತ್ತಿದ್ದರು. ಸಿಗದೆ ಅವರಿಗೆ ಚಳ್ಳೆಯನ್ನು ತಿನ್ನಿಸಿದರು. ಇದರೊಂದಿಗೆ ಜಲಿಯನ್ ವಾಲಾಬಾಗ್ನಲ್ಲಿ ಬ್ರಿಟಿಷರು ನಡೆಸಿದ ನಾರನ ಹೋಮದಿಂದ ಉಂಟಾದ ರಕ್ತ ಕೆಂಪು ಕಳೆ ಅವರಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಬ್ಬಿಸಿ ಮನಸ್ಸಿನಲ್ಲಿ ಹೋರಾಟದ ಚಿತ್ತಾರ ಮೂಡಿಸಿತು. ಪಂಜಾಬಿನ ಕ್ರಾಂತಿಕಾರಿ ಚಟುವಟಿಕೆಯಲ್ಲಿ ನಿರಂತರಾಗಿದ್ದರು. ಲಾಹೋರ್ ಪಿತೂರಿ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಕಾರ್ತರ್ ಸಿಂಗ್ ಸರೋಬ್ ಅವರನ್ನು 1915 ಅವರ 20ನೇ ವಯಸ್ಸಿನಲ್ಲಿ ನೇಣಿಗೇರಿಸಲಾಯಿತು. ರಾಷ್ಟ್ರ ವಿಮೋಚನೆಯೆಂದೇ ನನ್ನ ಗುರಿ. ಯಾವುದೇ ವ್ಯಕ್ತಿ ರಾಷ್ಟ್ರ ಧರ್ಮ ಅಥವಾ ಜನಾಂಗದ ಮೇಲೆ ದ್ವೇಷ ಸಾಧಿಸಲು ನಾನಾವುದನ್ನು ಮಾಡಿಲ್ಲ. ನನಗೆ ಬೇಕಾಗಿರುವುದೊಂದೇ ಸ್ವತಂತ್ರ, ಅದೊಂದೇ ನನ್ನ ಕನಸು ಎಂಬ ಕೊನೆಯ ಮಾತುಗಳನ್ನು ಕ್ರಾಂತಿಕಾರಿಯಾಗಿ ನುಡಿದಿದ್ದರು.

ಉಡುಗೊರೆ ಇದುವರೆಗೂ ಸ್ವಾತಂತ್ರ್ಯದ ಹಿನ್ನೆಲೆ ಕುರಿತು ಎಚ್ಡಿಕೋಟೆಯ ವಕೀಲರಾದ ಶ್ರೀಯುತ ಮಣಿರಾಜ್ ಪೀರ್ ಅವರು ನಡೆಸಿಕೊಟ್ಟ ಸ್ವಾತಂತ್ರ್ಯದ ಹಿನ್ನೆಲೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ನಮಸ್ಕಾರ ಪ್ರಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.

0: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
1: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನ ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
2: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ

0: URL ತಪ್ಪಾಗಿ ಕಾಣಬಹುದು. ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು, ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 #safe.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಶನ್, 2FA ಪಾಸ್ವರ್ಡ್ ಜೊತೆಗೆ OTP ಅಥೆಂಟಿಕೇಟರ್ ಆ್ಯಪ್ ಆಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ, ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹೂ ಕ್ಯಾನ್ ಸೀ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು, ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ, ಶಾರ್ಟ್ ಲಿಂಕ್ ಜಾಗ್ರತೆ ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
0: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆ್ಯಪ್ ಲಾಕ್ ಇಡುವುದರ ಮುಖಾಂತರ, ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
1: ರೆಗ್ಯುಲರ್ ಚೆಕ್ ಇಟ್ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನು ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
0: ಜವಾಬ್ದಾರಿಯಿಂದ ಬಳಸಿ,
1: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 105 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ

0: ಅನಾವರಣವೇ
1: ನಿತ್ಯದ ಬದುಕಿಗೆ ತಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಾವುಣ್ಣುವನ್ನಗಳು ನಾವು ಕುಡಿಯುವುದಕಗಳು
2: ನಾವು ಕುಡಿಯುವುದಕಗಳು
1: ನಾವು ಉಸಿರುವ ಎಲರುಗಳು
2: ನಾವು ಉಸಿರುವ ಎಲರುಗಳು
1: ನಾವು ಉಡುವ ವಸ್ತ್ರ
2: ನಾವು ಉಡುವ ವಸ್ತ್ರ
1: ಭೂವ್ಯೋಮಗಳ ಯಂತ್ರ ಸಂಘದ ಉತ್ಪನ್ನಗಳು
2: ಯಂತ್ರ ಸಂಘದ ಉತ್ಪನ್ನಗಳು ಜೀವವೆರಡರ ಶಿಶುವು ಮಂಕುತಿಮ್ಮ.
1: ಕಳೆದ ಮುಕ್ತಕದಲ್ಲಿ ನಾವು ನೋಡಿದಂತೆ ಬರೀ ಸೂರ್ಯ ಅಲ್ಲ, ಬರೀ ಭೂಮಿ ಅಲ್ಲ, ಎರಡರ ಸಹಕಾರದಿಂದ ಜೀವ ಪೋಷಣೆ ನಡೀತಾ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಅದನ್ನು ಮತ್ತಷ್ಟು ವಿಸ್ತರಿಸಿ ಸ್ಪೆಸಿಫಿಕ್ ಆದಂಥ ಅಂಶಗಳನ್ನು ಉದಾಹರಣೆಯಾಗಿ ಕೊಟ್ಟು ಇಲ್ಲಿ ಡಿ ವಿ ಜಿ ಅವರು ಅದನ್ನು ಮತ್ತೆ ಹೇಳ್ತಾರೆ. ಈಗ ನಾವು ನಮ್ಮ ಪೋಷಣೆಗಾಗಿ ಆಹಾರ ಸೇವನೆ ಮಾಡ್ತೀವಿ. ಆ ಆಹಾರ ಬಂದದ್ದೆಲ್ಲಿಂದ ಅಂತ ಪ್ರಶ್ನೆ ಬಂದಾಗ ಅದು ಬಂದದ್ದು ತಿರ್ಗಾ ಕಳೆದ ಮುಕ್ತಕದಲ್ಲಿ ನೋಡಿದಂತೆ ಭೂಮಿಯಲ್ಲಿರುವಂತಹ ಸಾರವನ್ನು ರಸವನ್ನು ಅದು ಹೀರ್ಕೊಂಡು ಬೆಳೀತು. ಸೂರ್ಯನಿಂದ ಬಂದಂತಹ ಶಕ್ತಿಯನ್ನು ಅದು ಧಾನ್ಯವಾಗಿ ಕನ್ವರ್ಟ್ ಮಾಡಿ ಪರಿವರ್ತನೆಗೊಳಿಸಿ ಧಾನ್ಯವನ್ನು ನಮಗೆ ಕೊಡ್ತು. ಆ ಧಾನ್ಯವನ್ನು ನಾವು ಅನ್ನವಾಗಿ ಪರಿವರ್ತನೆಗೊಳಿಸಿ ಅನ್ನವನ್ನು ನಾವು ತಿಂತಾ ಇದ್ದೀವಿ. ಸೊ ಅಲ್ಲಿ ಮತ್ತೆ ಭೂಮಿ ಮತ್ತು ಸೂರ್ಯ ಇವೆರಡೂ ಕೂಡ ಏಕೀಭವಿಸಿ ನಮಗೆ ಅನ್ನವನ್ನು ಕೊಡ್ತಾ ಇವೆ. ಅದೇ ರೀತಿಯಲ್ಲಿ ನಾವು ಕುಡಿಯುವ ಉದಕಗಳು, ಸೊ ನೀರು, ಅದು ಎಲ್ಲಿ ನಮಗೆ ನೀರು ಎಲ್ಲಿಂದ ಸಿಗ್ತಾ ಇದೆ? ಇವತ್ತಿನ ದಿನದಲ್ಲಿ ಮೇಲ್ಮೈ ನೀರು, ಸರ್ಫೇಸ್ ವಾಟರ್, ಯಾವುದೋ ಬಾವಿ ಕೆರೆ ಅದನ್ನೆಲ್ಲ ನಾವು ನೀರು ನೋಡ್ತೀವಿ. ಅಥವಾ ಭೂಮಿಯ ಒಳಗಿರುವಂಥ ಅಂತರ್ಜಲ ಅದನ್ನು ನಾವು ನೋಡ್ತೀವಿ. ಈ ಭೂಮಿಯ ಮೇಲಿರುವಂತಹ ಜಲ, ಭೂಮಿಯ ಒಳಗಿರುವಂತಹ ಜಲಕ್ಕೂ ಆಕಾಶದಲ್ಲಿರುವಂತಹ ಮೋಡೆಗಳಿಗೂ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ. ಇದರಿಂದಲೇ ಅದಾಗಿರೋದು. ಸೊ ಭೂಮಿಯ ಮೇಲಿದ್ದಂತಹ ನೀರು ಆಕಾಶದಲ್ಲಿ ಮೋಡವಾಗಿ ಹೇಗೆ ಹೋಗೋದಕ್ಕೆ ಸಾಧ್ಯ ಆಯಿತು? ಅದು ರವಿ ಮಾತ್ರದಿಂದಲೇ, ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದು ಅದು ಆವಿಯಾಗಿ ಮೇಲೆ ಹೋಗಿ ಮೋಡವಾಯಿತು. ಮೋಡವಾಗಿ ಗಾಳಿಯ ಪ್ರಭಾವದಿಂದ ಬೇರೆ ಯಾವುದೋ ಒಂದು ಜಾಗಕ್ಕೆ ಹೋಯಿತು. ನೀರಿದ್ದಂತಹ ಭೂಮಿಯ ಸ್ಥಾನದ ಮೇಲೆ ಆವಿಯಾಗಿ ಹೋದಂತಹ ಮೋಡ ನೀರಿಲ್ಲದ ಯಾವುದೋ ಭೂಮಿಯ ಜಾಗಕ್ಕೆ ಹೋಗಿ ಅಲ್ಲಿ ಮಳೆಯನ್ನು ಗರಿತಾ ಇದೆ. ಸೊ ಹಾಗಾಗಿ ನೀರಿನ ಚಕ್ರವನ್ನು ನಾವು ನೋಡಿದಾಗ ಭೂಮಿಯ ಮೇಲೆ ಒಂದು ಜಾಗದಲ್ಲಿ ಸ್ಥಿರವಾಗಿ ನಿಂತಹ ನೀರಿನ ಒಂದು ನೆಲೆ ಆಕಾಶಕ್ಕೆ ಆವಿಯಾಗಿ ಹೋಗಿ ಮೋಡದ ರೂಪದಲ್ಲಿ ಬೇರೊಂದು ಜಾಗಕ್ಕೆ ಹೋಗಿ ಮಳೆಯಾಗಿ ಇನ್ಯಾವುದೋ ಜೀವದ ಪೋಷಣೆಯಲ್ಲಿ ತೊಡಗಿದೆ. ಸೊ ಹಾಗೆ ನಾವು ಕುಡಿತಾ ಇರುವಂತಹ ನೀರು ಕೂಡ ಅದು ನಮಗೆ ಭೂಮಿಯಿಂದ ಸಿಗ್ತಾ ಇದೆಯೋ ಅಂತ ಅನಿಸಿದ್ರೂ ಅದು ರವಿಯ ಕೆಲಸದಿಂದ ಬೇರೆ ಕಡೆಗೆ ಹೋಗಿ ಬೇರೆಯ ಒಂದು ಜೀವದ ಪೋಷಣೆಯಲ್ಲಿ ಅದು ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ. ಹಾಗೆ ನಾವು ಉಸಿರುವ ಎಲರುಗಳು, ಈ ಗಾಳಿ ಬೀಸುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ, ನಾವೆಲ್ಲರೂ ಅನುಭವಿಸ್ತೀವಿ. ಸೊ ಅದಕ್ಕೆ ನೀನು ಈ ಊರಿನಲ್ಲಿ ಮಾತ್ರ ಇರಬೇಕಪ್ಪ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಈ ಊರಿನ ಗಾಳಿ ಪಕ್ಕದ ಊರಿಗೆ ಆಟೋಮ್ಯಾಟಿಕ್ಕಾಗಿ ಹೋಗ್ತಾ ಇರುತ್ತೆ, ಯಾಕೆ ಅಲ್ಲಿ ಯಾವುದೇ ತಡೆಗೋಡೆ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಅದರಲ್ಲೇ ಅನೇಕ ವೈವಿಧ್ಯತೆಗಳಿರೋದನ್ನು ನಾವು ನೋಡ್ತೀವಿ. ಅದರಲ್ಲಿರುವಂತಹ ಅನೇಕ ರಾಸಾಯನಿಕಗಳಿಂದಲೇ ನಾವು ಬದುಕೋದಕ್ಕೆ ಸಾಧ್ಯ ಆಗ್ತದಲ್ಲ. ಆಕ್ಸಿಜನ್ ಇದೆ, ಮತ್ತೊಂದಿದೆ, ಇನ್ನೊಂದಿದೆ. ಸೊ ಇದೆಲ್ಲವೂ ಇರೋದ್ರಿಂದ ಜೀವ ಪೋಷಣೆ ಆಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಉಡುವ ವಸ್ತ್ರಗಳು, ಅದರಲ್ಲಿ ವೈವಿಧ್ಯತೆ ಇದ್ದರೂ ಕೂಡ ನಾವು ಕಳೆದ ಸರ್ತಿ ಕೂಡ ನೋಡಿದ್ವಿ, ಕಾಟನ್ ಅನ್ನೋದು ಒಂದು ಮೂಲ ವಸ್ತು. ಆ ಮೂಲ ವಸ್ತುವಿನಿಂದ ಅನೇಕ ರೀತಿಯ ಬಟ್ಟೆಗಳು ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ಹಾಗೆ ಅದಕ್ಕೂ ಕೂಡ, ಆ ವಸ್ತ್ರದ ಉತ್ಪಾದನೆಗೂ ಕೂಡ

0: ರವಿ ಭುವಿ, ಈ ಎರಡೂ ಇರಲೇಬೇಕು. ಸೊ ಹಾಗಾಗಿ ನಮ್ಮ ನಿತ್ಯ ಜೀವನಕ್ಕೆ ಬೇಕಾಗುವ ಪ್ರತಿಯೊಂದು ಅಂಶವೂ ಕೂಡ ಭೂ ವ್ಯೋಮಗಳ ಸಂಘ. ಭೂ ವ್ಯೋಮಗಳು, ಭೂಮಿ ಮತ್ತು ಆಕಾಶದಲ್ಲಿರುವಂತಹ ಎಲ್ಲ ಶಕ್ತಿಯುತವಾದಂತಹ ಸೆಲೆಸ್ಟಿಯಲ್ ಬಾಡೀಸ್, ಆ ಸೂರ್ಯ ಇತ್ಯಾದಿಗಳೇನು ಹೇಳ್ತೀವಿ, ಆಧಾರ ಒಂದು ಸಂಯೋಜನೆಯಿಂದ ಆಗ್ತಾ ಇರುವಂತಹ ಒಂದು ಉತ್ಪನ್ನಗಳು. ನಮಗೆ ಸಂಘ ಅನ್ನುವಂಥ ಪದವನ್ನು ಇಲ್ಲಿ ಡಿ ವಿ ಜಿಯವರು ಉಪಯೋಗಿಸಿದ್ದಾರೆ. ಸಂಘ ಅಂತ ಅನ್ನುವಂಥದ್ದು ಅದು ಸಂಘಟನೆ ಅಥವಾ ಏಕೀಕರಣ, ಒಂದುಗೂಡಿಸುವಿಕೆ ಅನ್ನುವಂಥ ಅರ್ಥ. ಅದು ನಮಗೆ ಗೊತ್ತಿದೆ. ಅಂದರೆ ನಮಗೆ ನಮ್ಮೆಲ್ಲ ಹಳ್ಳಿಗಳಲ್ಲಿ ಇವಾಗ ಸಂಘಗಳು ಅಂತ ಇರ್ತವೆ ಅಲ್ವಾ. ಅದೇ ಉದಾಹರಣೆಯನ್ನು ನಾವು ಆ್ಯಕ್ಚುಲಿ ಈಗ ತೊಗೊಂಡು ನಾವು ಅದನ್ನು ಹೆಚ್ಚು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ಬೋದು. ಪ್ರತಿಯೊಂದು ಊರಲ್ಲೂ ಕೂಡ ಈ ಸಂಘಗಳು ಅಂತ ಇರ್ತವೆ. ಆ ಸಂಘಗಳ ಪೂರ್ಣ ಹೆಸರೇನು? ಸ್ವಸಹಾಯ ಸಂಘಗಳು ಅಂತ, ತಮಗೆ ತಾವೇ ಸಹಾಯ ಮಾಡಿಕೊಳ್ಳುವಂಥ ಸಂಘಗಳು. ಸೊ ಆ ಸಂಘದಲ್ಲಿ ಏನಿರ್ತವೆ, ಒಂದು 8 ಜನರ ಸದಸ್ಯತ್ವ ಹೊಂದಿರುವಂಥ ಒಂದು ಗುಂಪದು. ಸೊ ಆ ಗುಂಪಿನಲ್ಲಿರುವಂಥ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂತಹ ಹಿನ್ನೆಲೆಯಿಂದ ಬಂದಿರ್ತಾರೆ, ತಮ್ಮದೇ ಆದಂಥ ಶಕ್ತಿಗಳನ್ನು ಅವ್ರು ಹೊಂದಿರ್ತಾರೆ. ಒಂದು ಗುಂಪಿನಲ್ಲಿದ್ದರೂ ಕೂಡ ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ಥರ ಇರುತ್ತೆ, ಹೌದಲ್ವಾ? ಸೊ ಈಗ ಒಂದು ಉದಾಹರಣೆಯಾಗಿ ಒಂದು ಯಾವುದೋ ಒಂದು ಸಂಘ ಇದೆ, ಆ ಸಂಘದವರೆಲ್ಲ ಸೇರಿ ಯಾವುದೋ ಒಂದು ಉತ್ಪನ್ನವನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ರಾಗಿ ಉಪಯೋಗಿಸ್ಕೊಂಡು ಮಾಡುವಂತಹ ರಾಗಿ ಹುರಿಟ್ಟಿನ ಒಂದು ಉತ್ಪನ್ನವೇ ಇರಬಹುದು, ಅಥವಾ ರಾಗಿಯಿಂದ ಮಾಡುವಂಥ ಹಪ್ಪಳ ಸಂಡಿಗೆ ಇರ್ಬೋದು, ಚಕ್ಲಿ ಇರ್ಬೋದು, ಅಥವಾ ಹಿಂದಿನ ಕಾಲದಲ್ಲೂ ಕೂಡ ಮಾಡ್ತಾ ಇದ್ದಂತಹ ಗಂಧದ ಕಡ್ಡಿ ಮಾಡುವಂಥದ್ದು ಇರ್ತಾ ಇತ್ತು. ಸೊ ಹೀಗೆ ಬೇರೆ ಬೇರೆ ಉತ್ಪನ್ನಗಳ ಉದಾಹರಣೆ ನಮಗೆ ನೆನಪಿನಲ್ಲಿದೆ ಈಗಲೂ ಕೂಡ, ಅದನ್ನು ನಾವು ನೆನಪಿಸ್ಕೊಳ್ಳೋಣ. ಅದನ್ನು ಮಾಡಬೇಕಾದ್ರೆ ಬೇರೆ ಬೇರೆ ಚಟುವಟಿಕೆಗಳಿರ್ತವೆ. ಈಗ ರಾಗಿ ಹುರಿಟ್ಟನ್ನೇ ಮಾಡಬೇಕು ಅಂತಂದರೆ ರಾಗಿ ಕೊಂಡ್ಕೊಂಬರಕ್ಕೆ ಒಬ್ರು ಇರ್ತಾರೆ, ರಾಗಿನ ನೆನೆ ಹಾಕಕ್ಕೆ ಒಬ್ರು ಇರ್ತಾರೆ, ರಾಗಿನ ಪೀಸಿಸ್ಕೊಂಡು ಬರೋಕ್ಕೆ ಒಬ್ರು ಇರ್ತಾರೆ, ಅದೆಲ್ಲ ಮಾಡಿದ ನಂತರ ಪ್ಯಾಕ್ ಮಾಡೋಕ್ಕೆ ಒಬ್ರು ಇರ್ತಾರೆ, ಇನ್ಯಾರೋ ಒಬ್ಬರು ಓಡಾಡಿಕೊಂಡು ಅದರ ಮಾರ್ಕೆಟಿಂಗ್ ಮಾಡಬೇಕು. ಸೊ ಈ ಉತ್ಪನ್ನ, ಸಂಘದ ಉತ್ಪನ್ನ ಅಂತ ನಾವು ನೋಡಿದಾಗ ಈ ಅನೇಕ ಶಕ್ತಿಗಳು ಏಕಕಾಲಕ್ಕೆ ಒಂದುಗೂಡಿದಾಗ ಮಾತ್ರ ಆ ಉತ್ಪನ್ನ ಅನ್ನುವಂಥದ್ದು ಯಶಸ್ವಿಯಾಗಿ ಅವರು ನಿರ್ವಹಿಸಿದಂಗೆ ಆಗುತ್ತೆ. ಹಾಗೇನೆ ಅದೇ ಒಂದು ಉದಾಹರಣೆಯನ್ನೇ ನಾವು ಈ ಸೃಷ್ಟಿಗೂ ಕೂಡ ಅನ್ವಯ ಮಾಡೋದಾದರೆ, ಸೃಷ್ಟಿಯಲ್ಲಿ ಹೆಂಗೆ ಸಂಘದ ಒಂದು ಸದಸ್ಯರು ಇರ್ತಾರೋ ಹಾಗೆ ಸೃಷ್ಟಿಯ ಅನೇಕ ಸದಸ್ಯರಿದ್ದಾರೆ. ಭೂ ವ್ಯೋಮಾದಿಗಳು ಇವೆಲ್ಲವೂ ಕೂಡ ಆ ಸಂಘದ ಸದಸ್ಯರು. ಯಾವುದೊಂದು ಇಲ್ಲದೆ ಹೋದರೂ ಕೂಡ ಸಂಘದ ಉತ್ಪನ್ನ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಹಾಗೆ ಇವೆಲ್ಲವೂ ಕೂಡ ಏಕಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಜೀವ ಅನ್ನುವಂಥದ್ದು ಇದೆ. ಆ ಜೀವ ಅನ್ನುವಂಥದ್ದು ಹಾಗಾಗಿ ಈ ಎರಡರ ಶಿಶು, ಭೂ ಮತ್ತು ವ್ಯೋಮ ಈ ಎರಡರ ಶಿಶು, ಮಗು ಅಂದರೆ ಪ್ರಾಡಕ್ಟ್, ಅದರಿಂದ ಬಂದಿರುವಂಥ ಒಂದು ಪ್ರಾಡಕ್ಟ್. ಅದು ಸಮರ್ಪಕವಾಗಿ ಕೆಲಸ ಮಾಡಬೇಕಾದ್ರೆ ಈ ಎರಡೂ ಕೂಡ ಇರಬೇಕು. ಅದನ್ನು ಜೀವಿಯ ದೃಷ್ಟಿಯಿಂದ ನೋಡಿದರೆ ನಾನು ಜೀವಿಯಾಗಿ ಇರೋದಕ್ಕೆ ಸಹಕಾರಿಯಾಗಿರುವಂಥದ್ದು, ಸಹಕಾರಿ ಅನ್ನೋದಿರಲಿ ಕಾರಣೀಭೂತವಾಗಿರುವಂಥವು ಯಾವುವು? ಭೂಮಿ ಮತ್ತು ವ್ಯೋಮ, ರವಿ ಮತ್ತು ಭೂವಿ. ಸೊ ಜೀವಿಯಾಗಿ ನನ್ನ ಅಸ್ತಿತ್ವಕ್ಕೆ ಕಾರಣವಾದಂತಹ, ನನ್ನ ಪೋಷಣೆಗೆ ಕಾರಣವಾದಂತಹ ರವಿ ಮತ್ತು ಭುವಿಯ ಬಗ್ಗೆ ನಮಗೆ ಗೌರವವಿರಬೇಕಾಗಿರುವಂಥದ್ದು ಧರ್ಮ ಅಲ್ವಾ? ಸೊ ಆ ಒಂದು ಕೃತಜ್ಞತಾ ಭಾವದಿಂದ ನಾವು ಸೃಷ್ಟಿಯನ್ನು ನೋಡಿದಾಗ ಸೃಷ್ಟಿಯ ಭಾಗವಾಗಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದರ ವಿರುದ್ಧವಾಗಿ ಅಲ್ಲ, ಆದರೆ ಅದಕ್ಕೆ ಪರೋಕ್ಷವಾಗಿ ಆದರೂ ಸಹಕಾರಿಯಾಗಿ ನಮ್ಮ ಜೀವನವನ್ನು ನಾವು ನಡೆಸಬೇಕಪ್ಪ ಅನ್ನುವಂಥ ಜವಾಬ್ದಾರಿ ನಮಗೆ ಅರ್ಥ ಆಗುತ್ತೆ. ಸೊ ಹಾಗೆ ಭೂ ವ್ಯೋಮಗಳ ಬಗ್ಗೆ ನಾವು ಗೌರವದಿಂದ ನಡ್ಕೊಳ್ಳೋಣ. ಆ ಸಂಘದ ಈ ಸಂಘಟನೆಯ ಪ್ರಕೃತಿಯ ಸಂಘಟನೆಯ ಉತ್ಪನ್ನಗಳಾದಂಥ ನಾವು ಅದಕ್ಕೆ ಪೂರಕವಾಗಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಣ.
1: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 105 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ಅವರು ನಡೆಸಿಕೊಟ್ಟ ನಿತ್ಯದ

ಬೆಳಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇದೀಗ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿಯ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಜಿಲ್ಲೆಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಹುಲಿಯ ವೈಜ್ಞಾನಿಕ ಹೆಸರು ಪ್ಯಾಂಥೇರಾ ಟ್ರೈಗಿಸ್. ಪ್ರಾಣಿಶಾಸ್ತ್ರದ ಪ್ರಕಾರ ಫೆರಿಡ ಕುಟುಂಬಕ್ಕೆ ಸೇರಿದ ಒಂದು ಜೀವಿ. ಪ್ಯಾಂಥೇರಾ ವಂಶಕ್ಕೆ ಸೇರಿದ 4 ದೊಡ್ಡ ಬೆಕ್ಕುಗಳ ಪೈಕಿ ಹುಲಿ ಅತ್ಯಂತ ದೊಡ್ಡ ಪ್ರಾಣಿ. ದಕ್ಷಿಣ ಮತ್ತು ಪೂರ್ವ ಏಷ್ಯಾಗಳಲ್ಲಿ ವ್ಯಾಪಕವಾಗಿ ಕಾಣಬರುವ ಹುಲಿ ತನ್ನ ಆಹಾರವನ್ನು ಬೇಟೆಯಾಗಿ ಮಾಂಸ ಸಂಪಾದಿಸುವ ಪ್ರಾಣಿಗಳ ಗುಂಪಿಗೆ ಸೇರಿದೆ. ಹುಲಿಯು 4 ಕಿಲೋಮೀಟರ್ವರೆಗೆ ಅಂದರೆ 12 ಅಡಿ ಉದ್ದವನ್ನು ಹಾಗೂ 300 ಕಿಲೋಗ್ರಾಂವರೆಗೆ ತೂಕವನ್ನು ಹೊಂದಬಹುದು. ದೊಡ್ಡ ದೇಹ ಮತ್ತು ಅಪಾರ ಬಲ ಹೊಂದಿರುವ ಹುಲಿಯ ಕಣ್ಸೆಳೆಯುವ ಲಕ್ಷಣವೆಂದರೆ ಬಿಳಿ ಅಥವಾ ಹಳದಿಯ ಕೇಸರಿ ಬಣ್ಣದ ಮೈಮೇಲೆ ನೀಳವಾಗಿ ಮೇಲಿನಿಂದ ಕೆಳಗೆ ಇರುವ ಗಾಢ ಬಣ್ಣದ ಪಟ್ಟೆಗಳು. ಸಾಮಾನ್ಯವಾಗಿ ಹುಲಿಯ ದೇಹದ ಹಡಿಯ ಭಾಗ ತೆಳು ಬಣ್ಣದಾಗಿರುತ್ತದೆ. ಹುಲಿಗಳ ಜಾತಿಗಳ ಪೈಕಿ ಸೈಬೀರಿಯಾದ ಹುಲಿ ಅತ್ಯಂತ ದೊಡ್ಡ ಕಾಯವನ್ನು ಹೊಂದಿರುತ್ತದೆ. ಪ್ಯಾಂಥೇರಾ ಎಂದರೆ ಗರ್ಜಿಸುವ ಮಾರ್ಜಾಲ ಎಂದರ್ಥ. ಈ ಪ್ಯಾಂಥೇರಾ ಪ್ರಭೇದದಲ್ಲಿ ಪ್ರಾಣಿಗಳ ಗಂಟಲಿನ ಐಬೋಡ್ ಎಲುಬು ಗರ್ಜಿಸಲು ಸಹಕಾರಿಯಾಗಿದೆ. ಇದೇ ಪ್ಯಾಂಥೇರಾ ಪ್ರಭೇದವನ್ನು ಇತರ ಬೇರೆ ಪ್ರಭೇದಗಳಿಂದ ಪ್ರತ್ಯೇಕಿಸುವುದು. ಹಿಂದೆ ಹುಲಿ ಪ್ರಭೇದವನ್ನು 8 ಉಪ ಪ್ರಭೇದಗಳಾಗಿ ವಿಂಗಡಿಸಲಾಗಿತ್ತು. ಟ್ರೈಗಿಸ್ ದಕ್ಷಿಣ ಏಷ್ಯಾದಲ್ಲಿ, ಆಲ್ಟ್ರೈಕಾ ನೈಋತ್ಯ ಏಷ್ಯಾದಲ್ಲಿ, ಅಮಯನ್ಸಿನ್ಸ್ ದಕ್ಷಿಣ ಮಧ್ಯ ಚೈನಾದಲ್ಲಿ, ವರ್ಗಾಟ ಪಶ್ಚಿಮ ಏಷ್ಯಾದಲ್ಲಿ, ಕರ್ಗೇಟಿ ಇಂಡೋ ಚೀನಾದಲ್ಲಿ, ಸಾಡೇಕೆ ಮತ್ತು ಸುಮಾತ್ರೆ ಕ್ರಮವಾಗಿ ಇಂಡೋನೇಷ್ಯಾದ ಬಾಲಿ ದ್ವೀಪಗಳು ಹಾಗೂ ಜಾವಾ ಮತ್ತು ಸುಮಾತ್ರಗಳಲ್ಲಿ. ಆದರೆ ಇವುಗಳಲ್ಲಿ 3 ಮಾತ್ರ ನೈಜ ಪ್ರಭೇದಗಳೆಂದು ಉಳಿದವು. ತಪ್ಪು ತೀರ್ಮಾನಗಳಿಂದಾಗಿದ್ದು ಎಂದು ತಿಳಿದು ಬಂದಿದೆ. ಇಂದು ಹುಲಿಗಳ ವಿಕಾಸ, ಪ್ರಸರಣೆ ಮತ್ತು ವ್ಯಾಪಕತೆಯನ್ನು ಅರ್ಥೈಸಲು ವಿಜ್ಞಾನಿಗಳು ಆಧುನಿಕ ಆಂಗಿಕ ರಚನೆ, ತಳಿ ವಿಜ್ಞಾನ ಹಾಗೂ ಪರಿಸರ ವಿಜ್ಞಾನವನ್ನು ಅವಲಂಬಿಸಿದ್ದಾರೆ. ಕಾಡಿನ ಸಾಮ್ರಾಜ್ಯದಲ್ಲಿ ಹುಲಿಯೆಂದರೆ ಬಲು ಭೀತಿ ಹುಟ್ಟಿಸುವ ಬೇಟೆಗಾರ ಪ್ರಾಣಿ. ಮಾನವರು ಏಷ್ಯಾ ಖಂಡದಲ್ಲಿ ವಸತಿ ಹೂಡುವ ಹೊತ್ತಿಗಾಗಲೇ ಹುಲಿಗಳು ಇಲ್ಲಿನ ಅರಣ್ಯಗಳಲ್ಲಿ ಮೆರೆದಾಡುತ್ತಿದ್ದವು. ಜಿಂಕೆ, ಹಂದಿ, ಕಾಟಿ ಅಷ್ಟೇ ಏಕೆ, ನಮ್ಮಷ್ಟೇ ದೊಡ್ಡದಾದ ಓರಂಗುಟನ್ ವಾನರರನ್ನು ಬೇಟೆಯಾಡಬಲ್ಲ ಹುಲಿಯೆಂದರೆ ಇತರ ಪ್ರಾಣಿಗಳ ಹಾಗೆಯೇ ಪ್ರಾಚೀನ ಮಾನವನಿಗೂ ಬಲು ಭಯವಿತ್ತು. ಮುಂದಿನ ಕೆಲವು 1000 ವರ್ಷಗಳ ಅವಧಿಯಲ್ಲಿ ಮಾನವ ಜನಾಂಗ ಬೇಟೆ ಆಹಾರ ಸಂಗ್ರಹಣೆಗಳ ಪ್ರಾಚೀನ ತಂತ್ರಗಳಿಗೆ ಬದಲಾಗಿ ಕೃಷಿ ಪಶುಸಂಗೋಪನೆಗಳನ್ನು ರೂಢಿಸಿಕೊಂಡಿತು. ಹುಲಿಗಳ ನೆಲೆಯಾಗಿದ್ದ ಕಾಡುಗಳನ್ನು ಕತ್ತರಿಸಿಯೋ ಸುಟ್ಟು ಹಾಕಿಯೋ ಜನರು ಬಹುತೇಕ ಭೂ ಪ್ರದೇಶಗಳನ್ನು ಹುಲಿಗಳ ನಿವಾಸಕ್ಕೆ ಒಗ್ಗದ ಹಾಗೆ ರೂಪಾಂತರ ಮಾಡಿಬಿಟ್ಟರು. ಪುರಾತನ ಬೇಟೆಗಾರರು ಹುಲಿಗಳನ್ನು ಕೊಲ್ಲುವುದಕ್ಕಾಗಿ ಕುಣಿಕೆ, ಕಂದಕ, ಬಲೆ, ಈಟಿ, ಮಾರಕ, ಬಂಧಗಳಂಥ ವಿವಿಧ ತಂತ್ರಗಳನ್ನು ಕಲ್ಪಿಸಿಕೊಂಡರು. ಕೈಗಾರಿಕಾ ಕ್ರಾಂತಿಯಾದ ಮೇಲೆ ಹುಲಿ ಹತ್ಯೆಗಳ ಆಯುಧಗಳ ಪಟ್ಟಿಗೆ ಸಿಡಿಮದ್ದು, ಬಂದೂಕು, ರಾಸಾಯನಿಕ ವಿಷಗಳು ಸೇರ್ಪಡೆಯಾದವು. ಹುಲಿಯ ನಿವಾಸವನ್ನು ಆಕ್ರಮಿಸಿಕೊಂಡ ವಾನರ ಕುಲದ ಚತುರ ಮಾನವ ಕಂಡುಹಿಡಿದ ಮಾರಕಾಸ್ತ್ರಗಳೆದುರಿಗೆ ಹುಲಿಯ ಪ್ರಕೃತಿ ದತ್ತವಾದ ಆಯುಧಗಳು ಎಂದರೆ ಶಕ್ತಿ, ವೇಗ, ರಹಸ್ಯ ಚಲನೆ, ಇರುಳು ದೃಷ್ಟಿ, ಮೊನಚಾದ ಅಲ್ಲು ಪಂಜಗಳು ಪರಿಣಾಮ ಬೀರಲು ಸಾಧ್ಯವಾಗಲಿಲ್ಲ. ಇಂದು ಹುಲಿಯ ಉಳಿವು ಮಾನವನ ತಾಂತ್ರಿಕ ನೈಪುಣ್ಯದೆದುರು ತತ್ತರಿಸುತ್ತಿದೆ. ಇಷ್ಟಾದರೂ ಅರಣ್ಯಗಳನ್ನು ಅತಿಕ್ರಮಿಸುವ ಮಾನವನ ಲಾಲಾಸೆ ಅದೆಷ್ಟು ಪ್ರಬಲವಾಗಿದೆಯೆಂದರೆ ಏಷ್ಯಾದ ಕಾಡುಗಳಲ್ಲಿ ಹುಲಿಯ ಗರ್ಜನೆ ಎಂದಿಗೂ ಕೇಳಿಸದಂತೆ ಶಾಶ್ವತವಾಗಿ ಅಡಗಿ ಹೋಗಲಿದೆ ಎಂಬ ವಿಷಾದದ ನುಡಿಗೆ ಎಡೆಗೊಡ್ಡ

ಹುಟ್ಟಿದೆ. ಏಕೆಂದರೆ ಹುಲಿ ಎಷ್ಟು ಪ್ರಬಲವೆನಿಸಿಕೊಂಡಿದೆಯೋ ಅಷ್ಟೇ ನಾಜುಕಾದ ಜೀವಿ. ವಿರೋಧ ಭಾಸವೆಂದರೆ ಎಲ್ಲರೂ ಭಯಪಡುವ ಹುಲಿಯ ದೇಹದ ಗಾತ್ರ ಮತ್ತು ಮಾಂಸಾಹಾರದ ಪ್ರವೃತ್ತಿಯಂತಹ ವೈಶಿಷ್ಟ್ಯಗಳೇ ಅದರ ಜೀವಿ ಪರಿಸ್ಥಿತಿಯ ಸೂಕ್ಷ್ಮತೆಗೂ ಕಾರಣವಾಗಿರುವುದು. ಹುಲಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದಕ್ಕಾಗಿ ಮತ್ತು ಹುಲಿಗಳ ಸಂರಕ್ಷಣೆಯನ್ನು ಮಾಡಲು ಪ್ರತಿ ವರ್ಷದ ಜುಲೈ 29ನ್ನು ವಿಶ್ವ ಹುಲಿ ದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಆಚರಣೆ ಇಂದಿನ ಪ್ರಮುಖ ಉದ್ದೇಶ ಅಪಾಯದಂಚಿನಲ್ಲಿರುವ ಹುಲಿಗಳ ಸಂರಕ್ಷಣೆಗಾಗಿ ಜನರಲ್ಲಿ ಅರಿವು ಮೂಡಿಸುವುದು. ಆಧುನಿಕ ಯುಗದ ಹುಲಿಗಳಲ್ಲಿ 8 ಉಪತಳಿಗಳಿವೆ. ಇವುಗಳ ಪೈಕಿ 2 ಭೂಮಿಯಿಂದ ಮರೆಯಾಗಿವೆ. ಇಂದು ಜೀವಿಸಿರುವ ಉಪತಳಿಗಳೆಂದರೆ ಬಂಗಾಳ ಹುಲಿ. ಇದು ಭಾರತ, ಬಾಂಗ್ಲಾದೇಶ, ಭೂತಾನ್, ಬರ್ಮಾ ಮತ್ತು ನೇಪಾಳದ ಭಾಗಗಳಲ್ಲಿ ಕಾಣಬರುತ್ತದೆ. ಹುಲ್ಲು ಕಾವಲು, ಮಳೆಕಾಡು, ಕುರುಚಲು ಕಾಡು, ಎಲೆ ಉದುರಿಸುವ ಕಾಡು ಮತ್ತು ಮ್ಯಾಂಗ್ರೋವ್ಗಳಂತಹ ವಿಭಿನ್ನ ಪರಿಸರಗಳಲ್ಲಿ ಬಂಗಾಳದ ಹುಲಿ ಜೀವಿಸಬಲ್ಲದು. ಉತ್ತರ ಭಾರತ ಮತ್ತು ನೇಪಾಳಗಳಲ್ಲಿ ಕಾಣುವ ಈ ಹುಲಿಯು ದಕ್ಷಿಣ ಭಾರತದಲ್ಲಿರುವುದಕ್ಕಿಂತ ದೊಡ್ಡ ದೇಹವನ್ನು ಹೊಂದಿರುತ್ತದೆ. ಇಂದು ಬಂಗಾಳದ ಹುಲಿಗಳ ಒಟ್ಟು ಸಂಖ್ಯೆ ಸುಮಾರು 2000ದಷ್ಟು. ತೀವ್ರ ಗತಿಯಲ್ಲಿ ಅವನತಿಯತ್ತ ಸಾಗುತ್ತಿದ್ದ ಈ ಜೀವಿಯನ್ನು ಇಂದು ಭಾರತದಲ್ಲಿ ಸಂರಕ್ಷಿತ ಜೀವಿಯನ್ನಾಗಿ ಘೋಷಿಸಲಾಗಿದ್ದು ಪ್ರಾಜೆಕ್ಟ್ ಟೈಗರ್ ಎಂಬ ಮಹತ್ವಾಕಾಂಕ್ಷೆಯ ಯೋಜನೆಯಡಿಯಲ್ಲಿ ಕಾಪಾಡಿಕೊಳ್ಳಲಾಗುತ್ತಿದೆ. ಆದರೆ ಕಳ್ಳೆ ಬೇಟೆಯಿಂದಾಗಿ ಈ ಹುಲಿಯು ದಿನೇ ದಿನೇ ವಿನಾಶದತ್ತ ಸಾಗುತ್ತಿದೆ. ಇದರ ಫಲವಾಗಿ ಸಾರಿಸ್ಕಾ ಹುಲಿ ಮೀಸಲಿನಲ್ಲಿ ಇಂದು ಒಂದು ಹುಲಿ ಸಹ ಜೀವಿಸಿಲ್ಲ. ಇಂಡೋ ಚೀನಾ ಹುಲಿ. ಇದು ಲಾವೋಸ್, ಕಾಂಬೋಡಿಯಾ, ಚೀನಾ, ಬರ್ಮಾ, ಥೈಲ್ಯಾಂಡ್ ಮತ್ತು ವಿಯೆಟ್ನಾಂಗಳಲ್ಲಿ ನೆಲೆಸಿದೆ. ಇವು ಬಂಗಾಳದ ಹುಲಿಗಳಿಗಿಂತ ಚಿಕ್ಕದಾಗಿದ್ದು ಮೈ ಬಣ್ಣವು ಹೆಚ್ಚು ಗಾಢವಾಗಿರುತ್ತದೆ. ಇವು ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳ ಕಾಡುಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಇಂದು ಈ ತಳಿಯ ಹುಲಿಗಳು 1800ರಿಂದ 1800ರಷ್ಟು ಭೂಮಿಯ ಮೇಲಿವೆ. ಇವುಗಳಲ್ಲಿ ಕಾಡಿನಲ್ಲಿ ಕೆಲವು 100 ಮಾತ್ರ ಇದ್ದು ಉಳಿದವು ಜಗತ್ತಿನ ಬೇರೆ ಬೇರೆ ಕಡೆ ಮೃಗಾಲಯಗಳಲ್ಲಿವೆ. ಮಲೆಯ ಹುಲಿ. ಈ ಉಪತಳಿಯು ಮಲೆಯ ಜಂಬು ದ್ವೀಪದ ದಕ್ಷಿಣ ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ. ಈ ಜಾತಿಯ ಸುಮಾರು 600ರಿಂದ 800 ಹುಲಿಗಳು ಇಂದು ಜೀವಿಸಿವೆ. ಮಲೆಯ ಹುಲಿಯು ಗಾತ್ರದಲ್ಲಿ ಬಲು ಚಿಕ್ಕದಾಗಿದ್ದು ಭೂಖಂಡದ ತಳಿಗಳ ಪೈಕಿ ಅತಿ ಸಣ್ಣ ತಳಿಯಾಗಿವೆ. ಮಲೆಯ ಹುಲಿಯು ಮಲೇಷಿಯಾದ ರಾಷ್ಟ್ರ ಚಿಹ್ನೆಯಾಗಿದೆ. ಸುಮಾತ್ರ ಹುಲಿ. ಇದು ಇಂಡೋನೇಷ್ಯಾದ ಸುಮಾತ್ರ ದ್ವೀಪದಲ್ಲಿ ಮಾತ್ರ ಜೀವಿಸಿದೆ. ಅತ್ಯಂತ ಅಪಾಯಕ್ಕೊಳಗಾಗಿರುವ ಸುಮಾತ್ರ ಹುಲಿಯು ಭೂಮಿಯ ಎಲ್ಲ ಹುಲಿಗಳ ಪೈಕಿ ಅತ್ಯಂತ ಸಣ್ಣ ಗಾತ್ರ ಉಳ್ಳದಾಗಿದೆ. ಗಂಡು ಹುಲಿಯು 100ರಿಂದ 140 ಕಿಲೋಗ್ರಾಂ ತೂಗಿದರೆ ಹೆಣ್ಣು ಕೇವಲ 75ರಿಂದ 110 ಕಿಲೋಗ್ರಾಂ ತೂಕ ಉಳ್ಳದಾಗಿದೆ. ಇಂದು ಜಗತ್ತಿನಲ್ಲಿ ಸುಮಾರು 400ರಿಂದ 500 ಸುಮಾತ್ರ ಹುಲಿಗಳು ಜೀವಿಸಿವೆ ಎಂದು ಅಂದಾಜು ಮಾಡಲಾಗಿದೆ. ಸೈಬೀರಿಯ ಹುಲಿ. ಇದಕ್ಕೆ ಮಂಚೂರಿಯನ್ ಹುಲಿ, ಕೊರಿಯನ್ ಹುಲಿ, ಆಮೂರ್ ಹುಲಿ ಮತ್ತು ಉತ್ತರ ಚೀನಾ ಹುಲಿ ಎಂದು ಇತರ ಹೆಸರುಗಳಿವೆ. ಈ ಹುಲಿಗಳ ನೆಲೆಯು ಇಂದು ಸೈಬೀರಿಯಾದ ಆಮೂರ್ ನದಿ ಮತ್ತು ಉಸ್ಸೂರಿ ನದಿಗಳ ನಡುವಣ ಪ್ರದೇಶಕ್ಕೆ ಸೀಮಿತವಾಗಿದೆ. ಭೂಮಿಯ ಮೇಲಿರುವ ಹುಲಿಗಳ ಪೈಕಿ ಸೈಬೀರಿಯ ಹುಲಿ ಎಲ್ಲಕ್ಕಿಂತ ದೊಡ್ಡದು. ಅತಿ ಶೀತಲ ವಾತಾವರಣದಲ್ಲಿ ಜೀವಿಸುವ ಕಾರಣದಿಂದ ಈ ಹುಲಿಗಳ ತುಪ್ಪಳ ಬಲು ಮಂದವಾಗಿರುತ್ತದೆ. ಇವುಗಳ ಬಣ್ಣವು ಪೇಲವವಾಗಿದ್ದು ಪಟ್ಟೆಗಳ ಸಂಖ್ಯೆಯು ಕಡಿಮೆ ಇರುತ್ತದೆ. ಈ ತಳಿಯನ್ನು ಹಿಂದು ಸೈಬೀರಿಯಾದಲ್ಲಿ ಅತಿ ಜಾಣತನದಿಂದ ಕಾಪಾಡಿಕೊಳ್ಳುತ್ತಿದೆ. ದಕ್ಷಿಣ ಚೀನಾ ಹುಲಿ. ಇದಕ್ಕೆ ಅಮೋಯನ್ ಅಥವಾ ಕ್ಲಿಯಮೆನ್ ಹುಲಿ ಎಂದು ಇತರ ಹೆಸರುಗಳಿಂದ ಕರೆಯುತ್ತಾರೆ. ಈ ಹುಲಿಗಳು ಹಿಂದು ಹೆಚ್ಚು ಕಡಿಮೆ ಭೂಮಿಯ ಮೇಲಿನಿಂದ ಮರೆಯಾಗಿದೆ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಅಪಾಯಕ್ಕೊಳಗಾಗಿರುವ 10 ಪ್ರಾಣಿಗಳ ಪೈಕಿ ಈ ಹುಲಿ ಸಹ ಒಂದು. ಈಗ ಒಟ್ಟು 59 ದಕ್ಷಿಣ ಚೀನಾ ಹುಲಿಗಳು ಜೀವಿಸಿವೆ. ಇವೆಲ್ಲವೂ ಚೀನಾದಲ್ಲಿ ಮಾನವನ ರಕ್ಷಣೆಯಡಿ ಬಾಳುತ್ತಿವೆ. 20ನೇ ಶತಮಾನದ ಮಧ್ಯದ ವೇಳೆಗೆ ಬಾಲಿ ದ್ವೀಪದಲ್ಲಿದ್ದ ಹುಲಿ ಉಪಜಾತಿ ಅಳಿದು ಹೋಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸುವ ಹೊತ್ತಿಗೆ ಹುಲಿಗಳ ಅಸ್ತಿತ್ವ ಅಪಾಯದ ದವಡೆಗೆ ಸಿಲುಕಿಬಿಟ್ಟಿತು. ಹುಲಿಗಳನ್ನು ಕೊಂದವರಿಗೆ ಅಧಿಕೃತವಾಗಿ ಬಹುಮಾನ ಧನವನ್ನು ಘೋಷಿಸಲಾಗಿದ್ದರಿಂದ ಹಳ್ಳಿಗರು, ಬುಡಕಟ್ಟು ಜನರು ಸಂದರ್ಭ ಸಿಕ್ಕಿದ ಹಾಗೆಲ್ಲ ಹುಲಿಗಳಿಗೆ ಗುಂಡು ಒಡೆಯಲು, ವಿಷವನ್ನು ಉಣಿಸಲು, ಹೇಗೆ ಬೇಕಾದರೂ ಕೊಲ್ಲಲು ಕಾತರರಾಗಿದ್ದರು. ಹೆಚ್ಚು ಆಹಾರ ಬೆಳೆಯಿರಿ ಆಂದೋಲನವಂತೂ ಜನರನ್ನು ಹುಲಿಯ ಅಳಿದುಳಿದ ನೆಲಗಳನ್ನೆಲ್ಲ ಕೃಷಿ ಭೂಮಿಗಳನ್ನು

ಆಗಿ ಪರಿವರ್ತಿಸಲು ಪ್ರೋತ್ಸಾಹ ಕೊಟ್ಟಿದ್ದಲ್ಲದೆ ನಿರಂತರವಾದ ಮಾನವ ಹುಲಿ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿತು. ಜೊತೆಗೆ ಹುಲಿಯ ಉಗುರು ಮತ್ತು ಇತರ ಕೆಲವು ಅಂಗಗಳನ್ನು ಮಾನವನು ಔಷಧಿಗಳಲ್ಲಿ ಮತ್ತು ಅಲಂಕಾರಿಕವಾಗಿ ಬಳಸುವವನು. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕುರಿ ಇದುವರೆಗೂ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇದೀಗ ಸುವರ್ಣ ಹೆಜ್ಜೆಗಳು ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವದೇಶಿ ಚಳವಳಿ ಹಿನ್ನೆಲೆ ಪ್ರಾಮುಖ್ಯ ಮತ್ತು ಪ್ರಸ್ತುತತೆ ಕುರಿತು ಚಿತ್ರದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಎಸ್ಪಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ನಾನು ಎಸ್ಬಿ ಶಿವಪ್ರಸಾದ್, ಇತಿಹಾಸ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ. ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ತುಂಬ ಆಶಿಸ್ತಾ ಇದ್ದೀನಿ. ಸ್ವಾತಂತ್ರ್ಯೋತ್ಸವದ ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಒಂದು ಅತ್ಯಂತ ಪ್ರಮುಖ ಘಟ್ಟ ಅಂತ ನಾವು ಹೇಳೋದು ಸ್ವದೇಶಿ ಚಳವಳಿ. ಈ ಸ್ವದೇಶಿ ಚಳವಳಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು, ಕೆಲವು ಕುತೂಹಲಕಾರಿ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮೆಲ್ಲರಿಗೂ ತಿಳಿದಿರುವ ರೀತಿ ಸ್ವದೇಶಿ ಚಳವಳಿ ಅಂದ ಕೂಡಲೇ ನಾವೇನು ನೆನಪಾಗೋದು ಬಂಗಾಳ ಮತ್ತು ಬಂಗಾಳದ ವಿಭಜನೆ. ಹೌದು, ಬಂಗಾಳದ ವಿಭಜನೆಯ ಒಂದು ಪರಿಣಾಮವಾಗಿ ಅಥವಾ ಅದಕ್ಕೆ ಒಂದು ಪ್ರತಿಕ್ರಿಯೆಯಾಗಿಯೇ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಸ್ವದೇಶಿ ಚಳವಳಿ ಹುಟ್ಟುಕೊಳ್ತು. ಈ ಸ್ವದೇಶಿ ಚಳವಳಿಯನ್ನು ನಾವು ಬಂಗಾಳ ವಿಭಜನೆ ವಿರೋಧಿ ಚಳವಳಿ ಅಂತ ಕೂಡ ನಾವು ಕರಿತೇವೆ. 1905 ಆರಂಭ ಆದಂಥ ಈ ಚಳವಳಿ 1911 ಬಂಗಾಳದ ವಿಭಜನೆಯನ್ನು ರದ್ದುಗೊಳಿಸುವವರೆಗೆ ಅತ್ಯಂತ ತೀವ್ರ ಸ್ವರೂಪದಲ್ಲಿ ಕಂಡುಬರುತ್ತೆ. ಮೊದಲನೇದಾಗಿ ಇದು ಬಂಗಾಳದಲ್ಲಿ ಆರಂಭ ಆದರೂ ಸಹ ನಂತರದಲ್ಲಿ ಬಾಂಬೆ ಪ್ರಾಂತ್ಯ, ಅಂದರೆ ಇವತ್ತಿನ ಮಹಾರಾಷ್ಟ್ರ, ಗುಜರಾತ್ ಮತ್ತು ಮದ್ರಾಸ್ ಪ್ರಾಂತ್ಯ, ಅಂದರೆ ಇವತ್ತಿನ ದಕ್ಷಿಣ ಭಾರತ, ಪಂಜಾಬ್ ಪ್ರಾಂತ್ಯ ಅಂದರೆ ಇವತ್ತಿನ ವಾಯುವ್ಯ ಭಾರತದ ಪಂಜಾಬ್, ಇವತ್ತಿನ ಪಾಕಿಸ್ತಾನ, ಲಾಹೋರ್, ದೆಹಲಿ, ಆಗ್ರಾ, ಈ ಎಲ್ಲ ಪ್ರದೇಶಗಳಲ್ಲೂ ಅತ್ಯಂತ ಪ್ರಖರವಾದಂತಹ ಹೋರಾಟದ ಸ್ವರೂಪವನ್ನು ಇದು ಪಡ್ಕೊಳ್ತು. ಈಗ ಒಂದೊಂದಾಗಿ ವಿಷಯಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗೋಣಂತೆ. ಸ್ವದೇಶಿ ಈ ಒಂದು ಹೆಸರೇ ನಮಗೆ ಸೂಚಿಸೋ ಹಾಗೆ ನಮ್ಮ ದೇಶದಲ್ಲಿ ತಯಾರಾದಂತಹ ಅಥವಾ ನಮ್ಮ ದೇಶೀಯರು ತಯಾರಿಸಿದಂತಹ ವಸ್ತುಗಳನ್ನು, ಸರಕುಗಳನ್ನು ನಾವು ಬಳಸ್ತಕ್ಕಂಥದ್ದು. ಅದರ ಅರ್ಥ ವಿದೇಶಿ ವಸ್ತುಗಳನ್ನು ತಿರಸ್ಕರಿಸಬೇಕು ಅಥವಾ ಅವುಗಳನ್ನು ಬಹಿಷ್ಕರಿಸಬೇಕು ಅನ್ನೋದು ಇದರ ಮತ್ತೊಂದು ಸಾರಾಂಶ. ಹಾಗಾಗಿ ಇದನ್ನು ನಾವು ಬಾಯ್ಕಾಟ್ ಚಳವಳಿ ಅಥವಾ ಸ್ವದೇಶಿ ಚಳವಳಿ ಅನ್ನೋ ಎರಡು ಹಂತಗಳಲ್ಲಿ ನಾವು ಕಾಣ್ತೇವೆ. ಬಾಯ್ಕಾಟ್ ಚಳವಳಿ ಮತ್ತು ಸ್ವದೇಶಿ ಚಳವಳಿ. ಇದು ಬಾಯ್ಕಾಟ್ ಅಥವಾ ಸ್ವದೇಶಿ ಚಳವಳಿ, ಇದರಲ್ಲಿ ವಿದೇಶಿ ವಸ್ತುಗಳು ಮತ್ತು ಸರಕುಗಳು ಅಂತಂದರೆ ಬರೀ ವಿದೇಶದಿಂದ ಬಂದಂತಹ ಅಥವಾ ದೇಶೀಯವಾಗಿ ತಯಾರಾದಂತಹ ಕಣ್ಣಿಗೆ ಕಾಣೋ ಸರಕುಗಳನ್ನು ಮಾತ್ರ ಬಳಸೋದಷ್ಟೇ ಅಲ್ಲದೆ ಚಿಂತನಾ ವಿಧಾನಗಳನ್ನು, ವಿದೇಶಿಯರ ಸಿದ್ಧಾಂತಗಳನ್ನು ಕೂಡ ನಿರಾಕರಿಸಿ ದೇಶೀಯರ ಸ್ವಂತ ಭಾರತೀಯತೆಯ ಸಿದ್ಧಾಂತಗಳನ್ನು ಕೂಡ ಇದರಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ನಡೆದಿದ್ದನ್ನು ಕೂಡ ನಾವು ಕಾಣ್ತೇವೆ. ಈ ಒಂದು ಸ್ವದೇಶಿ ಚಳವಳಿಯ ಹಿನ್ನೆಲೆಯನ್ನು ನಾವು ಕಾಣೋದಾದರೆ 1903 1905 ಅವಧಿಯಲ್ಲಿ, ಅಂದರೆ ನಾವೇನು ಕಾಂಗ್ರೆಸ್ನ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ವಿಭಜನೆಯ ಮುಂಚಿನ ದಿನಗಳು ಅಂತ ಏನು ಕರಿತೀವಿ, ಮಂದಗಾಮಿಗಳ ಯುಗದ ಕೊನೆಯ 2-3 ವರ್ಷಗಳಲ್ಲಿ ಮಂದಗಾಮಿಗಳಲ್ಲಿ ಕೆಲವರು ಈ ಸ್ವದೇಶಿ ಅನ್ನೋ ಒಂದು ಅಂಶವನ್ನು ಮುಂದೆ ಇಡೋದಕ್ಕೆ ಆರಂಭಿಸಿದರು. ಅದರಲ್ಲೂ ವಿಶೇಷವಾಗಿ ಸುರೇಂದ್ರನಾಥ ಬ್ಯಾನರ್ಜಿ, ಪೃಥ್ವಿಚಂದ್ರ ರೇ ಇಂಥವರು ಅವರ ಪತ್ರಿಕೆಗಳಾದಂತಹ ಬಂಗಾಳಿ, ಹಿತವಾದಿ, ಸಂಜೀವಿನಿ ಇಂತಹ ಪತ್ರಿಕೆಗಳ ಮುಖಾಂತರ ಸ್ವದೇಶಿಯ ಅಂಶಗಳನ್ನು, ವಿದೇಶಿ ವಸ್ತುಗಳನ್ನು ನಾವು ಬಳಸೋದ್ರಿಂದಾಗಿ ಬ್ರಿಟಿಷರನ್ನು ನಾವು ಯಾವ ರೀತಿ ಪರೋಕ್ಷವಾಗಿ ಬೆಂಬಲಿಸ್ತಾ ಇದ್ದೀವಿ, ಬ್ರಿಟಿಷರಿಗೆ ಎಷ್ಟರ ಮಟ್ಟಿಗೆ ನಾವು ಲಾಭವನ್ನು ಮಾಡಿಕೊಡ್ತಾ ಇದ್ದೀವಿ ಅನ್ನೋದನ್ನು ಕುರಿತಾದಂತಹ ಲೇಖನಗಳನ್ನು ಪ್ರಕಟಿಸೋಕ್ಕೆ ಸ್ಟಾರ್ಟ್ ಮಾಡಿದರು.

ಇನ್ನು ಬಂಗಾಳ ವಿಭಜನೆ ಆದಾಗ ಇದು ಸ್ವಲ್ಪ ತೀವ್ರ ಸ್ವರೂಪವನ್ನು ಪಡ್ಕೊಳ್ತು. ಎಸ್ಪೆಷಲಿ ಅಂದರೆ ಪ್ರಮುಖವಾಗಿ ಅಮೃತ್ ಬಜಾರ್ ಪತ್ರಿಕಾ, ಇಂಡಿಯನ್ ಮಿರರ್ ಮತ್ತು ಹಿಂದೂ ಪೇಟ್ರಿಯಾಟ್, ಈ ಒಂದು ಪತ್ರಿಕೆಗಳು ಏನು ಮಾಡಿದ್ವು, ಬಂಗಾಳ ವಿಭಜನೆಯನ್ನು ವಿರೋಧಿಸೋದ್ರ ಹಿನ್ನೆಲೆಯಲ್ಲಿ ಬ್ರಿಟಿಷರಿಗೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಸಹಕಾರ ನೀಡಬಾರದು ಅಂತಂದರೆ ಅದಕ್ಕೆ ಸರಿಯಾದಂತಹ ದಾರಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಸೋದು ಅನ್ನೋ ಒಂದು ಚಿಂತನೆಯನ್ನು ಮೊಟ್ಟ ಮೊದಲ ಬಾರಿಗೆ ಪತ್ರಿಕೆಗಳ ಮುಖಾಂತರ ಅವು ಪ್ರಕಟಿಸೋದಕ್ಕೆ ಸ್ಟಾರ್ಟ್ ಮಾಡಿದವು, ಆರಂಭಿಸಿದವು. ಅದರಲ್ಲಿ ಅಮೃತ ಬಜಾರ್ ಪತ್ರಿಕೆಯಲ್ಲಿ 1903 ಡಿಸೆಂಬರ್ನಲ್ಲಿನೇ ಒಂದು ಪತ್ರವನ್ನು ಪ್ರಕಟ ಮಾಡಿದರು. ಈ ಒಂದು ಪತ್ರವನ್ನು ಪ್ರತಿಯೊಬ್ಬರು ಕೂಡ ಕೈಯಿಂದ ಬರೆದು ಸರ್ಕಾರಕ್ಕೆ ಇದನ್ನು ಸಲ್ಲಿಸಬೇಕು, ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಪಟ್ಟಣಗಳಲ್ಲಿ ಸಭೆಗಳನ್ನು ನಡೆಸಿ ಸಾಮೂಹಿಕವಾಗಿ ಸಹಿಗಳನ್ನು ಸಂಗ್ರಹಿಸಿ ಗವರ್ನರ್ ಜನರಲ್ಗೆ ಇದನ್ನು ನೀಡಬೇಕು ಅಂತ ಒಂದು ಪ್ರೇರೇಪಣೆಯನ್ನು ನೀಡೋದಕ್ಕೆ ಆರಂಭಿಸಿದರು. ಈ ರೀತಿ ಸ್ವದೇಶಿ ಚಳವಳಿ ಅನ್ನೋದು ಆಕಸ್ಮಿಕವಾಗಿ ಆಗಿದ್ದಂಥದ್ದಲ್ಲ. ಇದು ಸ್ವದೇಶಿ ಚಳವಳಿ 1905 ಆರಂಭ ಆಯಿತು ಅಂದರೂ ಕೂಡ ಅದರ ಹಿಂದಿನ ಸುಮಾರು 2 ವರ್ಷಗಳಲ್ಲಿ ಅದಕ್ಕೆ ಬೇಕಾದಂತಹ ಮಾನಸಿಕ ಸಿದ್ಧತೆಗಳು ಆರಂಭ ಆಗ್ತಾ ಬಂದಿದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. 1905 ಜುಲೈ 19 ಲಾರ್ಡ್ ಕರ್ಜನ್, ಅವತ್ತಿನ ಗವರ್ನರ್ ಜನರಲ್, ಬಂಗಾಳವನ್ನು ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ 2 ಭಾಗಗಳಾಗಿ ವಿಭಜಿಸೋ ಒಂದು ಪ್ರಸ್ತಾಪವನ್ನು ಮುಂದೆ ಇಟ್ಟು ಅದನ್ನು ಅಕ್ಟೋಬರ್ನಲ್ಲಿ ಜಾರಿಗೊಳಿಸ್ತಾ ಇತ್ತು. ಯಾವಾಗ ಬಂಗಾಳವನ್ನು ವಿಭಜನೆ ಮಾಡೋ ಒಂದು ಪ್ರಸ್ತಾಪ ಘೋಷಣೆ ಆಯಿತೋ, ಗವರ್ನರ್ ಜನರಲ್ ಅವರಿಂದನೇ ಘೋಷಣೆ ಆಯಿತೋ, ಅವತ್ತಿನಿಂದನೇ ದೇಶದ ಮತ್ತು ಅದರ ಇದು ವಿಶೇಷವಾಗಿ ಬಂಗಾಳದ ಹಲವಾರು ಕಡೆಗಳಲ್ಲಿ ಪ್ರತಿಭಟನಾ ಸಭೆಗಳನ್ನು ನಡೆಸಲಾಯಿತು. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವ ಮತ್ತು ಸ್ವದೇಶಿ ವಸ್ತುಗಳನ್ನು ಬಳಸುವ ಪ್ರತಿಜ್ಞೆಯನ್ನು ಕೈಗೊಳ್ಳಲಾಯಿತು. ಹೀಗೆ ಸ್ವದೇಶಿ ಚಳವಳಿಯ ಆರಂಭ 1905 ಸ್ಪಷ್ಟವಾಗಿ ಆಗಿದ್ದನ್ನು ನಾವು ಕಾಣ್ತೇವೆ. 1905 ಆಗಸ್ಟ್ 7 ಈ ಒಂದು ದಿನಾಂಕವನ್ನು ನಾವು ಸ್ವದೇಶಿ ಚಳವಳಿಯ ಆರಂಭ ಅಂತ ನಾವು ಗುರುತಿಸ್ತೇವೆ. ಯಾಕೆ ಅಂದರೆ ಅವತ್ತು ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ನಡೆದಂತಹ ಒಂದು ಚಳವಳಿಯಲ್ಲಿ ಅಧಿಕೃತವಾಗಿ ಸ್ವದೇಶಿ ಚಳವಳಿಯನ್ನು ಆರಂಭಿಸೋದಕ್ಕೆ ಕರೆಯನ್ನು ನೀಡಲಾಯಿತು. ಯಾವ ರೀತಿ ನಾವು 1942 ಆಗಸ್ಟ್ 8 ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಲಾಯಿತು ಅಂತ ಹೇಳ್ತೀವೋ ಆ ರೀತಿಯಲ್ಲಿ 1905 ಆಗಸ್ಟ್ 7 ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ಸ್ವದೇಶಿ ಚಳವಳಿಯ ಆರಂಭಕ್ಕೆ ಕರೆಯನ್ನು ನೀಡಲಾಯಿತು. ಆ ಕರೆಯನ್ನು ನೀಡಿದಂಥವರಲ್ಲಿ ಪ್ರಮುಖರು ಯಾರು ಅಂದರೆ ಸುರೇಂದ್ರನಾಥ ಬ್ಯಾನರ್ಜಿ ಅವರು. ಸುರೇಂದ್ರನಾಥ ಬ್ಯಾನರ್ಜಿ ಅವರು ಮಂದಗಾಮಿ ನಾಯಕರಾಗಿದ್ದರೂ ಸಹ ಬ್ರಿಟಿಷರ ಕೈಗಾರಿಕೀಕರಣ, ಇಂಗ್ಲೆಂಡ್ನಲ್ಲಿ ನಡೀತಾ ಇದ್ದಂಥ ಕೈಗಾರಿಕಾ ಕ್ರಾಂತಿಯಿಂದ ಭಾರತದ ಸಂಪತ್ತು ಯಾವ ರೀತಿ ಸೋರಿಕೆ ಆಗ್ತಾ ಇದೆ ಅನ್ನೋದನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಹೀಗಾಗಿ ಭಾರತದ ಸಂಪತ್ತು ಸೋರಿಕೆ ಆಗಬಾರದು ಅಂತಂದರೆ ನಾವು ಭಾರತದ ಹಣವನ್ನು ವಿದೇಶಗಳಿಗೆ ಹೋಗೋದನ್ನು ತಪ್ಪಿಸ್ಬೇಕು. ವಿದೇಶಗಳಿಗೆ ಹೋಗೋದು ತಪ್ಪಿಸ್ಬೇಕು ಅಂದರೆ ಭಾರತದ ಹಣ ಭಾರತದಲ್ಲೇ ಹರಿದಾಡಬೇಕು. ಭಾರತದ ಹಣ ಭಾರತದಲ್ಲೇ ಹರಿದಾಡಬೇಕು ಅಂದರೆ ಒಂದೇ ದಾರಿ, ಭಾರತೀಯರು ಭಾರತೀಯ ಸರಕುಗಳನ್ನು ಕೊಂಡ್ಕೊಳ್ಬೇಕು. ಈ ಒಂದು ಸಿದ್ಧಾಂತವನ್ನು 1898 ಅವರು ಕಾಂಗ್ರೆಸ್ನ ಒಂದು ಸಭೆಗಳಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ರು. ಹೀಗಾಗಿ ಅವರ ಒಂದು ನೇತೃತ್ವದಲ್ಲಿಯೇ ಈ ಒಂದು ತೀರ್ಮಾನವನ್ನು ಘೋಷಣೆಯನ್ನು ಕೈಗೊಳ್ಳಾಯಿತು. ಆದಾಗ್ಯೂ ಕೂಡ ಈ ಸ್ವದೇಶಿ ಚಳವಳಿ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರ, ಈ ಒಂದು ಹೋರಾಟದಿಂದ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ, ಲಾಭ ಕಡಿಮೆ ಆಗುತ್ತೆ ಅನ್ನೋದು ಬ್ರಿಟಿಷರಿಗೆ ಗೊತ್ತಿದ್ರೂ ಕೂಡ ಬಂಗಾಳ ವಿಭಜನೆಯನ್ನು ಅವರು ವಾಪಸ್ ತಗೊಳ್ಳಲಿಲ್ಲ. ಅದರ ಬದಲಾಗಿ 1905 ಅಕ್ಟೋಬರ್ 16 ಬಂಗಾಳ ವಿಭಜನೆಯನ್ನು ಅಧಿಕೃತವಾಗಿ ಜಾರಿಗೊಳಿಸ್ತಾ ಇತ್ತು. ಬರೀ ಈ ಸ್ವದೇಶಿ ಚಳವಳಿಯ ಒಂದು ಪ್ರಭಾವ ಅದು ಜನಗಳಿಗೆ ಎಷ್ಟರ ಮಟ್ಟಿಗೆ ಅದು ಕರೆಯನ್ನು ಕೊಟ್ಟು ಅನ್ನೋದಕ್ಕೆ ಯಾವ ರೀತಿ ಅದನ್ನು ಆರಂಭಿಸ್ತಾಯಿತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣಂತೆ. ಅಕ್ಟೋಬರ್ 16 ಅಂದರೆ ಏನು 1905 ಅಕ್ಟೋಬರ್ 16 ಬಂಗಾಳ ವಿಭಜನೆಯನ್ನು ಘೋಷಣೆ ಮಾಡಲಾಯಿತು. ಅವತ್ತು ಪೂರ್ತಿ ಅಕ್ಟೋಬರ್ 16 ಇಡೀ ಬಂಗಾಳ, ಇಡೀ ಬಂಗಾಳ ಅಂದರೆ ನಾವಿವತ್ತು ನಮ್ಮ ಭಾರತದಲ್ಲಿರೋ ಬಂಗಾಳ ಮಾತ್ರ ನಾವು ತರವಳ ತಗೋಬಾರ್ದು, ಭಾರತದಲ್ಲಿರ್ತಕ್ಕಂಥ ಪಶ್ಚಿಮ ಬಂಗಾಳ, ಭಾರತದಲ್ಲಿ ಇವತ್ತಿರ್ತಕ್ಕಂಥ ಬಿಹಾರ, ಜಾರ್ಖಂಡ್ ಮತ್ತು ಒರಿಸ್ಸಾ ಇಷ್ಟು ಸೇರಿ ಭಾರತದಲ್ಲಿನ ಒಂದು ಬಂಗಾಳ ಪ್ರಾಂತ್ಯ. ಆದರೆ ಬ್ರಿಟಿಷ್ ಅವಧಿಯಲ್ಲಿ 1905 ಬಂಗಾಳ ಪ್ರಾಂತ್ಯ ಅಂತಂದರೆ ಬಿಹಾರ, ಜಾರ್ಖಂಡ್, ಒರಿಸ್ಸಾ, ಇವತ್ತಿನ ಪಶ್ಚಿಮ ಬಂಗಾಳ ಮತ್ತು ಇವತ್ತಿನ ಬಾಂಗ್ಲಾದೇಶ ಮತ್ತು ಅಸ್ಸಾಂನ ಕೆಲವು ಜಿಲ್ಲೆಗಳು ಇಷ್ಟು ಸೇರಿ ಅದು ಬಂಗಾಳ ಪ್ರಾಂತ್ಯ ಅಂತ ಅನ್ನಿಸ್ಕೊಂಡಿತ್ತು. ಈ ಇಡೀ ಬಂಗಾಳ ಪ್ರಾಂತ್ಯದಲ್ಲಿ 1905 ಅಕ್ಟೋಬರ್ 16 ಅದು ಬಂಗಾಳ ವಿಭಜನೆ ಜಾರಿಯಾದ ಒಂದು ದಿನ ಯಾರೂ ಸಹ ಅಡಿಗೆಯನ್ನು ಮಾಡಲಿಲ್ಲ, ಯಾರೂ ಕೂಡ ಒಲೆಯನ್ನು ಹೊತ್ತಿಸಲಿಲ್ಲ, ಅಡಿಗೆಯನ್ನು ಮಾಡಲಿಲ್ಲ. ಇಡೀ ಪ್ರಾಂತ್ಯದಲ್ಲಿ ಉಪವಾಸನ ಆಚರಿಸಲಾಯಿತು. ಅದಾದ ಮೇಲೆ ನಂತರದಲ್ಲಿ ಕಲ್ಕತ್ತಾದಲ್ಲಿ ಹರತಾಳ ಅಥವಾ ಬಂದ್ ಅನ್ನು ಆಚರಿಸಲಾಯಿತು. ಜನಗಳು ಮೆರವಣಿಗೆಯನ್ನು ನಡೆಸಿದ್ರು. ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸುವವರೆಗೆ ಬರಿಗಾಲಲ್ಲಿ ಓಡಾಡ್ತೀವಿ ಅನ್ನೋ ಪ್ರತಿಜ್ಞೆ

ಪ್ರೇಕ್ಷತೆ ಅಂತ ಹೇಳ್ಬೋದು. ಇದೇ ಒಂದು ಅಕ್ಟೋಬರ್, ಆಗಸ್ಟ್, ಜುಲೈ ಮತ್ತೆ ಅಕ್ಟೋಬರ್ ನಡುವೆ ಆಗಸ್ಟ್ ತಿಂಗಳಲ್ಲಿ ಬಂದಂತಹ ರಾಖಿ ಹಬ್ಬದಂದು ಎರಡೂ ಭಾಗಗಳು ಇರ್ತಕ್ಕಂಥ ಅಂದ್ರೆ ಪೂರ್ವ ಬಂಗಾಳ, ಪಶ್ಚಿಮ ಬಂಗಾಳ ಅವತ್ತಿನ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಮತ್ತೆ ಭಾರತದಲ್ಲಿರುವ ಪ್ರದೇಶಗಳು, ಈ ಎರಡೂ ಪ್ರದೇಶಗಳಲ್ಲೂ ಕೂಡ ಜನಗಳು ಹಿಂದೂ ಮತ್ತು ಮುಸ್ಲಿಮರು ಒಬ್ಬರಿಗೊಬ್ಬರು ರಾಖಿಯನ್ನು ಕಟ್ಕೊಂಡು ಹಿಂದೂ ಮತ್ತು ಮುಸ್ಲಿಮರನ್ನು ಯಾವತ್ತೂ ಕೂಡ ವಿಭಜನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಆಚರಣೆಯನ್ನು ಕೈಗೊಂಡರು. ಆನಂದ ಮೋಹನ್ ಬೋಸ್ ಮತ್ತು ಸುರೇಂದ್ರನಾಥ್ ಬ್ಯಾನರ್ಜಿ ಇವರು ಕಲ್ಕತ್ತಾ, ಢಾಕಾ, ಮುರ್ಷಿದಾಬಾದ್, ಕಾಸಿಂ ಬಜಾರ್ ಇಂಥ ಪ್ರದೇಶಗಳಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳನ್ನು, ಸಮಾವೇಶಗಳನ್ನು ನಡೆಸಿ ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು. ನಂತರದಲ್ಲಿ ಈ ಚಳವಳಿಯ ಏಕೈಕ ಗುರಿ ಏನಾಯಿತು ಅಂತಂದರೆ, ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸೋವರೆಗೆ ಬ್ರಿಟಿಷರ ಹೆಸರಿನ ಯಾವುದೇ ಸರಕುಗಳನ್ನು ನಾವು ಬಳಸಲ್ಲ, ಅಂದರೆ ಬಹಿಷ್ಕರಿಸ್ತೇವೆ, ಅದರ ಬದಲಾಗಿ ಭಾರತೀಯರ ವಸ್ತುಗಳನ್ನು ನಾವು ಬಳಸ್ತೇವೆ ಅನ್ನೋದು ಇದರ ಒಂದು ಧ್ಯೇಯವಾಕ್ಯವಾಗಿ ಅಲ್ಲಿಂದ ಮುಂದುವರಿತಾ ಬಂತು. ಇದು ಬಂಗಾಳದಲ್ಲಿ ಯಾವ ರೀತಿ ಆರಂಭ ಆಯಿತು, ಯಾವ ರೀತಿ ಹರಡ್ತಾ ಬಂತು ಅನ್ನೋದು ನಾವು ನೋಡಿದ್ವಿ. ಇದು ಬರೀ ಬಂಗಾಳಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ. ಅಲ್ಲಿಂದ ಕೆಲವೇ ವರ್ಷಗಳಲ್ಲಿ 1905-6 ಭಾರತದ ಬೇರೆ ಬೇರೆ ಪ್ರದೇಶಗಳಿಗೆ ಈ ಸ್ವದೇಶಿ ಚಳವಳಿ ಹರಡ್ತಾ ಬಂತು. ಬೇರೆ ಬೇರೆ ಪ್ರದೇಶಗಳಿಗೆ ಇದನ್ನ ಹರಡದಂಥವ್ರು ಅಥವಾ ಅಲ್ಲಿ ಪ್ರೇರೇಪಣೆ ನೀಡಿದಂಥ ಕೆಲವು ಪ್ರಮುಖರು ಅಂತಂದ್ರೆ, ಬಾಲಗಂಗಾಧರ ತಿಲಕ್ ಇವರು ಬಾಂಬೆ ಪ್ರಾಂತ್ಯದಲ್ಲಿ ಸ್ವದೇಶಿ ಚಳವಳಿಯ ಆರಂಭಕ್ಕೆ ಕಾರಣಕರ್ತರಾದರು. ಅಜಿತ್ ಸಿಂಗ್ ಮತ್ತು ಲಾಲಾಜಪತ್ ರಾಯ್ ಇವರು ಉತ್ತರ ಪ್ರದೇಶ, ಆಗ್ರಾ, ಪಂಜಾಬ್, ಲಾಹೋರ್ ಈ ಪ್ರದೇಶಗಳಲ್ಲಿ ಸ್ವದೇಶಿ ಚಳವಳಿ ಹರಡೋದಕ್ಕೆ ಕಾರಣಕರ್ತರಾದರು. ದೆಹಲಿಯಲ್ಲಿ ಸೈಯದ್ ಹೈದರ್ ರಜಾ ಅವರು ಈ ಒಂದು ಚಳವಳಿಯನ್ನು ಮುನ್ನಡೆಸಿದರು. ಜಮ್ಮು ಕಾಶ್ಮೀರ, ಇವತ್ತಿನ ಜಮ್ಮು ಕಾಶ್ಮೀರ, ಮುಲ್ತಾನ್, ಕಾಂಗ್ರಾ, ಹರಿದ್ವಾರ, ಕಾಂಗ್ರಾ ಅಂದರೆ ಹಿಮಾಚಲ ಪ್ರದೇಶ, ಈ ಒಂದು ಪ್ರದೇಶಗಳಲ್ಲಿ ಅಲ್ಲಿಯ ಸ್ಥಳೀಯ ಜನಗಳೇ ಸ್ವಯಂ ಪ್ರೇರಿತರಾಗಿ ಇದನ್ನು ಮುನ್ನಡೆಸಿದರು. ಅದೇ ರೀತಿ ನಮ್ಮ ಮದ್ರಾಸ್ ಪ್ರಾಂತ್ಯ ಏನಿದೆ, ನಮ್ಮ ನಾವು ವಾಸ ಮಾಡ್ತಾ ಇರೋ ಭಾಗ ಮದ್ರಾಸ್ ಪ್ರಾಂತ್ಯ ಆಗಿತ್ತು. ಅವತ್ತು ನಮ್ಮ ಮದ್ರಾಸ್ ಪ್ರಾಂತ್ಯದಲ್ಲಿ ಚಿದಂಬರಂ ಪಿಳ್ಳೈ ಇವರು ಇಲ್ಲಿ ಸ್ವದೇಶಿ ಚಳವಳಿ ವ್ಯಾಪಕವಾಗಿ ಹರಡೋದಕ್ಕೆ ಕಾರಣಕರ್ತರಾದಂತಹ ವ್ಯಕ್ತಿಯಾಗಿದ್ದರು. ಇನ್ನು ಈ ಸ್ವದೇಶಿ ಚಳವಳಿಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಯಾವ ರೀತಿ ಪ್ರತಿಕ್ರಿಯೆಯನ್ನು ನೀಡಿತು ಅನ್ನೋದನ್ನು ನಾವು ಗಮನಿಸೋದಾದರೆ, 1906 ಕಲ್ಕತ್ತಾದಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ದಾದಾಬಾಯಿ ನವರೋಜಿ ಅವರು ವಹಿಸಿಕೊಂಡಿದ್ದರು. ದಾದಾಬಾಯಿ ನವರೋಜಿ ಅವರು ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಕಾಂಗ್ರೆಸ್ನ ಗುರಿಗಳಲ್ಲಿ ಸ್ವರಾಜ್ಯ ಸಹ ಒಂದು ಅಂತ ಅಧ್ಯಕ್ಷೀಯ ವೇದಿಕೆಯಿಂದ ಮೊಟ್ಟ ಮೊದಲ ಬಾರಿಗೆ ಅದನ್ನ ಪ್ರಕಟಿಸಿದರು. ಅದರ ಜೊತೆಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ದಾದಾಬಾಯಿ ನವರೋಜಿ ಅವರು ಹೊರಡಿಸಿದಂತಹ ಕೈಗೊಂಡ ಇತರೆ ಕೆಲವು ನಿರ್ಣಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಎಲ್ಲಾ ಭಾರತೀಯರು ಬ್ರಿಟಿಷರ ವಸ್ತುಗಳನ್ನು ಮತ್ತು ಎಲ್ಲಾ ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸುತ್ತೇವೆ, ಅದರ ಜೊತೆಗೆ ಭಾರತೀಯ ವಸ್ತುಗಳನ್ನ ನಾವು ಬಳಸೋದಕ್ಕೆ ಈ ಮೂಲಕ ನಿರ್ಣಯವನ್ನು ಅಂಗೀಕರಿಸಿದ್ದೇವೆ ಅಂತ ಸ್ವದೇಶಿ ಚಳವಳಿಗೆ ಅಧಿಕೃತವಾದಂತಹ ಹೋರಾಟದ ಸ್ಥಾನವನ್ನು ಕಾಂಗ್ರೆಸ್ 1906 ಕೊಟ್ಟು. ಆದರೆ 1906 ದಾದಾಬಾಯಿ ನವರೋಜಿ ಅವರ ಈ ಒಂದು ತೀರ್ಮಾನ ನಿರ್ಣಯಗಳು ಏನೇ ಇರಲಿ, ಕಾಂಗ್ರೆಸ್ ಸಂಪೂರ್ಣವಾಗಿ ಸ್ವದೇಶಿ ಚಳವಳಿಗೆ ಮತ್ತು ವಂದೇ ಮಾತರಂ ಈ ಒಂದು ಇವಕ್ಕೆ ಪೂರ್ತಿಯಾಗಿ ಸಹಕಾರವನ್ನು ನೀಡಲಿಲ್ಲ ಅನ್ನೋದು ಬಂಗಾಳದ ಕೆಲವು ಯುವ ಮುಖಂಡರ ಆರೋಪ ಆಗಿತ್ತು. ಹೀಗಾಗಿ 1907 ಸೂರತ್ನಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಕಾಂಗ್ರೆಸ್ ಎರಡು ಭಾಗ ಆಗೋದ್ರ ಹಿಂದೆ ಈ ಸ್ವರಾಜ್ ಅನ್ನೋ ಘೋಷಣೆ ಮತ್ತು ಸ್ವದೇಶಿ ಚಳವಳಿಯನ್ನು ಕಾಂಗ್ರೆಸ್ ಪಕ್ಷ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ ಅನ್ನೋ ಆರೋಪಗಳು ಕೂಡ ಕೆಲವು ಪ್ರಮುಖ ಕಾರಣಗಳಾಗಿ ನಮಗೆ ಇಲ್ಲಿ ಕಂಡು ಬರುತ್ತೆ. 1907 ಕಾಂಗ್ರೆಸ್ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅನ್ನೋ ಎರಡು ಭಾಗಗಳಾಗಿ ವಿಭಜನೆ ಆಯಿತು. ವಿಭಜನೆಯಾದ ನಂತರದಲ್ಲಿ ಮಂದಗಾಮಿಗಳು ಸ್ವದೇಶಿ ಚಳವಳಿ ಬಗ್ಗೆ ಮತ್ತು ಸ್ವರಾಜ್ನ ಬಗ್ಗೆ ಹೆಚ್ಚು ಮಾತಾಡದೇ ಇರೋದನ್ನು ಸಹ ನಾವು ಕಾಣ್ತೇವೆ. ಇಲ್ಲಿಂದ ಮುಂದೆ ಸ್ವದೇಶಿ ಚಳವಳಿಯ ನಾಯಕತ್ವವನ್ನು ತೀವ್ರಗಾಮಿಗಳು ವಹಿಸಿಕೊಂಡು ಅವರನ್ನ ಮುನ್ನಡೆಸ್ತಾ ಹೋದರು. ತೀವ್ರಗಾಮಿಗಳ ಪ್ರಕಾರ ಸ್ವದೇಶಿ ಚಳವಳಿಯಲ್ಲಿ ಮೂರು ರೀತಿಯ ನಿರ್ಣಯಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ತೀವ್ರಗಾಮಿಗಳ ಪ್ರಕಾರ ಸ್ವದೇಶಿ ಚಳವಳಿ ಅಂತಂದರೆ, ಮೊದಲನೇದಾಗಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸೋದು, ಎರಡನೇದಾಗಿ ಸ್ವದೇಶಿ ವಸ್ತುಗಳನ್ನು ಬಳಸೋದು ಅಥವಾ ಸ್ವಾವಲಂಬನೆ ಅಥವಾ ಆತ್ಮಶಕ್ತಿಯ ಸರಕುಗಳನ್ನು ಬಳಸೋದು, ಮೂರನೇದಾಗಿ ದೇಶೀಯ ಶಿಕ್ಷಣವನ್ನು ಅಥವಾ ರಾಷ್ಟ್ರೀಯ ಶಿಕ್ಷಣವನ್ನು ಉತ್ತೇಜಿಸೋದು. ಈ ಮೂರು ಮಂದಗಾಮಿಗಳ ಪ್ರಕಾರ ಸ್ವದೇಶಿ ಚಳವಳಿಯ ಲಕ್ಷಣಗಳು ಅಂತ ಕರೆಸ್ಕೊಂಡು. ಬಹಿಷ್ಕಾರ ಅಂತಂದ್ರೆ ಮತ್ತೇನೂ ಇಲ್ಲ, ಜನಗಳು ದೈನಂದಿನ ಜೀವನದಲ್ಲಿ ಅದು ಆಡಂಬರಕ್ಕಾಗಿರ್ಬೋದು ಅಥವಾ ಅನಿವಾರ್ಯಕ್ಕಾಗಿರ್ಬೋದು ಬಳಸ್ತಕ್ಕಂಥ ವಿದೇಶಿ ಸರಕುಗಳನ್ನ ಕೈಬಿಡೋದು, ಅವನ್ನ ಬಳಸ್ತಾ ಇರೋದು, ಸಾಧ್ಯವಾದರೆ ವಿದೇಶಿ ವಸ್ತುಗಳನ್ನ ತಮ್ಮ ಬಳಿ ಇರ್ತಕ್ಕಂತಹ ವಿದೇಶಿ ವಸ್ತುಗಳನ್ನ ನಾಶ ಮಾಡೋದು. ಅಂದ್ರೆ ವಿದೇಶಿ ವಸ್ತುಗಳನ್ನ ಮಾರಾಟ ಮಾಡೋ ಅಂಗಡಿಗಳಿಗೆ ನುಗ್ಗಿ ಅವುಗಳನ್ನ ಧ್ವಂಸ ಮಾಡೋದಲ್ಲ, ಈಗಾಗಲೇ ನಾವೇನಾದ್ರೂ ವಿದೇಶಿ ವಸ್ತುಗಳನ್ನ ತಗೊಂಡು ಬಳಸ್ತಾ ಇದ್ರೆ ಅವುಗಳನ್ನ ನಾಶ ಮಾಡೋದು. ಉದಾಹರಣೆಗೆ ಒಂದು ವಿದೇಶಿ ಬಟ್ಟೆಯನ್ನ ನಾನು ಬಳಸ್ತಾ ಇದ್ದೀನಿ ಅಂತಂದ್ರೆ ಆ ವಿದೇಶಿ ಬಟ್ಟೆಯನ್ನ ಸುಟ್ಟು ಹಾಕೋದು. ಈ ರೀತಿಯಾಗಿ ಇದನ್ನ ವಿದೇಶಿ ವಸ್ತುಗಳ ಬಹಿಷ್ಕಾರ ಅಂತ ಕರಿತೇವೆ. ಅದು ವಸ್ತುಗಳನ್ನು ಸುಡಬೇಕಾದ್ರೆ ಸಾರ್ವಜನಿಕವಾಗಿ ವಸ್ತುಗಳನ್ನು ಸುಡುವ ಮುಖಾಂತರ ಇತರರಿಗೆ ಪ್ರೇರೇಪಣೆಯನ್ನು ನೀಡೋದು, ಅದರ ಜೊತೆ ಜೊತೆಗೆ ವಿದೇಶಿ ವಸ್ತುಗಳನ್ನು ಮಾರಾಟ ಮಾಡೋ ಅಂಗಡಿಗಳ ಮುಂದೆ

ಮುಷ್ಕರಗಳನ್ನು ನಡೆಸೋದು, ಈ ರೀತಿಯ ಬಹಿಷ್ಕಾರದ ಅಂಶಗಳನ್ನು ಈ ಚಳವಳಿಯಲ್ಲಿ ಅಳವಡಿಸಿಕೊಂಡಿದ್ದನ್ನು ನಾವು ಕಾಣ್ತೇವೆ. ಇದರ ಪ್ರಮುಖ ಉದ್ದೇಶ ಏನು ಅಂತಂದ್ರೆ, ಬ್ರಿಟಿಷರಿಗೆ ವ್ಯಾಪಾರದಿಂದ ಬರ್ತಾ ಇದ್ದಂತಹ ಲಾಭವನ್ನು ತಪ್ಪಿಸೋರು. ಈಗ ಭಾರತ ಒಂದು ಅವತ್ತಿನ ಕಾಲಕ್ಕೆ ಬ್ರಿಟಿಷರಿಗೆ ಅತಿದೊಡ್ಡ ಮಾರುಕಟ್ಟೆ ಯಾವುದಂದ್ರೆ ಭಾರತ. ಇಂಥ ಅತಿದೊಡ್ಡ ಮಾರುಕಟ್ಟೆಯಲ್ಲಿ ಬ್ರಿಟಿಷ್ ಸರಕುಗಳಿಗೆ ಯಾವುದೇ ಬೇಡಿಕೆ ಇಲ್ಲ ಅಂದಾಗ ಬ್ರಿಟಿಷ್ ಸರಕುಗಳು ಸಹಜವಾಗಿನೇ ಭಾರತದಿಂದ ವಾಪಸ್ ಹೋಗ್ತವೆ. ಯಾವುದೇ ಮಾರಾಟ ಆಗದೆ ವಾಪಸ್ ಹೋಗ್ತವೆ, ಅವ್ರಿಗಷ್ಟು ನಷ್ಟ ಕೂಡ ಆಗುತ್ತೆ. ವಸ್ತುಗಳು ವಾಪಸ್ ಹೋದಾಗ ಮಾರುಕಟ್ಟೆ ಏನು ಖಾಲಿ ಆಗುತ್ತೆ, ಆ ಮಾರುಕಟ್ಟೆಯಲ್ಲಿ ಸ್ವದೇಶಿ ವಸ್ತುಗಳು ಅತ್ಯಂತ ಸುಲಭವಾಗಿ ಜಾಗವನ್ನು ಆಕ್ರಮಿಸಿಕೊಳ್ತವೆ ಮತ್ತು ಅವು ಭಾರತೀಯರಿಗೆ ಈಗಿರೋದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸಿಗ್ತವೆ ಅಂತ ಅವರ ಒಂದು ವಾದ ಆಗಿತ್ತು. ಬಾಲಗಂಗಾಧರ ತಿಲಕ್ ಅವರು ಇದನ್ನ ಬಹಿಷ್ಕಾರ ಯೋಗ ಅಂತ ಕರೀತಾರೆ. ಅಂದ್ರೆ ಪ್ರತಿಯೊಬ್ಬರು ತಮ್ಮ ಸ್ವಯಂ ನಿರ್ಧಾರದಿಂದ ಕೈಗೊಳ್ಬೇಕಾಗಿರ್ತಕ್ಕಂಥ ಆಚರಣೆ ಅಂತ ಅವರನ್ನು ಕರೆದರು. ಇನ್ನು ಎರಡನೇದಾಗಿ ಸ್ವಾವಲಂಬನೆ ಅಥವಾ ಆತ್ಮಶಕ್ತಿ ಅಥವಾ ಸ್ವದೇಶಿ ವಸ್ತುಗಳ ಬಳಕೆ. ಇದನ್ನ ತೀವ್ರಗಾಮಿಗಳು ಅರ್ಥೈಸಿದ್ದು ಅಥವಾ ಪ್ರಚಾರ ಮಾಡಿದ್ದು ಯಾವ ರೀತಿ ಅಂತಂದ್ರೆ, ನಾವು ನಮ್ಮ ಸ್ವಂತ ಸಾಮರ್ಥ್ಯದಲ್ಲಿ ಮಾಡಬಹುದಾದಂತಹ ಪ್ರತಿಯೊಂದನ್ನು ಮಾಡಬೇಕಾಗತ್ತೆ. ಅದು ಸರಕುಗಳ ಬಳಕೆ ಇರ್ಬೋದು, ಭಾರತದಲ್ಲಿ ತಯಾರಾಗಿರ್ತಕ್ಕಂಥ ಭಾರತೀಯ ಕುಶಲಕರ್ಮಿಗಳು ತಯಾರು ಮಾಡಿದಂತಹ ವಸ್ತುಗಳ ಬಳಕೆ, ಬಟ್ಟೆ, ಕುಂಬಾರಿಕೆ, ಲೋಹಗಾರಿಕೆ, ಅದರ ಜೊತೆ ಜೊತೆಗೆ ಭಾರತೀಯ ವ್ಯವಸ್ಥೆಗಳನ್ನ, ಬ್ರಿಟಿಷರನ್ನ ಹೊರಗಡೆ ಇಟ್ಟು ಭಾರತೀಯ ವ್ಯವಸ್ಥೆಗಳನ್ನ. ಉದಾಹರಣೆ ಕೊಡೋದಾದ್ರೆ, ಈಗ ಬ್ರಿಟಿಷ್ ಕೋರ್ಟ್ಗಳ ಬದಲಾಗಿ ಭಾರತದ ಹಿರಿಯ ಮುಖಂಡರ ಗ್ರಾಮ ಪಂಚಾಯತಿಗಳನ್ನ ಅಥವಾ ಪಂಚಾಯತ್ ಕಟ್ಟೆಗಳನ್ನ ಪ್ರಚಾರ ಮಾಡ್ಕೋಬೇಕು. ಅದೇ ರೀತಿ ಬ್ರಿಟಿಷ್ ಪೊಲೀಸ್ ವ್ಯವಸ್ಥೆಯ ಬದಲಾಗಿ ಭಾರತದ ಹಳ್ಳಿಗಳಲ್ಲಿರೋ ಯುವಕರು ಸ್ವಯಂ ಪ್ರೇರಿತರಾಗಿ ಸ್ವಯಂ ಸೇವಕ ಸಂಘಗಳನ್ನ ಆರಂಭಿಸಿಕೊಂಡು ಹಳ್ಳಿಗಳ ರಕ್ಷಣೆಗೆ ಅವರು ಮುಂದಾಗಬೇಕು. ಯುವಕರು ಮುಂದೆ ಬಂದು ಗ್ರಾಮಗಳ ರಕ್ಷಣೆಗೆ ಅವರೇ ನಿಂತರು ಅಂತಂದ್ರೆ ಅವಾಗ ಬ್ರಿಟಿಷ್ ಪೊಲೀಸ್ ವ್ಯವಸ್ಥೆ ಬೇಕಾಗಲ್ಲ. ಊರಿನಲ್ಲಿರೋ ಹಿರಿಯರು ನ್ಯಾಯ ವಿವಾದಗಳನ್ನ ಬಗೆಹರಿಸ್ತಾರೆ ಅಂತಂದಾಗ ಬ್ರಿಟಿಷ್ ಕೋರ್ಟ್ಗಳ ಅವಶ್ಯಕತೆ ಬೇಕಾಗಲ್ಲ. ಈ ರೀತಿ ಇದು ಬರೀ ಸರಕುಗಳ ಮಾರಾಟಕ್ಕೆ ಅಥವಾ ಸರಕುಗಳನ್ನ ಬಹಿಷ್ಕರಿಸೋದಕ್ಕೆ, ದೇಶೀಯ ವಸ್ತುಗಳನ್ನ ಬಳಸೋದಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಪ್ರತಿಯೊಂದು ಹಂತದಲ್ಲೂ ಕೂಡ ವಿದೇಶಿ ವ್ಯವಸ್ಥೆಯನ್ನ ಧಿಕ್ಕರಿಸಿ ಸ್ವದೇಶಿ ವ್ಯವಸ್ಥೆಯನ್ನ ಅಳವಡಿಸಿಕೊಳ್ಳುವುದರ ಕಡೆಗೆ ಇದು ಉದ್ದೇಶವನ್ನು ಹೊಂದಿತ್ತು. ಇನ್ನು ಮೂರನೇದಾಗಿ ರಾಷ್ಟ್ರೀಯ ಶಿಕ್ಷಣ. ಈ ರಾಷ್ಟ್ರೀಯ ಶಿಕ್ಷಣ ಅಂತಂದ್ರೆ ಇದು ಬರೋದಕ್ಕೂ ಕೂಡ ಒಂದು ಕಾರಣ ಆಯಿತು. ಯಾರೆಲ್ಲ ವಿದ್ಯಾರ್ಥಿಗಳು ಬ್ರಿಟಿಷರ ಶಾಲೆಗಳಲ್ಲಿ ಮತ್ತು ಕಾಲೇಜುಗಳಲ್ಲಿ ಓದ್ತಾ ಇದ್ರು, ಅವರು ಸ್ವದೇಶಿ ಚಳವಳಿಯಲ್ಲಿ ಭಾಗವಹಿಸಿದಾಗ ಸರ್ಕಾರಗಳು ಮತ್ತು ಆಯಾ ಕಾಲೇಜುಗಳು ಕೆಲವು ಸರ್ಕಲರ್ ಸುತ್ತೋಲೆಗಳನ್ನು ಹೊರಡಿಸಿದ್ರು. ಯಾರಾದರೂ ಚಳವಳಿಯಲ್ಲಿ ಭಾಗವಹಿಸಿದರೆ ಅವರನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತೇವೆ ಅಥವಾ ಶಿಕ್ಷಣದಿಂದ ಅವನ್ನ ಕಾಲೇಜಿಂದ ಹೊರಗಡೆ ಹಾಕ್ತೀವಿ ಅಂತ. ಈಗ ಏನಾಯ್ತು, ವಿದ್ಯಾರ್ಥಿಗಳ ಮುಂದೆ ಒಂದು ಗೊಂದಲ ಸ್ಟಾರ್ಟ್ ಆಯಿತು. ಈಗ ಸ್ವದೇಶಿ ಚಳವಳಿಯನ್ನು ಬೆಂಬಲಿಸೋದು ಅಥವಾ ಬ್ರಿಟಿಷರ ಶಿಕ್ಷಣ ವ್ಯವಸ್ಥೆಯನ್ನು ಪಡೆಯೋದ? ಒಂದು ವೇಳೆ ಶಿಕ್ಷಣ ವ್ಯವಸ್ಥೆಯನ್ನು ಪಡೀತಾ ಹೋದ್ರೆ ಸ್ವದೇಶಿಯನ್ನು ಬೆಂಬಲಿಸೋಕ್ಕಾಗಲ್ಲ. ಈ ಒಂದು ಇದಕ್ಕೆ ಪರಿಹಾರವನ್ನು ಸೂಚಿಸಿದ ಹೇಗೆ ಅಂತಂದ್ರೆ, ರಾಷ್ಟ್ರೀಯ ಶಿಕ್ಷಣವನ್ನ ಹೇಳ್ಕೊಡ್ತಕ್ಕಂತ ಶಾಲೆ ಕಾಲೇಜುಗಳು ಆರಂಭ ಆದವು. ಅಂತ ಕಾಲೇಜುಗಳಲ್ಲಿ ರಾಷ್ಟ್ರೀಯತೆಯ ಜೊತೆ ಜೊತೆಗೆ ಚಳವಳಿಯಲ್ಲಿ ಭಾಗವಹಿಸೋದಕ್ಕೂ ಕೂಡ ಅವಕಾಶ ಮಾಡಿಕೊಡಲಾಗ್ತಾ ಇತ್ತು. ಇಲ್ಲಿಂದ ಮುಂದೆ ಭಾರತೀಯರ ಒಡೆತನದ, ಭಾರತೀಯರ ನೇತೃತ್ವದ ಶಾಲಾ ಕಾಲೇಜುಗಳ ಸಂಖ್ಯೆ ಹೆಚ್ಚಾಗಿ ನಾವು ನೋಡ್ತೇವೆ. ಈ ಒಂದು ಸ್ವದೇಶಿ ಚಳವಳಿಯಿಂದಾಗಿ ಆರಂಭ ಆದಂತಹ ಶಾಲಾ ಕಾಲೇಜುಗಳಲ್ಲಿ ಓದಿದಂತಹ ವಿದ್ಯಾರ್ಥಿಗಳೇ ಮುಂದೆ ನಾವೇನು ಗಾಂಧಿಯುಗ ಅಂತ ಹೇಳ್ತೀವಿ, ಆ ಗಾಂಧಿಯುಗದ ಜೊತೆಗೆ ಸಂಪೂರ್ಣ ರಾಷ್ಟ್ರೀಯ ಚಿಂತನೆಗಳನ್ನು ಹೊಂದಿದಂತಹ ಯುವ ನಾಯಕರಾಗಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದನ್ನು ಸಹ ನಾವು ಇಲ್ಲಿ ಕಾಣ್ತೇವೆ. ಇನ್ನು ಸ್ವದೇಶಿ ಚಳವಳಿ ಸಂದರ್ಭದಲ್ಲಿ ಆದಂತಹ ಕೆಲವು ಸ್ಫೂರ್ತಿ ಘಟನೆಗಳನ್ನು ನಾವಿಲ್ಲಿ ಮೆಲುಕು ಹಾಕೋದಾದ್ರೆ, ಇವತ್ತಿನ ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅಂತ ನಾವೇನು ಕರಿತೀವಿ, ಅಮರ್ ಸೋನಾರ್ ಬಾಂಗ್ಲಾ, ರಾಷ್ಟ್ರಕವಿ ರವೀಂದ್ರನಾಥ್ ಟಾಗೋರ್ ಅವರು ಬರೆದಂತಹ ಅಮರ್ ಸೋನಾರ್ ಬಾಂಗ್ಲಾ ಏನಿದೆ, ಆ ಒಂದು ಗೀತೆ ರಚನೆ ಆಗಿದ್ದು ಇದೇ ಸ್ವದೇಶಿ ಹೋರಾಟದ ಸಂದರ್ಭದಲ್ಲೇ. ಅಷ್ಟೊತ್ತಿಗಾಗಲೇ ಬಂಕಿಂಚಂದ್ರ ಚಟರ್ಜಿ ಅವರು ರಚಿಸಿದಂತಹ ವಂದೇ ಮಾತರಂ ಮತ್ತು ಸ್ಫೂರ್ತಿ ಗೀತೆಯಾಗಿ ಚಳವಣೆ ಆಗ್ತಾ ಇತ್ತು. ಅಮರ್ ಸೋನಾರ್ ಬಾಂಗ್ಲಾ ಅನ್ನೋದು ಸ್ವದೇಶಿ ಚಳವಳಿಯ ಮೂಲ ಮಂತ್ರವಾಗಿ ನಂತರದಲ್ಲಿ ಪ್ರಕಟ ಆಗ್ತಾ ಬಂತು. 1971 ಬಾಂಗ್ಲಾದೇಶ ಸ್ವಾತಂತ್ರ್ಯ ಪಡೆದಾಗ ಆ ಗೀತೆಯನ್ನ ಇವತ್ತಿಗೂ ಕೂಡ ಬಾಂಗ್ಲಾದೇಶದವರು ರಾಷ್ಟ್ರೀಯ ರಾಷ್ಟ್ರಗೀತೆಯಾಗಿ ಅಳವಡಿಸಿಕೊಂಡಿರೋದನ್ನ ನಾವು ಕಾಣಬಹುದಾಗಿದೆ. ಇದರ ಜೊತೆ ಜೊತೆಗೆ 1905 ನಂತರದಲ್ಲಿ ಲಂಡನ್ನಲ್ಲಿ ಇದ್ದಂತಹ ಭಾರತೀಯರು ಭಾರತೀಯ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ವೇತನಗಳನ್ನ ಸ್ಥಾಪನೆ ಮಾಡಿದ್ರು. ಅಂದ್ರೆ ಒಂದು ವೇಳೆ ಬ್ರಿಟಿಷ್ ಸರ್ಕಾರ ನಿಮ್ಮನ್ನ ಬೆಂಬಲಿಸಲ್ಲ ಅನ್ನೋದಾದ್ರೆ ಭಾರತದ ನಾವು ನಿಮ್ಮನ್ನ ಬ್ರಿಟಿಷ್ ಸರ್ಕಾರ ಇದನ್ನ ಈ ಒಂದು ಚಳವಳಿಯನ್ನು ಹತ್ತಿಕ್ಕೋದಕ್ಕೆ ತುಂಬಾ ತೀವ್ರ ಸ್ವರೂಪದ ಕ್ರಮಗಳನ್ನೇ ಕೈಗೊಳ್ತು ಅಂತ ನಾವು ಹೇಳ್ಬೋದು. ಬ್ರಿಟಿಷ್ ಸರ್ಕಾರ ಚಳವಳಿಕಾರರ ಮೇಲೆ ಲಾಠಿ ಪ್ರಯೋಗ ಮಾಡ್ತು, ಕೆಲವು ಕಡೆ ಅಶ್ವಾಯು ಪ್ರಯೋಗವನ್ನ ಮಾಡ್ತು, ಇನ್ನು ಕೆಲವು ಕಡೆ ಅವರನ್ನ ಸಾಮೂಹಿಕವಾಗಿ ಬಂಧಿಸಿ ಜೈಲುಗಳಿಗೆ ಹಾಕ್ತು. ಆದರೂ ಸಹ ಈ ಹೋರಾಟಗಾರರು ಎಲ್ಲೂ ಅಹಿಂಸಾತ್ಮಕ ನೆಲೆಯಿಂದ ಹೊರಗಡೆ ಬರದೇ ಇರೋದನ್ನ ನಾವು ಕಾಣ್ತೇವೆ. ಇಡೀ ಸ್ವದೇಶಿ ಚಳವಳಿಯ 5-6 ವರ್ಷಗಳ ಹೋರಾಟದಲ್ಲಿ ಎಲ್ಲಿಯೂ ಒಂದೇ ಒಂದು ಹಿಂಸಾತ್ಮಕ ಘಟನೆ ಆಗಿದ್ದನ್ನು ಸಹ ನಾವು ಕಾಣೋದಿಲ್ಲ. ವಿದ್ಯಾರ್ಥಿಗಳಿಂದ ಹಿಡಿದು ರೈತರು, ಸಾರ್ವಜನಿಕರು, ಉದ್ಯಮಿಗಳು, ಕೈಗಾರಿಕೆಗಳ ತೊಡಗಿಸುವಂತವರು, ಕಾರ್ಮಿಕರು ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿದ್ರು. ಆದರೆ ಪ್ರತಿಯೊಬ್ಬರ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಈ ಒಂದು ಸ್ವದೇಶಿ ಚಳವಳಿಯನ್ನ ಅವರ

0: ಆತ್ಮಸಂತೋಷಕ್ಕಾಗಿ ಆಚರಿಸ್ತಾ ಇದ್ದಿದ್ದರಿಂದಾಗಿ ಇಲ್ಲಿ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿರೋಧಿಸೋದಾಗಲಿ ಅಥವಾ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಯಾವುದೇ ರೀತಿಯ ಚಟುವಟಿಕೆಗಳನ್ನು ನಡೆಸೋದಾಗಲಿ ಅಥವಾ ಬ್ರಿಟಿಷ್ ಸಾಮ್ರಾಜ್ಯದ ವ್ಯವಸ್ಥೆಗಳನ್ನು ನಾಶ ಮಾಡೋದಾಗಲಿ ಅವರ ಉದ್ದೇಶ ಆಗಿರಲಿಲ್ಲ. ಈ ಒಂದು ಕಾರಣದಿಂದಾಗಿಯೇ ಸ್ವದೇಶಿ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಂಡುಬಂದಂತಹ ಶಾಂತಿಯುತ ಚಳವಳಿಗಳಲ್ಲಿ ಒಂದು ಅನ್ನೋದನ್ನ ಸಹ ನಾವು ಈ ಘಟನೆಗಳನ್ನ ಮೆಲುಕು ಹಾಕೊಳ್ತಾ ನೆನಪು ಮಾಡ್ಕೋಬಹುದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಭಾವ ಬೀರಿದಂತಹ ಒಂದು ಪ್ರಮುಖ ಘಟನೆ ಸ್ವದೇಶಿ ಚಳವಳಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇನ್ನು ತುಂಬಾ ಅಂಶಗಳು ನಮಗೆ ಕಂಡು ಬರುತ್ತೆ. ಈಗಲೂ ಸಹ ಸ್ವದೇಶಿ ವಸ್ತುಗಳ ಬಳಕೆ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರ ಅನ್ನೋದು ಎಷ್ಟೋ ರೀತಿಯಲ್ಲಿ ಪ್ರಸ್ತುತವಾಗಿದೆ. ಭಾರತದ ಆದಾಯ, ಭಾರತದ ಕುಶಲಕರ್ಮಿಗಳು, ಭಾರತದ ಕೈಗಾರಿಕೆಗಳು, ಈ ಎಲ್ಲವೂ ಕೂಡ ಅಂದ್ರೆ ನಾವು ಮಾಡಿದಂತಹ ಖರ್ಚು, ಒಬ್ಬ ಭಾರತೀಯ ಮಾಡಿದಂತಹ ಖರ್ಚು ಭಾರತೀಯನಿಗೆ ಲಾಭ ಆಗಬೇಕು ಅಂತಂದ್ರೆ ಅದಕ್ಕೆ ಇರ್ತಕ್ಕಂಥದ್ದು ಏಕೈಕ ದಾರಿ ಅದು ಭಾರತೀಯ ವಸ್ತುಗಳನ್ನ ಹೆಚ್ಚು ಹೆಚ್ಚಾಗಿ ಬಳಸತಕ್ಕಂಥದ್ದು. ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಈ ಕೆಲವು ಅಂಶಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಅವಕಾಶ ನೀಡಿದಂತಹ ಜನಧ್ವನಿ 90.8 FM ವಾಹಿನಿಗೆ ಈ ಮೂಲಕ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.
1: ಕೇಳುಗರೆ, ಇದುವರೆಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವದೇಶಿ ಚಳವಳಿ ಹಿನ್ನೆಲೆ, ಪ್ರಾಮುಖ್ಯ ಮತ್ತು ಪ್ರಸ್ತುತತೆಯ ಕುರಿತು ಚಿತ್ರದುರ್ಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕಲಾ ವಿಭಾಗ ಇತಿಹಾಸ ಸಹ ಪ್ರಾಧ್ಯಾಪಕರಾದ ಶ್ರೀಯುತ ಶಿವಪ್ರಸಾದ್ ಇಸ್ಪೀರವರು ನಡೆಸಿಕೊಟ್ಟ ಸುವರ್ಣ ಹೆಜ್ಜೆಗಳು ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದಿರಿ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗೇ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ

0: ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಮ್ಮ ರಾಷ್ಟ್ರ ಪಕ್ಷಿ ನವಿಲು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿಯವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಕೇಳುಗರೆ, ಇವತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಾಷ್ಟ್ರ ಪಕ್ಷಿ ನವಿಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ನಾವು ಬಾಲ್ಯದಲ್ಲಿದ್ದಾಗ ಶಾಲೆಯಲ್ಲಿ ನಮ್ಮ ಟೀಚರ್ ಒಂದು ಬಣ್ಣ ಬಣ್ಣದ ಪಕ್ಷಿ ಚಿತ್ರ ಬಿಡಿಸಿ ಅಂದಾಗ ನಮ್ಮ ತಲೆಯಲ್ಲಿ ತಟ್ಟನೆ ನೆನಪಿಗೆ ಬರುತ್ತಿದ್ದು ನವಿಲು ಮಾತ್ರ. ಆ ದಿನಗಳಲ್ಲಿ ಅದರ ಆಕರ್ಷಕ ಬಾಹ್ಯ ಚಿತ್ರ ನೋಡಿ ಬೆರಗಾಗಿ ನೆನಪು ಇಟ್ಟುಕೊಂಡು ನಾವು ನವಿಲೆಂದರೆ ಗರಿ ಬಿಚ್ಚಿ ತಕತಕ ಕುಣಿಯುತ್ತದೆ ಎಂದು ಮಾತ್ರ ತಿಳಿದುಕೊಂಡಿದ್ದೆವು. ಆದರೆ ಈ ದಿನ ನವಿಲುಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ತಿಳಿದಿರಲೇಬೇಕು. ವೈಜ್ಞಾನಿಕವಾಗಿ ಗಂಡು ನವಿಲನ್ನ ಪಿಕಾಕ್ ಎಂದು ಮತ್ತು ಹೆಣ್ಣು ನವಿಲನ್ನ ಪಿಹೆನ್ ಎಂದು ಕರೆಯುತ್ತಾರೆ. ನವಿಲು ಪೆಷೆಂಟ್ ಕುಟುಂಬಕ್ಕೆ ಸೇರಿದ ಈ ಪಕ್ಷಿಗಳು ಏಷ್ಯಾಕ್ಕೆ ಸ್ಥಳೀಯವಾಗಿವೆ. ಇಡೀ ಜಗತ್ತಿನಲ್ಲಿ 3 ತರಹದ ನವಿಲಿನ ಪ್ರಭೇದಗಳಿವೆ. 1ನೇದು ಭಾರತೀಯ ನವಿಲು, 2ನೇದು ಹಸಿರು ನವಿಲು, 3ನೇದು ಕಾಂಗೋ ನವಿಲು. ಭಾರತೀಯ ನವಿಲು ಅತ್ಯಂತ ವ್ಯಾಪಕವಾದ ಪ್ರಭೇದಗಳು. ಇದರ ರೋಮಾಂಚಕ ನೀಲಿ ಕುತ್ತಿಗೆ ಮತ್ತು ಕಣ್ಣಿನಂತಹ ಕಲೆಗಳಿಂದ ಆಕರ್ಷಿಸಲ್ಪಟ್ಟ ವಿಸ್ತಾರವಾದ ಬಾಲ ಗರಿಗಳಿಗೆ ಹೆಸರುವಾಸಿಯಾಗಿದೆ. ಹಾಗೆಯೇ ಹಸಿರು ನವಿಲು, ಈ ಪ್ರಭೇದವು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತದೆ ಮತ್ತು ಹಸಿರು ಮತ್ತು ಚಿನ್ನ ಬಣ್ಣದ ಪುಕ್ಕಗಳನ್ನು ಹೊಂದಿದೆ. ಕಾಂಗೋ ನವಿಲು ಕಡಿಮೆ ಪ್ರಸಿದ್ಧಿ ಪ್ರಭೇದವಾಗಿದ್ದು ಆಫ್ರಿಕಾ ಮಳೆಕಾಡುಗಳಲ್ಲಿ ವಾಸಿಸುತ್ತದೆ ಮತ್ತು ಇದು ಹೆಚ್ಚು ಅಧೀನ ಬಣ್ಣದಿಂದ ನಿರೂಪಿಸಲ್ಪಟ್ಟಿದೆ. ಇದರಲ್ಲಿ ಕಪ್ಪು ಮತ್ತು ಕಂದು ಬಣ್ಣದ ಗರಿಗಳ ಮಿಶ್ರಣವಿದೆ. ಆವಾಸ ಸ್ಥಾನ ನಷ್ಟ, ಕಳ್ಳ ಸಾಗಾಣಿಕೆ ಮತ್ತು ಪರಭಕ್ಷಕಗಳಿಂದಾಗಿ 3 ಪ್ರಭೇದಗಳು ಅಳಿವಿನಂಚಿನಲ್ಲಿವೆ. ನವಿಲುಗಳು ಅತಿ ದೊಡ್ಡ ಹಾರುವ ಪಕ್ಷಿಗಳಲ್ಲಿ ಒಂದಾಗಿವೆ. ಇವುಗಳ ಉದ್ದ 5 ಅಡಿಗಳನ್ನು ತಲುಪಬಹುದು. ಇವು 8-13 ಕೆಜಿ ಪೌಂಡ್ಗಳ ನಡುವೆ ತೂಗಬಹುದು. ಗಂಡು ನವಿಲಿನ ತಲೆಯ ಮೇಲೆ ದೊಡ್ಡ ಶಿಕಿ ಇದ್ದು ಇದು ಹೆಣ್ಣಿನಲ್ಲಿ ಸಣ್ಣದಿರುತ್ತದೆ. ಗಂಡುಗಳಲ್ಲಿ ಉದ್ದವಾದ ಬಾಲದ ಪುಕ್ಕಗಳಿದ್ದು ಹೆಣ್ಣಿನಲ್ಲಿ ಇವು ಸಣ್ಣದಿರುತ್ತವೆ. ಹಾಗೂ ದೇಹದ ಬಣ್ಣದಲ್ಲಿ ಗಂಡು ನವಿಲುಗಳು ಬಹಳ ಆಕರ್ಷಕವಾಗಿರುತ್ತದೆ. ಹೆಣ್ಣು ನವಿಲುಗಳ ದೇಹದ ಬಣ್ಣ ಅಷ್ಟೊಂದು ಆಕರ್ಷಕವಾಗಿರುವುದಿಲ್ಲ. ಪ್ರಣಯ ಕ್ರಿಯೆಯಲ್ಲಿ ಗಂಡು ನವಿಲಿನ ದೇಹದ ಬಣ್ಣವು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನವಿಲುಗಳು ಅಷ್ಟೇ ಅಲ್ಲದೆ ಇಡೀ ಜಗತ್ತಿನಲ್ಲಿ ಯಾವ ಪಕ್ಷಿಗಳ ಜಾತಿಯನ್ನು ನೋಡಿದರೂ ಸಹ ಅದರಲ್ಲಿ ಗಂಡು ಪಕ್ಷಿಗಳೇ ಬಹಳ ಸುಂದರವಾಗಿ ಆಕರ್ಷಿತವಾಗಿರುತ್ತವೆ. ನವಿಲುಗಳು ಸರ್ವಭಕ್ಷಕ, ಅಂದರೆ ಸಸ್ಯ ಮತ್ತು ಪ್ರಾಣಿಗಳನ್ನು ತಿನ್ನುವ ಪಕ್ಷಿಗಳಾಗಿದ್ದು ಮುಖ್ಯವಾಗಿ ಕೀಟಗಳು, ಸಂಧಿಪದಿಗಳು, ಉಭಯಚರಗಳು, ಹೂಗಳು, ಬೀಜಗಳನ್ನು ತಿನ್ನಲು ಇಷ್ಟಪಡುತ್ತವೆ. ಇವುಗಳ ಮುಖ್ಯ ಪರಭಕ್ಷಕಗಳು ಹುಲಿಗಳು, ಚಿರತೆಗಳು, ಮುಂಗೂಸಿಗಳು. ಇವು ಅಪಾಯವನ್ನು ಗ್ರಹಿಸಿದಾಗ ಮರಗಳಲ್ಲಿ ಹಾರಿ ಕುಳಿತುಕೊಳ್ಳುತ್ತವೆ. ಪರಭಕ್ಷಕಗಳಿಂದ ತಪ್ಪಿಸಿಕೊಳ್ಳಲು ಇವು ಮರಗಳ ಮೇಲೆ ರಾತ್ರಿ ಕುಳಿತು ತಮ್ಮ ತಲೆಯನ್ನು ರೆಕ್ಕೆಗಳ ಒಳಗೆ ಹಾಕಿ ಮಲಗುತ್ತವೆ. ನವಿಲಿನ ಕುಟುಂಬವನ್ನು ಬೇವಿ ಎಂದು ಕರೆಯಲಾಗುತ್ತದೆ. ನವಿಲುಗಳ ಗುಂಪನ್ನು ಪಾರ್ಟಿ ಎಂದು ಕರೆಯಲಾಗುತ್ತದೆ. ವರ್ಣರಂಜಿತ ಬಾಲದ ಪುಕ್ಕಗಳು ಗರಿಗಳು ಗಂಡು ನವಿಲುಗಳಿಗೆ ಮಾತ್ರ ಇದ್ದು ಇವು ಅವುಗಳ ವಿಶಿಷ್ಟ ಲಕ್ಷಣವಾಗಿವೆ. ಬೆಳಕಿನ ಪ್ರತಿಫಲನದಿಂದಾಗಿ ನೀವು ನೋಡುವ ಕೋನವನ್ನು ಬದಲಾಯಿಸಿದಾಗಲೆಲ್ಲ ನವಿಲಿನ ಬಾಲದ ಗರಿಗಳ ಅಥವಾ ಪುಕ್ಕಗಳ ಬಣ್ಣಗಳು ನಿಮಗೆ ವಿಭಿನ್ನವಾಗಿ ಮತ್ತು ಬಹಳ ಸುಂದರವಾಗಿ ಕಾಣುತ್ತವೆ.

60% ನಷ್ಟು ಬಾಲವಿದೆ. ಹೆಣ್ಣು ನವಿಲು ತನ್ನ ಸಂಗಾತಿಯನ್ನು ಆಯ್ಕೆ ಮಾಡುವ ಮುನ್ನ ಗಂಡು ನವಿಲಿನ ಬಾಲದ ಉದ್ದ, ಅಗಲ ಮತ್ತು ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳುತ್ತದೆ. ಗಂಡು ನವಿಲು ಬಹುಪತ್ನಿತ್ವವುಳ್ಳ ಒಂದಕ್ಕಿಂತ ಹೆಚ್ಚು ಹೆಣ್ಣುಗಳೊಂದಿಗೆ ಸಂಗಾತಿಯಾಗಿರುತ್ತದೆ. ಸಾಮಾನ್ಯವಾಗಿ 2-5 ಹೆಣ್ಣು ನವಿಲುಗಳನ್ನು ಒಳಗೊಂಡಿರುವ ಗುಂಪನ್ನು ರೂಪಿಸುತ್ತದೆ. ಇವುಗಳ ಸಂತಾನೋತ್ಪತ್ತಿಯ ಬಗ್ಗೆ ಹೇಳಬೇಕೆಂದರೆ, ಗಂಡು ನವಿಲು ಹೆಣ್ಣು ನವಿಲುಗಳು ಇರುವ ಗುಂಪಿನ ಕಡೆಗೆ ಹೋಗಿ ತನ್ನ ಸುಂದರವಾದ ಬಣ್ಣ ಬಣ್ಣದ ಗರಿಗಳನ್ನು ಹರಡಿಸಿ ಕಂಪಿಸಿ ನೃತ್ಯ ಮಾಡಲು ಪ್ರಾರಂಭಿಸುತ್ತದೆ. ಗಂಡು ನವಿಲಿನ ನೃತ್ಯಕ್ಕೆ ಇತರೆ ಹೆಣ್ಣುಗಳು ಆಕರ್ಷಣೆಗೆ ಒಳಗಾಗಿ ಗಂಡು ನವಿಲಿನ ಜೊತೆ ಮಿಲನದ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳುತ್ತವೆ. ಈ ಸಂಪೂರ್ಣವಾದ ಆಕರ್ಷಕ ಮಾಡುವ ಪ್ರಕ್ರಿಯೆಯನ್ನು ವಿಜ್ಞಾನದಲ್ಲಿ ಪ್ರಣಯ ಕ್ರಿಯೆ ಎಂದು ಕರೆಯುತ್ತೇವೆ. ನವಿಲುಗಳು ತುಂಬ ಸುಂದರವಾಗಿದ್ದು ಅಹಿತಕರ ಶಬ್ದಗಳನ್ನ ಉಂಟು ಮಾಡುತ್ತವೆ. ಮನುಷ್ಯರಲ್ಲಿ ಕೂಗಲು ಧ್ವನಿ ಪೆಟ್ಟಿಗೆ ಗಂಟಲಿನಲ್ಲಿ ಇದ್ದರೆ ಪಕ್ಷಿಗಳಲ್ಲಿ ಕೂಗಲು ಧ್ವನಿಯಂಗ ಇರುತ್ತದೆ. ಜಗತ್ತಿನ ಯಾವುದೇ ಪಕ್ಷಿ ಇದ್ದರೂ ಸಹ ಇದರ ಗಂಟಲಿನಲ್ಲಿ ಧ್ವನಿ ಅಂಗವಿದ್ದು, ಈ ಧ್ವನಿ ಅಂಗದಲ್ಲಿ ಗಾಳಿ ಪ್ರವೇಶಿಸಿದಾಗ ಪಕ್ಷಿಗಳು ತರತರಹದ ಧ್ವನಿಯಲ್ಲಿ ಕೂಗುತ್ತವೆ. ಆದರೆ ಹೊಸ ಪ್ರಪಂಚದ ರಣಹದ್ದುಗಳಲ್ಲಿ ಧ್ವನಿ ಅಂಗವಿಲ್ಲ ಎಂದು ತಿಳಿಯಬಹುದಾಗಿದೆ. ಹೆಣ್ಣು ನವಿಲು ಮಿಲನದ ಕ್ರಿಯೆ ನಂತರ ಮರಗಳ ಕೆಳಗೆ ಅಥವಾ ನೆಲದ ಮೇಲೆ ಒಂದು ಸಣ್ಣ ತೆಂಗನ್ನು ತೂಡಿ ಅದರಲ್ಲಿ ಒಣಗಿದ ಎಲೆ ಮತ್ತು ಸಣ್ಣ ಸಣ್ಣ ಚೂರು ಕಟ್ಟಿಗೆಗಳಿಂದ ಗೂಡು ಕಟ್ಟಿ ಅದರಲ್ಲಿ 3-5 ಮೊಟ್ಟೆಗಳನ್ನು ಇಟ್ಟು ಕಾವು ಕೊಡಲು ಪ್ರಾರಂಭಿಸುತ್ತವೆ. 28 ದಿನಗಳ ನಂತರ ಮರಿಗಳು ಮೊಟ್ಟೆಯೊಡೆದು ಹೊರಬರುತ್ತವೆ. ಬಹುದಿನದ ನಂತರ ಮರಿಗಳು ಸಹಾಯವಿಲ್ಲದೆ ನಡೆಯಬಹುದು, ತಿನ್ನಬಹುದು ಮತ್ತು ಕುಡಿಯಬಹುದು. ಇವು ಕಾಡಿನಲ್ಲಿ ಮತ್ತು ಸೆರೆಯಲ್ಲಿ 20 ವರ್ಷಗಳವರೆಗೆ ವಾಸಿಸುತ್ತವೆ. ನೀವು ಬಿಳಿ ನವಿಲುಗಳ ಬಗ್ಗೆ ಕೇಳಿಯೂ ಇರಬಹುದು ಮತ್ತು ನೋಡಿಯೂ ಇರಬಹುದು. ಈ ಬಿಳಿ ನವಿಲುಗಳು ಸಾಮಾನ್ಯ ನವಿಲಿನ ತರಹ ಬಣ್ಣದ ಕಣ್ಣುಗಳು ಮತ್ತು ವರ್ಣದ್ರವ್ಯದ ಚರ್ಮವನ್ನು ಹೊಂದಿರುತ್ತವೆ. ಲೂಸಿಸಮ್ ಎಂದು ಕರೆಯಲ್ಪಡುವ ಅನುವಂಶಿಕ ರೂಪಾಂತರದಿಂದಾಗಿ ಇವುಗಳ ದೇಹ ಬಣ್ಣ ಮತ್ತು ಗರಿಗಳ ಬಣ್ಣ ಬಿಳಿಯಾಗಿರುತ್ತದೆ. ಬಿಳಿಯಾಗಿರಲು ಕಾರಣವೆಂದರೆ ಇವುಗಳ ದೇಹದ ಒಳಗೆ ಮತ್ತು ಪುಕ್ಕಗಳಲ್ಲಿ ಮೆಲನಿನ್ ವರ್ಣದ್ರವ್ಯವು ಕಡಿಮೆ ಇರುತ್ತದೆ. ನವಿಲುಗಳು ತಮ್ಮ ದೇಹದಲ್ಲಿ ಕೆಂಪು ರಕ್ತದ ಬಣ್ಣವನ್ನು ಹೊಂದಿವೆ. ಇವು ಹಸಿರು ಬಣ್ಣದ ರಕ್ತವನ್ನು ಹೊಂದಿವೆ ಮತ್ತು ಇವುಗಳ ಮಾಂಸದ ಬಣ್ಣವು ಹಸಿರಾಗಿ ಕಾಣುತ್ತದೆ ಎಂಬುದು ಶುದ್ಧ ಸುಳ್ಳು ಎಂಬುದು ಹೇಳಬಹುದು. 1963 ನವಿಲು ಭಾರತ ದೇಶದ ರಾಷ್ಟ್ರ ಪಕ್ಷಿಯಾಗಿದ್ದು, ಇದನ್ನು ಕೊಲ್ಲುವುದಾಗಲಿ ಮತ್ತು ಅದರ ದೇಹದ ಭಾಗಗಳನ್ನು ಸಾಗಿಸುವುದಾಗಲಿ ಮಾಡಿದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ 1972 ಪ್ರಕಾರ 7 ವರ್ಷ ಜೈಲು ಶಿಕ್ಷೆ ಮತ್ತು 10,000 ದಂಡವನ್ನು ವಿಧಿಸಲಾಗಿದೆ. ಕರ್ನಾಟಕದಲ್ಲಿ 2 ನವಿಲು ಅಭಯಾರಣ್ಯಗಳಿವೆ. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ನವಿಲು ಅಭಯಾರಣ್ಯ ಮತ್ತು ಹಾವೇರಿ ಜಿಲ್ಲೆಯ ಬಂಕಾಪುರ ನವಿಲು ಅಭಯಾರಣ್ಯವಿದ್ದು, ನವಿಲಿನ ಪಕ್ಷಿ ಸಾಂದ್ರತೆಯನ್ನು ರಕ್ಷಿಸಲು ಆದಿಚುಂಚನಗಿರಿ ನವಿಲು ಅಭಯಾರಣ್ಯ ಮತ್ತು ಬಂಕಾಪುರ ನವಿಲು ಅಭಯಾರಣ್ಯಗಳಲ್ಲಿ ನವಿಲಿನ ಸಂರಕ್ಷಣಾ ಮೀಸಲು ಪ್ರದೇಶ ಎಂದು ಗೊತ್ತುಪಡಿಸಲಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಪಕ್ಷಿ ನವಿಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಜನಧ್ವನಿ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಈ ಘಟನೆ ನನಗೆ ಅತ್ಯಂತ ಪ್ರಿಯವಾದಂತ ಘಟನೆ. ಅದು ಒಂದು ಸಂಕ್ರಮಣ ಕಾಲ. 200 ವರ್ಷಗಳ ಕಾಲ ಸತತವಾಗಿ ಅವ್ಯಾಹತವಾಗಿ ಎಂದಿನಿಂದ ಇಲ್ಲಿವರೆಗೂ ಯಾರ್ಯಾರು ಯುದ್ಧ ಮಾಡಿದ್ರು ನಮ್ಮ ದೇಶಕ್ಕೋಸ್ಕರ, ಎಂತಿಂತವ್ರು ಪ್ರಾಣ ತೆತ್ತರಲ್ಲಪ್ಪ, ಒಬ್ಬರಲ್ಲ ಇಬ್ಬರಲ್ಲ. ಗಾಂಧೀಜಿಯ ಸತ್ಯಾಗ್ರಹಕ್ಕೆ ಮುಖ್ಯವಾಗಿ ತಳಹದಿ ಹಾಕಿಕೊಟ್ಟವರು ಇಂದಿನವರು. ಗಾಂಧೀಜಿ ಹೇಳ್ತಾರೆ ಅದನ್ನ, ಅಂದಿನ ಝಾನ್ಸಿ ರಾಣಿ. ಎಷ್ಟೋ ಜನ ಮಾತಾಡ್ತಾರೆ, ಝಾನ್ಸಿ ರಾಣಿ ಹೋರಾಡಿದ್ದು ತನ್ನ ರಾಜ್ಯಕ್ಕೋಸ್ಕರ, ದೇಶಕ್ಕೆ ಏನ್ ಮಾಡಿದ್ಲು. ಅಯ್ಯೋ ಹುಚ್ಚಪ್ಪಗಳಿರ, ಒಬ್ಬ ಹೆಂಗಸು ಒಂದ್ ಖಡ್ಗ ಹಿಡ್ಕೊಂಡು ಹೋಗಿ ಬ್ರಿಟಿಷ್ ವಿರುದ್ಧ ಹೋರಾಡಿದಾಗ 1000 ಜನ ಹುಡುಗರ ಹೃದಯಕ್ಕೆ ಬೆಂಕಿ ಹಚ್ಚಲಿಲ್ವಾ? ವೈರಿ ಇವರು ಅಂತ ತೋರಿಸಿಕೊಡ್ಲಿಲ್ವಾ? ದೇಶ ಪ್ರೇಮ ಉಕ್ಕಿಸ್ಲಿಲ್ವಾ? ಅಂಥ ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಎಲ್ಲರೂ ಹೋರಾಡಿದ್ರಲ್ಲಪ್ಪ ದೇಶದ ವಿರುದ್ಧ. ಚಂದ್ರಶೇಖರ್, ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅವ್ರ ಪ್ರಾಣತ್ಯಾಗಕ್ಕೆ ಏನು ಅರ್ಥನೇ ಇಲ್ವಾ? ಅರ್ಥ ಇದೆ. ಅವರೆಲ್ಲ ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಅಷ್ಟೇ ಅಲ್ಲ, ಚೈತನ್ಯ ಮಹಾಪ್ರಭುಗಳು, ಕಬೀರ್ ದಾಸರು ಎಲ್ಲರೂ ಆಗಿನ ಕಾಲಕ್ಕೇನು ಭಕ್ತಿ ಪಂಥ ಬಂತೋ ಮೀರ ಆಗಬಹುದು, ಅವರೆಲ್ಲ ಬಂದು ಒಂದು ವಾತಾವರಣ ಸೃಷ್ಟಿ ಮಾಡಿದ್ರು. ಗಾಂಧೀಜಿ ಹೇಳ್ತಾರೆ, ಇವತ್ತು ನಾನು ಸತ್ಯಾಗ್ರಹ ಯಶಸ್ಸು ಆಗ್ಬೇಕಾದ್ರೆ ಅವರೆಲ್ಲ ಹಾಕಿದಂತ ತಳಹದಿ ಮೇಲೆ ಮಾಡ್ಬೇಕು. ಎಲ್ಲರೂ ಒಂದು ದೇಶ ಪ್ರೇಮದ ವಾತಾವರಣ ಅದ್ಭುತವಾಗಿ ಸೃಷ್ಟಿ ಮಾಡಿದ್ರು. 200 ವರ್ಷ ಹೋರಾಡಿದ್ದೀವಿ ಬ್ರಿಟಿಷರ ಜೊತೆಗೆ, ದೇಶ ಬಿಟ್ಟು ತೊಲಗಿ ಅಂತ ಹೇಳಿ ಆ ಕಾಲ ಬಂತು. 14 ಆಗಸ್ಟ್ ಮಧ್ಯರಾತ್ರಿ 1947 ಹಸ್ತಾಂತರ ಆಗ್ತದೆ ಅಧಿಕಾರ ಅಂತ ಗೊತ್ತಿತ್ತು. ದುರ್ದೈವ, ಭಾರತದ ವಿಭಜನೆ ಆಯ್ತು. ವಿಭಜನೆ ಆಗಿ ಪ್ರಪಂಚ ಕಂಡರಿಯದಂತ ಹಿಂಸಾಚಾರ ನಡೆದೋಯ್ತು. ಯಾವ ಕನಸು ಕಂಡಿದ್ರು ಗಾಂಧಿ? ಸ್ವಾತಂತ್ರ್ಯ ಏನೋ ಸಿಗ್. ಆ ದೇಶ ವಿಭಜನೆ ಹಪಹಪಿಯೊಳಗೆ ಮನುಷ್ಯ ಮನುಷ್ಯರನ್ನ ಮರೆತು ಜಾತಿ ಒಂದನ್ನೇ ಮುಖ್ಯ ಮಾಡಿಕೊಂಡು ನಾಶ ಮಾಡಿಬಿಟ್ರಲ್ಲ ಸಮಾಜ ಎಲ್ಲ. ಅವಾಗ ಅಂಥ ನೋವಿನಲ್ಲಿ ಸಂಕಟದಲ್ಲಿ ದೇಶ ತೊಳಲ್ತಿರುವಾಗ ಹಸ್ತಾಂತರ ಆಗ್ತಾ ಇತ್ತು. ಕೋಮು ಗಲಭೆ ಎಲ್ಲ ಕಡೆ ಬೆಂಕಿ ಹತ್ತಿ ಉರಿತಾ ಇತ್ತು. ಮೌಂಟ್ ಬ್ಯಾಟನ್ ಹೇಳಿದ್ರು, ಎಲ್ಲಿಯಾದರೂ ಅಡ್ಡಿ ಇಲ್ಲ, ಕಲ್ಕತ್ತಾದಲ್ಲಿ ಏನಾದರೂ ಹಿಂಸೆ ಪ್ರಾರಂಭ ಆದರೆ ಯಾವ ಸೈನ್ಯವೂ ಅದು ನಿಲ್ಲಿಸೋಕೆ ಸಾಧ್ಯ ಇಲ್ಲ. ದುರ್ದೈವಕ್ಕೆ ಅಲ್ಲಿ ಶುರುವಾಯಿತು. ಕೋಮಗಲಭೆ ಎತ್ತರಕ್ಕೆ ಹೋಗ್ಬಿಡ್ತು. ಗಾಂಧೀಜಿ ಏನು ಮಾಡಿದರು, ಹೊರಟುಬಿಟ್ರು ಕಲ್ಕತ್ತೆಗೆ. ಕಲ್ಕತ್ತೆಗೆ ಹೋಗಿ ಹೈದರಿ ಹೌಸಲ್ಲಿ ಕೂತ್ಕೊಂಡ್ರು, ಉಪವಾಸ ಮಾಡಿದರು. ಎರಡೂ ಜನಾಂಗದವರು ನನ್ನ ಕಡೆ ಬರೋ ತನಕ, ಅಹಿಂಸೆನ ಒಪ್ಪೋ ತನಕ ನಾನು ಉಪವಾಸ ಬಿಡಲ್ಲ ಅಂದರು. ಎಷ್ಟು ಕಷ್ಟ, ಜನ ಕಲ್ಲೆಸೆದ್ರು, ಎಷ್ಟೋ ತೊಂದರೆ ಕೊಟ್ಟರು. ಗಾಂಧೀಜಿ ಬಿಡಲಿಲ್ಲ, ಉಪವಾಸ ಸತ್ಯಾಗ್ರಹ ಬಿಡಲಿಲ್ಲ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ, ಅವತ್ತು ರಾತ್ರಿ ಅಧಿಕಾರ ಹಸ್ತಾಂತರ ಆಗುವಾಗ ನೆಹರು ಫೋನ್ ಮಾಡ್ತಾರೆ ಗಾಂಧೀಜಿಗೆ.

ನೀವು ಬರ್ಬೇಕಿಲ್ಲಿ, ನಾವು 200 ವರ್ಷಗಳ ಕನಸು ಸಾಕಾರ ಆಗಿದೆ, ತಾವು ಬರ್ಬೇಕು, ತಾವು ಧ್ವಜ ಹಾರಿಸ್ಬೇಕು ಅಂತ ಗಾಂಧೀಜಿ ಹೇಳ್ತಾರೆ. ಸಂಭ್ರಮ ಪಡೋದಕ್ಕೆ ಏನ್ ಬೇಕಾಗಿಲ್ಲ, ಯಾರಾದ್ರೂ ಮಾಡಬಹುದು, ನನ್ನ ಕೆಲಸ ಇದೆ, ಫೋನ್ ಇಡಿ ಅಂತ. ದಯವಿಟ್ಟು ಗಮನಿಸಿ ಸ್ನೇಹಿತರೆ, ನಮ್ಮ ಮನೆಯಲ್ಲೊಂದು ಏನಾದ್ರೂ ಸಣ್ಣ ಕಾರ್ಯಕ್ರಮ ಆದ್ರೆ ಬಾಗಿಲಿಗೆ ನಿಂತ್ಕೊಂಡು ನಾನೇ ಮಾಡಿದ್ದು ಅಂತ ಹೇಳ್ಕೋತೀವಿ. ಈ ಮಹಾ ಸಂಗ್ರಾಮದ ಸೇನಾನಿಯಾಗಿದ್ದಂತಹ ಗಾಂಧಿ ಸ್ವಾತಂತ್ರ್ಯ ಸಿಕ್ಕ ದಿವಸ ಎಲ್ಲಿದ್ರು ಸ್ವಾಮಿ? ನಾವು ಎಲ್ಲೇ ಇದ್ರು ಓಡಿ ಬಂದು ಭಾರಕ್ಕೆ ಕೊಳ್ಳನ್ನು ಸೇರಿಸ್ಕೋತೇವೆ, ಚಾಚುತ್ತೇವೆ, ಹಾಕಿ ಹಾರ ಅಂತ ಮರ್ಯಾದೆ ಅಪೇಕ್ಷೆ ಮಾಡ್ತೇವೆ. ರಾಷ್ಟ್ರ ನಾಯಕ ಅನ್ಸ್ಕೊಂಡಂತ ಗಾಂಧಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಕಲ್ಕತ್ತೆಯ ಬೀದಿಗಳಲ್ಲಿ ಒಂದು ಮನೆಯಲ್ಲಿ ಉಪವಾಸ ಇದ್ದಾರೆ. ಸಂಭ್ರಮಕ್ಕೆ ಬೆನ್ನು ಮಾಡದಂತ ಮಹಾತ್ಮ. ಸಂಭ್ರಮ ಯಾರಾದ್ರೂ ಮಾಡಬಹುದು, ಇಲ್ಲಿ ಶಾಂತಿ ಬೇಕು. ಇದನ್ನ ಗಮನಿಸ್ಬೇಕು ಸ್ವಾಮಿ. ಯಾವ ಅಧಿಕಾರನೂ ಬೇಡ, ಯಾವ ಸ್ಥಾನನೂ ಬೇಡ, ಯಾವ ಸಂಭ್ರಮವೂ ಬೇಡ. ಮತ್ತೊಬ್ಬರ ಕಣ್ಣಲ್ಲಿ ಒಂದು ಹನಿ ನೀರು ಬರಬಾರ್ದು. ಶಾಂತಿ ಇರಲಿ, ಶಾಂತಿ ಇರಲಿ ಒದ್ದಾಡದಂತ ಈ ಶಾಂತಿ ದೂತನ ನೆನೆಸದೆ ಹೋದ್ರೆ ಎಂತ ಅಪಚಾರ ಅಲ್ವಾ? ಜಗತ್ತಿನಲ್ಲಿ ಇವತ್ತು ಬೇಕಾದದ್ದು ಎರಡೇ ಎರಡು ಸ್ವಾಮಿ. ಅವು ಎರಡಕ್ಕೋಸ್ಕರ ಒದ್ದಾಟ, ಒಂದು ಶಾಂತಿ, ಒಂದು ಪ್ರೇಮ. ಆ ಪ್ರೀತಿಯನ್ನು ಕಳ್ಕೊಂಡಿದ್ದೀವಿ, ಶಾಂತಿಗೆ ಹುಡುಕಾಡ್ತಾ ಇದ್ದೀವಿ. ಅಂಥ ಘೋರವಾದಂಥ ವಾತಾವರಣದಲ್ಲಿ, ಕಲುಷಿತವಾದ ವಾತಾವರಣದಲ್ಲಿ ಶಾಂತಿ ಸ್ಥಾಪನೆಗೋಸ್ಕರ ಸಂಭ್ರಮವನ್ನು ಬಿಟ್ಟು ಕಲ್ಕತ್ತೆಯನ್ನು ಅಪ್ಪಿಕೊಂಡ್ರಲ್ಲ ಗಾಂಧಿ, ಅದನ್ನು ನೆನೆಸ್ಬೇಕು ನಾವು. ಶಾಂತಿ ಸ್ಥಾಪನೆ ಆಗೋವರೆಗೂ ಕಲ್ಕತ್ತೆ ಬಿಟ್ಟು ಹೋಗಲಿಲ್ಲ. ಮೌಂಟ್ ಬ್ಯಾಟನ್ ಹೇಳಿದ್ರಂತೆ, ವೇರ್ ಆರ್ಮಿ ಕೆನಾಟ್ ಗೋ, ಮೈ ಒನ್ ಮ್ಯಾನ್ ಆರ್ಮಿ ಕುಡ್ ಗೋ. ಏಕ ಸೈನಿಕನಾದಂಥ ಸೈನ್ಯ ಇದು, ಆತ ಮಾತ್ರ ಗೆಲ್ಲೋದು ಸಾಧ್ಯ ಇದೆ ಅಂತ. ಹಾಗೆ ಮಾಡಿದಂಥ ಗಾಂಧಿ ನೆನೆಸ್ಕೊಂಡಾಗ ನಮ್ಮ ಮನಸ್ಸಿನಲ್ಲೂ ಸ್ವಲ್ಪ ಶಾಂತಿ ಅಂಕುರಿಸಿತು ಅನ್ನೋ ಭಾವನೆ.

0: पीएम फसल बीमा योजना से करीब 2,00,000 करोड़ ರೂಪಾಯಿ ಕ್ಲೇಮ್ ಕೆ ರೂಪೇ ಕಿಸಾನೋಕು ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
5: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
6: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
5: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
6: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
5: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
6: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾತು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
4: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
5: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
4: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
5: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
4: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
6: ಹೂಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
4: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡ

0: ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ. ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಹರ ಹರ ಹರ ಹರ ಹರ ಹರ ಹರ ಹರ ಹರನೇ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ ಶಿವ

0: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಹಾಡು ಹಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
0: ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡ್ಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು. ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ. ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ.

0: ಈ ಕಾರ್ಯಕ್ರಮ ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
2: ನಮ್ಮ ಜನಧ್ವನಿಯಿಂದ ಸ್ವಾತಂತ್ರ್ಯೋತ್ಸವ ದೇಶಭಕ್ತಿ ಗೀತೆಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಕೇಳುಗರೆ, ಇದುವರೆಗೂ ಸ್ವಾತಂತ್ರ್ಯೋತ್ಸವ ದೇಶಭಕ್ತಿ ಗೀತೆಗಳು ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇದೀಗ ದೇಶಕ್ಕಾಗಿ ಜೀವ, ದೇಶಕ್ಕಾಗಿ ತ್ಯಾಗ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರವರ ಪಾತ್ರ ಕುರಿತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರ ಗ್ರಾಮದ ಶ್ರೀಮತಿ ರಾಣಿ ಎನ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರಿಗೂ 90.8 ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಸ್ವಾಗತ, ಸುಸ್ವಾಗತ. ನಮ್ಮ ಹೆಮ್ಮೆಯ ಭಾರತ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ನಮ್ಮ ಎಲ್ಲ ವೀರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಈ ಸಂದರ್ಭದಲ್ಲಿ ಗೌರವಪೂರ್ವಕ ನಮನಗಳು. ಇಂದು ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯ ಅವರ ತ್ಯಾಗ, ಧೈರ್ಯ ಮತ್ತು ಹೋರಾಟದ ಫಲ. ಆದ್ದರಿಂದ ಈ ಸ್ವಾತಂತ್ರ್ಯವನ್ನು ಗೌರವಿಸಿ ನಮ್ಮ ದೇಶದ ಏಕತೆ, ಶಾಂತಿ ಮತ್ತು ಅಭಿವೃದ್ಧಿಗಾಗಿ ನಾವೆಲ್ಲರೂ ಕೈಜೋಡಿಸೋಣ. ದೇಶ ಮೊದಲು, ದೇಶದ ಹೆಮ್ಮೆ ಮೊದಲು. ನಿಮಗೂ ನಿಮ್ಮ ಕುಟುಂಬದವರಿಗೂ 80th ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನನ್ನ ಹೆಸರು ರಾಣಿ. ನಾನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರ ಎಂಬ ಪುಟ್ಟ ಗ್ರಾಮದ ಗೃಹಿಣಿ. ಈ ಸ್ವಾತಂತ್ರ್ಯಕ್ಕಾಗಿ ಮಣಿದ ಎಷ್ಟೋ ವೀರರಿಗೆ ಇಂದು ಗೌರವ ಸಲ್ಲಿಸುವ ಸಮಯ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಬ್ರು ವೀರ ಮಹಿಳೆಯ ಬಗ್ಗೆ ನಾನಿಂದು ನಿಮಗೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮನ್ನ ಸುಮಾರು 200 ವರ್ಷಗಳ ಹಿಂದೆ ಕರೆದುಕೊಂಡು ಹೋಗ್ತೀನಿ ಸ್ನೇಹಿತರೆ. ಆಗ ಭಾರತ ಇಂದು ಇರುವಂತೆ ಸ್ವತಂತ್ರ ದೇಶವಾಗಿರಲಿಲ್ಲ. ಅನೇಕ ಸಂಸ್ಥಾನಗಳಾಗಿ ವಿಭಜನೆಯಾಗಿದ್ದ ದೇಶ ಆಗಿತ್ತು. ಈ ದೇಶದ ಮೇಲೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅಧಿಕಾರವನ್ನು ನಿಧಾನವಾಗಿ ವಿಸ್ತರಿಸುತ್ತಿತ್ತು. ಒಂದು ರಾಜ್ಯದ ನಂತರ ಮತ್ತೊಂದು ರಾಜ್ಯವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುತ್ತಿತ್ತು. ಅನೇಕ ರಾಜರು ಅವರ ಮುಂದೆ ತಲೆಬಾಗುತ್ತಿದ್ದರು, ಕೆಲವರು ಭಯದಿಂದ ಮೌನವಾಗುತ್ತಿದ್ದರು. ಆದರೆ ಕರ್ನಾಟಕದ ಒಂದು ಪುಟ್ಟ ಸಂಸ್ಥಾನದಲ್ಲಿ ಒಬ್ಬ ಮಹಿಳೆ ಎದ್ದು ನಿಂತಳು. ಆ ಮಹಿಳೆ ಕೇವಲ ರಾಣಿಯಾಗಿರಲಿಲ್ಲ, ಅವಳು ಧೈರ್ಯದ ಮತ್ತೊಂದು ಹೆಸರು. ಅವಳು ಆತ್ಮಗೌರವದ ಸಂಕೇತ, ಅವಳು ದೇಶಪ್ರೇಮದ ಪ್ರತೀಕ. ಅವಳ ಹೆಸರು ತೂರು ರಾಣಿ ಚೆನ್ನಮ್ಮ. ಸ್ನೇಹಿತರೆ, ಇತಿಹಾಸದಲ್ಲಿ ಕೆಲವರ ಹೆಸರು ಪುಸ್ತಕಗಳಲ್ಲಿ ಮಾತ್ರ ಉಳಿದಿಲ್ಲ, ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸುತ್ತವೆ. ಅಂತಹ ಹೆಸರಿನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೆಸರು ಅಗ್ರಸ್ಥಾನದಲ್ಲಿದೆ. 1857 ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನಾವೆಲ್ಲರೂ ಕೇಳೇ ಇರ್ತೀವಿ, ತಿಳ್ಕೊಂಡೇ ಇರ್ತೀವಿ. ಆದರೆ ಅದಕ್ಕೂ ಮುಂಚೆಯೇ ಬ್ರಿಟಿಷರ ವಿರುದ್ಧ ಕತ್ತಿ ಎತ್ತಿ ನನ್ನ ನೆಲವನ್ನು ನಾನು ಯಾರಿಗೂ ಕೊಡುವುದಿಲ್ಲ ಎಂದು ಗರ್ಜಿಸಿದ ವೀರ ಮಹಿಳೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮ. ಸ್ನೇಹಿತರೆ, ಹಾಗಾದರೆ ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಸ್ವಲ್ಪ ಕಿರುಪರಿಚಯವನ್ನು ತಿಳಿದು

ಕಳೆದುಕೊಳ್ಳುವುದಾದ್ರೆ, ಬೆಳಗಾವಿ ಜಿಲ್ಲೆಯ ಕಾಗದಿ ಎಂಬ ಪುಟ್ಟ ಊರಲ್ಲಿ ಒಂದು ಮುದ್ದಾದ ಹೆಣ್ಣು ಮಗು ಜನಿಸುತ್ತೆ. ಆ ಹೆಣ್ಣು ಮಗುಗೆ ಚೆನ್ನಮ್ಮ ಎಂಬ ಹೆಸರಿರ್ತಾರೆ. ಆ ಪುಟ್ಟ ಮಗು ಮುಂದೆ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ನಡುಗಿಸುತ್ತದೆ ಎಂದು ಆಗ ಯಾರಿಗೂ ತಿಳಿದಿರಲಿಲ್ಲ. ಬಾಲ್ಯದಿಂದಲೇ ಚೆನ್ನಮ್ಮ ಸ್ವಲ್ಪ ವಿಭಿನ್ನಳಾಗಿರುತ್ತಾಳೆ. ಇತರ ಮಕ್ಕಳು ಗೊಂಬೆಯಾಟ ಆಡುತ್ತಿದ್ದರೆ

ಅವಳ ಕಣ್ಣಲ್ಲಿ ಭಯ ಇರಲಿಲ್ಲ, ಆತ್ಮವಿಶ್ವಾಸ ಮಾತ್ರ ಇತ್ತು. ಅವಳ ತಂದೆ ತಾಯಿಯೂ ಅವಳ ಧೈರ್ಯವನ್ನು ಮೆಚ್ಚಿ ಶಿಕ್ಷಣದ ಜೊತೆಗೆ ಯುದ್ಧ ಕಲೆಗಳನ್ನು ಕಲಿಯಲು ಪ್ರೋತ್ಸಾಹಿಸಿದರು. ಕನ್ನಡ, ಮರಾಠಿ, ಸಂಸ್ಕೃತ ಭಾಷೆಗಳನ್ನು ಕಲಿತಳು. ಕುದುರೆ ಸವಾರಿ, ಬಿಲ್ಲುಗಾರಿಕೆ, ಕತ್ತಿ ವರಸೆ ಇವೆಲ್ಲವೂ ಅವಳಿಗೆ ಆಟದಂತಾಗಿತ್ತು. ಒಂದು ದಿನ ಊರಿನ ಹಿರಿಯರು ಹೇಳಿದರು, ಈ ಹುಡುಗಿ ಸಾಮಾನ್ಯಲಲ್ಲ, ಮುಂದೆ ಇತಿಹಾಸ ಸೃಷ್ಟಿಸುತ್ತಾಳೆ. ಆ ಮಾತು ಎಷ್ಟು ಸತ್ಯವಾಗಿತ್ತೆಂದು ಮುಂದೆ ಇಡೀ ದೇಶವೇ ಕಂಡಿತ್ತು. ಕಾಲ ಕಳೆಯಿತು. ಚೆನ್ನಮ್ಮ ಯುವತಿಯಾದಳು. ಅವಳ ಸೌಂದರ್ಯಕ್ಕಿಂತಲೂ ಅವಳ ಧೈರ್ಯ ಮತ್ತು ಬುದ್ಧಿವಂತಿಕೆ ಎಲ್ಲರ ಗಮನ ಸೆಳೆಯಿತು. ಆ ಕಾರಣದಿಂದಲೇ ಕಿತ್ತೂರಿನ ರಾಜ ಮಲ್ಲಸರ್ಜ ದೇಸಾಯಿ ಅವರು ಚೆನ್ನಮ್ಮ ಅವರನ್ನು ವಿವಾಹವಾದರು. ಆ ದಿನದಿಂದ ಚೆನ್ನಮ್ಮ ಕೇವಲ ಒಬ್ಬ ಮಹಿಳೆಯಲ್ಲ, ಕಿತ್ತೂರಿನ ರಾಣಿಯಾದಳು. ಆದರೆ ವಿಧಿ ಅವಳ ಜೀವನದಲ್ಲಿ ಯಾವ ಪರೀಕ್ಷೆಗಳನ್ನು ಇಟ್ಟಿತ್ತು ಎಂದರೆ, ಒಬ್ಬ ತಾಯಿಯಾಗಿ ಅವಳು ಅನುಭವಿಸಿದ ನೋವೇನು ಮತ್ತು ಬ್ರಿಟಿಷರ ವಿರುದ್ಧ ಅವಳು ಮೊದಲ ಬಾರಿಗೆ ಕತ್ತಿ ಎತ್ತುವ ಪರಿಸ್ಥಿತಿ ಹೇಗೆ ಬಂತು ಎಂಬುದನ್ನು ನಾನೀಗ ಮುಂದೆ ಹೇಳ್ತೇನೆ. ಸ್ನೇಹಿತರೆ, ಒಬ್ಬ ಮಹಾನ್ ವ್ಯಕ್ತಿಯ ಜೀವನದಲ್ಲಿ ಪರೀಕ್ಷೆಗಳು ಹೆಚ್ಚು ಬರುತ್ತವೆ. ಚೆನ್ನಮ್ಮ ಅವರ ಜೀವನವೂ ಅದಕ್ಕೆ ಹೊರತಾಗಿರಲಿಲ್ಲ. ಕಿತ್ತೂರಿನ ಜನರು ತಮ್ಮ ರಾಣಿಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು. ರಾಣಿಯು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು. ನ್ಯಾಯ, ಪ್ರಾಮಾಣಿಕತೆ, ಕರುಣೆಯಿಂದ ರಾಜ್ಯವನ್ನು ಆಡಳಿತ ನಡೆಸುತ್ತಿದ್ದರು. ಆದರೆ ವಿಧಿ ಅವರನ್ನು ಕಠಿಣವಾಗಿ ಪರೀಕ್ಷಿಸಿತು. ಮೊದಲು ಅವರ ಪತಿ ಕಿತ್ತೂರಿನ ರಾಜ ಮಲ್ಲಸರ್ಜ ದೇಸಾಯಿ ನಿಧನರಾದರು. ಇಡೀ ಅರಮನೆ ಶೋಕದಲ್ಲಿ ಮುಳುಗಿತು. ರಾಣಿಯ ಹೃದಯ ಹೊಡೆದಿತ್ತು. ಆದರೆ ಪ್ರಜೆಗಳಿಗಾಗಿ ಅವರು ಕಣ್ಣೀರನ್ನು ಹೊರಸಿ ಮತ್ತೆ ಎದ್ದು ನಿಂತರು. ಕೆಲವೇ ವರ್ಷಗಳಲ್ಲಿ ಮತ್ತೊಂದು ದುಃಖ, ತಮ್ಮ ಮಗನನ್ನು ಕಳೆದುಕೊಂಡರು. ಒಬ್ಬ ತಾಯಿಗೆ ಇದಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ. ಆದರೆ ಚೆನ್ನಮ್ಮ ದುಃಖಕ್ಕೆ ಸೋಲಲಿಲ್ಲ. ತನ್ನ ವೈಯಕ್ತಿಕ ನೋವಿಗಿಂತ ತನ್ನ ರಾಜ್ಯದ ಭವಿಷ್ಯ ಮುಖ್ಯ ಎಂದು ಅವರು ನಿರ್ಧರಿಸಿದರು. ಆದ್ದರಿಂದ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದು ಕಿತ್ತೂರಿನ ಉತ್ತರಾಧಿಕಾರಿಯಾಗಿ ಘೋಷಿಸಿದರು. ಪ್ರಜೆಗಳೆಲ್ಲ ಸಂತೋಷಪಟ್ಟರು. ನಮ್ಮ ರಾಜ್ಯಕ್ಕೆ ರಾಜ ಸಿಕ್ಕನು ಎಂದು ಹರ್ಷಪಟ್ಟರು. ಆದರೆ ಈ ಸಂತೋಷವನ್ನು ಬ್ರಿಟಿಷರು ಸಹಿಸಲಿಲ್ಲ. ಅವರು ಕಿತ್ತೂರಿನ ಸಂಪತ್ತಿನ ಮೇಲೆ ಕಣ್ಣು ಹಾಕಿದ್ದರು. ಒಂದು ದಿನ ಬ್ರಿಟಿಷ್ ಅಧಿಕಾರಿಗಳ ಸಂದೇಶ ಕಿತ್ತೂರಿಗೆ ತಲುಪಿತು. ನಾವು ಶಿವಲಿಂಗಪ್ಪನನ್ನು ರಾಜನಾಗಿ ಒಪ್ಪುವುದಿಲ್ಲ. ಕಿತ್ತೂರು ಈಗ ಬ್ರಿಟಿಷರ ಅಧೀನಕ್ಕೆ ಬರಬೇಕು. ಈ ಸುದ್ದಿ ಕೇಳುತ್ತಿದ್ದಂತೆಯೇ ಅರಮನೆಯಲ್ಲಿ ಮೌನ ಆವರಿಸಿತು. ಮಂತ್ರಿಗಳು ಆತಂಕಗೊಂಡರು. ಕೆಲವರು ಹೇಳಿದರು, ರಾಣಿಯವರೇ, ಬ್ರಿಟಿಷರ ವಿರುದ್ಧ ಹೋರಾಡುವುದು ಸುಲಭವಲ್ಲ. ಆಗ ರಾಣಿ ಚೆನ್ನಮ್ಮ ನಿಧಾನವಾಗಿ ಎದ್ದು ನಿಂತರು. ಅವರ ಕಣ್ಣಲ್ಲಿ ಭಯ ಇರಲಿಲ್ಲ, ಅವರ ಧ್ವನಿಯಲ್ಲಿ ದೃಢತೆ ಇತ್ತು. ಅವರು ಹೇಳಿದರು, ಕಿತ್ತೂರು ನನ್ನ ತಾಯ್ನಾಡು. ಈ ನೆಲದ ಪ್ರತಿಯೊಂದು ಕಣವು ನನ್ನ ಪ್ರಾಣಕ್ಕಿಂತ ಅಮೂಲ್ಯ. ನಾನು ಜೀವಂತವಾಗಿರುವವರೆಗೂ ಈ ರಾಜ್ಯವನ್ನು ಯಾರಿಗೂ ಒಪ್ಪಿಸುವುದಿಲ್ಲ. ಈ ಮಾತು ಕೇಳಿ ಸಭೆಯಲ್ಲಿದ್ದ ಎಲ್ಲರ ಕಣ್ಣಲ್ಲಿ ಹೊಸ ಧೈರ್ಯ ಮೂಡಿತು. ರಾಣಿಯ ನಿರ್ಧಾರ ಸ್ಪಷ್ಟವಾಗಿತ್ತು. ಅವರು ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದರು. ಕೋಟೆಯ ಬಾಗಿಲುಗಳನ್ನು ಬಲಪಡಿಸಲಾಯಿತು. ಸೈನಿಕರಿಗೆ ತರಬೇತಿ ನೀಡಲಾಯಿತು. ಆಯುಧಗಳನ್ನು ಸಜ್ಜುಗೊಳಿಸಲಾಯಿತು. ಕಿತ್ತೂರಿನ ಜನರೆಲ್ಲ ಒಂದೇ ಮಾತು ಹೇಳಿದರು, ನಮ್ಮ ರಾಣಿಯ ಜೊತೆ ನಾವು ಇದ್ದೇವೆ. ಆದರೆ ಬ್ರಿಟಿಷರು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವರು ಸಾವಿರಾರು ಸೈನಿಕರನ್ನು ಕಳುಹಿಸಿದರು. ತೂರಿನ ಗಡಿಯಲ್ಲಿ ಯುದ್ಧದ ಮೋಡಗಳು ಕವಿದವು. ಮುಂದಿನ ಕ್ಷಣ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೇ ಉಳಿಯುವ ಮಹಾಯುದ್ಧ ಆರಂಭವಾಗಲಿತ್ತು. ಈಗ ಕಿತ್ತೂರಿನ ಆಕಾಶದಲ್ಲಿ ಈಗ ಯುದ್ಧದ ಮೋಡಗಳು ಕವಿದಿವೆ. ಒಂದು ಕಡೆ ಬ್ರಿಟಿಷ್ ಬೃಹತ್ ಸೇನೆ, ಮತ್ತೊಂದು ಕಡೆ ತನ್ನ ನೆಲವನ್ನು ಕಾಪಾಡಲು ಸಿದ್ಧವಿರುವ ಕಿತ್ತೂರಿನ ಜನರು. ಆ ರಾತ್ರಿ ಕಿತ್ತೂರಿನ ಕೋಟೆಯಲ್ಲಿ ಯಾರಿಗೂ ನಿದ್ರೆ ಬರಲಿಲ್ಲ. ಸೈನಿಕರು ತಮ್ಮ ಕತ್ತಿಗಳನ್ನು ಹರಿತಗೊಳಿಸುತ್ತಿದ್ದರು. ತಾಯಂದಿರು ತಮ್ಮ ಮಕ್ಕಳಿಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು. ವೃದ್ಧರು ಕೋಟೆಯ ಗೋಡೆಯ ಮೇಲೆ ನಿಂತು ದೂರದ ದಾರಿಯನ್ನು ನೋಡುತ್ತಿದ್ದರು. ಬೆಳಗಿನ ಜಾವ ಕೋಟೆಯ ಬಾಗಿಲು

ಮೇಲಿನ ಮುಂದೆ ಸಾವಿರಾರು ಸೈನಿಕರು ಸೇರಿದ್ದರು. ಅವರ ಮುಂದೆ ಕುದುರೆಯ ಮೇಲೆ ರಾಣಿ ಚೆನ್ನಮ್ಮ ನಿಂತಿದ್ದರು. ಕೈಯಲ್ಲಿ ಮಿಂಚಿನಂತೆ ಒಳಿಯುವ ಕತ್ತಿ, ಮುಖದಲ್ಲಿ ಧೈರ್ಯ, ಕಣ್ಣಲ್ಲಿ ಆತ್ಮವಿಶ್ವಾಸ. ರಾಣಿ ತಮ್ಮ ಸೈನಿಕರನ್ನು ನೋಡಿ ಹೇಳಿದರು, ನನ್ನ ವೀರರೇ, ಇಂದು ನಾವು ಕೇವಲ ಒಂದು ರಾಜ್ಯಕ್ಕಾಗಿ ಹೋರಾಡುತ್ತಿಲ್ಲ, ನಮ್ಮ ಸ್ವಾಭಿಮಾನಕ್ಕಾಗಿ ಹೋರಾಡುತ್ತಿದ್ದೇವೆ. ನಮ್ಮ ಮಕ್ಕಳು ಗುಲಾಮರಾಗಿ ಬದುಕಬಾರದು. ನಾವು ಗೆಲ್ಲಬೇಕು ಅಥವಾ ಈ ಮಣ್ಣಿಗಾಗಿ ಪ್ರಾಣ ಕೊಡಬೇಕು. ಈ ಮಾತು ಕೇಳಿ ಸೈನಿಕರು ಒಂದೇ ಧ್ವನಿಯಲ್ಲಿ ಘೋಷಿಸಿದರು, ಜೈ ಕಿತ್ತೂರು, ಜೈ ರಾಣಿ ಚೆನ್ನಮ್ಮ. ಅಷ್ಟರಲ್ಲಿ ದೂರದಲ್ಲಿ ಧೂಳು ಎದ್ದಿತು. ಬ್ರಿಟಿಷ್ ಸೇನೆ ದೂರಿನ ಕಡೆಗೆ ಬರುತ್ತಿತ್ತು. ಅವರ ಬಳಿ ಆಧುನಿಕ ಉಪಕರಣಗಳು ಇದ್ದವು, ತೋಪುಗಳು ಇದ್ದವು, ಹೆಚ್ಚು ಸೈನಿಕರು ಇದ್ದರು. ಆದರೆ ಅವರ ಬಳಿ ಇರದ ಒಂದು ಶಕ್ತಿ ಕಿತ್ತೂರಿನವರ ಬಳಿ ಇತ್ತು, ಅದು ದೇಶ ಪ್ರೇಮ. ಯುದ್ಧ ಆರಂಭವಾಯಿತು. ಕುದುರೆಗಳು ಓಡಿದವು, ಕತ್ತಿಗಳು ಜಳುಪಿಸಿದವು, ತೋಪಿನ ಸದ್ದು ಇಡೀ ಪ್ರದೇಶವನ್ನೇ ನಡುಗಿಸಿತು. ರಾಣಿ ಚೆನ್ನಮ್ಮ ಅರಮನೆಯೊಳಗೆ ಕುಳಿತು ಆದೇಶ ನೀಡಲಿಲ್ಲ. ಅವರು ಸ್ವತಃ ಯುದ್ಧ ಭೂಮಿಗೆ ಹೇಳಿದರು. ಕುದುರೆಯ ಮೇಲೆ ಸೈನಿಕರ ನಡುವೆ ಹೋರಾಡುತ್ತಾ ಧೈರ್ಯ ತುಂಬುತ್ತಿದ್ದರು. ಮುಂದೆ ಸಾಗಿರಿ, ಹಿಂದೆ ಸರಿಯಬೇಡಿ, ಕಿತ್ತೂರಿಗಾಗಿ ಹೋರಾಡಿ ಎಂದು ಕೂಗುತ್ತಿದ್ದರು. ರಾಣಿಯನ್ನು ನೋಡಿ ಸೈನಿಕರು ಉತ್ಸಾಹ ಇನ್ನಷ್ಟು ಹೆಚ್ಚಾಯಿತು. ಬ್ರಿಟಿಷ್ ಅಧಿಕಾರಿಗಳು ಆಶ್ಚರ್ಯಪಟ್ಟರು, ಒಬ್ಬ ಮಹಿಳೆ ಈ ಯುದ್ಧವನ್ನು ಮುನ್ನಡೆಸುತ್ತಿದ್ದಾಳೆಯೇ ಎಂದು ಬೆಚ್ಚಿ ಬಿದ್ದರು. ಯುದ್ಧ ತೀವ್ರಗೊಂಡಿತು. ಕಿತ್ತೂರಿನ ಸೈನಿಕರು ಶೂರತನದಿಂದ ಹೋರಾಡಿದರು. ಬ್ರಿಟಿಷ್ ಅಧಿಕಾರಿ ತಾಕಾರೆ ಯುದ್ಧದಲ್ಲಿ ಸಾವನ್ನಪ್ಪಿದನು. ಈ ಸುದ್ದಿ ಬ್ರಿಟಿಷ್ ಸೇನೆಯಲ್ಲಿ ಭಯ ಹುಟ್ಟಿಸಿತು. ಅವರು ಹಿಂದೆ ಸರಿಯಲು ಆರಂಭಿಸಿದರು. ಕಿತ್ತೂರಿನ ಕೋಟೆಯಲ್ಲಿ ಸಂಭ್ರಮ ಮೂಡಿತು. ಜನರು ಸಂತೋಷದಿಂದ ಕೂಗಿದರು, ನಮ್ಮ ರಾಣಿ ಗೆದ್ದರು. ಆ ದಿನ ಕಿತ್ತೂರು ಇತಿಹಾಸ ನಿರ್ಮಿಸಿತು. ಒಬ್ಬ ಭಾರತೀಯ ಮಹಿಳೆ ಬ್ರಿಟಿಷ್ ಬಲಿಷ್ಠ ಸೇನೆಯನ್ನು ಸೋಲಿಸಿದರು. ಆದರೆ ಈ ವಿಜಯ ಬ್ರಿಟಿಷರಿಗೆ ದೊಡ್ಡ ಅವಮಾನವಾಗಿತ್ತು. ಅವರು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು. ಯಾವುದೇ ಬೆಲೆ ಕೊಟ್ಟರೂ ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕು ಎಂದು ಸಂಕಲ್ಪ ಮಾಡಿದರು. ಯಾವುದೇ ಬೆಲೆ ಕೊಟ್ಟಾದರೂ ಪರವಾಗಿಲ್ಲ, ಕಿತ್ತೂರನ್ನು ವಶಪಡಿಸಿಕೊಳ್ಳಬೇಕು ಎಂದು ಸಂಕಲ್ಪ ಮಾಡಿದರು. ಅವರು ಇನ್ನು ದೊಡ್ಡ ಸೇನೆಯನ್ನು ಸಿದ್ಧಪಡಿಸಿದರು. ಈ ಬಾರಿ ಯುದ್ಧ ಇನ್ನಷ್ಟು ಭೀಕರವಾಗಲಿತ್ತು ಮತ್ತು ಕಿತ್ತೂರಿನ ದೊಡ್ಡ ಅಪಾಯ ಹೊರಗಿನಿಂದಲ್ಲ ಒಳಗಿನಿಂದ ಬರಲಿತ್ತು. ಒಬ್ಬ ಭಾರತೀಯ ರಾಣಿ ನಮ್ಮನ್ನು ಸೋಲಿಸಿದ್ದಾಳೆ ಎಂಬ ಮಾತು ಅವರ ಅಧಿಕಾರಿಗಳ ನಡುವೆ ಚರ್ಚೆಯಾಗುತ್ತಿತ್ತು. ಬ್ರಿಟಿಷರು ಒಂದು ನಿರ್ಧಾರಕ್ಕೆ ಬಂದರು, ಈ ಬಾರಿ ಕೇವಲ ಯುದ್ಧ ಸಾಕಾಗುವುದಿಲ್ಲ, ತಂತ್ರಗಳನ್ನು ಬಳಸಬೇಕು. ಕೆಲವೇ ದಿನಗಳಲ್ಲಿ ಅವರು ಇನ್ನಷ್ಟು ದೊಡ್ಡ ಸೇನೆಯೊಂದಿಗೆ ಮತ್ತೆ ಕಿತ್ತೂರಿನ ಕಡೆಗೆ ಹೊರಟರು. ಕುದುರೆ ಪಡೆ, ಕಾಯಾಲು ಪಡೆ, ತೋಪುಗಳು, ಬಂದೂಕುಗಳು, ಸಾವಿರಾರು ಸೈನಿಕರು. ಇತ್ತ ಕಿತ್ತೂರಿನಲ್ಲಿ ರಾಣಿ ಚೆನ್ನಮ್ಮ ತಮ್ಮ ಸೈನಿಕರನ್ನು ಕರೆದು ಹೇಳಿದರು, ವೀರರೇ, ಮೊದಲ ಯುದ್ಧದಲ್ಲಿ ನಾವು ನಮ್ಮ ಧೈರ್ಯವನ್ನು ತೋರಿಸಿದ್ದೇವೆ. ಈಗ ನಮ್ಮ ತಾಳ್ಮೆ ಮತ್ತು ಏಕತೆಯನ್ನು ತೋರಿಸುವ ಸಮಯ ಬಂದಿದೆ. ನೆನಪಿಡಿ, ಶತ್ರು ಹೊರಗಿನಿಂದ ಮಾತ್ರ ಬರುವುದಿಲ್ಲ, ಕೆಲವೊಮ್ಮೆ ನಮ್ಮವರ ರೂಪದಲ್ಲಿಯೂ ಬರಬಹುದು. ರಾಣಿಯ ಈ ಮಾತು ಎಲ್ಲರ ಮನಸ್ಸಿನಲ್ಲಿ ಉಳಿಯಿತು. ಆದರೆ ದುರಾದೃಷ್ಟವಶಾತ್ ಅವರ ಮಾತು ನಿಜವಾಯಿತು. ಸ್ವಾರ್ಥ ಮತ್ತು ಲೋಭಕ್ಕೆ ಬಲಿಯಾದ ಕೆಲವರು ಬ್ರಿಟಿಷರೊಂದಿಗೆ ಕೈ ಜೋಡಿಸಿದರು. ಕೋಟೆಯ ರಹಸ್ಯಗಳು, ಸೇನೆಯ ಮಾಹಿತಿ, ದುರ್ಬಲ ಸ್ಥಳಗಳು ಇವೆಲ್ಲವೂ ಶತ್ರುಗಳ ಕೈಗೆ ತಲುಪಿದವು. ಇದು ಕಿತ್ತೂರಿಗೆ ದೊಡ್ಡ ಹೊಡೆತವಾಗಿತ್ತು. ಒಂದು ರಾತ್ರಿ ಬ್ರಿಟಿಷ್ ಸೇನೆ ಕೋಟೆಯನ್ನು ನಾಲ್ಕು ದಿಕ್ಕಿನಿಂದ ಮುತ್ತಿಗೆ ಹಾಕಿ ತೋಪಿನ ಸದ್ದು ಆಕಾಶವನ್ನೇ ನಡುಗಿಸಿತು. ಕೋಟೆಯ ಗೋಡೆಗಳು ಕಂಪಿಸಿದವು. ಜನರಲ್ಲಿ ಆತಂಕ ಹೆಚ್ಚಾಯಿತು. ಆದರೆ ರಾಣಿ ಚೆನ್ನಮ್ಮ ಮಾತ್ರ ಶಾಂತವಾಗಿತ್ತು. ಅವರು ಕೋಟೆಯ ಗೋಡೆಯ ಮೇಲೆ ನಿಂತು ತಮ್ಮ ಜನರನ್ನು ನೋಡಿದರು. ಅವರ ಕಣ್ಣಲ್ಲಿ ಭಯ ಇರಲಿಲ್ಲ, ಅವರ ಧ್ವನಿಯಲ್ಲಿ ಆತ್ಮವಿಶ್ವಾಸ ಇತ್ತು. ನಾವು ಸೋತರೂ ಇತಿಹಾಸ ನಮ್ಮನ್ನು ವೀರರೆಂದು ನೆನಪಿಸಿಕೊಳ್ಳುತ್ತದೆ. ಆದರೆ ಭಯಪಟ್ಟು ಶರಣಾದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸುವುದಿಲ್ಲ. ಈ ಮಾತು ಕೇಳಿದ ಸೈನಿಕರು ಮತ್ತೆ ಹೊಸ ಉತ್ಸಾಹದಿಂದ ಹೋರಾಡಲು ಸಜ್ಜಾದರು.
ಕೋಟೆಯ ಒಳಗೆ ಮಹಿಳೆಯರು ಯುವ

ಯುವಕರು ವೃದ್ಧರು ತಮ್ಮಿಂದಾದ ಸಹಾಯ ಮಾಡುತ್ತಿದ್ದರು. ಯಾರೋ ಗಾಯಗೊಂಡವರಿಗೆ ಔಷಧಿ ಹಾಕುತ್ತಿದ್ದರು, ಯಾರೋ ಆಹಾರ ತಯಾರಿಸುತ್ತಿದ್ದರು, ಯಾರೋ ಆಯುಧಗಳನ್ನು ತಲುಪಿಸುತ್ತಿದ್ದರು. ಇದು ಕೇವಲ ರಾಣಿಯ ಯುದ್ಧವಾಗಿರಲಿಲ್ಲ, ಇದು ಇಡೀ ಕಿತ್ತೂರಿನ ಯುದ್ಧವಾಗಿತ್ತು. ಆದರೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇತ್ತು. ತೋಪಿನ ದಾಳಿಯು ನಿರಂತರವಾಗಿ ನಡೆಯುತ್ತಿತ್ತು. ದ್ರೋಹದ ಪರಿಣಾಮವು ಕಿತ್ತೂರಿಗೆ ತೀವ್ರವಾಗಿ ತಟ್ಟಿತ್ತು. ರಾಣಿ ಚೆನ್ನಮ್ಮ ಕೊನೆಯವರೆಗೂ ಯುದ್ಧ ಭೂಮಿಯನ್ನು ಬಿಡಲಿಲ್ಲ. ಅವರ ಕತ್ತಿ ಇನ್ನೂ ಮಿನುಗುತ್ತಿತ್ತು. ಅವರ ಧೈರ್ಯ ಇನ್ನೂ ಕುಂದಿರಲಿಲ್ಲ. ಆದರೆ ವಿಧಿ ಮತ್ತೊಂದು ಕಠಿಣ ಪರೀಕ್ಷೆಯನ್ನು ಅವರ ಮುಂದೆ ಇಟ್ಟಿತ್ತು. ತೂರಿನ ಗೋಡೆಯ ಮೇಲೆ ಯುದ್ಧದ ಹೊಗೆ ಇನ್ನು ಕವಿದಿತ್ತು. ಎಲ್ಲೆಡೆ ತೋಪಿನ ಸದ್ದು, ಗಾಯಗೊಂಡ ಸೈನಿಕರ ನೋವಿನ ಕೂಗು, ಧೂಳು, ಹೊಗೆ ಮತ್ತು ರಕ್ತ. ಆದರೆ ಈ ಎಲ್ಲದರ ನಡುವೆ ಒಂದು ಮುಖ ಮಾತ್ರ ಶಾಂತವಾಗಿತ್ತು. ಅದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಮುಖ. ಅವರಿಗೆ ಗೊತ್ತಿತ್ತು, ಯುದ್ಧದಲ್ಲಿ ಗೆಲುವು ಸೋಲು ಎರಡು ಸಹಜ. ಆದರೆ ಸ್ವಾತಂತ್ರ್ಯದ ಕನಸು ಎಂದಿಗೂ ಸೋಲಬಾರದು. ಕೊನೆಗೆ ಬ್ರಿಟಿಷರ ದೊಡ್ಡ ಸೇನೆ ಮತ್ತು ದ್ರೋಹದ ಪರಿಣಾಮವಾಗಿ ಕಿತ್ತೂರಿನ ಕೋಟೆ ಅವರ ವಶಕ್ಕೆ ಬಂತು. ರಾಣಿ ಚೆನ್ನಮ್ಮರನ್ನು ಬಂಧಿಸಲಾಯಿತು, ಅವರ ಕೈಗಳಿಗೆ ಸಂಕೋಲೆ ಹಾಕಲಾಯಿತು. ಈ ದೃಶ್ಯವನ್ನು ಕಂಡ ಕಿತ್ತೂರಿನ ಜನರ ಕಣ್ಣಲ್ಲಿ ನೀರು ತುಂಬಿತು. ಕೆಲವರು ಅಳುತ್ತಾ ಹೇಳಿದರು, ಅಮ್ಮ ನಮ್ಮನ್ನು ಬಿಟ್ಟು ಹೋಗಬೇಡಿ. ರಾಣಿ ನಿಧಾನವಾಗಿ ನಗುತ್ತಾ ಹೇಳಿದರು, ನಾನು ನಿಮ್ಮನ್ನು ಬಿಟ್ಟು ಹೋಗುತ್ತಿಲ್ಲ, ನನ್ನ ದೇಹ ಮಾತ್ರ ನಿಮ್ಮಿಂದ ದೂರವಾಗುತ್ತಿದೆ, ನನ್ನ ಆತ್ಮ ಸದಾ ಕಿತ್ತೂರಿನ ನೆಲದಲ್ಲೇ ಇರುತ್ತದೆ. ಈ ಮಾತು ಕೇಳಿದ ಜನರ ಕಣ್ಣಲ್ಲಿ ಕಣ್ಣೀರಿನ ದಾರಿ ಹರಿಯಿತು. ಬ್ರಿಟಿಷರು ಅವರನ್ನು ಬೈಲಹೊಂಗಲ ಕೋಟೆಯ ಸೆರೆಮನೆಗೆ ಕರೆದೊಯ್ದರು. ಸೆರೆಮನೆಯ ಗೋಡೆಗಳು ಎತ್ತರವಾಗಿದ್ದವು, ಬಾಗಿಲುಗಳು ಕಬ್ಬಿಣದಿಂದ ಮಾಡಲ್ಪಟ್ಟಿದ್ದವು. ಆದರೆ ಆ ಗೋಡೆಗಳು ರಾಣಿ ಚೆನ್ನಮ್ಮರ ಮನೋಬಲವನ್ನು ಬಂಧಿಸಲಿಲ್ಲ. ಪ್ರತಿದಿನ ಬೆಳಗ್ಗೆ ಅವರು ದೇವರನ್ನು ಪ್ರಾರ್ಥಿಸುತ್ತಿದ್ದರು. ನಂತರ ತಮ್ಮ ಮನಸ್ಸಿಗೆ ಒಂದೇ ಮಾತನ್ನು ಹೇಳುತ್ತಿದ್ದರು, ಇಂದು ನಾನು ಸೆರೆಮನೆಯಲ್ಲಿದ್ದೇನೆ, ಆದರೆ ಒಂದು ದಿನ ನನ್ನ ಭಾರತ ಸ್ವಾತಂತ್ರ್ಯವಾಗಲಿದೆ. ಅವರ ವಿಶ್ವಾಸ ಅಚಲವಾಗಿತ್ತು. ದಿನಗಳು ಕಳೆದವು, ತಿಂಗಳುಗಳು ಕಳೆದವು, ವರ್ಷಗಳು ಕಳೆದವು. ಆದರೆ ರಾಣಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಲಿಲ್ಲ. ಒಂದು ದಿನ ಅವರು ಆಕಾಶದತ್ತ ನೋಡುತ್ತಾ ನಿಧಾನವಾಗಿ ಹೇಳಿದರು, ನಾನು ಕಾಣದ ಸ್ವಾತಂತ್ರ್ಯವನ್ನು ನನ್ನ ದೇಶದ ಮಕ್ಕಳು ಖಂಡಿತ ಕಾಣುತ್ತಾರೆ. ಎಷ್ಟು ಅದ್ಭುತವಾದ ಮಾತು ನೋಡಿ ಸ್ನೇಹಿತರೆ, ನಾನು ಕಾಣದ ಸ್ವಾತಂತ್ರ್ಯವನ್ನು ನನ್ನ ದೇಶದ ಮಕ್ಕಳು ಖಂಡಿತ ಕಾಣುತ್ತಾರೆ. ಅವರು ಹೇಳಿದ ಆ ಕನಸು ಹಲವು ವರ್ಷಗಳ ನಂತರ ನನಸಾಯಿತು. 1829 ಫೆಬ್ರವರಿ 21 ಬೈಲಹೊಂಗಲದ ಸೆರೆಮನೆಯಲ್ಲಿ ರಾಣಿ ಚೆನ್ನಮ್ಮ ತಮ್ಮ ಕೊನೆಯ ಉಸಿರೆಳೆದರು. ಆ ದಿನ ಒಬ್ಬ ರಾಣಿ ನಮ್ಮನ್ನು ಅಗಲಿದರು, ಆದರೆ ಒಬ್ಬ ಅಮರ ವೀರ ಮಹಿಳೆ ಇತಿಹಾಸದಲ್ಲಿ ಹುಟ್ಟಿದ್ದರು. ಇಂದಿಗೂ ಕಿತ್ತೂರಿನ ನೆಲಕ್ಕೆ ಹೋದರೆ ಅಲ್ಲಿನ ಗಾಳಿ ಅವರ ಶೌರ್ಯದ ಕಥೆಯನ್ನು ಹೇಳುತ್ತದೆ, ಅಲ್ಲಿನ ಮಣ್ಣು ಅವರ ತ್ಯಾಗವನ್ನು ನೆನಪಿಸುತ್ತದೆ. ಅವರ ಹೆಸರು ಕೇಳಿದಾಗ ಇಂದಿಗೂ ಪ್ರತಿಯೊಬ್ಬ ಕನ್ನಡಿಗನ ಹೆದೆ ಹೆಮ್ಮೆಯಿಂದ ಉಬ್ಬುತ್ತದೆ. ಏಕೆಂದರೆ ರಾಣಿ ಚೆನ್ನಮ್ಮ ಕೇವಲ ಕಿತ್ತೂರಿನ ರಾಣಿಯಾಗಿರಲಿಲ್ಲ, ಅವರು ಭಾರತದ ಸ್ವಾತಂತ್ರ್ಯದ ಮೊದಲ ಕಿಡಿಯಾಗಿದ್ದರು. ಕೇಳುವರೆ, ಇಂದು ನಾವು ಸ್ವಾತಂತ್ರ್ಯ ಭಾರತದಲ್ಲಿ ಉಸಿರಾಡುತ್ತಿದ್ದೇವೆ. ಈ ಸ್ವಾತಂತ್ರ್ಯ ನಮಗೆ ಸುಲಭವಾಗಿ ಸಿಕ್ಕಿಲ್ಲ, ಇದರ ಹಿಂದೆ ಸಾವಿರಾರು ವೀರರ ತ್ಯಾಗವಿದೆ. ಆ ವೀರರಲ್ಲಿ ಅತ್ಯಂತ ಪ್ರಕಾಶಮಾನವಾದ ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ. ಅವರ ಜೀವನ ನಮಗೆ ಮೂರು ಮಹತ್ವದ ಪಾಠಗಳನ್ನು ಕಲಿಸುತ್ತದೆ. ಮೊದಲನೆಯ ಪಾಠ ಏನಂದ್ರೆ ಸ್ನೇಹಿತರೆ, ಧೈರ್ಯವಿದ್ದರೆ ದೊಡ್ಡ ಶತ್ರುವನ್ನಾದರೂ ಎದುರಿಸಬಹುದು. ಎರಡನೆಯದು, ದೇಶದ ಗೌರವಕ್ಕಾಗಿ ಯಾವುದೇ ತ್ಯಾಗವು ದೊಡ್ಡದಲ್ಲ. ಮೂರನೆಯದು, ಒಬ್ಬ ಮಹಿಳೆ ಇಡೀ ರಾಷ್ಟ್ರಕ್ಕೆ ಸ್ಫೂರ್ತಿಯಾಗಬಲ್ಲಳು. ಬನ್ನಿ, ಈ ಮಹಾನ್

ವೀರ ಮಹಿಳೆಗೆ ನಮ್ಮ ಹೃದಯಪೂರ್ವಕ ನಮನ ಸಲ್ಲಿಸೋಣ. ಜೈ ಕಿತ್ತೂರು ರಾಣಿ ಚೆನ್ನಮ್ಮ, ಜೈ ಕರ್ನಾಟಕ, ಜೈ ಹಿಂದ್. ಸ್ನೇಹಿತರೆ, ನಾವು ಇಷ್ಟೊತ್ತು ಏನು ಹೇಳಿದ್ವಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಬಗ್ಗೆ? ಅವರನ್ನು ನಾವು ಪ್ರತಿಯೊಂದು ದಿನ ನಾವು ನೆನಪಿಸ್ಕೊಳ್ಬೇಕು. ಕೇಳುವರೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕಥೆ ಕೇವಲ ಇತಿಹಾಸವಲ್ಲ, ಇದು ಧೈರ್ಯದ ಪಾಠ, ಅದು ಸ್ವಾಭಿಮಾನದ ಸಂಕೇತ, ಅದು ದೇಶಪ್ರೇಮದ ಜೀವಂತ ಉದಾಹರಣೆ. ಇಂದು ನಾವು ಆಚರಿಸುತ್ತಿರುವ 80ನೇ ಸ್ವಾತಂತ್ರ್ಯ ದಿನಾಚರಣೆ ಇಂತಹ ಸಾವಿರಾರು ವೀರರ ತ್ಯಾಗದ ಫಲ. ಅದರಲ್ಲಿ ಕರ್ನಾಟಕದ ಹೆಮ್ಮೆಯ ಮಗಳು ಕಿತ್ತೂರು ರಾಣಿ ಚೆನ್ನಮ್ಮ, ಅವರ ಹೆಸರು ಸದಾ ಅಗ್ರಸ್ಥಾನದಲ್ಲಿರುತ್ತದೆ. ಇಂದು ದೇಶಕ್ಕಾಗಿ ಕತ್ತಿ ಹಿಡಿಯುವ ಕಾಲವಲ್ಲ, ಆದರೆ ಪ್ರಾಮಾಣಿಕ ನಾಗರಿಕರಾಗುವುದು, ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದು, ಮಹಿಳೆಯರನ್ನು ಗೌರವಿಸುವುದು, ಪರಿಸರವನ್ನು ಕಾಪಾಡುವುದು, ದೇಶದ ಏಕತೆಯನ್ನು ಉಳಿಸುವುದು, ಇವೆಲ್ಲವೂ ನಿಜವಾದ ದೇಶ ಸೇವೆಯೇ ಆಗಿವೆ. ರಾಣಿ ಚೆನ್ನಮ್ಮ ಅವರು ನಮಗೆ ಬಿಟ್ಟು ಹೋದ ಸಂದೇಶವೊಂದೇ: ಸ್ವಾತಂತ್ರ್ಯ ಎಂದರೆ ಕೇವಲ ಹಕ್ಕಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯೂ ಹೌದು. ಈ ಸ್ವಾತಂತ್ರ್ಯ ದಿನದಂದು ನಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಅರ್ಪಿಸಿದ ಎಲ್ಲ ವೀರರಿಗೆ ನಮ್ಮ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸೋಣ. ಧನ್ಯವಾದಗಳು.

ಉಡುಗೊರೆ ಇದುವರೆಗೂ ದೇಶಕ್ಕಾಗಿ ಜೀವ, ದೇಶಕ್ಕಾಗಿ ತ್ಯಾಗ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮರವರ ಪಾತ್ರದ ಕುರಿತು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರ ಗ್ರಾಮದ ಶ್ರೀಮತಿ ರಾಣಿ ಎನ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಪ್ರಸಾರವಾಯಿತು.

0: ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು: ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ? ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೆಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು: ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗ್ರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
5: ಹತ್ತರಿಂದ 19 ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
6: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
5: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 21ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಈ ಶ್ಲೋಕ ಇಂತಿದೆ: ಅವ್ಯಕ್ತೋಕ್ಷರ ಇತ್ಯುಕ್ತಃ

ಅವ್ಯಕ್ತವೂ ಅಕ್ಷರವೂ ಆದುದಕ್ಕೆ ಪರಮಗತಿ ಎನ್ನುತ್ತಾರೆ. ಯಾವುದನ್ನು ಪಡೆದ ಮೇಲೆ ಪುನರ್ಜನ್ಮ ಇಲ್ಲವೋ ಅದೇ ನನ್ನ ಪರಮಧಾಮ ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಇದರ ಒಂದು ಮೂಲ ತಾತ್ಪರ್ಯವನ್ನು ನಾವು ವಿಸ್ತರಿಸ್ಕೊಂಡು ಅರ್ಥೈಸ್ಕೊಳ್ಬೇಕು ಅಂತಂದ್ರೆ, ಪರಮಗತಿ ಯಾವುದು ಎಂಬುದನ್ನು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಅದು ಅವ್ಯಕ್ತವಾಗಿದೆ, ಅಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಯಾವುದು ದೇಶ ಕಾಲ ನಿಮಿತ್ತಕ್ಕೆ ಸೇರಿದೆಯೋ ಅಲ್ಲಿ ಬದಲಾವಣೆಯನ್ನು ನಾವು ನೋಡ್ತೇವೆ. ಅಲ್ಲಿ ಪ್ರತಿಯೊಂದೂ ಕೂಡ ಹಿಂದೆ ಇದ್ದಂತಹ ಈಗಿನ ಸ್ಥಿತಿಯಲ್ಲಿ ಇರಲಿಲ್ಲ. ಅನಂತರ ಪ್ರತಿ ಕ್ಷಣವೂ ಬದಲಾಯಿಸಿ ನಾಶವಾಗ್ತವೆ. ಹೀಗೆ ವ್ಯಕ್ತ ಸ್ವರೂಪವನ್ನ ಧರಿಸಿದ ವಸ್ತುವಿನ ಗತಿಯೆಲ್ಲವೂ ಕೂಡ ಇದೆ. ಅದು ಅನಂತ. ಸಾಂತದಲ್ಲಿ ಹೇಗೆ ಅದನ್ನು ಭರ್ತಿ ಮಾಡಲು ಸಾಧ್ಯ? ಅನಂತ ಸಾಗರವನ್ನ ಒಂದೇ ಒಂದು ಸೇರಿನಲ್ಲಿ ತುಂಬುವಂತೆ ಇದು. ವ್ಯಕ್ತ ಭಗವಂತನನ್ನ ಅಳಿಲಿಕ್ಕೆ ಸಾಧ್ಯವಾಗದು. ಬೇಕಾದ್ರೆ ನಮ್ಮ ಮನಸ್ಸಿನ ಸೇರಿನಲ್ಲಿ ಒಂದು ಪರಬ್ರಹ್ಮನ ಸ್ವಲ್ಪ ನೀರನ್ನ ತುಂಬಬಹುದು ಅಷ್ಟೆ. ಆದರೆ ನಮ್ಮ ಮನಸ್ಸಿನಲ್ಲಿ ಅದನ್ನು ಖಾಲಿ ಮಾಡಲಾಗುವುದಿಲ್ಲ. ಆ ಪರಬ್ರಹ್ಮನನ್ನು ಅಕ್ಷರ ಎಂದು ಸಾರುತ್ತಾನೆ. ಅದು ಎಂದಿಗೂ ನಾಶವಾಗುವುದಿಲ್ಲ. ನಾಶ ಅಂತಂದ್ರೆ ಹಲವಾರು ವಸ್ತುಗಳ ಸಂಯೋಗದಿಂದ ಸೇರಿ ಆದ ಒಂದು ವಸ್ತುವಿಗೆ ಅನ್ವಯಿಸುತ್ತದೆ. ಅದು ನಾಶವಾಯಿತು ಎಂದರೆ ಪಂಚಭೂತಗಳಿಂದ ಆದುದು ಪುನಃ ಪಂಚಭೂತಗಳಿಗೆ ಹೋಗುವಂಥದ್ದು. ಆದರೆ ಭಗವಂತ ಹಾಗೆ ಹಲವು ವಸ್ತುಗಳ ಸಂಯೋಗದಿಂದ ಆದವನಲ್ಲ. ಅವನು ಒಂದು ಅಖಂಡ. ಅದು ನಾಶವಾಗುವುದಾದರೂ ಹೇಗೆ? ನಾಶ ಎನ್ನುವುದು ದೇಶ ಕಾಲ ನಿಮಿತ್ತದಲ್ಲಿ ಹರಿಯುವ ವಸ್ತುವಿಗೆ ಅನ್ವಯಿಸುವಂಥದ್ದು. ದೇಶ ಕಾಲ ನಿಮಿತ್ತದ ಧರ್ಮವೇ ಜನನ ಮತ್ತು ಮರಣ. ಈ ಧರ್ಮ ಇದಕ್ಕೆ ಅತೀತವಾದ ವಸ್ತುವಿಗೆ ಅನ್ವಯಿಸುವುದಿಲ್ಲ. ಇದನ್ನೇ ಪರಮಗತಿ ಎಂದು ಹೇಳುತ್ತಾನೆ. ಇದಕ್ಕಿಂತ ಮೀರಿದ ಸ್ಥಿತಿ ಅನ್ನುವಂಥದ್ದು ಇಲ್ಲ. ಯಾರು ಇದನ್ನು ಪಡೆಯುತ್ತಾರೋ ಅವರು ಸರ್ವಶ್ರೇಷ್ಠವಾಗಿರುವುದನ್ನ ಪಡೆಯುತ್ತಾರೆ. ಈ ಗತಿಯನ್ನ ಪಡೆದವನು ಪುನಃ ಸಂಸಾರದಲ್ಲಿ ನರಳುವುದಕ್ಕೆ ಬರುವುದಿಲ್ಲ. ಹೋದ ಅಜ್ಞಾನ ಪುನಃ ಅವನಿಗೆ ಬರುವುದಿಲ್ಲ. ಸುಟ್ಟು ಹೋದ ವಾಸನೆಗಳು ಪುನಃ ಹುಟ್ಟಲಾರವು. ಹೇಗೆ ಒಣಗಿದ ಮರದ ತುಂಡನ್ನು ನೆಟ್ಟರೆ ಚಿಗುರುವುದಿಲ್ಲವೋ, ಬೆಂದ ಕಾಳನ್ನು ಬಿತ್ತಿದರೆ ಮೊಳಕೆ ಆಗುವುದಿಲ್ಲವೋ, ಹಾಗೆ ಮುಕ್ತನಾದ ಜೀವಿ ಪುನಃ ಹಿಂತಿರುಗಿ ಬರುವುದಿಲ್ಲ. ಹಿಂತಿರುಗದ ಶ್ರೇಷ್ಠವಾದ ಸ್ಥಾನವೇ ಪರಂಧಾಮ. ನಾವೆಲ್ಲ ಹಿಂತಿರುಗುವುದು ಪೂರ್ಣತೆಯನ್ನ ಪಡೆಯುವುದಕ್ಕೆ. ಈ ಸಂಸಾರದ ಉದ್ದೇಶವೇ ಜೀವಿಯನ್ನ ಪೂರ್ಣ ಮಾಡುವಂಥದ್ದು. ಯಾವುದು ಪೂರ್ಣವಾಗಿಲ್ಲವೋ ಅದು ಪುನಃ ಪುನಃ ಬರ್ತಾ ಇರಬೇಕು, ಅನುಭವಗಳನ್ನ ಪಡಿತಾ ಇರಬೇಕು. ಈ ಸಂಸಾರವೆಂಬ ಕಣಿವೆಯ ಮೂಲಕ ಸಾಗಿ ಹೋಗುವಾಗ ನಾವೆಲ್ಲ ಸುಖ ದುಃಖಗಳನ್ನ ಉಣ್ಣಬೇಕು. ಆದರೆ ಒಂದು ಸಲ ಪೂರ್ಣತೆಯನ್ನ ಪಡೆದ ಮೇಲೆ ಅವನು ಪುನಃ ಈ ಭೂಮಿಗೆ ಬರೋದಿಲ್ಲ. ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಗೀತಭಾವಧಾರಿಯ ಸ್ವಾಮಿ ಸೋಮಾನಾಥನಂದ್ರವರು ತಿಳಿಸ್ತಾರೆ, ಒಂದು ಶಾಲೆಯಲ್ಲಿ ಓದುವ ಪಾಠವನ್ನೆಲ್ಲ ಓದಿ ಪಾಸು ಮಾಡಿದ ಮೇಲೆ ಅವನು ಇನ್ನೂ ಅದೇ ಶಾಲೆಯ ಅದೇ ತರಗತಿಯಲ್ಲಿ ಕುಳಿತುಕೊಂಡು ಓದಬೇಕಾಗಿಲ್ಲ. ಹಾಗೆ ನಾವು ಹಿಟ್ಟು ಮಾಡುವುದಕ್ಕೆ ಅಕ್ಕಿಯನ್ನ ಮಿಲ್ಲಿಗೆ ತಗೊಂಡ್ಕೊಂಡು ಹೋಗ್ತೀವಿ. ಅದು ಚೆನ್ನಾಗಿ ಹಿಟ್ಟಾದ ಮೇಲೆ ಪುನಃ ಅದನ್ನು ಯಾರು ಮಿಲ್ಲಿಗೆ ಕೊಂಡೊಯ್ತಾರೆ? ಹಾಗೆ ಚಿನ್ನದ ಅದಿರಿನಲ್ಲಿರುವಂತಹ ಚಿನ್ನವನ್ನ ಬೇರ್ಪಡಿಸಲು ಆ ಅದಿರನ್ನ ಕುಟ್ಟುತ್ತಾರೆ, ಪುಡಿ ಮಾಡ್ತಾರೆ, ನೀರಿನೊಂದಿಗೆ ಬೆರೆಸ್ತಾರೆ, ಆ ನಂತರ ಅಪರಂಜಿ ಆಗಿರುವಂತಹ ಚಿನ್ನವನ್ನ ಬೇರ್ಪಡಿಸ್ತಾರೆ. ಚಿನ್ನ ಅಪರಂಜಿ ಆದ್ಮೇಲೆ ಅದನ್ನ ಸಂದೂಕದಲ್ಲಿಟ್ಟು ಬೀಗ ಹಾಕ್ತಾರೆ. ಆ ಚಿನ್ನವನ್ನ ಪುನಃ ಕುಟ್ಟುವುದು, ಪುಡಿ ಮಾಡುವುದು ಮುಂತಾದ ಬದಲಾವಣೆಯ ಚಕ್ರಕ್ಕೆ ಒಳಗ್ ಮಾಡ್ಬೇಕಾ? ಖಂಡಿತ.

0: ಇಲ್ಲ. ಹಾಗಾಗಿ ಜೀವಿಗೆ ಮೆತ್ತಿದ ಉಪಾಧಿಗಳ ಕೆಸರೆಲ್ಲ ತೊಳೆದು ಹೋದ ಮೇಲೆ, ಒಳಗಿರುವ ಸಂಸ್ಕಾರಗಳೆಂಬ ಆಸೆಗಳೆಲ್ಲ ಹಿಂಗಿ ಹೋದ ಮೇಲೆ ಈ ಪ್ರಪಂಚಕ್ಕೆ ಅವನು ಬಾರನು, ಅಂದರೆ ಅವನು ಪರಂಧಾಮವನ್ನು ಸೇರಿಬಿಡ್ತಾನೆ ಅಂತ. ಇದನ್ನೇ ಅವ್ಯಕ್ತ ಮತ್ತು ಅಕ್ಷರ ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳಿಸ್ತಾ ಇರುವಂಥದ್ದು. ಮನಸ್ಸು ಮತ್ತು ಬುದ್ಧಿ ಆತ್ಮನಲ್ಲಿ ನಿಲ್ಲುವುದನ್ನೇ ಮೋಕ್ಷ ಅಂತಲೂ, ಅದೇ ಮನಸ್ಸು ಮತ್ತು ಬುದ್ಧಿಯು ವಿಷಯಗಳತ್ತ ಓಡುವುದಾದರೆ ಅದನ್ನು ಸಂಸಾರವೆಂತಲೂ ಹೇಳುತ್ತಾರೆ. ಆತ್ಮನನ್ನು ತಿಳಿಯುವ ತನಕ ನನಗೆ ಜನನ ಮರಣಗಳ ಬಂಧನ ಇದ್ದದ್ದೇ. ಮರಣ ಅಂತಂದರೆ ನಾವು ಇಲ್ಲದೆ ಹೋಗುವುದು ಅಲ್ಲ. ವ್ಯಕ್ತ ರೂಪದಲ್ಲಿರುವ ನಾವು ಅವ್ಯಕ್ತವಾದಂಥ ಒಂದು ಸ್ಥಾನಕ್ಕೆ ಮರಣಾನಂತರವೂ ಇರುತ್ತೇವೆ. ಪುನಃ ಒಂದು ರೂಪವನ್ನು ಪಡೆದು ಎಲ್ಲೋ ಇನ್ನೊಂದು ಕಡೆ ವ್ಯಕ್ತಗೊಳ್ಳುತ್ತೇವೆ. ಜನನ ಮರಣಗಳೆಂಬ ಚಕ್ರದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ ಆತ್ಮನನ್ನು ತಿಳಿಯುವುದೊಂದೇ ಮಾರ್ಗ. ಒಂದು ಇನ್ನೊಂದು ಸಂದರ್ಭ ಅಂತಂದ್ರೆ, ಒಂದು ಸಣ್ಣ ಹುಡುಗಿಗೆ ಮದುವೆ ಅಂತಂದ್ರೆ ಏನು ಎಂಬುದರ ಬಗ್ಗೆ ದೊಡ್ಡವರು ಎಷ್ಟು ವಿವರಿಸಿದ್ರು ಕೂಡ ಅರ್ಥ ಆಗೋದಿಲ್ಲ. ಆದ್ರೆ ಅದೇ ಹುಡುಗಿಗೆ ಮದುವೆಯಾದ ಮೇಲೆ ಅವಳಿಗೆ ಅದರ ಅನುಭವವಾಗುತ್ತೆ. ಅದೇ ರೀತಿ ಆರಂಭದ ಸಾಧಕನಿಗೆ ಪರಮ ಪದವನ್ನು ಮತ್ತು ಅದನ್ನು ಪಡೆಯುವುದರಿಂದ ಸಿಗುವಂತಹ ಆನಂದವನ್ನ ಎಷ್ಟು ವಿವರಿಸಿದ್ರೂ ಕೂಡ ಅರ್ಥವಾಗದು. ಆ ಪೂರ್ಣ ಸ್ಥಿತಿಯನ್ನ ಗ್ರಹಿಸುವಷ್ಟು ವಿಶಾಲವಾಗಿ ಅವರ ಮನಸ್ಸು ಮತ್ತು ಬುದ್ಧಿ ಇನ್ನ ಬೆಳೆದಿರುವುದಿಲ್ಲ. ಮನಸ್ಸು ಮತ್ತು ಬುದ್ಧಿ ವಿಶಾಲವಾದಂತೆ ಅದು ತನ್ನ ಅನಾತ್ಮನೊಡನಿರುವ ಸಂಬಂಧವನ್ನ ಬಿಟ್ಟು ಬಿಟ್ಟಂತೆ ಆತ್ಮನಲ್ಲಿಯೇ ಅದು ನೆಲೆಯಾಗುತ್ತದೆ. ಒಂದು ಸಲ ಹೀಗೆ ಅದು ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಕಳಚಿಕೊಂಡು ಆತ್ಮನಲ್ಲಿಯೇ ನೆಲೆ ನಿಲ್ಲುವುದಾದರೆ ಆಗ ಆ ಮನಸ್ಸು ಮತ್ತು ಬುದ್ಧಿಗೆ ಮೋಕ್ಷ ಎಂದರೇನು ಎನ್ನುವ ಅನುಭವವಾಗುತ್ತೆ. ಕನಸಿನಿಂದ ಎದ್ದ ಮೇಲೆ ತಾನೇ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ, ಇದೇ 17ರವರೆಗೆ ಹರ್ ಘರ್ ತಿರಂಗಾ ಸಂಭ್ರಮ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಉಸ್ತುವಾರಿ ಸಚಿವರಿಂದ ರಾಷ್ಟ್ರಧ್ವಜಾರೋಹಣೆ, ಗೌರವ ಸಮರ್ಪಣೆ. ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು 15,000 ಹೊಸ ಬಸ್ ಖರೀದಿ, ಸಚಿವ ಬಿಎಸ್ ಸುರೇಶ್. ಮುಂದಿನ ತಿಂಗಳ 5ರಿಂದ 8ರವರೆಗೆ ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜನೆ.

ರಾಜ್ಯಾದ್ಯಂತ ಇಂದು 80ನೇ ಸ್ವಾತಂತ್ರ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಬೆಳಿಗ್ಗೆ ಪ್ರಭಾತ್ ಪೇರಿ ಹಾಗೂ ತ್ರಿವರ್ಣ ಧ್ವಜಾರೋಹಣ ನೆರವೇರಿಸಲಾಗಿದೆ. ಸರ್ಕಾರಿ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳು ರಾಷ್ಟ್ರ ಧ್ವಜಾರೋಹಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದವು. ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ನಮನ ಸಲ್ಲಿಸಿದವು. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಜೆ ಆಯೋಜಿಸಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಮನೆ ಮನೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಾಡಿದ್ದು 17ನೇ ತಾರೀಖಿನವರೆಗೆ ನಡೆಯಲಿದೆ. ಇಂದು ಬೆಳಿಗ್ಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯದ ಐತಿಹಾಸಿಕ ಕಟ್ಟಡಗಳಿಗೆ ವರ್ಣರಂಜಿತ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. 80ನೇ ಸ್ವಾತಂತ್ರ್ಯೋತ್ಸವವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಂದು ಸಡಗರ ಸಂಭ್ರಮಗಳಿಂದ ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವರು ತ್ರಿವರ್ಣ ಧ್ವಜ ಹಾರಿಸಿ ಗೌರವ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿದರು. ಅವರು ಮಾತನಾಡಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯ ಪಾತ್ರವು ವಿಶೇಷವಾದದ್ದು. ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಹೊಂದಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಆಂಗ್ಲರ ಈಸ್ಟ್ ಇಂಡಿಯಾ ಕಂಪನಿಗೆ ದುಸ್ವಪ್ನವಾಗಿ ಕಾಡಿದರು ಎಂದು ತಿಳಿಸಿದರು. ಸಮಾರಂಭದಲ್ಲಿ ಶಿಕ್ಷಣ, ಕ್ರೀಡೆ, ಸಮಾಜ ಸೇವೆ ಸೇರಿದಂತೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನು ಸನ್ಮಾನಿಸಲಾಯಿತು. ಗದಗ ನಗರದ ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ರಾಯರೆಡ್ಡಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ

0: ನೀಡಿದರು. ಇದೇ ಸಂದರ್ಭದಲ್ಲಿ ಗದಗ ಬೆಟಗೇರಿ ಅವಳಿ ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿತು. ಚಿಕ್ಕಮಗಳೂರು ನಗರದ ಜಿಲ್ಲಾ ಆಟದ ಮೈದಾನದಲ್ಲಿ ಸಚಿವ ಕೆಜೆ ಜಾರ್ಜ್ ಧ್ವಜಾರೋಹಣ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆ, ಅರಣ್ಯ ಇಲಾಖೆ, ಸ್ಕೌಟ್ಸ್ ಗೈಡ್ಸ್, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥ ಸಂಚಲನ ನಡೆಯಿತು. ಹಾವೇರಿಯ ಹೊಸಮನಿ ಸಿದ್ದಪ್ಪ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಆಯೋಜಿಸಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನು ಸಚಿವ ರುದ್ರಪ್ಪ ಲಮಾಣಿ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಸ್ವಾತಂತ್ರ್ಯ 2 ಶತಮಾನಗಳ ಕಾಲ ಅಸಂಖ್ಯಾತ ಭಾರತೀಯರು ನಡೆಸಿದ ನಿರಂತರ ಹೋರಾಟ, ಹೋರಾಟಗಾರರ ತ್ಯಾಗ, ಧೈರ್ಯ ಮತ್ತು ಅಚಲ ಸಂಕಲ್ಪದ ಫಲವಾಗಿದೆ ಎಂದರು. ಸಾಂಸ್ಕೃತಿಕ ನಗರಿ ಮೈಸೂರಿನ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಮುಖ್ಯ ಸಮಾರಂಭದಲ್ಲಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಡಾ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಸರ್ವಶ್ರೇಷ್ಠ ಸಂವಿಧಾನ ಹಾಗೂ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇರಿದಂತೆ ಹಲವು ಮಹನೀಯರ ದೂರದೃಷ್ಟಿಯ ಆಡಳಿತದಿಂದ ಭಾರತ ಇಂದು ಪ್ರಪಂಚದಲ್ಲೇ ಬಲಿಷ್ಠ ರಾಷ್ಟವಾಗಿ ಹೊರಹೊಮ್ಮಿದೆ. ಮೈಸೂರು ಸಂಸ್ಥಾನದ ಅಭಿವೃದ್ದಿಗೆ ಕೊಡುಗೆ ನೀಡಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್, ದಿವಾನರು ಹಾಗೂ ರಾಜಮಾತೆಯರ ಕೊಡುಗೆ ಸ್ಮರಣೀಯ ಎಂದರು. ವಿಜಯನಗರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ನಗರಸಭೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಸ್ ಬಸವಂತಪ್ಪ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ನೀಡಿದ ದಕ್ಷ ಅಧಿಕಾರಿಗಳಿಗೆ ಜಿಲ್ಲಾ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿಗಳನ್ನು ನೀಡಲಾಯಿತು. ಗದಗ ನಗರದ ಬಿಜೆಪಿ ಜಿಲ್ಲಾ ಕಾರ್ಯಾಲಯದಲ್ಲಿ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರುಗಳನ್ನು ಸ್ಮರಿಸುವುದು ಜನರೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು. ನೈಋತ್ಯ ರೈಲ್ವೆಯ ಬೆಂಗಳೂರು ವಿಭಾಗವು ರೈಲ್ವೆ ಮೈದಾನದಲ್ಲಿ ಏರ್ಪಡಿಸಿದ್ದ ಸ್ವಾತಂತ್ರ್ಯ ದಿನ ಕಾರ್ಯಕ್ರಮದಲ್ಲಿ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ಆಶುತೋಷ್ ಕುಮಾರ್ ಸಿಂಗ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಹರ್ ಘರ್ ತಿರಂಗ ಅಭಿಯಾನದ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಗ್ರಾಮಾಂತರ ಪ್ರದೇಶಗಳು ಸೇರಿದಂತೆ ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ 15,000 ಹೊಸ ಬಸ್ಗಳನ್ನು ಖರೀದಿಸಲಾಗುತ್ತಿದೆ ಎಂದು ಸಾರಿಗೆ ಸಚಿವ ಬಿಎಸ್ ಸುರೇಶ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಸ್ವಾಮ್ಯದ 4 ಸಾರಿಗೆ ನಿಗಮಗಳ ಮೂಲಕ 15,000 ಹೊಸ ಬಸ್ಗಳ ಖರೀದಿ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಮಸಾಲದಲ್ಲಿ ನಿಕೋಟಿನ್, ತಂಬಾಕು ಹಾಗೂ ಗುಟ್ಕಾ ಮಿಶ್ರಣ ಮಾಡಿ ಮಾರಾಟ ಮಾಡುವುದನ್ನು ನಿಷೇಧಿಸಲಾಗಿದೆ. ಆದರೆ ಶುದ್ಧ ಪಾನ್ ಮಸಾಲ ಪ್ರತ್ಯೇಕವಾಗಿ ಬಂದರೆ ಯಾವುದೇ ತೊಂದರೆ ಇಲ್ಲ. ಈ ಕ್ರಮದಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ನಷ್ಟವಾಗುವುದಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2014ರಲ್ಲಿ ಗುಟ್ಕಾ ನಿಷೇಧಿಸಿದಾಗಲೂ ಅಡಿಕೆ ಬೆಲೆ ಇಳಿಕೆಯಾಗಲಿದೆ ಎಂದು ಅಪಪ್ರಚಾರ ಮಾಡಲಾಗಿತ್ತು. ಆದರೆ ಆ ಬಳಿಕ ಅಡಿಕೆ ಧಾರಣೆ ಜಾಸ್ತಿಯಾಯಿತೇ ಹೊರತು ಕಡಿಮೆಯಾಗಲಿಲ್ಲ. ಈಗಲೂ ಅಡಿಕೆ ಬೆಳೆಗಾರರಿಗೆ ಅಥವಾ ವ್ಯಾಪಾರಿಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಎಂದರು. ಸಾರ್ವಜನಿಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸಕಾಲದಲ್ಲಿ ಸೂಕ್ತ ಪರಿಹಾರ ಒದಗಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಪ್ರಜಾಸೇವಾ ಯೋಜನೆಯನ್ನು ಪ್ರಾರಂಭಿಸಿದೆ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ಚಿತ್ರದುರ್ಗ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ನೂತನವಾಗಿ ಆರಂಭಿಸಲಾಗಿರುವ ಪ್ರಜಾಸೇವಾ ಶಾಖೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ತ್ರಿವರ್ಣ ಧ್ವಜಾರೋಹಣ ಕಾರ್ಯಕ್ರಮದ ವರದಿಯನ್ನು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಇಂದು ರಾತ್ರಿ ಪ್ರಸ್ತುತಪಡಿಸಲಿದೆ. ಸಮಯ 8:00 ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದ್ದು ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಶಿಲ್ಪ ಹಾಗೂ ಕಾಷ್ಠ ಕಲಾವಿದ ಚಂದ್ರಶೇಖರ್ ವೈ ಶಿಲ್ಪಿ ಕಲಬುರಗಿಯಲ್ಲಿ ಇಂದು ನಿಧನ ಹೊಂದಿದರು. ಅವರಿಗೆ 72 ವರ್ಷ ವಯಸ್ಸು.

0: ಸಾಗಿತ್ತು. ಸುರಪುರ ಶೈಲಿಯ ಸೂಕ್ಷ್ಮ ಕಲಾ ಕೆತ್ತನೆಯಲ್ಲಿ ಹೆಸರು ಮಾಡಿದ್ದ ಚಂದ್ರಶೇಖರ್ ಶಿಲ್ಪಿ ಅವರಿಗೆ ಜವಳಿ ಸಚಿವಾಲಯ ನೀಡುವ ರಾಷ್ಟೀಯ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕಳೆದ ಡಿಸೆಂಬರ್ನಲ್ಲಿ ಪ್ರದಾನ ಮಾಡಿದ್ದರು. ಅವರು ಶಿಲ್ಪ ಅಕಾಡೆಮಿಯ ಗೌರವ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದರು. ಮುಂದಿನ ತಿಂಗಳ 5-8 ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ನಡೆಯಲಿದೆ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಈ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ರಾಯಚೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ 6 ಕರ್ನಾಟಕಕ್ಕೆ ಒಲಿಯುವ ದಕ್ಷಿಣ ಭಾರತ ಮಟ್ಟದ ಈ ಬೃಹತ್ ಕ್ರೀಡಾಕೂಟವನ್ನು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗುತ್ತಿತ್ತು. ಆದರೆ ಈ ಬಾರಿ ಗ್ರಾಮೀಣ ಭಾಗ ಹಾಗೂ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ರಾಯಚೂರು ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಈ ಕ್ರೀಡಾಕೂಟದಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಆತಿಥೇಯ ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಿಂದ ಸುಮಾರು 250-300 ಪ್ರಮುಖ ಕ್ರೀಡಾಪಟುಗಳು ಸೇರಿದಂತೆ ತರಬೇತುದಾರರು ಮತ್ತು ತಾಂತ್ರಿಕ ತಂಡದ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಕುಮಾರ್ ಬಂಗಾರಪ್ಪ ಮಾಹಿತಿ ನೀಡಿದರು. ಈ ವೇಳೆ ಟೂರ್ನಿಯ ಅಧಿಕೃತ ಲೋಗೋವನ್ನು ಬಿಡುಗಡೆ ಮಾಡಿದರು. ಕೋಲಾರ ಜಿಲ್ಲೆಯ ಉದಯೋನ್ಮುಖ ಗಾಲ್ಫ್ ಪ್ರತಿಭೆ ಅದ್ವೈತ್ ಇಂಗ್ಲೆಂಡ್ನ ದಿ ಬೆಲ್ಟ್ರಿನಲ್ಲಿ ನಡೆಯಲಿರುವ ಫಾಲ್ಡೊ ಫ್ಯೂಚರ್ಸ್ ಫೈನಲ್ 2026 ಅಂತಾರಾಷ್ಟ್ರೀಯ ಗಾಲ್ಫ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಇಂದು 80th ಸ್ವಾತಂತ್ರ್ಯ ದಿನಾಚರಣೆ. ಇದೇ 17 ಹರ್ ಘರ್ ತಿರಂಗಾ ಸಂಭ್ರಮ. ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಉಸ್ತುವಾರಿ ಸಚಿವರಿಂದ ರಾಷ್ಟ್ರಧ್ವಜಾರೋಹಣೆ, ಗೌರವ ಸಮರ್ಪಣೆ. ಸಂಪರ್ಕ ವ್ಯವಸ್ಥೆ ವಂಚಿತ ಪ್ರದೇಶಗಳಿಗಾಗಿ ಸಾರಿಗೆ ವ್ಯವಸ್ಥೆ ಕಲ್ಪಿಸಲು 15,000 ಹೊಸ ಬಸ್ ಖರೀದಿ, ಸಚಿವ ಬಿಎಸ್ ಸುರೇಶ್. ಮುಂದಿನ ತಿಂಗಳ 5-8 ರಾಯಚೂರಿನಲ್ಲಿ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಆಯೋಜನೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಜನಧ್ವನಿಯಿಂದ ಇದೀಗ ಸ್ವಾತಂತ್ರ್ಯ ಬೆಲೆಯರಿಯೋಣ ಕುರಿತು ಕರ್ನಾಟಕ ಯುವ ಬ್ರಿಗೇಡ್ ರಾಜ್ಯ ಪ್ರಕಲ್ಪ ಪ್ರಮುಖರಾದ ಶ್ರೀ ಕಿರಣ ಪಾಟೀಲರವರು ನಡೆಸಿಕೊಡುವ ಸ್ವಾತಂತ್ರ್ಯ ದೀಪ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಿದೆ.

ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ. ನಾವೆಲ್ಲ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಆದ್ರೆ ಮುಂದಿನ ಪೀಳಿಗೆಗೆ ಅದನ್ನ ವರ್ಗಾಯಿಸೋದು ಮತ್ತು ಸ್ವಾತಂತ್ರ್ಯ ಅನ್ನೋದು ಸುಮ್ಮನೆ ಬಂದಿಲ್ಲ, ಅದು ಸಹಸ್ರಾರು ಜನರ ತ್ಯಾಗ ಬಲಿದಾನದ ಪ್ರತೀಕ ಅನ್ನೋದನ್ನ ನಾವು ಮನಗಾಣಬೇಕಾಗಿದ್ದು ಅನಿವಾರ್ಯ, ಅವಶ್ಯಕ ಮತ್ತು ಕರ್ತವ್ಯ ಕೂಡ ಹೌದು. ಹಾಗಾಗಿ ನಾವೆಲ್ಲ ಬಹಳ ಜನ ಮಾತಾಡೋದನ್ನ ಕೇಳಿದೀವಿ, ಬ್ರಿಟಿಷರು ಬಂದಿದ್ದಕ್ಕೆ ಭಾರತಕ್ಕೇನೋ ತುಂಬಾ ಒಳ್ಳೇದಾಯ್ತು, ಭಾರತಕ್ಕೆ ಬ್ರಿಟಿಷರು ಬಂದಿದ್ದರ ಪರಿಣಾಮವಾಗಿ ರೈಲ್ವೆ ಬಂತು, ಪೋಸ್ಟ್ ಆಫೀಸ್ ಬಂತು, ಎಷ್ಟೋ ಬ್ರಿಡ್ಜ್ಗಳನ್ನು ಕಟ್ಟಿದ್ರು, ಶಾಲೆಗಳು ತೆರೆದ್ವು, ಭಾರತದಲ್ಲಿ ಅಲ್ಲಿ ತನಕ ಅನಕ್ಷರತೆ ಇತ್ತು, ಈ ತರದ ಹತ್ತಾರು ಮಾತುಗಳನ್ನ ಕಳೆದ ಐದಾರು ದಶಕದಲ್ಲಿ ಕೇಳಿದೀವಿ. ಬಹಳ ಮನಸ್ಸಿಗೆ ನೋವಾಗೋ ವಿಚಾರ ಇದೆ ನಮ್ಗೆ. ಯಾಕೆ ಅಂತಂದ್ರೆ ಭಾರತಕ್ಕೆ ಸ್ವತಂತ್ರ ಅವರು ತಂದು ಕೊಡೋದಾಗಿದ್ರೆ ಅಥವಾ ಭಾರತಕ್ಕೆ ಸ್ವತಂತ್ರ ಅವರು ನಮಗೆ ತುಂಬಾ ಚೆನ್ನಾಗಿ ದೇಶವನ್ನು ಕಟ್ಕೊಟ್ಟಿದ್ದಿದ್ರೆ ನಾವ್ಯಾರು ಸ್ವತಂತ್ರ ಹೋರಾಟ ಅನ್ನೋ ಪರದಿಗೆ ಬರ್ತಾನೆ ಇರಲಿಲ್ಲ. ಅವ್ರು ಹೇಗ್ ಮಾತಾಡ್ತಾರೆ ಅಂತಂದ್ರೆ, ವೈಟ್ ಮನ್ಸ್ ಬರ್ಡನ್ಸ್ ಅಂತ ಅಂದ್ರೆ ಬಿಳಿಯರ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಭಾರತೀಯರನ್ನ ನಾಗರಿಕರನ್ನಾಗಿ ಮಾಡುವುದು ಅಂತ. ಈ ಕೆಲವೊಂದಿಷ್ಟು ಹೇಳಿಕೆಗಳು ತುಂಬಾ ಬಾಲಿಶ ಅಂತ ಅನಿಸ್ಲಿಕ್ಕೆ ಶುರು ಆಗ್ತವೆ ಮತ್ತು ಅಲ್ಲಿನ ವಿಚಾರಗಳನ್ನ ನಮ್ಮವರು ಇಲ್ಲಿ ಪದೇ ಪದೇ ರಿಪೀಟ್ ಮಾಡ್ತಾ ಇರೋದ್ರಿಂದ ಅವ್ರು ಏನೋ ಮಾಡಿದ್ದಾರೆ ಅಂತ ಅನಿಸ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಅದೊಂಥರ ಸಾಮೂಹಿಕ ವ್ಯಾಧಿ ಅಂತಂದ್ರೆ ತಪ್ಪಲ್ಲ. ಮೆಕಾಲೆ ಮಾಡಿದ್ದು ಇದೇ ಕೆಲಸವನ್ನ, ಇಂಗ್ಲೆಂಡಿನ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಮಾತನಾಡುವ ವಿಚಾರ ಭಾರತಕ್ಕೆ ತಲುಪುವಂತೆ ನೋಡ್ಕೊಳ್ತಾ ಇದ್ರು ಮತ್ತು ಅಲ್ಲಿ ಚರ್ಚಿತವಾಗುವ ವಿಷಯಗಳು ಭಾರತದಲ್ಲಿ ಮಂಡನೆ ಆಗ್ತವೆ. ಹೀಗಾಗಿ ಭಾರತೀಯರಲ್ಲಿ ಕೀಳೆರೆಮೆ ಭಾವನೆ ಸೃಷ್ಟಿಯಾಯಿತು. ಅಂದ್ರೆ ಇವತ್ತಿಗೂ ಸ್ವತಂತ್ರ ಬಂದು 80 ವರ್ಷದ ಹತ್ರಕ್ಕೆ ಬಂದ್ಮೇಲೂ ನಮ್ಗೆ ಕೀಳೆರೆಮೆ ಯಾಕೆ ಇರಬೇಕು ಅನ್ನೋದು ಪ್ರಶ್ನೆ. ಮತ್ತು ಅವ್ರು ಮಾಡಿದ್ದು ತಪ್ಪು

ಅಂತ ಘಂಟಾಘೋಷವಾಗಿ ಹೇಳಲಿಕ್ಕೆ ನಮ್ಗೆ ಇವತ್ತಿಗೂ ಯಾಕೆ ಹಿಂಜರಿಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗ್ತಾ ಹೋಗುತ್ತೆ ಅಂತಂದ್ರೆ, ಸ್ವಾತಂತ್ರ್ಯ ಹೋರಾಟಗಾರರ ಬದುಕನ್ನ ನಾವು ಗಮನಿಸಿದಾಗ, ಅವರ ಹೋರಾಟದ ರೀತಿಯನ್ನ ನಾವು ನೋಡಿದಾಗ, ಭಾರತ ಸ್ವಾತಂತ್ರ್ಯಗೊಳ್ತು ಅಂತ ನಾವೆಲ್ಲ ಮಾತಾಡ್ತೀವಲ್ಲ, ಹಾಗಾದ್ರೆ ಕಳ್ಕೊಂಡಿದ್ದ ಯಾವಾಗ ಅನ್ನೋದಕ್ಕೂ ಪ್ರಶ್ನೆ ಉತ್ತರ ಹುಡುಕ್ತಾ ಹೋಗ್ಬೇಕು ನಾವು. ಯಾವಾಗ ಭಾರತದ ಮೇಲೆ ಮೊದಲು ಗ್ರೀಕರ್ ದಾಳಿ ಮಾಡಿದ್ರು ಅವಾಗ ಭಾರತಕ್ಕೆ ಸ್ವತಂತ್ರ್ಯ ಹೋಯ್ತ? ಅದಾದ ನಂತರ ಶಕರು ಹೂಣರು ದಾಳಿ ಮಾಡಿದ್ರು ಭಾರತದ ಮೇಲೆ, ಅವಾಗ ಸ್ವತಂತ್ರ ಹೋಯ್ತ? ಅದಾದ್ಮೇಲೆ ಅರಬ್ಬಿಯನ್ನರು ದಾಳಿ ಮಾಡಿದ್ರು ಭಾರತದ ಮೇಲೆ, ಅವಾಗ ಸ್ವತಂತ್ರ ಹೋಯ್ತ? ಅಫ್ಘಾನರು ದಾಳಿ ಮಾಡ್ತಾರೆ, ಅವಾಗ ಸ್ವತಂತ್ರ ಹೋಯ್ತ? ಅದಾದ್ಮೇಲೆ ಇಂಗ್ಲಿಷರು ಬರ್ತಾರೆ, ಫ್ರೆಂಚರು ಬರ್ತಾರೆ, ಡಚ್ಚರು ಬರ್ತಾರೆ, ಪೋರ್ಚುಗೀಸರು ಬರ್ತಾರೆ, ಅವಾಗ ನಮಗ್ ಸ್ವತಂತ್ರ ಹೋಯ್ತ? ಯಾವಾಗ ಹೋಯ್ತು ಅನ್ನೋದಕ್ಕೆ ಉತ್ತರ ಬೇಕಲ್ಲ. ಇಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ, ಭಾರತ ಸ್ವತಂತ್ರವನ್ನ ಪೂರ್ಣ ಪ್ರಮಾಣದಲ್ಲಿ ಕಳ್ಕೊಳ್ಳದೆ ಇದ್ರು ದಾಸ್ಯದ ಜೀವನವನ್ನ ನಡೆಸ್ತು ಅನ್ನೋದು ಮಾತ್ರ ಸತ್ಯ. ಕಳೆದ ಸ್ವತಂತ್ರೋತ್ತರಕ್ಕಿಂತ ಒಂದು 180-200 ವರ್ಷಗಳ ಕಾಲ ಆ ತರದ ಬದುಕನ್ನ ಭಾರತ ಬದುಕಿತು. ಈ ಬದುಕಿನ ಮಧ್ಯದಲ್ಲಿ ಲಕ್ಷಾಂತರ ಜನ ಹೋರಾಟಗಾರರು ಭಾರತಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರ ಕೊಡಬೇಕು, ಭಾರತ ಸ್ವರಾಜ್ಯವಾಗಬೇಕು ಅನ್ನೋ ಕಲ್ಪನೆಯನ್ನ ಕನಸನ್ನ ಕಟ್ಕೊಂಡು ತಮ್ಮನ್ನ ತಾವು ದೇಶಕ್ಕೆ ಸಮರ್ಪಿಸಿಕೊಂಡ್ರು. ನಾನು ಸುಮ್ಮನೆ ಒಂದು ಉದಾಹರಣೆ ನಿಮಗೆ ಹೇಳೋದಾದ್ರೆ, ಇವತ್ತಿಗೂ ಭಾರತಕ್ಕೆ ರೈಲಿನ ಕೊಡುಗೆ ಬ್ರಿಟಿಷರದ್ದು. ಮುಂಬೈದಿಂದ ಠಾಣೆಗೆ ಮೊದಲು ರೈಲು ಸಂಚಾರ ಆರಂಭ ಆಯಿತು. ಕರ್ನಾಟಕದಲ್ಲಿ ಬಂಗಾರಪೇಟೆಯಿಂದ ರೈಲು ಸಂಚಾರ ಆರಂಭ ಆಯಿತು. ಈ ತರ ಎಲ್ಲ ಮಾತಾಡ್ತೀವಲ್ಲ, ಒಂದೇ ಒಂದು ಪ್ರಶ್ನೆ ಸಣ್ಣದಾಗಿ ಕೇಳ್ಕೊಳ್ಳೋದು ಬಹಳ ಉತ್ತಮ. ಬಂಗಾರಪೇಟೆಯೇ ಮೊದಲು ಕರ್ನಾಟಕದಲ್ಲಿ ರೈಲು ಯಾಕೆ? ಬೆಂಗಳೂರು ಮೈಸೂರು ಮಾಡಬಹುದಾಗಿತ್ತು. ಯಾಕೆ ಮಾಡಲಿಲ್ಲ ಅಂತಂದ್ರೆ ಅಲ್ಲಿ ಮೈನ್ಸ್ ಇತ್ತು, ಕೋಲಾರದಲ್ಲಿ ಬಂಗಾರವನ್ನ ತೆಗಿಬೇಕಾಗಿತ್ತು, ಹಾಗಾಗಿ ಬಂಗಾರಪೇಟೆ ಅಥವಾ ಕೋಲಾರಕ್ಕೆ ಅವರು ಮೊದಲು ರೈಲು ಸಂಚಾರ ಮಾಡಿಸ್ತಾರೆ. ಎರಡನೇದಾಗಿ, ಇವತ್ತಿಗೂ ಯಾರಾದರೂ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಪ್ರಯಾಣ ಬೆಳೆಸಬೇಕು ಅಂತಂದ್ರೆ ಬಸ್ಸಿಗೆ ಹೋಗಕ್ ಪ್ರಯತ್ನ ಪಡ್ತಾರೆ ಹೊರತು ಟ್ರೈನಿಗೆ ಯಾರು ಹೋಗಕ್ ಮನಸ್ಸು ಮಾಡಲ್ಲ ಬೆಳಗಾವಿ ಟು ಹುಬ್ಬಳ್ಳಿ. ಯಾಕೆ ಅಂತಂದ್ರೆ ಬಸ್ಸಿಗೆ ಹೋದ್ರೆ 1.5 ಗಂಟೆ ಪ್ರಯಾಣ, ಸ್ವಂತ ಕಾರ್ ಇದ್ರೆ 1 ಗಂಟೆ ಪ್ರಯಾಣ, ಟ್ರೈನ್ಗೆ ಹೋದ್ರೆ 3.5 ಗಂಟೆ ಪ್ರಯಾಣ. ಯಾಕೆ 2 ಗಂಟೆ ನಾವು ಎಕ್ಸ್ಟ್ರಾ ವೇಸ್ಟ್ ಮಾಡಬೇಕು ಟೈಮ್ ಅನ್ನ ಅಂತ ಬಹಳ ಜನ ಆ ಬಸ್ಸಿಗೆ ಹೋಗೋ ಪ್ರಯತ್ನ ಮಾಡ್ತಾರೆ. ಸರಿ, ಈ ವಿಚಾರ ಇದರಲ್ಲಿ ಯಾಕ್ತಂದ್ರಿ ಅಂತ ಬಹಳಷ್ಟು ಜನರಿಗೆ ಅನಿಸಿರ್ಬೋದು. ಲಾಜಿಕ್ ಆಗಿ ಥಿಂಕ್ ಮಾಡಬೇಕು, ಡಾಟ್ಗಳನ್ನ ಕನೆಕ್ಟ್ ಮಾಡಬೇಕು ಅನ್ನೋ ವಿಚಾರ ಕೇಳ್ತಾ ಇದ್ದೀನಿ ಅಷ್ಟೆ. ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಅಥವಾ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹೋಗೋದಾದ್ರೆ ನಮಗ್ ನೇರವಾದ ರಸ್ತೆ ಇದೆ. ನಾವು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗ್ತೀವಿ, ಧಾರವಾಡದಿಂದ ಕಿತ್ತೂರಿಗೆ ಹೋಗ್ತೀವಿ, ಕಿತ್ತೂರಿಂದ ನಾವು ಬೆಳಗಾವಿಗೆ ಹೋಗ್ತೀವಿ. ಇದು NH4, ನಮಗೆ ಚತುಷ್ಪಥ ಹೆದ್ದಾರಿ, ಈಗ ದಶಪಥಕ್ಕದ್ದು ಬರ್ತಾ ಇದೆ. ಇಷ್ಟು ಸರಳವಾದ ರಸ್ತೆ, ಮತ್ ನೀವು ಇಡೀ ಜಾಗವನ್ನ ಸರ್ವೆ ಮಾಡಿದಾಗ ಎಲ್ಲೂ ಎತ್ತರದ ಬೆಟ್ಟ, ದೊಡ್ಡ ದೊಡ್ಡ ಕಂದರಗಳು, ಒಂದೇ ಒಂದು ನದಿ ಬಿಟ್ಟರೆ ನಮಗೆ ಬೇರೆ ಏನು ಸಿಗಲ್ಲ, ಅಷ್ಟು ಸಮತಟ್ಟಾದ ಜಾಗ. ಆದ್ರೆ ಇದೇ ರೈಲ್ವೆ ಲೈನ್ ನೋಡಿ, ಹುಬ್ಬಳ್ಳಿಯಿಂದ ಧಾರವಾಡ, ಧಾರವಾಡದಿಂದ ಅಳ್ನಾವರ, ಅಳ್ನಾವರದಿಂದ ಖಾನಾಪುರ, ಖಾನಾಪುರದಿಂದ ಲೋಂಡಾ, ಲೋಂಡಾದಿಂದ ಖಾನಾಪುರ, ಖಾನಾಪುರದಿಂದ ಬೆಳಗಾವಿ. ಮತ್ತು ಈ ದಾರಿ ಹೆಂಗಿದೆ ಅಂತಂದ್ರೆ ಸಂಪೂರ್ಣ ಕಾಡು, ಎಲ್ಲಿ ಬೇಕೋ ಅಲ್ಲಿ ಹಳ್ಳ, ಕೊಳ್ಳ, ನದಿ, ಕಂದರಗಳು, ಇವೆಲ್ಲಕ್ಕೂ ಬ್ರಿಡ್ಜ್ಗಳನ್ನ ಕಟ್ತಾ ಹಣದ ವ್ಯಯ ಜಾಸ್ತಿ ಆಗ್ತಾ ಹೋಗುತ್ತೆ ಆ ರೈಲ್ವೆ ಮಾರ್ಗಕ್ಕೆ. ಅಷ್ಟಾದ್ರೂ ಕೂಡ ಬ್ರಿಟಿಷರು ಅಲ್ಲೇ ಯಾಕೆ ರೈಲ್ ಲೈನ್ ಮಾಡಿದ್ರು ಅನ್ನೋದಕ್ಕೊಂದು ಸುಮ್ಮನೆ ಉದಾಹರಣೆ. ಅಂದ್ರೆ ಇಷ್ಟು ಕಷ್ಟದ ಹಾದಿಯನ್ನ ಯಾಕೆ ಅವರು ರೈಲು ಮಾರ್ಗಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಬಹಳ ಸರಳವಾಗಿದೆ. ನಾವು ಇವತ್ತಿಗೂ ಅಳ್ನಾವರವನ್ನ ಜಂಕ್ಷನ್ ಅಂತ ಕರಿತೀವಿ. ಅಳ್ನಾವರಕ್ಕೆ ಜಂಕ್ಷನ್ ಅಂತ ಕರೀಲಿಕ್ಕೆ ಇರುವ ಏಕೈಕ ಕಾರಣ, ದಾಂಡೇಲಿಯಿಂದ ಅಳ್ನಾವರಕ್ಕೆ ಒಂದು ಟ್ರೈನ್ ರೂಟ್ ಇತ್ತು, ಮತ್ತದು ಎಷ್ಟೋ ವರ್ಷಗಳ ಕಾಲ ಬಂದಾಗ ಹೋಗಿತ್ತು. ಕಳೆದ 3-4 ತಿಂಗಳ ಹಿಂದೆ ಅದಕ್ಕೆ ಮೆಮೋ ಟ್ರೈನ್ ಅನ್ನ ಬಿಟ್ಟಿದ್ದಾರೆ. ಈಗ ಅಂದ್ರೆ ಉಳುವಿ, ದಾಂಡೇಲಿ, ಹಳಿಯಾಳ, ಜೋಯ್ಡಾ ಈ ಭಾಗದಲ್ಲಿ ಸಿಗುವ ಅತ್ಯಂತ ಬೆಲೆ ಬಾಳುವ ತೇಗ, ಮತ್ತಿ, ಬೀಟೆ ಮತ್ತು ಗಂಧ ಇದನ್ನ ಸಾಗಿಸಕ್ಕೆ ಅವರಿಗೆ ದಾರಿ ಬೇಕಾಗಿತ್ತು. ಹಂಗಾಗಿ ಅಳ್ನಾವರಕ್ಕೆ ಅವರು ಅದನ್ನ ಡಂಪ್ ಮಾಡ್ತಾರೆ. ಅಳ್ನಾವರದಿಂದನು ಹೆಂಗಿದೆ ಅಂದ್ರೆ ಅಳ್ನಾವರನು ಕಾಡು, ಬೀಡಿ ಕಾಡು, ಖಾನಾಪುರ ಕಾಡು, ಲೋಂಡಾ ಕಾಡು, ಮತ್ತಾಗೆ ಲೋಂಡಾಕ್ಕೆ ಡಂಪ್ ಮಾಡಲಾಗ. ಲೋಂಡಾದಿಂದ ಅವರು ಸೀದಾ ಒಂದು ದಾರಿಯನ್ನ ಗೋವೆಗೆ ಹೋಯ್ತಾರೆ. ಅಂದ್ರೆ ನಮ್ಮಲ್ಲಿಯ ಉತ್ಕೃಷ್ಟ ಮಟ್ಟದ ಮರಮುಟ್ಟುಗಳನ್ನ ಹಡಗು ಕಟ್ಟಲಿಕ್ಕೆ ಮತ್ತು ಇತರೆ ಕೆಲಸಗಳಿಗೆ ಬಳಸ್ಕೊಳ್ಬೇಕು ಅಂತ ಹೇಳಿ ಕಾಡನ್ನ ನಾಶ ಮಾಡಬೇಕಾಗಿತ್ತು. ಅದು ಅರಣ್ಯ ಸಂಪತ್ತು. ಆ ಅರಣ್ಯ ಸಂಪತ್ತನ್ನ ದೋಚಲಿಕ್ಕೆ ಅವರು ಮಾಡಿಕೊಂಡಿದ್ದ ರೈಲ್ ಮಾರ್ಗವನ್ನ ನಾವು ಇವತ್ತಿಗೂ
ಅವರೇನು

ಉದ್ಧಾರ ಮಾಡಿದ್ರು ನಮ್ಗೆ ಅಂತ ಅನ್ನೋ ಭ್ರಮೆಯಲ್ಲೇ ಬದುಕ್ತಾ ಇದ್ದೀವಿ ಅಂದ್ರೆ ನಾವು ನಿಜವಾಗ್ಲೂ ವಿಚಾರವಂತರ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಅದನ್ನ ನಾವು ವಿಚಾರನ್ನು ಮಾಡೋಣ. ಹಿಂಗೆ ಮಾಡಿದ್ದವರು ಇಡೀ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಹಿಂಗೆ. ನಮಗೆ ಬಹಳಷ್ಟು ಜನರಿಗೆ ನಾವು ಸುಮ್ಮನೆ ನಮ್ಮ ಭಾಗದ ಸ್ವತಂತ್ರ ಹೋರಾಟಗಾರರು ಯಾರು ಅಂತಂದ್ರಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಮಾತಾಡ್ತೀವಿ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ಹೋರಾಟಗಾರರು ನಿಜ. ನಮಗೆ ಒಂದು ನೆನ್ಪಿಟ್ಕೊಳ್ಳಿ, ಕಿತ್ತೂರು ಚೆನ್ನಮ್ಮನ ಸಂಸ್ಥಾನವನ್ನ ಬ್ರಿಟಿಷರು ಯಾಕಾಗಿ ತಗೊಂಡ್ರು ಅಂತಂದ್ರೆ, ಸರಳವಾಗಿ ವಿದ್ಯಾರ್ಥಿಗಳು ಉತ್ತರ ಹೇಳೋದೇನು ಅಂದ್ರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನ ಹೇರಿ ಬ್ರಿಟಿಷರು ಆ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡ್ರು ಅಂತ. ಅದೇ ಪಠ್ಯ ಪುಸ್ತಕದಲ್ಲಿ ನೀವು ಓದ್ತೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಹೋರಾಟವನ್ನ ಪ್ರಾರಂಭ ಮಾಡಿದ್ದು 1824. ಆದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಭಾರತದಲ್ಲಿ ಜಾರಿಯಾಗಿದ್ದು 1848. ಅಲ್ಲಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಬರೋದಕ್ಕಿಂತ 24 ವರ್ಷಗಳ ಮುಂಚೆ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯನ್ನು ಎಲ್ಲಿಂದ ತರೋಣ? ಜಾರಿಗೆ ಆಗದ ಒಂದು ಕಾಯ್ದೆಯನ್ನ, ಕಾನೂನನ್ನ ಜಾರಿ ಆಗಿದೆ ಅಂತ ಹೇಳಿ ಇವತ್ತಿಗೂ ನಾವು ಹೇಳ್ಕೊಂಡೇ ಓಡಾಡ್ತಿದೀವಲ್ಲ, ನಿಜವಾಗ್ಲೂ ನಾವು ಭ್ರಮಾಲೋಕದಲ್ಲಿದ್ದೀವ ಅನ್ನೋದು ಪ್ರಶ್ನೆ. ಹೀಗೆ ನಮಗೆ ತಪ್ಪು ಮಾಹಿತಿಯನ್ನು ಕೊಡ್ತಾನೆ ಹೋಗಿದ್ದಾರೆ, ನಾವು ತಗೊಳ್ತಾನೆ ಇದೀವಿ, ಇವತ್ತಿಗೂ ಅದೇ ತಪ್ಪು ಸಂದೇಶವನ್ನು ರವಾನೆ ಮಾಡ್ತಾನೆ ಹೋಗ್ತಾರೆ. ಪ್ರಶ್ನೆ ಮಾಡ್ಬೇಕಲ್ಲ, ಪ್ರಶ್ನೆ ಮಾಡದೇ ಇದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ನಮಗೆ ಬಹಳಷ್ಟು ಪಾಠಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಭಾರತದಲ್ಲಿ 1878 ಒಂದು ರೈಲ್ವೆ ವರ್ಕ್ಶಾಪ್ ಇತ್ತು ಜಮಾಲ್ಪುರ್ ಅಂತಕ್ಕಂತ ಒಂದು ಜಾಗದಲ್ಲಿ. ಆ ರೈಲ್ವೆ ವರ್ಕ್ಶಾಪ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿತ್ತು ಅಂತಂದ್ರೆ, ಬ್ರಿಟಿಷರ ಸ್ಟೀಮ್ ಇಂಜಿನ್ಗಿಂತ ನಮ್ಮ ಭಾರತದ ರೈಲ್ವೆ ಕೋಚ್ ನಲ್ಲಿ ತಯಾರಾದಂತ ಸ್ಟೀಮ್ ಇಂಜಿನ್ಗಳು ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡ್ತವೆ. ದುರ್ದೈವಕ್ಕೆ ಅಜ್ಮೀರ್ ಹತ್ರ ಇರತಕ್ಕಂತ ಆ ರೈಲ್ವೆ ವರ್ಕ್ಶಾಪ್ ರಾಜ್ಪುಟಾಣದ ಅಲ್ಲಿ ಎಂಟೈರ್ ಅದನ್ನ ಇಂಜಿನ್ ವರ್ಕಿಂಗ್ ಅನ್ನೇ ಸ್ಟಾಪ್ ಮಾಡಿಸಿದ್ರು. ಯಾಕೆ ಸ್ಟಾಪ್ ಮಾಡಿಸಿದ್ರು ಅಂದ್ರೆ, ಬ್ರಿಟನ್ ನಿಂದ ಬರತಕ್ಕಂತಹ ಇಂಜಿನ್ಗಳು ಮತ್ತು ಬೇರೆ ಬೇರೆ ದೇಶಗಳಿಂದ ನಮಗೆ ಆಮದಾಗ್ತಾ ಇದ್ದಂತಹ ಇಂಜಿನ್ಗಳನ್ನ ವ್ಯಾಪಾರ ಕಡಿಮೆ ಆಗುತ್ತೆ, ಅದು ಭಾರತೀಯರ ಹಣದಿಂದ ತಗೊಂಡ್ ಬರತಕ್ಕಂತ ಇಂಜಿನ್, ಹಂಗಾಗಿ ನಮಗ್ ವ್ಯಾಪಾರ ಕಡಿಮೆ ಆಗುತ್ತೆ ಅಂತ ಹೇಳಿ ಬಂದ್ ಮಾಡಿದ್ರೆ, ಆ 1854 ಹಿಡಿದು 1947 ತನಕ, ಅಂದ್ರೆ ಅವ್ರು ಇರುವಷ್ಟು ಕಾಲ 14,000 ಇಂಜಿನ್ಗಳನ್ನ ನಾವು ಬೇರೆ ಬೇರೆ ದೇಶಗಳಿಂದ ತಗೊಂಡು ಬಂದಿದ್ದೀವಿ. ಹೋಗ್ಲಿ, ಸ್ವತಂತ್ರ ಬಂದ ಮೇಲಾದ್ರೂ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗಿತ್ತಲ್ಲ, ಮಾಡ್ಲಿಲ್ಲ. ಸ್ವಾತಂತ್ರ್ಯ ಬಂದು 35 ವರ್ಷಗಳ ಕಾಲ ನಾವು ಬೇರೆ ದೇಶದಿಂದ ಇಂಜಿನ್ ತರಿಸ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ವಿ ಹೊರತು, ನಾವು ಭಾರತದಲ್ಲಿ ಇಂಜಿನ್ ಮೊದಲು ತಯಾರಾಗ್ತಿತ್ತು, ಅದು ಬಂದಾಗಿದೆ, ಸ್ವಾತಂತ್ರ್ಯ ನಂತರ ಅದನ್ನು ಶುರು ಮಾಡಬೇಕು ಅನ್ನೋ ವಿಚಾರಕ್ಕೂ ಹೋಗ್ಲಿಲ್ಲ ನಾವು. ಈ ತರದ ಎಷ್ಟೋ ಪ್ರಮಾದಗಳಿಗೆ ಬ್ರಿಟಿಷರು ಸಾಕ್ಷಿ ಆಗ್ತಾರೆ. ಮತ್ತೆ ಬ್ರಿಟಿಷರು ನಮಗೆ ಶಿಕ್ಷಣ ಕೊಟ್ಟರು ಅಂತ ಬಹಳ ಜನ ಮತ. ನಾನು ಹೇಳೋದು, ಭಾರತದಲ್ಲಿ ಬ್ರಿಟಿಷರು ಬಂದಾಗ ಭಾರತದ ಶಿಕ್ಷಣ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, 1947 12 ಜನ ಇದ್ರೆ ಅದರಲ್ಲಿ ಕಲ್ತಿರೋರ ಸಂಖ್ಯೆ ಒಬ್ರೇ, ಇದು ನಮ್ಮ ಶಿಕ್ಷಣದ ಮಟ್ಟ. ಸ್ವಾತಂತ್ರ್ಯ ಸಿಕ್ಕಾಗ, ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಭಾರತದಲ್ಲಿ ಒಟ್ಟು ಹಳ್ಳಿಗಳ ಸಂಖ್ಯೆ 7,30,000. ಅವರು ಸ್ವಾತಂತ್ರ್ಯ ಕೊಟ್ಟು ಹೋದ್ರಲ್ಲ ನಡುರಾತ್ರಿಯಲ್ಲಿ, ಅವಾಗ ಭಾರತದಲ್ಲಿದ್ದಂತ ಒಟ್ಟು ಶಾಲೆಗಳ ಸಂಖ್ಯೆ 1,62,015, ಅಂದ್ರೆ 7.5 ಲಕ್ಷ ಗ್ರಾಮಗಳಿಗೆ 1.5 ಲಕ್ಷ ಶಾಲೆ. ಹಂಗಾರೆ 200 ವರ್ಷದಲ್ಲಿ ಬ್ರಿಟಿಷರು ನಮಗೆ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚು ಒತ್ತನ್ನು ಕೊಟ್ಟು ನಾಗರಿಕರನ್ನಾಗಿ ಮಾಡಿ ಬದಲಾವಣೆ ಮಾಡಬೇಕು ಅಂತ ಬಂದವರು. ಹಾಗೆ ಇಷ್ಟೇ ಶಾಲೆ ಯಾಕೆ ಕಟ್ಟಿದ್ರು? ಅವ್ರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಿದ್ರೆ ಪ್ರತಿ ಹಳ್ಳಿಗೂ ಒಂದು ಶಾಲೆ ಆಗಿರೋದು. ಸ್ವತಂತ್ರ ಬಂದು 78 ವರ್ಷ ಆಯ್ತು, 80 ವರ್ಷ ಕಾಲಿಡ್ತಾ ಇದ್ದೀವಿ. ಈಗ ನಮ್ಮ ಶಿಕ್ಷಣದ ಮಟ್ಟ ಎಷ್ಟಿದೆ ಅಂದ್ರೆ, 70 ವರ್ಷದಲ್ಲಿ ನಾವು ಬೇಕಾದಷ್ಟು ಸಾಧನೆ ಮಾಡಿದೀವಲ್ಲ, ಈಗ 200 ವರ್ಷ ಆಳದವ್ರು ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಅವರ ಉದ್ದೇಶ ನಮ್ಮನ್ನ ಹಾಳು ಮಾಡೋದಿತ್ತೇ ಹೊರತು ನಮ್ಮನ್ನ ಉದ್ಧಾರ ಮಾಡೋದಿರಲಿಲ್ಲ ಅಂತ ಸ್ಪಷ್ಟವಾಗಿ ಈ ಅಂಕಿ ಅಂಶಗಳೇ ಹೇಳ್ತಾವ ನಮಗೆ. ಭಾರತದಲ್ಲಿ ಯೂನಿವರ್ಸಿಟಿ ಆಕ್ಟ್ ಅಂತ ಒಂದು ಆಕ್ಟ್ ತರ್ತಾರೆ, ಅದರಲ್ಲಿ ಭಾರತದ ಶಿಕ್ಷಣಕ್ಕೆ ಅವರು ವ್ಯಯ ಮಾಡುವಂತ ಹಣ 1,00,000 ರೂಪಾಯಿ. ಆದ್ರೆ ಭಾರತದಲ್ಲಿ ಯುದ್ಧಗಳಿಗೆ ಅಂತ ಅವ್ರು ಖರ್ಚು ಮಾಡುವ ಹಣ 30 ಕೋಟಿ ಅದೇ ವರ್ಷ. ಯಾವುದರ ವಿಚಾರಕ್ಕೆ ಮಾತಾಡ್ತಾರೆ? ನೆನಪಿರ್ಲಿ,

ಭಾರತದ ಅರಣ್ಯ ಸಂಪತ್ತನ್ನು ಎಷ್ಟು ಚೆನ್ನಾಗಿ ಹಾಳು ಮಾಡಿದ್ರು ಬ್ರಿಟಿಷರು ಅಂತಂದ್ರೆ, ಅಸ್ಸಾಂನ ಕಾಡು ಅತ್ಯಂತ ದಟ್ಟವಾದ ಅರಣ್ಯ ಏನಿತ್ತು ಅಲ್ಲಿ, ಈ ರೈತವಾದಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಈ ತರದ ಪದ್ಧತಿ, ಮಹಲ್ದಾರಿ ಪದ್ಧತಿ ಅಂತ ಹೇಳಿ, ಯಾರು 8, 9, 10 ತರಗತಿ ಓದ್ತಿದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ. ಈ ಪದ್ಧತಿಗಳೆಲ್ಲ ನಿಮ್ಮ ಪುಸ್ತಕದಲ್ಲಿ ಬಂದಿದೆ. ಈ ಪದ್ಧತಿಗಳನ್ನ ಜಾರಿಗೆ ತಂದು ಅವರು ಹೇಳಿದ ಬೆಳೆಯನ್ನ ನಾವು ಬೆಳಿಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹೇರಿ ಅಸ್ಸಾಂನ ಕಾಡನ್ನ ನಾಶ ಮಾಡಿ ಅಲ್ಲಿ ಈ ಅಫೀಮ್ ಉತ್ಪಾದನೆ ಮಾಡಲಿಕ್ಕೆ ಬೇಕಾದ ರಾ ಮೆಟೀರಿಯಲ್ ಗಸಗಸೆಯನ್ನ ಬೆಳೀಲಿಕ್ಕೆ ನಮ್ಮ ರೈತರನ್ನ ಪೀಡಿಸ್ತಾರೆ. ಅವರ ಆ ಹಿಂಸೆಗೆ ಹೆದರಿದ ನಮ್ಮ ರೈತರು ಅಲ್ಲಿ ಒಟ್ಟು 4 ಲಕ್ಷ ಎಕರೆ ಕಾಡನ್ನ ಕಡಿದು ಅಲ್ಲಿ ಗಸಗಸೆ ಗಿಡವನ್ನ ಬೆಳೆಸ್ತಾರೆ ಬ್ರಿಟಿಷರ ತೃಪ್ತಿಗಾಗಿ. ಅವ್ರು ಮಾಡಿದ್ದು ಒಂದೊಂದು ಕೆಲಸ ಅಲ್ಲ. ರ್ಯಾಂಡ್ ಅಂತ ಒಬ್ಬ ಇಂಗ್ಲಿಷ್ ಅಧಿಕಾರಿ ಇದ್ದ ಪುಣೆದಲ್ಲಿ. ಪುಣೆದಲ್ಲಿ ಪ್ಲೇಗ್ ಬಂದಿತ್ತಾಗ, ಪ್ಲೇಗ್ ಬಂದ್ರೆ ರ್ಯಾಂಡ್ ಏನ್ ಮಾಡ್ಬೇಕು? ಈಗ ನಮಗೂ ಲಾಸ್ಟ್ ಒಂದು 4 ಇಯರ್ಸ್ ಬ್ಯಾಕ್ ನಾವು ಕರೋನಾ ಎದುರಿಸಿದ್ವಿ ಎಲ್ಲರೂ. ಕರೋನಾ ಬಂದ ತಕ್ಷಣ ನಾವು ಮನೆಗೆ ಬೆಂಕಿ ಹಚ್ಚಿದ್ವ? ಕರೋನಾ ಬಂದವ್ರನ್ನ ಬೀದಿಯಲ್ಲಿ ಎಳೆದು ತಂದು ಸುಟ್ಟುವ? ಇಲ್ಲ. ಅವರು ತಮ್ಮನ್ನ ತಾವು ತಮ್ಮ ಸುರಕ್ಷತೆಗಾಗಿ ಅವ್ರಿಗೆ PPE ಕಿಟ್ಟು, ಅವ್ರಿಗೆ ಟ್ರೀಟ್ಮೆಂಟು, ಮನೇಲೆ ಲಾಕ್ ಆಗಿರಿ ಅಂತ, ಲಾಕ್ಡೌನ್ ಆಯ್ತು, ಹೊರಗೆ ಬರಬೇಡಿ ಅಂತ ಆಯ್ತು, ಸಾಮಾಜಿಕ ಅಂತರ ಕಾಪಾಡು, ಇದು ನಿಯಮ ಮಾಡಬೇಕಾಗಿತ್ತು. ಆದ್ರೆ ರ್ಯಾಂಡ್ ಏನ್ ಮಾಡ್ತಾನೆ, ಪ್ಲೇಗ್ ಅದು ಅಂಟು ಜಾಡ್ಯವಾಗಿದ್ದಕ್ಕೆ ಯಾರ ಮನೆಗೆ ಪ್ಲೇಗ್ ಬರುತ್ತೋ ಆ ಮನೆಯನ್ನ, ಮನೆಯಲ್ಲಿದ್ದವರನ್ನೇ ಮನೆ ಒಳಗೆ ಹಾಕಿ ಜೀವಂತವಾಗಿ ಸುಡೋ ಪ್ರಯತ್ನವನ್ನ ಸುಟ್ಟ. ಆ ಮನೆಯಿಂದ ಪ್ಲೇಗ್ ಬೇರೆ ಮನೆಗೆ ಹರಡುತ್ತೆ. ಇದು ಪ್ಲೇಗ್ನ ಪರಿಹರಿಸುವ ರೀತಿಯ. ಹೀಗೆ ಬ್ರಿಟಿಷರು ಮಾಡಿರೋ ಕೆಲಸಗಳು ಒಂದೊಂದಲ್ಲ, ಇವುಗಳನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಬೇಕು. ನಮ್ಮ ಕರ್ನಾಟಕ ಏನು ಈ ಎಲ್ಲ ಹೋರಾಟಗಳಿಂದ ಹಿಂದೆ ಬೀಳಲಿಲ್ಲ. ಭಾರತದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಶುರುವಾದಾಗ ಕರ್ನಾಟಕದಲ್ಲಿ ಕೂಡ ಅದಕ್ಕೆ ಸಾಥಿಯಾಗಿ ನಿಂತ್ಕೊಂಡು ನರಗುಂದದ ಬಾಬಾ ಸಾಹೇಬ, ಮುಂಡರಗಿ ಭೀಮರಾಯ, ಸುರಪುರದ ವೆಂಕಟಪ್ಪ ನಾಯಕ, ಅಗ್ರಣಿಗಳೆಲ್ಲ ಹೋರಾಟವನ್ನು ಮಾಡ್ತಾರೆ. ಮುಂಡರಗಿ ಭೀಮರಾಯ ಒಂದು ಕೈಯೇ ಇರಲಿಲ್ಲ ಅವನಿಗೆ, ಮೋಟಗೈ ಭೀಮರಾಯ ಅಂತಾನೆ ಕರೀತಾ ಇದ್ರು ಅವನಿಗೆ. ಆ ಮೋಟಗೈ ಭೀಮರಾಯ ಆ ತರದ ಹೋರಾಟ ಮಾಡಿ ಬ್ರಿಟಿಷರು ಹೆದರಿ ಓಡೋ ತರ ಮಾಡ್ತಾನಲ್ಲ, ಇದೆಲ್ಲ ನಮ್ಗೆ ಯಾರು ಹೇಳೇ ಕೊಡಲ್ಲ. ಆ ಸ್ವತಂತ್ರ ಸಂಗ್ರಾಮದ ಹೋರಾಟದಲ್ಲಿ ನರಗುಂದದ ಹೋರಾಟ, ಭಾಸ್ಕರ್ ರಾವ್ ಭಾವೆ ಅಂತ ನಾವು ಅವನನ್ನು ಕರಿತೀವಲ್ಲ, ಯಾವ ಮಟ್ಟಕ್ಕೆ ಹೋರಾಟ ಮಾಡ್ತಾನೆ ಅಂತಂದ್ರೆ, ನೇರವಾಗಿ ಬ್ರಿಟಿಷ್ ಅಧಿಕಾರಿಯ ರುಂಡವನ್ನ ಕತ್ತರಿಸಿ ಕೆಂಪಗಸಿ ಅಂತ, ಇವತ್ತಿಗೂ ನಾವು ನರಗುಂದದಲ್ಲಿ ಕಾಣ್ತೀವಿ ಅದನ್ನ, ಕೆಂಪಗಸಿ ಅಲ್ಲಿಗೆ ತಲೆ ತಂದು ಕಟ್ಟಿರ್ತಾನೆ ಪುಣ್ಯಾತ್ಮ ಅಂತ. ಹಂಗ ಹೋರಾಟ ಮಾಡಿದವನು. ಅವನ ಹೆಂಡತಿ ಮಕ್ಕಳಿಗೆ ಯಾವ ಪರಿಸ್ಥಿತಿ ಬಂತು ಗೊತ್ತಾ? ಅವನ ಹೆಂಡತಿ ಮತ್ತು ಅವರ ತಾಯಿ ಮಲಪ್ರಭಾ ನದಿಗೆ ಹಾರಿ ಪ್ರಾಣ ಕಳ್ಕೋಬೇಕಾಗ್ಬಿಡ್ತು. 1858

ಒಬ್ಬ ಹೆಣ್ಮಗಳ ಹತ್ರ ಇರ್ತಾಳೆ. ಎಲು ನಾಚಿಯಾರ್ ತನ್ನ ಗಂಡ ತೀರ್ಕೊಂಡು ಹೋದ ಅನ್ನೋ ಕಾರಣಕ್ಕೆ ತಾನು ಸಾಮ್ರಾಜ್ಯದ ಆಡಳಿತವನ್ನ ನಡೆಸಕ್ ಪ್ರಯತ್ನ, ಬ್ರಿಟಿಷರು ಸಿಕ್ಕಾಪಟ್ಟೆ ಆಕೆಯ ಮೇಲೆ ಯುದ್ಧ ಮಾಡಬೇಕು ಪ್ರಯತ್ನ. ಆಗ ಮಹಿಳಾ ಸೈನ್ಯವನ್ನ ಕಟ್ಕೊಂಡಂತ ಆ ಹೆಣ್ಮಗಳು ಬ್ರಿಟಿಷರ ವಿರುದ್ಧ ಅತ್ಯಂತ ವೀರಾವೇಶದ ಹೋರಾಟ. ಕ್ವೀಲಿ ಸಾಮಾನ್ಯ ಹೆಣ್ಣುಮಗಳು, ಆ ಹೆಣ್ಮಗಳು ಏನ್ ಮಾಡ್ತಾಳ ಅಂದ್ರೆ ಒಂದಿನ ಬ್ರಿಟಿಷರ ಎಲ್ಲ ಓಡಾಟಗಳನ್ನ ಗಮನಿಸ್ತಾ ಇರ್ತಾಳೆ. ನವರಾತ್ರಿ ಸಂದರ್ಭ, ಭಾರತದಲ್ಲಿ ನವರಾತ್ರಿಗೆ ವಿಶೇಷ ಆದ್ಯತೆ ಇದೆ. 9-10 ದಿನಗಳ ಕಾಲ ನಿರಂತರ ಪೂಜೆ ನಡೀತಾ ಇರುತ್ತೆ. ಆ ಸಂದರ್ಭಕ್ಕೆ ಬ್ರಿಟಿಷರು ಈ ವೇಲೂರು ನಾಚಿಯಾರ್ನ ಒಂದು ರಾಜ್ಯದ ಮೇಲೆ ದಾಳಿ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ದೇವಸ್ಥಾನವನ್ನ ಆಕ್ರಮಿಸಿಕೊಂಡು ದೇವಸ್ಥಾನವನ್ನ ಸೇನಾ ಶಿಬಿರವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಮದ್ದುಗುಂಡು, ಆಹಾರ ಸಾಮಗ್ರಿ, ಸೈನಿಕರಿಗೆ ಬೇಕಾದಂತಹ ವಸತಿ ವ್ಯವಸ್ಥೆ ಎಲ್ಲ ದೇವಸ್ಥಾನದ ಆವರಣದಲ್ಲಿ ಮಾಡಿರ್ತಾರೆ. ಆಗ ಕುಯಿಲಿ ದೇವಸ್ಥಾನಕ್ಕೆ ದಿನ ಬರ್ತಾಳೆ, ಹೇಳ್ತಾಳೆ ನಮ್ದು ನವರಾತ್ರಿ ಹಬ್ಬ, ಈಗ ನಾವು ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರಬೇಕು, ದೇವರನ್ನ ಪೂಜೆ ಮಾಡಬೇಕು, ದೇವರಿಗೆ ವಿಶೇಷ ಆರತಿಯನ್ನ ಎತ್ತಬೇಕು, ಹಾಗಾಗಿ ನಾವು ಎಲ್ಲ ಊರಿನ ಹೆಣ್ಣುಮಕ್ಕಳು ದೇವಸ್ಥಾನಕ್ಕೆ ಬರಲಿಕ್ಕೆ ನೀವು ಅನುಮತಿ ಕೊಡ್ತೀರಾ ಅಂತ ಬ್ರಿಟಿಷರನ್ನು ಕೇಳಿ. ಆಯ್ತು, ಯಾರು ಬೇಡ ಅಂತಾರೆ, ಬನ್ನಿ ಅಂತ. ಈಕೆ ಒಂದಿನ ತಾನು ಹೋದ್ಲು, ಎರಡನೇ ದಿನ ಇನ್ನೊಬ್ರನ್ನ ಕರ್ಕೊಂಡು ಹೋದ್ಲು, ಮೂರನೇ ದಿನ, ಹಿಂಗೆ 9 ದಿನವೂ ಕರೆಕ್ಟ್ ಆಗಿ ಕೆಲಸ ಆಯಿತು. ಆಕೆ ಒಂದೊಂದು ದಿನ ಎಲ್ಲಿ ಸೇನಾ ಬಿಡಾರ ಇದೆ, ಎಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹ ಇದೆ, ಎಲ್ಲಿ ಆಹಾರ ಸಾಮಗ್ರಿ ಇಟ್ಟಿದ್ದಾರೆ, ಎಲ್ಲಿ ಆ ಸೈನ್ಯದ ಮುಖ್ಯಸ್ಥ ಕೂಡ್ತಾನೆ, ಏನು ಈ ದೇವಸ್ಥಾನಕ್ಕೆ ಬರುವಂತ ಮಾರ್ಗ ಯಾವುದು, ಗುಪ್ತದಾರಿ ಯಾವುದು, ಹೊರಗೆ ಹೋಗ್ಲಿಕ್ಕೆ ಏನಿದೆ, ಒಳಗ್ ಬರ್ಲಿಕ್ಕೆ ಏನಿದೆ, ಪ್ರತಿ ಒಂದನ್ನು ಆಕೆ ಪಿನ್ ಸರ್ವೆ ಮಾಡ್ಕೊಂಡು ಬಂದಿದ್ಲು. 10ನೇ ದಿನ ವಿಜಯದಶಮಿ ಸಂಭ್ರಮ. ಆಗ 9ನೇ ದಿನ ಬ್ರಿಟಿಷ್ ಅಧಿಕಾರಿ ಹತ್ರ ಮಾತಾಡಿ ಹೇಳ್ತಾಳೆ, ನೋಡಿ ನಾಳೆ ನಮ್ಗೆ ವಿಜಯದಶಮಿ ಸಂಭ್ರಮ, ನಾವೆಲ್ಲ ಸೇರ್ಕೊಂಡು ದೇವಸ್ಥಾನಕ್ಕೆ ಬರ್ತೀವಿ, ಸಂಜೆ ವಿಶೇಷ ಆರತಿ ಇರುತ್ತೆ, ಅದಕ್ಕೆ ನೀವೆಲ್ಲ ನಮ್ಮ ಊರಿನ ಹೆಣ್ಮಕ್ಳು ಬರೋಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಆಯ್ತು ಬನ್ನಿ ನಾಳೆ, ಇದೇ 9 ದಿನ ನೋಡಿದಿನಂತೆ, ಇವರೇನು ಹೊಸಬ್ರಲ್ಲ ಅಂತ ಹೂ ಅಂದ್ರು. ಈಕೆ ಎಲ್ಲ ತನ್ನ ಸಹಚರರಿಗೆ ಹೇಳ್ತಾಳೆ, ನಾಳೆ ಎಲ್ಲರೂ ಮನೆಯಿಂದ ಬರ್ತಾ ತುಂಬಿದ ಕೊಡದಲ್ಲಿ ಕೊಡ ತುಂಬಿಕೊಂಡು, ತುಪ್ಪ ತುಂಬಿಕೊಂಡು ಕೊಡ ತಗೊಂಡ್ ಬರ್ರಿ ಅಂತ. ಆಯ್ತು ಅಂತ ಹೇಳಿ ಎಲ್ಲ ಹೆಣ್ಣು ಮಕ್ಕಳು ತಲೆ ಮೇಲೆ ತಮ್ಮ ಸೆರಗನ್ನ ಸಿಂಬಿಯಾಗಿ ಇಟ್ಕೊಂಡು, ಅದ್ರ ಮೇಲೆ ಕೊಡವನ್ನು ಇಟ್ಕೊಂಡು, ತುಪ್ಪ ತುಂಬಿಸ್ಕೊಂಡು ದೇವಸ್ಥಾನಕ್ಕೆ ತಗೊಂಡ್ ಬರ್ತಾರೆ. ಏನಿದು ಅಂತ ಪರೀಕ್ಷೆ ಮಾಡ್ತಾನೆ ಬ್ರಿಟಿಷ್ ಅಧಿಕಾರಿ. ಏನಿಲ್ಲ, ದೀಪ ಹಚ್ಚಬೇಕು ಅಂತ ಹೇಳಿದ್ನಲ್ಲ, ಹಂಗಾಗಿ ದೀಪ ಹಚ್ಚಲಿಕ್ಕೆ ನಾವು ತುಪ್ಪ ತಂದಿದ್ದೀವಿ, ಇವತ್ತು ನಾವು ಇಲ್ಲಿ ವಿಶೇಷವಾಗಿ ಆರತಿ ಮಾಡ್ತೀವಿ. ಸರಿ ಆಯ್ತು ಬಿಡು ಅಂತ ಹೇಳಿ ಕಳಿಸಿದ್ರೆ ಆಕೆ ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಹಾಕ್ತಾ ಎಲ್ಲ ಹೆಣ್ಣುಮಕ್ಕಳಿಗೆ ಕೈ ಸನ್ನೆ ಕಣ್ ಸನ್ನೆಯಿಂದಲೇ ಹೇಳ್ತಾಳೆ, ಇಲ್ಲಿ ಶಸ್ತ್ರಾಗಾರ ಇದೆ, ಇಲ್ಲಿ ಮದ್ದು ಗುಂಡುಗಳಿದ್ದಾವೆ, ಇಲ್ಲಿ ಬಂದೂಕುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ, ಇಲ್ಲಿ ಆಹಾರ ಸಾಮಗ್ರಿ ಇದೆ, ಇಲ್ಲಿ ಸೇನಾ ಮುಖ್ಯಸ್ಥ ಕೂಡ್ತಾನೆ, ಯಾವ್ಯಾವ ಜಾಗಕ್ಕೆ ಕೇಳಿದ್ರೋ ಅಲ್ಲಿ ಎಲ್ಲ ಕಡೆ ತುಪ್ಪದ ಕೊಡಗಳನ್ನು ಒಡೆದು ಒಡೆದು ಒಡೆದು ಒಡೆದು ಹೆಣ್ಣು ಮಕ್ಕಳು ಹೊರಟರು. ಹೇಳಿದ್ಲು, ಇಲ್ಲಿಂದ ಗುಪ್ತ ಮಾರ್ಗ ಇದೆ, ನೀವು ಈ ಜಾಗದಿಂದ ಹೊರಗಡೆ ಹೋಗ್ಬೋದು. ತಾನು ಏಕಾಂಗಿಯಾಗಿ ಉಳ್ಕೊಂಡಂತಹ ಕುಯಿಲಿ ಕಡೆಯ ತುಪ್ಪದ ಕೊಡವನ್ನ ತನ್ನ ಮೇಲೆ ತನ್ನ ತಲೆ ಮೇಲೆ ಇಟ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ತಂದಲ್ಲಿ ಆ ದೇವರ ವಿಗ್ರಹದ ಮುಂದೆ ಆರತಿ ಮಾಡ್ತಾ ಮಾಡ್ತಾ ಮಾಡ್ತಾ ತನ್ನ ಕೊಡವನ್ನೇನು ಹೊಡ್ಕೊಂಡ್ಲು, ಆ ಕೊಡದ ತುಪ್ಪ ಪೂರ್ಣ ಮೈ ಮೇಲೆ ಬಿದ್ದಿತ್ತು. ಆರತಿಯನ್ನ ಕೈಗಿಡ್ಕೊಂಡವಳು ಸಡನ್ ಆಗಿ ಆರತಿಯನ್ನ ಮೈ ಮೇಲೆ ಚೆಲ್ಕೊಳ್ತಾಳೆ. ಚೆಲ್ಕೊಂಡು ಆ ಆರತಿಗೆ ಹತ್ತಿ ದೀಪಕ್ಕೆ ಹತ್ತಿರೋ ಬೆಂಕಿ ಏನಿತ್ತು ಅದು ತನ್ನ ಸೀರೆಗೆ ಹತ್ತಿತು. ಸೀರೆಗೆ ಹತ್ಕೊಂಡ ತಕ್ಷಣ ಆಕೆಯ ದೇಹ ಧಗ ಧಗ ಅಂತ ಉರಿಲಿಕ್ಕೆ ಶುರುವಾಯ್ತು. ಉರಿಯೋ ದೇಹವನ್ನು ತಗೊಂಡು ಹೋಗಿ ಬ್ರಿಟಿಷರು ಎಲ್ಲಿ ಮದ್ದುಗುಂಡುಗಳನ್ನ ಸಂಗ್ರಹಿಸಿಟ್ಟಿದ್ರೋ ಆ ಕೋಣೆಯಲ್ಲಿ ತಾನು ಹೋಗಿ ಕೂತ್ಕೊಳ್ತಾಳೆ. ಆ ಬೆಂಕಿಗೆ ಇಡಿಯ ಸೇನೆಯ ಶಸ್ತ್ರಾಗಾರ ಸ್ಫೋಟಗೊಳ್ಳುತ್ತೆ. ಬ್ರಿಟಿಷರು ಮುಂದಿನ 10 ವರ್ಷಗಳ ಕಾಲ ಆ ನಾಚಿಯಾರ್ನ ಮೇಲೆ ಯುದ್ಧ ಮಾಡ್ಲಿಕ್ಕಾಗಲ್ಲ. ಆ ತರದ ಮರ್ಮಾಘಾತವನ್ನು ಕೊಟ್ಟಿದ್ದು ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಕುಯಿಲಿ ಅಂತ ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಆಕೆಯನ್ನ ಮೊದಲು ಭಾರತದ ಸ್ವತಂತ್ರ ಪೂರ್ವ ಭಾರತದ ಮೊಟ್ಟ ಮೊದಲ ಆತ್ಮಹತ್ಯಾ ಬಾಂಬರ್ ಅಂತ ಹೇಳಿ ಇತಿಹಾಸದಲ್ಲಿ ಆಕೆ ಹೆಸರು ದಾಖಲಾಗ್ಬೇಕು. ದುರ್ದೈವ, ಆಕೆ ಯಾರು ಅಂತ ಇವತ್ತಿಗೂ ಟೆಕ್ಸ್ಟ್ ಬುಕ್ ನಲ್ಲೂ ಇಲ್ಲ, ಇತಿಹಾಸಕಾರರು ಕೂಡ ಆಕೆಯ ಹೆಸರನ್ನು ಮರೆತುಬಿಟ್ಟಿ. ಇದು ದುರ್ದೈವ. ಈಕೆಯ ಹೋರಾಟ ಹಿಂಗಿತ್ತು. ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮಾವಿನಗುಂಡಿ ಅಂತ ಒಂದು ಸಣ್ಣ ಗ್ರಾಮ. ಆ ಇಡೀ ಮಾವಿನಗುಂಡಿ ಓಡಾಡಿದ್ರೆ ಒಂದು 30 ಮನೆ ಸಿಗಲ್ಲ ನಮ್ಗೆ, ಅಷ್ಟು ಸಣ್ಣ ಗ್ರಾಮ. ಬ್ರಿಟಿಷರು ಕರ ನಿರಾಕರಣೆಯ ವಿರುದ್ಧ ದೊಡ್ಡ ಹೋರಾಟ ನಡೆದಿತ್ತು 1942 ಆಸ್ಪಾಸಿ. ಆಗ ಆ ಊರಿನ ಹೆಣ್ಣು

ಹೆಗ್ಗಡೆ ಅವರ ಮನೆಯಿಂದ ಎಮ್ಮೆಗಳನ್ನು ತಂದು ಮೇಯಿಸಿ ಅವರು ಕರವನ್ನು ನೀಡುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಪಾಪ ಅವರಿಗೆ ತೆರಿಗೆ ಕಟ್ಟಲಿಕ್ಕೆ ಆಗಲ್ಲ. ಆಗ ಬ್ರಿಟಿಷರು ಏನ್ ಮಾಡಿದ್ರು, ನೀವು ಕರವನ್ನ ಕಟ್ಟಲಿಲ್ಲ ಅಂತಂದ್ರೆ ನಾವು ನಿಮ್ಮ ಎಮ್ಮೆಗಳನ್ನ ಹರಾಜು ಮಾಡ್ತೀವಿ ಅಂತ ಬಲವಂತವಾಗಿ ಅವರ ಎಮ್ಮೆಗಳನ್ನ ಹರಾಜು ಮಾಡಲಿಕ್ಕೆ ಬ್ರಿಟಿಷರು ತಗೊಂಡೋಗ್ತಾರೆ. ಆಗ ತ್ಯಾಗಲಿಯು ಭುವನಮ್ಮ ಅಂತ ಒಬ್ಬ ಹೆಣ್ಮಗಳು, ತ್ಯಾಗಲಿಯು ಭುವನಮ್ಮ ಅಂತ ಆಕೆ ಹೆಸರು ಇತಿಹಾಸದಲ್ಲಿ ಆಕೆ ಉಲ್ಲೇಖ ಇಲ್ಲ, ಆಕೆ ಹೆಸರು ತ್ಯಾಗಲಿಯು ಭುವನಮ್ಮ ಅಂತ 32 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. 32ನೇ ದಿನ ಆಕೆಯ ದೇಹ ಜರ್ಜರಿತಗೊಂಡು ಹೇಳಲಿಕ್ಕೂ ಆಗದೆ ಇರೋ ಪರಿಸ್ಥಿತಿ ಬಂದಾಗ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಗ ಕಲ್ಲಾಳು ಲಕ್ಷ್ಮಮ್ಮ ಅದರ ಮುಂದಾಳತ್ವವನ್ನು ತಗೊಂಡು 22 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಕಡೆಗೆ ದೊಡ್ಡಮನೆ ಮಹಾದೇವಮ್ಮ, ಕಳೆಬೀಡು ಗಣಪಮ್ಮ, ಪಣಜಿ ಜೈಲು ದುಗ್ಗಮ್ಮ, ಕಳೆಬೀಡು ಭಾಗೀರಥಮ್ಮ, ಕಲ್ಲಾಳು ಕಾವೇರಮ್ಮ, ಸೀತಮ್ಮ, ಮಹಾದೇವಮ್ಮ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಷ್ಟರ ತನಕ ಮುಂದುವರಿಯಿತು ಇದು ಅಂದ್ರೆ, ಸುತ್ತಲಿನ 64 ಹಳ್ಳಿಗಳ ಜನರು ಕೈಯಲ್ಲಿ ಕುಡುಗೋಲು ಕಂದಲಿ ಹಿಡಿದು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಬಿಡ್ತಾರೆ. ಬ್ರಿಟಿಷರು ಇವ್ರ ಎಮ್ಮೆನು ಬೇಡ, ಇವ್ರ ಟ್ಯಾಕ್ಸು ಬೇಡ ಅಂಥೇಳಿ ಹೆಣ್ಣು ಮಕ್ಕಳಿಗೆ ಶರಣಾಗಿ ಟ್ಯಾಕ್ಸ್ ಅನ್ನ ರದ್ದು ಮಾಡುವ ಆದೇಶವನ್ನು ಹೊರಡಿಸ್ತಾರೆ. ಇದು ನಡೆದಿದ್ದು ನನ್ನದೇ ಕರ್ನಾಟಕ. ಇದು ನಮ್ಮ ನಿಜವಾದ ಸ್ವತಂತ್ರ ಹೋರಾಟ. ಈಸೂರು ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತೇಳಿ ಎಂತೆಂತ ಸಣ್ಣ ಸಣ್ಣ ಹುಡುಗರು ಹೋರಾಟ ಮಾಡ್ತಾರೆ. ನಾವೆಲ್ಲ ಈ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅಂತೆಲ್ಲ ಮಾತಾಡ್ತೀವಲ್ಲ, ನನಗೆ ಬಹಳ ಮನಸ್ಸಿಗೆ ನೋವಾಗೋದು ಯಾವಾಗ ಅಂತಂದ್ರೆ, ನಾವು ಅವ್ರನ್ನ ಬಲಿದಾನಿಗಳು ಅಂತ ಹೇಳ್ಬಿಡ್ತೀವಿ, ತೀರ್ಕೊಂಡ್ರು ಅಂತ ಹೇಳ್ತೀವಿ, ಗಲ್ಲಿಗೇರಿಸಿದ್ರು ಅಂತ ಹೇಳ್ತೀವಿ. ಅವ್ರು ನಮ್ಗೆ ಸ್ಫೂರ್ತಿ. ಹೌದು, ಬದುಕಿದ್ದು ಹೆಂಗೆ ಅನ್ನೋದು ಬಹಳ ಮುಖ್ಯ. ಆ ಪುಣ್ಯಾತ್ಮರು, ರಾಜಗುರು ಮಹಾರಾಷ್ಟ್ರದ ಖೇಡ್ ಅಂತಕ್ಕಂತ ಒಂದು ಜಾಗದಲ್ಲಿ ಹುಡ್ತಾನೆ ಪುಣ್ಯಾತ್ಮ. ಅವನಿಗೆ ಸ್ವತಂತ್ರದ ಹುಚ್ಚು, ಹೋರಾಟದ ಹುಚ್ಚು ಅವನಿಗೆ. ಹೇಗಾದ್ರೂ ಮಾಡಿ ಭಾರತಕ್ಕೆ ಸ್ವತಂತ್ರ ಕೊಡಿಸ್ಬೇಕು ಅನ್ನೋ ಹಠಕ್ಕೆ ಬಿದ್ದವನು ಅವನು ಪುಣ್ಯಾತ್ಮ. ಖೇಡ್ನಿಂದ ಅವ್ನು ಎಲ್ಲಿಗೆ ಹೋಗ್ತಾನೆ ಅಂತಂದ್ರೆ, ಮಂತ್ರ ಕಲಿಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಸಂಸ್ಕೃತ ಕಲಿಬೇಕು, ಹಂಗೆಲ್ಲ ಆಸೆ ಇಟ್ಕೊಂಡು ಕಾಶಿ ತನಕ ಹೋದ. ಅವನ ಹತ್ರ ಎಷ್ಟಿತ್ತು ಗೊತ್ತಾ ಹಣ? ಕೇವಲ 9 ಪೈಸೆ. ಕಾಶಿ ಅಲ್ಲ, ಪುಣೆನೂ ಮುಟ್ಲಿಕ್ಕಾಗ್ಲಿಲ್ಲ ಅವನಿಂದ. ಪುಣ್ಯಾತ್ಮ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡೋದು ಅವನು. ಎಷ್ಟೋ ಕಡೆ ದೇವಸ್ಥಾನದ ಜಗಲಿ ಮೇಲೆ ಊಟಕ್ಕೆ ಸಿಗ್ಲಿಲ್ಲ, ಮಲ್ಕೊಳಕ್ ಜಾಗ ಸಿಗ್ಲಿಲ್ಲ, ಹೊಟ್ಟೆ ಹಸಿದಾಗ ಕಾಡು ಸೊಪ್ಪನ್ನ ತಿಂದು ಕಾಶಿ ಪಟ್ಟಣಕ್ಕೆ ಹೋಗಿ ಸಂಸ್ಕೃತ ವಿದ್ಯಾಭ್ಯಾಸವನ್ನ ಮಾಡ್ತಾನೆ. ಅವನಿಗೆ ಯಾಕೋ ಸಂಸ್ಕೃತ ವಿದ್ಯಾಭ್ಯಾಸದಲ್ಲಿ ಏನೂ ಇಲ್ಲ ಅಂತ ಅನ್ಸುತ್ತೆ. ಕಡೆಗೆ ಶೂಟಿಂಗ್ ಪ್ರಾಕ್ಟೀಸ್ ಮಾಡಕ್ ಹೋದ, ಅವನು ಮುಂದೆ ಶಾರ್ಪ್ ಶೂಟರ್ ರಾಜಗುರು, ಅವನೇ ಯಾರು ಲಾಲಾ ಲಜಪತ್ ರಾಯರ ಮೇಲೆ ಲಾಠಿ ಏಟನ್ನ ಹಾಕಿದ್ನೋ, ಸ್ಕಾಟ್ ಮತ್ತು ಸ್ಯಾಂಡರ್ಸ್ ಅವರ ಹತ್ಯೆಗೆ ಶಾರ್ಪ್ ಶೂಟರ್ ಆಗಿ ನಿಂತವನು ಇದೇ ರಾಜಗುರು. ಹೊಟ್ಟೆ ಏನೂ ಇರಲಿಲ್ಲ ತಿನ್ನಕ್ಕೆ, ಆದರೆ ದೇಶಭಕ್ತಿ ಇತ್ತು. ಈ ತರದ ಅಪರೂಪದ ಘಟನೆಗಳು ನಮ್ಮಲ್ಲಿ ಬೇಕಾದಷ್ಟು ನಡೆದಿದ್ದಾವೆ. ನಾವೆಲ್ಲ ಭಗತ್ ಸಿಂಗ್ ಅನ್ನ ಕ್ರಾಂತಿಕಾರಿ ಅಂತ ಕರಿತೀವಲ್ಲ, ಅದೇ ಭಗತ್ ಸಿಂಗ್ ಒಂದು ಮಾತು ಹೇಳ್ತಾನೆ, ಬಾಂಬು ಮತ್ತು ಪಿಸ್ತೂಲುಗಳು ಕ್ರಾಂತಿಯನ್ನ ತರುವುದಿಲ್ಲ, ಮೊದಲಿಗೆ ಕ್ರಾಂತಿಯ ವಿಚಾರಗಳು ಸಾಣೆಗಲ್ಲಿನ ಮೇಲೆ ಹರಿತಗೊಳ್ಳುತ್ತವೆ. ವಿಚಾರ ಸ್ವಾತಂತ್ರ್ಯ ಬೇಕು. ಆ ವಿಚಾರ ಸ್ವಾತಂತ್ರ್ಯ ಇದ್ದಾಗ ಕ್ರಾಂತಿ ತಾನೇ ಆಗುತ್ತೆ, ಅದನ್ನು ಯಾರು ಮಾಡಬೇಕು ಅಂತಿಲ್ಲ ಅಂತ ಭಗತ್ ಸಿಂಗ್ ಹೇಳೋ ಮಾತಿದು. ಏನ್ ಅದ್ಭುತವಾಗಿ ಹೇಳ್ತಾನೆ ಪುಣ್ಯಾತ್ಮ. ಏನ್ ಸಾವಿನ ಬಗ್ಗೆ ಭಯ ಇತ್ತ ಅವ್ರಿಗೆಲ್ಲ? 23-24 ವರ್ಷಕ್ಕೆ ತಮ್ಮ ಪ್ರಾಣ ಕೊಟ್ರಲ್ಲ ಪುಣ್ಯಾತ್ಮರು. ಅವನು ಜೈಲಿನಲ್ಲಿ ಇದ್ಕೊಂಡು ಜಯದೇವ ಅಂತ ಅವನ ಗೆಳೆಯನಿಗೊಂದು ಪತ್ರ ಬರೀತಾನೆ. 3/6/1930 ಪತ್ರ ಬರೀತಾನೆ, ಬಹಳ ಚೆನ್ನಾಗಿದೆ. ಬಿಳಿ ಕ್ಯಾನ್ವಾಸ್ ಶೂಗೆ ಬಿಳಿಯ ಪಾಲಿಶ್ ಅನ್ನ ಕೊಟ್ಟು ಕಳಿಸು, ಜೈಲಿನಲ್ಲಿ ಕ್ಯಾನ್ವಾಸ್ ಶೂ ಹಾಕೊಂಡು ಓಡಾಡ್ತಾ ಇದ್ದೀನಿ, ಆದ್ರೆ ಶೂಸ್ಗಳು ಹೊಲಸಾಗ್ತಾ ಇದಾವೆ ಈ ಜೈಲಿನ ಧೂಳಲ್ಲಿ. ಆ ಬ್ರಿಟಿಷರ ಎದುರುಗಡೆ ನನ್ನ ಶೂಸ್ಗಳು ಮಸುಕಾಗಿ ಕಾಣೋದು ನನಗೆ ಮನಸ್ಸಿಲ್ಲ, ಹಂಗಾಗಿ ವೈಟ್ ಪಾಲಿಶ್ ಅನ್ನ ಕೊಟ್ಟು ಕಳಿಸು ನನಗೆ. ಬಿ ಕೆ ದತ್ತನಿಗೂ ಕೂಡ ಒಂದ್ ಜೋಡು ಶೂಸ್ ಕೊಟ್ಟು ಕಳಿಸು, ಬಟುಕೇಶ್ವರ ದತ್ತ ಅವನ ಜೊತೆ ಇದ್ದು, ಅವನಿಗೂ ಕೂಡ ಒಂದ್ ಜೊತೆ ಶೂಸ್ ಕೊಟ್ಟು ಕಳಿಸು. ನಾವು ಒಬ್ಬನೇ ಶೂಸ್ ಹಾಕೋದು ಸರಿ ಇರಲ್ಲ, ಅಂಗಿ ಹೆಂಗಿರ್ಬೇಕು ಗೊತ್ತೇನು? ಹೊಸ ಒಂದ್ ಅಂಗಿ ಹೊಲಸ್ ಕಳಿಸು ನನಗೆ. ಭಗತ್ ಸಿಂಗ್ ಹೇಳೋ ಮಾತಿದು, ನನಗೆ ಹೊಸ ಒಂದ್ ಅಂಗಿ ಕಳಿಸು. ಅಂಗಿ ಹೆಂಗಿರ್ಬೇಕು ಅಂದ್ರೆ, ಹಳೆಯ ಕಾಲದಲ್ಲಿ ಶೇಕ್ಸ್ಪಿಯರ್ ಅಂತಕ್ಕಂಥ ಒಬ್ಬ ಕವಿ ಏನಿದ್ದ, ಆ ಕವಿ ಹಾಕ್ತಾ ಇದ್ದ ಶರ್ಟಿನ ಕಾಲರ್ ಹೆಂಗಿತ್ತು ನೋಡು, ಆ ಶೈಲಿಯ ಕಾಲರ್ ಅನ್ನ ನನಗೆ ತಂದುಕೊಡು. ಆ ಅಂಗಿಗೆ ಹಾಕಿರುವ ಬಟನ್ಗಳು ಕೂಡ ಆ ಶೇಕ್ಸ್ಪಿಯರ್ನ ಸ್ಟೈಲ್ ನಲ್ಲಿ ಇರ್ಬೇಕು.

ನನಗೆ ಆ ತರದ್ದೊಂದು ಒಂದೆರಡು ಕಾದಿಯ ಕೌಪೀನವನ್ನು ಕೊಟ್ಟು ಕಳಿಸು, ಇಲ್ಲಿ ತುಂಬಾ ಶೆಕೆ ಆಗುತ್ತೆ. ಒಂದು ಪುಸ್ತಕ ಇದ್ರೆ ಯಾವ್ದಾದ್ರು ಕೊಡ್ತೀಯ, ನನಗಿಲ್ಲಿ ಸಮಯ ಕಳಿಬೇಕು ಅಂದಾಗೆಲ್ಲ ಪುಸ್ತಕ ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ಏನಿದು ಪತ್ರ ಬರೆಯೋದು? ನಾನು ಸಾಯ್ತೀನಿ ಅಂತ ಗೊತ್ತಿದ್ದು ಆ ಬ್ರಿಟಿಷರಿಗೆ ಇನ್ ಯಾವ ತರದ ಮಾನಸಿಕವಾಗಿ ಹಿಂಸೆ ಆಗಿರಬೇಡ ಇವ್ರನ್ನೆಲ್ಲ ನೋಡಿ. ಪುಣ್ಯಾತ್ಮ ಅವನು ಬೆಬೇಜಿ ಅಂತ ಅಂದ್ರೆ ತಾಯಿಗೆ ಬೆಬೇಜಿ ಅಂತ ಕರೀತಾ ಇರ್ತಾನೆ. ಅವನು ಹೆಂಗಿದ್ದ ಅಂತಂದ್ರೆ ಜೈಲನ್ನ ಕ್ಲೀನ್ ಮಾಡ್ತಾ ಇದ್ದ. ಹಂಗಾಗಿ ಆ ಜೈಲ್ನ ಕ್ಲೀನ್ ಮಾಡ್ಬೇಕಾದ್ರೆ ಇವನ ಮಲ ಮೂತ್ರ ವಿಸರ್ಜನೆ ಆಗಿದ್ದೆಲ್ಲ ಪಾಪ ಅವನೇ ತಗೊಂಡು ಹೋಗ್ತಿದ್ದ. ಏನ್ ಆಸೆ ನಿಂದು ಅಂದಾಗ ಭಗತ್ ಸಿಂಗ್ ಹೇಳೋ ಮಾತಿದ್ರು, ನನಗೆ ಅವನ ಜೊತೆ ಒಂದ್ಸಲ ಕೂತ್ಕೊಂಡು ಊಟ ಮಾಡಬೇಕು, ತನ್ನ ಮಲಮೂತ್ರವನ್ನ ಬಳೆದವನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು. ಅವನು, ಸರ್ ನಾವು ಕೀಳು ಜಾತಿಯವರು, ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡಬಾರ್ದು, ಅದು ನಿಮ್ಮ ಘನತೆಗೆ ತಕ್ಕುದಲ್ಲ ಅಂದಾಗ ಅವನ ಮಾತಿರುತ್ತಾನೆ, ನನ್ನ ಜೀವನದಲ್ಲಿ ನನ್ನ ಮಲಮೂತ್ರವನ್ನ ಬಳಿದಿದ್ದು ತಾಯಿ ಬಿಟ್ರೆ ನೀನೇ ನನ್ನ ಎರಡನೇ ತಾಯಿ ಇದ್ದಂಗೆ, ತಾಯಿಗೆ ಯಾವ ಜಾತಿ ಭೇದ ಇರುತ್ತಪ್ಪ, ತಗೊಂಡ್ಬಾ ಅಂತ ಅವ್ರ ಮನೆಯಿಂದ ರೊಟ್ಟಿ ಮಾಡಿಸ್ಕೊಂಡು ಪ್ರೀತಿಯಿಂದ ಅವನ ಜೊತೆ ಕೂತ್ಕೊಂಡು ಊಟ ಮಾಡ್ತಾನೆ. ಭಗತ್ ಸಿಂಗ್ ಕ್ರಾಂತಿಯ ಒಂದು ಮುಖ ನೋಡಿದೀವಿ. 116 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ, ಜೈಲಿನ ಕಾನೂನುಗಳು ಸರಿಯಾಗಬೇಕು ಅಂತ ಒಂದು ತುತ್ತು ಅನ್ನ ಆಹಾರ ತಿಂದಾರದೆ ಹೋರಾಟ ಮಾಡ್ತಾರಲ್ಲ ಪುಣ್ಯಾತ್ಮರಿ ಇವರೆಲ್ಲ ಸೇರ್ಕೊಂಡು, ರಾಜಗುರು, ಸುಖದೇವ್, ಬಟಕೇಶ್ವರ ದತ್ತ, ಅಂಬಾಪ್ರಸಾದ್, ಜಿತೇಂದ್ರ ದಾಸ್, ಏನ್ ಹೋರಾಟ ಇವರು. ಜಿತೇಂದ್ರ ದಾಸ್ 63ನೇ ದಿನಕ್ಕೆ ತನ್ನ ಪ್ರಾಣವನ್ನು ಬಿಡ್ತಾನೆ. ಜಿತೇಂದ್ರ ದಾಸ್ 63ನೇ ದಿನಕ್ಕೆ ನೀರು ಕುಡಿದೆ. ಇವರೆಲ್ಲ ಉಪವಾಸ ಮಾಡ್ಬೇಕಾದ್ರೆ ಬೇಕು ಅಂತ ಬಿಸಿ ಹಾಲನ್ನ ತಂದು ಇಡ್ತಾ ಇದ್ರು ಇವರು ಎದುರುಗಡೆ. ಯಾಕೆ ಅಂದ್ರೆ ಹಾಲು ಕುಡಿದ್ರೆ ಹೊಟ್ಟೆ ಜಾಸ್ತಿ ಹಸಿಯುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಐಟಮ್ಗಳನ್ನ ತಯಾರು ಮಾಡಿ ಜೈಲಿನ ಎದುರುಗಡೆ ತಂದಿಡ್ತಾ ಇದ್ರು. ಯಾಕೆ ಅಂದ್ರೆ ಆ ವಾಸನೆಗೆ ತಿನ್ಬೇಕು ಅನ್ನೋ ಆಸೆ ಜಾಸ್ತಿ ಆಗಿದೆ. ಎಷ್ಟೋ ಇವರು ಉಪವಾಸ ಮುರಿಬೇಕು ಅನ್ನೋ ಕಾರಣಕ್ಕೆ ಮೂಗನ್ನ ಹಿಡಿದು ಬಾಯಿಗೆ ಪೈಪ್ ಹಾಕಿ ಆ ಪೈಪಿನ ಮೂಲಕ ಹಾಲು ಕುಡಿಸುವ ಪ್ರಯತ್ನ ಮಾಡ್ತಾರೆ. ಒಬ್ಬ ಅಂತೂ ಕುಡದೆ ಬಿಟ್ಟ. ಆಗ ಭಗತ್ ಸಿಂಗ್ನ ಅಂಬಾಪ್ರಸಾದ್ ಹತ್ರ ಬಂದು ಹೇಳ್ತಾನೆ, ಕುಡಿದ್ಬಿಟ್ಟಿದೀನಿ ನಾನು ಹಾಲನ್ನ, ನಂದು ಉಪವಾಸ ಅಂತ್ಯ ಆಗ್ಬಿಡ್ತೀನಿ, ಹೆಂಗ್ ಮಾಡೋದು ಅವನು, ಹೆಂಗ್ ಮಾಡೋ, ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ, ಹಾಲು ಕುಡಿದ್ರೆ ಕುಡದೆ ಅದನ್ನ ಹೊರಗೆ ಹಾಕ್ಬೇಕು ತಾನೆ, ಅದಷ್ಟೇ ಟೆನ್ಷನ್ ತಾನೆ ನಿನ್ಗೆ, ಹೌದು ಹೊರಗೆ ಹಾಕ್ಬೇಕು, ಅದಕ್ಕೇನು ಕಷ್ಟ ಪಡ್ಬೇಡ ಅಂತ ಹೇಳಿ ಅಲ್ಲೇ ಹಾರಾಡ್ತಾ ಇದ್ದಿದ್ದು ಒಂದ್ ನೊಣಕ್ ಪಟ್ಟ ಅಂತ ಹೊಡೆದ ನೊಣನೇ ಅವನಿಗೆ ತಿನ್ನಿಸ್ಬಿಡ್ತಾನೆ, ತಿನ್ನು ನೊಣನ ಅಂತ ನೊಣ ತಿಂದು ಮರುಗಳಿಗೆ ಎಲ್ಲ ಹಾಲು ವಾಂತಿ ಆಗುತ್ತೆ. ನೋಡು ಇದೇ ಹೊರಗೆ ಹಾಕೋ ಪದ್ಧತಿ, ಬ್ರಿಟಿಷರು ಏನೇ ಕೊಟ್ರು ಹಿಂಗೆ ಹೊರಗೆ ಹಾಕ್ಬೇಕು ಅಂತ ನೊಣ ತಿಂದು ಹೊಟ್ಟೆಗೆ ಹೋಗಿರೋ ಆಹಾರವನ್ನು ಹೊರಗೆ ಹಾಕ್ತಾರಲ್ಲ ಈ ಪುಣ್ಯಾತ್ಮರ ದೇಶಕ್ಕಾಗಿ, ಯಾವ ಮಟ್ಟಿನ ಹೋರಾಟ. ಸಾವರ್ಕರ್ ತೊಡೆ ಮೇಲೆ ತೆಂಗಿನ ನಾರನ್ನ ತೆಗೆದು ಹೊಸದು ಹೊಸದು ಹಗ್ಗ ಮಾಡ್ತಾ ಇರ್ಬೇಕಾದ್ರೆ ಇಡೀ ತೊಡೆ ಚರ್ಮ ಕಿತ್ತು ರಕ್ತ ಹತ್ತಿತ್ತಲ್ಲ ಅದಕ್ಕೆ, ಬರೆಯಕ್ಕೆ ಪೆನ್ನು ಪೇಪರು ಇಲ್ಲದೆ ಗೋಡೆ ಮೇಲೆ ದೊಡ್ಡ ಒಂದು ಮಹಾಕಾವ್ಯವನ್ನ ಬರೆದಿಟ್ರಲ್ಲ ಪುಣ್ಯಾತ್ಮರು, ಅದೆಂತ ಹೋರಾಟ ಸಾವರ್ಕರದ್ದು. ಹಿಂಗೆ ನಾವು ಈ ತರದ ಕ್ರಾಂತಿ ಕಾರ್ಯದ ಹೋರಾಟವನ್ನು ಬೇಕಾದಷ್ಟು ನೋಡ್ಬೋದು. ನಾವು ಹೆಸರು ಹೇಳು ಅಂತಂದ್ರೆ 10,000 ಹೆಸರುಗಳನ್ನ ಹೇಳ್ಬಿಡ್ಬೋದು ಅವ್ರ ಬಗ್ಗೆ. ಆದ್ರೆ ದುರ್ದೈವಕ್ಕೆ ನಮ್ಗೆ ಎಷ್ಟು ಜನ ಸ್ವತಂತ್ರ ಹೋರಾಟಗಾರರು ಗೊತ್ತಿದ್ದಾರೆ ಅಂದ್ರೆ 3. ಮತ್ತೊಂದು ವಾಸುದೇವ ಬಲವಂತ ಫಡ್ಕೆ, ಆದ್ಯ ಕ್ರಾಂತಿಕಾರಿ ಅಂತ ಕರಿತೀವಿ ಆ ಪುಣ್ಯಾತ್ಮನನ್ನ. ತಾಯಿ ಸತ್ತಾಗ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತಲ್ಲ ಪುಣ್ಯಾತ್ಮ. ಯಾರು ಹೇಳಿದ್ರು ಆ ಬ್ರಿಟಿಷರ ಎದುರಿಸೋದನ್ನು ಬಿಡ್ಲಿಲ್ಲ. ಅದೇ ವಾಸುದೇವ ಬಲವಂತ ಪಡಿಕೆ ಮುಂದೆ ಚಾಪೇಕರ್ ಸಹೋದರರಿಗೆ ಪ್ರೇರಣೆ ಆಗ್ತಾರೆ, ಅದೇ ಚಾಪೇಕರ್ ಸಹೋದರರು ಸಾವರ್ಕರಿಗೆ ಪ್ರೇರಣೆ ಆಗ್ತಾರೆ. ತಿಲಕರು ಅದೆಂತ ಅದ್ಭುತ ಹೋರಾಟ ಅವರು, ರಾಜ್ಯ ನನ್ನ ಜನ್ಮಶುದ್ಧ ಹಕ್ಕು, ನಾನು ಪಡೆದೇ ತೀರುತ್ತೇನೆ ಅಂತ ಹೇಳೋ ಧೈರ್ಯ ಮಾಡಿದ್ರಲ್ಲ, ಎಷ್ಟು ದಿನ ಅಂತ ಬೇಡ್ಕೊಂಡಿರ್ತೀರ ಬ್ರಿಟಿಷರತ್ರ, ಯಾರು ಕೊಡಲ್ಲ ನಿಮಗೆ ಸ್ವತಂತ್ರವನ್ನ. ಸ್ವಾಮಿ ವಿವೇಕಾನಂದರು ಜೈಲಿಗೆ ಒಂದ್ ದಿನ ವಿವೇಕಾನಂದರು ಏನ್ ಆಶ್ರಮ ಇದೆ ಬೇಲೂರು ಆಶ್ರಮ ಹಳೆ ಮಠ, ಆ ಬೇಲೂರು ಮಠದಲ್ಲಿ ಅವ್ರು ವಾಸ ಮಾಡ್ತಾ ಇರ್ಬೇಕಾದ್ರೆ ಕ್ರಾಂತಿಕಾರಿಗಳು ಬರ್ತಾರ. ಒಂದ್ಸಲ ಬಂದಾಗ ಕ್ರಾಂತಿಕಾರಿಗಳಿಗೆ ಆಶ್ರಯ ಕೊಟ್ಟಂತ ವಿವೇಕಾನಂದರು ಒಂದ್ ಮಾತು ಹೇಳ್ತಾರೆ, ಏನ್ ತಗೊಂಡ್ ಬಂದಿದ್ದೀರಾ ಕ್ರಾಂತಿಕಾರಿ ಅನ್ನಕ್ ನೀವೆಲ್ಲ ಅಂತ. ಏನು ಅಂತಂದಾಗ ಅವ್ರು ಬಂದೂಕು ಅದನ್ನೆಲ್ಲ ತೋರಿಸ್ತಾರೆ, ಇದರಿಂದ ಎಲ್ಲ ಬ್ರಿಟಿಷರು ಹೆದರಲ್ಲ, ಬ್ರಿಟಿಷರು ಹೆದರ್ಬೇಕು ಅಂದ್ರೆ ಬಾಂಬೆ ಬೇಕವ್ರಿಗೆ ಅಂತ, ಬಾಂಬ್ ಹಾಕ್ಬೇಕವ್ರಿಗೆ. ಆ ಕಾರಣಕ್ಕಾಗಿ ಸೋದರಿ ನಿವೇದಿತ ಮುಂದೆ ಬಾಂಬ್ ತಯಾರಿಕೆಗೆ ಬೇಕಾದ ಎಲ್ಲ ಹೆಲ್ಪ್ ಅನ್ನ ಆಕೆ ಮಾಡ್ತಾಳೆ. ಹಂಗಾಗಿ ಆಗ್ರಾ ಮತ್ತು ಕಲ್ಕತ್ತಾದ ನದಿ ತೀರದಲ್ಲಿ ಮೊಟ್ಟ ಮೊದಲ ಬಾಂಬ್ ಸ್ಫೋಟ ಕೂಡ ಆಗುತ್ತೆ. ಸ್ವಾಮಿ ವಿವೇಕಾನಂದರ ಸೋದರ ಸ್ವತಃ
ದೊಡ್ಡ ಕ್ರಾಂತಿಕಾರಿ.

ಎಂತ ಅದ್ಭುತವಾದ ಹೋರಾಟವನ್ನ ಕಲ್ಕತ್ತಾ ಕಟ್ಕೊಡ್ತು ಮುಂದೆ ಅಂದ್ರೆ 1905ರಲ್ಲಿ ಬಂಗಾಲ ವಿಭಜನೆ ಆಗಿ 1911ರಲ್ಲಿ ಬಂಗಾಲ ಮತ್ತೆ ಕೂಡ್ಕೊಳ್ತಲ್ಲ, ಆಗ ಒಂದು ವರದಿ ತರಿಸ್ಕೊಳ್ತಾರೆ, ಯಾಕೆ ಈ ತರ ಬಂಗಾಳ ಒಟ್ಟಾಗಿ ಹೋರಾಟ ಮಾಡ್ತು, ಏನು ಇದರ ಪರಿಣಾಮ ಅಂತಂದಾಗ, ಇಲ್ಲ ಬಂಗಾಲದಲ್ಲಿ ಯಾವುದೋ ಒಂದು ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇದೆ, ಅದು ಇಡೀ ಬಂಗಾಲವನ್ನು ಒಟ್ಟು ಮಾಡ್ತಾ ಇದೆ ಅಂತ. ಆ ಅಂಡರ್ ಕರೆಂಟ್ ಎಲ್ಲಿಂದ ಪಾಸ್ ಆಗ್ತಿತ್ತು ಅಂದ್ರೆ ಬೇಲೂರು ಮಠ ರಾಮಕೃಷ್ಣಾಶ್ರಮದಿಂದ ಪಾಸ್ ಆಗ್ತಾ ಇದ್ದಿದ್ದ ಅಂಡರ್ ಕರೆಂಟ್, ಅದು ಸ್ವದೇಶಿ ಜಾಗೃತಿಯನ್ನು ಮಾಡಿದ್ದು. ಸೋದರಿ ನಿವೇದಿತ, ಬೇರೆ ದೇಶದಿಂದ ಬಂದಂತ ಹೆಣ್ಮಗಳು ಬೀದಿ ಬೀದಿಗಳಲ್ಲಿ ಸ್ವದೇಶಿ ವಸ್ತುಗಳನ್ನು ಇಟ್ಕೊಂಡು ಮಾರಾಟ ಮಾಡದ್ಲಾಕೆ. ಅರವಿಂದ್ ಘೋಷರಿಗೆ ಪ್ರೇರಣೆ ಆಗ್ತಾಳೆ, ಬಿಪಿನ್ ಚಂದ್ರ ಪಾಲ್ರಿಗೆ ಪ್ರೇರಣೆ ಆಗ್ತಾಳೆ, ವಂದೇ ಮಾತರಂ ಹೋರಾಟಕ್ಕೆ ಮುನ್ನುಡಿಯನ್ನ ಬರೀತಾಳೆ. ಏನ್ ಅದ್ಭುತವಾದ ಹೋರಾಟ, ಪ್ರತಿಯೊಬ್ರು ರಾಖಿ ಕಟ್ಕೊಂಡು ನಾನು ನೀನು ವಂದೇ ಮಾತರಂ ಹೇಳೋಣ, ನಮ್ಮನ್ನ ಯಾರು ಹೊತ್ತು ದೂರ ಮಾಡಕ್ ಸಾಧ್ಯ ಇಲ್ಲ ಅಂತ ಮೊಟ್ಟ ಮೊದಲಾಗಿ ರವೀಂದ್ರನಾಥ್ ಟ್ಯಾಗೋರ್ ಶುರು ಮಾಡಿದ್ರಲ್ಲ ಹೋರಾಟನ, ರಾಖಿ ವ್ಯಾಪಕವಾಯ್ತಾಗ. ನಾವ್ ಮೊನ್ನೆ ಯಾವ್ದು ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಕೆಲ್ಸಕ್ಕೆ ಬರದಿರೋ ದಾರನ್ನ ಕೈ ಕಟ್ಕೊಂಡು ಯಾವ್ದು ಸಂಕಲ್ಪ ಇಲ್ಲದೆ ಕೆಲ್ಸನೇ ಮುಗಿಸ್ಬಿಟ್ವಲ್ಲ, ನಾವೇನ್ ಮಾಡ್ತಾ ಇದೀವಿ ಈಗ ಗೊತ್ತಿಲ್ಲ. ನಮ್ಮ ಸಂಕಲ್ಪಗಳು ಯಾವತ್ತೂ ದೇಶವನ್ನ ಕಟ್ಟೋದ್ರ ಕಡೆ ಇರಬೇಕೆ ಹೊರತು ದೇಶವನ್ನ ತುಂಡರಿಸೋ ಕಡೆ ಇರಬಾರ್ದು. ನಾವೆಲ್ಲ ಯಾವ ಇಷ್ಟೆಲ್ಲ ಆದ್ಮೇಲೆ ಭಾರತಕ್ಕೆ ಸ್ವತಂತ್ರ ಅನ್ನೋದು ಸಿಕ್ಕಿರೋದು ನಮಗೆ, ಬೆರಳೆಣಿಕೆಯಷ್ಟು ಹೋರಾಟವನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಇಷ್ಟು ಜನ ಈ ಪರಿಯಲ್ಲಿ ಭಾರತಕ್ಕಾಗಿ ತಮ್ಮ ಎಲ್ಲವನ್ನು ಅರ್ಪಣೆ ಮಾಡಿದ ಮೇಲೆ ಸ್ವತಂತ್ರ ಅನ್ನೋದು ಸಿಕ್ತು. ಸಂಗೊಳ್ಳಿ ರಾಯಣ್ಣ ಎಂತ ಹೋರಾಟ, ಅವನು ಕಾಡು ಮೇಡುಗಳಲ್ಲಿ ತಿರುಗಾಡ್ತಾನೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲೇಬೇಕು, ಆ ತಾಯಿಯ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ಪುಣ್ಯಾತ್ಮ ಹಗಲಿರುಳು ಶ್ರಮಿಸ್ತಾರಲ್ಲ, ನಮ್ಮವರೇ ಮಾಡಿದ ಮೋಸದಿಂದ ಸಿಕ್ಕ ಗಲ್ಲಿಗೇರಿಸ್ತಾರೆ ಸಾಮೂಹಿಕವಾಗಿ. ಎಲ್ಲಿದ್ದೀವಿ ನಾವೆಲ್ಲ ಈಗ? ಒಂದು ಎರಡು ಈ ತರದ ಉದಾಹರಣೆ ಅಲ್ಲ, ಉಧಮ್ ಸಿಂಗ್ ಅಂತ ಒಬ್ಬ ಹೋರಾಟಗಾರ ಇದ್ದ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಳಿಕ ಆ ಡೈರ್ನನ್ನ ಕೊಲ್ಲಬೇಕು ಅಂತೇಳಿ 20 ವರ್ಷ ಡೈರ್ಗಾಗಿ ಕಾದ, ಇಂಗ್ಲೆಂಡ್ನಲ್ಲೇ ಹೊಡೆದುಕೊಂಡ ಅವನ್ನ ಉಧಮ್ ಸಿಂಗ್. ಇದು ಬೇಕಾಗಿರೋ ಕಿಚ್ಚು ಕಳೆದ ಅವನು. ಭಾರತದಲ್ಲಿ ಅನ್ಯಾಯ ಮಾಡಿ ಇಂಗ್ಲೆಂಡಲ್ಲಿಗೆ ಬಂದು ವಿಶ್ರಾಂತ ಜೀವನವನ್ನ ನೀವೇನಾದ್ರೂ ನೆಮ್ಮದಿಯಿಂದ ಕಳಿಬೇಕು ಅಂತ ಆಸೆ ಇದ್ರೆ ನನ್ನಂತವ್ರು ಇರೋ ತನಕ ನಿಮ್ಗೆ ವಿಶ್ರಾಂತದ ಜೀವನ ಇಲ್ಲ, ನಿಮ್ಮನ್ನ ಅಲ್ಲಿ ಮಾಡಿರೋ ಹಿಂಸೆಗೆ ಇಲ್ಲಿ ಗುಂಡಿಟ್ಟು ಕೊಲ್ಲಲಾಗುತ್ತೆ ಅಂತ ಹೇಳ್ತಾನ ಆ ಪುಣ್ಯಾತ್ಮ. ಇದು ಹೋರಾಟದ ಪರಿ. ಇದು ನಮಗೆ ಸಾಯ್ಬೇಕಾಗಿಲ್ಲ ಈಗ, ಯಾರು ದೇಶಕ್ಕಾಗಿ ಯಾರು ಸಾಯ್ಬೇಕಾಗಿಲ್ಲ, ಈಗ ಅವಶ್ಯಕತೆ ಇರೋದು ದೇಶಕ್ಕಾಗಿ ಬದುಕೋದು, ಹೆಂಗ್ ಬದುಕಬೇಕು ಅನ್ನೋದೇ ದೊಡ್ಡ ವಿಚಾರ. ಇವರೆಲ್ಲ ಪ್ರಾಣ ಕೊಟ್ಟ ಮೇಲೆ ತಾನೆ ಸ್ವತಂತ್ರ ಸಿಕ್ಕಿರೋದು. ಅದಾದ್ಮೇಲೆ ಆಗಿರೋ 3 ಯುದ್ಧಗಳು ಭಾರತ ಗೆಲ್ತಲ್ಲ, ಸೈನಿಕರ ಪ್ರಾಣ ತ್ಯಾಗದಿಂದಾಗಿ ಗೆದ್ದರು. ನಾವೇನೀಗ ಆ ತರದ ಪರಿಸ್ಥಿತಿಲಿ ಇಲ್ವಲ್ಲ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಸಾವಿರಾರು ಜನರನ್ನ ಅವರು ಗುಂಡಿಟ್ಟು ಕೊಂದ್ರಲ್ಲ, ಏನ್ ಬರ್ಬರವಾದ ಹತ್ಯಾಕಾಂಡ. ಈಗಲೂ ಕೂಡ ಟೆಕ್ಸ್ಟ್ ಬುಕ್ ನಲ್ಲಿ 300 ಜನನೋ 316 ಜನನೋ 326 ಜನನೋ 376 ಜನನೋ ಅಂತ ಓದ್ತಿದೀವಲ್ಲ. 1600 ಸುತ್ತು ಗುಂಡು ಹಾರಿದ್ರೆ 300 ಜನ ಸಾಯಕ್ ಸಾಧ್ಯ ಇದೆಯಾ? ಜನರಲ್ ಡಯರ್ನ ನೀಚಕೃತ್ಯ ಹೆಂಗಿತ್ತು ಅಂತಂದ್ರೆ, ಅಲ್ಲಿ ಒಂದು ಅಮೃತಸರದಲ್ಲಿ ಒಂದು ರಸ್ತೆ ಇದೆ, ಆ ರಸ್ತೆಯಲ್ಲಿ ಭಾರತೀಯರು ಓಡಾಡ್ತಾ ಇರ್ಬೇಕಾದ್ರೆ ಒಬ್ಬ ಇಂಗ್ಲಿಷ್ ಹೆಣ್ಮಗಳು ಬರ್ತಾರೆ, ಜೋಸಫಿನ್ ಕ್ಯಾಥರಿನ್ ಅಂತ ಹೇಳಿ. ಆ ಜೋಸಫಿನ್ ಕ್ಯಾಥರಿನ್ ಅಂತಕ್ಕಂಥ ಒಬ್ಬ ಹೆಣ್ಮಗಳನ್ನ, ಜೋಸಫಿನ್ ಕ್ಯಾಥರಿನ್ ಆಕೆ ಹೆಸರು ಏನೋ ಬೇರೆ ಇದೆ, ಆಕೆ ಬರ್ತಾಳೆ. ಬಂದಾಗ ಆಕೆಯನ್ನ ಭಾರತೀಯರು ಹೊಡೆದು ಬಿಡ್ತಾರೆ ಸಿಟ್ಟಿಗೆ, ಯಾಕೆಂದ್ರೆ ಹಿಂದಿನ ದಿನ ಒಂದು ಘಟನೆ ಆಗಿರುತ್ತೆ. ಆ ಘಟನೆ ಆದಾಗ ಅಲ್ಲಿ ಭಾರತೀಯರನ್ನ ಸಜೀವವಾಗಿ ಸುಟ್ಬಿಟ್ಟಿರ್ತಾರೆ ಬ್ರಿಟಿಷರು, ಆ ಸಿಟ್ಟಿತ್ತು ಭಾರತೀಯರಿಗೆ. ಹಂಗಾಗಿ ಆ ಹೆಣ್ಣುಮಗಳನ್ನ ಇವ್ರು ಹೊಡಿತಾರೆ. ಹೊಡೆದಾಗ ಡಯರ್ ಹೇಳ್ತಾನೆ, ಯಾರು ಕೂಡ ಭಾರತೀಯರು ಆ ರಸ್ತೆಯ ಮೇಲೆ ತಮ್ಮ ಪಾದಗಳ ಮೇಲೆ ನಡೆಯುವಂತಿಲ್ಲ. ಆದೇಶ ಇದು, ಪಾದಗಳ ಮೇಲೆ ನಡೆಯುವಂಗಿಲ್ಲ ಅಂದ್ರೆ ಹೆಂಗ್ ನಡಿಬೇಕಂಗಾರೆ? ತಮ್ಮ ಮೊಣಕಾಲು ಮೊಣಕೈಯನ್ನ ಊರಿಕೊಂಡು ಆ ರಸ್ತೆಯಲ್ಲಿ ನಡೆಯತಕ್ಕದ್ದು ಅಂದ್ರೆ ಪ್ರತಿಯೊಬ್ಬ ಭಾರತೀಯ ತೆವಳ್ಕೊಂಡು ನಡಿಬೇಕು. ಯಾಕೆ ಈ ತರದ ಆದೇಶ ಕೊಟ್ಟೆ ಅಂದ್ರೆ, ಅವನ್ ಹೇಳ್ತಾನೆ ಜನರಲ್ ಡಯರ್ ಹೇಳೋ ಮಾತಿದು, ಭಾರತೀಯರು ತಲೆ ಬಗ್ಗಿಸುವುದು ದೇವರು, ತಂದೆ ತಾಯಿ ಮತ್ತು ಗುರು ಹಿರಿಯರಿಗೆ ಮಾತ್ರ, ಅವರೆಲ್ಲರಿಗೂ ಮೀರಿದ್ದು ಬ್ರಿಟಿಷರು ಅನ್ನೋ ಭಾವ ಅವ್ರಿಗೆ ಬರಬೇಕು ಅಂತ ಈ ಶಿಕ್ಷೆ ಕೊಟ್ಟೆ. ಪ್ರತಿಯೊಬ್ಬರು ಮಂಡಿ ಊರಿ ನಡಿಬೇಕು ಅವರು. ಇದು ದ್ರಾಷ್ಟ ಅಂದ್ರೆ ಆಕೆಯನ್ನ ಗೋವಿಂದಗಡ ಕೋಟೆಯಲ್ಲಿ ಆರೈಕೆ ಮಾಡಿಸಿ ಆ ರಸ್ತೆ ಮೇಲೆ ಯಾರು ಓಡಾಡದಿದ್ದಕ್ಕೆ ಸುಣ್ಣ ಹಾಕ್ಸಿರ್ತಾನೆ ಪುಣ್ಯಾತ್ಮ. ಸುಣ್ಣ, ಸುಣ್ಣದ ಕಲ್ಲನ್ನು ಹಾಕ್ಸಿರ್ತಾನೆ. ಯಾರಾದ್ರೂ ಸಾಧು ಸಂತರು ಅಥವಾ ಬೇರೆ ಯಾರಾದ್ರೂ ಒಂದಿಷ್ಟು ಜನ ಏನಾದ್ರು ಆ ರಸ್ತೆಗೆ ಬಂದ್ರೆ ಆ ಸುಣ್ಣಕ್ಕೆ ನೀರನ್ನ ಉಗ್ತಾರೆ ಅವ್ರು ನಡೆಯೋ ದಾರಿಲಿ. ಸುಣ್ಣ ಕೊತ ಕೊತ ಕುದಿಯುತ್ತಲ್ಲ, ಆಗ ಅವ್ರು ನಡ್ಕೊಂಡು ಬರ್ಬೇಕು ಪಾಪ. ಇದು ಅವ್ರು ಕೊಡೋ ಶಿಕ್ಷೆ. ಹಿಂಗ್ ಶಿಕ್ಷೆ ಕೊಟ್ಟ ಮೇಲೆ ಅವರು ಕಡೆಯದಾಗಿ ಜಲಿಯನ್ ವಾಲಾಬಾಗ್ ಹತ್ಯೆ

ಕಾಂಡವನ್ನು ಮಾಡಿದರು. ಪಂಡಿತ್ ಸುಧಾಕರ್ ಚತುರ್ವೇದಿಯವರು ಬರೆದಂತ ಪುಸ್ತಕ ಹಲವು ನೆನಪುಗಳು ಅಂತ ಹೇಳಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಲೈವ್ ಆಗಿ ನೋಡಿದ ಎವಿಡೆನ್ಸ್ ಅದು. ಶ್ರದ್ಧಾನಂದರು ಹೇಳಿದ್ದ ಕಾರಣಕ್ಕೆ ಪತ್ರಿಕೆಗೆ ವರದಿ ಮಾಡ್ಲಿಕ್ಕೆ ಹೋಗಿ ಆ ಜಲಿಯನ್ ವಾಲಾಬಾಗ್ ತೋಟದ ಚರಂಡಿಯಲ್ಲಿ ಕೂತ್ಕೊಂಡು ಕಲ್ ಎತ್ತಿ ನೋಡಿ ನೋಡಿ ಆ ಇಡೀ ಡಾಕ್ಯುಮೆಂಟ್ ಅನ್ನ ಅವರು ಮೇಂಟೈನ್ ಮಾಡಿದ್ರು. ಪುಣ್ಯ ಕರ್ನಾಟಕದವರೆ, ಬೆಂಗಳೂರಿನಲ್ಲೇ ಇದ್ರು. ಏನ್ ಅದ್ಭುತವಾದ ಪುಸ್ತಕವನ್ನು ಬರೀತಾರೋ, ಹಲವು ನೆನಪುಗಳು ಅಂತ ಹೇಳಿ. ಅಂದ್ರೆ ಈ ತರದ ನೆನಪು ನಮಗೆ ಸದಾ ಕಾಣಬೇಕು ಅಂತ. ಯಾಕೆಂದ್ರೆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಿ ಹೋಗಿದೆ. ನನ್ನ ದೇಹ ನನ್ನ ಹಕ್ಕು, ನನ್ನ ಬಟ್ಟೆ ನನ್ನ ಹಕ್ಕು. ಹೌದಪ್ಪ, ಬಟ್ಟೆ ಹಾಕೊಳಕ್ ಪರ್ಮಿಷನ್ ಸಿಕ್ತಲ್ಲ ಸ್ವತಂತ್ರ ಸಿಕ್ಕಿದ್ದಕ್ಕೆ. ಈ ದೇಹ ಸರಿಯಾದಕ್ಕೆ ಉಪಯೋಗ ಆಗ್ಬೇಕಲ್ಲ ಸ್ವತಂತ್ರ ಸಿಕ್ಕಿದ್ದಕ್ಕೆ. ಅದು ಬಿಟ್ಟು ದೇಶ ವಿರೋಧಿ ಕೃತ್ಯವನ್ನು ಮಾಡಿ ನಿಮ್ಮನ್ನು ನಾವು ಸಹಿಸಿಕೊಳ್ಬೇಕು ಅಂತ ಏನಿದೆ? ಸಂವಿಧಾನಕ್ಕೆ ನಿಷ್ಠರಾಗಿ ನಡಿಬೇಕಲ್ಲ. ಮೂಲಭೂತ ಹಕ್ಕುಗಳನ್ನ ಎಷ್ಟು ಧೈರ್ಯದಿಂದ ನಾವು ಕೇಳ್ತೀವೋ ಅದೇ ತರನಾಗಿ ಮೂಲಭೂತ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕಲ್ಲ ನಾವು ದೇಶಕ್ಕಾಗಿ. ಎಲ್ಲಿದೆ ಆ ತರದ ಪ್ರಜ್ಞಾಭಾವ? ಹಾಗಾಗಿ ನಾವು ನೀವೆಲ್ಲ ಈಗ ಮಾಡಬೇಕಾಗಿರೋದು ದೇಶಕ್ಕಾಗಿ ಬದುಕುವ ಕೆಲಸವನ್ನ, ದೇಶ ಕಟ್ಟುವ ಕೆಲಸಕ್ಕೆ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳೋ ಕಡೆಗೆ ಹೋಗಬೇಕಾಗಿದೆ ನಾವೆಲ್ಲ. ದೇಶಕ್ಕೆ ಸ್ವತಂತ್ರ ಬಂದಾಗ ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗಿ ಹೋಗಿತ್ತು. ದುಡ್ಡಿರಲಿಲ್ಲ ಭಾರತದ ಹತ್ರ. ಭಾರತದತ್ತ ಯುದ್ಧ ಸಾಮಗ್ರಿಗಳನ್ನು ಕೊಳ್ಳೋದಕ್ಕೂ ದುಡ್ಡಿರಲಿಲ್ಲ. ಅಮೆರಿಕನ್ನರು ಇಂಗ್ಲೆಂಡ್ನವರು ಬಿಟ್ಟು ಹೋದ ಹಳೆ ವಸ್ತುಗಳನ್ನು ಇಟ್ಕೊಂಡೆ 10 ವರ್ಷ ಯುದ್ಧ ಮಾಡಿದ್ವಿ ನಾವು. ಗೆದ್ವಿ, ಆದ್ರೆ ಯಾಕೆ ಗೆದ್ವಿ ಅನ್ನೋದಕ್ಕೆ ಹೇಳ್ತಾರ ಭಾರತೀಯ ಸೈನಿಕರು, ಗುಂಡು ಅಲ್ಲಿರುವಂತ ಟ್ಯಾಂಕರ್ಗಳು ಬಂದೂಕುಗಳು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಅಪ್ಗ್ರೇಡೆಡ್ ಆಗಿದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಚಲಾಯಿಸುವ ಗುಂಡಿಗೆ ಎಷ್ಟು ಗಟ್ಟಿ ಇದೆ ಅನ್ನೋದು ಮುಖ್ಯ. ಭಾರತೀಯ ಸೈನಿಕನ ಗುಂಡಿಗೆ ಗಟ್ಟಿ ಇದೆ, ಹಂಗಾಗಿ ಯುದ್ಧ ಗೆಲ್ತಿದೀವಿ ಅಂತ. ಗಟ್ಟಿ ಇರೋ ಗುಂಡಿಗೆ ಅವ್ರು ಬೇಕಲ್ಲಪ್ಪ. ಮೊಬೈಲ್ ರಿಚಾರ್ಜ್ ಮಾಡಿಲ್ಲ ಅಂತ ಸುಸೈಡ್ ಮಾಡ್ಕೊಳ್ಳೋರು ನೋಡಿದೀವಿ. ಮೊಬೈಲ್ ಕೊಟ್ಟಿಲ್ಲ ಅಪ್ಪ ಅಂತ ಅಪ್ಪನನ್ನೇ ಕೊಂದ ಮಕ್ಕಳನ್ನು ನೋಡಿದೀವಿ. ಮೊನ್ನೆ ಅವ್ರು ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಹಾಕಿತ್ತಂತೆ, ಅದನ್ನ ಯಾರು ಲೈಕ್ ಮಾಡ್ಲಿಲ್ಲ ಅಂತ ಉಡುಪಿನಲ್ಲಿ ಒಬ್ಬ ಹುಡುಗಿ ಫ್ಯಾನಿಗೆ ನೇಣು ಹಾಕೊಂಡು ಸತ್ತಿರೋದನ್ನು ನೋಡಿದೀವಿ ನಾವು. ಹುಟ್ಟು ಸಹಜ, ಸಹಜವಾಗಿ ಹುಟ್ಟುತ್ತೀವಿ, ಗೊತ್ತಿಲ್ಲ ಯಾಕೆ ಅಂತ. ಆದ್ರೆ ಗುರಿ ನಿರ್ಧಾರ ಆಗ್ಬೇಕಲ್ಲ. ನಮ್ಗೆ ಯಾಕೆ ಹುಟ್ಟಿದೀವಿ ಅನ್ನೋದೇ ಅರ್ಥ ಆಗದೆ ಇರೋಕ್ಕಿಂತ ಮುಂಚೆ ಈ ತರದ ಸಣ್ಣ ಪುಟ್ಟ ಕೆಲಸಗಳಿಗೆ ಪ್ರಾಣ ಕಳ್ಕೊಳ್ತೀವಲ್ಲ, ಆ ಪ್ರಾಣಕ್ಕೆ ಬೆಲೆ ಇಲ್ವಾ? ನಾವೆಲ್ಲ ಯುವಕರು, ಮುಂದೆ ದೇಶ ಕಟ್ಟೋರು, ಇಡೀ ದೇಶವನ್ನ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗೋ ಸಾಮರ್ಥ್ಯ ಇರೋರು ನಾವೆಲ್ಲ. ಈ ಸಾಮರ್ಥ್ಯ ಸ್ವಾರ್ಥಕ್ಕಾಗಿ ಬಲಿಯಾಗ್ಬಿಟ್ರೆ ಈ ದೇಹಕ್ಕೆ ಏನು ಬೆಲೆ ಇದೆ? ಮನಸ್ಸಿಗೆ ಏನು ಬೆಲೆ ಇದೆ? ದೇಶಕ್ಕೇನು ಬೆಲೆ ಇದೆ? ತಂದೆ ತಾಯಿಗೆ ಏನು ಬೆಲೆ ಇದೆ? ನಿಮ್ಮಲ್ಲಿ ಅವರ ಕನಸನ್ನು ಕಾಣ್ತಾ ಇರ್ತಾರಲ್ಲ ಪುಣ್ಯಾತ್ಮರವರು, ಅವರಿಗೆ ಏನು ಬೆಲೆ ಇದೆ? ತಂದೆ ತಾನು ಬೆನ್ನು ಹರಿದಿದ್ದು ಹೊಟ್ಟೆ ಮೇಲೆ ಹರಿದಿರೋ ತೂತು ತೂತು ಬನಿಯನ್ನು ಹಾಕೊಂಡ್ರು ಚಿಂತೆ ಇಲ್ಲ, ಮಕ್ಕಳ ಸಲುವಾಗಿ ಹಾಗಲ್ಲಿರುಳು ದುಡಿದು ಇವರು ಚೆನ್ನಾಗಿರೋ ಬಟ್ಟೆ ಹಾಕಬೇಕು ಅಂತ ಹೇಳಿ ಆಸೆ ಪಡ್ತಾನಲ್ಲ ಪುಣ್ಯಾತ್ಮ ತಂದೆ. ಅವನಿಗೆ ಅವನ ಆಸೆಗೆ ನಮ್ದು ಸುಸೈಡ್ ಒಂದೇ ಪರಿಹಾರನ. ತಾಯಿ ಎಷ್ಟೇ ಬಡತನ ಇದ್ರೂ ಚಿಂತೆ ಇಲ್ಲ, ತನ್ನಲ್ಲಿ ಎಷ್ಟೇ ನೋವಿದ್ರೂ ಚಿಂತೆ ಇಲ್ಲ, ತನಗೆ ಹುಷಾರಿಲ್ದೆ ಇದ್ರೂ ಚಿಂತೆ ಇಲ್ಲ ಅಂತ ನಾವು ಬರುವ ದಾರಿಯನ್ನ ಕಾರ್ ನಮಗೊಂದು ತೂಟ ಕೊಡ್ತಾಳಲ್ಲ ಪುಣ್ಯಾತ್ಕಿತ್ತಿ ನಗತಾ. ಆಕೆಯ ತ್ಯಾಗಕ್ಕೆ ನಾವು ಸಾವು ಪರಿಹಾರವ. ದೇಶ ನಮ್ಗೆ ಏನನ್ನೂ ಕೇಳದೆ ಇಷ್ಟೆಲ್ಲ ಕೊಡ್ತಿದ್ಯಲ್ಲ, ಈಗ ಬಟ್ಟೆ ಉಚಿತವಾಗಿ ಕೊಡ್ತಾ ಇದೆ, ಶಾಲೆಗೆ ಹೋದ್ರೆ ಮೊಟ್ಟೆ ಕೊಡ್ತಾ ಇದೆ, ಬಾಳೆಹಣ್ಣು ಕೊಡ್ತಾ ಇದೆ, ಬುಕ್ ಕೊಡ್ತಾ ಇದೆ, ಸೈಕಲ್ ಇತ್ತು, ಹಾಲು ಸಿಗ್ತಾ ಇದೆ, ಎಷ್ಟು ಓದ್ತಿರೋ ಅಷ್ಟು ಉಚಿತ ಶಿಕ್ಷಣಕ್ಕೆ ಭಾರತ ತಯಾರಾಗಿ ನಿಂತಿದೆ. ಇಷ್ಟೆಲ್ಲವನ್ನು ನಮ್ಮಿಂದ ಯಾವ ಅಪೇಕ್ಷೆಯೂ ಇಲ್ಲದೆ ಕೊಡ್ತಾ ಇದೆಯಲ್ಲ ದೇಶ, ಇದಕ್ಕೆ ನಾವು ಕೊಡ್ತಾ ಇರೋ ಬೆಲೆ ಇದೇನಾ? ಸ್ವಾತಂತ್ರ್ಯವನ್ನ ಯಾವ ಬೆಲೆ ಕೊಟ್ಟು ನಾವು ತಗೊಂಡಿದೀವೋ ಅದೇ ತರ ನಾವು ದೇಶಕ್ಕೆ ಬೆಲೆ ಕೊಡೋದನ್ನ ಕಲಿತಾಗ ಮಾತ್ರ ಆ ಸಿಕ್ಕ ಸ್ವಾತಂತ್ರ್ಯಕ್ಕೆ ಅರ್ಥ. ಇಲ್ಲ ಅಂದ್ರೆ ಆ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗುತ್ತೆ, ದೇಶ ಮತ್ತೆ ಹಾಳಾಗುತ್ತೆ, ಮತ್ತೆ ದೇಶ ಗುಲಾಮಗಿರಿಗೆ ನೂಕುತ್ತೆ. ಆದ್ರೆ ಈ ಸಲ ಯಾವುದೇ ದೇಶದ ವ್ಯಕ್ತಿ ಗುಲಾಮಗಿರಿಯನ್ನ ಫಿಸಿಕಲಿ ಬಂದು ನಮ್ಮನ್ನ ಮಾಡಲ್ಲ. ಯಾಕೆ ಅಂದ್ರೆ ಫಿಸಿಕಲಿ ಭಾರತದ ಒಳಗಡೆ ಕಾಲಿಡೋ ತಾಕತ್ತು ಜಗತ್ತಿನ ಯಾವ ದೇಶಕ್ಕೂ ಇಲ್ಲ. ಯಾಕೆ ಅಂದ್ರೆ ಅಷ್ಟು ಸ್ಟ್ರಾಂಗೆಸ್ಟ್ ಆರ್ಮಿ ಇಟ್ಕೊಂಡು ಭಾರತ ಕೂತಿದೆ. ಆದ್ರೆ ಹೆಂಗ್ ಬರ್ತಾರೆ? ಹೆಂಗ್ ಬರ್ತಾರೆ ಅಂದ್ರೆ ಈ ಇನ್ಸ್ಟಾಗ್ರಾಮ್ ಮೂಲಕ, ಫೇಸ್ಬುಕ್ ಗಳ ಮೂಲಕ, ರೀಲ್ಸ್ ಗಳ ಮೂಲಕ ಬರ್ತಾ ಇದ್ದಾರೆ. ಮಾನಸಿಕವಾಗಿ ಗುಲಾಮರನ್ನಾಗಿ ಮಾಡ್ತಾರೆ, ಮಾನಸಿಕವಾಗಿ ಅವರ ಹತೋಟಿಗೆ ನಮ್ಮನ್ನ ತೆಗೆದುಕೊಂಡು ಹೋಗ್ತಾರೆ. ಅವರು ಹೇಳಿದಂತೆ ಕುಣಿಯುವ ದಾಸರಾಗ್ತೀವಿ. ಮನಸ್ಸು ಗಟ್ಟಿ ಇಲ್ಲದೆ ಇದ್ರೆ ಮನಸ್ಸು ಸದಾ ಹಾತೊರಿಯುತ್ತೆ ಕೆಟ್ಟದನ್ನು ನೋಡಿ.

0: ಮಾಡ್ಲಿಕ್ಕೆ, ಕೆಟ್ಟದನ್ನು ವಿಚಾರ ಮಾಡ್ಲಿಕ್ಕೆ, ಕೆಟ್ಟದನ್ನ ಬಯಸ್ಲಿಕ್ಕೆ, ಇದೆಲ್ಲವನ್ನು ಬಿಟ್ಟು ಮಾನಸಿಕ ಗುಲಾಮರಾಗದೆ ಅವರು ಎಷ್ಟೇ ನಾನಾ ವಿಧದ ಗಾಳ ಹಾಕಿದರೂ ಕೂಡ ಮನಸ್ಸನ್ನ ಗಟ್ಟಿಯಾಗಿಸಿಕೊಂಡು ಏಕಾಗ್ರ ನಿಷ್ಠರಾಗಿ ಭಾರತ ಅನ್ನುವ ದೇಶದ ಭವಿಷ್ಯತ್ತಿಗಾಗಿ ನಮ್ಮ ಇಂದಿನ ನಾಳಿನ ಭವಿಷ್ಯವನ್ನ ನಾವು ದೇಶಕ್ಕಾಗಿ ಧಾರೆ ಏರಿಲಿಕ್ಕೆ ಸಿದ್ಧ ಅನ್ನೋ ಸಂಕಲ್ಪ ನಾವು ಎಲ್ಲಿ ತನಕ ಮಾಡಲ್ವೋ ಅಲ್ಲಿಯ ತನಕ ಈ ಮಾನಸಿಕ ಗುಲಾಮಿತನ ಇದ್ದೇ ಇರುತ್ತೆ. ಹಂಗಾಗಿ ಈ ಮಾನಸಿಕ ಗುಲಾಮಿತನದಿಂದ ಹೊರಗೆ ಬಂದು ದೇಶವನ್ನ, ವಿಚಾರವನ್ನ, ಆಚಾರವನ್ನ, ಸಂಸ್ಕೃತಿಯನ್ನ, ಪರಂಪರೆಯನ್ನ ಮತ್ತೆ ನಾವೆಲ್ಲರೂ ಉದ್ದೀಪನಗೊಳಿಸಬೇಕು, ನಾವು ಜಾಗೃತರಾಗಬೇಕು. ಅಂದಾಗ ಮಾತ್ರ ಈ ಸ್ವಾತಂತ್ರ್ಯದ ಎಲ್ಲ ಆ ಪ್ರಾಣ ತೆತ್ತ ಹುತಾತ್ಮರ ಆತ್ಮಕ್ಕೆ ಶಾಂತಿ ಕೊಡುವ ಕೆಲಸವನ್ನ ನಾವು ಈ ಮೂಲಕ ಮಾಡದಂಗಾಗತ್ತೆ. ಇಲ್ಲ ಅಂದ್ರೆ ಅವರ ಪ್ರಾಣಕ್ಕೆ ಬೆಲೆ ಇಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೆ ನಾವೇನ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತಲ್ಲ. ಅಂದ್ರೆ ನಾವು ಇಷ್ಟಕ್ಕೆ ಬಿಡ್ಬೇಕಾ? ಸ್ವತಂತ್ರೋತ್ಸವ ಅಂದ್ರೆ ಬರೀ ಧ್ವಜಾರೋಹಣ ಮಾಡಿ, ಸ್ವೀಟ್ ಹಂಚಿ, ಡ್ಯಾನ್ಸ್ ಮಾಡಿ, ಭಾಷಣ ಹೇಳಿ, ಇಷ್ಟಕ್ಕೆ ನಮ್ ಕೆಲಸ ಸೀಮಿತ ಆಗ್ಬೇಕು? ಅಥವಾ ದೇಶಕ್ಕಾಗಿ ಏನಾದ್ರೂ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದು ನಾವು ದೇಶಕ್ಕಾಗಿ ಏನಾದ್ರೂ ಉತ್ತಮವಾಗಿ ಮಾಡಬಹುದು ಅಂತ ಅನ್ಸುತ್ತೋ, ಅದ್ರ ಬಗ್ಗೆ ವಿಚಾರ ಮಾಡಿ ನಮ್ಮ ಮುಂದಿನ ಭವಿಷ್ಯಕ್ಕೆ ಅಡಿ ಇಡುವಂತದ್ದೇ ದೊಡ್ಡ ಸಾರಾಂಶ ಅಷ್ಟೆ. ಸತಿಸಹಗಮನ ಪದ್ಧತಿ ಭಾರತದಲ್ಲಿ ಇತ್ತು, ಯಾವಾಗಿತ್ತು ಅನ್ನೋದು ಬಹಳ ಮುಖ್ಯ. ಫಸ್ಟ್ ನಮ್ಗೆ ಎಂಟೈರ್ ಸತಿಸಹಗಮನ ಪದ್ಧತಿಯಲ್ಲಿ ಸತಿಸಹಗಮನ ಪದ್ಧತಿಯ ಕುರಿತಂತೆ ಸಿಗಬಹುದಾದ ಮೊದಲ ಶಾಸನ ಸಿಕ್ಕಿದ್ದು, ಮೊದಲ ಶಾಸನ ನಾನು ಹೇಳ್ತಾ ಇರೋ ಸತಿ ಸಹಗಮನ ಪದ್ಧತಿಯ ಕುರಿತಂತೆ ಸಿಕ್ಕಂತಹ ಭಾರತದಲ್ಲಿ ಮೊದಲ ಶಾಸನ 563. ಅದಕ್ಕಿಂತ ಮುಂಚೆ ಭಾರತದಲ್ಲಿ ಸತಿ ಸಹಗಮನ ಇತ್ತು ಅನ್ನೋದಕ್ಕೆ ಬೇಕಾದ ಪುರಾವೆನೇ ಇಲ್ಲ. ಅಂದ್ರೆ ಯಾವಾಗ ಯಾವುದೋ ಬೇರೆ ದೇಶದ ಒಬ್ಬ ವ್ಯಕ್ತಿ ನಮ್ಮ ದೇಶದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಕ್ಕೂ ಅನಾಚಾರಕ್ಕೂ ಬಲವಂತವಾಗಿ ಮೀನಾ ಬಜಾರ್ನಲ್ಲಿ ಹೆಣ್ಣು ಮಕ್ಕಳನ್ನ ನಿಲ್ಲಿಸಿ ಮಾರಾಟ ಮಾಡೋದಕ್ಕೂ ಉಪಯೋಗ ಮಾಡ್ಕೊಳ್ತಾನೆ ಅಂದಾಗ, ಭಾರತದಲ್ಲಿ ಇವತ್ತಿಗೂ ಆ ಮನಸ್ಥಿತಿ ಇದೆ. ಹೆಣ್ಣು ಮಕ್ಕಳು ಮಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು, ಶೀಲಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು ದೇಹಕ್ಕೆ ಕೊಡಲ್ಲ. ಹಂಗಾಗಿ ಹೆಣ್ಣು ಮಕ್ಕಳು ಅನಿವಾರ್ಯವಾಗಿ ಸತಿ ಹೋಗ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಅದಾದ್ಮೇಲೆ ಅದು ಒಂಥರ ಇದು ಅಂಟುಜಾಡ್ಯ ಸರ್, ಅದು ರೋಗ ಇದ್ದಂಗೆ. ಒಂದ್ಸಲ ಆಯ್ತು ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ರೆ ಒಳ್ಳೇದು ಅಂತ ಕೆಲವೊಂದಿಷ್ಟು ಕೊಳಕು ಮನಸ್ಥಿತಿಗಳು ಎಲ್ಲಾವಾಗೂ ಈಗಲೂ ಇದಾವೆ, ಅವಾಗೂ ಇದ್ವು. ಆ ಮನಸ್ಥಿತಿಗಳು ಈ ತರದ ಕೆಟ್ಟು ಪರಂಪರೆಗೆ ನಾಂದಿಯನ್ನ ಹಾಡ್ತವೆ. ಹಂಗಾಗಿ ಈ ಪದ್ಧತಿಗಳು ನಡ್ಕೊಂಡು ಬಂದ್ವು, ಅದರಲ್ಲೇನು ಎಳ್ಳು ಕಾಳಷ್ಟು ಅನುಮಾನ ಇಲ್ಲ. ಆದ್ರೆ ಅದೇ ಸಮಯಕ್ಕೆ ನಾನು ಹೇಳ್ತಾ ಇರೋದು, ಇದನ್ನ ನೀವು ಆಮೇಲೆ ದಯಮಾಡಿ ಬಿಡುವಿನ ಸಮಯದಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸತಿಸಹಗಮನ ಪದ್ಧತಿಯನ್ನ ವಿಲಿಯಂ ಬೆಂಟಿಂಗ್ ಅಂತಕ್ಕಂತ ಒಬ್ಬ ಅಪರೂಪದ ವ್ಯಕ್ತಿ ಭಾರತದಲ್ಲಿ ಬಂದು ಏನೋ ಅವನು ಮಾಡದ ಅನ್ನೋದು ನಿಜ, ಒಪ್ಕೊಳ್ತೀನಿ, ಅದನ್ನ ನಾನು ಅಲ್ಲಗಳಿಲಿಕ್ಕೆ ತಯಾರಿಲ್ಲ. ಆದರೆ ಅದೇ ಸಮಯಕ್ಕೆ, ಅಂದ್ರೆ ವಿಲಿಯಂ ಬೆಂಟಿಂಗ್ ಅವನೇನಿದ್ದ ಆ ಸಮಯಕ್ಕೆ ಅಲ್ಲಿ, ಅಂದ್ರೆ ಅವರದ್ದೇ ದೇಶದಲ್ಲಿ ಒಂದು ಅನಿಷ್ಟ ಪದ್ಧತಿ ಇತ್ತು. ಅದ್ರ ಬಗ್ಗೆ ಅವ್ರೇನಾದ್ರೂ ಉಲ್ಲೇಖ ಮಾಡಿದಾರ? ಎಲ್ಲೂ ಉಲ್ಲೇಖ ಮಾಡಿಲ್ಲ. ಯಾಕೆ ಹಂಗಾರೆ? ಅವ್ರ ದೇಶದಲ್ಲಿ ಆಗುವಂತ ಕೃತ್ಯದ ಬಗ್ಗೆ ಅವ್ರು
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ. ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರು ತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ, ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್. ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 288 ರನ್. ವಾರ್ತೆಗಳ ವಿವರ. ವಿಕಸಿತ ಭಾರತದ ಗುರಿ ಸಾಕಾರಕ್ಕೆ ಉದ್ಯಮಿಗಳು, ರೈತರು, ಯುವಜನರು ಸೇರಿದಂತೆ ಸಮಾಜದ ಎಲ್ಲರೂ ಸರ್ಕಾರದೊಂದಿಗೆ ಕೈಜೋಡಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಇಂದು 80ನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಅನಿರೀಕ್ಷಿತ ಬಿಕ್ಕಟ್ಟುಗಳನ್ನು ಸಮರ್ಥವಾಗಿ ಎದುರಿಸಿ ದೇಶವು 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವತ್ತ ಸಾಗಿದೆ ಎಂದರು. ಇದೇ ಮೊದಲ ಬಾರಿಗೆ

0: ಕೆಂಪುಕೋಟೆಯಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂ ಅನುರಣಿಸಿತು. ಭಾರತೀಯ ವಾಯುಪಡೆಯ 2 MI-17 ಹೆಲಿಕಾಪ್ಟರ್ಗಳಲ್ಲಿ ಪುಷ್ಪವೃಷ್ಟಿಯೊಂದಿಗೆ ರಾಷ್ಟ್ರ ಧ್ವಜಾರೋಹಣ ನೆರವೇರಿತು. ಕಳೆದ 12 ವರ್ಷಗಳಲ್ಲಿ ನಾಗರಿಕರು ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಾಧ್ಯವಿರುವ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿರುವ ಪ್ರಧಾನಮಂತ್ರಿಗಳು, ಒಂದು ಕಾಲದಲ್ಲಿ ದುರ್ಬಲ 5 ಆರ್ಥಿಕತೆಗಳಲ್ಲಿ ಒಂದಾಗಿದ್ದ ಭಾರತವು ಈಗ ವಿಶ್ವದ ಪ್ರಮುಖ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಎಂದರು. ಸಂಪನ್ಮೂಲಗಳ ಕೊರತೆಯಿಂದಾಗಿ ದೇಶದ ಪ್ರಗತಿ ಸ್ಥಗಿತಗೊಳ್ಳುವುದಿಲ್ಲ, ಬದಲಿಗೆ ಚಿಂತನೆಯ ಮಿತಿಗಳಿಂದಾಗಿ ಪ್ರಗತಿ ಸಾಧ್ಯವಾಗುವುದಿಲ್ಲ. ಇಂದು ಭಾರತ ಕಚ್ಚಾ ತೈಲವನ್ನು ಅವಲಂಬಿಸಬೇಕಾಗಿದೆ ಮತ್ತು ಇದು ಚಿಂತನೆಯ ಮಿತಿಗಳ ಪರಿಣಾಮವೂ ಆಗಿದೆ ಎಂದು ಅವರು ಹೇಳಿದ್ದಾರೆ. ಒಂದು ಕಾಲದಲ್ಲಿ ನಿಷೇಧಿತ ವಲಯಗಳಾಗಿ ಗೊತ್ತುಪಡಿಸಲಾದ 99% ಕಡಲಾಚೆಯ ಪ್ರದೇಶಗಳನ್ನು ಸರ್ಕಾರ ಮುಕ್ತಗೊಳಿಸಿ ಅವುಗಳನ್ನು ಮುಂದುವರಿಯುವ ಪ್ರದೇಶಗಳಾಗಿ ಪರಿವರ್ತಿಸಿದೆ ಎಂದು ಹೇಳಿರುವ ಪ್ರಧಾನಮಂತ್ರಿ, ಸರ್ಕಾರವು ಈಗ ಸಮುದ್ರದ ಕೆಳಗೆ ಅನ್ವೇಷಣೆಯನ್ನು ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಮತ್ತು ಹೊಸ ನಿಕ್ಷೇಪಗಳನ್ನು ಕಂಡುಹಿಡಿಯಲು ಪ್ರಯತ್ನಗಳನ್ನು ಮಾಡುತ್ತಿದೆ ಎಂದರು. ಸಪ್ತಧಾರ ಎಂಬ 7 ಶಕ್ತಿಯ ಧಾರೆಗಳ ಅನುಷ್ಠಾನಕ್ಕೆ ಕರೆ ನೀಡಿದ ಅವರು, ದೇಶವು ವೇಗವಾಗಿ ಪ್ರಗತಿ ಹೊಂದಲು ಉತ್ಪಾದನಾ ಶಕ್ತಿ, ಆಹಾರ ಉತ್ಪಾದನೆ, ರಕ್ಷಣಾ ಶಕ್ತಿ, ಗತಿಶಕ್ತಿ, ತಂತ್ರಜ್ಞಾನ, ನೀಲಿ ಆರ್ಥಿಕತೆ ಮತ್ತು ದೇಶದ ಪಾರಂಪರಿಕ ವೈದ್ಯಕೀಯ ಹಾಗೂ ಸಾಂಸ್ಕೃತಿಕ ಶಕ್ತಿ 7 ಧಾರೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ವಿವರಿಸಿದರು. ಮುಂದಿನ 1 ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಕೃತಕ ಬುದ್ಧಿಮತ್ತೆ ಎಐ ಕೌಶಲ್ಯ ತರಬೇತಿ ನೀಡಲು ಸರ್ಕಾರ ನಿರ್ಧರಿಸಿದೆ. ಜಾಗತಿಕ ಎಐ ವಲಯದಲ್ಲಿ ಮುಂಚೂಣಿಯಲ್ಲಿರಲು ಇದರಿಂದ ಯುವ ಸಮೂಹಕ್ಕೆ ಅನುಕೂಲವಾಗಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ಭಾರತದಲ್ಲಿ ಮುಂದಿನ 7-8 ವರ್ಷಗಳಲ್ಲಿ ಇನ್ನೂ 5-8 ಸೆಮಿಕಂಡಕ್ಟರ್ ಸ್ಥಾವರಗಳು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿವೆ. 3 ಸೆಮಿಕಂಡಕ್ಟರ್ ಉತ್ಪಾದನಾ ಸ್ಥಾವರಗಳಲ್ಲಿ ಈಗಾಗಲೇ ಉತ್ಪಾದನೆ ಪ್ರಾರಂಭವಾಗಿದ್ದು, ಅರೆವಾಹಕ ವಲಯದಲ್ಲಿ ದೇಶದ ಪ್ರಗತಿಯು ಅದರ ಹೆಚ್ಚುತ್ತಿರುವ ತಾಂತ್ರಿಕ ಸ್ವಾವಲಂಬನೆಯನ್ನು ಪ್ರತಿಬಿಂಬಿಸಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು. ಆಧುನಿಕ ತಂತ್ರಜ್ಞಾನವು ಸಂಪೂರ್ಣವಾಗಿ ನಿರ್ಣಾಯಕ ಖನಿಜಗಳ ಮೇಲೆ ಅವಲಂಬಿತವಾಗಿದ್ದು, ಈ ವಲಯದಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಭಾರತ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ರಾಷ್ಟ್ರೀಯ ನಿರ್ಣಾಯಕ ಖನಿಜಗಳ ಮಿಷನ್ ಅನ್ನು ಪ್ರಾರಂಭಿಸಿದೆ ಮತ್ತು ನಿರ್ಣಾಯಕ ಖನಿಜ ಕಾರಿಡಾರ್ ಅನ್ನು ಘೋಷಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು. ದೇಶವು ವೆಚ್ಚ, ಗುಣಮಟ್ಟ ಮತ್ತು ಕೌಶಲ್ಯ ಈ 3 ವಿಷಯಗಳ ಮೇಲೆ ಗಮನಹರಿಸಬೇಕು. ಜಾಗತಿಕವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಸರ್ಕಾರ ಹೊಂದಿದೆ. ಮುಂಬರುವ ದಶಕದಲ್ಲಿ ಫಾರ್ಚೂನ್ 500 ಕಂಪನಿಗಳಲ್ಲಿ ಭಾರತವು 50 ಕಂಪನಿಗಳನ್ನು ಹೊಂದುವ ಗುರಿ ಹೊಂದಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ಕರ್ನಾಟಕದಾದ್ಯಂತ ಇಂದು 80ನೇ ಸ್ವತಂತ್ರ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಸರ್ಕಾರಿ ಕಚೇರಿಗಳು, ಸಂಘ ಸಂಸ್ಥೆಗಳು, ವಸತಿ ಸಮುಚ್ಚಯಗಳು ಸೇರಿದಂತೆ ವಿವಿಧೆಡೆ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದವರನ್ನು ಸ್ಮರಿಸಲಾಯಿತು. ರಾಜಕೀಯ ಪಕ್ಷಗಳು ಕೂಡ ತಮ್ಮ ಕಚೇರಿಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರಿಗೆ ಗೌರವ ನಮನ ಸಲ್ಲಿಸಿದವು. ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ಸಂಜೆ ಆಯೋಜಿಸಲಾಗಿದೆ. 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವ ಮನೆ ಮನೆಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ನಾಡಿದ್ದು 17ನೇ ತಾರೀಖಿನವರೆಗೆ ನಡೆಯಲಿದೆ. ಲೋಕಭವನದಲ್ಲಿ ಇಂದು ಬೆಳಿಗ್ಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಧಾನ ಸಮಾರಂಭದಲ್ಲಿ ತ್ರಿವರ್ಣ ಧ್ವಜಾರೋಹಣ ಮಾಡಿ ಗೌರವ ಸಲ್ಲಿಸಿದರು. ರಾಜ್ಯದ ಐತಿಹಾಸಿಕ ಕಟ್ಟಡಗಳಿಗೆ ವರ್ಣರಂಜಿತ ವಿದ್ಯುತ್ ಅಲಂಕಾರ ಮಾಡಲಾಗಿದ್ದು, ಬೆಂಗಳೂರಿನ ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತೀಯ ರಾಯಭಾರ ಕಚೇರಿಗಳಲ್ಲೂ ಇಂದು ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ತ್ರಿವರ್ಣ ಧ್ವಜಾರೋಹಣದ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ರಾಷ್ಟ್ರಗೀತೆ, ವಂದೇ ಮಾತರಂ, ದೇಶಭಕ್ತಿ ಗೀತೆಗಳು ಮತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಭಾಷಣದ ಆಯ್ದ ಭಾಗಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲಾಯಿತು. ಸಿಂಗಾಪುರ್, ಚೀನಾ, ಹಾಂಕಾಂಗ್ನಲ್ಲಿ ಸೇರಿದಂತೆ ವಿವಿಧ ದೇಶಗಳಲ್ಲಿನ ಅನಿವಾಸಿ ಭಾರತೀಯರು ಸ್ವಾತಂತ್ರ್ಯ ದಿನದ ಸಂಭ್ರಮದಿಂದ ಆಚರಿಸಿದ್ದು, ಅಲ್ಲಿನ ಜನರೊಂದಿಗೆ ಭಾರತದ ಜನರ ಬಾಂಧವ್ಯ

0: ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶಿಷ್ಟ ಮತ್ತು ಸಾಂಕೇತಿಕ ರೀತಿಯಲ್ಲಿ ಆಚರಿಸಲು ಇಂದು ಸೂರ್ಯ ಪಥ ತಿರಂಗ ಗ್ಲೋಬಲ್ ರಿಲೇಯನ್ನು ಆಯೋಜಿಸಲಾಗಿದೆ. ಈ ಉಪಕ್ರಮವು ಸೂರ್ಯನ ಪಥದಂತೆ ರಾಷ್ಟ್ರಧ್ವಜವು ಪಯಣಿಸುವಂತೆ ನೋಡುವುದಾಗಿದೆ. ಜರ್ಮನಿ, ನೆದರ್ಲ್ಯಾಂಡ್ಸ್, ಇಟಲಿ, ಈಜಿಪ್ಟ್, ಲಾಟ್ವಿಯಾ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ರಾಷ್ಟ್ರದ ಹೆಮ್ಮೆ ಮತ್ತು ಏಕತೆಯ ಈ ಆಚರಣೆಗಾಗಿ ಅನಿವಾಸಿಯರನ್ನು ಒಗ್ಗೂಡಿಸಿವೆ ಎಂದು ಸಂಸ್ಕೃತಿ ಸಚಿವಾಲಯ ತಿಳಿಸಿದೆ. ಸಣ್ಣ ತೆರಿಗೆದಾರರ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸುವಿಕೆ ಯೋಜನೆ ನಿಯಮಗಳು 2026 ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಅಧಿಸೂಚಿಸಿದೆ. ಅರ್ಹ ತೆರಿಗೆದಾರರು ನಿರ್ದಿಷ್ಟ ತೆರಿಗೆ ಅಥವಾ ಶುಲ್ಕವನ್ನು ಪಾವತಿಸಿ ಕೆಲವು ಬಹಿರಂಗಪಡಿಸದ ವಿದೇಶಿ ಆಸ್ತಿಗಳು ಬಹಿರಂಗಪಡಿಸದ ವಿದೇಶಿ ಆದಾಯ ಅಥವಾ ಘೋಷಿಸದ ವಿದೇಶಿ ಆಸ್ತಿಗಳನ್ನು ಘೋಷಿಸಲು ಇದು ಅನುವು ಮಾಡಿಕೊಡಲಿದೆ. ಈ ಯೋಜನೆ ನಾಳೆಯಿಂದ ಜಾರಿಗೆ ಬರಲಿದ್ದು ಈ ಯೋಜನೆಯಡಿಯಲ್ಲಿ ಘೋಷಣೆ ಸಲ್ಲಿಸಲು ಈ ವರ್ಷಾಂತ್ಯ ಕೊನೆಯ ದಿನವಾಗಿದೆ. ಈ ದಿನಾಂಕದ ನಂತರ ಯಾವುದೇ ಘೋಷಣೆ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇದು ಒಂದು ಬಾರಿ ಸ್ವಯಂ ಪ್ರೇರಿತ ಬಹಿರಂಗಪಡಿಸುವಿಕೆ ಯೋಜನೆಯಾಗಿದೆ. ತೆರಿಗೆದಾರರಿಗೆ ಈ ಬಗ್ಗೆ ಅರಿವು ಮೂಡಿಸಲು ಆದಾಯ ತೆರಿಗೆ ಇಲಾಖೆಯು ಯೋಜನೆ ಮತ್ತು ನಿಯಮಗಳ ಕುರಿತ ಸಮಗ್ರ ಪ್ರಶ್ನೋತ್ತರವನ್ನು ಬಿಡುಗಡೆ ಮಾಡಿದೆ ಎಂದು ಸಿಬಿಡಿಟಿ ತಿಳಿಸಿದೆ. ದೇಶದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿರುವ ರಾಜ್ಯಪಾಲರ ಅಧಿಕೃತ ನಿವಾಸ ಲೋಕಭವನವನ್ನು ನಾಳೆಯಿಂದ 3 ದಿನಗಳ ಕಾಲ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಈ ಅವಧಿಯಲ್ಲಿ ಪ್ರತಿದಿನ ಸಂಜೆ 5:30-7:30 ಸಾರ್ವಜನಿಕರಿಗೆ ಭೇಟಿ ನೀಡಬಹುದಾಗಿದ್ದು ಆಸಕ್ತರು ಅಗತ್ಯ ದಾಖಲೆಗಳೊಂದಿಗೆ ನಿರ್ಬಂಧಕ್ಕೊಳಪಟ್ಟು ಲೋಕಭವನಕ್ಕೆ ಭೇಟಿ ನೀಡಬಹುದಾಗಿದೆ. ದೂರಸಂಪರ್ಕ ಇಲಾಖೆ ಆಯೋಜಿಸಿರುವ ಪುಣೆಯ ಬ್ರಿಕ್ಸ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳ ಐಟಿಸಿ ಟ್ರ್ಯಾಕ್ ನಾಳೆಯಿಂದ 21 ನಡೆಯಲಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬ ವಿಷಯಾಧಾರಿತ ಈ ಕಾರ್ಯಕ್ರಮವು 7ನೇ ಬ್ರಿಕ್ಸ್ ಐಟಿಸಿ ಕಾರ್ಯಗುಂಪು ಸಭೆಯೊಂದಿಗೆ ಪ್ರಾರಂಭವಾಗಲಿದೆ. ಸಾರ್ವತ್ರಿಕ, ಅರ್ಥಪೂರ್ಣ, ಕೈಗೆಟುಕುವ, ಸುಸ್ಥಿರ ಮತ್ತು ಸ್ಥಿತಿಸ್ಥಾಪಕ ಸಂಪರ್ಕಕ್ಕಾಗಿ ಐಸಿಟಿ ಪರಿಸರ ವ್ಯವಸ್ಥೆ ಅಭಿವೃದ್ಧಿಪಡಿಸುವ ಬಗ್ಗೆ ಪ್ರತಿನಿಧಿಗಳು ಚರ್ಚೆ ನಡೆಸುವ ನಿರೀಕ್ಷೆ ಇದೆ. ಇಂಡೋನೇಷ್ಯಾದಲ್ಲಿ ಇಂದು ಸಂಭವಿಸಿದ 7.7 ತೀವ್ರತೆಯ ಭೂಕಂಪದಲ್ಲಿ ಮೃತಪಟ್ಟವರ ಸಂಖ್ಯೆ 38 ಏರಿಕೆಯಾಗಿದೆ. ಪ್ರಬಲ ಭೂಕಂಪದ ಬಳಿಕ ಹಲವು ಕಂಪನಗಳಾಗಿದ್ದು ರಕ್ಷಣಾ ತಂಡಗಳು ಕಾರ್ಯಾಚರಣೆ ನಡೆಸಿವೆ. ದೇಶದ ಹಲವು ಭಾಗಗಳಲ್ಲಿ 1 ಮೀಟರ್ಗಿಂತ ಕಡಿಮೆ ಎತ್ತರದ ಸುನಾಮಿ ಅಲೆಗಳು ಕಾಣಿಸಿಕೊಂಡಿದ್ದು ನಂತರ ಪರಿಸ್ಥಿತಿ ಸುಧಾರಿಸಿದೆ. ಹಾನಿಗೊಳಗಾದ ಪ್ರದೇಶಗಳಲ್ಲಿ ಕಟ್ಟಡಗಳೊಳಗೆ ಇನ್ನೂ ಕೆಲವರು ಸಿಲುಕಿರುವ ಸಾಧ್ಯತೆ ಇದೆ. ಭೂಕುಸಿತಗಳು ಸಂಭವಿಸಿದ್ದು ಅವಶೇಷಗಳಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯಾಗಿದೆ ಎಂದು ವರದಿಯಾಗಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಇಂದು ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತ ತಂಡ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 228 ರನ್ ಗಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ. ವಿಕಸಿತ ಭಾರತಕ್ಕಾಗಿ ಸಪ್ತಧಾರಾ ಶಕ್ತಿಯ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಕರ್ನಾಟಕದಲ್ಲಿ ಸಡಗರದ ಸ್ವಾತಂತ್ರ್ಯೋತ್ಸವ. ವಿದೇಶಗಳಲ್ಲೂ ಹಾರಾಡಿದ ತ್ರಿವರ್ಣ ಧ್ವಜ. ಕಿರುತೆರಿಗೆ ಪಾವತಿದಾರರ ವಿದೇಶಿ ಆಸ್ತಿ ಬಹಿರಂಗ ಯೋಜನೆಗೆ ಅಧಿಸೂಚನೆ ಪ್ರಕಟ, ನಾಳೆಯಿಂದ ಜಾರಿ. ಭಾರತ ಶ್ರೀಲಂಕಾ ನಡುವಣ ಐಸಿಸಿ ವಿಶ್ವ ಟೆಸ್ಟ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಮೊದಲ ಇನ್ನಿಂಗ್ಸ್ನ ಮೊದಲ ದಿನದ ಆಟದ ಅಂತ್ಯಕ್ಕೆ ಭಾರತ 2 ವಿಕೆಟ್ ನಷ್ಟಕ್ಕೆ 288 ರನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಅಮೃತಾದೇವಿ ಬಿಷ್ಣೋಯ್ ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಪ್ರಶಸ್ತಿ ಅಂತ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಆ ಹೆಣ್ಮಗಳು ಏನ್ ಮಾಡಿದ್ಲು? ನಾವು ಈಗಿನ ಭಾರತದ ಬಗ್ಗೆ ಮಾತಾಡ್ತಿದೀವಿ. ನಾನು ಮಾತಾಡ್ತಾ ಇದ್ದೆ 1730 ಭಾರತದಲ್ಲಿ ಆಕೆ ಮಾಡಿದ ಕೆಲಸ ಏನು? ನಾನು ಮೊದಲು ಕೊಟ್ಟಿದ್ದೆ ಎಕ್ಸಾಂಪಲ್ ಕೊಯ್ಲಿ ಅನ್ನೋ ಹೆಣ್ಮಗಳದು, ಮತ್ ನಾನು ಇವತ್ ಮಾತಾಡ್ತಾ ಹೇಳಿದ್ದು ಕಾವೇರಮ್ಮ, ಬೋನಮ್ಮ ಎಲ್ಲರ ಹೆಸರು ಹೇಳಿದ್ದು ಹೆಣ್ಮಕ್ಳದ್ದೆ. ಇಷ್ಟೆಲ್ಲ ಅವಾಗ್ಲೂ ಮಾಡಿದ್ದಾರೆ, ಈಗ್ಲೂ ಮಾಡ್ತಾ ಇದ್ದಾರೆ, ನೀವು ಎಲ್ಲರೂ ಮಾಡಬಹುದು. ಸುರಕ್ಷತೆ ಅಸುರಕ್ಷತೆ ಯಾವಾಗ ಅಂದ್ರೆ ನಾನು ಬಲಹೀನ ಅನ್ನೋ ಮನಸ್ಥಿತಿ ನನ್ನಲ್ಲಿದ್ದಾಗ ನನಗೆ ಆ ಅಸುರಕ್ಷತೆಯ ಭಾವ ಬರುತ್ತೆ. ನಾನು ಹಂಗಿಲ್ಲ, ನಾನು ಎಲ್ಲರನ್ನೂ ಎದುರಿಸಬಲ್ಲೆ, ನಾನು ಮಾಡಿಯೇ ತೀರ್ತೀನಿ ಅನ್ನೋ ಹಠ ನನಗ್ ಬಂದಾಗ ನಾನು ಸರ್ವಶಕ್ತವು. ನೀವು ಈಗ್ಲೂ ಮೊನ್ನೆ ಕಾಮನ್ವೆಲ್ತ್ ಗೇಮ್ ಅಲ್ಲಿ ಭಾರತ ಏನು ಪದಕದ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಬಂದು ಒಂದಿಷ್ಟು ಬಂಗಾರಗಳನ್ನು ತೆಗೆದುಕೊಂಡು ಬಂತಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಮತ್ತು ಪಾಲು ಹೆಣ್ಮಕ್ಳದೇ ಇದೆ. ಹಂಗಾಗಿ ನಾವು ಆ ಭಾವದಿಂದ

0: ಯಾವಾಗ ಬರ್ಬೇಕು, ನನ್ನಿಂದ ಬದಲಾವಣೆ ಆಗುತ್ತೆ ಅಂತ ಯಾವಾಗ ನನಗೆ ಅನ್ಸಕ್ ಶುರು ಆಗುತ್ತೋ ಅವಾಗ ನಾನು ಬದಲಾವಣೆ ಆಗೇ ಆಗ್ತೀನಿ. ಆ ಎಲ್ಲ ವ್ಯವಸ್ಥೆಗಳ ವಿರುದ್ಧ ಹೋರಾಟಕ್ಕೆ ನಾವೇ ತಯಾರಾಗ್ತೀವಿ. ಅದನ್ನೆಲ್ಲರೂ ಮನಸ್ಸಿನಲ್ಲಿಟ್ಕೊಂಡು ನಾನು ದೇಶಕ್ಕಾಗಿ ಏನು ಮಾಡಬಲ್ಲೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇಡೀ ಜೀವನವನ್ನ ದೇಶಕ್ಕಾಗಿ ಸವಿಸೋದ್ರಲ್ಲಿರುವಂತ ಸುಖ ಇನ್ಯಾವುದರಲ್ಲೂ ಇಲ್ಲ ಅನ್ನೋದನ್ನ ಮನಗಂಡು ನಮ್ಮ ಜೊತೆಗೆ ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ, ನಮ್ಮ ದಾಯಾದಿಗಳು, ನನ್ನ ಊರು, ನನ್ನ ತಾಲೂಕು, ನನ್ನ ಜಿಲ್ಲೆ, ನನ್ನ ರಾಜ್ಯ, ಕಡೆಗೆ ನನ್ನ ದೇಶ ಅಂತ ಹೇಳಿ ಎಲ್ಲರೂ ಕೂಡ ಒಂದಾಗಿ ಇಡೀ ದೇಶ ಒಗ್ಗಟ್ಟಿನಿಂದ ವಸುದೈವ ಕುಟುಂಬಕಂ, ಜಗತ್ತೇ ಒಂದು ಕುಟುಂಬ, ಭೂಮಿಯೇ ಒಂದು ಕುಟುಂಬ, ಆ ಎಲ್ಲ ಜಗತ್ತಿನ ಜನರು ಶಾಂತವಾಗಿ ನೆಮ್ಮದಿಯಿಂದ ಯಾವುದೇ ಜಾತಿ ಮತ ಪಂಥ ಆಚಾರ ವಿಚಾರಗಳ ಭೇದವಿಲ್ಲದೆ ಪ್ರತಿಯೊಬ್ಬರು ಹೊಂದಿಕೊಂಡು ಬಾಳುವಂತಹ ಸಮರಸದ ಸಾಳ್ವೆಯ ಜೀವನವನ್ನು ನಡೆಸಲಿಕ್ಕೆ ನಾವು ನಮ್ಮನ್ನ ಅರ್ಪಣೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಆ ತಾಕತ್ತಿರುವುದು ಭಾರತೀಯ ಮನಸ್ಸುಗಳಲ್ಲಿ ಮಾತ್ರ, ಭಾರತೀಯ ಯುವಶಕ್ತಿಯಲ್ಲಿ ಮಾತ್ರ ಆ ತಾಕತ್ತಿದೆ. ಹಾಗಾಗಿ ಜಗತ್ತು ನಮ್ಮ ಜ್ಞಾನಕ್ಕೆ, ನಮ್ಮ ತ್ಯಾಗಕ್ಕೆ, ನಮ್ಮ ಬಲಿದಾನಕ್ಕೆ ಅವರು ನತಮಸ್ತಕರಾಗಿದ್ದಾರೆ. ಆ ಪುಣ್ಯಾತ್ಮರ ವಂಶದ ಕುಡಿಗಳು ನಾವು ಮತ್ತು ನೀವು. ಹಾಗಾಗಿ ಆ ವಂಶದ ಮರ್ಯಾದೆಯನ್ನು ಉಳಿಸ್ಲಿಕ್ಕೆ ಬೇಕಾದ ಸರ್ವ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಆ ಸ್ವಾತಂತ್ರ್ಯಕ್ಕೆ ನಿಜವಾದ ಬೆಲೆಯನ್ನ ತಂದುಕೊಡುವ ಪ್ರಯತ್ನ ಮಾಡೋಣ ಅಂತ ಆಶಿಸ್ತಾ ಮಾತಿಗಾಗಿ ಇಷ್ಟೊತ್ತು ನೀವೆಲ್ಲರೂ ಕಿವಿಯಾಗಿದ್ದೀರಿ, ಅದಕ್ಕಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಮೂಲಕ ಸಲ್ಲಿಸ್ತಾ ಪ್ರತಿಯೊಬ್ಬರಿಗೂ, ಎಲ್ಲ ಟೀಚರ್ಸ್ ಆಗಿರ್ಬೋದು, ಪಾಲಕ ಪೋಷಕರಾಗಿರ್ಬೋದು, SDMC ಅವರಾಗಿರ್ಬೋದು ಮತ್ತು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಾಗಿರ್ಬೋದು, ಅವರೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ ಭಾರತದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ.
1: ಕೇಳುಗರೆ, ಇದುವರೆಗೂ ಸ್ವಾತಂತ್ರ್ಯ ಬೆಲೆ ಅರಿಯೋಣ ಕುರಿತು ಕರ್ನಾಟಕ ಯುವ ಬ್ರಿಗೇಡ್ ರಾಜ್ಯ ಪ್ರಕಲ್ಪ ಪ್ರಮುಖರಾದ ಶ್ರೀ ಕಿರಣ ಪಾಟೀಲರವರು ನಡೆಸಿಕೊಟ್ಟ ಸ್ವಾತಂತ್ರ್ಯ ದೀಪ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು.

ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಸ್ವಾತಂತ್ರ್ಯ ಅಂದು ಇಂದು ನಾಳೆ ವಿಶೇಷ ಕಾರ್ಯಕ್ರಮದ ಮೂಲಕ 80ನೇ ಸ್ವಾತಂತ್ರ್ಯೋತ್ಸವದ ಮಹತ್ವ ಹಾಗೂ ವಿಕಸಿತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆ ಕುರಿತು ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸ್ಥಾಪಕರು, ಲೇಖಕರು, ವಾಗ್ಮಿಗಳು ಹಾಗೂ ಸಾಮಾಜಿಕ ಚಿಂತಕರಾದ ಶ್ರೀಯುತ ನಿತ್ಯಾನಂದ ಎಚ್ಪಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಸ್ವಾತಂತ್ರ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಭಾರತವು ಇಂದು 80ನೇ ಸ್ವಾತಂತ್ರ್ಯೋತ್ಸವದ ದಿನವನ್ನು ಆಚರಿಸುತ್ತಿದೆ. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಲು ಹೋರಾಡಿ ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳನ್ನು ನೆನಪಿಸುವ ದಿನ ಇಂದು. ಅವರ ತ್ಯಾಗ ಬಲಿದಾನಗಳಿಗೆ ಬೆಲೆ ತೆರಬೇಕಾದ ಕರ್ತವ್ಯ ನಮ್ಮೆಲ್ಲ ಭಾರತೀಯರದ್ದು. ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವ ಹಾಗೆ ಮಾಡುವ ಕಾರ್ಯಗಳನ್ನು ಭಾರತೀಯರಾದ ನಾವು ಮಾಡಬೇಕೆಂಬುದನ್ನು ಮರೆಯಬಾರದು. ಹೌದು, ಇಂದಿನ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಎಂಬ ಪರಿಕಲ್ಪನೆಯ ಮಹತ್ವ ಆಗಿರ್ಬೋದು, ಸ್ವಾತಂತ್ರ್ಯೋತ್ಸವದ ಆಚರಣೆಯ ಮಹತ್ವ, ಭವಿಷ್ಯದ ಭಾರತದ ಬೆಳವಣಿಗೆಯಲ್ಲಿ ಭಾರತೀಯರ ಕರ್ತವ್ಯಗಳು, ವಿಕಸಿತ ಭಾರತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆ, ಈ ಎಲ್ಲ ವಿಷಯಗಳ ಕುರಿತು ಒಂದಿಷ್ಟು ಸ್ಫೂರ್ತಿದಾಯಕ ವಿಚಾರಗಳೊಂದಿಗೆ ಮಾಹಿತಿಯನ್ನು ನೀಡಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸಂಸ್ಥಾಪಕರು, ವಾಗ್ಮಿಗಳು, ಲೇಖಕರು ಹಾಗೂ ಸಾಮಾಜಿಕ ಚಿಂತಕರಾದಂತಹ ಶ್ರೀಯುತ ನಿತ್ಯಾನಂದ ಎಸ್ ಬಿ ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಒಂದಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ಸರ್ ನಮಸ್ತೆ. ಸರ್ ನಮಸ್ತೆ.
0: ಸರ್, ಮೊದಲಿಗೆ ತಮಗೂ ಕೂಡ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸರ್.
1: ಧನ್ಯವಾದಗಳು. ತಮಗೂ ಸಹ ಸರ್.
0: ಸರ್, ಪ್ರಸ್ತುತ ನಾವು 80ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ದಿನದಲ್ಲಿದ್ದೇವೆ. ಕಳೆದ 8 ದಶಕಗಳಿಂದ ಈ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ಸಂಭ್ರಮ ಆಗಿರ್ಬೋದು, ಈ ಸ್ವಾತಂತ್ರ್ಯ ಆಗಿರ್ಬೋದು, ಈ ನಮ್ಮ ಜೀವನ ಏನಿದೆ ಇದಕ್ಕೆಲ್ಲ 1947 ಹಿಂದಿನ ಒಂದು ತ್ಯಾಗ ಬಲಿದಾನಗಳಾಗಿರ್ಬೋದು ಸರ್, ಹೋರಾಟಗಳಾಗಿರ್ಬೋದು ಬಹಳ ಮುಖ್ಯ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ದೊರೆತು ದಶಕಗಳ

0: ಇಂದಿನ ಪೀಳಿಗೆಗೆ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆಯ ನೈಜ ಮಹತ್ವ ಆಗಿರ್ಬೋದು, ಅದರ ಒಂದು ಒಳ ಅರ್ಥವನ್ನು ಕುರಿತು ತಮ್ಮ ಅಭಿಪ್ರಾಯ ಏನು ಸರ್?
1: ಸರ್, ಖಂಡಿತ ಸರ್, ಈ ಯುವ ಪೀಳಿಗೆಗೆ ಸ್ವತಂತ್ರ ದಿನದ ಮಹತ್ವವನ್ನ ಅರ್ಥ ಮಾಡಿಸಬೇಕಾಗಿರ್ತಕ್ಕಂತ ಹೊಣೆಗಾರಿಕೆ ನಮ್ಮದ್ದು, ನಿಮ್ಮದ್ದು ಮತ್ತೆಲ್ಲರದ್ದು ಕೂಡ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಹೊಸ ಜನರೇಷನ್ಗಳ ಬಗ್ಗೆ ತುಂಬಾ ದೊಡ್ಡ ಚರ್ಚೆ ನಡೀತಾ ಇದೆ. ಜೆನ್ಸಿ, ಆಲ್ಫಾ, ಮಿಲೇನಿಯಂ ಕಿಡ್ಸ್ ಅನ್ನೋ ಕುರಿತಂತೆ ಅನೇಕ ವಿಷಯಗಳು ನಡೀತಾ ಇರಬೇಕಾದ್ರೆ, ಹಳೆಯ ಬೇರು ಹೊಸ ಚಿಗುರಿಗೆ ಒಂದು ಸಂಪರ್ಕವನ್ನ ಕಳೆದುಕೊಳ್ತಾ ಇರ್ತಕ್ಕಂತ ಸಂದರ್ಭ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮತ್ತೆ ಆ ಕನೆಕ್ಟಿವಿಟಿನ ಮತ್ತೆ ಎಸ್ಟಾಬ್ಲಿಷ್ ಮಾಡ್ಕೊಳ್ಬೇಕು, ಮತ್ತೆ ಸೇರ್ಕೊಳ್ಬೇಕಾದಂತ ಅನಿವಾರ್ಯತೆ ಬಂದೊದಗಿದೆ. ಈ ವಿಷಯದ ಒಳಗಡೆ ಈ ಸ್ವತಂತ್ರ ಹೋರಾಟದ ಹಿಂದಿನ ಇತಿಹಾಸ, ತ್ಯಾಗ ಬಲಿದಾನಗಳು ಕೂಡ ಸೇರಿದೆ. ಹೊಸ ಜನರೇಷನ್ಗೆ, ಈಗ ಬಂದಿರತಕ್ಕಂತ ಹೊಸ ಪೀಳಿಗೆಗೆ ಹಳೆಯ ವಿಷಯದ ತ್ಯಾಗ ಬಲಿದಾನಗಳು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಭವಿಷ್ಯವನ್ನ, ಉತ್ತಮ ಭವಿಷ್ಯವನ್ನ ನಿರ್ಮಿಸಿಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಉತ್ತಮ ಭವಿಷ್ಯವನ್ನ ಅವರು ನಿರ್ಮಿಸಿಕೊಳ್ಳಲೇಬೇಕು ಅಂತಾದ್ರೆ ಸ್ವತಂತ್ರ ಹೋರಾಟದ ಇತಿಹಾಸವನ್ನ, ಆ ರೋಮಾಂಚನಕಾರಿ ಕಥಾನಕವನ್ನ ಅವರಿಗೆಲ್ಲರಿಗೂ ತಿಳಿಸಲೇಬೇಕಾಗಿದೆ. ಎಲ್ಲ ಕೇಳುಗರಿಗೂ ನಾನು ಇದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವತಂತ್ರ ಹೋರಾಟದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ ಮತ್ತು ಎಲ್ರಿಗೂ ಅದನ್ನ ಹರಡಿಸಬೇಕಾಗಿದೆ. ಸಾಮಾನ್ಯವಾಗಿ ಸ್ವತಂತ್ರ ಹೋರಾಟ ಅಂತ ಕೂಡಲೇ ನಮ್ಮ ಕಣ್ಮುಂದೆ ಬರ್ತಕ್ಕಂಥದ್ದು ಶಾಂತಿ, ಅಹಿಂಸೆ, ಸತ್ಯಾಗ್ರಹ ಮತ್ತು ಮಹಾತ್ಮ ಗಾಂಧೀಜಿ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಭಾರತ ಸ್ವತಂತ್ರವನ್ನ ಪಡೆದಿದ್ದು ನಿಜ. ಆದ್ರೆ ಮಹಾತ್ಮ ಗಾಂಧೀಜಿಯವರ ಹೋರಾಟವನ್ನ ತಿಳಿಸುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದಂತ ಇನ್ನೂ ಅನೇಕ ಜನ ನಾಯಕರ ಜೀವನವನ್ನ, ಅವರ ತ್ಯಾಗ ಬಲಿದಾನಗಳನ್ನ ನಾವೆಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಅನ್ಸುತ್ತೆ. ಹೀಗಾಗಿಯೇ ನಮ್ಮ ಇಂದಿನ ಜನತೆಗೆ ಸ್ವತಂತ್ರೋತ್ಸವ ಅಂದ್ರೆ ಗಾಂಧೀಜಿ ಅಥವಾ ಅಹಿಂಸೆ, ಸತ್ಯಾಗ್ರಹ ಇಷ್ಟು ಮಾತ್ರ ಜ್ಞಾಪಕ ಇದೆಯೇ ಹೊರತು ಅದರ ಹಿಂದೆ ನಡೆದಂತ ಪೂರ್ಣ ವಿವರ ಅವರಿಗೆ ಲಭ್ಯ ಇಲ್ಲ. ಹೀಗಾಗಿ ಇವತ್ತಿನ ದಿನ ನಾವು ಗಾಂಧೀಜಿಯವರಲ್ಲದೆ ಇನ್ನೂ ಅನೇಕ ಜನ ಸ್ವತಂತ್ರ ಹೋರಾಟಗಾರರು ಏನು ತ್ಯಾಗ ಬಲಿದಾನಗಳನ್ನ ಮಾಡಿದ್ರು ಅದನ್ನ ತಿಳಿಸ್ಕೊಡ್ಬೇಕಂತ ಅನಿವಾರ್ಯತೆ ಬಂದೊದಗಿದೆ. ಇನ್ನೂ ಆಶ್ಚರ್ಯಕರ ಅಥವಾ ಬೇಸರದ ಸಂಗತಿ ಏನು ಅಂದ್ರೆ, ಗಾಂಧೀಜಿಯವರ ಹೋರಾಟವೂ ಕೂಡ ನಮ್ಮ ಮಕ್ಕಳಿಗೆ ಸರಿಯಾಗಿ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಸ್ವಾತಂತ್ರ್ಯ ಸುಲಿದ ಬಾಳೆಹಣ್ಣಿನ ರೀತಿಯಲ್ಲಿ ನಮಗೆ ಸಿಕ್ಕಿಬಿಡ್ತು ಅಂತಕ್ಕಂಥ ಭಾವನೆಯಲ್ಲಿ ಅನೇಕರು ಇದ್ದಾರೆ. ಆದರೆ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ನಮಗೆ ಸಿಕ್ಕಿದ್ದಲ್ಲ. ಬ್ರಿಟಿಷರು ಭಾರತವನ್ನ 1757ರ ಪ್ಲಾಸ್ಟಿಕ್ ಕದನದ ನಂತರ ಬಹುಪಾಲು ವಶಪಡಿಸ್ಕೊಂಡ್ಬಿಟ್ರು. 857ರ ಹೊತ್ತಿಗೆ 9 ವರ್ಷಗಳ ಆ 1757ರಿಂದ 857 100 ವರ್ಷಗಳ ಆ ಅವಧಿಯಲ್ಲಿ ಅನೇಕ ದುಷ್ಟ ವಿಧಾನಗಳ ಮುಖಾಂತರ, ಕುತಂತ್ರ ವಿಧಾನದ ಮುಖಾಂತರ ಭಾರತೀಯರನ್ನ ಅವರು ಸೋಲಿಸ್ಬಿಟ್ರು. 1857ರ ಹೊತ್ತಿಗೆ ಇಡೀ ಭಾರತವನ್ನ ಅವರು ಆಪೋಷಣ ತಗೊಂಡಿದ್ದಾಗ ಈ ದೇಶದಲ್ಲಿ ಒಂದು ಅದ್ಭುತವಾದಂತಹ ಸಂಗ್ರಾಮ ಘಟಿಸಿತು. ಅದನ್ನ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರೆ. 1857ರಲ್ಲಿ ನಡೆದಂತ ಈ ಘಟನೆಯನ್ನ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಒಂದು ಕ್ಷುಲ್ಲಕ ಹೆಸರಿನಿಂದ ಕರೆದು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರು, ಮತ್ತೆ ಹತ್ತಿಕ್ಕುವಲ್ಲಿ ಯಶಸ್ವಿ ಕೂಡ ಆದ್ರು. ಆದ್ರೆ ಅವರು ಆ ದೊಡ್ಡ ಹೋರಾಟವನ್ನ ಹತ್ತಿಕ್ಕೋದು ಅತ್ಯಂತ ಸುಲಭ ಮಾರ್ಗ ಆಗಿರ್ಲಿಲ್ಲ. 1857ರ ಸ್ವತಂತ್ರ ಸಂಗ್ರಾಮ ಅನ್ನೋದು ಬ್ರಿಟಿಷರ ಗುಂಡಿಗೆಯನ್ನ ಅದುರಿಸಿದಂತ ಒಂದು ದೊಡ್ಡ ಹೋರಾಟ. ಸಿಪಾಯಿ ಮ್ಯೂಟಿನಿ ಅಂತ ಅವ್ರು ಯಾಕೆ ಕರೀತಾರೆ ಅಂದ್ರೆ, ಮಂಗಲ್ ಪಾಂಡೆ ಅಂತಕ್ಕಂತ ಒಬ್ಬ ಬ್ರಿಟಿಷರ ಸೈನ್ಯದಲ್ಲಿ ಕೆಲಸ ಮಾಡುತ್ತಿದ್ದಂತ ಒಬ್ಬ ಭಾರತೀಯ ಆ ದಂಗೆಗೆ ಕಾರಣ ಆದ, ಆರಂಭ ಮಾಡದ ಅನ್ನೋ ಕಾರಣಕ್ಕೋಸ್ಕರ, ಸೈನಿಕರ ಒಂದು ಡೇರೆಗಳಲ್ಲಿ ಅದು ಆರಂಭ ಆಯಿತು ಅನ್ನೋ ಕಾರಣಕ್ಕೋಸ್ಕರ ಕೇವಲ ಸಿಪಾಯಿ ಮ್ಯೂಟಿನಿ ಅನ್ನೋ ಹೆಸರಲ್ಲಿ ಅದನ್ನ ಅಡಗಿಸ್ಬಿಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಅಷ್ಟು ಮಾತ್ರ ಆಗಲಿಲ್ಲ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ್ ಪೇಶ್ವೆ, ಕುವರ್ ಸಿಂಹ, ಕರ್ನಾಟಕದಲ್ಲಿ ನರಗುಂದದ ಬಾಬಾ ಸಾಹೇಬ, ಕರ್ನಾಟಕದ ಬಾಗಲಕೋಟೆಯ ಹಲಗಲಿಯಲ್ಲಿ ಹಲಗಲಿಯ ಬೇಡರು, ಈ ರೀತಿಯ ಬಹದ್ದೂರ್ ಶಾ ಜಫರ್, 2ನೇ ಬಹದ್ದೂರ್ ಶಾ ಜಫರ್ ಇವರೆಲ್ಲ ಸೇರ್ಕೊಂಡು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅದನ್ನ ಇಡೀ ದೇಶದಾದ್ಯಂತ ಆರ್ಗನೈಸ್ ಮಾಡಿದ್ರು. ಅಂದ್ರೆ ಬ್ರಿಟಿಷರು ಮತ್ತೆ ಹಿಂದಿನಂತೆ ಕುತಂತ್ರಗಳಿಂದ ಅದನ್ನ ಅಡಗಿಸಿದ್ರು. ಅಲ್ಲಿಂದ ಶುರುವಾಗುತ್ತೆ ನಮ್ಮ ಸ್ವತಂತ್ರ ಹೋರಾಟದ ಇತಿಹಾಸ ಬ್ರಿಟಿಷರ ವಿರುದ್ಧ. ಅದಾದ ನಂತರ ಅದಕ್ಕಿಂತ ಹಿಂದೆ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ 857ರ ಸಂಗ್ರಾಮ ಆರಂಭ ಆಗೋದಕ್ಕಿಂತ ಮುಂಚೆನೆ ಹೋರಾಟ ಮಾಡಿದವರು, ಕರ್ನಾಟಕದ ಹೆಮ್ಮೆ. ಥ್ಯಾಕರೆ ಸಾಹೇಬನ ಕತ್ತು ಕಡಿದು ಇಡೀ ಕಿತ್ತೂರಿನ ಸುತ್ತ ಮೆರವಣಿಗೆ ಮಾಡಿ ಕತ್ತನ್ನ ಆ ಊರಿನ ಹೆಬ್ಬಾಗಿಲಿಗೆ ಕಟ್ಟಿ ರಾಣಿ ಚೆನ್ನಮ್ಮ ಗರ್ಜಿಸ್ತಾಳೆ ಕಿತ್ತೂರಿನ ಮೇಲೆ ಕಣ್ಣು ಹಾಕುವವರ ಕತೆ ಈಗ ಆಗುತ್ತೆ ಅಂತೇಳಿ. ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನನ್ನ ಅರೆಸ್ಟ್ ಮಾಡಿದ ನಂತರವೂ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ಗೆರಿಲ್ಲಾ ವಾರನ ಬ್ರಿಟಿಷರ ವಿರುದ್ಧ ಸಂಘಟಿಸ್ತಾರೆ. ಎಲ್ಲ ತ್ಯಾಗ ಬಲಿದಾನಗಳನ್ನ ನಾವು ಸದಾಕಾಲ ಜ್ಞಾಪಿಸ್ಕೊಳ್ಬೇಕು. ಅದಾದ ನಂತರ ನಡೆದಿದ್ದು ನಮ್ಗೆಲ್ಲ ಗೊತ್ತೇ ಇದೆ. ಲಾಲ್ ಬಾಲ್ ಪಾಲ್ ರಿಂದ ಹಿಡಿದು ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್, ಅಶ್ಫಾಕುಲ್ಲಾ ಖಾನ್ ಎಂತ ಮಹಾಮಹಿಮರು ಹೋರಾಟ ಮಾಡಿದ್ರು. ಇವರೆಲ್ಲರ ಜೀವನವನ್ನ ನಾವು ಕೇಳಬೇಕಾಗಿರೋದು ಇವತ್ತಿನ ಅತ್ಯಂತ ತುರ್ತು ಅಗತ್ಯವಾಗಿದೆ ಅಂತ ನಾನು ಭಾವಿಸ್ತೀನಿ.
0: ಸರ್, ಹಾಗಿದ್ರೆ ಸ್ವಾತಂತ್ರ್ಯ ಅನ್ನುವಂಥದ್ದು ಕೇವಲ ರಾಜಕೀಯ ಮುಕ್ತಿ ಮಾತ್ರವಲ್ಲ, ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯವೂ ಕೂಡ ಒಂದು ಅಗತ್ಯವಾಗಿರುತ್ತೆ ಸರ್. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಸಿಕ್ಕಂತ ರಾಜಕೀಯ ಸ್ವಾತಂತ್ರ್ಯಕ್ಕೂ ಈಗ ಪ್ರಸ್ತುತ ಎದುರಿಸ್ತಾ ಇರುವಂತಹ ಸಾಮಾಜಿಕ

0: ಆರ್ಥಿಕ ಸ್ವಾತಂತ್ರ್ಯದ ಸವಾಲುಗಳಿಗೂ ತಮ್ಮ ವ್ಯಾಖ್ಯಾನ ಏನು ಸರ್?
1: ತುಂಬ ಒಳ್ಳೆ ಪ್ರಶ್ನೆ. ವಾಸ್ತವವಾಗಿ ಈ ಸ್ವಾತಂತ್ರ್ಯ ಅನ್ನೋ ಪದವನ್ನ ನಾವು ತುಂಬಾ ಆಳವಾಗಿ ಅವಲೋಕನ ಮಾಡಿದಾಗ ಕೇವಲ ಬ್ರಿಟಿಷರ ವಿರುದ್ಧ ಪಡೆದಂತ ಒಂದು ರಾಜಕೀಯ ಸ್ವಾತಂತ್ರ್ಯ ಮಾತ್ರ ಸ್ವತಂತ್ರ ಅಲ್ಲ, ಅದಕ್ಕಿಂತಲೂ ಹಿಂದೆ ನಮ್ಮ ದೇಶದ ಮೇಲೆ ಮಹಮ್ಮದಿಯರು ದಾಳಿ ಮಾಡಿದ್ರು, ಟರ್ಕರು ದಾಳಿ ಮಾಡಿದ್ರು, ಫ್ರೆಂಚರು, ಪೋರ್ಚುಗೀಸರು ಎಷ್ಟೊಂದು ಜನ ದಾಳಿ ಮಾಡಿದ್ದಾರೆ. ಅಲೆಕ್ಸಾಂಡರ್ ಕೂಡ ದಾಳಿ ಮಾಡಿದ್ದ ಈ ದೇಶದ ಮೇಲೆ. ಅವರೆಲ್ಲರ ವಿರುದ್ಧ ಮಾಡಿದಂತ ಹೋರಾಟವೂ ಕೂಡ ಸ್ವತಂತ್ರ ಹೋರಾಟವೇ. ಯಾವಾಗೆಲ್ಲ ನಮ್ಮ ಅಸ್ಮಿತೆಯ ಮೇಲೆ ಧಕ್ಕೆ ಬರುತ್ತೋ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಸಮಾಜ, ನಮ್ಮ ಒಗ್ಗಟ್ಟಿನ ಮೇಲೆ ಆಕ್ರಮಣಗಳು ನಡೆಯುತ್ತೋ, ಆಗ ಮಾಡಿದ್ದೆಲ್ಲ ಸ್ವತಂತ್ರ ಹೋರಾಟನೇ. ಹಾಗ ನೋಡಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜ, ರಾಣಾ ಪ್ರತಾಪ ಸಿಂಹ, ನಮ್ಮ ಸಿಖ್ ಧರ್ಮಗುರುಗಳು ಗುರು ಗೋವಿಂದ ಸಿಂಗರ ನಂತರ ಬಂದಂತ ಅನೇಕ ಜನ ಸಿಖ್ ಧರ್ಮಗುರುಗಳು ಕೂಡ ಅವರೆಲ್ಲರೂ ಸ್ವತಂತ್ರ ಹೋರಾಟಗಾರರೇ ಆಗ್ತಾರೆ. ನಮ್ಮ ಕರ್ನಾಟಕದ ಟಿಪ್ಪು ಸುಲ್ತಾನ್ ಬಗ್ಗೆ ಕೆಲವೊಂದಷ್ಟು ಮತಾಂಧತೆಯ ಕಾರಣಕ್ಕೋಸ್ಕರ ಕೆಲವೊಂದು ಆರೋಪಗಳಿದ್ರೂ ಸಹ ಬ್ರಿಟಿಷರ ವಿರುದ್ಧ ಆತ ಹೋರಾಟ ಮಾಡಿದ್ದಕ್ಕೆ ಆತ ಕೂಡ ಸ್ವತಂತ್ರ ಹೋರಾಟಗಾರ ಅಂತಾನೆ ಕರೆಸ್ಕೊಳ್ತಾನೆ. ಹೀಗಾಗಿ ಈ ಸ್ವತಂತ್ರ ಹೋರಾಟ ಅನ್ನೋದನ್ನ ನಾವು ವಿಶಾಲವಾದಂತ ಪರಿಕಲ್ಪನೆಯಲ್ಲಿ ನೋಡ್ಬೇಕಾಗಿದೆ. ಇನ್ನೂ ಹಿಂದಕ್ಕೆ ಹೋದ್ರೆ ಕೇವಲ ರಾಜಕೀಯ ಸ್ವತಂತ್ರಕ್ಕೋಸ್ಕರ ಮಾಡಿದಂತ ಹೋರಾಟ ಮಾತ್ರ ಸ್ವತಂತ್ರ ಹೋರಾಟ ಅನ್ನೋದು ಕೂಡ ಚಿಕ್ಕ ಪರಿಕಲ್ಪನೆಯೇ ಆಗುತ್ತೆ. ಅದಕ್ಕಿಂತ ಇನ್ನೂ ಹಿಂದಕ್ಕೆ ಹೋದ್ರೆ ನಾವು ರಾಜಕೀಯ ಸ್ವತಂತ್ರಕ್ಕಿಂತ ಮಿಗಿಲಾದಂತ ಸ್ವತಂತ್ರದ ಒಂದು ಕಲ್ಪನೆ ನಮ್ಮ ದೇಶದಲ್ಲಿದೆ. ಅದು ಮುಕ್ತಿ ಅಂತಕ್ಕಂಥ ಪದ. ಮುಕ್ತಿ, ಮೋಕ್ಷ, ಸ್ವಾತಂತ್ರ್ಯ ಅನ್ನೋ ಪದಗಳೆಲ್ಲ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಿದ್ದು. ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ಬಂದು ಆತ್ಮರೂಪನಾಗಿರ್ತಕ್ಕಂಥ ಆತ ಶರೀರದೊಳಗಡೆ ಬಂಧಿಯಾಗಿದ್ದಾನೆ ಅಂತ. ಈ ಶರೀರದೊಳಗಡೆ ಬಂಧಿಯಾಗಿರ್ತಕ್ಕಂಥ ಅವನು ತನ್ನ ಬಂಧನವನ್ನ ಅರ್ಥ ಮಾಡಿಕೊಂಡು ತನ್ನ ಒಳಗಡೆ ಇರ್ತಕ್ಕಂಥ ಅರಿಷಡ್ವರ್ಗಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯ, ಆಸೆಗಳು, ನಿರಾಸೆಗಳು, ನೋವು, ದುಃಖ, ಈ ಥರದನ್ನೆಲ್ಲ ಕಳೆದಾಕಿ ಆ ಬೇಡಿಗಳನ್ನ ಕಿತ್ತೊಗೆದು ಪರಿಪೂರ್ಣವಾದಂತಹ ಸ್ವತಂತ್ರ ಪಡ್ಕೊಳ್ಳದೆ ನಿಜವಾದ ಸ್ವಾತಂತ್ರ್ಯ ಅಂತ ಆಧ್ಯಾತ್ಮಿಕ ಸ್ವತಂತ್ರದ ಕುರಿತಂತೆ ಈ ದೇಶದಲ್ಲಿ ಚರ್ಚೆಗಳಾಗಿದ್ದಾವೆ, ದೊಡ್ಡ ದೊಡ್ಡ ಚರ್ಚೆಗಳಾಗಿದ್ದಾವೆ. ಮತ್ತೆ ಈ ದೇಶದ ತಳಹದಿ ಕೂಡ ಅದೇ. ಇನ್ಫ್ಯಾಕ್ಟ್ ಭಾರತದ ರಾಜಕೀಯ ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ಕೂಡ ಈ ಆಧ್ಯಾತ್ಮಿಕ ಸ್ವತಂತ್ರದ ಮೂಲದಿಂದಲೇ ಬಂತು ಅನ್ನೋದು ನಮ್ಗೆಲ್ಲ ಗೊತ್ತಿರಬೇಕು. ಹೇಗೆ ನಾವು ದೇಹದಿಂದ ಆತ್ಮದನ್ನ ಬೇರೆ ಮಾಡಿ, ದೇಹ ಬೇರೆ ಆತ್ಮ ಬೇರೆ ಅಂತಕ್ಕಂಥ ಒಂದು ಭಾವನೆಯಿಂದ ನಾವು ಮುಕ್ತಿಯನ್ನ ಪಡ್ಕೊಳ್ಬೇಕು, ಮೋಕ್ಷ ಪಡ್ಕೊಳ್ಬೇಕು ಅಂತ ಹಂಬಲಿಸ್ತೀವೋ, ಆಧ್ಯಾತ್ಮಿಕ ಪಿಪಾಸುಗಳೆಲ್ಲ ಹಂಬಲಿಸ್ತಾರೋ, ಅದೇ ಹೋರಾಟದ ಮಾದರಿ ನಮ್ಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರೇರಣೆಯಾಯಿತು. ಕೃಷ್ಣ ಅರ್ಜುನನಿಗೆ ಬೋಧಿಸಿದಂತ ಕ್ಲೈಬ್ಯಂ ಮಾಸ್ಮ ಗಮ ಪಾರ್ಥ, ಏಳು ಪಾರ್ಥ ದುಷ್ಟರ ವಿರುದ್ಧ ಹೋರಾಟ ಮಾಡು ಅಂತ ಏನು ಕೃಷ್ಣ ಬೋಧಿಸಿದ್ನೋ, ಹಾಗೆ ಕರ್ಮ ಮಾರ್ಗದ ಮುಖಾಂತರ, ಕೆಲಸ ಮಾಡೋದ್ರ ಮುಖಾಂತರ ನಮ್ಮ ಮೇಲಿರ್ತಕ್ಕಂತ ಗುಲಾಮಿತನದ ದಾಸ್ಯವನ್ನ ಕಿತ್ತೊಗಿಬೇಕು ಅಂತ ನಮ್ಮ ಆಧ್ಯಾತ್ಮಿಕತೆ ನಮಗೆ ಬೋಧಿಸಿದ್ದು. ಈ ಸಂದರ್ಭದಲ್ಲಿ ಸ್ವತಂತ್ರ ಅನ್ನೋ ವಿಷಯವನ್ನ ಇನ್ನು ದೊಡ್ಡದಾಗಿ ನಾವು ಚಿಂತನೆ ಮಾಡ್ಬೇಕಂತ ಅವಶ್ಯಕತೆ ಇದೆ. ಪ್ರಸ್ತುತ ಸಂದರ್ಭಕ್ಕೆ ಬಂದ್ರೆ ನಮ್ಮ ದೇಶ ಸ್ವತಂತ್ರ ಪಡ್ಕೊಂಡಿದೆ ರಾಜಕೀಯವಾಗಿ ನಿಜ, ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಿಜ, ಆದ್ರೆ ರಾಜಕೀಯವಾಗಿ ಸ್ವತಂತ್ರ ಪಡೆದ ಮಾತ್ರಕ್ಕೆ ಎಲ್ಲರೂ ಸ್ವತಂತ್ರರ ಅಂತ ಕೇಳಿದ್ರೆ ಖಂಡಿತವಾಗಿ ಇಲ್ಲ. ನಮ್ಮ ಸ್ವತಂತ್ರವನ್ನ ಕಿತ್ಕೊಳ್ತಕ್ಕಂತ ಅನೇಕ ಅಂಶಗಳು ಇವತ್ತು ನಮ್ಮ ನಡುವೆ ಇದೆ. ಮೊದಲನೇದಾಗಿ ವಿದೇಶಿ ಕಂಪನಿಗಳು ಈ ದೇಶದಲ್ಲಿ ಮಾಡ್ತಿರ್ತಕ್ಕಂತ ಅನೇಕ ಹಸ್ತಕ್ಷೇಪಗಳು. ವಿದೇಶಿ ಕಂಪನಿಗಳು ಇವತ್ತು ಗ್ಲೋಬಲೈಸೇಷನ್ ಆದ್ಮೇಲೆ, ಜಾಗತೀಕರಣ ಆದ್ಮೇಲೆ ಎಲ್ಲ ಕಂಪನಿಗಳು ಎಲ್ಲಿ ಬೇಕಾದ್ರೂ ಹೋಗಿ ಉತ್ಪಾದನೆ ಮಾಡಬಹುದು ಅನ್ನುವಂತ ಒಂದು ವಿಷಯ ಬಂದ್ಬಿಡುತ್ತೆ. ಹಂಗ ಬಂದಾಗ ಎಲ್ಲೋ ಒಂದ್ ಕಡೆ ಸ್ವಾತಂತ್ರ್ಯ, ಸ್ವದೇಶ, ಸ್ವದೇಶಿ ಅಸ್ಮಿತೆ ಅನ್ನೋ ಕುರಿತಂತೆ ಎಲ್ಲೋ ಧಕ್ಕೆ ಬಂದುದುಕ್ತಾ ಇದೆ ಅಂತ ಅನ್ಸುತ್ತೆ. ಇಲ್ಲಿ ನಮ್ಮ ದೇಶದಲ್ಲಿ ತಯಾರು ಮಾಡ್ತಕ್ಕಂತ ನಮ್ಗೆ ಕೊಲ್ಲಾಪುರ ಚಪ್ಪಲಿ ಬಗ್ಗೆ ಗೊತ್ತು. ಕೊಲ್ಲಾಪುರದಲ್ಲಿ ಚಪ್ಪಲಿಯನ್ನು ತಯಾರು ಮಾಡ್ತಾರೆ, ಅಲ್ಲಿಯ ಒಂದು ಪ್ರಮುಖವಾದಂತ ಒಂದು ವಾಣಿಜ್ಯ ಉತ್ಪನ್ನ. ನಮ್ಮ ದೇಶಕ್ಕೆ ವಿದೇಶಿ ಕಂಪನಿಗಳು, ಬಾಟದಂತ ಕಂಪನಿಗಳು ಅಥವಾ ಇನ್ಯಾವುದೋ ಕಂಪನಿಗಳು ಬಂದು ಅವರ ವಸ್ತುಗಳನ್ನ ಸೇಲ್ ಮಾಡೋದ್ರ ಮುಖಾಂತರ, ಮಾರಾಟ ಮಾಡೋದ್ರ ಮುಖಾಂತರ ಲಾಭವನ್ನು ಹೊತ್ತೋಗ್ತಾ ಇದ್ದಾರೆ. ಇದೆಲ್ಲ ಒಂದ್ ಕಡೆ ನಮ್ಮ ಸ್ವತಂತ್ರಕ್ಕೆ, ನಮ್ಮ ಕಾರ್ಮಿಕನ ಸ್ವತಂತ್ರಕ್ಕೆ ಧಕ್ಕೆ ಅಂತ ಅನ್ಸಲ್ವಾ? ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಎಲ್ಲೋ ವಿದೇಶಗಳಿಂದ ಬಂದಂತ ತಂಪು ಪಾನೀಯಗಳು, ತಂಪು ಪಾನೀಯಗಳು ಅಂತ ಹೆಸರಿಗೆ ಮಾತ್ರ ತಂಪಾಗಿದೆ, ಆದ್ರೆ ಅದು ಆರೋಗ್ಯಕ್ಕೆ ಬಹಳ ಬಿಸಿ. ಇಂಥ ತಂಪು ಪಾನೀಯಗಳು ನಮ್ಮದೇ ರೈತನ ಎಳನೀರಿಗೆ ಕೊಡಲಿ ಪೆಟ್ಟು ಕೊಡ್ತಾ ಇದೆಯಲ್ಲ, ಇದು ನಮ್ಮ ಸ್ವತಂತ್ರವನ್ನ ಕಿತ್ಕೊಂಡಂತಾಗ್ಲಿಲ್ವಾ? ಈ ಕುರಿತಂತೂ ನಾವು ಆಲೋಚನೆ ಮಾಡಬೇಕಾಗಿದೆ. ಎಲ್ಲೋ ಒಂದ್ ಕಡೆ ನಮ್ಮ ಸಂಸ್ಕೃತಿಯನ್ನ ವಿದೇಶಿ ಸಂಸ್ಕೃತಿ ಅಪಹರಿಸ್ತಾ ಇದೆ. ನಮ್ಮ ಮಕ್ಕಳು ವಿದೇಶಿ ಸಂಸ್ಕೃತಿಯ ದಾಸರಾಗ್ಬಿಡ್ತಾ ಇದಾರೆ. ಹುಟ್ಟುದಬ್ಬವನ್ನು ಆಚರಣೆ ಮಾಡ್ಬೇಕಾದ್ರೆ ಕೇಕ್ ಕಟ್ ಮಾಡುವ ಸಂಸ್ಕೃತಿ ಎಲ್ಲಿಂದ ಬಂತು? ಮದುವೆ ರಿಸೆಪ್ಷನ್ ನಲ್ಲಿ ಒಬ್ಬ ಹುಡುಗ ಎಂತ ಬೇಸಿಗೆ ಬಿರು ಬೇಸಿಗೆ ಇದ್ರೂ ಸೂಟು ಬೂಟು ಹಾಕ್ತಕ್ಕಂತ ಒಂದು ಗುಲಾಮಿತನದ ಪರಂಪರೆ ಇನ್ನೂ ನಮ್ಮಲ್ಲಿ ಇದೆ. ಗುಡ್ ಮಾರ್ನಿಂಗ್, ಗುಡ್ ನೈಟ್ ಹೇಳ್ತಕ್ಕಂತ ಪರಂಪರೆ ಆಗ್ಬೋದು. ಇಂಗ್ಲಿಷ್ ಅನ್ನ ನಾವ್ ಎಷ್ಟು ಬಳಸ್ತೀವಿ, ಈಗ ನನ್ನ ಮಾತಿನಲ್ಲೇ ಎಷ್ಟು ಇಂಗ್ಲಿಷ್ ಪದಗಳನ್ನು ಸುಳಿಬಿಟ್ವು. ಎಲ್ಲ ಒಂದ್ ಕಡೆ ಭಾಷೆಯ ಗುಲಾಮಗಿರಿ ನಮ್ಮ ಮೇಲೆ ಹೇರಲ್ಪಟ್ಟಿದೆ ಅಂತ ಅನ್ಸುತ್ತೆ, ನಮ್ಮ ನಂಬಿಕೆಯ ಗುಲಾಮಗಿರಿ ಎಲ್ಲ ಒಂದ್ ಕಡೆ ಹೇರಲ್ಪಟ್ಟಿದೆ ಅನ್ಸುತ್ತೆ. ಈ ಎಲ್ಲ ಗುಲಾಮಗಿರಿಗಳನ್ನ ನಾವು ತೊಡ್ಕೊಳ್ಬೇಕಾಗಿದೆ. ನಿಜವಾದ ಸ್ವತಂತ್ರದ ಅರ್ಥ ಏನು ಅಂತ ಹೇಳಿದ್ರೆ ಎಲ್ಲ ದಿಕ್ಕಿನಿಂದಲೂ ಎಲ್ಲ ಆಯಾಮದಿಂದಲೂ ನಾವು ಸ್ವತಂತ್ರ ಪಡ್ಕೊಳ್ಬೇಕಾಗಿದೆ. ನಾವೆಲ್ಲ ಇವತ್ತು ಮಕ್ಕಳೆಲ್ಲ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂತ ದೂರ್ತಿದೀವಿ. ಮೊಬೈಲ್ ಅಡಿಕ್ಟ್ ಆಗೋದು ಅಂದ್ರೆ ಏನು? ಮೊಬೈಲ್ಗೆ ನಮ್ಮ ಸ್ವತಂತ್ರವನ್ನು ಒತ್ತೆ ಇಡೋದು. ನಾನು ಏನಿಷ್ಟ ಬರುತ್ತೋ ಅದನ್ನ ಮಾಡಬೇಕಾಗಿತ್ತು, ನನಗೆ ಯಾವ್ದು ಹಿತಕಾರಿಯಾಗಿದೆಯೋ ಅದನ್ನ ಮಾಡಬೇಕಾಗಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ವಿವಶತೆಯಿಂದ ನನಗೇ ಗೊತ್ತಿಲ್ಲದೆ ಯಾವ್ದಕ್ಕೂ ಒಂದಕ್ಕೆ ನಾನು ಅಡಿಕ್ಟ್ ಆಗಿದ್ದೀನಿ ಅಂತ ಹೇಳಿದ್ರೆ

0: ಅದು ಮೊಬೈಲ್ ಆಗ್ಬೋದು, ಡ್ರಗ್ಸ್ ಆಗ್ಬೋದು, ಇಲ್ಲ ಹಣ ಸಂಪಾದನೆ ಹುಚ್ಚಾಗಿರ್ಬೋದು, ಅಥವಾ ಯಾವುದೇ ಆಗಿರ್ಬೋದು, ನಮ್ಮನ್ನ ನಾವೆಲ್ಲೋ ಕಳ್ಕೊಳ್ತಾ ಇದ್ದೀವಿ, ಸ್ವತಂತ್ರವನ್ನ ಪಡ್ಕೊಳ್ಳೋದ್ರಲ್ಲಿ ತುಂಬಾ ದೂರ ಇದ್ದೀವಿ ಅಂತ ಅನ್ಸುತ್ತೆ. ಈ ಬಗ್ಗೆಯೂ ನಾವು ಸ್ವತಂತ್ರ ದಿನದ ದಿನ ಚರ್ಚೆ ಮಾಡಬೇಕಾಗಿದೆ. ಆರ್ಥಿಕ ಸ್ವತಂತ್ರ, ಸಾಮಾಜಿಕ ಸ್ವತಂತ್ರ, ಗುಲಾಮಗಿರಿಯನ್ನ ತೊಡ್ಕೊಳ್ತಕ್ಕಂಥ ಯಾವುದೇ ಪ್ರಯತ್ನ ಕೂಡ ಸ್ವತಂತ್ರ ಹೋರಾಟವೇ ಆಗುತ್ತೆ. ಅದನ್ನ ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ.
1: ಸರ್, ತಾವೀಗ ಒಂದು ಅಂಶವನ್ನ ಹೇಳಿದ್ರಿ, ವಿದೇಶಿ ಕಂಪನಿಗಳ ಹಸ್ತಕ್ಷೇಪ

0: ರಕ್ಷಣೆಯಲ್ಲಿ ಬಹಳ ಪಾತ್ರವನ್ನು ವಹಿಸುವಂಥದ್ದು, ಸ್ವದೇಶಿ ವಸ್ತುಗಳನ್ನು ಬಳಸುವಂಥದ್ದು. ಆ ನಿಟ್ಟಿನಲ್ಲಿ ಸ್ವದೇಶಿ ಉತ್ಪನ್ನಗಳ ಬಳಕೆ ಮತ್ತು ಪರಿಸರ ಸಂರಕ್ಷಣೆಯಲ್ಲಿ ಭಾರತೀಯ ಪ್ರಜೆಗಳ ಜವಾಬ್ದಾರಿ ಆಗಿರಬೇಕು.
1: ಹೌದು ಹೌದು ಸರ್, ಈಗ ತುಂಬಾ ಗಮನ ಕೊಡಬೇಕಾದಂತ ಅಂಶ ಈ ವಿಷಯ. ನಾವೆಲ್ಲ ವಸ್ತುಗಳನ್ನ ಬಳಸ್ತಾ ಇದೀವಿ, ಇವತ್ತು ಎಷ್ಟು ಮಟ್ಟದ ಬಳಸ್ತಾ ಇದೀವಿ ಅಂದ್ರೆ ಎಲ್ಲಿಂದ ಬಂತು ಆ ವಸ್ತು, ಯಾರು ತಯಾರ್ ಮಾಡಿದ್ರು, ಹೇಗೆ ತಯಾರ್ ಮಾಡಿದ್ರು, ಆ ವಸ್ತುವಿನೊಳಗಡೆ ತೆಗೆದಂತ ಇಂಗ್ರೀಡಿಯೆಂಟ್ಸ್ ಏನು, ಒಳಗಡೆ ಇರ್ತಕ್ಕಂತ ಘಟಕಗಳು ಏನಿದೆ ಅದ್ರೊಳಗಡೆ, ಯಾವುದನ್ನು ವಿಚಾರ ವಿವೇಚನೆ ಮಾಡದೆ ಯೂಸ್ ಅಂಡ್ ಥ್ರೋ ಸಂಸ್ಕೃತಿನ ಅನುಸರಿಸ್ತಾ ಇದೀವಿ. ಅಮೆಝಾನ್ ಅಲ್ಲೋ ಅಥವಾ ಫ್ಲಿಪ್ಕಾರ್ಟ್ ಅಲ್ಲೋ, ಸ್ವಿಗ್ಗಿಯಲ್ಲೋ, ಜೊಮ್ಯಾಟೊದಲ್ಲೋ, ಯಾವುದೋ ಒಂದು ಆಪ್ ಮುಖಾಂತರ ನಾವು ವಸ್ತುಗಳನ್ನ ಆರ್ಡರ್ ಮಾಡ್ತಾ ಇದೀವಿ, ತರಿಸ್ಕೊಳ್ತಾ ಇದೀವಿ, ಮತ್ತೆ ಅದನ್ನ ಉಪಯೋಗಿಸಿ ಎಸಿತಾ ಇದೀವಿ. ಅದರಿಂದ ಪರಿಸರಕ್ಕೆ ಎಷ್ಟು ನಾಶ ಆಗ್ತಾ ಇದೆ, ನಮ್ಮ ಆರ್ಥಿಕತೆಗೆ ಎಷ್ಟು ನಾಶ ಆಗ್ತಾ ಇದೆ, ಈ ಯಾವ ಒಂದು ಅರಿವು ಇಲ್ಲದಂತೆ ಈ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ಇದು ಒಂದು ರೀತಿಯಲ್ಲಿ ಗುಲಾಮಗಿರಿನೇ. ನೋಡಿ, ನಮ್ಮ ದೇಶ ಹಳ್ಳಿಗಳ ದೇಶ, 70% ಜನ ಕೃಷಿಯನ್ನ ಅವಲಂಬಿಸಿದ್ದಾರೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ನಗರೀಕರಣ ಮಾಡ್ತಿದೀವಿ ಅಷ್ಟೇ, ಆಧುನಿಕತೆಯ ಹೆಸರಿನಲ್ಲಿ ನಾವು ಗುಲಾಮಗಿರಿಗೆ ಹೋಗ್ತಿದೀವಿ ಅಷ್ಟೇ. ಈ ಅರಿವು ಯಾರಿಗೂ ಬರ್ತಾ ಇಲ್ಲ. ನಮ್ಮ ಎಕಾನಮಿ ಹೇಗಿರ್ಬೇಕು, ನಮ್ಮ ಅರ್ಥವ್ಯವಸ್ಥೆ ಹೇಗಿರ್ಬೇಕು ಅಂದ್ರೆ, ಒಂದು ಊರಿನ ಅರ್ಥವ್ಯವಸ್ಥೆ ಬಹುಪಾಲು ಆ ಊರಿನ ಮೇಲೆ ನಿರ್ಭರವಾಗಿರ್ಬೇಕು. ಅದನ್ನೇ ಆತ್ಮ ನಿರ್ಭರ ಅಂತ ಕರೆಯೋದು. ನಮ್ಮೂರಿನಲ್ಲಿ ನಾವು ತಯಾರ್ ಮಾಡ್ತಕ್ಕಂಥ ವಸ್ತುಗಳನ್ನ ನಾವು ಬಳಸ್ಬೇಕು, ನಮ್ಮ ತಾಲೂಕಲ್ಲಿ ಉತ್ಪನ್ನ ಆಗ್ತಕ್ಕಂಥ ವಸ್ತುಗಳನ್ನ ನಾವು ಬಳಸ್ಬೇಕು. ಈಗ ಹೇಗಾಗಿದೆ, ಎಲ್ಲೋ ಹುಬ್ಬಳ್ಳಿಯಲ್ಲಿ ಯಾರೋ ತಯಾರು ಮಾಡ್ತಾರೆ, ಅದನ್ನ ತಂದು ಇಲ್ಲಿ ನಾವು ಉಪಯೋಗಿಸೋದು. ನಮ್ಮೂರಿನಲ್ಲಿ ತಯಾರು ಮಾಡ್ತಾ ಇದ್ರು ಕೂಡ ಅಲ್ಲೆಲ್ಲೋ ಕಾಶ್ಮೀರದಲ್ಲಿರ್ತಕ್ಕಂಥ ಯಾವುದೋ ವಸ್ತು ಇಲ್ಲಿಗೆ ಬರುತ್ತೆ, ಅದನ್ನ ನಾವು ಉಪಯೋಗಿಸ್ತಾ ಇದೀವಿ. ನಮ್ಮಲ್ಲೇ ಆ ವಸ್ತುಗಳನ್ನ ತಯಾರು ಮಾಡೋ ಸಾಧ್ಯತೆ ಇದ್ರೂ ಕೂಡ. ಈಗ ಕಾಶ್ಮೀರದ ಆಪಲ್ನ, ಸೇಬನ್ನ ನಾವಿಲ್ಲಿ ತಯಾರು ಮಾಡೋಕ್ಕಾಗಲ್ಲ, ಅದನ್ನ ತಿಂದ್ರೆ ತಪ್ಪಿಲ್ಲ, ತರಿಸ್ಕೊಳ್ಳೋಣ, ತಿನ್ನೋಣ. ಈಗ ಕಿವಿ ಅಂತ ಒಂದು ಫ್ರೂಟ್ ಇದೆ, ಅದು ನ್ಯೂಜಿಲೆಂಡ್ ಅಲ್ಲಿ ಬೆಳೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಆಸ್ಟ್ರೇಲಿಯಾದಲ್ಲೋ ನ್ಯೂಜಿಲೆಂಡ್ ಅಲ್ಲೋ ಯಾವ್ದೋ ವಿದೇಶದಲ್ಲಿ ಬರುತ್ತೆ, ತಗೊಳ್ಳೋಣ, ತಿನ್ನೋಣ. ಆದ್ರೆ ಇಲ್ಲೇ ಇರ್ತಕ್ಕಂಥ ವಸ್ತುಗಳು ಅನೇಕ ಪೋಷಕಾಂಶಗಳನ್ನ, ವಿಟಮಿನ್ಗಳನ್ನ ತುಂಬಿಕೊಂಡಿದ್ರು, ಅದನ್ನ ದೂರ ಮಾಡಿ ವಿದೇಶದಿಂದ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವು ಕೆಲವು ವಸ್ತುಗಳನ್ನ ಕೊಂಡ್ಕೊಂಡು ಉಪಯೋಗಿಸ್ತಾ ಇದೀವಲ್ಲ, ಎಷ್ಟು ಮೂರ್ಖತನ ಇದು. ಆ ಹಣ ಎಲ್ಲಿಗೆ ಹೋಗುತ್ತೆ, ವಿದೇಶಕ್ಕೆ ಹೋಗುತ್ತೆ. ನಮ್ಮ ದೇಶದ ನಮ್ಮ ಜನರಿಗೆ ಕೊಡದೇ ಇರ್ತಕ್ಕಂಥ ಹಣ ವಿದೇಶಕ್ಕೆ ಕೊಟ್ರೆ ಸಹಜವಾಗಿ ನಮ್ಮ ದೇಶ ಬಡವಾಗುತ್ತೆ. ಇದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ದುಡ್ಡು ಮತ್ತಲ್ಲಿಂದ ಬರುತ್ತೆ, ದುಡ್ಡನ್ನು ನಾವು ಸಂಪಾದನೆ ಮಾಡ್ತಾ ಇದೀವಿ ನಿಜ, ಆದ್ರೆ ಖರ್ಚು ಮಾಡ್ತಾ ಇರೋದು ಯಾವ್ದಕ್ಕೆ ಅನ್ನೋ ಅರಿವು ನಮಗಿಲ್ಲ. ಹೀಗಾಗಿ ನಾವು ಅವಶ್ಯಕತೆ ಇರ್ತಕ್ಕಂಥ ವಸ್ತುಗಳೆಲ್ಲವನ್ನೂ, ಬಹುಪಾಲು ವಸ್ತುಗಳನ್ನ ನಮ್ಮಲ್ಲೇ ತಯಾರು ಮಾಡ್ಕೋಬೇಕು. ಇದನ್ನ ಆತ್ಮನಿರ್ಭರ ಅಂತ ಕರೀತಾರೆ. ಒಂದು ಊರಿನಲ್ಲಿ ಒಂದು ತಾಲೂಕು ಅನ್ಕೊಳ್ಳೋಣ, ಆಯ್ತು ಒಂದು ಡಿಸ್ಟಿಕ್ ಅಂತಾನೆ ಅನ್ಕೊಳ್ಳೋಣ, ಒಂದು ಜಿಲ್ಲೆಯ ವಸ್ತುಗಳು ಆಯಾ ಜಿಲ್ಲೆಯಲ್ಲಿ ಉಪಯೋಗಿಸ್ತಕ್ಕಂಥ ಸಕ್ಕರೆ, ಉದಾಹರಣೆಗೆ ಯಾವುದೋ ದೇಶದಿಂದ ಬರುತ್ತೆ, ಯಾವುದೋ ರಾಜ್ಯದಿಂದ ಬರುತ್ತೆ, ಅವಶ್ಯಕತೆ ಇಲ್ಲ. ಸಕ್ಕರೆ ಇವತ್ತು ಬೆಲ್ಲ ನಮ್ಮಲ್ಲೇ, ನಮ್ಮ ಆಲೆ ಮನೆಗಳು ಎಷ್ಟಿದ್ವು, ಎಷ್ಟು ಮುಚ್ಚೋಗಿದೆ ಇವತ್ತು, ಆ ಆಲೆ ಮನೆಗಳಲ್ಲಿ ತಯಾರತಕ್ಕಂಥ ಬೆಲ್ಲದ ಪುಡಿಯನ್ನು ನಾವು ಉಪಯೋಗಿಸ್ಬೇಕಾಗುತ್ತೆ. ಆಲೆ ಮನೆಯಲ್ಲಿ ತಯಾರಾಗ್ತಕ್ಕಂಥ ಬೆಲ್ಲದ ಅಚ್ಚುಗಳನ್ನು ನಾವು ಉಪಯೋಗಿಸ್ಬೇಕಾಗುತ್ತೆ. ಹಾಗಾದ್ರೆ ನಮ್ಮೂರಿನಲ್ಲಿ ಇರ್ತಕ್ಕಂಥ ಕಬ್ಬು ಬೆಳೆಗಾರನ ಆರ್ಥಿಕತೆ ಸೇಫ್ ಆಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಈಗ ಆತ ಫ್ಯಾಕ್ಟ್ರಿಗೆ ಕಳಿಸ್ಬೇಕು, ಆ ಫ್ಯಾಕ್ಟ್ರಿಗೆ ತಗೊಂಡೋದಕ್ಕೆ ಅವನು ಗಾಡಿ ಮಾಡಿ, ಇವಾಗ ಹಿಂದೆ ಎಲ್ಲ ಗಾಡಿ ಲೋಡಿಸ್ತಾ ಇದ್ರು, ಇವಾಗ ಟ್ರ್ಯಾಕ್ಟರ್ ಬರ್ತಾ ಇದೆ, ಲಾರಿ ಬರ್ತಾ ಇದೆ, ಅದೆಲ್ಲದರ ಪೊಲ್ಯೂಷನ್ ಎಷ್ಟಾಗುತ್ತೆ, ಅದರಿಂದ ಫ್ಯಾಕ್ಟ್ರಿಯಿಂದ ಹೊರಬರ್ತಕ್ಕಂಥ ಹೊಗೆ ಎಷ್ಟು ಹಾನಿಕಾರಕ, ಅದಕ್ಕಿಂತ ಹೆಚ್ಚಾಗಿ ಸಕ್ಕರೆ ಎಷ್ಟು ಡೇಂಜರಸ್, ಎಷ್ಟು ಆರೋಗ್ಯಕ್ಕೆ ಹಾನಿ ಮಾಡ್ತದೆ ಅಂತ ತುಂಬಾ ಜನಕ್ಕೆ ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಸೊ ಎಲ್ಲದರ ನಡುವೆ ನೋಡಿದಾಗ ನಮ್ಮ ಹಿಂದಿನ ಪದ್ಧತಿ ಏನಿತ್ತು, ನಮ್ಮ ಊರಿನಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತು ನಮ್ಮಲ್ಲೇ ತಯಾರಾಗಿರಬೇಕು ಅನ್ನೋ ತರದ್ದು ನಿಜವಾದಂತಹ ಸ್ವದೇಶಿ ಕಲ್ಪನೆ.

ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ತರಿಸ್ಬೇಕು. ಈ ಸಂದರ್ಭದಲ್ಲಿ ನನ್ಗೆ ಜ್ಞಾಪಕ ಆಗೋದು ಬಾಬಾ ಆಮ್ಟೆ ಅವರ ಒಂದು ಆಶ್ರಮ. ಆಶ್ರಮದೊಳಗಡೆ ಅವರು ಸೀಮೆಎಣ್ಣೆ ಮತ್ತು ಉಪ್ಪು ಈ ಎರಡನ್ನ ಬಿಟ್ರೆ ಪ್ರತಿಯೊಂದನ್ನು ಅವರೇ ತಯಾರು ಮಾಡ್ಕೊಳ್ತಾ ಇದ್ರು. ಅಲ್ಲಿದ್ದವರೆಲ್ಲ ಕುಷ್ಠರೋಗಿಗಳು, ಪಾಪ ಅಸಹಾಯಕರು, ಅಂಗವಿಕಲರು, ಅನಾಥರು, ದುರ್ಬಲರು, ಅವರೆಲ್ಲರಿಗೂ ಆಶ್ರಯ ಕೊಟ್ಟಿರ್ತಕ್ಕಂತ ಆಶ್ರಮದೊಳಗಡೆ ಅವರ ವಸ್ತುಗಳನ್ನ ಅವರೇ ತಯಾರು ಮಾಡ್ಕೊತಾ ಇದ್ರು. ಯಾವುದೇ ವಸ್ತು ಆಗಿರ್ಲಿ, ಅಂತ ಒಂದು ಆಶ್ರಮದೊಳಗಡೆ ಕೈಲಾಗದಂತ ದುರ್ಬಲರು ಅದನ್ನ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ನಾವಿವತ್ತು ಎಷ್ಟು ಸಬಲರಾಗಿದ್ದೀವಿ, ಎಷ್ಟು ಶಕ್ತಿಯುತರಾಗಿದ್ದೀವಿ. ನಾವ್ ಯಾಕೆ ಈ ಆತ್ಮನಿರ್ಭರವನ್ನ ಮಾಡ್ತಾ ಇಲ್ಲ? ಆತ್ಮನಿರ್ಭರ ಭಾರತ, ಆತ್ಮನಿರ್ಭರ ಕರ್ನಾಟಕ, ಆತ್ಮನಿರ್ಭರ ಜಿಲ್ಲೆಗಳು, ಆತ್ಮನಿರ್ಭರ ತಾಲೂಕು ಮತ್ತು ಊರುಗಳು ಆಗ್ಬೇಕಾಗಿದೆ. ಇವತ್ತು ನಮ್ಮ ಊರಿನಲ್ಲಿ ನಮಗ್ ಬೇಕಾದಂತ ವಸ್ತುಗಳೆಲ್ಲ ಸಿಗೋ ತರ ಮಾಡ್ಕೊಳ್ಬೇಕು. ತನ್ಮೂಲಕ ನಮ್ಮ ಹಣ ನಮ್ಮಲ್ಲೇ ಹಂಚಿ ಹೋಗ್ಬೇಕು. ಹೀಗಾದಾಗ ಅನಗತ್ಯವಾದಂತ ಟ್ರಾನ್ಸ್ಪೋರ್ಟ್ ಗಳು ತಪ್ಪುತ್ತೆ. ಎಲ್ಲಿಂದ ಎಲ್ಲಿವರೆಗೂ? ಇಡೀ ದೇಶದಾದ್ಯಂತ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿದ್ದೀವಿ ನಿಜ, ಆ ಹೆದ್ದಾರಿ ಮೇಲೆ ಗಾಡಿಗಳು ಓಡಾಡ್ತಾ ಇದೆ ನಿಜ, ಗೂಡ್ಸ್ ಗಳು ಓಡಾಡ್ತಾ ಇದೆ ನಿಜ, ಎಕಾನಮಿ ಡೆವಲಪ್ ಆಗಿದೆ ನಿಜ. ಆದ್ರೆ ಹಾಗೆಲ್ಲ ಮಾಡ್ತಾ ಪರಿಸರಕ್ಕೆ ನಾವು ಎಷ್ಟು ನಾಶ ಮಾಡ್ತಾ ಇದೀವಿ? ನಾವು ಅನವಶ್ಯಕವಾಗಿ ಹಣವನ್ನ ಪೋಲ್ ಮಾಡ್ತಾ ಇದೀವಿ. 10,000 ನಡಿಬೇಕಾದಂತ ಜೀವನವನ್ನ 50,000 ಏರಿಸಿದೀವಿ. ನಾವು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬ 15,000 ಜೀವನ ಮಾಡಬಹುದು, ಮಾಡಬೇಕು. ಆದ್ರೆ ಇವತ್ತು 50,000 ಆಗಿದೆ ಒಬ್ಬ ಮಧ್ಯಮ

0: ವರ್ಗದ ವ್ಯಕ್ತಿಯ ಕುಟುಂಬ ನಡಿಬೇಕು ಅಂತ ಹೇಳಿದ್ರೆ 40,000-50,000 ಖರ್ಚುಗಳು. ನೀವು ಸುಮ್ನೆ ಹಂಗೆ ಬಜೆಟ್ ಹಾಕಿ ನೋಡಿ ಆ ದುಡ್ಡು ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ ಅಂತ, ಅನವಶ್ಯಕವಾದಂತಹ ಖರ್ಚುಗಳೇ ಹೆಚ್ಚಾಗಿದೆ. ಅದೇ ಆತ್ಮನಿರ್ಭರ ಊರು, ಆತ್ಮನಿರ್ಭರ ತಾಲೂಕು ಆಗಿದ್ದಿದ್ರೆ ಆ ವ್ಯಕ್ತಿಗೆ ಅಷ್ಟು ಖರ್ಚು ಬೀಳ್ತಾ ಇರ್ಲಿಲ್ಲ. ಅನಗತ್ಯವಾಗಿ ಪೆಟ್ರೋಲ್ ದಂಡ ಆಗ್ತಾ ಇದೆ, ಇಲ್ಲಿಂದ ಎಲ್ಲಿಗೂ ಆಫೀಸ್ ಹೋಗ್ಬೇಕು, ಇಲ್ಲಿಂದ 20 ಕಿಲೋಮೀಟರ್ ಆಫೀಸ್ ಹೋಗ್ಬೇಕು, ಪ್ರತಿನಿತ್ಯ ಓಡಾಡಬೇಕು, ಎಷ್ಟು ಪೆಟ್ರೋಲ್ ವ್ಯರ್ಥ. ಆತ ಅಷ್ಟು ದೂರ ಆಫೀಸ್ ಮಾಡ್ಕೊಳ್ಳಕ್ಕೆ ಕಾರಣ ಏನು ಅಂದ್ರೆ ಅತಿಯಾದಂತ ನಗರೀಕರಣ. ನಗರೀಕರಣ ಅಂದ್ರೆ ಕೇವಲ ಆಫೀಸ್ಗಳು ಇರೋದಿಲ್ಲ, ಕೇವಲ ಎಂಪ್ಲಾಯೀಸ್ ಇರೋದಿಲ್ಲ, ಅವ್ರಿಗೆ ಸೇವೆ ಮಾಡೋದಕ್ಕೆ ಸೇವಾ ವರ್ಗ ಒಂದಷ್ಟು ಇರುತ್ತೆ. ಅವ್ರು ಯಾವ್ಯಾವ್ದೋ ಊರಿಂದ ಬಂದಿರ್ತಾರೆ, ಗುಳೆ ಹೊರಟಿರ್ತಾರೆ, ವಲಸೆ ಬಂದಿರ್ತಾರೆ ಉದ್ಯೋಗಕ್ಕೋಸ್ಕರ. ಈ ತರದೊಂದು ಅವೈಜ್ಞಾನಿಕ ನಗರೀಕರಣ ಆಗ್ತಿರೋದ್ರಿಂದ ಆತ್ಮನಿರ್ಭರ ಭಾರತಕ್ಕೆ ತುಂಬಾ ದೊಡ್ಡ ತೊಡಕಾಗಿದೆ, ಅದರಿಂದ ತುಂಬಾ ನಷ್ಟ ಆಗ್ತಾ ಇದೆ, ಪರಿಸರಕ್ಕೂ ಕೂಡ ತುಂಬಾ ಹೆಚ್ಚಿನ ಹಾನಿ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ.
1: ಸರ್, ಆಗಿದೆ, ನಮ್ಮ ಭಾರತ ದೇಶ ಅನ್ನೋದು ಹಳ್ಳಿಗಳ ದೇಶ, ಹಳ್ಳಿಗಳು ಅಭಿವೃದ್ಧಿ ಆದ್ರ ನಿಟ್ಟಿನಲ್ಲಿ ದೇಶ ಅಭಿವೃದ್ಧಿ ಆಗುತ್ತೆ. ತಾವಾಗೆ ಹೇಳಿದಾಗೆ ನಮ್ಮ ಭಾರತ ದೇಶದಲ್ಲಿ 70%+ ಕೃಷಿ ಚಟುವಟಿಕೆ ನಡೀತಾ ಇದೆ. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತು ಅಂದ್ರೆ ಗ್ರಾಮೀಣ ಭಾಗದ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಆಗಿರ್ಬೋದು, ಗ್ರಾಮೀಣ ಸಬಲೀಕರಣ ಆಗೋ ನಿಟ್ಟಿನಲ್ಲಿ ಆಗಿರ್ಬೋದು, ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ, ಅದರಲ್ಲೂ ವಿಶೇಷವಾಗಿ ಕೃಷಿ ಚಟುವಟಿಕೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕವಾಗಿ ಮಾರ್ಪಾಡ್ತಾ ಇದೆ, ಭೂಮಿ ತನ್ನ ಫಲವತ್ತತೆಯನ್ನು ಕಳ್ಕೊಳ್ತಾ ಇದೆ, ಇದು ಕೂಡ ಒಂದು ಕೃಷಿ ಉತ್ಪನ್ನಕ್ಕೆ ಹೊಡೆತವನ್ನು ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿಯನ್ನು ಮಾಡೋ ನಿಟ್ಟಿನಲ್ಲಿ ನಮ್ಮ ಒಂದು ಸ್ವದೇಶಿ ಉತ್ಪನ್ನಗಳನ್ನ ತಯಾರಿ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ನಮ್ಮಲ್ಲೇನೆ ಅದನ್ನ ಬಳಸೋ ನಿಟ್ಟಿನಲ್ಲಾಗಿರ್ಬೋದು. ಒಟ್ಟಾರೆಯಾಗಿ ಈ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ವಲಯದ ಅಭಿವೃದ್ಧಿ ಕುರಿತು ಮುಂದೆ ಸರ್ಕಾರ ಆಗಿರ್ಬೋದು, ದೇಶದ ಪ್ರಜೆಗಳಾಗಿರ್ಬೋದು ಅನುಸರಿಸಬೇಕಾದಂತಹ ಕ್ರಮಗಳ ಕುರಿತು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಈ ವಿಷಯದಲ್ಲಿ ನನ್ಗನ್ಸೋದು ಸರ್, ಜಾಗೃತಿಯೇ ಪರಿಹಾರ. ಮೊಟ್ಟ ಮೊದಲು ಆಗಬೇಕಾಗಿರೋದು ಜಾಗೃತಿ, ಅವೇರ್ನೆಸ್ ಆಗ್ಬೇಕು. ನಮ್ಮೊಳಗೆ ಯಾಕೆ ಇದು ಬೇಕು, ಏನಾಗಬೇಕಾಗಿದೆ ಅನ್ನೋ ಕುರಿತಂತೆ ಒಂದು ಜವಾಬ್ದಾರಿಯುತವಾದಕ್ಕಿರ್ತಕ್ಕಂಥ ಒಂದು ಅವಲೋಕನ ಮೊದಲು ನಡಿಬೇಕಾಗಿದೆ. ಸ್ವದೇಶಿ ವಿಚಾರ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ತಗೊಳ್ಬೇಕಾಗಿದೆ. ಸ್ವದೇಶಿ, ಸ್ವರಾಜ್ಯ, ಸ್ವರಾಷ್ಟ್ರ, ಸ್ವಾತಂತ್ರ್ಯ ಇವೆಲ್ಲ ಒಂದೇ ಪದದ ಬೇರೆ ಬೇರೆ ಅರ್ಥಗಳು. ಆ ನಿಟ್ಟಿನಲ್ಲಿ ನೋಡೋದಾದ್ರೆ, ವಿಶಾಲ ವ್ಯಾಪ್ತಿಯಲ್ಲಿ ನೋಡೋದಾದ್ರೆ, ಹಾಗೆ ನೋಡಿದಾಗ ನಮ್ಮ ದೇಶದ ಮೇಲಿರುವ ಭಕ್ತಿಯನ್ನ ನಾವು ತೋರ್ಪಡಿಸ್ಕೊಳ್ಳೋದು ಹೇಗೆ? ಈ ದೇಶದಲ್ಲಿ ಹುಟ್ಟಿದೀವಿ, ಈ ದೇಶದಲ್ಲಿ ಅನ್ನ ನೀರು ಕುಡಿತಾ ಇದ್ದೀವಿ, ಈ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ, ಇದಕ್ಕೆ ಋಣವನ್ನು ತೀರಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅನ್ನೋ ಭಾವನೆ ಮೊದಲು ಬರಬೇಕು. ಎರಡನೇದು, ಹಾಗೆ ಋಣ ತೀರಿಸೋದಕ್ಕೆ ತುಂಬಾ ಸುಲಭವಾದಂತ ದಾರಿ ಯಾವುದು ಅಂತ ಹೇಳಿದ್ರೆ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತ ಮತ್ತು ಕೃಷಿಯನ್ನ ಉಳಿಸೋದಾಗಿದೆ. ರೈತ, ಕೃಷಿ, ಗೋವು, ಈ ಮೂರು ನಮ್ಮ ದೇಶದ ಬೆನ್ನೆಲುಬು. ಅದಿಲ್ಲದೆ ಈ ದೇಶ ಯಾವತ್ತೂ ನಡೆದಿಲ್ಲ. ಇತ್ತೀಚೆಗೆ ನಡೀತಾ ಇದೆ, ಆದ್ರೆ ಅದರಿಂದ ಆಗ್ತಿರ್ತಕ್ಕಂತ ಅನಾಹುತಗಳು ಕಣ್ಣೆದುರುಗಡೆ ಕಾಣ್ತಾ ಇದೆ. ಟ್ರ್ಯಾಕ್ಟರ್ ಬಂತು ಎತ್ತುಗಳ ಜಾಗದಲ್ಲಿ, ಆದ್ರೆ ನಮಗ್ ಗೊತ್ತಿರಲಿ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಎತ್ತು ಹೊಗೆ ಉಗುಳಲ್ಲ, ಎತ್ತು ಪರಿಸರಕ್ಕೆ ಪೂರಕ. ಸಗಣಿ ಹಾಕೋದ್ರ ಮುಖಾಂತರ ಭೂಮಿಯ ಫಲವತ್ತತೆಯನ್ನ ಸಾರವನ್ನ ಹೆಚ್ಚಿಸುತ್ತೆ, ಆದ್ರೆ ಟ್ರ್ಯಾಕ್ಟರ್ ದುಡ್ಡು ಖರ್ಚು ಮಾಡಿಸುತ್ತೆ, ಪರಿಸರಕ್ಕೆ ಮಾಲಿನ್ಯ, ಹಾನಿಕಾರಕ. ಇಂಥ ಒಂದು ಅಭಿವೃದ್ಧಿಯನ್ನು ನಾವು ಕೃಷಿ ಕ್ಷೇತ್ರದಲ್ಲಿ ನಿರೀಕ್ಷೆ ಮಾಡೋ ಅವಶ್ಯಕತೆ ಖಂಡಿತವಾಗಿ ಇಲ್ಲ. ಕೃಷಿ ಪ್ರಾಚೀನ ಪದ್ಧತಿ ನಮ್ಮ ದೇಶದಲ್ಲಿ ಏನಿತ್ತೋ, ಸಾವಯವ ಕೃಷಿ ಪದ್ಧತಿ, ಅದೇ ನಮ್ಗೆಲ್ಲರಿಗೂ ಅತ್ಯಂತ ಸುಸ್ಥಿರ ಮತ್ತು ಆರೋಗ್ಯದಾಯಕವಾಗಿರ್ತಕ್ಕಂಥ ಒಂದು ಪದ್ಧತಿ. ಅದನ್ನ ವಾಪಸ್ಸು ತಗೊಂಡ್ ಬರ್ಬೇಕು ನಮ್ಮ ರೈತರು ಒಂದ್ ಕಡೆ, ಹಾಗೆ ವಾಪಸ್ಸು ಸಾವಯವ ಕೃಷಿಯನ್ನ ತೆಗೆದುಕೊಂಡು ಬಂದಂತ ರೈತರಿಗೆ ಬೆಂಬಲವಾಗಿ ನಾವೆಲ್ಲ ನಿಲ್ಬೇಕು. ಗ್ರಾಮೀಣ ಭಾಗದ ವಸ್ತುಗಳನ್ನ ನಾವು ಖರೀದಿ ಮಾಡ್ಬೇಕು. ಯಾವ್ಯಾವ್ದಕ್ಕೂ ಲಕ್ಷಾಂತರ ಖರ್ಚು ಮಾಡ್ತೀವಿ ನಾವುಗಳು, MRP ಹಾಕಿರ್ತಾರೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಮರು ಮಾತಾಡದೆ ತಗೊಂಡ್ಬರ್ತೀವಿ. ರೈತ ಮಾರಾಟ ಮಾಡ್ತಕ್ಕಂಥ ವಸ್ತುಗಳಿಗೆ ಬಾರ್ಗೇನ್ ಮಾಡ್ತೀವಿ, ಚೌಕಾಸಿ ಮಾಡ್ತೀವಿ. ಸೊಪ್ಪನ್ನ 5 ರೂಪಾಯಿಗೆ ಸೊಪ್ಪು ಸಿಗ್ತಾ ಇರುತ್ತೆ ಒಂದು ಕಂತೆ, ಅದನ್ನ 4 ರೂಪಾಯಿಗೆ ಕೇಳ್ತೀವಿ. ನಮ್ಮ ಹಣ್ಣುಗಳು, ತರಕಾರಿಗಳು, ಆಹಾರ ಧಾನ್ಯಗಳು, ಎಣ್ಣೆ, ಗಾಣದ ಎಣ್ಣೆಗಳು, ಇಷ್ಟೆಲ್ಲವನ್ನು ನಾವು ಕೊಂಡ್ಕೊಳ್ಬೇಕು. ಪಟ್ಟಣದಲ್ಲಿರ್ತಕ್ಕಂಥ ಜನಗಳು ಅಥವಾ ಯಾರು ಆರ್ಥಿಕವಾಗಿ ಸುಸ್ಥಿರವಾಗಿದ್ದಾರೆ ಅಥವಾ ಮಧ್ಯಮ ವರ್ಗದವರಾಗಿದ್ರು ಚಿಂತೆ ಇಲ್ಲ, ತಮ್ಮ ಆಯ್ಕೆಯಲ್ಲಿ ಒಂದು ಬದಲಾವಣೆ, ಯಾವುದೋ ಒಂದು ಕಂಪನಿಯಿಂದ ಬರ್ತಕ್ಕಂಥ ಪ್ಯಾಕೆಟ್ ಎಣ್ಣೆಯನ್ನ ತಗೊಳ್ಳೋದ್ರ ಬದಲು, ಅದು ಕೂಡ ಕಲಬೆರಕೆ ಪ್ಯಾಕೆಟ್ ಎಣ್ಣೆ, ಯಾವ ಪ್ಯಾಕೆಟ್ ಎಣ್ಣೆ ಆದ್ರೂ ಕಲಬೆರಕೆನೆ ಅದು, ಅದ್ರ ಬದಲು ರೈತಾನೆ ಗಾಣದಲ್ಲಿ ತಯಾರು ಮಾಡ್ತಕ್ಕಂತ ಶುದ್ಧವಾಗಿರ್ತಕ್ಕಂತ ಎಣ್ಣೆಯನ್ನ ಒಂದು 100 ರೂಪಾಯಿ ಹೆಚ್ಚಿಗೆ ಕೊಟ್ಟು ಖರೀದಿಸಿದ್ರೆ ಡಾಕ್ಟರ್ ಕೊಡೋ ಹಣವು ನಮಗುಳಿಯುತ್ತೆ, ಅದೇ 100 ರೂಪಾಯಿ ರೈತನಿಗೆ ಸುಸ್ಥಿರ ಕೃಷಿಯನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಹಣ ಬಂದ ಸಂದರ್ಭದಲ್ಲಿ ಕೃಷಿಕ ಯಾಕೆ ತನ್ನ ಕೃಷಿಯನ್ನ ತೊರೆದು ಪಟ್ಟಣಕ್ಕೆ ಹೋಗ್ತಾನೆ, ವಲಸೆ ಹೋಗಲ್ಲ ಅವನು. ಆರ್ಥಿಕತೆಯನ್ನ ನಾವು ಎಲ್ಲಿ ಉಪಯೋಗಿಸ್ಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಗಮನಿಸಿದಾಗ, ಸರಿಯಾಗಿ ಗಮನಿಸಿದಾಗ ನಮ್ಗೆ ಇದನ್ನ ತಗೊಂಡು ಹೋಗೋದು ಸುಲಭ ಆಗುತ್ತೆ. ರೈತನ ಉತ್ಪನ್ನಗಳನ್ನ ನಾವು ಖರೀದಿ ಮಾಡೋದು ಮೊದಲನೇ ಹೆಜ್ಜೆ. ಖಾದಿ ಬಟ್ಟೆ, ಕಾಟನ್ ಬಟ್ಟೆಗಳು, ಹ್ಯಾಂಡ್ಲೂಮ್ ಮೊನ್ನೆ ತಾನೇ ಆಯ್ತು, ರಾಷ್ಟ್ರೀಯ ಕೈಮಗ್ಗ ದಿನ ಅಂತ ನಡೆಯಿತು. ಅದಕ್ಕೆ ಪ್ರಧಾನಮಂತ್ರಿ ಮೋದಿಯವರು ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟರು, ತುಂಬಾ ಸಂತೋಷದ ಸಂಗತಿ. ದೇಶವನ್ನ ಆಳ್ತಕ್ಕಂತ ಪ್ರಧಾನಿ ಆಗ್ಬೋದು, ಸಚಿವರಾಗ್ಬೋದು, ಅಥವಾ ರಾಜ್ಯವನ್ನ ಆಳ್ತಕ್ಕಂತ ನಾಯಕರುಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಇವರೆಲ್ಲ ಇಂಥ ವಿಷಯಗಳ ಕುರಿತಂತೆ ತಾವು ಬ್ರ್ಯಾಂಡ್ ಅಂಬಾಸಿಡರ್ಗಳಾಗ್ಬೇಕು. ತಾವು ಆ ರೀತಿಯ ವಸ್ತುಗಳನ್ನ ಬಳಸೋದ್ರ ಮುಖಾಂತರ ಮುಂದೆ ನಿಂತು ಜನತೆಗೆ ಪ್ರೇರಣೆ ಕೊಡಬೇಕು. ಈ ಕೈಮಗ್ಗದ ವಸ್ತುಗಳನ್ನ ಕೊಂಡ್ಕೊಳ್ಳೋದ್ರಿಂದ ಎಷ್ಟು ಜನ ನೇಕಾರರಿಗೆ ಉಪಯೋಗ ಆಗುತ್ತೆ. ಯಾವುದೋ ಒಂದು ಫ್ಯಾಕ್ಟರಿಯಲ್ಲಿ ಒಟ್ಟಿಗೆ ಒಟ್ಟಿಗೆ ತಾನುಗಟ್ಟಲೆ ಬಟ್ಟೆಗಳು ಬರುತ್ತೆ, ಅದು ಯಾವುದೋ ಒಂದು

0: ಸಿಂಥೆಟಿಕ್ ಯಾವುದೋ ಒಂದು ವಸ್ತುಗಳಿಂದ ಸುಲಭವಾಗಿ ತಯಾರು ಮಾಡಿಬಿಡ್ತಾರೆ. ಸುಲಭವಾಗಿ ಏನಲ್ಲ, ಕಷ್ಟಪಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಆದ್ರೆ ಅದೆಲ್ಲ ಮಾಡೋದು ಮೆಷಿನ್ಸ್. ನಮ್ ದೇಶದ 150 ಕೋಟಿ ಜನಸಂಖ್ಯೆ ಇದೆ, 150 ಕೋಟಿ ಜನಸಂಖ್ಯೆಗೆ ಕೈಗಳಿಗೆ ಉದ್ಯೋಗ ಕೊಡಬೇಕಾಗಿದೆ. 300 ಕೋಟಿ ಕೈಗಳಿಗೆ ಉದ್ಯೋಗ ಕೊಡೋದು ತಮಾಷೆ ಮಾತಲ್ಲ. 300 ಕೋಟಿ ಕೈಗೆ ಉದ್ಯೋಗ ಸಿಗಬೇಕು ಅಂದ್ರೆ ನಾವು ಫ್ಯಾಕ್ಟರಿಯಿಂದ ಬರ್ತಕ್ಕಂತ ವಸ್ತುಗಳನ್ನ ಬಳಸೋದ್ರಿಂದ ಖಂಡಿತ ಸಾಧ್ಯ ಆಗಲ್ಲ. ಸುಲಭ ಆಗ್ಬೋದು ಅಷ್ಟೇ ಹೊರತು ಎಕಾನಮಿ ವೀಕ್ ಆಗ್ಬಿಡುತ್ತೆ. ಎಲ್ಲೋ ಒಂದ್ ಕಡೆ ನಮ್ಗೊಂದು 10 ರೂಪಾಯಿ ಉಳಿಯುತ್ತೆ ಅನ್ನೋ ಕಾರಣಕ್ಕೋಸ್ಕರ ದೇಶವನ್ನೇ ನಾವು ಹಾಳು ಬಾವಿಗೆ ನುಗ್ತಾ ಇದ್ದೀವಿ ಈ ಫ್ಯಾಕ್ಟರಿಗಳಿಂದ ಬರ್ತಕ್ಕಂಥ ವಸ್ತುಗಳನ್ನ ಉಪಯೋಗಿಸೋದ್ರಿಂದ. ಹೀಗಾಗಿ ಸಾಧ್ಯವಾದಷ್ಟು ಎಲ್ಲ ವಸ್ತುಗಳನ್ನು ಅಂತ ನಾನು ಹೇಳಲ್ಲ, ಯಾವ್ದು ಅವಶ್ಯಕತೆಯೋ ಅದನ್ನು ಉಪಯೋಗಿಸಿ, ಆದ್ರೆ ಒಂದು ಆಯ್ಕೆಯಲ್ಲಿ ಬದಲಾವಣೆ ತರೋದ್ರ ಮುಖಾಂತರ ಒಂದು ದೊಡ್ಡ ಕ್ರಾಂತಿ ಮಾಡಬಹುದು ಅನ್ನೋ ಸಾಧ್ಯತೆ ಇದ್ದಾಗ ನಾವು ಆ ಆಯ್ಕೆಯನ್ನ ಮಾಡಬೇಕಾಗುತ್ತೆ. ಅದು ಹ್ಯಾಂಡ್ಲೂಮ್ ಆಗಿರ್ಬೋದು, ಅಂದ್ರೆ ಕಾಟನ್ ಬಟ್ಟೆಗಳನ್ನ ಧರಿಸೋದಾಗಿರ್ಬೋದು, ಅಥವಾ ನಮ್ಮ ಗಾಣದ ಎಣ್ಣೆಯಿಂದ ಎಣ್ಣೆ ತಗೊಳ್ಳೋದಿರ್ಬೋದು, ಅಥವಾ ಹಾಲನ್ನ ರೈತನಿಂದ ನೇರವಾಗಿ ಖರೀದಿ ಮಾಡೋದಾಗಿರ್ಬೋದು, ತರಕಾರಿಗಳನ್ನ ಅಥವಾ ಧಾನ್ಯಗಳನ್ನ ನಾವು ರೈತರಿಂದ ನೇರವಾಗಿ ಖರೀದಿ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ರೆ ರೈತನಿಗೆ ಈ ಬ್ರೋಕರ್ಗಳ ಹಾವಳಿ ತಪ್ಪುತ್ತೆ. ಎಷ್ಟೋ ಹಣ ಉಳಿತಾಯ ಆಗುತ್ತೆ. ಪಾಪ ರೈತ ಟೊಮೆಟೊ ಬೆಳೆದ್ರೆ 5 ರೂಪಾಯಿಗೆ ಮಾರಾಟ ಮಾಡ್ತಾನೆ, ನಮ್ಮವರೆಗೂ ಬರೋದಕ್ಕೆ ಅದು 30 ರೂಪಾಯಿ ಆಗಿರುತ್ತೆ. ಈ ಉಳಿದ 25 ರೂಪಾಯಿ ಎಲ್ಲಿಗೆ ಹೋಯ್ತು? ಈ 25 ರೂಪಾಯಿಯಲ್ಲಿ ರೈತನಿಗೆ ಕನಿಷ್ಠ 50% ಆದ್ರೂ ದುಡ್ಡು ಬರಬಾರ್ದ? ಹಾಗೆ ಬರಬೇಕು ಅಂದ್ರೆ ರೈತ ನೇರ ಮಾರುಕಟ್ಟೆಯನ್ನ ಹುಡುಕಬೇಕು. ಆ ರೈತ ಹುಡುಕೋದಕ್ಕೆ ಸರ್ಕಾರ ಮತ್ತು ಸಮಾಜ ಮತ್ತು ಕೊಳ್ಳುವರು ಯಾರು ಗ್ರಾಹಕರು ಇರ್ತಾರೋ ಅವರು ಸಹಾಯ ಮಾಡಬೇಕು. ಇದು ರೈತನಿಗೆ ಮಾಡೋ ಸಹಾಯ ಅಲ್ಲ, ಖಂಡಿತ ರೈತನ ಮಾಡೋ ಸಹಾಯ ಅಲ್ಲ. ರೈತ ವ್ಯವಸಾಯ ಬಿಟ್ಟು ಬೇರೆ ಕೆಲಸ ಮಾಡಬಹುದು, ಬದುಕಬಹುದು ಅವನು, ಆದ್ರೆ ರೈತ ವ್ಯವಸಾಯ ಬಿಟ್ಟರೆ ದೇಶದಲ್ಲಿ ತಿನ್ನೋದಿಕ್ಕೆ ಅನ್ನ ಇರೋದಿಲ್ಲ. ಇದನ್ನ ಎಲ್ಲ ಜನರು ಅರ್ಥ ಮಾಡ್ಕೊಳ್ಬೇಕು. ರೈತನಿಗೆ ಸಹಾಯ ಮಾಡೋದು ಅಂದ್ರೆ ಅರ್ಥ ಅದು ನಮಗೆ ನಾವೇ ಮಾಡ್ಕೊಳ್ತಕ್ಕಂಥ ಸಹಾಯ. ಪಟ್ಟಣದವರು ಬದುಕಬೇಕು ಅಂತಂದ್ರೆ ರೈತ ಬದುಕಬೇಕು. ರೈತ ಬದುಕಬೇಕು ಅಂದ್ರೆ ಪಟ್ಟಣದಲ್ಲಿರ್ತಕ್ಕಂಥವ್ರು ರೈತರಿಗೆ ನೆರವು ಕೊಡಬೇಕು. ಈಗ ಹಳ್ಳಿಯಲ್ಲೇನೆ ರೈತರಿಗೆ ರೈತರು ನೆರವು ಕೊಡದಿರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ರೈತರು ಮಾರ್ಕೆಟ್ಗೆ ಹೋಗಿ ತರಕಾರಿ ಕೊಂಡ್ಕೊಳ್ಳೋದು ನೋಡ್ತಾ ಇದ್ದೀನಿ ನಾನು. ಬಹಳ ದುಃಖದ ಸಂಗತಿ, ನಮ್ಮೂರಿನಲ್ಲಿ ಬೆಳೆದೇ ಇರೋ ತರಕಾರಿಗಳನ್ನ ಹೋಗಿ ಮಾರ್ಕೆಟಲ್ಲಿ ಕೊಂಡ್ಕೊಳ್ತಾರೆ. ಯಾಕೆ ನಮ್ಮೂರಲ್ಲಿ ಟೊಮೆಟೊ ಬೆಳೀತಾ ಇಲ್ಲ, ಯಾಕೆ ನಮ್ಮೂರಲ್ಲಿ ಬೆಂಡೆಕಾಯಿ ಬೆಳೀತಾ ಇಲ್ಲ? ಯಾಕೆಂದ್ರೆ ಮಾರ್ಕೆಟ್ ಇಲ್ಲ. ಕಬ್ಬು ಭತ್ತ ಸುಲಭವಾಗಿ ಬೆಳೆಯುತ್ತೆ ಅಂತಾನೋ, ಅಥವಾ ತರಕಾರಿಗಳಿಗೆ ಹೋಲಿಸ್ಕೊಂಡ್ರೆ ಕ್ಷೇಮ ಅಂತಲೋ, ಹಣಕಾಸಿನ ದೃಷ್ಟಿಯಿಂದ ಕ್ಷೇಮ ಅನ್ನೋ ಕಾರಣಕ್ಕೋಸ್ಕರವೋ ಇದನ್ನೇ ಬೆಳೀತಾ ಹಳ್ಳಿಗಳಿಗೆ ಬೇಕಾದ ವಸ್ತುಗಳೇ ಪಟ್ಟಣದಿಂದ ಅಥವಾ ಬೇರೆ ಕಡೆಯಿಂದ ಬರಬೇಕಾದಂತ ದುಸ್ಥಿತಿ ಬಂದು ಒದಗಿದೆ. ಹೀಗಾಗಿ ಇದ್ರ ಬಗ್ಗೆ ತುಂಬಾ ಆಳವಾದ ಅವಲೋಕನ ತುಂಬಾ ಅವಶ್ಯಕವಾಗಿದೆ.
1: ಸರ್, ಹಾಗಿದ್ರೆ ನಾವಿನ್ನೇನು ಸ್ವಾತಂತ್ರ್ಯ ದೊರೆತು ಶತಮಾನದ ಸನಿಹದಲ್ಲಿದ್ದೇವೆ. ನಮ್ಮ ಮುಂದಿನ ಗುರಿ ಏನಿದ್ರು ಪುರಾತನ ಜ್ಞಾನ ಹಾಗೂ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ಕೊಂಡು ಭಾರತವನ್ನ ವಿಕಸಿತ ಭಾರತ ಮಾಡುವಂಥದ್ದು, ಜೊತೆಗೆ ಭಾರತವನ್ನ ವಿಶ್ವಗುರು ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಸರ್, ಈ ನಿಟ್ಟಿನಲ್ಲೂ ಭಾರತವನ್ನ ವಿಕಸಿತ ಭಾರತ ಮತ್ತು ಹಾಗೂ ವಿಶ್ವಗುರುವನ್ನಾಗಿ ಮಾಡೋ ನಿಟ್ಟಿನಲ್ಲಿ ಯಾವ ತಳಹದಿ ಅಗತ್ಯ ಹಾಗೂ ನಮ್ಮ ಒಂದು ಪಾತ್ರ ಹೇಗಿರಬೇಕು? ಸರ್,
0: ನನಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಈ ವಿಷಯಕ್ಕೆ ತೊಂದರೆ ಎದುರಾಗ್ತಾ ಇರೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಯುವ ಜನತೆಯ ಕೈಲಿರ್ತಕ್ಕಂಥ ಮೊಬೈಲ್. ಈ ಮೊಬೈಲ್ ಎಷ್ಟು ಅನುಕೂಲ ಮಾಡುತ್ತೋ ಅಷ್ಟೇ ಅನಾನುಕೂಲವನ್ನು ಮಾಡಿಬಿಟ್ಟಿದೆ ಇವತ್ತು ಇಂಟರ್ನೆಟ್ ಮೊಬೈಲ್ ಸ್ಮಾರ್ಟ್ ಫೋನ್ಗಳು. ಯಾವ ಹಳ್ಳಿಗೆ ಆಧುನಿಕತೆಯ ಒಂದು ಸೋಂಕು ತಗಲಿರ್ಲಿಲ್ವೋ ಅಥವಾ ನಗರೀಕರಣದ ಸೋಂಕು ತಗಲಿರ್ಲಿಲ್ವೋ, ಇವತ್ತು ನಗರೀಕರಣದ ಸೋಂಕು ಇಲ್ದಿರ್ತಕ್ಕಂಥ ಒಂದು ಹಳ್ಳಿ ಇಲ್ಲ. ಎಲ್ಲೇ ಏನೇ ನಡೆದ್ರು ಕ್ಷಣಾರ್ಥದಲ್ಲಿ ನಮ್ಗೆ ಮಾಹಿತಿ ಸಿಗ್ತಾ ಇರೋದ್ರಿಂದ ವಿತ್ ವಿಡಿಯೋ, ಅದರಿಂದ ತುಂಬಾ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಹಿಂದೆ ಕೇಬಲ್ ಟಿವಿ ಇಂದಾನೆ ತುಂಬಾ ದೊಡ್ಡ ಅನಾನುಕೂಲ ಸಂಭವಿಸಿತ್ತು, ಈಗ ಅದಕ್ಕೂ ಮೀರಿಸಿ ಹಳ್ಳಿ ಹಳ್ಳಿಗಳಿಗೂ ಸ್ಮಾರ್ಟ್ ಫೋನ್ ಕಾಲಿಟ್ಟಿದೆ. ಅದರಿಂದ ಅತ್ಯಂತ ಒಂದೊಂದು ಕೆಟ್ಟ ಬೆಳವಣಿಗೆ ನಡೀತಾ ಇದೆ. ಒಳ್ಳೇದು ಕೂಡ ಆಗ್ತಾ ಇದೆ, ಇಲ್ಲ ಅಂತಿಲ್ಲ, ಆದ್ರೆ ಕೆಟ್ಟದ್ದೇ ಒಳ್ಳೇದಕ್ಕಿಂತ ಜಾಸ್ತಿ ಆಗ್ತಿರೋ ಸಂದರ್ಭದಲ್ಲಿ ಸ್ಮಾರ್ಟ್ ಫೋನ್ ಬಳಕೆಯೇ ನಮ್ಮ ಮುಂದಿನ ಪೀಳಿಗೆಯ ಬಹುದೊಡ್ಡ ಶತ್ರು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಂತ ಅದನ್ನ ದೂರ ಇಡಕ್ಕಾಗಲ್ಲ, ಯಾಕಂದ್ರೆ ಟೆಕ್ನಾಲಜಿ ಬೇಕು, ಮುಂದುವರೆದಿದೆ, ಅದನ್ನ ಹ್ಯಾಂಡಲ್ ಮಾಡೋದನ್ನ ಕಲಿಬೇಕಾಗಿದೆ. ಹೀಗಾಗಿ ನನಗೊಂದು ಉಪಾಯ ಹೊಳೆಯುತ್ತೆ. ಯಾವ ಈ ಜೆನ್ಸಿ ಅಥವಾ ಆಲ್ಫಾ ಕಿಡ್ಸ್ ಅಂತ ನಾವು ಕರಿತಾ ಇದೀವೋ, ನಮ್ಮ ಮುಂದಿನ ಪೀಳಿಗೆಗಳು 0-13 ವರ್ಷದವರು, 15 ವರ್ಷದವರು, 15-30 ವರ್ಷದವರು, ಆ ವಯೋಮಾನದವ್ರು ಏನಿದ್ದಾರೆ, ಮಕ್ಕಳು ಮತ್ತು ಯುವಕರು, ಇವರಿಗೆ ನಾವು ಹಳೆಯ ವಿಷಯಗಳನ್ನ, ಹಿಂದಿನ ವಿಷಯಗಳನ್ನ ಹೇಗಾದ್ರೂ ಮಾಡಿ ತಲುಪಿಸಿ ಅವರ ಮನ ಒಲಿಸುವಂತ ಕೆಲಸವನ್ನ ನಾವಿವತ್ತು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಸಮರೋಪಾದಿಯಲ್ಲಿ ತಯಾರಿಗಳು ನಡೀಬೇಕಾಗಿದೆ. ನನಗೆ ಗೊತ್ತಿಲ್ಲ ಸರ್ಕಾರಗಳು ಎಷ್ಟು ಮಟ್ಟಿಗೆ ಇದರಲ್ಲಿ ಮುಂದುವರೆದಿದ್ದಾವೋ, ಈ ಬಗ್ಗೆ ಚಿಂತನೆ ಮಾಡಿದೆಯೋ, ಅಥವಾ ಸಂಸ್ಥೆಗಳು ಚಿಂತನೆ ಮಾಡಿದೆಯೋ, ವಿದ್ಯಾಸಂಸ್ಥೆಗಳು ಚಿಂತನೆ ಮಾಡಿದೆಯೋ ನನಗೆ ಗೊತ್ತಿಲ್ಲ. ಎಲ್ಲೂ ಅದರ ಸಣ್ಣದೊಂದು ಕುರುಹು ಸಿಗ್ತಾ ಇಲ್ಲ. ಎಲ್ಲರೂ ಮಾರ್ಕ್ಸ್ ಹಿಂದೆ ಬಿದ್ದಿದ್ದಾರೆ, ಎಲ್ಲರೂ ಡಾಕ್ಟರ್ ಇಂಜಿನಿಯರ್ಸ್ಗಳಾಗಬೇಕು, ದೊಡ್ಡ ಸಂಪಾದನೆ ಮಾಡಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ತಾವು ಒಂದು ವೇಗದ ರೇಸಲ್ಲಿ ಬಿದ್ದುಬಿಟ್ಟಿದ್ದಾರೆ ಪೇರೆಂಟ್ಸ್ಗಳೆಲ್ಲ, ಹಿರಿಯರು ಅನ್ನಿಸ್ಕೊಂಡವರು. ಹಿರಿಯರೆಲ್ಲ ಆ ರೇಸಿಂದ ಸ್ವಲ್ಪ ಹೊರಗಡೆ ಬಂದು ನಮ್ಮ ಮುಂದಿನ ಪೀಳಿಗೆ ಯಾವ ದಾರಿಯಲ್ಲಿ ಸಾಕ್ತಾ ಇದೆ, ಅವ್ರು ಯಾವ ದಾರಿಯಲ್ಲಿ ಸಾಕಬೇಕು, ಆಗ ಸಾಗೋದಕ್ಕೆ ನಾವೇನ್ ಮಾಡಬೇಕು ಅನ್ನೋ ಕುರಿತಂತೆ ಯೋಚನೆ ಮಾಡಬೇಕಾಗಿದೆ. ನನಗನ್ಸುತ್ತೆ ಮೌಲ್ಯ ಶಿಕ್ಷಣ ಒಂದೇ ಇದಕ್ಕೆ ಪರಿಹಾರ. ಇಡೀ ಸಮಾಜ ಇವತ್ತು ವಾಪಸ್ಸು ಮತ್ತೊಮ್ಮೆ ಸುಸ್ಥಿರವಾಗಬೇಕು, ಸರಿಯಾಗಬೇಕು, ಸರಿಯಾದ ದಾರಿಗೆ ಹೋಗ್ಬೇಕು, ನಮ್ಮ ಮುಂದಿನ ಪೀಳಿಗೆ ಸರಿಯಾದ ಹೆಜ್ಜೆ ಇಡಬೇಕು ಅಂದ್ರೆ ಅದಕ್ಕಿರ್ತಕ್ಕಂಥ ಒಂದೇ ಪರಿಹಾರ, ಸಾರ್ವತ್ರಿಕ ಮೌಲ್ಯ ಶಿಕ್ಷಣ ಬೋಧನೆ. ಮೌಲ್ಯ ಶಿಕ್ಷಣವನ್ನ ಹೇಳಿದ ತಕ್ಷಣ ಎಲ್ಲ ಬದಲಾಗ್ಬಿಡುತ್ತಾ? ಅದನ್ನ ನೋಡೋಣ ಮುಂದಕ್ಕೆ. ಬಟ್

0: ಹೇಳ್ಬೇಕಲ್ಲ ಅಟ್ ಲೀಸ್ಟ್ ಒಳ್ಳೇದೇನು ಕೆಟ್ಟದ್ದೇನು ಅಂತ ಮಕ್ಕಳು ತಿಳಿಸ್ಬೇಕಲ್ಲ. ಇವತ್ತು ರೀಲ್ಸ್ ಗಳನ್ನ ನೋಡ್ತಿರ್ತಕ್ಕಂಥ ಮಕ್ಕಳು ದಿನಕ್ಕೆ 1 ಗಂಟೆ 2 ಗಂಟೆ 5 ಗಂಟೆ 10 ಗಂಟೆ ರೀಲ್ಸ್ ನ ನೋಡ್ತಾ ಇದಾರೆ ಮಕ್ಕಳು. ಆ ರೀಲ್ಸ್ ಗಳಲ್ಲಿ ಏನ್ ಬರ್ತಾ ಇದೆ? ವಿವಿಧ ರೀತಿಯ ಒಪಿನಿಯನ್ ಗಳನ್ನ. ಯಾರು ಸೃಷ್ಟಿ ಮಾಡುತ್ತಾನೋ ಗೊತ್ತಿಲ್ಲ, ಸೈಂಟಿಸ್ಟ್ ಗಳೇ ಹೇಳ್ಬೇಕು ಅಂತಿಲ್ಲ, ಎಲ್ಲರೂ ಒಪಿನಿಯನ್ ಹೇಳಿರ್ತಾರೆ. ಅವ್ರು ಹೇಳಿದ್ದೇ ಕಾನೂನು, ಅವ್ರು ಹೇಳಿದ್ದೇ ಮಾತು. ಈಗ ನೋಡಿ ಎಕ್ಸಾಂಪಲ್, ನಾವು ಒಂದು ಕಾನೂನನ್ನು ಹೇಳಬೇಕು ಅಂದ್ರೆ ಎಲ್ಲಿಂದ ಬಂತು ಈ ಕಾನೂನು ಅಂತ ಕೇಳಿದ್ರೆ ನಾವು ಹೇಳ್ತೀವಿ ಇದು ಇಂಡಿಯನ್ ಪಿನಲ್ ಕೋಡ್, ಇವತ್ತ ಭಾರತೀಯ ನ್ಯಾಯ ವ್ಯವಸ್ಥೆಯಿಂದ ಬಂದಿದೆ ಅಂತ ಹೇಳ್ತೀವಿ. ಇಲ್ಲ ಈ ವಿಧಿ ಎಲ್ಲಿಂದ ಬಂತು? ಸಂವಿಧಾನದಲ್ಲಿ ಇಲ್ಲಿದೆ ಅಲ್ಲಿಂದ ಬಂತು ಅಂತ ನಾವು ಹೇಳ್ತೀವಿ. ಅಥವಾ ಈ ವಿಷಯ ಎಲ್ಲಿಂದ ಬಂತು? ಧರ್ಮ ಗ್ರಂಥಗಳಿತ್ತು ಅಲ್ಲಿಂದ ಬಂತು ಅಂತ ಹೇಳ್ತೀವಿ. ಒಂದು ಸೋರ್ಸ್ ಅನ್ನ ನಾವು ಕೋಟ್ ಮಾಡ್ತೀವಿ. ಇವತ್ತಿನ ದಿನ ನಮ್ಮ ವಿದ್ಯಾರ್ಥಿಗಳು, ಯುವ ಜನರು ಏನ್ ರೀಲ್ಸ್ ಗಳನ್ನ ನೋಡ್ತಾ ಇದ್ರೋ ಅದಕ್ಕೆ ಸೋರ್ಸ್ ಎಲ್ಲಿಂದ ಅಂತಾನೆ ಗೊತ್ತಿಲ್ಲ, ಎಲ್ಲಿಂದಾದ್ರೂ ಬರ್ಬೋದು. ನಿನ್ನೆ ಒಂದು ಮಾಹಿತಿ ಬಂದಿತ್ತು, ಒಬ್ಬ ಮನುಷ್ಯ 1200 ಕೋಟಿ ಖರ್ಚು ಮಾಡಿ ನಾಯಿ ಆಗ್ಬಿಟ್ಟಿದ್ದಾನೆ ಅಂತ. ಅವ್ನ ಮೂಗನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು, ಕಾಲನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು, ಟ್ಯಾಟೂ ಹಾಕಿಸ್ಕೊಂಡು, ಕೃತಕ ಕಿವಿಗಳನ್ನ ಬೆಳೆಸ್ಕೊಂಡು ನಾಯಿ ಆಗ್ಬಿಟ್ಟಿದ್ದಾನೆ ಮನುಷ್ಯ ಅಂತ. ಇದನ್ನ ತುಂಬಾ ಜನ ಸತ್ಯ ಅಂತ ನಂಬ್ಕೊಂಡು ನಂಗೆ ಮೆಸೇಜ್ ಮಾಡ್ತಿದ್ದಾರೆ, ಸರ್ ನೋಡಿ ಹೆಂಗಾಗ್ಬಿಟ್ಟಿದೆ, ಕಾಲ ಹೆಂಗ್ ಬದಲಾಗ್ಬಿಡ್ತು ಅಂತ. ಅದು ಸರಿಯಾಗಿ ವಿಚಾರಿಸಿ ನೋಡಿದಾಗ, ಫ್ಯಾಕ್ಟ್ ಚೆಕ್ ಮಾಡಿದಾಗ ಅದು ಸುಳ್ಳು. ಅದು AI ಇಂದ ಜನರೇಟ್ ಮಾಡಂತ ಒಂದು ವಿಡಿಯೋ ಆಗಿತ್ತು. ನಮ್ಮ ಮಕ್ಕಳು ಅದನ್ನ ಸತ್ಯ ಅಂತ ನಂಬ್ಕೊಳ್ತಾರೆ. ಈ ತರದ ಅನೇಕ ವಿಷಯಗಳು, ಕೇವಲ ಇದೊಂದಲ್ಲ ಸರ್, ನಮ್ಮ ಮಕ್ಕಳು ಬುದ್ಧಿವಂತರು ಸರ್, ಇದನ್ನ ಏನು ಸತ್ಯ ಅಂತ ನಂಬ್ಕೊಳ್ಳಲ್ಲ ಅಂತ ಅನ್ಬೋದು. ಆದ್ರೆ ಎಷ್ಟೋ ಸೈಕಾಲಜಿಕಲ್ ವಿಚಾರಗಳು, ಮನಃಶಾಸ್ತ್ರಜ್ಞರಿಗೂ ಬೆಚ್ಚಿ ಬೀಳಿಸ್ತಕ್ಕಂತ ಅನೇಕ ವಿಷಯಗಳು ಇವತ್ತು ಇಂಟರ್ನೆಟ್ ಪ್ರಪಂಚದೊಳಗಡೆ ಓಡಾಡ್ತಾ ಇದಾವೆ. ಆ ತರದ 100 ರೀಲ್ಸ್ ಅನ್ನ ಒಬ್ಬ ಹುಡುಗ ನೋಡಿದ್ರೆ ಆತನ ತಲೆಯಲ್ಲಿ 100 ತರದ ವಿಭಿನ್ನ ಆಲೋಚನೆಗಳು ಹುಟ್ಟುಬಿಡುತ್ತೆ. ಯಾವ ಏಕಾಗ್ರತೆ ಅಂತ ನಾವು ಮಾತನಾಡ್ತೀವೋ, ಯಾವ ದೃಢ ನಿಶ್ಚಯ ಅಂತ ಮಾತಾಡ್ತೀವೋ, ಯಾವ ಆತ್ಮಶಕ್ತಿ ಅಂತ ಮಾತನಾಡ್ತೀವೋ, ಯಾವ ವ್ರತ ಅಂತ ಮಾತಾಡ್ತೀವೋ, ಈ ಯಾವುದಕ್ಕೂ ಅಲ್ಲಿ ಅವಕಾಶ ಇರಲ್ಲ. ಆ ಮನುಷ್ಯ ಹೆಂಗಾಗಿರ್ತಾನೆ ಅಂತ ಹೇಳಿದ್ರೆ, ಅನೇಕ ಒಪಿನಿಯನ್ ಗಳನ್ನ ಹೊಂದಿರತಕ್ಕಂತ ಒಬ್ಬನೇ ವ್ಯಕ್ತಿ. ಎಷ್ಟು ಕನ್ಫ್ಯೂಸ್ಗೆ ಆ ಮನುಷ್ಯನ ಈಡ್ ಮಾಡಬಹುದೋ, ಗೊಂದಲಕ್ಕೆ ಈಡ್ ಮಾಡಬಹುದೋ, ಅಷ್ಟು ಗೊಂದಲಕ್ಕೆ ಒಂದು ಸ್ಥಿರವಾದಂತ ಬೇಸ್ಮೆಂಟ್ ಇಲ್ಲದಂತ ಒಂದು ಜನರೇಷನ್ ಅನ್ನ, ವ್ಯಕ್ತಿಗಳನ್ನ ನಾವು ಇವತ್ತು ತಯಾರು ಮಾಡ್ತಾ ಇದೀವಿ ಈ ರೀಲ್ಸ್ ಗಳ ಮುಖಾಂತರ. ಹೀಗಾಗಿ ಸೋರ್ಸ್ ಗಳನ್ನ ಹುಡುಕಿ ಅಧ್ಯಯನ ಮಾಡತಕ್ಕಂತ ಒಂದು ವ್ಯವಸ್ಥೆಯನ್ನ ಮಕ್ಕಳಿಗೆ ಕಲ್ಪಿಸಿಕೊಡಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಅಥವಾ ನೀನಾದ್ರೂ ಕರೆಕ್ಟ್ ಆಗಿ ತಿಳ್ಕೊಂಡು ಹೇಳು ಅನ್ನೋ ತರ, ಸ್ವಂತವಾಗಿ ಅವನ ಅರಿವೇ ಗುರು ಅಂತ ಹೇಳ್ತಾರಲ್ಲ, ಆ ತರದ್ದಾದ್ರೂ ಅವನಿಗೆ ವಿಕಾಸ ಆಗೋ ತರ ಮಾಡ್ಬೇಕೆ ಹೊರತು ಮೊಬೈಲ್ ಇಂಟರ್ನೆಟ್ ನಂಬಿಕೊಂಡು, ಯಾವ್ದೋ ರೀಲ್ಸ್ ಗಳನ್ನ ನಂಬ್ಕೊಂಡು ಅವನು ಜೀವನದ ನಿರ್ಧಾರಗಳನ್ನ ಮಾಡ್ತಕ್ಕಂತ ಒಂದು ದುರದೃಷ್ಟಕರ ವ್ಯವಸ್ಥೆ ಒಳಗಡೆ ಅವನು ಇರಬಾರ್ದು. ಅದಕ್ಕಿರೋ ಪರಿಹಾರ ಅಂದ್ರೆ ಮೌಲ್ಯ ಶಿಕ್ಷಣವನ್ನ ಸಾರ್ವತ್ರಿಕಗೊಳಿಸಬೇಕು, ಎಲ್ಲ ಕಡೆ ಕಡ್ಡಾಯ ಮಾಡಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಅದರದೊಂದು ಪ್ರಯತ್ನವನ್ನ ಹಾಕಿದೆ, ತುಂಬಾ ಶ್ಲಾಘನೀಯ ಸಂಗತಿ, ತುಂಬಾ ಒಳ್ಳೆ ವಿಷಯ. ಆದ್ರೆ ಅದು ಕೇವಲ ಪುಸ್ತಕದಲ್ಲಿ ಮಾತ್ರ ಇರದೆ ಅದು ಮಕ್ಕಳ ಮನಸ್ಸಿಗೆ ತಲುಪೋ ತರ ತರಬೇತಿಗಳನ್ನ ಸಂಘಟಿಸಬೇಕು, ತರಗತಿಗಳನ್ನ ಆರ್ಗನೈಸ್ ಮಾಡಬೇಕು, ಟೀಚರ್ಸ್ ಗಳನ್ನ ಅಪಾಯಿಂಟ್ ಮಾಡಬೇಕು, ವ್ಯಾಲ್ಯೂ ಎಜುಕೇಶನ್ ಕುರಿತಂತೆ ಕೆಲಸ ಮಾಡುವಂತವರನ್ನ ಹುಡುಕಿ ಗುರುತಿಸಿ ಅವರನ್ನ ಮೇನ್ ಸ್ಟ್ರೀಮ್ಗೆ ತರಬೇಕು. ಹಾಗೆ ಮಾಡಿದ ನಿಟ್ಟಿನಲ್ಲಿ ನಮ್ಮ ದೇಶ ಅತ್ಯಂತ ಚೆನ್ನಾಗಿ ಬೆಳೆಯುತ್ತೆ. ಭಾರತ ಜಗದ್ಗುರು ಆಗೋದು, ವಿಶ್ವಗುರು ಆಗೋದು, ಸೂಪರ್ ಪವರ್ ಆಗೋದು ಎಲ್ಲ ಇಲ್ಲೇ ನಿಂತಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳ್ತಾರೆ, ದೇಶದ ಭವಿಷ್ಯವನ್ನ ನಿರ್ಮಿಸ್ತಾ ಇರೋದು 4 ಗೋಡೆಗಳ ನಡುವೆ ಕಪ್ಪು ಹಲಗೆಯ ಮೇಲೆ ಒಬ್ಬ ಶಿಕ್ಷಕ ಅಂತ. ಹಾಗೆ ಕಪ್ಪು ಹಲಗೆಯ ಮೇಲೆ ಅವನು ಬರೆಯುವಂತ ವಿಷಯಗಳು ಕೇವಲ ಮಾರ್ಕ್ಸ್ ಆಧಾರಿತ ಆಗಿರಬಾರ್ದು, ಕೇವಲ ಉದ್ಯೋಗ ಆಧಾರಿತ ಆಗಿರ್ಬೋದು, ಕೇವಲ ಹೊಟ್ಟೆಪಾಡಿನ ಶಿಕ್ಷಣ ಆಗಿರಬಾರ್ದು, ಅದು ಅವನ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂತ ಮೌಲ್ಯ ಶಿಕ್ಷಣ ಆಗಿರಬೇಕು ಅನ್ನೋದು ನನ್ನ ಅತ್ಯಂತ ಪ್ರಬಲವಾದಂತ ವಾದ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಸರ್, ಸಾಕಷ್ಟು ವಿಚಾರಗಳನ್ನ ಈ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂದರ್ಭದಲ್ಲಿ ಮಾಹಿತಿಯೊಂದಿಗೆ ತಾವು ಹಂಚ್ಕೊಳ್ತಾ ಬಂದ್ರಿ. ಆ ಸ್ವಾತಂತ್ರ್ಯ ದೊರೆತು ಇನ್ನೇನು ಶತಮಾನದ ಸನಿಹದಲ್ಲಿ ನಾವಿದ್ರು, ಈ ಸ್ವಾತಂತ್ರ್ಯಕ್ಕೋಸ್ಕರ ಇತಿಹಾಸದಲ್ಲಿ ನಡೆದಂತಹ ಹೋರಾಟಗಳಾಗಿರ್ಬೋದು, ತ್ಯಾಗ ಬಲಿದಾನಗಳಾಗಿರ್ಬೋದು, ಸ್ವಾತಂತ್ರ್ಯ ಅಂದ್ರೆ ಕೇವಲ ರಾಜಕೀಯ ಮುಕ್ತಿ ಅಲ್ಲ, ಪ್ರಸ್ತುತವಾಗಿಯೂ ಕೂಡ ನಾವು ಸಾಮಾಜಿಕ ಸ್ವಾತಂತ್ರ್ಯದಲ್ಲಿ ಎದುರಿಸ್ತಾ ಇರುವಂತಹ ಸವಾಲುಗಳಾಗಿರ್ಬೋದು, ಗುಲಾಮಗಿರಿ ಆಗಿರ್ಬೋದು, ವಿದೇಶಿ ಉತ್ಪನ್ನಗಳನ್ನ ನಾವು ಬಳಸ್ತಾ ಸ್ವದೇಶಿ ಉತ್ಪನ್ನಗಳನ್ನ ಯಾವ ರೀತಿ ಕಡೆಗಣಿಸ್ತಾ ಇದೀವಿ, ಇದು ಕೂಡ ನಮ್ಮ ಒಂದು ಸ್ವಾತಂತ್ರ್ಯದ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರ್ತಾ ಇದೆ. ಕೃಷಿ ಕ್ಷೇತ್ರದಲ್ಲಾಗಿರ್ಬೋದು, ಮತ್ತೆ ಗ್ರಾಮೀಣ ಅಭಿವೃದ್ಧಿಯಲ್ಲಾಗಿರ್ಬೋದು, ಇನ್ನೇನೆಲ್ಲ ನಾವು ಕುಂಠಿತ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಹಾಗೆ ಭವಿಷ್ಯದಲ್ಲಿ ವಿಕಸಿತ ಭಾರತ ಹಾಗೂ ಭಾರತ ವಿಶ್ವಗುರು ಆಗೋ ನಿಟ್ಟಿನಲ್ಲಿ ಪ್ರಸ್ತುತ ಯಾವ ರೀತಿಯಂತ ಒಂದು ಅಗತ್ಯ ಕ್ರಮಗಳನ್ನು ಹಾಗೂ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸುವ ಮುಖಾಂತರ ಒಂದು ದೇಶದ ಅಭಿವೃದ್ಧಿಯಲ್ಲಿ ನಾವು ಪೂರಕ ಪಾತ್ರವನ್ನು ವಹಿಸಬಹುದು ಅನ್ನೋ ಕುರಿತು ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವು ಹಾಗೂ ಜಾಗೃತಿಯನ್ನು ಮೂಡಿಸೋದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ತುಂಬಾ ಧನ್ಯವಾದಗಳು ಸರ್. ನಿಮಗೂ ಕೂಡ ಜನಧ್ವನಿಯ ಬಗ್ಗೆ ತುಂಬಾ ಅನೇಕ ಮಾತುಗಳನ್ನ, ಒಳ್ಳೆ ಮಾತುಗಳನ್ನ ನಾನು ಕೇಳಿದ್ದೀನಿ. ಕಮ್ಯುನಿಟಿ ರೇಡಿಯೋ ಆಗಿ ಜನಸಾಮಾನ್ಯರಿಗೆ, ಹಳ್ಳಿಯ ಜನರಿಗೆ, ಎಲ್ರಿಗೂ ಒಂದು ಅದ್ಭುತವಾದಂತ ಮಾಹಿತಿಯನ್ನ ಕೊಡ್ತಕ್ಕಂತ ಒಂದು ಜ್ಞಾನ ಕೇಂದ್ರ ಆಗಿದೆ ಜನಧ್ವನಿ. ಇದು ಹೀಗೆ ಉತ್ತಮವಾದಂತಹ ಮೌಲ್ಯಯುತ ಕಾರ್ಯಕ್ರಮಗಳ ಮುಖಾಂತರ ಇನ್ನೂ ಹೆಚ್ಚಿನ ಜನರ ಮನಸ್ಸನ್ನ ಗೆಲ್ಲಲಿ. ಆಧುನಿಕತೆ ಎಷ್ಟೇ ಬೆಳೆದಿದ್ರೂ ಸಹ ಈ ಸಂವಹನದ ದೃಷ್ಟಿಯಲ್ಲಿ ರೇಡಿಯೋಗೆ ಅದರದೇ ಆದಂತಹ

0: ಹತ್ರ ಇದೆ. ತುಂಬಾ ಜನರನ್ನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜನಧ್ವನಿ ಕೆಲಸ ಮಾಡ್ತಾ ಇರೋದು ನನಗೆ ತುಂಬಾ ಹೆಮ್ಮೆಯ ಸಂಗತಿ. ಇದು ಹೀಗೆ ಮುಂದುವರಿಲಿ ಅಂತ ನಾನು ಹಾರೈಸ್ತೀನಿ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮತ್ತೊಮ್ಮೆ ನಿಮಗೆ ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ 80ನೇ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ಎಂಬ ಪರಿಕಲ್ಪನೆಯ ಹಿನ್ನೆಲೆಯಾಗಿರ್ಬೋದು, ಸ್ವಾತಂತ್ರ್ಯೋತ್ಸವದ ಆಚರಣೆಯ ಮಹತ್ವ, ಭವಿಷ್ಯ ಭಾರತದ ಬೆಳವಣಿಗೆ, ಇದರಲ್ಲಿ ಭಾರತೀಯರ ಕರ್ತವ್ಯಗಳು ಹಾಗೂ ವಿಕಸಿತ ಭಾರತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆಯ ಕುರಿತು ಇದುವರೆಗೂ ಬಹಳಷ್ಟು ಸ್ಫೂರ್ತಿದಾಯಕ ವಿಚಾರಗಳನ್ನು ಹಾಗೂ ಮಾಹಿತಿಯನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಂಥವ್ರು ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸಂಸ್ಥಾಪಕರು, ವಾಗ್ಮಿಗಳು, ಲೇಖಕರು ಹಾಗೂ ಸಾಮಾಜಿಕ ಚಿಂತಕರಾದಂಥ ಶ್ರೀಯುತ ನಿತ್ಯಾನಂದ ಎಸ್ ಬಿ ರವರು. ಇದಾಗಿತ್ತು ಇವತ್ತಿನ ನಮ್ಮ ಸ್ವಾತಂತ್ರ್ಯೋತ್ಸವದ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆಗಿರೋದ ವಿಶೇಷತೆಯನ್ನು ಕುರಿತು ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

ಕೇಳುಗರೇ, ಇದುವರೆಗೂ 80ನೇ ಸ್ವತಂತ್ರೋತ್ಸವದ ಮಹತ್ವ ಹಾಗೂ ವಿಕಸಿತ ಮತ್ತು ವಿಶ್ವಗುರು ಭಾರತದ ಪರಿಕಲ್ಪನೆ ಕುರಿತು ಮೈಸೂರಿನ ವಿವೇಕವಂಶಿ ಫೌಂಡೇಶನ್ನ ಸ್ಥಾಪಕರು, ಲೇಖಕರು, ವಾಗ್ಮಿಗಳು ಹಾಗೂ ಸಾಮಾಜಿಕ ಚಿಂತಕರಾದ ಶ್ರೀಯುತ ನಿತ್ಯಾನಂದ ಎಚ್ಪಿರವರ ಜೊತೆಗಿನ ಸ್ವಾತಂತ್ರ್ಯ ಅಂದು ಇಂದು ನಾಳೆ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9000551119. ಮತ್ತೊಮ್ಮೆ ದೂರವಾಣಿಯ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.